ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಸೆಪ್ಟೆಂಬರ್ 1 ಮಂಗಳವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಚೌತಿ ತಿಥಿ, ಅಶ್ವಿನಿ ನಕ್ಷತ್ರ, ವೃದ್ಧಿಯೋಗ, ಬಾಲವ ಕರ್ಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ವಿಶ್ವ ಪತ್ರ ಬರವಣಿಗೆಯ ದಿನದ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ಶ್ವೇತಾ ಅವರು. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ದಿನೇಶ್ ಹೊಸನಗರ ಇವರು ಅಕ್ಕ ಮಹಾದೇವಿಯವರ ವಿಚಾರಧಾರೆ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ SH ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮ ಇದ್ದು, ಸೀಳುನಾಯಿಯ ಬಗ್ಗೆ ವಿಶೇಷ ಮಾಹಿತಿ ಇದ್ದು ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆಯ ಬಗ್ಗೆ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಕಾಳಿ ಮಠದ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಟ್ರಿಯೋ ಅಕಾಡೆಮಿ ಬೆಂಗಳೂರು ಇಲ್ಲಿ LKG ಓದುತ್ತಿರುವ ಅನ್ಯಬೊಬ್ಬ ಅವರು ಮತ್ತು ಆರವ ಬೊಬ್ಬ ಅವರು ಭಕ್ತಿಗೀತೆಯನ್ನ ಹಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನ ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದಾಗಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಕಲಾವಿದನ ಪಶ್ಚಾತ್ತಾಪ ಎಂಬ ಕಥೆ ಇದ್ದು ಆರ್ಜೆ ರಕ್ಷಿತಾ ಹೊಳ್ಳ. ಬೆಳಗ್ಗೆ 11:30 ಕೆಲಸದ ಜೊತೆ ಕಾಲ ಕಳೆದು ಒಂದಿಷ್ಟು ಚಿತ್ರಗೀತೆಯನ್ನ ಭಾವಗೀತೆಯನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ

0: ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮುಸ್ಸೊಪ್ಪು ಸಾಂಬಾರ್ ಮತ್ತು ತರಕಾರಿ ಸಾಂಬಾರ್ ಬಗ್ಗೆ ವಿನಯ್ ಅವರು ತಿಳಿಸಿಕೊಡಲಿದ್ದಾರೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00ಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯದಲ್ಲಿ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತದ ಕಾವ್ಯ ವಾಚನ ಡಾಕ್ಟರ್ ಪಿರಾಜೆ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಎಸ್ಎಚ್ ಅವರು ತಿಳಿಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00ಗೆ ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00ಗೆ ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00ಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಇದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00ಕ್ಕೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಸ್ಕೈರೂಟ್ ಏರೋಸ್ಪೇಸ್ ಕುರಿತು ಇಂಟ್ರೆಸ್ಟಿಂಗ್ ವಿಷಯ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ 0-0 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಡಾಕ್ಟರ್ ಕೆಫೆ ಮಾಲೀಕರೊಂದಿಗೆ ಮಾತುಕತೆ ಇದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಇದರಲ್ಲಿ ತರಕಾರಿ ಕೃಷಿ ಬಗ್ಗೆ ಮಾಹಿತಿಯನ್ನ ತಿಳಿಸಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:20ಕ್ಕೆ ರೈತನ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೆ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00ಗೆ ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಅಯ್ಯೋ ಶ್ವೇತಾ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಬೇಕು ಅನ್ಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಬೆಳಗ್ಗೆ ಆಗಿದ್ದೇ ಗೊತ್ತಾಗ್ಲಿಲ್ಲ ಅಂತ ಕೆಲವರು ಅನ್ಕೊಳ್ತಾ ಇರ್ಬೋದು. ಅದೇನೇ ಇರ್ಲಿ ಸ್ನೇಹಿತರೆ, ಈಗ ನಾನ್ ಹೇಳೋ ಮಾತನ್ನ ಕಿವಿ ಕೊಟ್ಟು ಕೇಳಿ. ಬೆಳಗ್ಗೆ ಕಣ್ಬಿಟ್ಟಾಗ ನಮ್ಮ ತಲೆಗೆ ಬರೋ ಮೊದಲ ಯೋಚನೆ ಏನ್ ಗೊತ್ತಾ? ಇವತ್ತಿನ ದಿನ ಹೇಗಿರುತ್ತೋ ಏನೋ. ಅದ್ರಲ್ಲೂ ನಮ್ಮ ಜೀವನದಲ್ಲಿ ಕೆಲವರು ನಮ್ಮನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾರೆ, ಇನ್ನ ಕೆಲವರು ಕಾರಣವೇ ಇಲ್ಲದೆ ನಮ್ಮನ್ನ ದ್ವೇಷಿಸ್ತಾರೆ. ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಈ ಎರಡೂ ಕೂಡ ನಮಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಅದ್ ಹೇಗೆ ಅಂತೀರಾ? ಪ್ರೀತಿಸೋರು ನಮ್ಮನ್ನು ತಮ್ಮ ಹೃದಯದ ಅತಿ ಹತ್ತಿರದಲ್ಲಿ ಇಟ್ಕೊಂಡಿರ್ತಾರೆ. ಇನ್ನು ದ್ವೇಷಿಸೋರು, ಅವರು ಹಗಲು ರಾತ್ರಿ ನಮ್ಮದ್ದೇ ನೆನಪಿನಲ್ಲಿ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಲ್ವಾ? ಹಾಗೆ ನೋಡಿದ್ರೆ ಪ್ರೀತಿ ಮಾಡೋರು ಹೃದಯದಲ್ಲೂ ನಾವೇ ಇರ್ತೀವಿ, ದ್ವೇಷ ಮಾಡೋರ ಮನಸ್ಸಿನಲ್ಲೂ ಕೂಡ ನಾವೇ ಇರ್ತೀವಿ. ಎರಡೂ ಕೂಡ ನಮ್ಮದ್ದೇ ಜಯ ಅಲ್ವಾ? ಸೊ ಈ ಒಂದು ಮಾತಿಗೆ ಕನ್ನಡಿಯಂತಿರೋ ಒಂದು ಪುಟ್ಟದಾದ ಸುಂದರ ಕಥೆಯನ್ನ ಹೇಳ್ತೀನಿ. ಆದ್ರೆ ಆ ಕಥೆಯನ್ನ ಹೇಳೋಕ್ಕೂ ಮುನ್ನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಯಾರೇ ನಮ್ಮನ್ನ ಪ್ರೀತಿಸಲಿ ದ್ವೇಷ ಮಾಡಲಿ, ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ. ಈ ಮಾತಿಗೆ ಕನ್ನಡಿಯಂತಿರೋ ಒಂದು ಪುಟ್ಟದಾದ ಸುಂದರ ಕತೆ ಹೇಳ್ತೀನಿ, ಕೇಳಿ. ಹಿಂದೊಮ್ಮೆ

ಒಬ್ಬ ಮಹಾನ್ ತತ್ವಜ್ಞಾನಿ ಇದ್ದರಂತೆ. ಪ್ರತಿದಿನ ಅವರು ಊರಿನ ಬೀದಿಗಳಲ್ಲಿ ನಡ್ಕೊಂಡು ಹೋಗುವಾಗ ಊರಿನ ಜನರೆಲ್ಲ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಎಲ್ಲರೂ ಅವರನ್ನು ಮನಸ್ಫೂರ್ತಿಯಾಗಿ ಗೌರವಿಸ್ತಾ ಇದ್ರು. ಆದ್ರೆ ಅದೇ ಊರಿನಲ್ಲಿ ಒಬ್ಬ ವ್ಯಕ್ತಿಗೆ ಆ ತತ್ವಜ್ಞಾನಿ ಅಂದ್ರೆ ಆಗ್ತಾ ಇರ್ಲಿಲ್ಲ. ಆ ವ್ಯಕ್ತಿ ಪ್ರತಿದಿನ ತತ್ವಜ್ಞಾನಿ ಎದುರು ಬಂದು ಹೀಯಾಳಿಸಿ ಕೆಟ್ಟದಾಗಿ ಮಾತನಾಡಿಸಿ ಹೋಗ್ತಾ ಇದ್ದ. ಇದನ್ನು ದಿನ ಗಮನಿಸ್ತಾ ಇದ್ದ ಆ ತತ್ವಜ್ಞಾನಿಯ ಶಿಷ್ಯನೊಬ್ಬನಿಗೆ ಅತಿ ಹೆಚ್ಚು ಕೋಪ ಬರುತ್ತೆ. ಒಂದು ದಿನ ಆ ಶಿಷ್ಯ ಗುರುಗಳ ಹತ್ರ ಬಂದು, ಗುರುಗಳೇ, ಆ ಮನುಷ್ಯ ದಿನ ಬಂದು ನಿಮ್ಮನ್ನು ಹೀಗೆಲ್ಲಾ ಕೆಟ್ಟದಾಗಿ ಮಾತಾಡ್ಸ್ಕೊಂಡು ಹೋಗ್ತಾನಲ್ಲ, ನಿಮಗೆ ಸ್ವಲ್ಪವೂ ಕೋಪ ಬರೋದಿಲ್ವಾ? ಯಾಕೆ ನೀವು ಅವನಿಗೆ ತಿರುಗಿ ಒಂದು ಮಾತು ಆಡೋದಿಲ್ವಲ್ಲ ಅಂತ ಕೇಳ್ತಾನೆ. ಆಗ ಆ ತತ್ವಜ್ಞಾನಿ ಮುಗುಳ್ನಕ್ಕೂ ತುಂಬಾ ಶಾಂತವಾಗಿ ಹೇಳ್ತಾರೆ, ನೋಡು ಕಂದ, ಆ ವ್ಯಕ್ತಿ ನನ್ನನ್ನ ದ್ವೇಷಿಸೋದ್ರಲ್ಲಿ ತನ್ನ ದಿನದ ಅರ್ಧಕ್ಕಿಂತ ಹೆಚ್ಚು ಅಮೂಲ್ಯವಾದ ಸಮಯವನ್ನ ನನಗಾಗಿ ಮೀಸಲಿಡ್ತಿದ್ದಾನೆ. ಬೆಳಗ್ಗೆ ಎದ್ದ ಕೂಡಲೇ ಅವನ ಮೊದಲ ಯೋಚನೆ ನಾನೇ ಆಗಿರ್ತೀನಿ. ಹಾಗೆ ರಾತ್ರಿ ಮಲ್ಕೊಳ್ಳೋ ಹೊತ್ತಲ್ಲೂ ಕೂಡ ನನ್ನ ಮೇಲಿನ ಸಿಟ್ಟಿನಲ್ಲೇ ಮಲಗ್ತಾನೆ. ಅಂದ್ರೆ ಅವನು ನನ್ನನ್ನ ಎಷ್ಟೊಂದು ತೀವ್ರವಾಗಿ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ ನೋಡು. ಅವನು ನನ್ನನ್ನು ದ್ವೇಷಿಸ್ತಿಲ್ಲ, ಬದಲಿಗೆ ನನ್ನ ನೆನಪಿನಲ್ಲೇ ಬದುಕ್ತಾ ಇದ್ದಾನೆ. ಆ ವ್ಯಕ್ತಿಯ ಇಡೀ ಯೋಚನೆ ನನ್ನ ಸುತ್ತಲೇ ಸುತ್ತುತ್ತಾ ಇರೋದ್ರಿಂದ ನನ್ನ ಅಸ್ತಿತ್ವ ಮತ್ತಷ್ಟು ಗಟ್ಟಿ ಆಗ್ತಿದೆ ವಿನಃ ಕಮ್ಮಿ ಆಗ್ತಾ ಇಲ್ಲ. ಹಾಗಿರುವಾಗ ನನಗೆ ಕೋಪ ಯಾಕೆ ಬರಬೇಕು ಅಂತ ಹೇಳ್ತಾರೆ. ಹೌದಲ್ವಾ ಸ್ನೇಹಿತರೆ, ಆ ತತ್ವಜ್ಞಾನಿ ಹೇಳಿದ ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ. ಯಾರಾದರೂ ನಮ್ಮನ್ನು ಪ್ರೀತಿಸಿದರೆ ಅವರ ಪ್ರೀತಿಯ ಬೆಳಕು ನಮ್ಮನ್ನು ಬೆಳೆಸುತ್ತೆ. ಯಾರಾದರೂ ನಮ್ಮನ್ನ ದ್ವೇಷಿಸಿದ್ರೆ ಅವರ ಆಕ್ರೋಶದ ನಡುವೆಯೂ ನಮ್ಮ ನೆನಪು ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿರುತ್ತೆ. ಪ್ರೀತಿಯು ನಮ್ಮನ್ನು ಎತ್ತಿ ಹಿಡಿಯುತ್ತೆ, ದ್ವೇಷವು ನಮ್ಮನ್ನೇ ನೆನಪಿಸಿಕೊಳ್ಳುವಂತೆ ಮಾಡುತ್ತೆ. ಹಾಗಾಗಿ ಇವತ್ತಿನ ದಿನವನ್ನು ಯಾವುದೇ ನೆಗೆಟಿವಿಟಿಗೆ ಜಾಗ ಕೊಡಬೇಡಿ. ಈ ಸುಂದರದ ಸಕಾರಾತ್ಮಕ ಯೋಚನೆಯೊಂದಿಗೆ ಶುರು ಮಾಡಿ. ಯಾರು ಏನೇ ಅಂದ್ರೂ ಜೀವನದಲ್ಲಿ ಎಲ್ಲವೂ ನಮ್ಮ ಒಳಿತಿಗೆ ಆಗುತ್ತೆ ಅನ್ನೋ ದೃಢವಾದ ನಂಬಿಕೆ ಇರಲಿ. ಮುಖದಲ್ಲಿ ಎಂದಿನಂತೆ ಆ ಸುಂದರ ನಗು ಇರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲ. ನಾವು ದಿನಪೂರ್ತಿ ಕೆಲಸ ಮಾಡೋದಕ್ಕೆ ಹಾಗೆ ಹೊರಗಡೆ ಹೋಗೋದಕ್ಕೆ ಕಾರು ಗಾಡಿನೋ ಯೂಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ಪೆಟ್ರೋಲು ಡೀಸೆಲ್ ಅಂತೂ ಬೇಕೇ ಬೇಕು. ಹಾಗೆ ನಮ್ಮ ದೇಹಕ್ಕೆ ಏನ್ ಬೇಕು? ಒಳ್ಳೆ ಆಹಾರ ಬೇಕು, ಅಂದ್ರೆ ನ್ಯೂಟ್ರಿಷನ್ ಬೇಕು. ಹೌದು ಶ್ವೇತಾ, ಯಾಕೆ ಹೇಳ್ತಾ ಇದೀಯಾ ಅಂತ ನೀವು ಕೇಳ್ಬೋದು. ಎಸ್, ಇವತ್ತಿನಿಂದ ಅಂದ್ರೆ ಸೆಪ್ಟೆಂಬರ್ 1 ಸೆಪ್ಟೆಂಬರ್ 7 ತಾರೀಕುವರೆಗೂ ಭಾರತದಾದ್ಯಂತ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಅಂತ ಆಚರಿಸಲಾಗ್ತಾ ಇದೆ. ಏನಿದು ನ್ಯಾಷನಲ್ ನ್ಯೂಟ್ರಿಷನ್ ವೀಕ್, ಇದರ ಇತಿಹಾಸ ಏನು ಅಂತ ಹೇಳೋದಾದ್ರೆ, 1982 ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕೆಳಗೆ ಬರೋ ಫುಡ್ ಅಂಡ್ ನ್ಯೂಟ್ರಿಷನ್ ಬೋರ್ಡ್ ಈ ಅಭಿಯಾನವನ್ನ ಪ್ರಾರಂಭಿಸಿತು. ಸ್ನೇಹಿತರೆ, ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸುವುದು ಮತ್ತು ಪ್ರತಿಯೊಬ್ಬರಿಗೂ ಸಮತೋಲಿತ ಆಹಾರದ ಮಹತ್ವವನ್ನ ತಿಳಿಸಿಕೊಡುವುದು. ನಾವು ದಿನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಏನೋ ಒಂದ್ ತಿಂತೀವಿ, ಆದ್ರೆ ತಿನ್ನೋ ಆಹಾರದಲ್ಲಿ ನಮಗೆ ಬೇಕಾದ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ಮತ್ತು ಫೈಬರ್ ಇದೆಯಾ ಅನ್ನೋದನ್ನ ನಾವು ನೋಡೇ ಇರೋದಿಲ್ಲ. ನಾವು ಏನ್ ತಿಂತೀವೋ ಅದೇ ನಾವಾಗ್ತೀವಿ ಅನ್ನೋ ಮಾತು 100% ಸತ್ಯ ಅಲ್ವಾ ಸ್ನೇಹಿತರೆ? ಸೊ ಈ ನ್ಯೂಟ್ರಿಷನ್ ವೀಕ್ ನಲ್ಲಿ ನಾವು ಮಾಡಬೇಕಾದ 4 ಸಿಂಪಲ್ ಥಿಂಗ್ಸ್ ನಾನು ಹೇಳ್ತೀನಿ ಕೇಳಿ. ಪ್ಲೇಟ್ ಕಲರ್ಫುಲ್ ಆಗಿರ್ಲಿ, ನಿಮ್ಮ ಊಟದ ಪ್ಲೇಟ್ ನಲ್ಲಿ ಬರೀ ಬಿಳಿ ಅನ್ನ ಮಾತ್ರ ಇರಬಾರದು. ಹಸಿರು ತರಕಾರಿ, ಕೆಂಪು ಕ್ಯಾರೆಟು, ಕಾಳುಗಳು, ಹೀಗೆ ಬಣ್ಣ ಬಣ್ಣದ ಪೋಷಕಾಂಶಗಳು ಇರಲಿ. ಹಾಗೆ ನಮ್ಮ ಅಜ್ಜಿ ಕಾಲದ ಆಹಾರಕ್ಕೆ ಜೈ ಅನ್ನಿ. ಬರ್ಗರು, ಪಿಜ್ಜಾ, ಜಂಕ್ ಫುಡ್ಗೆ ಬಾಯ್ ಬಾಯ್ ಹೇಳಿ. ರಾಗಿ ಮುದ್ದೆ, ಸಿರಿಧಾನ್ಯ, ಸೌತೆಕಾಯಿ, ಮಜ್ಜಿಗೆ, ಮೊಳಕೆ ಕಾಳುಗಳನ್ನ ದಿನನಿತ್ಯದ ಆಹಾರದಲ್ಲಿ ಸೇರಿಸಿ. ಹಾಗೆ ನಿಮಗೆ ಗೊತ್ತಾ, ಹೈಡ್ರೇಷನ್ ಇಸ್ ದ ಕೀ. ದಿನಕ್ಕೆ ಕನಿಷ್ಠ 8-10 ಗ್ಲಾಸ್ ನೀರು ಕುಡಿಯೋದನ್ನ ಮರಿಬೇಡಿ. ಹಾಗೆ ಇವನ್ನೆಲ್ಲ ಚಿಕ್ಕ ವಯಸ್ಸಿನಿಂದಲೇ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಈಗಿನ ಮಕ್ಕಳಿಗೆ ಕಿವಿ ಮಾತಿದು. ಸೊ ಮನೆಯಲ್ಲಿರೋ ಮಕ್ಕಳಿಗೆ ಚಿಪ್ಸು, ಚಾಕ್ಲೇಟ್ಸು, ಜಂಕ್ ಫುಡ್ಸ್ ಗಳ ಬದಲಿಗೆ ಹಣ್ಣು ಒಣ ದ್ರಾಕ್ಷಿಗಳನ್ನ ತಿನ್ನೋ ಅಭ್ಯಾಸ ಮಾಡಿಸಿರಿ. ಆರೋಗ್ಯವೇ ಭಾಗ್ಯ ಅಲ್ವಾ? ಚೆನ್ನಾಗಿ ತಿಂದ್ರೆ ಚೆನ್ನಾಗಿ ಯೋಚನೆ ಮಾಡಬಹುದು, ಇಡೀ ದಿನ ಆಕ್ಟಿವ್ ಆಗಿರಬಹುದು. ಹಾಗಾದ್ರೆ ಇವತ್ತು ನಿಮ್ಮ ಬೆಳಗಿನ ಉಪಹಾರಕ್ಕೆ ಏನು ಕಲರ್ಫುಲ್ ತಿಂಡಿ ರೆಡಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನೀವೆಲ್ಲರೂ ಸಕ್ಕ ಜೋಶ್ ನಲ್ಲಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಇವತ್ತು ನಾವು ಮಾತನಾಡೋದಕ್ಕೆ ಹೊರಟಿರೋ ವಿಷಯವೇ ಹಾಗಿದೆ. ಗುಂಡಿಗೆಗೆ ನೇರವಾಗಿ ತಾಗುವ ಹಳೆಯ ಮಧುರ ನೆನಪುಗಳ ಪೆಟ್ಟಿಗೆಯನ್ನ ತೆರೆಯುವ ಒಂದು ಸುಂದರ ದಿನದ ಬಗ್ಗೆ. ಎಸ್, ಇವತ್ತು ಸೆಪ್ಟೆಂಬರ್ 1ನೇ ತಾರೀಕು, ವರ್ಲ್ಡ್ ಲೆಟರ್ ರೈಟಿಂಗ್ ಡೇ, ಅಂದ್ರೆ ವಿಶ್ವ ಪತ್ರ ಬರವಣಿಗೆಯ ದಿನ. ಹಾಗಾದ್ರೆ ಬನ್ನಿ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಯುಗದ ಸ್ಪೀಡ್ ಬಿಟ್ಟು ಕೈ ಬರಹ ಜಾದು ಜಗತ್ತಿಗೆ ಒಂದು ರೌಂಡ್ ಸಣ್ಣ ಟ್ರಿಪ್ ಹೊಡೆದು ಬರೋಣ. ಏನಿದು ವರ್ಲ್ಡ್ ಲೆಟರ್ ರೈಟಿಂಗ್ ಡೇ, ಇದರ ಇತಿಹಾಸ ಏನು ಶ್ವೇತಾ ಅಂತ ನೀವು ಕೇಳಬಹುದು. ಎಸ್ ನೋಡಿ ಸ್ನೇಹಿತರೆ, ನಾವೆಲ್ಲ ಈಗ ವಾಟ್ಸ್ಆಪ್ ಮೆಸೇಜ್ಗಳು, ಇನ್ಸ್ಟಾಗ್ರಾಮ್ ರೀಲ್ಸ್ಗಳು, ಇಮೇಲ್ಗಳ ಸ್ಪೀಡ್ ಜಗತ್ನಲ್ಲಿ ಬದುಕ್ತಾ ಇದ್ದೀವಿ. ಒಂದು ಹಲೋ ಕಳಿಸಿದ್ರೆ ಆ ಕಡೆಯಿಂದ ಟೈಪಿಂಗ್, ಬ್ಲೂ ಟಿಕ್, ಸೆಕೆಂಡ್ಗಳಲ್ಲಿ ರಿಪ್ಲೈ, ಇದೆಲ್ಲ ಫಾಸ್ಟ್ ಆಗಿದೆ ನಿಜ. ಆದ್ರೆ ಇದರಲ್ಲಿ ಆಳವಾದ ಫೀಲಿಂಗ್ಸ್ ಮಿಸ್ ಆಗ್ತಿಲ್ವಾ? ಇದನ್ನು ಮನಗೊಂಡು ಅತಿ ವೇಗದ ಬದುಕಿನಲ್ಲಿ ಕಳೆದು ಹೋಗ್ತಾ ಇರೋ ಕೈ ಬರಹದ ಪತ್ರಗಳ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಆಸ್ಟ್ರೇಲಿಯಾದ ಕಲಾವಿದ ಮತ್ತು ಲೇಖಕ ರಿಚರ್ಡ್ ಸಿಂಪ್ಕಿನ್ ಅವರು 2014ರಲ್ಲಿ ಈ ಜಾಗತಿಕ ದಿನಾಚರಣೆಗೆ ನಾಂದಿ ಹಾಡಿದರು. ಸ್ನೇಹಿತರೆ, ಅವತ್ತಿನಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 1ನೇ ತಾರೀಕು ವಿಶ್ವದಾದ್ಯಂತ ವರ್ಲ್ಡ್ ಲೆಟರ್ ರೈಟಿಂಗ್ ಡೇ ಅಂತ ಆಚರಿಸಲಾಗ್ತಾ ಇದೆ. ನಿಮಗೆ ಗೊತ್ತಾ ಪತ್ರ ಬರವಣಿಗೆಯ ಆ ಮ್ಯಾಜಿಕ್ ಹೇಗಿತ್ತು ಅಂತ? ನೆನಪಿಸಿಕೊಳ್ಳಿ ಸ್ನೇಹಿತರೆ, ಆ ಕಾಲದಲ್ಲಿ ಪೋಸ್ಟ್ ಮ್ಯಾನ್ ಸೈಕಲ್ ಗಂಟೆ ಟ್ರೇನ್ ಟ್ರೇನ್ ಅಂತ ಕೇಳಿಸ್ತಿದ್ದ ಹಾಗೆ ಮೈಯಲ್ಲಿ ಹಬ್ಬದ ಸಂಭ್ರಮ ಆವರಿಸ್ತಾ ಇತ್ತು. ಇವತ್ತು ನಂಗೊಂದು ಲೆಟರ್ ಬರುತ್ತೆ ಅಂತ ಕಾಯ್ತಾ ಇರ್ತಿದ್ವಿ. ಒಂದು ಪತ್ರ ಬರೆದು ಅದು ಇನ್ನೊಬ್ಬರಿಗೆ ತಲುಪಿ ಅವರು ಓದಿ ಮರಳಿ ಉತ್ತರ ಬರೆಯೋವರೆಗೂ ಇದ್ದ ಆ ಕಾತುರತೆ, ಆ ಒಂದು ಕಾಯುವಿಕೆಯಲ್ಲೇ ಒಂದು ರೋಮ್ಯಾನ್ಸ್ ಇರ್ತಿತ್ತು, ಒಂದು ಮೌಲ್ಯವಿರ್ತಿತ್ತು ಅಲ್ವಾ? ಅಕ್ಷರಗಳಲ್ಲಿ ಜೀವ ಇರ್ತಾ ಇತ್ತು. ಕೀಬೋರ್ಡ್ ಮೇಲೆ ಬೆರಳುಗಳ ಆಟಕ್ಕೂ, ಬಿಳಿ ಕಾಗದ ಮೇಲೆ ಪೆನ್ನಿನಿಂದ ಅಕ್ಷರಗಳನ್ನು ಮೂಡಿಸೋದಕ್ಕೂ ಭೂಮಿ ಆಕಾಶದಷ್ಟು ವ್ಯತ್ಯಾಸವಿದೆ. ನಮ್ಮ ಕೈ ಬರಹದಲ್ಲಿ ನಮ್ಮದ್ದೇ ಆದ ಒಂದು ಎನರ್ಜಿ ಇರ್ತಾ ಇತ್ತು, ನಮ್ಮದ್ದೇ ಆದ ಸಿಗ್ನೇಚರ್ ಇರ್ತಾ ಇತ್ತು. ಅಕ್ಷರಗಳು ತೂಕಾಡಿಸಿದಾಗ, ತಿದ್ದಿದಾಗ, ಕಣ್ಣೀರು ಹನಿ ಬಿದ್ದು ಅಕ್ಷರ ಅಳಿಸಿ ಹೋದಾಗ ಅದರಲ್ಲಿ ಅದೆಷ್ಟೋ ಭಾವನೆಗಳು ಜೀವ ಪಡೆದುಕೊಳ್ತಾ ಇದ್ವು. ಇನ್ನ ಆ ಸ್ಪರ್ಶದ ಅನುಭೂತಿಯೇ ಬೇರೆ. ಮೆಸೇಜ್ಗಳನ್ನು ಡಿಲೀಟ್ ಮಾಡಬಹುದು ಅಥವಾ ಫಾರ್ವರ್ಡ್ ಮಾಡಬಹುದು, ಆದ್ರೆ ಪ್ರೀತಿ ಪಾತ್ರರು ಬರೆದ ಪತ್ರವನ್ನು ಕಪಾಟಿನಲ್ಲಿ ಜೋಪಾನವಾಗಿ ಇಟ್ಕೊಂಡು ವರ್ಷಗಳ ಬಳಿಕ ತೆಗೆದು ಓದಿದಾಗ ಆಗೋ ಅನುಭೂತಿಯೇ ಬೇರೆ. ಆ ಕಾಗದದ ಮೇಲಿರೋ ಪರಿಮಳ, ಬರೆದವರ ಕೈಯ ಸ್ಪರ್ಶ, ಅದೊಂದು ಜೀವಂತ ಇತಿಹಾಸವಿದ್ದಂತೆ ಸ್ನೇಹಿತರೆ. ಆದ್ರೆ ಇವತ್ತಿನ ಡಿಜಿಟಲ್ ಜಗತ್ನಲ್ಲಿ ಪತ್ರದ ಮಹತ್ವ ಏನು ಗೊತ್ತಾ? ಇವತ್ತು ನಮಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿರೋರ್ ಜೊತೆ ಸೆಕೆಂಡ್ಗಳಲ್ಲಿ ಮಾತನಾಡುವ ಸೌಲಭ್ಯವಿದೆ. ಆದ್ರೆ ನಾವೆಷ್ಟೇ ಹತ್ರವಿದ್ದರೂ ದೂರವಾಗ್ತಾ ಇದ್ದೀವಿ. ಒಂದು ಕೈ ಬರಹದ ಪತ್ರ ಬರೆಯೋದು ಅಂತಂದ್ರೆ ಬರೀ ಕಾಗದ ಕಪ್ಪು ಮಾಡೋದಲ್ಲ, ಅದು ಎದುರಿಗಿನ ವ್ಯಕ್ತಿಗೆ ನಾವು ಕೊಡುವ ನಮ್ಮ ಅಮೂಲ್ಯ ಸಮಯ. ನಾವು 1 ಗಂಟೆ ಮೊಬೈಲ್ ಸ್ಕ್ರೀನ್ ಸ್ಕ್ರೋಲ್ ಮಾಡೋದಕ್ಕಿಂತ 10 ನಿಮಿಷ ಕೂತ್ಕೊಂಡು ನಮ್ಮ ಅಮ್ಮನಿಗೆ ಅಥವಾ ಅಪ್ಪನಿಗೆ ಅಥವಾ ಹಳೆಯ ದೋಸ್ತುಗಳಿಗೆ ಒಂದು ಪ್ರೀತಿಯ ಪತ್ರ ಬರೆದ್ರೆ ಸಿಗೋ ನೆಮ್ಮದಿ ಅಪಾರ ಅಂತಾನೆ ಹೇಳ್ಬಹುದು. ಡಿಜಿಟಲ್ ಡೆಟಾಕ್ಸ್ ಮಾಡಿಕೊಳ್ಳೋದು ಇದು ಬೆಸ್ಟ್ ದಾರಿ ಅಂತ ಹೇಳ್ಬಹುದು. ಸೊ ಕೇಳಿಸ್ಕೊಂಡ್ರಲ್ವಾ ಸ್ನೇಹಿತರೆ, ಇವತ್ತು ನಿಮ್ಮೆಲ್ಲರಿಗೂ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಕೊಡ್ತಿರೋ ಒಂದು ಸಖತ್ ಟಾಸ್ಕ್ ಏನ್ ಗೊತ್ತಾ? ಇವತ್ತೇ ಒಂದು ಸುಂದರವಾದ ಬ್ಲ್ಯಾಂಕ್ ಪೇಪರ್ ತಗೊಂಡು ನಿಮ್ಮ ನೆಚ್ಚಿನ ಪೆನ್ ಹಿಡಿಯಿರಿ. ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ಇಷ್ಟವಾದ, ನಿಮ್ಮ ಬದುಕಿನಲ್ಲಿ ಮಾತನಾಡೋದಕ್ಕೆ ಸಿಗದ ವ್ಯಕ್ತಿಗೆ ಒಂದು ಮುದ್ದಾದ ಪತ್ರ ಬರೆಯಿರಿ. ಆ ಪತ್ರಕ್ಕೆ ನಿಮ್ಮ ಕೈ ಬರಹದ ಸ್ಪರ್ಶ ಕೊಟ್ಟು ಪೋಸ್ಟ್ ಮಾಡಿ ನೋಡಿ. ಆಚೆ ಕಡೆಯವರ ಮುಖದಲ್ಲಿ ಮೂಡುವ ನಗು ಇರುತ್ತಲ್ಲ, ಅದಕ್ಕೆ ಬೆಲೆ ಕಟ್ಟೋಕೆ ಆಗೋದಿಲ್ಲ. ಹೀಗೆ ಮರೆಯಾಗ್ತಾ ಇರೋ ಅಕ್ಷರ ಪ್ರೇಮವನ್ನ ಜೀವಂತವಾಗಿಡೋಣ, ಬದುಕಿನ ಸೌಂದರ್ಯವನ್ನು ಮತ್ತೊಮ್ಮೆ ಅನುಭವಿಸೋಣ. ಸೊ ಸ್ನೇಹಿತರೆ, ವಿಶ್ವ ಪತ್ರ ಬರವಣಿಗೆಯ ದಿನದ ಹಾರ್ದಿಕ ಶುಭಾಶಯಗಳು. ಕೈಯಲ್ಲಿ ಪೆನ್ನಿರ್ಲಿ, ಮನಸ್ಸಿನಲ್ಲಿ ಪ್ರೀತಿ ತುಂಬಿರಲಿ ಅಂತ ಹೇಳ್ದ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
3: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
3: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
2: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
2: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 3 ಓದುತ್ತಿರುವವರು ಶಾಲಿನಿ ವಿ ಭಟ್. ಮೊದಲನೆಯ ಮೊಕದ್ದಮೆ. ಬೊಂಬಾಯಿಯಲ್ಲಿರುತ್ತಾ ನಾನು ಒಂದು ಕಡೆ ಹಿಂದೂಸ್ತಾನದ ಕಾಯ್ದೆ ಕುರಿತು ನನ್ನ ಅಭ್ಯಾಸವನ್ನು, ಮತ್ತೊಂದು ಕಡೆ ಆಹಾರದ ವಿಷಯದಲ್ಲಿ ನನ್ನ ಪ್ರಯೋಗಗಳನ್ನು ಪ್ರಾರಂಭಿಸಿದೆ. ಈ ಪ್ರಯೋಗಗಳಲ್ಲಿ ನನ್ನೊಂದಿಗೆ ನನ್ನ ಮಿತ್ರನಾದ ವೀರ್ಚಂದ್ ಗಾಂಧಿ ಸಹ ಸೇರಿಕೊಂಡ. ನಮ್ಮಣ್ಣ ನನಗೆ ಮೊಕದ್ದಮೆಗಳನ್ನು ಸಂಪಾದಿಸಿಕೊಡಲು ತಮ್ಮ ಕೈಯಲ್ಲಾದ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ಹಿಂದೂಸ್ತಾನದ ಕಾನೂನುಗಳನ್ನು ವ್ಯಾಸಂಗ ಮಾಡುವುದು ಬಹಳ ಬೇಸರದ ಕೆಲಸವಾಗಿತ್ತು. ಸಿವಿಲ್ ಪ್ರೊಸೀಜರ್ ಕೋಡ್ ನನ್ನ ತಲೆಗೆ ಹತ್ತಲೇ ಇಲ್ಲ. ಆದರೆ ಎವಿಡೆನ್ಸ್ ಆ್ಯಕ್ಟ್, ಅಂದರೆ ಸಾಕ್ಷ್ಯಕ್ಕೆ ಸಂಬಂಧಿಸಿದ ಕಾನೂನು ಹಾಗೆ ಇರಲಿಲ್ಲ. ವೀರ್ಚಂದ್ ಗಾಂಧಿ ಸಾಲಿಸಿಟರ್ ಪರೀಕ್ಷೆಗೆ ಓದುತ್ತಿದ್ದ. ಆತ ನನಗೆ ಬ್ಯಾರಿಸ್ಟರ್ಗಳು, ವಕೀಲರು ಇವರನ್ನು ಕುರಿತು ಅನೇಕ ಬಗೆಯ ಕಥೆಗಳನ್ನು ಹೇಳುತ್ತಿದ್ದ. ಆತ ಹೀಗೆ ಹೇಳುತ್ತಿದ್ದ, ಸರ್, ಫಿರೋಜ್ರವರ ಶಕ್ತಿ ಅಡಗಿರುವುದು ಅವರ ಅಗಾಧ ಕಾನೂನಿನ ಜ್ಞಾನದಲ್ಲಿ. ಎವಿಡೆನ್ಸ್ ಆ್ಯಕ್ಟ್ ಅವರಿಗೆ ಹೃದ್ಗತವಾಗಿದೆ. 32ನೆಯ ವಿಧಿಗೆ ಸಂಬಂಧಪಟ್ಟ ಪ್ರತಿಯೊಂದು ಮೊಕದ್ದಮೆಯೂ ಅವರಿಗೆ ಗೊತ್ತು. ಬದ್ರುದ್ದೀನ್ ತಯ್ಯಬ್ಜಿರವರ ಅದ್ಭುತವಾದ ಶಕ್ತಿ ಜಡ್ಜ್ಗಳಿಗಿಂತ ಸಹ ಅವರಿಗೆ ಗೌರವವನ್ನು ಸಂಪಾದಿಸಿಕೊಡುತ್ತದೆ. ಇಂತಹ ಅತಿರಥ ಮಹಾರಥರ ಕಥೆಗಳನ್ನು ಕೇಳಿದಾಗಲೆಲ್ಲ ನನ್ನ ಧೈರ್ಯ ಉಡುಗಿ ಹೋಗುತ್ತಿತ್ತು. ವೀರ್ಚಂದ್ ಗಾಂಧಿ ಹೀಗೆ ಹೇಳುತ್ತಿದ್ದನು, 5 ವರ್ಷ 7 ವರ್ಷ ಕೆಲಸವೇ ಇಲ್ಲದೆ ಕೋರ್ಟ್ಗಳಲ್ಲಿ ಕುಳಿತು ಕಾಲ ಕಳೆಯುವುದು ಬ್ಯಾರಿಸ್ಟರ್ಗೆ ಏನೂ ಅಪರೂಪವಲ್ಲ. ಆದುದರಿಂದಲೇ ನಾನು ಸಾಲಿಸಿಟರ್ ಪದವೀಧರನಾಗಲು ನಿರ್ಧರಿಸಿರುವುದು. 3 ವರ್ಷ ಕಾಲದೊಳಗೆ ನಿನ್ನ ಜೀವನದ ವೆಚ್ಚವನ್ನು ಹುಟ್ಟಿಸಿಕೊಳ್ಳಲು ನಿನಗೆ ಸಾಧ್ಯವಾಗುವುದಾದರೆ ನೀನು ಅದೃಷ್ಟಶಾಲಿಯೆಂದೇ ಭಾವಿಸಬೇಕು. ನನ್ನ ವೆಚ್ಚ ತಿಂಗಳ ತಿಂಗಳಿಗೂ ಏರುತ್ತಿತ್ತು. ಒಳಗಡೆ ಬ್ಯಾರಿಸ್ಟರ್ ಕಸಬಿಗೆ ಸಿದ್ಧವಾಗುತ್ತಾ ಹೊರಗಡೆ ಬ್ಯಾರಿಸ್ಟರ್ ಎಂಬ ವಿಳಾಸದ ಹಲಗೆಯನ್ನು ತಗಲು ಹಾಕಿಕೊಳ್ಳಲು ನನ್ನ ಮನಸ್ಸು ಒಪ್ಪಲಿಲ್ಲ. ಆದುದರಿಂದ ನಾನು ನನ್ನ ವ್ಯಾಸಂಗಕ್ಕೆ ಪೂರ್ಣ ಗಮನವನ್ನು ಕೊಡಲು ಸಾಧ್ಯವಾಗಲಿಲ್ಲ. ನನಗೆ ಎವಿಡೆನ್ಸ್ ಆ್ಯಕ್ಟ್ ಇಷ್ಟವಾಯಿತು. ಮೇಯಿನ್ ಅವರ ಹಿಂದೂ ಲಾ ಎಂಬ ಗ್ರಂಥವನ್ನು ನಾನು ತುಂಬ ಉತ್ಸಾಹದಿಂದ ಓದಿದೆ. ಆದರೆ ಒಂದು ಮೊಕದ್ದಮೆಯನ್ನು ನಡೆಸಲು ನನಗೆ ಧೈರ್ಯ ಉಂಟಾಗಲಿಲ್ಲ. ಅತ್ತೆಯ ಮನೆಗೆ ಹೊಸದಾಗಿ ಬಂದ ಸೊಸೆಯಂತೆ ನನ್ನ ನಿಸ್ಸಹಾಯಕತೆ ವರ್ಣನಾತೀತವಾಗಿತ್ತು. ಆ ಸಮಯಕ್ಕೆ ನಾನು ಮಾಮಿಬಾಯಿ ಎಂಬುವಳ ಒಂದು ಮೊಕದ್ದಮೆಯನ್ನು ಹಿಡಿದೆನು. ಅದೊಂದು ಸ್ಮಾಲ್ ಕಾಸ್ ದಾವೆ. ನೀನು ದಳ್ಳಾಳಿಗೆ ಹಣ ಕೊಡಬೇಕಾಗುತ್ತದೆ ಎಂದು ಹೇಳಿದರು. ನಾನು ಕೊಡಲು ಖಂಡಿತವಾಗಿ ತಿರಸ್ಕರಿಸಿದೆ. ಆದರೆ ತಿಂಗಳಿಗೆ 3,000-4,000 ಸಂಪಾದಿಸುತ್ತಿರುವ ದೊಡ್ಡ ಕ್ರಿಮಿನಲ್ ಲಾಯರ್ ಸಹ ದಳ್ಳಾಳಿ ಹಣ ಕೊಡುತ್ತಾರೆ ಎಂದರು. ನಾನು ಅವರನ್ನು ಅನುಕರಿಸಬೇಕಾದುದಿಲ್ಲ. ತಿಂಗಳಿಗೆ 300 ರೂಪಾಯಿ ಸಂಪಾದನೆ ಆದರೆ ನನಗೆ ಅದು ಸಾಕು. ನಮ್ಮ ತಂದೆ ಅದಕ್ಕಿಂತ ಹೆಚ್ಚು ಸಂಪಾದಿಸಲಿಲ್ಲ ಎಂದು ಉತ್ತರ ಕೊಟ್ಟೆ. ಆದರೆ ಆ ಕಾಲವೆಲ್ಲ ಹೋಯಿತು. ಬೊಂಬಾಯಿಯಲ್ಲಿ ಖರ್ಚು ಮಿತಿ ಮೀರಿ ಏರುತ್ತಿದೆ. ಸ್ವಲ್ಪ ವ್ಯವಹಾರಜ್ಞನಾಗಿ ನಡೆದುಕೊಳ್ಳಬೇಕು. ನನ್ನ ಮನಸ್ಸು ವಜ್ರದಂತೆ ದೃಢವಾಗಿತ್ತು. ನಾನು ದಳ್ಳಾಳಿ ಹಣವನ್ನು ಕೊಡಲಿಲ್ಲ. ಆದರೂ ಮಾಮಿಬಾಯಿ ಮೊಕದ್ದಮೆ ನನಗೇ ಬಂತು. ಅದೊಂದು ಸುಲಭವಾದ ಮೊಕದ್ದಮೆ. ನಾನು 30 ರೂಪಾಯಿ ಶುಲ್ಕವನ್ನು ತೆಗೆದುಕೊಂಡೆ. ಆ ಮೊಕದ್ದಮೆ ಒಂದೇ ದಿನದಲ್ಲಿ ಮುಗಿದು ಹೋಗುವ ಸಂಭವವಿತ್ತು. ಸ್ಮಾಲ್ ಕಾಸ್ ಕೋರ್ಟ್ಗೆ ಅದೇ ನನ್ನ ಮೊದಲ ಪ್ರವೇಶ. ನಾನು ಪ್ರತಿವಾದಿಯ ಪಕ್ಷದ ವಕೀಲನಾಗಿದ್ದೆ. ವಾದಿಯ ಪಕ್ಷದ ಸಾಕ್ಷಿಗಳನ್ನು ನಾನು ಪಾಟಿ ಸವಾಲು ಮಾಡಬೇಕಾಗಿತ್ತು. ನಾನು ಎದ್ದು ನಿಂತೆ. ಆದರೆ ನನ್ನ ಧೈರ್ಯ ಪೂರ್ತಿ ಮಾಯವಾಯಿತು. ನನ್ನ ತಲೆ ತಿರುಗುತ್ತಿತ್ತು. ಕೋರ್ಟ್ ಸಹ ಹಾಗೆಯೇ ತಿರುಗುತ್ತಿರುವಂತೆ ನನಗೆ ಭಾಸವಾಯಿತು. ಪಾಟಿ ಸವಾಲು ಮಾಡಲು ನನಗೆ ಪ್ರಶ್ನೆಯೇ ಹೊಳೆಯಲಿಲ್ಲ. ನ್ಯಾಯಾಧಿಪತಿ ನಕ್ಕಿರಬೇಕು. ವಕೀಲರಿಗೆ ನನ್ನ ಪಚೀತಿ ವಿನೋದ ಹುಟ್ಟಿಸಿರಬೇಕು. ಆದರೆ ಇದಾವುದನ್ನು ನಾನು ನೋಡಲಾರದವನಾಗಿದ್ದೆ. ನಾನು ದಳ್ಳಾಳಿಗೆ
ಮೊಕದ್ದಮೆಯನ್ನು ನಡೆಸಲು ನನ್ನಿಂದ ಸಾಧ್ಯವಿಲ್ಲ. ಶ್ರೀ ಪಟೇಲರನ್ನು ಗೊತ್ತು ಮಾಡಿಕೊಳ್ಳಿ, ನಾನು ತೆಗೆದುಕೊಂಡಿರುವ ಶುಲ್ಕವನ್ನು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿ ಕುಳಿತು ಬಿಟ್ಟೆ. ಪಟೇಲರನ್ನು 51 ರೂಪಾಯಿಗಳಿಗೆ ಗೊತ್ತು ಮಾಡಿಕೊಂಡರು. ಅವರಿಗೆ ಮೊಕದ್ದಮೆ ಮಕ್ಕಳ ಆಟದಂತಿತ್ತು. ಈ ಅಧ್ಯಾಯ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ ಪರಿಶುದ್ಧತೆಯ ಪ್ರತೀಕ.
0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8:00 to 8:30. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನಮ್ ಜೊತೆಗೆ ಇವತ್ತು ದಿನೇಶ್ ಹೊಸನಗರ್ ಅವರು ಇದ್ದಾರೆ. ಇವರು ಅಕ್ಕ ಮಹಾದೇವಿಯವರ ವಚನಗಳ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯವರ ಕುರಿತಾಗಿ ಒಂದಷ್ಟು ಮಾಹಿತಿ ಹೇಳ್ಬೋದಾ? ಸರ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಯಾವ ಶಿವಶರಣರ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀರಾ ಸರ್?
12: ಎಲ್ಲ ಕೇಳುಗರಿಗೆ ದಿನೇಶ್ ಹೊಸನಗರ ಮಾಡುವ ಶರಣ ಶರಣಾರ್ಥಿಗಳು. ಅಕ್ಕಮಹಾದೇವಿಗೆ ಅಕ್ಕಮಹಾದೇವಿನೇ ಸಾಟಿ, ಯಾಕಂದ್ರೆ ಅಸಮಾನತೆಯನ್ನು ಕಂಡು ಅಸಮಾನತೆಯನ್ನು ಕಿತ್ತು ಹಾಕಬೇಕೆಂಬ ಹೋರಾಟದಲ್ಲೇ ಹುಟ್ಟಿ ಬಂದವರು ಅಕ್ಕಮಹಾದೇವಿಯವರು. ಈ ಶತಮಾನದ ಸ್ತ್ರೀ ವಿಮೋಚನೆಯ ಅತ್ಯಂತ ಅರ್ಥಪೂರ್ಣ ಪ್ರತಿಮೆಯಾಗಿ ನಿಂತವರು ಅಕ್ಕಮಹಾದೇವಿಯವರು. ಅಂತಹ ಅಕ್ಕಮಹಾದೇವಿ ವಿಚಾರವಾಗಿ ಮಾತಾಡೋದು ಅಂತ ಹೇಳಿದ್ರೆ ಬಹಳ ಖುಷಿ ಕೊಡುವಂಥದ್ದು, ಹಾಗೆ ಅಷ್ಟೇ ಜವಾಬ್ದಾರಿಯುತವಾದಂತಹ ಕೆಲಸ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಕ್ಕಮ್ಮನ ವಚನಗಳು ಎಷ್ಟು ಸರಳವಾಗಿರುತ್ತದೆಯೋ ಒಳಹೊಕ್ಕು ನೋಡಿದ್ರೆ ಅಷ್ಟೇ ಮಹದಾದಂತಹ ಪರ್ವತದಂತೆ ಕಾಣಿಸ್ತದೆ. ಅಕ್ಕಮಹಾದೇವಿಯ ವಚನವನ್ನ ಉದಾಹರಣೆಯಾಗಿ ಇಟ್ಕೊಂಡು ನಾವು ಮಾತಾಡೋದಾದ್ರೆ ವಚನ ಹೀಗಿದೆ. ನೋಡಿ, ಮಾತಾಡಿ, ಮಾತನಾಡಿಸಿದಾಗ ಒಂದು ಸುಖ. ಏನ ಮಾಡದಯ್ಯ ನಿಮ್ಮ ಶರಣರ ಅನುಭವ? ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸದ್ಗೋಷ್ಠಿ ಏನ ಮಾಡದಯ್ಯ? ನೋಡಿ, ಮಾತಾಡಿ, ಮಾತನಾಡಿಸೋದೊಂದು ಸುಖ. ಇಷ್ಟು ಚೆನ್ನಾಗಿದೆ ಈ ಮಾತುಗಳು ನೋಡಿ. ಸಾಮಾನ್ಯವಾಗಿ ನಾವು ನೋಡುವ ದೃಶ್ಯಗಳಿಂದ ಅದರ ಪ್ರಭಾವ ನಮ್ಮ ಮೇಲೆ ಆಗ್ತದೆ. ಯಾವ ಥರದ ದೃಶ್ಯಗಳನ್ನು ನೋಡ್ತೇವೆ ಅನ್ನೋದ್ರ ಮೇಲೆ ಆ ಥರದ ಭಾವನೆಗಳು ನಮ್ಮ ಮೇಲೆ ಹೆಚ್ಚು ಎಫೆಕ್ಟ್ ಆಗುತ್ತೆ ಅನ್ನೋದು. ಇಲ್ಲಿ ಅಕ್ಕಮಹಾದೇವಿಯರ ಈ ವಚನ ನಾವು ನೋಡಿದಾಗ ಸಿಗುವಂಥ ಒಂದು ಸುಖವೇ ಬೇರೆ ಅಂತ. ಅದು ಲೌಕಿಕವಾಗಿ ಬೇರೆ ಮತ್ತು ಆಧ್ಯಾತ್ಮಿಕವಾಗಿ ಬೇರೆಯೇ ಆಗಿರ್ತದೆ. ಅದಕ್ಕೆ ಅವ್ರದ್ದೇ ಇನ್ನೊಂದು ವಚನದಲ್ಲಿ ಅವ್ರು ಹೀಗೆ ಹೇಳ್ತಾರೆ, ಕಣ್ಣಿಗೆ ಶೃಂಗಾರ ಗುರು ಹಿರಿಯರನ್ನು ನೋಡುವುದು ಅಂತ. ಗುರು ಹಿರಿಯರನ್ನು ನೋಡಿದಾಗಲೇ ನಮ್ಮ ಕಣ್ಣಿಗೆ ಶೃಂಗಾರ ಆಗುತ್ತೆ. ಅದು ಬಿಟ್ಟು ಕಣ್ಣಿಗೆ ಶೃಂಗಾರ ಅಂತ ಹೇಳಿದ್ರೆ ಇವತ್ತಿನ ಸಾಧನ ಬಳಸ್ಕೊಂಡು ನಾವು ಬಾಹ್ಯವಾಗಿ ಮಾಡಿಕೊಳ್ಳುವಂತ ಶೃಂಗಾರ ಅಲ್ಲ, ಅದು ನಿಜವಾದ ಶೃಂಗಾರ ಅಲ್ಲ. ನಿಜವಾದ ಶೃಂಗಾರ ಏನಪ್ಪಾ ಅಂತ ಹೇಳಿದ್ರೆ ನಾವು ಗುರು ಹಿರಿಯರನ್ನು ನೋಡಿದಾಗ. ಹಾಗಾದ್ರೆ ಹಿರಿಯರಂದ್ರೆ ಯಾರು? ಅಜಕೋಟಿ ವರ್ಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ನಡು ಮುರಿದು ತಲೆ ನೆರೆದು ಒಂದನ್ನಾಡ ಹೋಗಿ ಒಂಬತ್ತು ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ ಅಂಥೇಳಿ ಚನ್ನಬಸವಣ್ಣನವರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಹಿರಿಯರು ಅಂತ ಹೇಳಿದ್ರೆ ಅವರಲ್ಲಿ ಅರಿವೆಂಬ ಜ್ಞಾನವಿರಬೇಕು ಅನ್ನೋದನ್ನ. ಬರೀ ವಯಸ್ಸಿನಲ್ಲಿ ಅಷ್ಟೇ ಅಲ್ಲ, ಅವರು ಮಾಡುವ ಕೆಲಸದಲ್ಲಿ ಅವರಿಗಿರುವಂಥ ಅರಿವು ಜ್ಞಾನ ಈ ಮೂಲಕ ನಾವು ಅವ್ರನ್ನ ಹಿರಿಯರು ಅಂತ ಕಾಣಬೇಕು. ಅಂಥ ಹಿರಿಯವರ ದರ್ಶನವಾದಾಗ ನಮಗೊಂದು ರೀತಿಯ ಕೆಲವು ಹಿರಿಯರನ್ನು ನೋಡಿದ ತಕ್ಷಣ ಒಂದು ಪಾಸಿಟಿವ್ ಆದಂಥ ಎನರ್ಜಿ ನಮ್ಗೆ ಬರ್ತಾ ಇರುತ್ತಲ್ಲ, ಅಂಥ ಹಿರಿತನವನ್ನು ಹೇಳ್ತಾರೆ. ಅಂಥವ್ರು ನೋಡಿದಾಗ ನಮಗೆ ಒಂದು ರೀತಿಯ ಸುಖ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮಾತನಾಡಿದಾಗ ಒಂದು ಸುಖ ಅಂದ್ರೆ ನಾವು ಮಾತನಾಡಬೇಕಾದ್ರೂ ಸಹ ಬೇರೆಯವ್ರಿಗೆ ಸುಖ ಕೊಡುವಂಗೆ ಇರ್ಬೇಕು. ಹಾಗಾಗಿ ಎಂತ ಮಾತಾಡಬೇಕು ಅಂತ ಮಾತಾಡ್ಬೇಕಾದ್ರೆ ಎಂತ ವಾತಾವರಣ ಅಲ್ಲಿ ಇರ್ಬೇಕು. ಎಲ್ಲ ಕಡೆಯೂ ಆತ ಮಾತು ಸಿಗೋದಿಲ್ಲ. ನಮಗೆ ಶರಣರ ಸದ್ಗೋಷ್ಠಿ ಇರುವಂತ ಜಾಗದಲ್ಲಿ ನಾವು ಬೇರೆ ಮಾತಾಡೋದಿಲ್ಲ. ಅದನ್ನೇ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂತ ಮಾತು ಹೇಳ್ತಾರೆ. ಅಂದ್ರೆ ಎಲ್ಲಿ ನಮ್ಮ ಮಾತುಗಳು ಬೇರೆಯವರಿಗೆ ಅತ್ಯಂತ ಶೃಂಗಾರವಾಗಿ ಕಾಣಬೇಕು, ಯಾವಾಗ ಅದು ಶೃಂಗಾರವಾಗಿ ಕಾಣುತ್ತೆ ಅನ್ನಕ್ಕೆ ಅಕ್ಕಮಹಾದೇವಿಯವರ ವಚನದನ್ನೇ ನೋಡಿದರೆ ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು. ಸತ್ಯದ ಮಾತುಗಳು ಬರಬೇಕು, ಹೃದಯಕ್ಕೆ ಹತ್ತಿರವಾಗುವಂಥ ಮಾತುಗಳಿರಬೇಕು, ಹೃದಯವನ್ನು ಗಾಸಿ ಕೊಡುವಂಥ ಮಾತುಗಳಾಗಬಾರ್ದು, ನಮ್ಮ ಮಾತುಗಳಿಂದ ಬೇರೆಯವರಿಗೆ ತೊಂದರೆ ಆಗುವಂಥದ್ದಾಗಬಾರ್ದು. ಅಂತಹ ಮಾತುಗಳಿಗೆ ಸರಿಯಾದಂಥ ವಾತಾವರಣವೂ ಬೇಕಾಗ್ತದೆ ಅಂತ ಸದ್ಗೋಷ್ಠಿಯಲ್ಲಿ ಅಂತಹ ಮಾತುಗಳಿರುತ್ತೆ. ಹಂಗಾಗಿ ಆ ಥರ ಮಾತಾಡಿದಾಗ ಸಿಗುವಂಥ ಸುಖ ಇದೆಯಲ್ಲ, ಅದು ಬೇರೆಯಲ್ಲೂ ಸಿಗೋದಿಲ್ಲ. ಇಲ್ಲಿ ಲೌಕಿಕ ಮತ್ತು ಆಧ್ಯಾತ್ಮದ ಎರಡು ಚಿಂತನೆಗಳನ್ನು ಸಹ ನಾವು ನೋಡ್ಬೋದು. ಇಲ್ಲಿ ಮಾತಿನ ಹಿಂದೆ ಅದರ ಸಂಸ್ಕಾರವೂ ಸಹ ಇರುತ್ತೆ. ಹಂಗಾಗಿ ಅಂಥ ಸಂಸ್ಕಾರ ಸಿಗುವಂಥ ವಾತಾವರಣವೂ ಸಹ ನಾವು ನೋಡಬೇಕಾಗ್ತದೆ. ಎಲ್ಲಿ ನಮ್ಮ ಮಾತುಗಳು ಶುದ್ಧವಾಗಿರುತ್ತೋ, ಎಲ್ಲಿ ನಮ್ಮ ಮಾತುಗಳು ಪ್ರೇಮದಿಂದ ಕೂಡಿರುತ್ತೋ, ಎಲ್ಲಿ ನಮ್ಮ ಮಾತುಗಳು ಅಂತಃಕರಣದಿಂದ ಬರುತ್ತೋ ಅಲ್ಲಿಯ ವಾತಾವರಣವೂ ಚೆನ್ನಾಗಿರುತ್ತೆ ಮತ್ತು ಅಲ್ಲಿಯ ಸಮಾಜವೂ ಚೆನ್ನಾಗಿರುತ್ತೆ. ಇದೆಲ್ಲ ಬರಬೇಕು ಅಂತ ಹೇಳಿದ್ರೆ ಮಾತು ಮೃತ್ಯುವಾಗಬಾರ್ದು, ಮಾತು ಮುತ್ತಾಗಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಇದರಲ್ಲಿ ಹೇಳ್ತಾರೆ. ಹಾಗಾಗಿ ನೋಡಿದಾಗ ಒಂದು ಸುಖ ಬರುತ್ತೆ, ಮಾತನಾಡಿದಾಗ ಒಂದು ಸುಖ ಬರುತ್ತೆ, ಮಾತನಾಡಿಸಿದಾಗ ಒಂದು ಸುಖ ಬರುತ್ತೆ. ಅಂದರೆ ಸಂಭಾಷಣೆಗಳು ನಡೆದಾಗ, ಈ ಗೋಷ್ಠಿಗಳನ್ನ ನಡೆದಾಗ, ಅದನ್ನೇ ಅವರು ಮತ್ತೊಂದು ವಚನದಲ್ಲಿ ಹೇಳ್ತಾರೆ. ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಣನ. ಒಂದು ಸದ್ಭಕ್ತರ ಜೊತೆಗೆ ನಾವು ನಮ್ಮ ಬೆರಿಬೇಕಾಗುತ್ತೆ, ಅವ್ರ ಜೊತೆ ನಮ್ಮ ಮಾತುಗಳ ಆಡಬೇಕಾಗುತ್ತೆ. ಏನ ಮಾಡೋದಯ್ಯ ನಿಮ್ಮ ಶರಣರ ಅನುಭವ ಎಲ್ಲವೂ ಆಗುತ್ತೆ. ನಾವು ಶರಣರ ಸದ್ಗೋಷ್ಠಿನಲ್ಲಿ ಭಾಗವಹಿಸೋದ್ರಿಂದ ಎಲ್ಲವೂ ಆಗುತ್ತೆ. ಏನ ಮಾಡೋದಯ್ಯ ನಿಮ್ಮ ಶರಣರ ಅನುಭವ, ನಿಮ್ಮ ಶರಣ ಜೊತೆ ಸೇರಿಕೊಂಡು ನಾವು ಓಡಾಡಿದ ಅನುಭವ ಉಂಟಲ್ಲ, ಅದು ಎಲ್ಲವನ್ನು ಕೊಡುತ್ತೆ. ಈ ಅನುಭವ ನಮ್ಗೆ ಎಲ್ಲೆಲ್ಲೂ ಸಿಗೋದಿಲ್ಲ. ಇದು ಶರಣರೊಂದಿಗೆ ಬೆರೆತಾಗ, ಅರಿವಿನ ಸಂಘವನ್ನು ಮಾಡಿದಾಗ, ಜೊತೆಗೆ ಶರಣ ಸದ್ಗೋಷ್ಠಿ ಭಾಗವಹಿಸಿದಾಗ. ಅದಕ್ಕೆ ಅವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಪ್ಪ. ಅಂದ್ರೆ ಈ ತರದ ಸದ್ಗೋಷ್ಠಿಗಳಲ್ಲಿ ನಾವು ಭಾಗವಹಿಸಿದಾಗ ನಮ್ಗೆ ಜೀವಿಸುವ ಜೀವನಕ್ಕೆ ಶೃಂಗಾರ ಕಾಣುತ್ತೆ. ಈ ದಿವಿಲ್ಲದ ಜೀವಿಯ ಬಾಳ್ವೆ ಏತಕ್ಕೆ ಬಾಧೆಯ ಜಲ್ಲೆ ಮಲ್ಲಿಕಾರ್ಜುನ. ಒಂದು ಜೀವನದ ಸ್ಪಷ್ಟವಾದಂತ ಚಿಂತನೆಗಳನ್ನ ಇಲ್ಕೊಡ್ತಾ ಹೋಗುತ್ತೆ. ಇಡೀ ಜೀವನಕ್ಕೆ ನಾವು ಜೀವಿಸುವ ಜೀವಿತ ಹೇಗಿರ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಈ ತರದೆಲ್ಲ ನಾವು ಸಂಘ ಮಾಡದೆ ಹೋದ್ರೆ ಇಡೀ ನಮ್ಮ ಜೀವನ ಸಾರ್ಥಕತೆ ಸಾಗದೆ ಅದೇ ಒಂದು ಬಾಧೆಯಾಗಿ ಉಳಿಯುತ್ತೆ ಅನ್ನೋದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಹಂಗಾಗಿ ಅಕ್ಕಮದೇವಿಯ ವಚನಗಳು ಸರಳವಾಗಿ ಕಂಡ್ರೂ ಸಹ ಒಳಹಕ್ಕು ನೋಡಿದಾಗ ಅಲ್ಲಿ ಎಷ್ಟೊಂದು ಅದ್ಭುತವಾದ ವಿಚಾರಗಳಿರುತ್ತೆ. ಆಧ್ಯಾತ್ಮದ ಚಿಂತನೆ ಎಷ್ಟು ಉತ್ಕೃಷ್ಟವಾಗಿದೆ, ಜೀವನ ಸಿದ್ಧಾಂತವನ್ನು ಎಷ್ಟು ಚೆನ್ನಾಗಿ ಅದರ ತುಂಬಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತುಂಬಾ ಚೆನ್ನಾಗಿ ಗಮನಿಸಬಹುದು.
13: ಅಕ್ಕ ಮಹಾದೇವಿಯವರ ವಚನದ ಸತ್ವ ಹೇಗಿದೆ ಅಂದ್ರೆ, ಅಕ್ಕ ಮಹಾದೇವಿಯವರ ಪ್ರತಿಯೊಂದು ವಚನವೂ ಕೂಡ ಆಳವಾದಂತಹ ವಿಚಾರಧಾರೆಯನ್ನ ಒಳಗೊಂಡಿದೆ. ಹಾಗೆ ಸಾಕಷ್ಟು ವಿಚಾರಗಳನ್ನ ತಿಳಿಯೋದಕ್ಕೆ ಸಾಧ್ಯ ಅಕ್ಕ ಮಹಾದೇವಿಯ ಪ್ರತಿಯೊಂದು ವಚನವೂ ಕೂಡ ಎಂಬುದನ್ನ ದಿನೇಶ್ ಹೊಸನಗರ್ ಅವರು ನಮಗೆ ತಿಳಿಸ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅಕ್ಕ ಮಹಾದೇವಿಯವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಅವರು ಅಕ್ಕ ಮಹಾದೇವಿಯವರ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಬರ
3: ಅಕ್ಕ ಮಹಾದೇವಿಯವರು ಚಿಕ್ಕಂದಿನಿಂದಲೇ ವೈರಾಗ್ಯ ನಿಧಿಯಾಗಿ ಹೊರಬಂದಂತ ವಿಷಯವನ್ನು ನಾವು ಗಮನಿಸಲೇಬೇಕು. ಸಾಮಾನ್ಯವಾಗಿ ಅಕ್ಕಮಹಾದೇವಿಯರ ಬಗ್ಗೆ ಹೇಳಬೇಕಾದ್ರೆ ಆಕೆಯ ವಿವಾಹ ಸಂದರ್ಭವನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಸ್ತ್ರೀ ಸಂಪ್ರದಾಯದ ಬಂಧನವನ್ನ ದಾಟಿ ಹೊರಗೆ ಬಂದಂತ ಅಂತ ಬೇಲಿಯನ್ನು ಕಿತ್ತೊಗೆದು ಹೊರಬಂದಂತ ಅಕ್ಕಮಹಾದೇವಿ ತನ್ನ ವೈರಾಗ್ಯ ನಿಧಿಯ ಮೊದಲನೇ ಹೆಜ್ಜೆಯನ್ನ ಜಗತ್ತಿ ತೋರಿಸ್ಕೊಳ್ತಾಳೆ. ಆ ಸಂದರ್ಭದಲ್ಲಿ ಅನೇಕರು ಅವಳನ್ನ ಪ್ರಶ್ನೆ ಮಾಡ್ತಾರೆ, ನಿನ್ನ ಗಂಡ ಕೌಶಿಕ ಮಹಾರಾಜ ಮಲ್ಲಿಕಾರ್ಜುನನ ಗಂಡ ಅಂತ ಹೇಳ್ಕೊಳ್ತೀಯಾ ಅಂತೇಳಿ ಈ ತರ ಬಗೆಬಗೆ ಪ್ರಶ್ನೆ ಮಾಡುವಾಗ ಆಕೆ ಎಲ್ಲರಿಗೂ ಉತ್ತರವಾಗುವಂಗ ಒಂದು ಮಾತು ಹೇಳ್ತಾಳೆ. ಇಹಕ್ಕೊಬ್ಬ ಗಂಡನೇ, ಪರಕ್ಕೊಬ್ಬ ಗಂಡನೇ, ಲೌಕಿಕಕ್ಕೊಬ್ಬ ಗಂಡನೇ, ಪಾರಮಾರ್ಥಕ್ಕೊಬ್ಬ ಗಂಡನೇ, ಎನ್ನ ಗಂಡ ಚನ್ನಮಲ್ಲಿಕಾರ್ಜುನ ಅಲ್ಲದೆ ಮಿಕ್ಕಿನ ಗಂಡರೆಲ್ಲ ಮುಗಿಲ ಮರೆಯ ಗೊಂಬೆಯಂತೆ. ಈ ವಚನವನ್ನ ಗಮನಿಸಿ ನಾವು ಹೇಳೋದಾದ್ರೆ ಇಲ್ಲಿ ಅಕ್ಕಮಹಾದೇವಿಯವರು ಬಹಳ ಸ್ಪಷ್ಟವಾಗಿ ತಮ್ಮ ನಿರ್ಧಾರವನ್ನು ಹೇಳ್ತಾವ. ಇಹಕ್ಕೊಬ್ಬ ಗಂಡನೇ, ಪರಕ್ಕೊಬ್ಬ ಗಂಡನೇ, ಲೌಕಿಕಕ್ಕೊಬ್ಬನೇ, ಪರಮಾರ್ಥಕ್ಕೊಬ್ಬನೇ, ಅಲ್ಲಲ್ಲ ನನ್ನ ಪಾರಮಾರ್ಥದ ಗಂಡನೇ ನನಗೆ ಯಾವಾಗಲೂ ಸ್ಥಿರವಾಗಿರುವಂಥದ್ದು, ಈ ಇಹದ ಗಂಡರೆಲ್ಲ ಮುಗಿಲ ಮರೆಯ ಗೊಂಬೆಗಳಂತೆ. ಇಲ್ಲಿ ನಾವು ಇನ್ನೊಂದು ಯೋಚನೆ ಮಾಡಬೇಕು. ಇಲ್ಲಿ ಇಹ ಮತ್ತು ಪಾರಮಾರ್ಥಕ, ಲೌಕಿಕ ಮತ್ತು ಅಲೌಕಿಕ ಎರಡೂ ಮಾತಾಡ್ತಾ ಹೋಗ್ತಾರೆ. ನೋಡಲಿಕ್ಕೆ ಇದು ತುಂಬ ಸರಳವಾಗಿ ಕಂಡರೂ ಸಹ ಒಳಹಕ್ಕು ನೋಡಿದಾಗ ಇದು ತುಂಬ ಮಹದಾದಂತ ಅರ್ಥವನ್ನು ಕೊಡುವಂಥದ್ದು ನಾವು ನೋಡಬಹುದು. ಪರಮಾರ್ಥದಲ್ಲಿ ಸತಿಪತಿ ಅನ್ನುವಂಥ ಒಂದು ಆಲೋಚನೆಗೆ ಒಂದು ಹೊಸ ರೀತಿಯ ಅರ್ಥವನ್ನು ಸಹ ಇದೆ. ಬುದ್ಧಿ ಮತ್ತು ಮನಸ್ಸು ಇವೆರಡರ ಸಮ್ಮೇಳನವಾಗಿ ಮುಂದೆ ಹೋದಾಗ ಅದು ಮನಸ್ಸು. ಇದು ಒಬ್ಬನ ದೇಹದಲ್ಲೇ ಇರುತ್ತೆ, ಗಂಡಸಿನ ದೇಹದಲ್ಲೇ ಎರಡು ಇರುತ್ತೆ, ಹೆಂಗಸಿನ ದೇಹದಲ್ಲೂ ಎರಡು ಇರುತ್ತೆ. ಅವೆರಡು ಒಟ್ಟಾಗಿ ಹೋದಾಗ ಮಾತ್ರ ಏನಾಗ್ತದೆ, ಒಂದು ಸಂಸಾರದ ಆಗ ಮುಂದೆ ಹೋಗ್ತದೆ ಅಂತ ಇಲ್ಲೂ ಸಹ ಅದನ್ನೇ ಹೇಳ್ತಾ ಹೋಗ್ತಾರೆ. ಬುದ್ಧಿ ಮತ್ತು ಮನಸ್ಸು, ಮನಸ್ಸು ಚಂಚಲವಾಗಿರುತ್ತೆ, ಅದು ಈ ಲೌಕಿಕದ ವಿಚಾರಗಳನ್ನು ತಗೊಂಡು ಬಂದು ಅಲ್ಲಿ ರಾಶಿ ಹಾಕ್ತಾ ಇರುತ್ತೆ. ಅದಕ್ಕೆ ಕಾಮ, ಕ್ರೋಧ, ಮೋಹ, ಮದ ಇನ್ನುವಂಥ ಈ ಲೋಭಗಳು ಅದಕ್ಕೆ ಸಾಕಷ್ಟು ವಿಷಯಗಳಂತಂತ ಹಾಕ್ತಾ ಇರುತ್ತೆ. ಈ ಮುಗಿಲ ಮರೆಯ ಗೊಂಬೆಗಳಂತೆ ಅವೆಲ್ಲ ಈ ಬೇಕಾದಷ್ಟು ವಿಷಯಗಳನ್ನ ಮನಸ್ಸಿಗೆ ತಂದು ಹಾಕುತ್ತೆ. ಅದೇ ಬುದ್ಧಿ ಅದನ್ನೆಲ್ಲ ವಿವೇಚನೆಯ ಸಹಾಯದಿಂದ, ಪ್ರಜ್ಞೆಯಿಂದ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ತೀರ್ಮಾನಿಸಿ ಬೇಕಂತ ತಗೊಳುತ್ತೆ. ಹೀಗಾದಾಗ ಮಾತ್ರ ಅದು ಉತ್ತಮವಾದ ಸಂಸಾರವು ನಡೆದು. ಹೀಗಾಗಬೇಕು ಅಂತ ಹೇಳಿದ್ರೆ ಪ್ರಜ್ಞೆಯ ಸ್ಥಾನದಲ್ಲಿ ನಾವು ಪರಮಾತ್ಮನನ್ನು ಇಟ್ಕೊಳ್ಬೇಕು. ಪರಮಾತ್ಮ ಆ ಸ್ಥಾನದಲ್ಲಿ ಇರ್ತಾನೆ. ಆಗ ಯಾವಾಗ್ಲೂ ಸಹ ಮನಸ್ಸಿನ ಹಿಡಿತಕ್ಕೆ ಬುದ್ಧಿ ಹೋಗೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟತೆ ಇರುತ್ತೆ. ಹಾಗಾಗಿ ಇಹಕ್ಕೊಬ್ಬ ಗಂಡನೇ, ಪರಕ್ಕೊಬ್ಬ ಗಂಡನೇ, ಲೌಕಿಕಕ್ಕೊಬ್ಬ ಗಂಡನೇ, ಪರಮಾರ್ಥಕ್ಕೊಬ್ಬ ಗಂಡನೇ, ನನ್ನ ಗಡ ಚಲ್ಲಮಲ್ಲಿಕಾರ್ಜುನ ಅಲ್ಲದೆ ಬೇರೆ ಎಲ್ಲ ಮುಗಿಲ ಮರೆಯ ಗೊಂಬೆಗಳಂತ. ಆದ್ರೆ ಎಷ್ಟೋ ಸರಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಈ ಬುದ್ಧಿ ಎಲ್ಲರೂ ಮನಸ್ಸಿನ ಕೈ ಸಿಕ್ಬಿಟ್ರೆ ಅವ್ರ ವಿವೋಚನೆಯನ್ನ ಪ್ರಜ್ಞೆಯನ್ನ ಕಳ್ಕೊಳ್ತೇವೆ. ನಾವು ಲೌಕಿಕಕ್ಕೆ ಜಾಸ್ತಿ ಹೊಂದ್ಕೊಳ್ತಾ ಹೋಗ್ತೇವೆ. ಆಗಾಗ ಏನಾಗುತ್ತೆ, ಈ ಕಾಮ, ಕ್ರೋಧ, ಮೋಹ, ಮದ ಈ ತರ ಲೋಭಗಳು ನಮ್ಮನ್ನ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ಅವು ನಮ್ಮ ಪತಿಗಳಾಗ್ತವೆ. ಸೊ ಇದನ್ನ ಬಹಳ ಚಂದವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಂತಹ ಅದನ್ನೆಲ್ಲ ದೂರ ಮಾಡ್ಕೊಂಡವಳು ನಾನು. ಇದು ಎಷ್ಟನೇ ವರ್ಷದಲ್ಲಿ, ಸುಮಾರು 17-18 ವರ್ಷದಲ್ಲಿ ಮಹಾದೇವಿ ಅಕ್ಕನವರು ಇಂಥ ವಿಚಾರಗಳನ್ನು ಹೇಳಿದ್ದಾರೆ ಅಂದ್ರೆ ಅವರ ಆಧ್ಯಾತ್ಮಿಕ ಸ್ಥಿತಿ ಯಾವ ಮಟ್ಟದಲ್ಲಿತ್ತು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಹೀಗೆ ಅಲ್ಲಿದ್ದವರಿಗೆಲ್ಲ ಉತ್ತರವನ್ನು ನೀಡಿ ಅಲ್ಲಿಂದ ನಂತರ ಕಲ್ಯಾಣ ಕಡೆ ಹೋಗ್ತಾರೆ.
2: ಚಿಕ್ಕ ವಯಸ್ಸಿನಲ್ಲಿಯೇ ಅಕ್ಕ ಮಹಾದೇವಿಯವರು ವೈರಾಗ್ಯ ಮೂರ್ತಿಯಾಗಿ ಎಲ್ಲ ಲೌಕಿಕ ಸಂಬಂಧಗಳನ್ನ ತ್ಯಜಿಸಿ, ಲೌಕಿಕ ಹಂಬಲವನ್ನೆಲ್ಲ ತ್ಯಜಿಸಿ ಆಧ್ಯಾತ್ಮಿಕದೆಡೆ ನಡೆದಂತಹ ಅಕ್ಕ ಮಹಾದೇವಿಯವರ ಕುರಿತಾಗಿ ದಿನೇಶ್ ಹೊಸನಗರ್ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಜಾನಪದ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಅವರು ಅಕ್ಕ ಮಹಾದೇವಿಯವರ ವಚನಗಳ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
1: ಕಲ್ಯಾಣ ಕಡೆ ಹೋಗುವಂತ ದಾರಿ ಬಹಳ ಸುದೀರ್ಘವಾಗಿರುವಂತದ್ದು, ಯಾಕಂದ್ರೆ ಇವತ್ತಿನಂತೆ ಬೇಗ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಆಗದಿರುವಂತ ವರ್ಷಗಟ್ಟಲೆ ಅಲ್ಲಿ ನಡೆದು ಹೋಗ್ಬೇಕಾದಂತದ್ದು. ಆ ವರ್ಷಗಟ್ಟಲೆ ನಡೆದು ಹೋಗ್ಬೇಕಾದ್ರೆ ಅನೇಕ ಕಷ್ಟ ಕಾರ್ಪಣ್ಯಗಳು ಅವಳಿಗೆ ಎದುರಾಗ್ತಿರುವಂತದ್ದು ನಾವು ಗಮನಿಸಬೇಕಾಗ್ತದೆ. ಏಕಾಂಗಿಯಾದಂತ ಹೆಣ್ಮಗಳಿಗೆ ಎಷ್ಟು ಅವಮಾನ ಆಗಿರ್ಬೋದು, ಎಷ್ಟು ತೊಂದರೆಗಳನ್ನು ಕೊಟ್ಟಿರ್ಬೋದು, ಇಂಥವೆಲ್ಲ ಸಹಿಸಿದ ಮೇಲೆ ಅಕ್ಕ ಇವತ್ತಿನ ಹೆಣ್ಮಕ್ಕಳಿಗೂ ಅಥವಾ ಇವತ್ತಿನ ಎಲ್ಲರಿಗೂ ಸಹ ಸರಿ ಹೊಂದುವಂತ ಒಂದು ವಚನವನ್ನ ಇಲ್ಲಿ ಹೇಳ್ತಾ ಹೋಗ್ತದೆ. ಹೆದರದಿರು ಮನವೇ, ಬೆದರದಿರು ತನುವೇ, ನಿಜವರಿತು ನಿಶ್ಚಿಂತನಾಗಿರು. ಫಲನಾದ ಮರನ ಕಲ್ಲೆತ್ತಿ ಇಡುವರೊಂದು ಕೋಟಿ, ಎಲವದ ಮರಕ್ಕೆ ಕಲ್ಲಿಡುವರೊಬ್ಬರನ್ನೂ ಕಾಣೆ. ಭಕ್ತಿಯುಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರೊಬ್ಬರನ್ನೂ ಕಾಣೆ. ನಿಮ್ಮ ಶರಣರ ನುಡಿ ಎನಗೆ ಗತಿಮತಿ ಸೋಪಾನ ಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾ ಹೋಗ್ತಾರೆ. ನಾವು ಸಹ ಇವತ್ತು ನಮ್ಮ ಮನಸ್ಸಿಗೆ ನಾವೇ ಧೈರ್ಯ ತುಂಬಿಕೊಳ್ಬೇಕು. ಮತ್ತೆ ಸತ್ಯವನ್ನ ಬಹಳ ತುಂಬಾ ಚೆನ್ನಾಗಿದೆ, ನಿಜವರಿತು ನಿಶ್ಚಿಂತನಾಗಿರು. ಯಾವ ಮನುಷ್ಯ ವಾಸ್ತವವಾದ ಸತ್ಯವನ್ನ ಒಪ್ಕೊಂಡು ಅಪ್ಕೊಳ್ತಾನೋ ಅವನಿಗೆ ಇದ್ಯಾವುದು ಇರೋದಿಲ್ಲ.

0: ಹೋದ್ರೆ ಎಲ್ಲ ಭಯ ಇರುತ್ತೆ. ಮುಂದಿನ ಸಾಲಿನ ತುಂಬಾ ಚೆನ್ನಾಗಿದೆ. ಫಲನಾದ ಮರನ ಕಲ್ಲೆತ್ತಿ ಇರುವರೊಂದು ಕೋಟಿ. ಯಾವ್ದು ಮರ ಹಣ್ಣು ಬಿಟ್ಟಿರುತ್ತೋ ಅದ್ರ ಕಡೆ ಎಲ್ಲ ಕಲ್ಲು ಹೊಡಿತಾರೆ. ಹಣ್ಣು ಬಿಡದೆ ಇದ್ದ ಮರಕ್ಕೆ, ಎಲವಾದ ಮರಕ್ಕೆ ಕಲ್ಲು ಇಡೋರು ಒಬ್ಬರನ್ನು ಕಾಣೆ. ಹಿಂಗಾಗಿ ಯಾವ್ದು ಹಣ್ಣು ಬಿಡೋದಿಲ್ವೋ ಆ ಮರಕ್ಕೆ ಯಾರು ಕಲ್ಲು ಹೊಡಿಯಲ್ಲ, ಯಾಕೆ ಹೊಡಿತಾರೆ? ಹಾಗಾಗಿ ಎಲ್ಲಿ ನಿಜವಾದ ಪ್ರತಿಭೆ ಇರುತ್ತೋ, ಎಲ್ಲಿ ನಿಜವಾದಂತ ಆಸಕ್ತಿ ಇರುತ್ತೋ ಅಲ್ಲಿ ಜನ ಜಾಸ್ತಿ ಆಕರ್ಷಣೆ ಆಗೇ ಆಗ್ತಾರೆ. ಹಾಗಾಗಿ ನೀವು ಮುಂದೆ ಹೋಗ್ತಿದ್ದೀರಿ ಅಂತ ಹೇಳಿದ್ರೆ ಕಾಲಿಳಿಯಲು ತುಂಬಾ ಜನ ಇದ್ದಾರೆ. ಕಾಲಿಳಿದೆ ಹಂಗೆ ಬಿಡೋದಿಲ್ಲ. ಭಕ್ತಿ ಉಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರ ಒಬ್ಬರನ್ನೂ ಕಾಣೆ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅಡ್ಡ ಮಾಡೋ ಬೇಕಾದಷ್ಟು ಜನ ಇರ್ತಾರೆ. ಆದರೆ ಕೆಟ್ಟ ಕೆಲಸ ಮಾಡ್ತೀನಿ ಅಂತ ಹೇಳಿದವನಿಗೆ ಯಾರು ಸಹ ಅವನ ಹತ್ರನೂ ಹೋಗೋದಿಲ್ಲ. ಹಾಗಾಗಿ ಒಳ್ಳೆ ಕೆಲಸಗಳು ಎಲ್ಲೆಲ್ಲ ಆಗ್ತಾ ಇರುತ್ತೋ ಅಲ್ಲಿ ಅಡ್ಡಿಪಡಿಸುವಂಥವ್ರು ಇದ್ದೇ ಇರ್ತಾರೆ. ಆದರೆ ಎಲ್ಲ ಅಡ್ಡಿಗಳನ್ನು ಮೀರಿ ಮೇಲೆ ಹೋದಾಗ ಮಾತ್ರ ಅದು ಯಶಸ್ಸು ಅನ್ನು ಸಿಗುತ್ತೆ ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ನೀವು ಅನ್ನೋದು ಇಲ್ಲಿ ಮುಂದಿನ ಸಾಲಿನಲ್ಲಿ ಇದೆ. ಹಾಗೆ ನಿಮ್ಗೆ ಗೊತ್ತಿದೆ ಇಂಥವ್ರು ಇದ್ದಾರೆ ಅಂತ, ಇಂಥವ್ರು ಇದ್ದವ್ರ ಮೇಲೆ ನಾವು ಕಾಲಿಟ್ಟೆ ಮುಂದೆ ಹೋಗಬೇಕು ಅನ್ನೋದು. ಹಾಗಾಗಿ ಇಲ್ಲಿ ಅವ್ರು ಮುಂದಿನ ಮಾತು ಹೇಳ್ತಾರೆ, ನಿಮ್ಮ ಶರಣರ ನುಡಿಯನಿಗೆ ಗತಿಮತಿ ಸೋಪಾನ ಮಲ್ಲಿಕಾರ್ಜುನ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನಾವು, ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ ನಾವು. ನಮಗೆ ಯಾರು ಸಹಾಯಕವಾಗಿರ್ತಾರೋ, ಯಾರು ನಮ್ಮ ಎಚ್ಚರಿಕೆ ತಗೊಂಡೋಗ್ಲಿಕ್ಕೆ ಸಹಾಯಕವಾಗ್ತಾರೋ ಅವರ ನುಡಿಗಳೇ ಗತಿ ಮತಿ ಸೋಪಾನ ಆಗ್ಬೇಕು. ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಬಿಡ್ಬೇಕು. ಅವ್ನು ಹಂಗೆ ಹೇಳ್ದ ಇವ್ನು ಹಿಂಗೆ ಹೇಳ್ದ ಕೊರಗೋದನ್ನು ಬಿಟ್ಬಿಡಿ. ಯಾರು ನಿಮ್ಮ ಹಿಂದೆ ಕಾಲೆಳಿತಿರ್ತಾರೋ ನಿಮ್ ಕೆಳಗೆ ಇರ್ತಾರೆ, ನಿಮ್ಗಿಂತ ಮುಂದೆ ಬರೋದಿಲ್ಲ, ನಿಮ್ಗಿಂತ ಮೇಲೆ ಹೋಗೋದಿಲ್ಲ. ದೃಢವಾದ ಮನಸ್ಥಿತಿನ, ಸತ್ಯನ ಒಪ್ಪಿಕೊಳ್ಳುವಂತ ಶಾಪನ್ನ, ಏನೇ ಕಷ್ಟ ಬಂದರೂ ಮುನ್ನುಗ್ಗುವ ಛಲವನ್ನ ನಾವು ಬೆಳೆಸ್ಕೊಳ್ಬೇಕು ಅನ್ನೋದನ್ನ ನಾವಿಲ್ಲಿ ತುಂಬಾ ಚೆನ್ನ ಕೆಲವು ಅಕ್ಕಮದೇವಿಯ ಇಂತಹ ನಿಲುವುಗಳು ನಮಗೆ ಇವತ್ತಿನ ದಿನಗಳು ಸಹ ಮಾರ್ಗದರ್ಶಕವಾಗಿದೆ ಅನ್ನೋದನ್ನ ನಾವು ನೋಡಬೇಕಾಗಿದೆ.
1: ಶಿವಶರಣೆ ಅಕ್ಕ ಮಹಾದೇವಿಯವರ ಕುರಿತಾಗಿ, ಅವರ ವಿಚಾರಧಾರೆಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಸರ್. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಅವರು ಭಾಗವಹಿಸಿ ಅಕ್ಕ ಮಹಾದೇವಿಯವರ ವಚನಗಳು ಹಾಗೆ ವಚನದಲ್ಲಿರುವಂತಹ ಸಾಕಷ್ಟು ಮೌಲ್ಯಯುತವಾದಂತಹ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸಹ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
4: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಭಕ್ತಿಯ ನೆರವು. ಅಂಬುಧಿಯ ಮಡಕೆಯಲ್ಲಿ ಹೊಂಬಿಸಿಲ ಕಿಟಕಿಯಲ್ಲಿ ತುಂಬಿಕೊಳ್ಳುವ ಬಡವನ ಐಶ್ವರ್ಯದಂತೆ ಬಿಂಬದೊಳಗಮಿತ ಸತ್ವವ ಪಿಡಿದಿಡುವ ಭಕ್ತಿ ಇಂಬು ಕಿಂಚಿನ್ ಮತಿಗೆ ಮಂಕುತಿಮ್ಮ. ಅಂಬುಧಿಯ ಮಡಕೆಯಲ್ಲಿ, ಸಮುದ್ರವನ್ನ ಮಡಕೆಯಲ್ಲಿ, ಹೊಂಬಿಸಿಲ ಕಿಟಕಿಯಲ್ಲಿ, ಕಿಟಕಿಯಲ್ಲಿ ಹೊಂಬಿಸಿಲನ್ನ ತುಂಬಿಕೊಳ್ಳುವ ಬಡವನ ಐಶ್ವರ್ಯದಂತೆ. ಬಡವನ ಐಶ್ವರ್ಯನೇ ಅಷ್ಟಲ್ವಾ, ಇಂಥದ್ರಲ್ಲೇ ತನ್ನ ಖುಷಿಯನ್ನು ತುಂಬಿಕೊಳ್ತಾನೆ. ಬಿಂಬದೊಳಗಮಿತ, ಬಿಂಬ ಅಂದರೆ ವಿಗ್ರಹ, ಅದರೊಳಗಡೆ ಅಮಿತ ಅನಂತವಾದ ಸತ್ವವ ಪಿಡಿದಿಡುವ ಭಕ್ತಿ, ಸತ್ವವನ್ನು ಪಿಡಿದು ಅಂದರೆ ಹಿಡಿದಿಡುವಂತಹ ಭಕ್ತಿ. ಇಂಬು ಕಿಂಚಿನ್ ಮತಿಗೆ, ಇಂಬು ಅವಕಾಶ ಸಾಧ್ಯತೆ ಇದೆ ಸ್ವಲ್ಪ ಬುದ್ಧಿ ಇರುವಂಥವನಿಗೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಅಂಬುಧಿಯ ಮಡಕೆಯಲ್ಲಿ ಹೊಂಬಿಸಿಲ ಕಿಟಕಿಯಲ್ಲಿ ತುಂಬಿಕೊಳ್ಳುವ ಬಡವನ ಐಶ್ವರ್ಯದಂತೆ ಬಿಂಬದೊಳಗಮಿತ ಸತ್ವವ ಪಿಡಿದಿಡುವ ಭಕ್ತಿ ಇಂಬು ಕಿಂಚಿನ್ ಮತಿಗೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಸಮುದ್ರನ ಮಡಿಕೆಯಲ್ಲಿ ಸೂರ್ಯನ ಬಿಸಿಲನ್ನೆಲ್ಲ ಕಿಟಕಿಯಲ್ಲಿ ತುಂಬಿಕೊಳ್ಳ ಬಯಸೋ ಬಡವನ ಐಶ್ವರ್ಯದ ಹಾಗೆ, ವಿಗ್ರಹದಲ್ಲಿ ಅಪಾರ ಭಗವದ್ ಶಕ್ತಿಯನ್ನು ಹಿಡಿದಿಡೋ ಭಕ್ತಿಯೇ ಮಿತವಾದ ಬುದ್ಧಿಗೆ ಇರೋ ಅವಕಾಶ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನಾನೊಂದು ಪುಟ್ಟ ಕತೆ ಹೇಳ್ತೀನಿ ಸ್ವಾಮಿ ವಿವೇಕಾನಂದರವರದ್ದು. ಇದನ್ನು ಹೆಚ್ಚಾಗಿ ನೀವೆಲ್ಲ ಕೇಳಿಸ್ಕೊಂಡಿರ್ತೀರ, ಆದರೂ ಇನ್ನೊಮ್ಮೆ ಹೇಳೋ ಪ್ರಯತ್ನ. ಸ್ವಾಮಿ ವಿವೇಕಾನಂದರು ಭಾರತದಲ್ಲೆಲ್ಲ ಪ್ರವಾಸ ಮಾಡಬೇಕಾದ್ರೆ ಒಮ್ಮೆ ರಾಜಸ್ಥಾನದ ಅಳ್ವಾರ್ ರಾಜ್ಯಕ್ಕೆ ಬರ್ತಾರೆ. ಅಲ್ಲಿಯ ರಾಜ ಮಂಗಲ್ ಸಿಂಗ್ ಅವರಿಗೆ ಆದರದ ಸ್ವಾಗತನ ಕೊಡ್ತಾನೆ. ಅವ್ರ ಜೊತೆ ಚರ್ಚೆ ಮಾಡಬೇಕಾದ್ರೆ ಆ ರಾಜನಿಗೆ ವಿಗ್ರಹಗಳ ಬಗ್ಗೆ ಗೌರವ ಇಲ್ಲ ಅನ್ನೋದು ತಿಳಿಯತ್ತೆ. ವಿಗ್ರಹಗಳನ್ನು ಪೂಜೆ ಮಾಡೋದು ಮೂಢನಂಬಿಕೆ ಅಂತ ಹೇಳ್ತಾನೆ. ನಮ್ಮ ಮುಂದೆ ಇರೋ ಅಂಥ ಕಲ್ಲನ್ನು ಮನುಷ್ಯನೇ ಕೆತ್ತಿ ವಿಗ್ರಹ ಮಾಡಿದಾಗ ಅದನ್ನು ದೇವರು ಅಂತ ಪೂಜೆ ಮಾಡೋದು ಹೇಗೆ? ದೇವರು ನಿರಾಕಾರ, ಅವನನ್ನು ಮೂರ್ತಿಯಲ್ಲಿ ಕಾಣೋದು ಸರಿಯಲ್ಲ ಅಂತಾನೆ ಆ ರಾಜ. ಆಗ ವಿವೇಕಾನಂದರು ಏನು ಮಾಡ್ತಾರೆ ಗೊತ್ತಾ, ಆ ರಾಜನ ದಿವಾನ್ರನ್ನು ಕರೀತಾರೆ. ರಾಜನ ಮುಂದೆನೆ ಗೋಡೆ ಮೇಲೆ ನೇತು ಹಾಕಿದ್ದ ಮಹಾರಾಜರ ತಂದೆಯ ಚಿತ್ರಪಟನ ತೋರಿಸಿ ಅದ್ರ ಮೇಲೆ ನೀವು ಉಗಿತೀರಾ ಅಂತ ಕೇಳ್ತಾನೆ. ದಿವಾನ್ರಿಗೂ ಹೆದರಿಕೆ, ರಾಜನಿಗೆ ಮುಜುಗರ. ಆದರೆ ದಿವಾನ್ರು ಉಗುಳೋದಕ್ಕೆ ಯಾಕೆ ಹಿಂಜರಿತಾರೆ ಅಂದರೆ ಆ ಚಿತ್ರ ರಾಜರ ತಂದೆಯವರನ್ನು ನೆನಪಿಸತ್ತೆ, ಗೌರವವನ್ನು ನೆನಪಿಗೆ ತರುತ್ತೆ. ಚಿತ್ರ ಮಹಾರಾಜರ ರೂಪನೇ, ಹಾಗಾಗಿ ಅದನ್ನು ಪೂಜಿಸ್ತೀನಿ ಅಂತ ಹೇಳ್ತಾರೆ. ರಾಜನಿಗೆ ಆಗ ವಿಗ್ರಹಾರಾಧನೆಯಲ್ಲಿ ನಂಬಿಕೆ ಬರುತ್ತೆ. ಇನ್ನು ಶ್ವೇತಾಶ್ವತರ ಉಪನಿಷತ್ ಏನ್ ಹೇಳತ್ ಗೊತ್ತಾ? ಏಕೋ ದೇವಃ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾತ್ಮರಾತ್ಮ ಅಂತ. ಹಾಗಂದ್ರೆ ಒಬ್ಬನೇ ದೇವರು ಸರ್ವ ಜೀವಜಂತುಗಳಲ್ಲಿ ನೆಲೆಸಿದ್ದಾನೆ, ರಹಸ್ಯವಾಗಿ ಎಲ್ಲದರಲ್ಲಿ ಆತ್ಮರೂಪದಲ್ಲಿದ್ದಾನೆ. ದೇವರಿಗೆ ಒಂದೇ ಅನ್ನೋ ಆಕಾರ ಇಲ್ಲ, ಬಣ್ಣ ಇಲ್ಲ, ಎಲ್ಲ ಆಕಾರನೂ ಅವನದೇ. ಲೋಕದ ಜನ ಅದನ್ನ ಕಾಣೋದಕ್ಕೆ, ರುಚಿಸೋದಕ್ಕೆ, ಮುಟ್ಟೋದಕ್ಕೆ ತಿಳ್ಕೊಂಡಿಲ್ಲ. ಆದರೆ ಆ ರೂಪ ಅನುಭವ ಜನ್ಯ ಆಗಬೇಕಾದ್ರೆ ಸಾಧಕನಿಗೊಂದು ರೂಪದ ಚಿಹ್ನೆ ಬೇಕು. ಭಕ್ತಿ ಹೆಪ್ಪುಗಟ್ಟೋದಕ್ಕೆ ವಿಗ್ರಹದ ಆಕಾರ ಅಗತ್ಯ ಅನ್ಸತ್ತೆ. ದೇಶದ ಧ್ವಜ ಇಡೀ ದೇಶನ ಪ್ರತಿನಿಧಿಸೋ ಹಾಗೆ ವಿಗ್ರಹ ಅನಂತವಾದ ನಿರ್ಗುಣವಾದ ಸರ್ವವ್ಯಾಪಿಯಾದ ತತ್ವವನ್ನು ಭಕ್ತನ ಮಿತವಾದ ಬುದ್ಧಿಗೆ ತಲುಪಿಸೋ ಸಾಧನ. ಹೀಗೆ ಅಮಿತವಾದ ಶಕ್ತಿಯನ್ನ ಮಿತವಾದ ಬುದ್ಧಿಯ ಮನುಷ್ಯನಿಗೆ ತೋರುವ ಸಂಕೇತವಾದ ಬಿಂಬ ಭಕ್ತಿಗೆ ಕಾರಣ ಆಗತ್ತೆ. ಇದನ್ನ ಕಗ್ಗ ಕೆಲವು ಸುಂದರ ಉಪಮೆ ಒಟ್ಟಿಗೆ ವರ್ಣಿಸ್ತಾ ಇದೆ. ಸಮುದ್ರನ ಮಡಿಕೆಯಲ್ಲಿ ತುಂಬಿಸ್ಕೊಂಡು, ಬಿಸಿಲ ರಾಶಿಯನ್ನ ಕಿಟಕಿಯೊಳಗೆ ತೂರಿಸ್ಕೊಂಡು ಸಂತೋಷ ಪಡುವ ಬಡವನ ಹಾಗೆ ವಿಗ್ರಹದಲ್ಲಿ ಅನಂತವನ್ನ ಕಾಣೋ ಅವಕಾಶ ಭಕ್ತನಿಗೆ ಸಾಧಕನಿಗೆ ಇದೆ ಅಂತ. ಹೌದಲ್ವಾ? ಪ್ರತಿಯೊಬ್ಬರಿಗೂ ಭಕ್ತಿಯನ್ನ ತೋರೋ ಹಾದಿಯಲ್ಲಿ ಭಾವನೆಯ ಒಂದು ಆಳ ಮತ್ತು ವಿಸ್ತಾರ ಇರುತ್ತೆ. ಹಲವರದ್ದು ಕಿಂಚಿನ್ ಮತಿ ಮತ್ತೆ ಆಳ ಇಲ್ಲದ್ದು, ಮತ್ತೆ ಕೆಲವರದ್ದು ಆಳ ಮತ್ತು ವಿಸ್ತಾರ ಇರುವಂತಹದ್ದು. ಒಬ್ಬರು ಇನ್ನೊಬ್ಬರನ್ನ ಟೀಕಿಸೋ ಹಾಗಿಲ್ಲ, ಯಾಕಂದ್ರೆ ಭಕ್ತಿ ಅನ್ನೋದು ಅವರವರ ಭಾವಕ್ಕೆ ಸಂಬಂಧಿಸಿದ್ದು. ವೇದೋಪನಿಷತ್ತುಗಳನ್ನ ಪುರಾಣಗಳನ್ನ ಓದದ ಪಾಮರನಲ್ಲಿರೋ ಭಕ್ತಿಯ ಭಾವಕ್ಕೂ ಅವುಗಳನ್ನ ಓದಿದ ಪಂಡಿತನಿಗೂ ಯಾವ ವ್ಯತ್ಯಾಸನೂ ಇಲ್ಲ, ಭಾವ ಒಂದೇ. ಆದ್ರೆ ಆ ಭಾವನ ವ್ಯಕ್ತಪಡಿಸೋದಕ್ಕೆ ಅವರುಗಳು ಉಪಯೋಗಿಸೋ ಪರಿಕರಗಳ ವ್ಯತ್ಯಾಸ ಅಷ್ಟೆ. ಕೆಲವರಿಗೆ ಸಾಧಾರಣ ಪೂಜಾ ವಿಧಾನ ಆದ್ರೆ ಇನ್ ಕೆಲವರದ್ದು ಆಡಂಬರದಿಂದ ಕೂಡಿರುವಂತಹದ್ದು, ಕೆಲವರದ್ದು ಕ್ಲುಪ್ತವಾದ್ರೆ ಇನ್ ಕೆಲವರದ್ದು ದೀರ್ಘವಾದದ್ದು. ಕೆಲವರು ತೋರಿಕೆಗೆ ಪೂಜೆ ಮಾಡಿದ್ರೆ ಕೆಲವರು ತೋರಿಸ್ಕೊಳ್ದಲೆ ಮನಸಲ್ಲೇ ತುಂಬು ಭಕ್ತಿಯನ್ನು ಇಟ್ಕೊಂಡಿರ್ತಾರೆ. ಹೀಗೆ ಭಕ್ತಿಯಲ್ಲಿ ಹಲವಾರು ವಿಧಗಳು. ಆದರೆ ಹಂತ ಹಂತವಾಗಿ ಬೆಳೆಯಬಹುದಾದ ಭಕ್ತಿ ಭಾವದ ಮೊದಲ ಹಂತದಲ್ಲಿ ಬಿಂಬದೊಳಗಮಿತ ಸತ್ವವ ಪಿಡಿದಿಡುವ ಪ್ರಯತ್ನ ನಡೆದು ಹಂತ ಹಂತವಾಗಿ ಅನೇಕ ರೂಪಗಳಿಂದ ಏಕರೂಪಕ್ಕೆ ಬಂದು ಮತ್ತೆ ಆಕಾರದಿಂದ ನಿರಾಕಾರ ಬ್ರಹ್ಮನನ್ನು ಧ್ಯಾನ ಮಾಡೋ ಸ್ಥಿತಿಗೆ ತಲುಪೋದೇ ನಮ್ಮ ಸನಾತನದ ದಾರಿ. ಪ್ರಾಥಮಿಕ ಹಂತದ ಭಕ್ತರಿಗೆ, ಜ್ಞಾನದ ಬಡತನದವರಿಗೆ, ಮಾನ್ಯ ಗುಂಡಪ್ಪನವರು ಹೇಳೋ ಹಾಗೆ ಕಿಂಚಿನ್ ಮತಿಗಳಿಗೆ ಒಂದು ರೂಪ ಇದ್ರೆ ಇಡೀ ಪರಮಾತ್ಮ ತತ್ವವನ್ನು ಅದರಲ್ಲೇ ಭಕ್ತಿಯಿಂದ ಕಾಣೋದು ಸಾಧ್ಯ. ಬೃಹತ್ ಮತ್ತೆ ಪರಮಚೇತನವೇ ಎಲ್ಲದರಲ್ಲೂ ಸೇರ್ಕೊಂಡಿರುವಾಗ ಭಕ್ತಿಯನ್ನು ತೋರೋದಕ್ಕೆ ಯಾವ ವಿಧಾನವನ್ನು ಬೇಕಾದರೂ ಆರಿಸಿಕೊಳ್ಳಬಹುದು. ಅವರವರ ಕ್ಷಮತೆ, ಯೋಗ್ಯತೆ ಮತ್ತು ಸಾಧ್ಯತೆಗನುಗುಣವಾಗಿ ಅವರವರು ತಮ್ಮ ಭಕ್ತಿಯನ್ನು ತೋರ್ತಾರೆ. ನಾವು ನಮ್ಮಲ್ಲಿ ಭಕ್ತಿ ಇದ್ದರೆ ಹಂತ ಹಂತವಾಗಿ ಮೇಲಕ್ಕೆ ಹೋಗೋ ಪ್ರಯತ್ನನ ಮಾಡಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
6: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
7: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
6: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
8: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
6: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
3: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಪ್ರತಿ ಕ್ಷಣ ಕ್ಷಣದ ನೀವೆ ಕೇಳುತ್ತ ಕೇಳುತ್ತ ಕಲಿಯಿರಿ.
10: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ. ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
11: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
10: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
9: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಮಹಾಲಕ್ಷ್ಮಿ ಸ್ವೀಟ್ಸ್.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ಇವರು ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
13: ಪೊನ್ನಜ್ಜಿ ಇವತ್ ಕತೆ ಹೇಳಕ್ ರೆಡಿಯಾ ಕುತ್ಬಿಟ್ಟಿದ್ದಾಳೆ. ನಾವು ಒಂದ್ ಕೂರದೇ ವಾಕ್ಯ.
14: ಹೌದಾ ಪೊನ್ನಜ್ಜಿ, ಕತೆ ರೆಡಿನಾ?
15: ಸರಿಯಾಗಿ ಹೇಳಿದ್ರಿ ಮಕ್ಕಳೇ. ಕ್ಯೂಡ್ ಕೆಂಪಣ್ಣ ಅನ್ನೋ ನನ್ನ ಕತೆ ಇವತ್ತು ನಿಮಗಾಗಿ ಕಾದು ಕೂತಿದೆ.
13: ಓಹೋ, ಕ್ಯೂಡನ್ ಕತೆನಾ? ಅವನ್ ಕ್ಯೂಡ ಅಂದ್ಮೇಲೆ ಕತೆ ಹೇಗ್ ಹೇಳ್ತಾನೆ? ಹೌದಲ್ವಾ, ಇದು ಯಾವ ತರ ಕತೆ ಪೊನ್ನಜ್ಜಿ?
15: ಅಬ್ಬಪ್ಪ, ಪ್ರಶ್ನೆಗಳ ಸುರಿಮಳೆ. ಕತೆ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಹಾಗ ಬನ್ನಿ ದಾರಿಗೆ. ಶ್ರೀಪುರ ಅನ್ನೋದು ಒಂದೂರು. ಅಲ್ಲೊಬ್ಬ ಜಮೀನ್ದಾರ ಇದ್ದ. ಅವನದ್ದು ಬಹಳ ದೊಡ್ಡ ಕಾರ್ಬಾರು. 30-40 ಎಕರೆ ತೋಟ ಗದ್ದೆಗಳ ಒಡೆಯ ಅವನಾಗಿದ್ದ. ಹಾಗಾಗಿ ಅವನ ಹತ್ರ ಹಲವು ಕೆಲಸಗಾರರು ಕೆಲಸಕ್ಕಿದ್ರು. ಕೆಲವರು ಬರ್ತಾ ಇದ್ರು, ಇನ್ ಕೆಲವರು ಕೆಲಸ ಬಿಟ್ಟು ಹೋಗ್ತಾ ಇದ್ರು. ಹಾಗಾಗಿ ಅವನ ಹತ್ರ ಕೆಲಸ ಕೇಳಿಕೊಂಡು ಜನರು ಆಗಾಗ ಬರ್ತಾನೇ ಇದ್ರು. ಜಮೀನ್ದಾರ ಅವರ ದಕ್ಷತೆಯನ್ನು ಪರೀಕ್ಷೆ ಮಾಡೋಕೆ ಬಂದವರಿಗೆ 3 ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ಅವುಗಳಿಗೆ ಸರಿಯಾದ ಉತ್ತರವನ್ನು ಕೊಡುವವರನ್ನು ಮಾತ್ರವೇ ಕೆಲಸಕ್ಕೆ ಇರಿಸ್ಕೊಳ್ತಾ ಇದ್ದ. ಕೆಲವೊಂದ್ಸಲ ಅವನು ಕೇಳೋ ಪ್ರಶ್ನೆಗಳು ಸಾಮಾನ್ಯವಾಗಿರ್ತಿದ್ವು. ಕೆಲವೊಂದ್ಸಲ ಪ್ರಶ್ನೆಗಳು ಬಹಳ ಅರ್ಥಗರ್ಭಿತವಾಗಿರ್ತಿದ್ವು. ಒಟ್ಟಿನಲ್ಲಿ ಕೆಲಸ ಕೇಳಿ ಬಂದವರನ್ನು ಅಳೆದು ಸುರಿದು ಪ್ರಶ್ನೆಗಳನ್ನು ಕೇಳಿ ಆಯ್ಕೆ ಮಾಡ್ತಿದ್ದ ಜಮೀನ್ದಾರ. ಹೀಗಿರಬೇಕಾದ್ರೆ ಶ್ರೀಪುರದಲ್ಲಿ ವಾಸ ಮಾಡ್ತಾ ಇದ್ದ ಕಿವುಡು ಕೆಂಪಣ್ಣನಿಗೆ ಜಮೀನ್ದಾರನಿಗೆ ಕೆಲಸಗಾರರ ಅವಶ್ಯಕತೆ ಇರೋ ವಿಷಯ ತಿಳಿದು ಬರುತ್ತೆ. ಅವನಿಗೆ ಕೂಡ ಕೆಲಸದ ಅಗತ್ಯ ಇತ್ತು. ಆತ ಜಮೀನ್ದಾರರ ಹತ್ರ ಕೆಲಸ ಕೇಳೋಕ್ಕೆ ಅಂತ ಬರ್ತಾನೆ. ಜಮೀನ್ದಾರ ಅವನನ್ನು ಪರೀಕ್ಷೆ ಮಾಡಿ ತನ್ನ ಮೊದಲ ಪ್ರಶ್ನೆಯನ್ನು ಕೇಳ್ದ. ಒಂದು ಸಾರಿ ಹೋದರೂ ಸುಲಭವಾಗಿ ಸಂಪಾದಿಸಬಹುದಾದದ್ದು ಯಾವುದು ಅಂತ. ಕಿವುಡು ಕೆಂಪಣ್ಣ ತಕ್ಷಣ ಹಣ ಅಂತ ಉತ್ತರ ಕೊಟ್ಟ. ಜಮೀನ್ದಾರ ಇದು ಸರಿಯಾಗಿದೆ ಅಂತ ತಲೆದೂಗ್ತಾ ಮತ್ತೊಂದು ಪ್ರಶ್ನೆಯನ್ನು ಹಾಕ್ತಾನೆ. ಒಂದು ಸಾರಿ ಹೋದರೆ ಮತ್ತೆ ಯಾವತ್ತೂ ಸಿಗಲಾರದ್ದು ಯಾವುದು ಅಂತ. ಈಗಲೂ ಕೆಂಪಣ್ಣ ತಡಬಡ ಅಂದೆ ರಾತ್ರಿ ಮತ್ತು ಹಗಲು ಅಂತ ವಿಶ್ವಾಸದಿಂದ ಹೇಳ್ದ. ಇದು ಸರಿಯಾಯ್ತಲ್ಲ ಅಂತ ಪ್ರಸನ್ನನಾದ ಜಮೀನ್ದಾರ 3ನೇ ಪ್ರಶ್ನೆಯನ್ನು ಕೇಳ್ದ. ಸಹಾಯ ಮಾಡಿದವನಿಗೆ ಸಹಾಯ ಪಡೆದವನು ಎಷ್ಟು ಕಾಲದವರೆಗೆ ಕೃತಜ್ಞನಾಗಿರಬೇಕು ಅಂತ. ಕೂಡ್ಲೆ ಕೆಂಪಣ್ಣ ಬದುಕಿರುವಷ್ಟು ಕಾಲದವರೆಗೂ ಅಂತ ಉತ್ತರ ಕೊಟ್ಟ.
13: ಅಲ್ಲ, ಕೆಂಪಣ್ಣ ಕ್ಯೂಡ.
14: ಆದ್ರೂ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಗ್ ಕೊಟ್ಟ?
13: ಜಮೀನ್ದಾರನಿಗೆ ಇವನು ಕ್ಯೂಡ ಅಂತ ಗೊತ್ತಿತ್ತ?
15: ಹೇಗ್ ಗೊತ್ತಿರುತ್ತೆ ಹೇಳಿ.
13: ಮೊದಲನೇ ಸಲ ಕೆಂಪಣ್ಣನ್ನ ಭೇಟಿಯಾಗಿದ್ದು ಅಲ್ವಾ?
15: ಇದು ಒಳ್ಳೆ ಕುತೂಹಲದ ವಿಷಯವಾಯ್ತು ಅಲ್ವಾ? ಕತೆ ಕೇಳಿ ಆಮೇಲೆ ಬಿದ್ದು ಬಿದ್ದು ನಗ್ತೀರ ನೀವು. ಈ ಸಮರ್ಪಕ ಉತ್ತರಗಳಿಂದ ಪ್ರಸನ್ನನಾದ ಜಮೀನ್ದಾರ ಕೆಂಪಣ್ಣನನ್ನ ಕೆಲಸಕ್ಕೆ ಇಟ್ಕೊಂಡ. ಆದ್ರೆ ಕೆಂಪಣ್ಣ ಕಿವುಡ ಅನ್ನೋದು ಅವನಿಗೆ ಗೊತ್ತಾಗೋಯ್ತು. ಅವನು ಕೆಂಪಣ್ಣನ ಹತ್ರ ಬಂದು, ಲೋ ಕಿವುಡು ಕೆಂಪಣ್ಣ, ಕಿವುಡ ಆಗಿದ್ರೂ ಸಹ ಅದ್ಯಾಗೆ ನೀನು ಮೊದಲನೇ ದಿನ ನನ್ನ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟೆ ಅಂತ ಎತ್ತರದ ದನಿಯಲ್ಲಿ ಕೂಗಿ ಕೇಳ್ದ. ಜಮೀನ್ದಾರ ಈ ಸಲ ಕೂಗಿ ಹೇಳಿದ್ರಿಂದ ಕೆಂಪಣ್ಣನಿಗೆ ಜಮೀನ್ದಾರನ ಪ್ರಶ್ನೆ ಕೇಳಿಸ್ತು. ಅವನು ಉತ್ತರವಾಗಿ, ಅಯ್ಯ, ತಾವು ಆ ದಿನ ಕೇಳಿದ ಮೂರೂ ಪ್ರಶ್ನೆಗಳಿಗೆ ನಾನು ಕೊಟ್ಟ ಉತ್ತರಗಳು ಇನ್ನೂ ನನಗೆ ನೆನಪಿನಲ್ಲಿದೆ. ಏನು ಬೇಕು ನಿನಗೆ ಅಂತ ನೀವು ಮೊದಲು ಕೇಳಿರಬೇಕು ಅಂತ ಅಂದ್ಕೊಂಡು ಹಣ ಅಂತ ಉತ್ತರ ಕೊಟ್ಟೆ. ಎರಡನೇದಾಗಿ, ಯಾವ್ಯಾವ ಸಮಯದಲ್ಲಿ ಕೆಲಸ ಮಾಡ್ತಿ ಅಂತ ನೀವು ಕೇಳಿರಬಹುದು ಅಂತ ಹಗಲು ರಾತ್ರಿ ಅಂತ ಉತ್ತರ ಕೊಟ್ಟೆ. ಎಷ್ಟು ವಯಸ್ಸಿನವರೆಗೆ ಕೆಲಸ ಮಾಡ್ತಿ ಅಂತ ಮೂರನೇ ಪ್ರಶ್ನೆ ಕೇಳಿರಬೇಕು ಅಂತ ಅಂದ್ಕೊಂಡು ಬದುಕಿರುವವರೆಗೆ ಅಂತ ಉತ್ತರ ಕೊಟ್ಟೆ ಅಂತ ಹೇಳ್ದ. ಕಿವುಡು ಕೆಂಪಣ್ಣನ ಉತ್ತರಗಳ ಗುಟ್ಟನ್ನು ತಿಳಿದಾಗ ಜಮೀನ್ದಾರ, ಲೋ ಕಿವುಡು ಕೆಂಪಣ್ಣ, ಇದೋ ನಿನ್ನ ಬುದ್ಧಿವಂತಿಕೆಯ ಗುಟ್ಟು ಅಂತ ಬಿದ್ದು ಬಿದ್ದು ನಕ್ಕ. ಆದ್ರೆ ಅವನನ್ನ ಕೆಲ್ಸದಿಂದ ಮಾತ್ರ ತೆಗಿಲಿಲ್ಲ.
13: ಅಲ್ಲ, ಅವನ್ ಕಿವುಡ ಅಂತ ತಿಳಿದ್ಮೇಲೂ ಅವನನ್ನ ಕೆಲ್ಸದಿಂದ ಯಾಕ್ ತೆಗಿಲಿಲ್ಲ ಜಮೀನ್ದಾರ?
14: ಹೌದಲ್ಲ, ಯಾಕ್ ತೆಗಿಲಿಲ್ಲ?
15: ಯಾಕಂದ್ರೆ ಕೆಂಪಣ್ಣ ಕಿವುಡನಾದ್ರೂ ಪ್ರಾಮಾಣಿಕ ಅಂತ ತಿಳಿದ ಜಮೀನ್ದಾರ ಕೆಂಪಣ್ಣನನ್ನ ಕೆಲಸದಿಂದ ತೆಗಿಲಿಲ್ಲ.
13: ಓ, ಹಾಗಾ?
15: ಹ್ಮ್, ಹಾಗೇನೆ. ದೌರ್ಬಲ್ಯಗಳು ಇದ್ರೂ ಅದೃಷ್ಟ ಇದ್ರೆ ನಮಗೆ ಒಳಿತೇ ಆಗುತ್ತೆ.
6: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತಾ, ವೈಭವ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
9: ತಾಯಿ ಹಾಲನ್ನು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
10: ಪರಿಶುದ್ಧವಾದ ಹಾಲು?
11: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
12: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. 2026 ಸಾಲಿನ ರಾಜ್ಯ ಸರ್ಕಾರಿ ಹಾಗೂ ವಿವಿಧ ಇಲಾಖೆಗಳ ಖಾಲಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಬರುತ್ತಿರುವ ಹಿನ್ನೆಲೆಯಲ್ಲಿ ಬ್ಯಾಂಕಿಂಗ್, ಶಿಕ್ಷಕರ ನೇಮಕಾತಿ, KSET, NET, ವಿಲೇಜ್ ಅಕೌಂಟೆಂಟ್, ಲ್ಯಾಂಡ್ ಸರ್ವೇಯರ್ ಹಾಗೂ KAS ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ವತಿಯಿಂದ ನೂತನ ಬ್ಯಾಚ್ಗಳನ್ನು ಆರಂಭಿಸಲಾಗುತ್ತಿದೆ. September 1 ಆನ್ಲೈನ್, ಸಂಜೆ ಹಾಗೂ ರೆಗ್ಯುಲರ್ ಬ್ಯಾಚ್ ಪ್ರತ್ಯೇಕವಾಗಿ ಆರಂಭವಾಗಲಿದ್ದು ಪರೀಕ್ಷಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ತರಬೇತಿ ನಡೆಯಲಿದೆ. 2015 ಶಿವಮೊಗ್ಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡುತ್ತಿರುವ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಈ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಲು ಆಸಕ್ತ ಅಭ್ಯರ್ಥಿಗಳು ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಖ್ಯೆ 7812922672 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಅಥವಾ ತಿಲಕ್ ನಗರ 1ನೇ ಕ್ರಾಸ್ನಲ್ಲಿರುವ ಸಂಸ್ಥೆಯ ಕಚೇರಿಗೆ ಖುದ್ದಾಗಿ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ದೇವರು ಕೊಟ್ಟಿರುವ ಈ ಮಾನವ ಜನ್ಮ ಸಾರ್ಥಕಗೊಳ್ಳಬೇಕಾದರೆ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಕೊಳ್ಳಬೇಕು. ನಾವು ಮಾಡಿದ ಸೇವೆಯನ್ನು ಸಮಾಜ ಸ್ಮರಿಸುವಂತಿರಬೇಕು ಎಂದು ಶಿವಗಂಗಾ ಯೋಗ ಕೇಂದ್ರದ ಕಾರ್ಯದರ್ಶಿಗಳು ಹಾಗೂ ಯೋಗ ಶಿಕ್ಷಕರಾದ HM ಚಂದ್ರಶೇಖರಯ್ಯ ಅಭಿಪ್ರಾಯಪಟ್ಟರು. ಶಿವಮೊಗ್ಗ ನಗರದ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಶಿವಗಂಗಾ ಯೋಗ ಕೇಂದ್ರದ ಯೋಗಾಚಾರ್ಯ CV ರುದ್ರಾರಾಧ್ಯ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಯೋಗಾಚಾರ್ಯ CV ರುದ್ರಾರಾಧ್ಯ ಅವರ ಮಾರ್ಗದರ್ಶನದಲ್ಲಿ ಶಿವಮೊಗ್ಗ ನಗರದಲ್ಲಿ 42 ಶಾಖೆಗಳ ಮೂಲಕ ಉಚಿತ ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ಉತ್ತಮ ಸಂಸ್ಕಾರ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಟ್ರಸ್ಟಿಗಳು, ಶಿಕ್ಷಕರು ಹಾಗೂ ಸಾರ್ವಜನಿಕರ ಸಹಕಾರದಿಂದ ನಡೆಯುತ್ತಿರುವ ಈ ಸೇವಾ ಕಾರ್ಯದಿಂದ ಪ್ರತಿದಿನ 1,000 ಹೆಚ್ಚು ಯೋಗಪಟುಗಳು ಆರೋಗ್ಯಕರ ಜೀವನ ನಡೆಸುತ್ತಿದ್ದಾರೆ. ಅವರ ಸೇವೆ ಮತ್ತು ಮಾರ್ಗದರ್ಶನ ಇನ್ನೂ ಅನೇಕ ವರ್ಷಗಳ ಕಾಲ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ GV ಜಯಕುಮಾರ್ ಮಾತನಾಡಿ, ಶಿವಗಂಗಾ ಯೋಗ ಕೇಂದ್ರವು ಕರ್ನಾಟಕದಲ್ಲಿಯೇ ಮಾದರಿ ಯೋಗ ಶಿಕ್ಷಣ ಕೇಂದ್ರವಾಗಿ ಬೆಳೆದಿದೆ. ಯೋಗದ ಮೂಲಕ ಸಾವಿರಾರು ಜನರು ತಮ್ಮ ಆರೋಗ್ಯ ಸಮಸ್ಯೆಯನ್ನು ನಿವಾರಿಸಿಕೊಂಡು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಿದ್ದಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇಂತಹ ಪವಿತ್ರ ಸೇವೆಯನ್ನ ಯೋಗಾಚಾರ್ಯರು ನಡೆಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಪೋಷಕರು ಹಾಗೂ ಯೋಗ ಶಿಕ್ಷಕರಾದ ಜಿಎಸ್ ಓಂಕಾರ್ ಮಾತನಾಡಿ, ಯೋಗಾಚಾರ್ಯರ ಜನ್ಮದಿನವನ್ನ ಸರಳವಾಗಿ ಆಚರಿಸುವ ಮೂಲಕ ರುದ್ರಾಭಿಷೇಕ ಹಾಗೂ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಗುರುಗಳ ಆರೋಗ್ಯ, ಆಯಸ್ಸು ಹಾಗೂ ಸೇವಾ ಕಾರ್ಯಗಳ ವೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಬೆಕ್ಕಿನಕಲ್ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಪಡೆಯಲಾಯಿತು. ಅಲ್ಲದೆ ಅವಿಜ್ಞ ಗಣಪತಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶಿವಗಂಗಾ ಯೋಗ ಕೇಂದ್ರದ ಎಲ್ಲಾ ಶಾಖೆಗಳ ಶಿಕ್ಷಕರು ಹಾಗೂ ಯೋಗಪಟುಗಳು ಗುರುಗಳ ಜನ್ಮದಿನದ ಅಂಗವಾಗಿ ಶುಭಾಶಯ ಕೋರಿಸಿ ಆಶೀರ್ವಾದ ಪಡೆದರು. ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕರಾದ ಕಾಟನ್ ಜಗದೀಶ್, ವೈಜಯ್ ವಾಯೇರ್, ಹರೀಶ್ ಬಸವರಾಜ್, ವೀಣಾ ಶಿವಕುಮಾರ್, ಪ್ರೊಫೆಸರ್ ಎಎಸ್ ಚಂದ್ರಶೇಖರ್, ಭಾರತಿ ಚಂದ್ರಶೇಖರ್, ನಾಗರತ್ನಮ್ಮ ಚಂದ್ರಶೇಖರ್, ಹಾಲಯ್ಯ ನೀಲಕಂಠರಾವ್ ಹಾಗೂ ಪೋಷಕರಾದ ದೇವೇಂದ್ರ ಮತ್ತು ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಮತ್ತಷ್ಟು ಪಾರದರ್ಶಕವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ಫಲಾನುಭವಿಗಳ ಬಯೋಮೆಟ್ರಿಕ್ ಮತ್ತು ಮುಖಚಹರೆ ದೃಢೀಕರಣದ ಮೂಲಕ ಮರುಪರಿಶೀಲನೆ ನಡೆಸಲು ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ಎಂದು ಶಿವಮೊಗ್ಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಸಿಎಸ್ ಚಂದ್ರಭೂಪಾಲ ತಿಳಿಸಿದ್ದಾರೆ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಕೆಲವು ಫಲಾನುಭವಿಗಳು ಮರಣ ಹೊಂದಿದ, ವಲಸೆ ಹೋದ ಹಾಗೂ ಐಟಿ ಮತ್ತು ಜಿಎಸ್ಟಿ ತೆರಿಗೆ ಪಾವತಿಸಿರುವ ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆಯಲ್ಲಿ ಅನರ್ಹರನ್ನು ಕೈಬಿಟ್ಟು ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಕಾಲದಲ್ಲಿ ಸೌಲಭ್ಯ ಮುಂದುವರಿಸಲು ಈ ಮರುಪರಿಶೀಲನಾ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಫಲಾನುಭವಿಗಳ ಮರುಪರಿಶೀಲನೆಯನ್ನು ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ಸ್ ಸರ್ವಿಸಸ್ ನಿರ್ದೇಶನಾಲಯ ಅಭಿವೃದ್ಧಿಪಡಿಸಿದ ವೆಬ್ ಮೊಬೈಲ್ ಆಪ್ ಮೂಲಕ ನಡೆಸಲಾಗುತ್ತದೆ. ಗ್ಯಾರಂಟಿ ಸಮಿತಿ ಸದಸ್ಯರು ಮತ್ತು ಸರ್ಕಾರಿ ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಫಲಾನುಭವಿಗಳು ನಮೂನೆಯನ್ನು ಭರ್ತಿ ಮಾಡಿ ಅದೇ ಭೇಟಿಯ ಸಮಯದಲ್ಲಿ ಹಿಂತಿರುಗಿಸಬೇಕು. ಸಿಬ್ಬಂದಿಗಳು ಸ್ಥಳದಲ್ಲೇ ಫಲಾನುಭವಿಯ ಫೋಟೋ, ಜಿಪಿಎಸ್ ನಿರ್ದೇಶಾಂಕಗಳು, ಮುಖದ ದೃಢೀಕರಣ ಹಾಗೂ ಮತದಾರರ ಗುರುತಿನ ಚೀಟಿ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ದಾಖಲಿಸಿಕೊಳ್ಳುತ್ತಾರೆ. ಈ ಪ್ರಕ್ರಿಯೆಯನ್ನು 1 ತಿಂಗಳ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ಆಡಳಿತಾತ್ಮಕ ಜವಾಬ್ದಾರಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿದೆ. ಮನೆ ಭೇಟಿಯ ವೇಳೆ ಮುಖ್ಯ ದೃಢೀಕರಣ ವಿಫಲವಾದರೆ ಅಥವಾ ಲಭ್ಯವಿಲ್ಲದಿದ್ದರೆ ಹತ್ತಿರದಲ್ಲಿರುವ ನ್ಯಾಯಬೆಲೆ ಅಂಗಡಿ ಗ್ರಾಮ್ 1, ಕರ್ನಾಟಕ 1, ಬೆಂಗಳೂರು 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಪೂರ್ಣಗೊಳಿಸಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 1 ನಂತರ ಪಡಿತರ ಪಡೆಯಲು ನ್ಯಾಯಬೆಲೆ ಅಂಗಡಿಯಲ್ಲಿ ನೀಡಿರುವ ಬಯೋಮೆಟ್ರಿಕ್ ದತ್ತಾಂಶವನ್ನು ಆಹಾರ ಇಲಾಖೆಯಿಂದ ಪಡೆದು ಪರಿಶೀಲಿಸಲಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷಗಳು ಪೂರೈಸಿದ್ದು ಮಹಿಳೆಯರಿಗೆ ಆರ್ಥಿಕ ಭದ್ರತೆ ನೀಡಲಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ 2023 ಆಗಸ್ಟ್ 30 ಇಲ್ಲಿಯವರೆಗೂ ಒಟ್ಟು 32 ಕಂತುಗಳಲ್ಲಿ ತಲಾ ಒಬ್ಬರಿಗೆ 64,000 ಒಟ್ಟು 378,031 ಕೋಟಿ ಫಲಾನುಭವಿಗಳಿಗೆ 2.391 ಕೋಟಿಗೂ ಅಧಿಕ ಹಣವನ್ನು ಡಿಬಿಟಿ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮುಂದಿನ ವಿವರ. ಹಾಸನದಲ್ಲಿ ಆಗಸ್ಟ್ 29 ಮತ್ತು 30 ನಡೆದ ರೋಟರಿ ಜಿಲ್ಲಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ 2025-26 ಸಾಲಿನಲ್ಲಿ ಕೈಗೊಂಡ ಸಮಾಜಮುಖಿ ಸೇವಾ ಚಟುವಟಿಕೆಗಳಿಗೆ 18 ಜಿಲ್ಲಾ ಪ್ರಶಸ್ತಿಗಳು ಹಾಗೂ ಪ್ರತಿಷ್ಠಿತ ಎಕ್ಸಲೆನ್ಸ್ ಅವಾರ್ಡನ್ನು ಪಡೆದು ಗಮನಾರ್ಹ ಸಾಧನೆ ಮಾಡಿವೆ. ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ, ಪಲ್ಸ್ ಪೋಲಿಯೋ, ಮಹಿಳಾ ಸಬಲೀಕರಣ, ಯುವಜನಾಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕ್ಲಬ್ ನಡೆಸಿದ ಸೇವಾ ಕಾರ್ಯಕ್ರಮಗಳನ್ನು ಪರಿಗಣಿಸಿ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಜಿಲ್ಲಾ ಆಡಳಿತವು ಈ ಪ್ರಶಸ್ತಿಯನ್ನು ನೀಡಿದೆ. ಸಮಾರಂಭದಲ್ಲಿ ಮಾಜಿ ಜಿಲ್ಲಾ ಗವರ್ನರ್ ಕೆ ಪಾಲಾಕ್ಷ ಅವರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಕ್ಲಬ್ ಅಧ್ಯಕ್ಷ ಕಿಶೋರ್ ಕುಮಾರ್, ಕಾರ್ಯದರ್ಶಿ ಬಿಆರ್ ಧನಂಜಯ್, ನಿಯೋಜಿತ ಜಿಲ್ಲಾ ಗವರ್ನರ್ ವಸಂತ್ ಓಹಬಳಿದಾರ್, ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯಕುಮಾರ್, 2026-27 ಸಾಲಿನ ಅಧ್ಯಕ್ಷ ಡಿಕೆ ಶೇಷಗಿರಿ, ಮಧು ಎಚ್ಎಂ, 2027-28 ಸಾಲಿನ ಅಧ್ಯಕ್ಷ ಶಶಿಕಾಂತ್ ನಾಡಿಗ್, ವೀಣಾ ಕಿಶೋರ್, ಪದ್ಮಿನಿ ವಸಂತ್ ಹೋಬಳಿದಾರ್, ಬಿಂದು ವಿಜಯಕುಮಾರ್ ಹಾಗೂ ಇತರ ಸದಸ್ಯರು ಉಪಸ್ಥಿತರಿದ್ದರು. ಈ ಪ್ರಶಸ್ತಿ ಕ್ಲಬ್ನ ನಿರಂತರ ಸಮಾಜ ಸೇವಾ ಕಾರ್ಯಗಳಿಗೆ ದೊರೆತ ಗೌರವವಾಗಿದ್ದು ಮುಂದಿನ ದಿನಗಳಲ್ಲಿಯೂ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಪ್ರೇರಣೆಯಾಗಿದೆ ಎಂದು ಕ್ಲಬ್ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. 2025-26 ಸಾಲಿನಲ್ಲಿ ರಾಜ್ಯ ಸರ್ಕಾರಿ ಹಾಗೂ ವಿವಿಧ ಇಲಾಖೆಗಳ ಖಾಲಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆಗಳು ಹೊರಬರುತ್ತಿರುವ ಹಿನ್ನೆಲೆಯಲ್ಲಿ ಬ್ಯಾಂಕಿಂಗ್, ಶಿಕ್ಷಕರ ನೇಮಕಾತಿ, ಕೆಸೆಟ್, ಎನ್ಇಟಿ, ವಿಲೇಜ್ ಅಕೌಂಟೆಂಟ್, ಲ್ಯಾಂಡ್ ಸರ್ವೇಯರ್ ಹಾಗೂ ಕೆಎಎಸ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ವತಿಯಿಂದ ನೂತನ ಬ್ಯಾಚ್ಗಳನ್ನು ಆರಂಭಿಸಲಾಗುತ್ತಿದೆ. ಸೆಪ್ಟೆಂಬರ್ 1 ಆನ್ಲೈನ್, ಸಂಜೆ ಹಾಗೂ ರೆಗ್ಯುಲರ್ ಬ್ಯಾಚ್ಗಳು ಪ್ರತ್ಯೇಕವಾಗಿ ಆರಂಭವಾಗಲಿದ್ದು ಪರೀಕ್ಷಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ತರಬೇತಿ ನೀಡಲಾಗುತ್ತದೆ. 2015 ಶಿವಮೊಗ್ಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡುತ್ತಿರುವ ಅಚೀವರ್ಸ್ ಕೋಚಿಂಗ್ ಸೆಂಟರ್ನಲ್ಲಿ ಈ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಲು ಆಸಕ್ತ ಅಭ್ಯರ್ಥಿಗಳು ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 7812-292-6702 ಮತ್ತೊಂದು ಸಂಖ್ಯೆ
7683668 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಅಥವಾ ತಿಲಕ್ ನಗರ 1ನೇ ಕ್ರಾಸ್ನಲ್ಲಿರುವ ಸಂಸ್ಥೆಯ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ಮಾಹಿತಿ ಪಡೆಯಬಹುದು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ವಾರಸುದಾರರು ಪತ್ತೆಯಾಗದ 12 ದ್ವಿಚಕ್ರ ವಾಹನವನ್ನು ವಿಲೇವಾರಿ ಮಾಡಲು ಸೆಪ್ಟೆಂಬರ್ 2 ಬೆಳಗ್ಗೆ 11 ಆನಂದಪುರ ಪೊಲೀಸ್ ಠಾಣೆ ಆವರಣದಲ್ಲಿ ಬಹಿರಂಗ ಹರಾಜು ನಡೆಯಲಿದೆ. ವ್ಯವಹಾರ ನ್ಯಾಯಾಧೀಶರು ಹಾಗೂ ಸಿಜೆಎಂ ನ್ಯಾಯಾಲಯ ಸಾಗರ ಇವರ ಆದೇಶದಂತೆ ಹರಾಜು ಪ್ರಕ್ರಿಯೆ ನಡೆಯುತ್ತಿದ್ದು, ಆಸಕ್ತರು ನಿಗದಿತ ಸಮಯದಲ್ಲಿ ಪಾಲ್ಗೊಳ್ಳುವಂತೆ ಆನಂದಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ದಿನಾಂಕ 7/9/2026 31 ದಿನಗಳ ಕಾಲ ನಿರುದ್ಯೋಗಿ ಪುರುಷರಿಗೆ ಉಚಿತ ಸೆಲ್ಫೋನ್ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-49 ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯವನ್ನು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಹೊಂದಿರುವ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 7/9/2026 ಸೋಮವಾರ ಬೆಳಗ್ಗೆ 9:30 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ, ಹಸಿಗಾಳ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 7/9/2026 ಸಂಸ್ಥೆಯನ್ನ ದೂರವಾಣಿ ಸಂಖ್ಯೆ 8970476050 ಈ ಸಂಖ್ಯೆಯನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಶಾಖಾ ಅಂಚೆ ಪಾಲಕ, ಸಹಾಯಕ ಶಾಖಾ ಅಂಚೆ ಪಾಲಕ ಮತ್ತು ಡಾಕ್ ಸೇವೆಯ ಹುದ್ದೆಗಳ ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಶಿವಮೊಗ್ಗ ಅಂಚೆ ವಿಭಾಗದಲ್ಲಿ ಒಟ್ಟು 55 ಹುದ್ದೆಗಳು ಖಾಲಿ ಇವೆ. ಅಭ್ಯರ್ಥಿಗಳು 18-40 ವಯೋಮಿತಿಯೊಳಗಿರಬೇಕು, 10ನೇ ತರಗತಿ ಉತ್ತೀರ್ಣರಾಗಿರಬೇಕು, ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಕನಿಷ್ಠ ತೇರ್ಗಡೆಯ ಅಂಕ ಹೊಂದಿರಬೇಕು, 10ನೇ ತರಗತಿಯಲ್ಲಿ ಕನ್ನಡವನ್ನ ಭಾಷೆಯಾಗಿ ಅಧ್ಯಯನ ಮಾಡಿರಬೇಕು, 10ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಆನ್ಲೈನ್ ಮೂಲಕ ನೇಮಕಾತಿ ನಡೆಯಲಿದೆ. ಅರ್ಜಿ ನೋಂದಣಿಗೆ ಸೆಪ್ಟೆಂಬರ್ 21 ಕೊನೆಯ ದಿನವಾಗಿದೆ. ಅರ್ಜಿ ತಿದ್ದುಪಡಿ ಹಾಗೂ ಶುಲ್ಕ ಪಾವತಿಗೆ ಸೆಪ್ಟೆಂಬರ್ 23 ಮತ್ತು 24 ಅವಕಾಶವಿರುತ್ತದೆ. ಅರ್ಹ ಅಭ್ಯರ್ಥಿಗಳು http://indiapost.gov.in ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ ಅಥವಾ ಶಿವಮೊಗ್ಗ ವಿಭಾಗದ ಅಂಚೆ ಕಚೇರಿ ಅಥವಾ ದೂರವಾಣಿ ಸಂಖ್ಯೆ 0818228235 ಅಥವಾ 2225116 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಅಂಚೆ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
4: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
3: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
4: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
3: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
5: LIC ಹರ್ ಪಲ್ ಆಪ್ಕೆ ಸಾಥ್.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
8: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
7: ನಿನ್ ಮಾತಿನ ಅರ್ಥ,
8: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
9: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
11: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಿಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತ ಕೇಳುಗರೇ. ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಜೀವಿಯ ಬಗ್ಗೆ ನಿಮ್ಮೊಟ್ಟಿಗೆ ಮಾತನಾಡೋಣ ಅಂತ. ಈಗೇನಪ್ಪ ಅಂದ್ರೆ, ನಾಯಿಗಳಂದ್ರೆ ಬೊಗಳುತ್ತೆ ಅಂತ ನಾವೆಲ್ಲರೂ ಅನ್ಕೊಂಡಿರ್ತೀವಿ. ಆದ್ರೆ ಇಲ್ಲೊಂದು ನಾಯಿಯ ಜಾತಿ ಇದೆ ಕಣ್ರಿ, ಆದ್ರೆ ಬೊಗಳದೇ ಇಲ್ಲ, ಸೈಲೆಂಟ್ ಆಗಿದ್ದು ಎಲ್ಲ ಕೆಲಸವನ್ನು ಮಾಡುತ್ತೆ. ಯಾವ ನಾಯಿ ಅರ್ಪಿತ ಅದು ಬೊಗಳದಲ್ಲೇ ಇರೋದು ಅಂತ ನೀವು ಕೇಳೋದಾದ್ರೆ, ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕಾಡಿನ ರಿಯಲ್ ಟೀಮ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋಣ ಅಂತ. ಯಾರದು ಕಾಡಲ್ಲಿರೋರು ರಿಯಲ್ ಟೀಮ್ ಪ್ಲೇಯರ್ಸ್ ಅಂತ ನೀವು ಕೇಳೋದಾದ್ರೆ, ನಾವು ಸಾಮಾನ್ಯವಾಗಿ ಹುಲಿ, ಸಿಂಹ, ಆನೆಗಳ ಬಗ್ಗೆ ಮಾತಾಡ್ತೀವಿ. ಆದ್ರೆ ಸೀಳು ನಾಯಿಗಳ ಬಗ್ಗೆ ಕೇಳಿದಿರಾ? ಇದು ನಾರ್ಮಲ್ ನಾಯಿಗಳ ತರನೇ ಇರುತ್ತೆ, ಆದ್ರೆ ನಾರ್ಮಲ್ ನಾಯಿ ಅಲ್ಲ, ಅಲ್ಟಿಮೇಟ್ ಸ್ಟ್ರಾಟಜಿ ಮಾಡುವಂತಹ ಒಂದು ಜೀವಿ ಇದು ಸೀಳು ನಾಯಿಗಳು. ಇವು ಬೇರೆ ನಾಯಿಗಳ ತರ ಬೊಗಳೋದಿಲ್ಲ, ಕಾಡಿನಲ್ಲಿ ಒಂದಕ್ಕೊಂದು ಸಂಪರ್ಕ ಮಾಡಿಕೊಂಡು ಪಕ್ಷಿಗಳ ತರ ವಿಜಿಲ್ ಒಡೆಯುತ್ತೆ. ಜೊತೆಗೆ ಹುಲಿ, ಚಿರತೆ ಒಂಟಿಯಾಗಿ ಬೇಟೆಯಾಡಿದ್ರೆ ಸೀಳು ನಾಯಿಗಳು 10-15 ನಾಯಿಗಳ ಗುಂಪಿನಲ್ಲಿ ಪ್ಲಾನ್ ಮಾಡಿ ಬೇಟೆಯಾಡುತ್ತೆ. ಇವುಗಳ ಬೇಟೆಯ ಸಕ್ಸಸ್ ರೇಟ್ ಯಾವಾಗ್ಲೂ 80% ಗಿಂತ ಹೆಚ್ಚು ಆಗಿನೇ ಇರುತ್ತೆ. ಒಂದ್ಸರಿ ಬೇಟೆ ಆಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಖಂಡಿತವಾಗ್ಲೂ ಆ ಬೇಟೆ ಆಡೇ ಆಡುತ್ತೆ. ಇನ್ನು ವಿಶೇಷವಾಗಿ ಇವುಗಳು ಗ್ರೂಪ್ ನಲ್ಲಿ ಸಣ್ಣ ಮರಿಗಳಿಗೆ ಮೊದಲು ಊಟ ನೀಡುತ್ತೆ. ಮರಿಗಳ ಹೊಟ್ಟೆ ತುಂಬದ ಮೇಲಷ್ಟೇನೆ ದೊಡ್ಡ ನಾಯಿಗಳು ತಿನ್ನುತ್ತೆ. ಇದೊಂದು ಸೂಪರ್ ಫ್ಯಾಮಿಲಿ ರೂಲ್ಸ್ ಅಲ್ವಾ? ಹೌದು. ಹಾಗಿದ್ರೆ ಕೇಳುಗರೆ, ಈ ಒಂದು ಸೀಳು ನಾಯಿನ ನೋಡೋಕೆ ನಾವು ಕಾಡಿಗೆ ಹೋಗ್ಬೇಕಂತೇನಿಲ್ಲ. ನಮ್ಮ ಶಿವಮೊಗ್ಗದ ಝೂ ಅಥವಾ ಲಯನ್ ಸಫಾರಿಗೆ ವಿಸಿಟ್ ಮಾಡಿದ್ರು ಕೂಡ ನಾವು ಸೀಳು ನಾಯಿನ ನೋಡಬಹುದು. ಹಾಗಿದ್ರೆ ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ಶಿವಮೊಗ್ಗ ಲಯನ್ ಸಫಾರಿಯಲ್ಲಿ ಮಾಡೋಣ. ಹಾಗೆ ಈಗ ನಮ್ಮೊಟ್ಟಿಗೆ ಇದ್ದಾರೆ ಲಯನ್ ಸಫಾರಿಯ ಎಜುಕೇಶನ್ ಆಫೀಸರ್ ಆಗಿರುವಂತಹ ಸಿಂಚುನ ಅವರು. ಅವರೊಟ್ಟಿಗೆ ಸೀಳು ನಾಯಿಯ ಬಗ್ಗೆ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋಣ ಬಾ.
12: ಹಾಯ್ ಸಿಂಚನ.
13: ಹಾಯ್ ಮ್ಯಾಮ್,
12: ಹೌ ಆರ್ ಯು?
13: ಗುಡ್, ನೀವು ಹೇಗಿದ್ದೀರಾ?
12: ಥ್ಯಾಂಕ್ ಯು, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಸಿಂಚನ, ಇವತ್ತು ನಾವು

0: ಲಯನ್ ಸಫಾರಿಯಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೆ ನಮ್ಮ ಕೇಳುಗರಿಗೆ ಕೂಡ ಮಾಹಿತಿನ ಹಂಚೋದಕ್ಕಾಗಿ ಬಂದಿದ್ದೀವಿ. ಸೊ ಈಗ ಮೊದಲನೇದಾಗಿ ನಾವು ನೋಡ್ತಾ ಇರುವಂತದ್ದು ಸೀಲು ನಾಯಿ ಅಲ್ವಾ?
1: ಎಸ್ ಮ್ಯಾಮ್, ಹೌದು.
0: ಸೊ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಇದು ಸೀಲು ನಾಯಿ ಅಂತಾರೆ?
1: ಇದು ಬೇಸಿಕ್ಲಿ ಕ್ಯಾನಿಡ್ಸ್ ಅಂತ ಅಂತೀವಿ, ಡಾಗ್ ಫ್ಯಾಮಿಲಿಗೆ ಸೇರಿರೋದು. ಡಾಗ್ ಫ್ಯಾಮಿಲಿಯಲ್ಲಿ ನಮಗೆ ಜಾಕಲ್ಸ್ ಮತ್ತೆ ರೆಡ್ ಇಂಡಿಯನ್ ಡಾಗ್ಸ್ ಅಂತ ಹೇಳ್ತೀವಿ, ದೋಲ್ಸ್, ಇದೆಲ್ಲ ನಮಗೆ ಡಾಗ್ ಫ್ಯಾಮಿಲಿ ಸಿಗತ್ತೆ. ಸೊ ಜಾಕಲ್ಸ್ ಮತ್ತೆ ದೋಲ್ಸ್ಗಿನೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಲೈಕ್ ಗೋಲ್ಡನ್ ಜಾಕಲ್ ಅಂತ ಹೇಳ್ತೀವಿ, ಗುಳ್ಳೆನಾರಿ ಅಂತ. ಸೊ ನಿಮಗೆ ಗೊತ್ತಾಗುತ್ತೆ, ಇದಕ್ಕಿಂತ ಸ್ವಲ್ಪ ಚಿಕ್ಕಗಿರತ್ತೆ ಅಂಡ್ ಗೋಲ್ಡನ್ ಇಶ್ ಇರುತ್ತೆ. ಆಮೇಲೆ ಸ್ನೌಟ್ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಲೈಫ್ ಸ್ಪ್ಯಾನು ಮತ್ತೆ ಗ್ರೂಪ್ ಒಂದು ಏನು ಲಿವಿಂಗ್ ಅದೆಲ್ಲ ಏನು ಡಿಫ್ರೆನ್ಸ್ ಬರಲ್ಲ, ಬಟ್ ಸಮ್ ವಾಟ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಮ್ಯಾಮ್.
0: ಸೊ ಈ ನಾಯಿಗಳು ಸೀಳು ನಾಯಿ ಹಾಗೆ ಗುಳ್ಳೆನರಿ ಎಲ್ಲವೂ ಒಂದೇ ಜಾತಿಗೆ ಬರುವಂತ?
1: ಹೌದು ಹೌದು, ಕ್ಯಾನಿಡ್ಸ್ ಅಂತ ಹೇಳ್ತೀವಿ, ಡಾಗ್ ಫ್ಯಾಮಿಲಿಗೆ ಸೇರಿರೋದು. ಅಂಡ್ ನಮ್ಮ ಸೀಳು ನಾಯಿಗಳ ವಿಷಯಕ್ಕೆ ಬಂದ್ರೆ ಇದು ಜಾಸ್ತಿ ನಮಗೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಾಣಿಸುತ್ತೆ. ಅಂಡ್ ಇವೆಲ್ಲ ಏನಂತ ಅಂದ್ರೆ, ಇವಾಗ ಟೈಗರ್ಸ್ ಮರಿ ಸರ್ವೈವಿಲಿಟಿ ರೇಟ್ ಕಡಿಮೆ ಅಂತ ಹೇಳ್ತಾರಲ್ಲ, ಇದ್ರಿಂದಾನೆ. ಸೊ ಟೈಗರ್ ಕಪ್ಸ್ ನ ತುಂಬಾ ಇಷ್ಟಪಟ್ಟು ತಿಂತವೆ. ಇದು ಪ್ಯಾಕ್ ಅಲ್ಲಿ ಬಂದ್ರೆ ಮನುಷ್ಯರಿಗೂ ಬಿಡಲ್ಲ ಮ್ಯಾಮ್. ಅಪ್ರಾಕ್ಸಿಮೇಟ್ಲಿ 25 ಇಂಡಿವಿಜುವಲ್ಸ್ ಇರತ್ತೆ ಒನ್ ಪ್ಯಾಕ್ ಅಲ್ಲಿ. ಸೊ ಮೋರ್ ದೆನ್ ಟೈಗರ್, ಇದು ತುಂಬಾ ಫೆರೋಶಿಯಸ್ ಇರುತ್ತೆ, ಫೆರೋಶಿಯಸ್ ದನ್ ಟೈಗರ್ ಇದು.
0: ಓಕೆ, ಕೇಳಿಸ್ಕೊಳ್ತಾ ಇದಿಲ್ಲ ಸ್ನೇಹಿತರೆ, ಸಿಂಚನ ಅವ್ರು ಹೇಳ್ತಾ ಇದ್ರು ಈ ಒಂದು ಸೀಳು ನಾಯಿ ಏನಿದೆ ಟೈಗರ್ ಗಿಂತ ಕೂಡ ಫೆರೋಶಿಯಸ್ ಆಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಹಾಗಿದ್ರೆ ಈ ಒಂದು ಸೀಳು ನಾಯಿಯ ಬಗ್ಗೆ ತಿಳ್ಕೊಳ್ಳೋಕೆ ಮಾತಾಡೋಕೆ ಇನ್ನಷ್ಟು ವಿಷಯ ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀವಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರುವುದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಶಿವಮೊಗ್ಗದ ಝೂ ಅಲ್ಲಿ ಮಾಡ್ತಾ ಇದ್ವಿ. ಹಾಗೆ ಇಲ್ಲಿ ಎಜುಕೇಷನ್ ಆಫೀಸರ್ ಆಗಿರುವಂತಹ ಸಿಂಚನ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಹಾಗೆ ಸೀಲು ನಾಯಿಯ ಬಗ್ಗೆ ಸಾಕಷ್ಟು ವಿಶೇಷ ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನಷ್ಟು ಮಾಹಿತಿಯನ್ನು ಕೇಳೋಣವಾ. ಸಿಂಚನ, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸೀಲು ನಾಯಿಯನ್ನು ನೋಡ್ತಾ ಇರುವಾಗ ತುಂಬ ಫೆರೋಷಿಯಸ್ ಅಂತ ಹೇಳ್ತಾ ಇದ್ದೀರಾ. ಹೀಗಿರುವಾಗ ಸೀಳು ನಾಯಿಯ ಬಗ್ಗೆ ಒಂದು ಅಂಶ ತಿಳ್ಕೊಳ್ಳೇಬೇಕು. ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಏನದು, ಅದ್ರ ಬಗ್ಗೆ ಹೇಳ್ಬೋದಾ?
3: ಯೂಶಲಿ ನಾವು ಟೈಗರ್ ಮತ್ತೆ ಲಯನ್ ನ ಟಾಪ್ ಪ್ರಿಡೇಟರ್ ಆಗಿ ನೋಡ್ತೀವಿ, ಅಂಡ್ ತುಂಬಾ ಫೆರೋಷಿಯಸ್ ಅಂತ ಅನ್ಕೋತೀವಿ. ಬಟ್ ಇದು ನಮ್ಮ ಸೀಳು ನಾಯಿಗಳು ಏನಿದಾವೆ, ಟೈಗರ್ ಕಿಂತ ಮೋರ್ ಫೆರೋಷಿಯಸ್.
2: ಟೈಗರ್ ಕಿಂತ
3: ಯಾಕಂದ್ರೆ ಟೈಗರ್ಸ್ ಎಲ್ಲ ಸಾಲಿಟರಿ ಅನಿಮಲ್ಸ್, ಒಂದೊಂದೇ ಇರ್ತವೆ. ಬಟ್ ಇದು ಪ್ಯಾಕ್ಸ್ ಅಲ್ಲಿ ಇರ್ತವೆ, ಗುಂಪಲ್ಲಿ
2: ಇರುತ್ತೆ. ಓಕೆ,
3: ಅಪ್ರಾಕ್ಸಿಮೇಟ್ಲಿ ಮೋರ್ ದನ್ 25-25 ತನಕ ಗ್ರೂಪ್ಸ್ ಅಲ್ಲಿ ಇರ್ತವೆ, ಅಂಡ್ ಅದನ್ನ ನಾವು ಪ್ಯಾಕ್ ಅಂತ ಕರಿತೀವಿ. ಸೊ ಪ್ಯಾಕ್ ಅಲ್ಲೇ ಹಂಟ್ ಮಾಡ್ತವೆ, ಪ್ಯಾಕ್ ಅಲ್ಲೇ ಇರ್ತವೆ. ಸೊ ಇವರು ಗುಂಪು ಜೀವಿಗಳು,
2: ಅಂದ್ರೆ ಇಂಡಿವಿಜುವಲ್ ಕಿಂತ ಗುಂಪಲ್ಲಿ ಇದ್ದಾಗ ಇವರುಗಳಿಗೆ ಎನರ್ಜಿ ಜಾಸ್ತಿ ಇರುತ್ತೆ. ಹೌದು,
3: ನಾವು ಹೇಳ್ತೀವಲ್ಲ
2: ಒಗ್ಗಟ್ಟಿನಲ್ಲಿ ಬಲ ಇದೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸೀಳು ನಾಯಿಗಳು. ಓಕೆ, ಇದು ಮರಿ ಎಲ್ಲ ಹೇಗೆ, ಒನ್ ಟೈಮ್ ಗೆ ಎಷ್ಟು ಮರಿ ಹಾಕ್ಬೋದು, ಅಂದ್ರೆ ಅದರ ಸಂತಾನೋತ್ಪತ್ತಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ?
3: ಎಸ್ ಮ್ಯಾಮ್, ಇದು ಜೆಸ್ಟೇಷನ್ ಪೀರಿಯಡ್ ಅಂತ ನಾವ್ ಏನ್ ಹೇಳ್ತೀವಿ, ಗರ್ಭಾವಸ್ಥೆ 3 ತಿಂಗಳು ಇರುತ್ತೆ. ಮಾಮೂಲಿ ನಮ್ಮ ನಾಯಿಗಳು ಮನೆಯಲ್ಲಿ ಹೇಗೆ ಮರಿಗಳು ಹಾಕ್ತವೆ ಹಾಗೇನೆ, ಮರಿಗಳು ಸಹ 5-10 ಹಾಕ್ತವೆ. ಸೊ ನಮ್ಮ ಸಾಕು ನಾಯಿಗಳು ಹೇಗಿರ್ತವೆ ಅದೇ ತರಾನೇ ಇದಕ್ಕೂ ಸೇಮ್ ಇರುತ್ತೆ, ಯಾಕಂದ್ರೆ ಡಾಗ್ ಫ್ಯಾಮಿಲಿ ಆಗಿರೋದ್ರಿಂದ ಅದ್ರದ್ದು ಬಿಹೇವಿಯರ್ ಆಗಿರ್ಬೋದು, ಅಂದ್ರೆ ಇದು ವೈಲ್ಡ್ ಬಿಹೇವಿಯರ್ ಇರುತ್ತೆ. ಸಮ್ ವಾಟ್ ಜೆಸ್ಟೇಷನ್, ಪ್ರೆಗ್ನೆನ್ಸಿ ಎಲ್ಲಾನು ಆಸ್ ಇಟ್ ಇಸ್ ಇರುತ್ತೆ.
2: ಓಕೆ, ಇದ್ರ ಫುಡ್ ನಾನ್ ವೆಜ್ ಏನಾ?
3: ಹಾ, ನಾವು ಇದು ವೈಲ್ಡ್ ಅಲ್ಲಿ ಆದ್ರೆ ಜಿಂಕೆಗಳನ್ನ ಬೇಟೆ ಆಡುತ್ತೆ, ಟೈಗರ್ ಕಪ್ಸ್ ಅಂದ್ರೆ ಅದನ್ನ ಬೇಟೆ ಆಡುತ್ತೆ. ಸಣ್ಣ ಸಣ್ಣ ರಾಬಿಟ್ಸ್ ಇರುತ್ತೆ, ಹೇರ್ಸ್ ಇರುತ್ತೆ, ಆಮೇಲೆ ಇಲಿಗಳು ಇರ್ತವೆ. ಸಣ್ಣ ಸಣ್ಣದು ಏನೇನು ಮ್ಯಾಮಲ್ಸ್ ಇರ್ತವೆ ಅದನ್ನು ಸಹ ತಿಂತವೆ. ದೊಡ್ಡ ಮ್ಯಾಮಲ್ಸ್ ಇದ್ರು ಬೇಟೆ ಆಡಿ ತಿನ್ನೋ ಶಕ್ತಿ ಇದಕ್ಕಿರತ್ತೆ. ನಾವಿಲ್ಲಿ ಏನ್ ಕೊಡ್ತಾ ಇದೀವಿ ಅಂದ್ರೆ ಇದಕ್ಕೆ ಕ್ಯಾರಾ ಬೀಫ್ ಮತ್ತೆ ಚಿಕನ್ ನ ಕೊಡ್ತಾ ಇದೀವಿ.
2: ಓಕೆ, ಅಂದ್ರೆ
3: ಕೊಡ್ತೀರಾ?
2: ಕ್ಯಾರಾ ಬೀಫ್ ಮತ್ತೆ ಚಿಕನ್ ಕೊಡ್ತೀರಾ?
3: ಹೌದು.
2: ಓಕೆ, ಇದು ಫುಡ್ ಯಾವ ಟೈಮಲ್ಲಿ ಕೊಡ್ತೀರಾ, ಅಂದ್ರೆ ಬೆಳಗ್ಗೆನ, ರಾತ್ರಿನ, ಅಥವಾ ಡೈಲಿ ಒನ್ ಸರಿನ, ಅಥವಾ ಹೇಗೆ?
3: ಹೌದು ಮ್ಯಾಮ್, ಡೈಲಿ ಈವ್ನಿಂಗ್ ನಾವು ಫುಡ್ ನ ಕೊಡ್ತೀವಿ, ಅಂಡ್ ಮಂಗಳವಾರ ಫಾಸ್ಟಿಂಗ್ ಇರುತ್ತೆ ಇವುಗಳಿಗೆ. ಯೂಶಲಿ ಏನಂತ ಅಂದ್ರೆ ವೈಲ್ಡ್ ಅಲ್ಲಿ ನಾವು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಇವತ್ತೇ ಫುಡ್ ಸಿಗತ್ತೆ ನಾಳೆನೇ ಸಿಗತ್ತೆ ಅಂತ. ಇವತ್ತೇನಾದ್ರೂ ಫುಡ್ ತಿಂದಿದ್ರೆ ಇನ್ನ 5 ದಿವಸ ತಿಂದೇ ಇರ್ಬೋದು.
2: ಓಕೆ,
3: ಸೊ ನಾವು ಇಲ್ಲಿ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಮಾಡಕ್ಕೆ ದಿನಾಗ್ಲೂ ಫುಡ್ ಕೊಡ್ತಾ ಇದೀವಿ, ಹಾಗೆ ಟ್ಯೂಸ್ಡೇ ಅದಕ್ಕೆ ಫಾಸ್ಟಿಂಗ್ ಇಡ್ತಾ ಇದೀವಿ.
2: ಓಕೆ, ಸೊ ವಾರದಲ್ಲಿ ಒಂದು ದಿನ ಉಪವಾಸ ಇರೋದು ಪ್ರಾಣಿಗಳಿಗೂ ಒಳ್ಳೇದು, ಹಾಗೆ ಮನುಷ್ಯರಿಗೂ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಿವಮೊಗ್ಗ ಝೂ ಅಲ್ಲಿ ಪ್ರತಿ ಮಂಗಳವಾರ ಈ ಸೀಳು ನಾಯಿ ಉಪವಾಸ ಇರುತ್ತೆ, ಅದರ ಆರೋಗ್ಯಕ್ಕೋಸ್ಕರನೇ ಈ ಒಂದು ಉಪವಾಸನ ಇರಿಸ್ತಾರೆ ಅಂತ ಹೇಳ್ತಿದ್ರು.
0: ಹಾಗಿದ್ರೆ ಕೇಳುಗರೆ, ಈ ಸೀಳು ನಾಯಿಯ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಾವು ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ವಿಶೇಷವಾಗಿ ಲಯನ್ ಸಫಾರಿಯಲ್ಲಿ ಅಥವಾ ನಮ್ಮ ಶಿವಮೊಗ್ಗ ಝೂ ಅಲ್ಲಿ ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ, ಈಗ ನಮ್ಮ ಶಿವಮೊಗ್ಗ ಲಯನ್ ಸಫಾರಿಯಲ್ಲಿ ಮೂರು ಸೀಳು ನಾಯಿಗಳಿದ್ದು ಅದರ ಹೆಸರು ವಿಶೇಷವಾಗಿದೆ ಗೊತ್ತಾ. ಒಂದರ ಹೆಸರು ಕೃಷ್ಣ, ಮತ್ತೊಂದರದ್ದು ರಾಧೆ, ಇನ್ನೊಂದರದ್ದು ರುಕ್ಮಿಣಿ. ಈ ಮೂರು ಸೀಳು ನಾಯಿಗಳನ್ನ ನಾವು ನಮ್ಮ ಶಿವಮೊಗ್ಗ ಝೂ ಅಲ್ಲಿ ನೋಡಬಹುದು. ಹಾಗೆ ಈ ಒಂದು ಪ್ರಾಣಿಗಳನ್ನ ವಿಶೇಷವಾಗಿ ನಮ್ಮ ಮೈಸೂರು ಮೃಗಾಲಯದಿಂದ ತೆಗೆದುಕೊಂಡು ಬಂದಿರುವಂತದ್ದು. ಹಾಗಿದ್ರೆ ಈ ಸೀಳು ನಾಯಿಗಳ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವುಗಳ ಗುಂಪನ್ನ ಪ್ಯಾಕ್ ಅಂತ ಕರೀತಾರೆ. ಹಾಗೆ ನಮ್ಮ ಸಿಂಚನ್ ಅವ್ರು ಕೂಡ ಈ ವಿಷಯವನ್ನ ಹೇಳ್ತಾ ಇದ್ರು. ಇನ್ನು ಇವು ಅಪಾಯದ ಅಂಚಿನಲ್ಲಿರುವಂತಹ ವನ್ಯಜೀವಿಗಳ ಪಟ್ಟಿಯಲ್ಲಿದೆ. ಹೌದಾ, ಇದಕ್ಕೂ ಕೂಡ ಅಪಾಯ ಇದೆಯಾ ಅಂದ್ರೆ, ಖಂಡಿತವಾಗ್ಲೂ ಕಾಡಿನಲ್ಲಿರುವಂತಹ ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೆ ಅಪಾಯ ಇದೆ. ಆ ಒಂದು ಗುಂಪಿನಲ್ಲಿ ಇವು ಕೂಡ ಆಡ್ ಆಗಿದೆ. ಇನ್ನು ಸೀಳು ನಾಯಿಗಳ ಜೀವನ ಶೈಲಿ ಹಾಗೆ ಕಾಡಿನಲ್ಲಿ ಇವುಗಳ ಪಾತ್ರ ತುಂಬಾ ವಿಶಿಷ್ಟವಾಗಿರುವಂತದ್ದು. ಇವು ಸೂಪರ್ ಜಂಪರ್ಸ್ ಕೂಡ ಹೌದು. ಇನ್ನು ಓಡೋದ್ ಮಾತ್ರ ಅಲ್ಲ, ಜಂಪ್ ಕೂಡ ಮಾಡುತ್ತೆ. ಜಿಗಿಯೋದ್ರಲ್ಲೂ ಕೂಡ ಎತ್ತಿದ ಕೈ ಸುಮಾರು 7 ಅಡಿಗಿಂತಲೂ ಎತ್ತರಕ್ಕೆ ನೇರವಾಗಿ ಅಂದ್ರೆ ಮೇಲಕ್ಕೆ ಜಿಗಿಯಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಬೇಟೆಯನ್ನ ಅಟ್ಟಿಸ್ಕೊಂಡು ಹೋಗುವಾಗ ನೀರೇನಾದ್ರೂ ಅಕಸ್ಮಾತ್ ಅಡ್ಡಿ ಬಂತು ಅಂದ್ರೆ ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ, ನೀರಲ್ಲಿ ಕೂಡ ಈಜ್ಕೊಂಡು ಬೇಟೆಯನ್ನ ಆಡುತ್ತೆ. ಸೀಳು ನಾಯಿಗಳು ಅತ್ಯುತ್ತಮ ಈಜುಗಾರ ಕೂಡ ಹೌದು. ಹಾಗೆ ಈ ಒಂದು ಸೀಳು ನಾಯಿಯ ಆಹಾರ ಪದ್ಧತಿ ಸ್ವಲ್ಪ ವಿಶೇಷವಾಗಿದೆ. ಅಂದ್ರೆ ಈ ಆಹಾರ ಸೇವಿಸುವಂತಹ ರೀತಿ, ಹುಲಿ ಅಥವಾ ಚಿರತೆಗಳು ಬೇಟೆಯಾಡಿದ ನಂತರ ವಿಶ್ರಾಂತಿ ತೆಗೆದುಕೊಂಡು ನಿಧಾನವಾಗಿ ತಿನ್ನುತ್ತೆ. ಆದ್ರೆ ಈ ಸೀಳು ನಾಯಿಗಳಿದೆಯಲ್ಲ, ಇದಕ್ಕೆ ಸ್ವಲ್ಪ ಪೇಷನ್ಸ್ ಕಡಿಮೆ. ಅತ್ಯಂತ ವೇಗವಾಗಿ ಆಹಾರ ಅಂದ್ರೆ ತಮ್ಮ ಫುಡ್ ಅನ್ನ ಬೇಗ ತಿನ್ಕೊಬಿಡುತ್ತೆ. ಈ ಸೀಳು ನಾಯಿಗಳು ತಮ್ಮ ಗಡಿಯನ್ನ ಕೂಡ ಗುರುತಿಸಿಕೊಳ್ಳುತ್ತೆ, ಅದು ತಮ್ಮ ಮೂತ್ರ ವಿಸರ್ಜನೆಯ ಮುಖಾಂತರ. ಇನ್ನು ಕಾಡಿನಲ್ಲಿ ರೋಗಗ್ರಸ್ತ ಅಥವಾ ದುರ್ಬಲ ಪ್ರಾಣಿಗಳನ್ನ ಬೇಟೆಯಾಡೋದ್ರಿಂದ ಕಾಡಿನಲ್ಲಿ ಪ್ರಾಣಿಗಳ ರೋಗ ಹರಡದಂತೆ ಇವು ತಡೆಯುತ್ತೆ. ಕೇಳುಗರೆ, ಒಂದು ಕ್ಷಣ ಯೋಚನೆ ಮಾಡಿ, ಈಗ ನಮ್ಗೇನಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ, ಮೆಡಿಸಿನ್ ತಗೊಂಡು ಕ್ಯೂರ್ ಆಗ್ತೀವಿ. ಆದ್ರೆ ಕಾಡಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಆರೋಗ್ಯ ಕೆಟ್ಟಾಗ ಅವುಗಳು ಹಾಸ್ಪಿಟಲ್ಗೆ ಎಲ್ಲಿ ಹೋಗಕ್ಕಾಗತ್ತೆ? ಅಕಸ್ಮಾತ್ ಒಂದು ಪ್ರಾಣಿಗಳಿಗೆ ಕಾಯಿಲೆ ಬಂದ್ರೆ ಮತ್ತೊಂದು ಪ್ರಾಣಿಗಳಿಗೆಲ್ಲ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆದ್ರೆ ಈ ಸೀಳು ನಾಯಿಗಳಿದೆಯಲ್ಲ, ಯಾವ ಪ್ರಾಣಿ ಪಕ್ಷಿಗಳಿಗೆ ರೋಗ ಬಂದಿದೆಯೋ ಅಂಥ ರೋಗಗ್ರಸ್ತ ಪ್ರಾಣಿ ಪಕ್ಷಿಗಳನ್ನ ಮೊದಲು ತಿಂದು ಕಾಡಿನಲ್ಲಿರುವಂತಹ ಆರೋಗ್ಯವನ್ನ ಕಾಪಾಡುತ್ತೆ. ಇಷ್ಟೆಲ್ಲ ಸ್ಪೆಷಲ್ ಆಗಿರುವಂತಹ ಸೀಳು ನಾಯಿಗಳ ಜೀವಕ್ಕೆ ಇವತ್ತು ಕಂಟಕ ಎದುರಾಗಿದೆ. ಕಾಡುಗಳು ನಾಶವಾಗ್ತಿರುವುದು ಈ ಮಾನವರ ಆಕ್ರಮಣದಿಂದ ಇವುಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ನಮ್ಮ ಪಶ್ಚಿಮ ಘಟ್ಟಗಳ ಈ ಅದ್ಭುತ ಪ್ರಾಣಿಗಳನ್ನ ಉಳಿಸಿಕೊಳ್ಳೋದು ನಮ್ಮೆಲ್ಲರ ಹೊಣೆ ಕೂಡ ಹೌದು. ನೀವು ಯಾವತ್ತಾದ್ರೂ ನಮ್ಮ ಲಯನ್ ಸಫಾರಿ ಅಥವಾ ಶಿವಮೊಗ್ಗ ಝೂ ಅಲ್ಲಿ ಅಥವಾ ಬೇರೆ ಯಾವುದೇ ಸಫಾರಿಯಲ್ಲಿ ಕೂಡ ಈ ಸೀಳು ನಾಯಿಯನ್ನ ನೋಡಿದ್ರ, ನೋಡಿಲ್ಲ ಅಂದ್ರೆ ನೀವು ಒಂದ್ಸರಿ ನಮ್ಮ ಶಿವಮೊಗ್ಗ ಝೂಗೆ ಹೋಗಿ ನೋಡ್ಕೊಂಡು ಬನ್ನಿ. ಮೂರು ಸೀಳು ನಾಯಿಗಳು ನಿಮಗಾಗಿ ವೇಟ್ ಮಾಡ್ತಾ ಇರತ್ತೆ. ಓಕೆನಾ? ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೀಳು ನಾಯಿಯ ಬಗ್ಗೆ ನಮಗೆ ವಿಶೇಷವಾದ ಮಾಹಿತಿಯನ್ನ ನೀಡಿದಂತ ಶಿವಮೊಗ್ಗ ಝೂನ ಎಜುಕೇಶನ್ ಆಫೀಸರ್ ಆಗಿರುವಂತಹ ಸಿಂಚನ ಅವರಿಗೆ ಆತ್ಮೀಯ ಧನ್ಯವಾದವನ್ನ ತಿಳಿಸ್ತಾ, ಕೇಳುಗರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೀಳು ನಾಯಿಗಳ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೆ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನಿವತ್ತು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ದೇವಾಲಯಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಭಾರತದ ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯಲ್ಲಿರುವಂತಹ ಕಾಳಿ ಮಠಕ್ಕೆ. ಕಾಳಿ ಮಠವು ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರವಾದ ಕಾಳಿ ದೇವಸ್ಥಾನವಾಗಿದೆ. ಇದು 108 ಶಕ್ತಿ ಪೀಠಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ಇಲ್ಲಿ ಕಾಳಿ ದೇವಿಯು ನೆಲೆಸಿದ್ದಾಳೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 6,000 ಅಡಿ ಎತ್ತರದಲ್ಲಿ ಇದೆ. ಇನ್ನು ಸ್ಕಂದ ಪುರಾಣದಲ್ಲಿ ಈ ಕ್ಷೇತ್ರದ ಬಗ್ಗೆ ಉಲ್ಲೇಖ ಇದೆ. ಕಾಳಿ ದೇವಿಯ ರಕ್ತವು ಇಲ್ಲಿ ಬಿದ್ದಿದೆ ಅನ್ನುವಂತಹ ನಂಬಿಕೆ ಇದೆ. ಇಲ್ಲಿ ಕಾಳಿ ದೇವಿಯ ಜೊತೆಗೆ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯು ಕೂಡ ಇದ್ದಾರೆ. ಇಲ್ಲಿ ಮೂರ್ತಿಯ ಬದಲಾಗಿ ಶ್ರೀಚಕ್ರವನ್ನ ಪೂಜಿಸಲಾಗುತ್ತೆ. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವಂತಹ ಈ ಒಂದು ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದಿದ್ದು ಕಾಳಿ ಮಠದ ಬಗ್ಗೆ. ಉತ್ತರಾಖಂಡಲ್ಲಿ ಇರುವಂತಹ ಒಂದು ದೇವಾಲಯ ಆಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆ ಈ ಒಂದು ಕಾಳಿ ಮಠವು ಸೋನಾ ಪ್ರಯಾಗ ಹಾಗೆ ರುದ್ರಪ್ರಯಾಗದಿಂದ ಸ್ವಲ್ಪ ದೂರದಲ್ಲಿ ಇದೆ. ಕಾಳಿ ಮಠವು ಗಂಗಾ ನದಿಯ ತಟದಲ್ಲಿ ನೆಲೆ ನಿಂತಿದೆ. ಸ್ಕಂದ ಪುರಾಣದ ಕೇದಾರಖಂಡದ 50ನೇ ಅಧ್ಯಾಯದಲ್ಲಿ ಗುರು ವಸಿಷ್ಠರು ತಮ್ಮ ಪತ್ನಿಗೆ ಈ ಕಾಳಿ ಮಠದ ಬಗ್ಗೆ ಹೇಳ್ತಾರೆ. ಕೇದಾರಖಂಡದಲ್ಲಿ ಮಂದಾಕಿನಿ ನದಿಯ ಬಲಗಡೆ ಸರಸ್ವತಿ ನದಿಯ ಪವಿತ್ರ ತಟದಲ್ಲಿ ಮಾಯಾ ಭಗವತಿ ಕಾಳಿ ಮಾತೆಯ ಸನ್ನಿಧಿ ಇದೆ. ಅದೊಂದು ಅದ್ಭುತ ದಿವ್ಯ ಸ್ಥಾನ. ದಿವ್ಯ ಸ್ಥಳದ ದರ್ಶನದಿಂದ ಮನುಷ್ಯನ ಆಯಸ್ಸು ವೃದ್ಧಿಯಾಗುತ್ತದೆ, ಪಾಪ ಕರ್ಮಗಳು ಕಳೆಯುತ್ತವೆ, ಅವನ ಬದುಕಿನ ಎಲ್ಲಾ ಅಭಿಷ್ಟಗಳು ಪೂರೈಸುತ್ತದೆ ಅಂತ ಹೇಳಿ ಉಲ್ಲೇಖ ಇದೆ. ಇದು ಶಕ್ತಿಪೀಠಗಳಲ್ಲಿಯೇ ಅತ್ಯಂತ ಶಕ್ತಿಯುತವಾದ ಅಪಾರ ಮಹಿಮೆಯನ್ನ ಹೊಂದಿರುವ ಶಕ್ತಿಪೀಠ ಅಂತಲೂ ಕೂಡ ಪುರಾಣದಲ್ಲಿ ಉಲ್ಲೇಖವಿದೆ. ಹಾಗೆಯೇ ನೀವು ಕಾಳಿ ಮಠಕ್ಕೆ ಬಂದು ಕಾಳಿ ಮಾತೆಯ ವಿಗ್ರಹವನ್ನ ಹುಡುಕಿದ್ರೆ ನಿಮಗೆ ನೋಡುವುದಕ್ಕೆ ಸಿಗುವುದಿಲ್ಲ. ಕಾಳಿ ಅಂತಿದ್ದ ಹಾಗೆ ಕಪ್ಪು ಬಣ್ಣ, ಒಂದು ರೀತಿಯ ರೌದ್ರಾವತಾರಿಯಾಗಿರುವಂತಹ ಅವತಾರದಲ್ಲಿ ಮಹಾತಾಯಿ ಕಾಣಿಸ್ಕೊಳ್ತಾಳೆ. ಆದ್ರೆ ಈ ಒಂದು ವಿಗ್ರಹ, ಕಾಳಿ ಮಾತೆಯ ವಿಗ್ರಹ ಇಲ್ಲಿ ಇಲ್ಲ. ಬದಲಾಗಿ ಕಾಳಿ ಮಠದಲ್ಲಿ ಕಾಳಿಯನ್ನ ಇಲ್ಲಿ ಮೂರ್ತಿ ರೂಪದಲ್ಲಿ ಪೂಜಿಸಲ್ಪಡುವುದಿಲ್ಲ, ಬದಲಾಗಿ ಕುಂಡದ ರೂಪದಲ್ಲಿ ಪೂಜಿಸಲಾಗುತ್ತೆ. ದೇವಸ್ಥಾನದ ಮಧ್ಯಭಾಗದಲ್ಲಿ ಬೆಳ್ಳಿಯಲ್ಲಿ ನಿರ್ಮಿಸಲಾದ ಒಂದು ಕುಂಡವಿದೆ, ಅದನ್ನೇ ಕಾಳಿ ಅಂತ ಹೇಳಿ ಇಲ್ಲಿ ಪೂಜಿಸಲಾಗುತ್ತೆ. ಸ್ಕಂದ ಪುರಾಣದ ಪ್ರಕಾರ ಇದೇ ಜಾಗದಲ್ಲಿ ಮಹಾಕಾಳಿ ರಕ್ತ ಬೀಜ ಸುರ ಸಂಹಾರ ಮಾಡಿದ್ಲು ಅಂತ ಹೇಳಿ ಹೇಳಲಾಗುತ್ತೆ. ಇದೇ ಜಾಗದಲ್ಲಿ ಜ್ಯೋತಿ ರೂಪದಲ್ಲಿ ಪ್ರಕಟಗೊಂಡು ಮಹಾಕಾಳಿ ರಕ್ತ ಬೀಜಾಸುರನ ಸಂಹಾರದ ಬಳಿಕ ಇಲ್ಲಿಯೇ ವಿಲೀನವಾದಳು ಅನ್ನುವಂತಹ ಒಂದು ನಂಬಿಕೆ ಇದೆ. ಕಾಳಿ ಮಠವನ್ನ ಶಕ್ತಿ ಹಾಗೆ ಸತ್ಯದ ಬಹುದೊಡ್ಡ ಶ್ರದ್ಧಾ ಕೇಂದ್ರ ಅಂತ ಹೇಳಿ ನಂಬಿಕೆಗಳು ಇವೆ. ಹಿಂದೊಂದು ಕಾಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ ಸಹಸ್ರ ಸಹಸ್ರ ಸಂಖ್ಯೆಯ ಋಷಿ ಮುನಿಗಳು ತಮ್ಮ ಮನೋಕಾಮನೆಯ ಈಡೇರಿಕೆಗಾಗಿ ಇಲ್ಲಿಯೇ ಬಂದ್ರು, ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಅನ್ನುವಂತಹ ಉಲ್ಲೇಖಗಳು ಕೂಡ ನಮಗೆ ಪುರಾಣದಲ್ಲಿ ಸಿಗುತ್ತೆ. ಇದೇ ಜಾಗದಲ್ಲಿ ನಿರಂತರ ಭಗವತಿ ಜಗಂಜನನಿಯ ಪ್ರಾರ್ಥನೆಯನ್ನ ಮಾಡಿದ್ರು. ಅದಕ್ಕೆ ಕಾರಣ ರಕ್ತ ಬೀಜಾಸುರನ ಅಟ್ಟಹಾಸ. ನಿರಂತರ ಪ್ರಾರ್ಥನೆಯಿಂದ ಮಹಾಕಾಳಿಯನ್ನ ಆಹ್ವಾನಿಸಿದ ದೇವಗಣ ಆಕೆಯನ್ನ ಪ್ರಸನ್ನಗೊಳಿಸುವಲ್ಲಿ ಸಫಲರಾಗ್ತಾರೆ. ಮಹಾರುದ್ರೆಯು ಮಹಾಜ್ಯೋತಿಯಲ್ಲಿ ಪ್ರಕಟಗೊಳ್ತಾಳೆ. ಆ ಜ್ಯೋತಿಯ ಮೂರು ತುಣುಕುಗಳು ಈ ಜಾಗದಲ್ಲಿ ಬಿದ್ದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ರೂಪದಲ್ಲಿ ನೆಲೆಗೊಂಡ್ರು. ನಂತರ ಪಾರ್ವತೀದೇವಿಯು ಮಹಾಕಾಳಿಯ ಅವತಾರ ತಾಳಿ ರಕ್ತ ಬೀಜಾಸುರನ ಸಂಹರಿಸಿ ಸದಾ ಕಾಲ ಇಲ್ಲಿಯೇ ನೆಲೆಗೊಂಡಳು ಅನ್ನುವಂತಹ ಉಲ್ಲೇಖಗಳು ನಮಗೆ ಸ್ಕಂದ ಪುರಾಣದಲ್ಲಿ ಸಿಗುತ್ತೆ. ಕೋಟೆ ಮಹೇಶ್ವರಿ ಹಾಗೆ ವೃಕ್ಷ ಮಹಾದೇವನ ಮಂದಿರ ಕಾಳಿ ಮಠದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ನೀವು ಕೋಟೆ ಮಹೇಶ್ವರಿ ಹಾಗೆ ವೃಕ್ಷ ಮಹಾದೇವನ ದರ್ಶನಕ್ಕೆ ಹೋಗುವ ದಾರಿಯಲ್ಲಿಯೇ 4 ಕಿಲೋಮೀಟರ್ ಕ್ರಮಿಸಿದ್ರೆ ಅಲ್ಲೇ ನಿಮಗೆ ಕಾಳಿದಾಸನದು ಎನ್ನಲಾಗುವಂತಹ ಊರು ಸಿಗುತ್ತೆ. ಹೆಸರು ಕವಲ್ಟ. ಕವಲ್ಟವನ್ನ ಕವಿ ಕಾಳಿದಾಸನ ಜನ್ಮಭೂಮಿ ಅಂತಲೇ ಕರೆಯಲಾಗುತ್ತೆ. ಉತ್ತರಾಖಂಡ ಎಲ್ಲಾ ಆಸ್ತಿಕರು ಇದೇ ಊರನ್ನ ಕಾಳಿದಾಸನ ಜನ್ಮಭೂಮಿ ಅಂತ ಹೇಳಿ ನಂಬುತ್ತಾರೆ. ಮತ್ತೊಂದು ನಂಬಿಕೆಯ ಪ್ರಕಾರ ಈಗ ಇರುವ ಕಾಳಿ ಮಠವೇ ಹಿಂದೊಮ್ಮೆ ಕವಲ್ಟ ಆಗಿತ್ತು ಅಂತಲೂ ಕೂಡ ಹೇಳಲಾಗುತ್ತೆ. ಪತ್ನಿ ವಿದ್ಯಾಧರೆಯ ಸಲಹೆಯಂತೆ ಇದೇ ಕಾಳಿ ಮಠದ ಸನ್ನಿಧಿಯಲ್ಲಿ ಕಾಳಿಯನ್ನ ಕಾಳಿದಾಸನು ಒಲಿಸಿಕೊಂಡನು, ಪರಮ ವಿದ್ವತ್ತನ್ನ ಪಡೆದನು ಎಂಬ ನಂಬಿಕೆಯೂ ಕೂಡ ಇದೆ. ಇದನ್ನ ಹೇಳ್ತಿದ್ದ ಹಾಗೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಕವಿರತ್ನ ಕಾಳಿದಾಸ ಸಿನಿಮಾ ನೆನಪಾಗಬಹುದು. ಅಲ್ಲಿನ ಕೆಲವೊಂದಿಷ್ಟು ಸೀನ್ಗಳು ನಿಮಗೆ ನೆನಪಾಗಬಹುದು ಅಲ್ವಾ? ಎಷ್ಟು ಅದ್ಭುತವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ್ದಾರೆ. ಹಾಗೆಯೇ ಈ ಒಂದು ಸ್ಥಳದ ಬಗ್ಗೆ ಮಾತನಾಡುವುದಾದ್ರೆ, ಕವಲ್ಟಾದಿಂದ ಸ್ವಲ್ಪ ದೂರ ಸಾಗಿದ್ರೆ ಬೆಟ್ಟಗಳ ನಡುವೆ ವೃಕ್ಷ ಮಹಾದೇವ ಸಿಗುತ್ತೆ. ಸರಸ್ವತಿ ನದಿಯ ತೀರದಲ್ಲಿ ನೆಲೆ ನಿಂತಿದ್ದಾನೆ ಈ ವೃಕ್ಷ ಮಹಾದೇವ. ರಮಣೀಯವಾಗಿ ಹರಿಯುವ ಈ ಸರಸ್ವತಿ ತೊರೆಯ ನಡುವೆ ಒಂದು ಬೃಹದಾಕಾರದ ಶಿಲೆ ಇದೆ, ಅದೇ ಶಿವಲಿಂಗ. ಅದರ ಮುಂದೆ ನಂದಿ ಕುಳಿತಿದ್ದಾನೆ. ನಿತ್ಯವೂ ಸರಸ್ವತಿ ನದಿಯಿಂದ ಶಿವನಿಗೆ ಜಲಾಭಿಷೇಕವಾಗುತ್ತದೆ. ಉತ್ತರಾಖಂಡದಲ್ಲಿ ಪ್ರಾಕೃತಿಕವಾಗಿ ನಿರ್ಮಾಣಗೊಂಡ ಅನೇಕ ಶಿವಲಿಂಗಗಳಲ್ಲಿ ಈ ಒಂದು ವೃಕ್ಷ ಮಹಾದೇವ ಶಿವಲಿಂಗವೂ ಕೂಡ ಒಂದಾಗಿದೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಉತ್ತರಾಖಂಡ್ನಲ್ಲಿರುವಂತಹ ಕಾಳಿ ಮಠದ ಬಗ್ಗೆ ಹೇಳ್ತಾ ಇದ್ದೆ. ಈ ಒಂದು ದೇವಾಲಯ ಹೇಗಿದೆ, ಹಾಗೆ ಈ ದೇವಾಲಯದ ದಂತ ಕಥೆ ಏನು ಹೇಳುತ್ತೆ, ಪುರಾಣದಲ್ಲಿ ಈ ದೇವಾಲಯದ ಬಗ್ಗೆ ಹೇಗೆ ಉಲ್ಲೇಖ ಇದೆ ಅನ್ನೋದಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗಿದ್ರೆ ಈ ಒಂದು ಕಾಳಿ ಮಠದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಈಗ ತಿಳ್ಕೊಳ್ಳೋಣ. ಹಾಗೆಯೇ ಆಗ್ಲೇ ಹೇಳ್ತಾ ಇದ್ದೆ ನಾನು ವೃಕ್ಷ ಮಹಾದೇವನ ಬಗ್ಗೆ. ಈ ಒಂದು ಮಹಾಕಾಳಿ ಮಠಕ್ಕೆ ಹೋದ್ರೆ ಖಂಡಿತವಾಗ್ಲೂ ತಪ್ಪದೆ ಭೇಟಿ ನೀಡಬೇಕಾದಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ವೃಕ್ಷ ಮಹಾದೇವ ದೇವಾಲಯ ಅನ್ನೋದಾಗಿ. ಹಾಗೆ ಇಲ್ಲಿನ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಇಲ್ಲಿನ ಇನ್ನೊಂದಿಷ್ಟು ವಿಶೇಷತೆಯನ್ನ ತಿಳ್ಕೊಳ್ಳೋದಾದ್ರೆ, ಮಳೆಗಾಲದಲ್ಲಿ ಈ ವೃಕ್ಷ ಮಹಾದೇವ ಸರಸ್ವತಿಯ ಪ್ರವಾಹದಲ್ಲಿ ಮುಳುಗಿ ಹೋಗಿರ್ತಾನೆ. ಪುರಾಣಗಳ ಪ್ರಕಾರ ಕಾಳಿದೇವಿ ರಕ್ತ ಬೀಜಾಸುರನನ್ನ ಸಂಹರಿಸಿದ ಬಳಿಕವೂ ಆಕೆಯ ಕೋಪ ಕಡಿಮೆಯಾಗುವುದಿಲ್ಲ. ಆಗ ಇದೇ ದಾರಿಯಲ್ಲಿ ಸರಸ್ವತಿ ನದಿಯ ತೀರಕ್ಕೆ ಕಾಳಿ ಹೊರಟಿದ್ಲು. ಸದ್ಯ ಈಗ ವೃಕ್ಷ ಮಹಾದೇವ ಇರುವ ಜಾಗದಲ್ಲಿ ಭಗವಾನ್ ಭೋಲೇನಾಥನು ವಿಶ್ರಾಂತಿ ಪಡೆಯುತ್ತಿದ್ದನು. ಕೋಪದ ಕೆಂಡವಾಗಿ ಹೊರಟಿದ್ದ ಮಹಾಕಾಳಿಗೆ ಭಗವಾನ್ ಭೋಲೇನಾಥನು ಕಾಣಿಸಲಿಲ್ಲ. ಅವನ ಮೇಲೆಯೇ ಕಾಲಿಟ್ಟು ದಾಟಿಕೊಂಡು ಹೊರಟ್ಲು. ಯಾವಾಗ ಭೋಲೇನಾಥನು ಮಹಾಕಾಳಿ ಸ್ಪರ್ಶಿಸಿದೊಳಗೆ ಆಕೆಯ ಕೋಪ ಆರಿಹೋಯ್ತು. ಅಂದಿನಿಂದ ಈ ಜಾಗ ವೃಕ್ಷ ಮಹಾದೇವನ ವಾಸಸ್ಥಾನವಾಗಿ ಬದಲಾಗಿದೆ. ಹಾಗೆ ಈ ಒಂದು ಸ್ಥಳವನ್ನ ಅಂದಿನಿಂದ ವಿಶೇಷವಾಗಿ ಪೂಜಿಸಲ್ಪಡುತ್ತಿದೆ. ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವುದರಿಂದಲೇ ಇದು ಶಕ್ತಿ ಪೀಠವಾಗಿದೆ ಅಂತಲೇ ಹೇಳಬಹುದು ಅಲ್ವಾ. ಈ ಒಂದು ವಿಶೇಷವಾದಂತಹ ಸ್ಥಳಕ್ಕೆ ನೀವು ಕೂಡ ಭೇಟಿಯನ್ನ ನೀಡಿ ಮಹಾಕಾಳಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686927960 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನೀವು ಯಾವುದಾದ್ರೂ ಪ್ಲೇಸ್ಗೆ ಹೋಗಿದ್ದು, ನಿಮಗೆ ಇಷ್ಟವಾಗಿರೋ ಪ್ಲೇಸ್ ಬಗ್ಗೆ ತಿಳಿಸ್ಬೇಕು ಅಂತ ಇದ್ರೆ, ನಿಮ್ಮ ಮನೆಯ ಸುತ್ತಮುತ್ತಲೂ ಇರುವ ವಿಶೇಷ ಸ್ಥಳಗಳ ಬಗ್ಗೆ ತಿಳಿಸ್ಬೇಕು ಅಂತ ಇದ್ರೆ, ಅಥವಾ ಯಾವುದಾದ್ರೂ

ಹಿಡನ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ ಕೂಡ ನಮ್ಮ ಸಂಖ್ಯೆಗೆ ಮೆಸೇಜ್ ಮಾಡಿ, ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279 ಈ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಈ ದೊಡ್ಡ ಪ್ರಪಂಚವನ್ನ ಈ ಒಂದು ಚಿಕ್ಕ ಜೀವನದಲ್ಲಿ ಆದಷ್ಟು ಸುತ್ತೋಣ ಅಂತ ಹೇಳ್ತಾ ಯಾವಾಗ್ಲೂ ಕೂಡ ಖುಷಿ ಖುಷಿಯಾಗಿರಿ, ಎಂಜಾಯ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಟಟಾ ಬಾಯ್, ಹ್ಯಾವ್ ಅ ನೈಸ್ ಡೇ. ನೀವೆಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪೈಸಾಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಮ್ಮೆ ಒಂದು ಶಾಲೆ ಕಾರ್ಯಕ್ರಮಕ್ಕೆ ಒಬ್ಬ ಸ್ವಾಮೀಜಿಯವ್ರನ್ನ ಕರೆಸಿದ್ರಂತೆ. ಸ್ವಾಮೀಜಿಯವರು ತಮ್ಮ ಪ್ರವಚನವನ್ನು ಮಾಡಿದ್ರಂತೆ. ಆ ಪ್ರವಚನದ ನಂತರ ಅಲ್ಲಿದ್ದ ಮಕ್ಕಳಿಗೆ ಸಾಕಷ್ಟು ಕುತೂಹಲ ಕೂಡ ಉಂಟಾಯಿತು. ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅನ್ನಿಸ್ತು ಆ ಮಕ್ಕಳಿಗೆ. ಸಹಜವಾಗಿ ಪುಟ್ಟ ಮಕ್ಕಳಿಗೆ ಕುತೂಹಲ ಜಾಸ್ತಿ. ಅದು ಯಾಕೆ ಇಲ್ಲಿ ಬಂತು, ಹೇಗೆ, ಏನಕ್ಕೆ, ಯಾವಾಗ, ಅಲ್ಯಾಕೆ ಹೋಗಬೇಕು, ಇಲ್ಯಾಕೆ ಇಡಬೇಕು, ಇದು ಏನು, ಅದು ಏನು ಅಂತ ಸಹಜವಾಗಿ ಪ್ರಶ್ನೆ ಕೇಳುವಂತಹ ಮನಸ್ಸು ಆ ಮಕ್ಕಳಿಗೆ ಇರುತ್ತೆ. ಅದರಲ್ಲೂ ಇತ್ತೀಚಿನ ಮಕ್ಕಳಂತೂ ತುಂಬಾ ಕ್ರಿಯೇಟಿವಿಟಿ ಮಕ್ಕಳು, ತುಂಬ ಕುತೂಹಲಕಾರಿಯಾಗಿರ್ತಾರೆ, ಜೊತೆಗೆ ಕ್ರಿಯಾಶೀಲರಾಗಿರ್ತಾರೆ ಕೂಡ. ಕೆಲವೊಮ್ಮೆ ಆ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೂ ಕೂಡ ಕಷ್ಟ ಆಗ್ಬಿಡತ್ತೆ. ಅಂತಹ ಪ್ರಶ್ನೆಗಳ ಸುರಿಮಳೆನೇ ನಮ್ಮ ಮುಂದೆ ಇರುತ್ತೆ ಅಲ್ವಾ, ಸಹಜವಾಗಿ. ಸೊ ಇಲ್ಲಿ ಕೂಡ ಸ್ವಾಮೀಜಿಯವರ ಪ್ರವಚನ ಮುಗಿದ ನಂತರ ಆ ಮಕ್ಕಳಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ವು. ಗುರುಗಳೇ, ನಮ್ದೊಂದು ಪ್ರಶ್ನೆ ಇದೆ. ದೇವ್ರಿದಾನ? ದೇವ್ರು ಇರೋದಾದರೆ ಕಾಣಿಸ್ಕೊಳ್ತಾನ? ಹಾಗಾದರೆ ಗುರುಗಳೇ, ನೀವು ದೇವ್ರನ್ನ ನೋಡಿದ್ದೀರಾ? ನೀವು ದೇವ್ರನ್ನ ನೋಡಿರೋದಾದರೆ ನಮಗೂ ಕೂಡ ದೇವ್ರನ್ನ ತೋರಿಸ್ತೀರಾ? ಈ ರೀತಿಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಮಕ್ಕಳು ಕೇಳಿದರು ಸ್ವಾಮೀಜಿಯವರಿಗೆ. ಆಗ ಸ್ವಾಮೀಜಿಯವರು ತಾಳ್ಮೆ ಕಳ್ಕೊಳ್ಳದೆ ನಗುಮುಖದಿಂದ ಆ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತಾ ಬರ್ತಾರೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರ ಇದೆ ಅಂತ ಹೇಳಿದಾಗ ಮಕ್ಕಳಿಗೂ ಕೂಡ ಖುಷಿ ಆಯಿತು. ಮಕ್ಕಳು ಕೂಡ ಆ ಉತ್ತರವನ್ನು ಕೇಳಲಿಕ್ಕೆ ತುಂಬ ಉತ್ಸಾಹದಿಂದ ಭಾಗವಹಿಸಿದರು. ಸೊ ಒಬ್ಬ ವಿದ್ಯಾರ್ಥಿ ಕೇಳಿರ್ತಾನಲ್ವಾ, ಗುರುಗಳೇ ದೇವ್ರಿದಾನ ಅಂತ ಕೇಳಿರ್ತಾನಲ್ವಾ, ಆ ಪ್ರಶ್ನೆಗೆ ಸ್ವಾಮೀಜಿಯವರು ಈ ರೀತಿ ಉತ್ತರ ಕೊಡ್ತಾರೆ. ಹಾಂ ಹೌದು, ಖಂಡಿತವಾಗಿ ದೇವ್ರಿದಾನೆ. ಹಾಗಾದರೆ ನಮ್ಗೆ ಯಾಕೆ ದೇವ್ರು ಕಾಣೋದಿಲ್ಲ? ಅದಕ್ಕೋಸ್ಕರ ನಾನು ದೇವ್ರಿದಾನೆ ಅನ್ನೋದನ್ನು ನಂಬೋದೇ ಇಲ್ಲ ಅಂತ ಹೇಳ್ತಾರೆ ಆ ವಿದ್ಯಾರ್ಥಿಗಳು. ಆಗ ಸ್ವಾಮೀಜಿಯವರು ನಿನಗೆ ಮೆದುಳಿದೆಯಾ ಅಂತ ಕೇಳ್ತಾರೆ. ಆಗ ಖಂಡಿತವಾಗ್ಲೂ ನನಗೆ ಮೆದುಳಿದೆ ಸ್ವಾಮೀಜಿ ಅಂತ ಹೇಳ್ತಾರೆ ಆ ಮಕ್ಕಳು, ಆ ಮಗು. ಹಾಗಾದರೆ ನಿನ್ನ ಮೆದುಳನ್ನು ನನಗೆ ತೋರಿಸ್ತೀಯಾ ಅಂತ ಕೇಳ್ತಾರೆ. ಆಗ ಆ ಮಗು, ನನ್ನ ಮೆದುಳು ನನ್ನ ತಲೆ ಬುರುಡೆಯಲ್ಲಿದೆ ಅಂತ ಹೇಳುತ್ತೆ. ಅದನ್ನು ನನಗೆ ತೋರಿಸೋಕ್ಕಾಗೋದಿಲ್ಲ. ಆಗ ಆ ವಿದ್ಯಾರ್ಥಿ, ಅದು ನನ್ನ ತಲೆ ಬುರುಡೆಯಲ್ಲಿದೆ, ಅದನ್ನು ತೋರಿಸಲಾಗುವುದಿಲ್ಲ ಅಂತ ಹೇಳುತ್ತೆ. ತಕ್ಷಣಕ್ಕೆ ಸ್ವಾಮೀಜಿಯವರು, ಆದರೆ ಅದು ನಿನ್ನ ತಲೆ ಬುರುಡೆಯಲ್ಲೇ ಇರ್ಬೋದು, ಆದರೆ ನನಗೆ ಅದು ಕಾಣಿಸ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ನಾನು ನಿನಗೆ ಮೆದುಳಿದೆ ಅಂತ ನಾನು ನಂಬೋದಿಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಆಗ ಆ ವಿದ್ಯಾರ್ಥಿ ಪೆಚ್ಚಾಗ್ಬಿಡ್ತಾನೆ. ಆಗ ಸ್ವಾಮೀಜಿಯವರು ಮತ್ತೆ ಆ ವಿದ್ಯಾರ್ಥಿಯನ್ನು ಕೂರಿಸ್ಕೊಂಡು ಸಮಾಧಾನ ಪಡಿಸ್ತಾರೆ. ಆಗ ಆ ಸ್ವಾಮೀಜಿಯವರು ಆ ಮಗುವನ್ನು ಅವರ ಹತ್ತಿರ ಕೂರಿಸ್ಕೊಂಡು ಸಮಾಧಾನ ಮಾಡ್ತಾ ಈ ರೀತಿ ಹೇಳ್ತಾರೆ, ಜಗತ್ತಿನಲ್ಲಿ ನಮಗೆ ಕಾಣುವ ಎಲ್ಲ ವಸ್ತುಗಳಲ್ಲಿ ದೇವರಿದ್ದಾನೆ. ದೇವರು ಅಂತ ಅಂದರೆ ನಾಲ್ಕು ತಲೆಗಳಿರುವ ಎಂಟು ಕೈಗಳಿರುವ ವಿಚಿತ್ರ ವ್ಯಕ್ತಿ ಎಂದು ಭಾವಿಸಬಾರ್ದು. ದೇವರು ಅಂದರೆ ಅದೊಂದು ಶಕ್ತಿ, ತೇಜಸ್ಸು ಅಂತ ಅರ್ಥ ಮಾಡಿಕೊಳ್ಬೇಕು. ಶಕ್ತಿ ಎಲ್ಲೆಡೆಯಲ್ಲೂ ಅಡಗಿರುತ್ತೆ. ಸೂರ್ಯ, ಚಂದ್ರ, ಗಾಳಿ, ಬೆಂಕಿ ಎಲ್ಲವೂ ಶಕ್ತಿಯನ್ನು ಹೊಂದಿದೆ. ಅದಕ್ಕೋಸ್ಕರ ಅದೆಲ್ಲವನ್ನು ನಾವು ದೇವರೆಂದೇ ಭಾವಿಸಬೇಕು. ಜ್ಞಾನವು ಕೂಡ ಒಂದು ಶಕ್ತಿಯಾಗಿರುತ್ತೆ. ಹಾಗಾಗಿ ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳು, ನಿಮ್ಮ ಉಪಾಧ್ಯಾಯರು ಎಲ್ಲರೂ ಕೂಡ ದೇವರೇ. ನಿನ್ನ ಸುತ್ತಮುತ್ತ ಎಲ್ಲೆಡೆಯಲ್ಲೂ ಕೂಡ ಶಕ್ತಿ ಇದೆ, ದೇವರಿದ್ದಾನೆ. ಅವನನ್ನು ನೀನು ಗುರುತಿಸಬೇಕು ಅಂತ ಹೇಳ್ತಾರೆ. ಈ ಎಲ್ಲ ಮಾತುಗಳನ್ನು ಅರ್ಥ ಮಾಡಿಕೊಂಡಂತಹ ಆ ವಿದ್ಯಾರ್ಥಿ ಖುಷಿಯಿಂದ ನಗ್ತಾನೆ. ಅದೇ ಸಂದರ್ಭದಲ್ಲಿ ಮತ್ತೋರ್ವ ವಿದ್ಯಾರ್ಥಿ, ಗುರುಗಳೇ, ನೀವು ಯಾವಾಗಲೂ ನಾರಾಯಣ ನಾರಾಯಣ ಅಂತೀರಲ್ವಾ, ಯಾಕೆ ಅಂತ ಕೇಳ್ತಾರೆ. ನಮಗೂ ನಿಮ್ಮ ನಾರಾಯಣನ ಬಗ್ಗೆ ಹೇಳ್ತೀರಾ ಅಂತ ಕೇಳ್ತಾರೆ. ನಿಮ್ಮ ನಾರಾಯಣ ಕಾಣದೇ ಇಲ್ಲ ಅಂತಂದಮೇಲೆ ನೀವು ಯಾಕೆ ನಂಬ್ತೀರಾ, ಇದು ಅಸಂಬದ್ಧ ಅಲ್ವಾ ಗುರುಗಳೇ ಅಂತ ಕೇಳ್ತಾರೆ ಆ ವಿದ್ಯಾರ್ಥಿ. ಆಗ ಈ ಪ್ರಶ್ನೆಯನ್ನು ಕೇಳಿದಂಥ ಸ್ವಾಮೀಜಿಯವರು ಆ ವಿದ್ಯಾರ್ಥಿಯ ಕೈ ಹಿಡ್ಕೊಂಡು ಹೊರಗೆ ಕರ್ಕೊಂಡೋಗ್ತಾರೆ. ಹೊರಗಡೆ ಕರ್ಕೊಂಡೋಗಿ, ನೋಡು, ತಲೆ ಎತ್ತಿ ಆಕಾಶದಲ್ಲಿರುವ ಸೂರ್ಯನನ್ನು ನೋಡು ಅಂತ ಹೇಳ್ತಾರೆ. ಆತ ತಲೆ ಎತ್ತಿ ನೋಡಿದವನು ತಕ್ಷಣ ತಲೆ ಕೆಳಗೆ ಮಾಡಿ, ಮಧ್ಯಾಹ್ನದ ಹೊತ್ತು ಪ್ರಜ್ವಲಿಸುವ ಸೂರ್ಯನನ್ನು ನೋಡಲಿಕ್ಕೆ ಹೇಗೆ ಸಾಧ್ಯ ಗುರುಗಳೇ, ಖಂಡಿತವಾಗ್ಲೂ ಈ ಹೊತ್ತಲ್ಲಿ ಸೂರ್ಯನನ್ನು ನೋಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಹೇಳ್ತಾನೆ ಆ ವಿದ್ಯಾರ್ಥಿ. ಆಗ ಸ್ವಾಮೀಜಿಯವರು, ಈ ಸೂರ್ಯ ನಾರಾಯಣ ಆ ನಾರಾಯಣನ ಒಂದು ಅಂಶ ಮಾತ್ರ, ಸೂರ್ಯನನ್ನೇ ನಿಮಗೆ ನೋಡೋಕ್ಕಾಗೋದಿಲ್ಲ, ಇನ್ನು ನಾರಾಯಣನನ್ನು ಹೇಗೆ ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಗುರುಗಳು. ಈ ಮಾತನ್ನು, ಈ ತತ್ವವನ್ನು ಅರ್ಥ ಮಾಡಿಕೊಂಡ ಆ ವಿದ್ಯಾರ್ಥಿ, ಆತನ ಮುಖವು ಪ್ರಕಾಶಮಾನವಾಗುತ್ತೆ. ಖಂಡಿತವಾಗ್ಲೂ ನಾವು ಮಾಡುವಂತಹ ಕೆಲಸದಲ್ಲಿ, ಶಕ್ತಿಯಲ್ಲಿ, ಪ್ರಕೃತಿಯಲ್ಲಿ, ಎಲ್ಲರಲ್ಲೂ ಕೂಡ ದೇವರಿದ್ದಾನೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಟ್ರಿಯೋ ವರ್ಲ್ಡ್ ಅಕಾಡೆಮಿಯಲ್ಲಿ ಎಲ್ ಕೆ ಜಿ ಓದ್ತಾ ಇರುವಂತಹ ಮುದ್ದು ಪುಟಾಣಿಗಳಾದ ಆನ್ಯಾ ಬೊಬ್ಬ ಮತ್ತು ಆರೋ ಬೊಬ್ಬರವರು ಗೀತೆಗಳನ್ನು ಹಾಡ್ತಾ ಇದ್ದಾರೆ ಸ್ನೇಹಿತರೆ. ಆ ಪುಟ್ ಪುಟ್ ಪುಟಾಣಿ ಮಕ್ಕಳ ಗೀತ ಗಾಯನವನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಪುಟ್ ಪುಟಾಣಿಗಳು ಇದ್ದಾರೆ ಅಂತ ಹೇಳಿದೆ. ಅವರೇ ಬೆಂಗಳೂರಿನಲ್ಲಿ ಟ್ರಿಯೋ ವರ್ಲ್ಡ್ ಅಕಾಡೆಮಿಯಲ್ಲಿ ಎಲ್ ಕೆ ಜಿಯನ್ನು ಓದ್ತಾ ಇರುವಂತಹ ಆನ್ಯ ಬೊಬ್ಬ ಮತ್ತು ಆರವ್ ಬೊಬ್ಬ ಅವರು. ಈ ಮಕ್ಕಳು ಸಾಕಷ್ಟು ಗೀತೆಗಳನ್ನು ತುಂಬ ಮುದ್ದಾಗಿ ಅವರ ತೊದಲು ನುಡಿಗಳಿಂದ ಹಾಡಿದ್ದಾರೆ. ಸ್ನೇಹಿತರೆ, ಒಂದೊಂದಾಗಿ ಆ ಎಲ್ಲ ಗೀತೆಗಳನ್ನು ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರವ್. ನನ್ನ ಹೆಸರು ಆನ್ಯ. ಬಂದನೋ ಸಾಂಗ್ ಹೇಳ್ತೀವಿ. ದಮ್ ದಮ್ ದಮ್ ದಮ್ ದಮ್ಮ ರುಜ ಬಜೆ ಬೋಲೋ ನಾಟ ಶಿವ ಶಂಭೋ ಬಜೆ ಬೋಲೋ ನಾಟ ಶಿವ ಶಂಭೋ ಬಜೆ ಗಣ ಗಣ ಗಣ ಗಣ ಗಂತ ಬಜೆ ಗಣ ಗಣ ಗಣ ಕಂಠ ಬಜೆ ಗುಡಿ ನಾಟ ಶಿವ ಶಂಭೋ ಬಜೆ

ತೋಟಕ್ಕೆ ಹೋಗೋ ತಿಮ್ಮ, ತೋಟ ಬಂದಿದ್ದಮ್ಮ, ಹಸು ಮೇಯೋದೆ.

Tim mà.

ರಸ್ತೆ ಎನ್ನು ದಾಟುವಾಗ ಏದ ಬಲ್ಲ ನೋಡಬೇಕು, ಲೆಫ್ಟ್ ರೈಟ್ ನೋಡಬೇಕು.

0: no. Mitä aina senti kasa ja kudia ja musiita aina senti kasa ja kudi ja ku sangeeta haaduvaaga taalata tuttirabeku nadidivenna nadidivenna na
1: ಖಂಡಿತವಾಗ್ಲೂ ಆನ್ಯ ಬೊಬ್ಬ ಮತ್ತು ಆರೊ ಬೊಬ್ಬ ಅವರು ಇಷ್ಟು ಮುದ್ದು ಮುದ್ದಾಗಿ ಹಾಡನ್ನು ಹಾಡ್ತಾ ಇದ್ರೆ ಎಲ್ಲರೂ ಕೂಡ ತಾಳವನ್ನು ತಡ್ತಾರೆ, ಹಾಗೆ ಚಪ್ಪಾಳೆಯನ್ನು ಕೂಡ ತಡ್ತಾರೆ ಅಲ್ವಾ ಸ್ನೇಹಿತರೆ? ಈ ಮಕ್ಕಳ ಆ ತೊದಲು ನುಡಿಗಳಿಂದ ಈ ಎಲ್ಲ ಗೀತೆಗಳನ್ನು ಕೇಳಲಿಕ್ಕೆ ಖುಷಿಯಾಗತ್ತೆ. ಅದಕ್ಕೆ ಅಲ್ವಾ ಸ್ನೇಹಿತರೆ ಒಬ್ಬ ಮಹಾನ್ ವ್ಯಕ್ತಿ ಒಂದು ಮಾತು ಹೇಳಿರೋದು, ನಾವು ಮಕ್ಕಳನ್ನು ಬೆಳೆಸುವ ವಿಧಾನ ನಮ್ಮ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ. ಎಸ್, ಈ ಮಕ್ಕಳ ಒಂದು ಭವಿಷ್ಯ ಮತ್ತಷ್ಟು ಉಜ್ವಲವಾಗಿರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟೇ ಅಲ್ಲ ಸ್ನೇಹಿತರೆ, ಮತ್ತಷ್ಟು ವಿಭಿನ್ನವಾಗಿರುವಂತಹ ಗೀತೆಗಳನ್ನು ಹಾಡಿದ್ದಾರೆ ಆನ್ಯ ಬೊಬ್ಬ ಮತ್ತು ಆರವ್ ಬೊಬ್ಬರವರು. ಆ ಎಲ್ಲ ಗೀತೆಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಟ್ರಿಯೋ ವರ್ಲ್ಡ್ ಅಕಾಡೆಮಿಯಲ್ಲಿ LKGಯನ್ನು ಓದ್ತಾ ಇರುವಂತಹ ಆನ್ಯ ಬೊಬ್ಬ ಮತ್ತು ಆರೋ ಬೊಬ್ಬರವರು ತುಂಬ ಚಂದವಾಗಿ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಅವರ ಗೀತೆಗಳನ್ನು ಕೇಳ್ತಾ ಇದ್ದರೆ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ಒಂದು ಆಸೆ ಆಗುತ್ತೆ. ಅಷ್ಟು ಚಂದ ಚಂದವಾಗಿ ಆ ಮುಗ್ಧತೆಯಿಂದ, ಖುಷಿಯಿಂದ, ನಗ್ನಗ್ತಾ ಎಷ್ಟು ಚಂದವಾಗಿ ಹಾಡ್ತಾ ಇದ್ದಾರೆ. ಅದಕ್ಕೆ ಅಲ್ವಾ ಮಕ್ಕಳನ್ನು ದೇವರ ವರದಾನ ಅಂತ ಕರೆಯೋದು. ಅವರ ಒಂದು ಮುಗ್ಧತೆ, ಅವರ ಒಂದು ತೊದಲು ನುಡಿಗಳು, ಅವರ ಒಂದು ಮಾತುಗಳು ಕೇಳಲಿಕ್ಕೆ ಖುಷಿಯಾಗತ್ತೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಗೀತೆಗಳನ್ನು ಆನ್ಯ ಬೊಬ್ಬ ಮತ್ತು ಆರೋ ಬೊಬ್ಬರವರಿಂದ ಕೇಳೋಣ.

0: ಬಂದನು ಬಂದನು ನಮ್ಮ ಗಣಪ ಬಂದನು ತಂದನು ತಂದನು ಹಾರಿಸು ಬಂದು ತಂದನು ವಿದ್ಯೆಗಳನ್ನು ನೀನು ತಾಳ ಗಣಪನು ಬುದ್ಧಿಯನ್ನು ಸಿದ್ಧಿಯನ್ನು ಗಣಪನು ಗಣಪ ದಂದನು ಬಂದನು ನಮ್ಮ ಗಣಪ ಬಂದನು ತಂದನು ತಂದನು ಹರಿಸ ಒಂದು ತಂದನು
1: ಗರಿಕೆ ಹೋಲ್.

0: ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ಮುದ್ದು ಪುಟಾಣಿಗಳಾದ ಆನೆಬೊಬ್ಬ ಮತ್ತು ಆರೋಬ್ಬೊಬ್ಬರವರು ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲ ಹಬ್ಬ ಹರಿದಿನಗಳನ್ನು ನೆನಪು ಮಾಡಿಕೊಂಡು ಎಲ್ಲ ರೀತಿಯ ಗೀತೆಗಳನ್ನು ಹಾಡಿ ನಮಗೆ ಖುಷಿಪಡಿಸಿದರು. ಉಂಡೆಯನ್ನು ತಿನ್ನಿಸಿದ್ರು, ವಿಘ್ನಗಳನ್ನು ನಿವಾರಣೆ ಮಾಡಿದರು, ಜೊತೆಗೆ ಆಂಜನೇಯನ ಶಕ್ತಿ ಬಗ್ಗೆ ಕೂಡ ಹಾಡಿನ ಮೂಲಕ ತಿಳಿಸ್ಕೊಟ್ರು ಆನೆಬೊಬ್ಬ ಮತ್ತು ಆರೋಬ್ಬೊಬ್ಬರವರು. ಸ್ನೇಹಿತರೆ, ಮಕ್ಕಳ ಮನಸ್ಸು ತುಂಬ ಮುಗ್ಧತೆಯಿಂದ ಇರುತ್ತೆ. ಅವರ ನಗು ಇಡೀ ಜಗತ್ತಿನ ಕಷ್ಟಗಳನ್ನು ಮರೆಸುತ್ತೆ. ಮಕ್ಕಳು ಉದ್ಯಾನವನದಲ್ಲಿರುವಂತಹ ಮೊಗ್ಗುಗಳಿದ್ದಾಗೆ. ಇವರನ್ನು ಪ್ರೀತಿಯಿಂದ ಎಚ್ಚರಿಕೆಯಿಂದ ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು. ಅಂದಾಗೆ ಮಕ್ಕಳು ಕೇವಲ ಕಲಿಯುವವರಲ್ಲ, ಅವರು ನಮಗೆ ಬದುಕಿನ ಅತಿ ಮುಖ್ಯ ಪಾಠಗಳನ್ನು ಕೂಡ ಕಲಿಸ್ತಾರೆ. ಪ್ರತಿಯೊಂದು ಮಗುವು ವಿಭಿನ್ನವಾದ ಹೂವುಗಳ ಥರ. ಎಲ್ಲ ಮಕ್ಕಳು ಸೇರಿ ಈ ಲೋಕವನ್ನು ಸುಂದರವಾದ ತೋಟವನ್ನಾಗಿ ಮಾಡ್ತಾರೆ. ಇಂದಿನ ಮಕ್ಕಳೇ ನಾಳಿನ ಭಾರತದ ನಿರ್ಮಾತೃಗಳು, ಜೊತೆಗೆ ನಾವು ಅವರನ್ನು ಬೆಳೆಸುವ ವಿಧಾನವೇ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತೆ ಕೂಡ. ಈ ದಿನವನ್ನು ನಾವು ತ್ಯಾಗ ಮಾಡಿದ್ರೆ ಇದರಿಂದ ನಮ್ಮ ಮಕ್ಕಳು ಉತ್ತಮವಾದ ನಾಳೆಯನ್ನು ಕೂಡ ಕಾಣ್ತಾರೆ. ಮಕ್ಕಳನ್ನು ಸರಿಪಡಿಸುವಂತಹ ಏಕೈಕ ಮಾರ್ಗ ಅಂತ ಅಂದರೆ ಅವರನ್ನು ಪ್ರೀತಿಯಿಂದ ಗೆಲ್ಲುವುದು. ಇದೊಂದೇ ಸುಲಭವಾದ ಮಾರ್ಗ ಅಂತ ಹೇಳ್ತಾ ಈ ದಿನ ವಿಶೇಷವಾಗಿ ಆನೆಬೊಬ್ಬ ಮತ್ತು ಆರೋಬ್ಬೊಬ್ಬರವರು ಅವರ ಗೀತೆಗಳ ಮೂಲಕ ಎಲ್ಲರ ಮನಸ್ಸನ್ನು ತಟ್ಟಿದ್ದಾರೆ. ಈ ಮುದ್ದು ಪುಟಾಣಿಗಳಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಆನೆಬೊಬ್ಬ ಮತ್ತು ಆರೋಬ್ಬೊಬ್ಬ ಅವರ ತಂದೆ ಮತ್ತು ತಾಯಿಯವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸಲೇಬೇಕು. ಅಪೂರ್ವ ಮತ್ತು ಚಂದ್ರಕಾಂತ್ರವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅಮ್ಮನ ನಗು ಮತ್ತು ತ್ಯಾಗ, ಅಪ್ಪನ ಧೈರ್ಯ ಮತ್ತು ಕಾಳಜಿ, ಕಠಿಣ ಮಾತುಗಳ ಹಿಂದೆ ಇರುವಂತಹ ಅವರ ಒಂದು ಪ್ರೀತಿ ಭವಿಷ್ಯದ ಕಾಳಜಿಯನ್ನು ತೋರಿಸುತ್ತೆ. ಅಪೂರ್ವ ಮತ್ತು ಚಂದ್ರಕಾಂತ್ ಮೇಡಮ್ ಅವರಿಗೆ ಮತ್ತೊಮ್ಮೆ ಸ್ಪೆಷಲ್ ಆಗಿ ಥ್ಯಾಂಕ್ ಯು ಹೇಳ್ತಾ, ಮನೆಗೆ ಅಪ್ಪನೇ ಧೈರ್ಯ, ಅಪ್ಪನೇ ನಾಯಕ, ಅಮ್ಮನೇ ಮೊದಲ ಪಾಠಶಾಲೆ ಅಂತ ಹೇಳ್ತಾ, ಮಕ್ಕಳೇ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಅಪ್ಪ ಅಮ್ಮನ ಮುಖದಲ್ಲಿ ನಗು ತರಿಸುವುದೇ ಜೀವನದ ದೊಡ್ಡ ಸಾಧನೆ. ಅಪ್ಪ ಅಮ್ಮನ ಮುಖದಲ್ಲಿ ನಗು ತರಿಸುವುದೇ ಜೀವನದ ದೊಡ್ಡ ಸಾಧನೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಶೇಷ ಅಂದರೆ, ಸ್ನೇಹಿತರೆ, ಕನ್ನಡ, ಮಲಯಾಳಂ, ತಮಿಳು, ಹಿಂದಿ, ತೆಲುಗು ಸೇರಿದಂತೆ ಸಾಕಷ್ಟು ಭಾಷೆಗಳಲ್ಲಿ ಗೀತಗಾಯನ ಮಾಡಿದರೆ ಈ ಅದ್ಭುತ ಕಂಠಸಿರಿಯಲ್ಲಿ ಜೋಸೆಫ್ ಹೇಸುದಾಸ್ ಅವರು. ಸೊ ಈ ದಿನ ಜೋಸೆಫ್ ಹೇಸುದಾಸ್ ರವರ ಗೀತೆಗಳನ್ನು ನೀವು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಸಾಕಷ್ಟು ಕನ್ನಡ ಗೀತೆಗಳನ್ನು ಹಾಡಿದ್ದಾರೆ ಸ್ನೇಹಿತರೆ. ಯಾವೆಲ್ಲ ಕನ್ನಡ ಗೀತೆಗಳನ್ನು ಹಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ಕೂಡ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿ ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಕಟ್ಟಸೇರಿ ಜೋಸೆಫ್ ಏಸುದಾಸ್ ರವರು ಹಾಡಿರುವಂತಹ ಗೀತೆಗಳನ್ನು ನೀವು ಆಯ್ಕೆ ಮಾಡ್ಕೊಂಡು ಹಾಡಿ ಅಂತ ಹೇಳ್ತಾ, ಸಾಕಷ್ಟು ಫಿಲಮ್ಗಳಿಗೆ ಹಿನ್ನೆಲೆ ಗಾಯಕರಾಗಿ ಹಾಡಿದ್ದಾರೆ ಸ್ನೇಹಿತರೆ. ಕಿಟ್ಟು ಪುಟ್ಟು ಇರ್ಬೋದು, ಕಿಲಾಡಿ ಕಿಟ್ಟು, ಕಿಲಾಡಿ ಜೋಡಿ, ಸಿಂಗಾಪುರದಲ್ಲಿ ರಾಜಕುಳ್ಳ, ಭಕ್ತ ಸಿರಿಯಾಳ, ನಾರದ ವಿಜಯ, ಮುನಿಯನ ಮಾದರಿ, ಪಿತಾಮಹ, ಸತಿ ಸಕ್ಕುಬಾಯಿ, ಅರುಣರಾಗ, ಕರ್ಣ, ಮಲಯ ಮಾರುತ, ಮನೆಯೇ ಮಂತ್ರಾಲಯ, ಪ್ರೇಮಲೋಕ, ಹುಚ್ಚ, ಹೊಸ ಜೀವನ, ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ, ರಾಮಾಚಾರಿ, ಗೋಪಿ, ರಾಯರು ಬಂದರ ಮಾವನ ಮನೆಗೆ, ಈ ರೀತಿಯಲ್ಲಿ ಇನ್ನೂ ಸಾಕಷ್ಟು ಫಿಲಮ್ಗಳಿಗೆ ಹಿನ್ನೆಲೆ ಗಾಯಕರಾಗಿದ್ದಾರೆ. ಸೊ ಅದರಲ್ಲೂ ಅಯ್ಯಪ್ಪ ಸ್ವಾಮಿ ಗೀತೆಗಳಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದಾವೆ. ಅವರು ಹಾಡಿರುವಂತಹ ಅಯ್ಯಪ್ಪ ಸ್ವಾಮಿ ಗೀತೆಗಳನ್ನು ಕೂಡ, ಅಂದರೆ ಭಕ್ತಿ ಗೀತೆಗಳನ್ನು ಕೂಡ ನೀವು ಹಾಡ್ಬೋದು. ಸೊ ಹಾಗೆ ಸ್ನೇಹಿತರೆ, ಅಂದಾಗೆ ಮತ್ತೊಂದು ವಿಷಯ ಕೂಡ ಇದೆ. ಏನಪ್ಪ ಅಂದರೆ, ನಮ್ಮ ಒಂದು ಟೆಕ್ನಾಲಜಿ ಎಷ್ಟೇ ಮುಂದುವರಿಲಿ, ಆದರೆ ಆ ಬರೆಯುವಂತಹ ಒಂದು ಅಭ್ಯಾಸ ಇದೆ ಅಲ್ವಾ, ಅದು ಒಂದು ರೀತಿಯಲ್ಲಿ ಅದ್ಭುತ. ಈ ದಿನ ಸ್ನೇಹಿತರೆ ವಿಶ್ವ ಪತ್ರ ಬರೆಯುವ ದಿನ. ನೀವು ಯಾರಿಗೆಲ್ಲ ಪತ್ರ ಬರೆದಿದ್ದೀರಿ ಅದನ್ನೆಲ್ಲ ಈ ದಿನ ನೀವು ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಬೋದು. ಪತ್ರ ಬರೆಯೋದು ಒಂದು ಮನುಷ್ಯರ ನಡುವಿನ, ಅಂದರೆ ಒಂದು ಭಾವನೆ, ಅದು ಒಂದು ವಿಚಾರ, ಹಾಗೆ ಮಾಹಿತಿಯನ್ನು ಒಂದು ಶೇರ್ ಮಾಡಿಕೊಳ್ಳುವಂತಹ ಒಂದು ಸುಂದರ ಸಂವಹನ ಅಲ್ವಾ. ಈಗ ಎಷ್ಟೇ ಮೊಬೈಲು, ಇಮೇಲು, ಹಾಗೆ ಜೊತೆಗೆ ಏನೋ ಯೂಟ್ಯೂಬು, ಇನ್ಸ್ಟಾ, ಫೇಸ್ಬುಕ್ಕು, ಯಾವುದೇ ಇರಲಿ, ಆದರೆ ಆ ಒಂದು ಮೆಸೇಜ್ ಮಾಡಿ ಬರೀತೀವಲ್ವ, ಪತ್ರ ಬರೆಯೋದಿದೆ ಅಲ್ಲ, ಒಂದು ರೀತಿಯ ಒಂದು ಸೆಳೆತ, ಒಂದು ಫೀಲಿಂಗ್ಸ್, ಹೊಸ ಖುಷಿಯನ್ನು ಕೂಡ ಕೊಡುತ್ತೆ. ಈ ದಿನ ಈ ವಿಶ್ವ ಪತ್ರ ಬರೆಯುವ ದಿನದ ಒಂದು ಮಹತ್ವವನ್ನು ತಿಳಿಸುವಂಥದ್ದು, ಜೊತೆಗೆ ಕೈ ಬರಹದ ಅಭ್ಯಾಸವನ್ನು ಬೆಳೆಸುತ್ತೆ, ಹಾಗೆ ನಮ್ಮ ಭಾವನೆಗಳನ್ನು ಆತ್ಮೀಯವಾಗಿ ವ್ಯಕ್ತಪಡಿಸಲಿಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ಭಾಷಾ ಜ್ಞಾನವನ್ನು ಬೆಳೆಸುತ್ತೆ, ಆಲೋಚನೆಗಳನ್ನು ಕ್ರಮಬದ್ಧವಾಗಿ ಬರೆಯುವಂಥ ಸಾಮರ್ಥ್ಯ ಹೆಚ್ಚಿಸುತ್ತೆ, ಕುಟುಂಬ ಹಾಗೂ ಸ್ನೇಹಿತರ ನಡುವಿನ ಒಂದು ಫೀಲಿಂಗ್, ಅಂದರೆ ಬಾಂಡಿಂಗ್ ಹೆಚ್ಚು ಮಾಡುತ್ತೆ, ಹಾಗೆ ಮುಂದಿನ ಪೀಳಿಗೆಗೆ ಪತ್ರ ಬರೆಯುವಂಥ ಸಂಸ್ಕೃತಿಯ ಒಂದು ವಿಶೇಷತೆಯನ್ನು ಸಾರಿ ಹೇಳುತ್ತೆ ಅಲ್ವಾ. ಜೊತೆಗೆ ಒಂದು ಹಳೆಯ ನೆನಪುಗಳನ್ನು, ಸ್ವೀಟ್ ಮೆಮೊರೀಸನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಈ ಪತ್ರಗಳು ಸಾಕಷ್ಟು ವಿಶೇಷತೆಯನ್ನು ಹೊಂದಿವೆ. ಹಾಗೆ ನಮಗೆ ಈಗಂತೂ ಪತ್ರ ಬರೆ ತುಂಬ ಕಡಿಮೆ ಆಗಿಬಿಟ್ಟಿದೆ ಬಿಡಿ, ಯಾಕಂದರೆ ನಮಗೆ ಕೈಗೆಟುಕುವಷ್ಟರಲ್ಲೇ ಫೋನಲ್ಲೇ ಎಲ್ಲ ಮೆಸೇಜ್ಗಳನ್ನ ನಾವು ಪಾಸ್ ಮಾಡಿಬಿಡ್ತೀವಿ ಅಲ್ವಾ. ಬರೆಯೋದಂತೂ ತುಂಬ ಕಡಿಮೆ ಆಗಿದೆ, ಯಾಕಂದರೆ ಅಷ್ಟು ನೋಟ್ಸು ನಮಗೆ ಫೋನಲ್ಲೇ ಸಿಕ್ಬಿಡತ್ತೆ. ಎಷ್ಟು ಬರೆಯೋದು, ಎಷ್ಟೋ ಜನ ಪೆನ್ ಹಿಡಿಯೋದೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಆ ಥರ ಮಾಡಬೇಡಿ, ಸಮಯ ಸಿಕ್ಕಾಗೆಲ್ಲ ಏನಾದರೂ ಒಂದು ಬರೀತಾರೆ, ಕವನ ಹಾದು ಇದು ಅಂತ, ಓಕೆ ಅಲ್ವಾ. ಇಸ್ ಪತ್ರ ಬರೆಯೋದು ಕೂಡ ಒಂದು ಬ್ಯೂಟಿಫುಲ್ ಫೀಲಿಂಗ್ ಅಂತ ಹೇಳ್ತಾ, ವಿಶ್ವ ಪತ್ರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಸ್, ಹಾಗಾದರೆ ನಿಮ್ಮ ಗೀತೆಗಳನ್ನು ಕೇಳಲಿಕ್ಕೆ ನಾನು ರೆಡಿಯಾಗಿದ್ದೀನಿ. ಸೊ ಯಾರು ಯಾವೆಲ್ಲ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಕೇಳೋಣ. ಫಸ್ಟ್ ಕರೆ ಯಾರು, ಎಲ್ಲಿಂದ ಅಂತ ಮಾತಾಡ್ಸೋಣ. ನಮಸ್ತೆ.
8: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
0: ಓ ರಾನಡೆ ಸರ್, ಶೀತ ಕಡಿಮೆ ಆಗಿದೆ, ಎನರ್ಜೆಟಿಕ್ ಆಗಿ ಮಾತಾಡ್ತಾ ಇದ್ದೀರಾ.
8: ಹೌದೌದು, ನೀವು ಜೇಸುದಾಸ್ ಅಂದ್ಕೊಳ್ಳೆ ಅಯ್ಯಪ್ಪ ಸ್ವಾಮಿ ಹಾಡು ನೆನ್ಪಿಸ್ಕೊಂಡೆ ಬಿಟ್ಟೆ ಆಗ್ಲೆ.
0: ವಾವ್, ಸೂಪರ್, ವೆರಿ ನೈಸ್. ಸಾಕಷ್ಟು ಗೀತೆಗಳನ್ನು ತುಂಬಾ ಚೆನ್ನಾಗಿ
8: ಮೇಡಮ್. ಇವತ್ತು ವಿಶ್ವ ಪತ್ರ ದಿನ ಅಂದ್ರೆ ಆ ಪತ್ರ ಬರೆಯೋದೇ ಮರ್ತೋಯ್ತು. ಪೋಸ್ಟಲ್ ಇಂಡಿಯನ್ ಲೆಟರ್, ಪೋಸ್ಟಲ್ ಕಾರ್ಡ್, ಕವರ್ ಎಲ್ಲ ಮರ್ತೋಗ್ತಾ ಇದೆ.
0: ಹೌದು,
8: ಆಶೀರ್ವಾದಗಳು, ನಮಸ್ಕಾರಗಳು, ಉಭಯ ಕುಶಲೋಪರಿ ಎಲ್ಲ ಮರ್ತಾ ಇತ್ತು.
0: ಶ್ರೀ
8: ಶ್ರೀ ಸನ್ಮಾನ್ಯ, ಆಮೇಲೆ ತೀರ್ಥರೂಪ ಸಮಾನರಾದ ಮಾತೃ ಶ್ರೀ ಸಮಾನರಾದ ಸಹೋದರರು ಎಲ್ಲ ಮರ್ತು ಹೋಯ್ತು. ಒಂದು ತಮಾಷೆ ಏನಂದ್ರೆ, ನಮ್ಮ ಅಣ್ಣ ಲೆಟರ್ ಬರೀತಾ ಇದ್ರು ಎರಡನೇನ, ನಾವು ನಾಲ್ಕು ಜನಕ್ಕೆ ಸೇರಿಸಿ ಒಂದು ಹೆಸರು ಹೇಳ್ತಾ ಇದ್ರು, ಪ್ರಸನ್ನ ಆತ್ಮಾನಂದ ಪೂರ್ಣಿ ಅವರಿಗೆ ಆಶೀರ್ವಾದ. ನಾಲ್ಕು ಜನ ನಮ್ಮ ಶಶಿ ಅಣ್ಣ ಅಂತ ಇದ್ರು, ಅವರು ಲಾಸ್ಟ್ ಎಲ್ಲ ಲೆಟರ್ ಬರ್ದಾದ್ಮೇಲೆ ನಮ್ ನಾಲ್ಕು ಜನ ಸಣ್ಣವ್ರಿಗೆ ಪ್ರಸನ್ನ ಆತ್ಮಾನಂದ ಅನ್ನಪೂರ್ಣಿ ಅವರಿಗೆ ಆಶೀರ್ವಾದಗಳು. ಅದೊಂದು ನೆನಪಿದೆ ಈಗಲೂ. ಆಮೇಲೆ ನಮ್ ತಾಯಿ ಯಾವಾಗ್ಲೂ ನನ್ನ ಹತ್ರ ಪತ್ರ ಬರ್ಸ್ತಿದ್ದೆ, ನಾನು ತುಂಬಾ ಬರೀತಿದ್ದೆ ನಮ್ ತಾಯಿ ಪರವಾಗಿ ಎಲ್ಲ ನೆಂಟರಿಗೆ. ಇವಾಗ್ಲೂ ನೆನಪಿದೆ, ತೀರ್ಥರೂಪ ಸಮಾನರಾದ ಮಾತೃ ಶ್ರೀ ಸತ್ಪರಾದ ನಾವು ಇಲ್ಲಿ ಕ್ಷೇಮ ನೀವು ಕ್ಷೇಮ ಇವೆಲ್ಲ ನೆನಪು ಬರುತ್ತೆ ಮೇಡಮ್.
0: ಕರೆಕ್ಟ್, ಅದು ಫಸ್ಟ್ ಲೈನ್ ಅದು
8: ಮೊಬೈಲಲ್ಲೇ ಓದ್ಬಿಡ್ತೀವಿ, ಹಂಗಾಗಿ ಅದ್ ಮರ್ತೋಗಿದೆ ಮೇಡಮ್. ನಿಜವಾಗ್ಲೂ ಇವತ್ತು ಆ ವಿಷಯ ಜ್ಞಾಪಕ ಮಾಡ್ಕೊಂಡು ಸಂತೋಷ.
0: ಒಳ್ಳೇದು ಸರ್, ಒಳ್ಳೇದು ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
8: ಮೇಡಮ್? ಹರಿವರಾಸನ ಒಂದೆರಡು ಲೈನ್ ಹೇಳ್ಬಿಡ್ತೀನಿ.
0: ಸೂಪರ್, ಮೈ ಫೇವರೇಟ್ ಸಾಂಗ್ ಸರ್, ಹಾಡಿ.
8: ಹೌದು ಮೇಡಮ್, ಅವ್ರದ್ದು ಫೇಮಸ್ ಹಾಡು ಕೂಡ.
0: ಹೌದು, ಹಾಡಿ.
8: ಹರಿವರಾಸನಂ ವಿಶ್ವಮೋಹನಂ ಹರಿದತೀಶ್ವರಂ ಆರಾಧ್ಯ ಪಾದುಕಂ ಹರಿವಿವರ್ಧನಂ ನಿತ್ಯನರ್ತನಂ ಹರಿಗರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಕೀರ್ತನಂ ಭಕ್ತಮಾನಸಂ ಅರುಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಭೂತನಾಯಕಂ ಹರಿಗರಾತ್ಮಜಂ ದೇವಮಾಶ್ರಯೇ ಪ್ರಣಯ ಸತ್ಯಕಂ ಪ್ರಾಣನಾಯಕಂ ಪ್ರಣತಕಲ್ಪಪಂ ಸುಪ್ರಭಾಂಜಿತಂ ಪ್ರಣಮಮನಿರ್ವರಂ ಕೀರ್ತನಪ್ರಿಯಂ ಹರಿಗರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಇನ್ನು ತುಂಬಾ ಇದೆ, ಸಾಕು ಮೇಡಮ್.
0: ಓಕೆ ಸರ್, ಸೂಪರ್. ಒಂದು ಒಳ್ಳೆ ಭಕ್ತಿ ಗೀತೆ ಅಂದಿಗೆ ಈ ದಿನದ ಕಾರ್ಯಕ್ರಮ ಶುರು ಮಾಡಿದ್ರಿ.
8: ಹೌದು ಮೇಡಮ್, ಬಹಳ ಸಂತೋಷ ಆಯ್ತು. ನೀವು ಇವತ್ತು ಜೇಸುದಾಸ್ ಅಂದ್ಕೊಳ್ಳ ಇದೇ ಹಾಡನ್ನೇ ತೆಗೆದು ಹೇಳ್ತಾ ಇದ್ದೀನಿ.
0: ವಾ ಸೂಪರ್ ಸರ್, ವೆರಿ ನೈಸ್. ತುಂಬಾ ಖುಷಿ ಆಯ್ತು ರಾನಡೆ ಸರ್, ಥ್ಯಾಂಕ್ ಯು.
8: ಥ್ಯಾಂಕ್ ಯು ಸೋ ಮಚ್. ಏನ್ ತಿಂದಿ ಮೇಡಮ್?
0: ಸರ್ ನಿಮ್ಮ ಫೇವರೇಟ್ ಬಿ ಬೇ ಬಾ.
8: ಹಾಗಾದ್ರೆ ಪಾರ್ಸಲ್ ಇಡಿ, ಸಂಜೆ ಬಂದು ಇಸ್ಕೊಂತೀನಿ.
0: ಶೋರ್ ಸರ್, ಶೋರ್, ಖಂಡಿತ.
8: ನಮ್ದು ಬಟಾಣಿ ಬಾತ್.
0: ವೆರಿ ನೈಸ್ ಸರ್, ಸೂಪರ್. ಥ್ಯಾಂಕ್ ಯು.
8: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ
9: ಮೇಡಮ್. ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
9: ಆರಾಮಿದ್ದೀನಿ ಮೇಡಮ್.
0: ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
9: ಮೇಡಮ್? ಅವ್ರ ಬಗ್ಗೆ ಒಂದೇ ಒಂದು ಮಾತು ಮೇಡಮ್.
0: ಖಂಡಿತ ಖಂಡಿತ ಹೇಳಿ ಸರ್.
9: ಕೆ ಜೆ ಯೇಸುದಾಸ್ ಲೆಜೆಂಡರಿ ಸಿಂಗರ್ ಮೇಡಮ್.
0: ಹೌದು ಸರ್, ಖಂಡಿತ.
9: 50,000 ಹೆಚ್ಚು ಹಾಡನ್ನ ಆಡಿದ್ದಾರೆ ಅಂದ್ರೆ ಅದು ಸುಲಭದ ಮಾತಲ್ಲ ಮೇಡಮ್.
0: ನಿಜ ನಿಜ.
9: ಆಮೇಲೆ 60 6 ಕಾಲ ಅವರು ಈ ಒಂದು ಫೀಲ್ಡ್ ಅಲ್ಲಿ ಇದಾರೆ, ಇನ್ನೂ ಮುಂದುವರಿತಾ ಇದಾರೆ.
0: ಹೌದು,
9: ಹಾಗಾಗಿ ಅವ್ರಿಗೆ ಇನ್ನೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಭಗವಂತ ಮೇಡಮ್.
0: ಖಂಡಿತ ಸರ್, ಖಂಡಿತ.
9: ನೀವು ಆಯ್ಕೆ ಮಾಡ್ಕೊಂಡಿರೋದಕ್ಕೂ ನಿಮಗೆ ಅಭಿನಂದನೆ.
0: ಥ್ಯಾಂಕ್ ಯು ಸರ್.
9: ಒಂದು ಚಿನ್ನ ನಿನ್ನ ಮುದ್ದಾಡವೆ ಎನ್ನೋ ಒಂದು ಚಿತ್ರದ ಗೀತೆಯನ್ನು ಆಯ್ಕೆ ಮಾಡ್ತೀನಿ.
0: ಹಾಡಿ ಸರ್, ಹಾಡಿ.

0: ಮೇಡಮ್ ಇದು
1: ಖಂಡಿತವಾಗ್ಲಿ ಗೀತೆ ನಾನು ಕೇಳಿರ್ಲಿಲ್ಲ ಸರ್, ಕಡಿಮೆ ಕೇಳಿದ್ದೆ, ಒನ್ ಟೈಮ್ ಏನೋ ಕೇಳಿದ್ದೆ ಅಷ್ಟೇ.
0: ಅದ್ಭುತ ಹಾಡುಗಳು, ಮತ್ತೆ ಅವ್ರ ವಾಯ್ಸು ಮೇಡಮ್ ಬೆಣ್ಣೆ ಅಂತ ವಾಯ್ಸು, ನಿಜವಾಗ್ಲು ಯಾರು ಒಂದ್ಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
1: ಹೌದು ಸರ್, ಹೌದು ಸರ್, ಅಷ್ಟು ಅದ್ಭುತ.
0: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ವಿಶ್ವಾಸ್ ಸರ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ ಮೇಡಮ್.
1: ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್ ನಾನು ಇದು ಯಾರೇ ನಿನ್ನ ಚೆಲುವೆ.
1: ವಾವ್, ಸೂಪರ್, ಹಾಡಿ ಸರ್.
2: ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಯಾರೇ ನೀನು ಚೆಲುವೆ ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ, ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ ಸೂರ್ಯನ ನೋಡಲು ಕಾಯುತ್ತಿದ್ದೆ ನಾನು ಬಂಗಾರ. ಸಾರಿ
1: ಮೇಡಮ್. ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ.
1: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀನಿ ಅಂದ್ರೆ ಇದು ಸುಳ್ಳಾಗತ್ತೆ, ಸ್ವಲ್ಪ ಅನಾರೋಗ್ಯ, ಶಿವಮೊಗ್ಗದಲ್ಲೇ ಇದ್ದೀನಿ, ಒಂದ್ ಬೆಡ್ ಮೇಲೆ ಇಂದನೆ ಒಂದ್ ಆಲೇಳೋಣ ಅಂತ.
1: ಅಯ್ಯೋ ದೇವ್ರೆ ಸರ್, ಬೇಗ ಹುಷಾರಾಗಿ ಸರ್.
3: ಆಯ್ತಾಯ್ತು. ಓಕೆ ಓಕೆ, ಮೊನ್ನೆ ಕೆಲ್ಸ ಇಲ್ಲ.
1: ಹಾಡಿ ಸರ್, ಹಾಡಿ ಸರ್.
3: ಪ್ರೀತಿಯಲ್ಲಿ ಸುಖ ಉಂಟು, ಪ್ರೇಮದಲ್ಲಿ ಹಿತ ಉಂಟು, ತ್ಯಾಗಕ್ಕೆ ಫಲ ಉಂಟು, ನಿನಗೊಂದು ಬೆಲೆ.

0: ಓಕೆ ಸರ್, ಬೇಗ ಹುಷಾರಾಗಿ ನಾರಾಯಣಪ್ಪ ಸರ್.
1: ಥ್ಯಾಂಕ್
0: ಯು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
0: ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಒಂದು ಶಾರದೆ ಬಗ್ಗೆ ಹಾಡ್ತೀನಿ ಮೇಡಮ್. ಒಂದು ಶಾರದೆ ಹೇಳಿದ್ರೆ
0: ಸೂಪರ್ ಹಾಡಿ. ಮಲಯ ಮಾರುತ.
2: ಹೌದು ಮೇಡಮ್,
0: ಹಾಡಿ.
2: ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ, ಕಂದ ಏಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ, ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ. ನಮ್ಮ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ. ಹಾಲಬೆಳೆಯಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ. ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ.
0: ತುಂಬಾ
2: ಇಷ್ಟ ಮೇಡಮ್ ನಂಗೆ ಹಾಡೋದು.
0: ಅದ್ಭುತವಾಗಿದ್ದಾವೆ ಆ ಫಿಲಮ್ ಅಲ್ಲಿ ಒಂದಕ್ಕಿಂತ ಒಂದು ಗೀತೆಗಳು, ಮಲೆ ಮಾರುತ ಗೀತೆಗಳು.
2: ಹೌದು ಮೇಡಮ್.
0: ಥ್ಯಾಂಕ್ ಯು.
2: ಧನ್ಯವಾದ ಮೇಡಮ್.
0: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮಹಾಲಕ್ಷ್ಮಿ.
0: ನಮಸ್ತೆ ಶುಭ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಮನೆ ಮಂತ್ರಾಲಯದ್ದು. ಎಂತ ವಿಷಯ ಕೊಟ್ಟಿದ್ದೀರಾ ಅಂದ್ರೆ, ಪತ್ರ ಬರೋ ವಿಷಯ ಅಂತೂ ಎಷ್ಟೋ ವರ್ಷಗಳೇ ಆಗೋಗಿತ್ತು. ನಾನಂತೂ ಹೆಚ್ಚಿಗೆ ಪತ್ರಗಳನ್ನ ಬರೀತಿದ್ದೆ, ನನ್ನ ಗೆಳತಿಯರಿಗೆ ಆಗ್ಲಿ, ನಮ್ಮಅಪ್ಪ ಅಮ್ಮಂಗೆ, ಮಾವಂದ್ರಿಗೆ, ನಮ್ಮ ಅತ್ತೆಯವರಿಗೆ ಯಾವಾಗ್ಲೂ ಪತ್ರ ಬರೀತಿದ್ದೆ. ಅವರೆಲ್ಲ ಇವಾಗ್ಲೂ ಕೂಡ ನನ್ನ ನೆನೆಸ್ಕೊತಾರೆ ಪತ್ರ ಬರೆಯೋ ವಿಚಾರವಾಗಿ. ವಿಷಯಗಳು ಬಂದಾಗ ಒಳ್ಳೆ ಮರ್ತಿರೋ ಒಂದು ವಿಷಯ ನೆನಪಾಗಿ ಹೋಗಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು.
0: ಎಸ್ ಮೇಡಮ್, ಥ್ಯಾಂಕ್ ಯು. ಹಾಡಿ
3: ಆಗ್ಲಿ, ಜೆ ಎಸ್ ದಾಸ್ ಅವರ ಹಾಡು, ಮನೆ ಮಂತ್ರಾಲಯ.
4: ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ, ನಮ್ಮ

0: ಎಸ್ ಮೇಡಮ್, ಒಂದು ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡು ಚಂದ ಹಾಡಿದ್ರೆ ಶುಭ ಮೇಡಮ್. ಥ್ಯಾಂಕ್ ಯು.
1: ನಿಮಗೂ ಕೂಡ ಧನ್ಯವಾದ.
0: ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ, ನಮ್ಮ ಎನರ್ಜೆಟಿಕ್ ನವಾಸ್ ಸರ್ ಅವರು.
2: ಹ್ಞೂ ರೀ ಮೇಡಮ್, ಆರಾಮದಿರಿ ಮೇಡಮ್?
0: ಆರಾಮ್ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾವು ನೋಡ್ರಿ ಮೇಡಮ್, ಇವತ್ತು ನಾರದ ವಿಜಯ ಚಿತ್ರದಿಂದ ಒಂದು ಸ್ವಲ್ಪ ಹಾಡ್ಬಿಡ್ತೇನೆ ಮೇಡಮ್.
0: ಸೂಪರ್ ಗೀತೆ
2: ನಾರದ ವಿಜಯ ರೀ. ಯಾಕಪ್ಪ ಅಂತ ನಮ್ಮ ದೇಸುದಾಸ್ ಅವ್ರು ಹಾಡ್ಯಾರ, ಯಾಕಪ್ಪ ಅಂದ್ರೆ ಅವ್ರ ದನಿ ಅದ್ರಾಗ ಒಂದ್ ಎರಡು ಹಾಡು ಬಹಳ ಚಂದ ಅದಾವ ರೀ.
0: ತುಂಬಾ ಚೆನ್ನಾಗಿದೆ ಸರ್ ಗೀತೆ ಹಾಡಿ.
2: ಹ್ಞೂ ರೀ, ಹ್ಞೂ ರೀ ಮೇಡಮ್. ಏನ್ ನಾಷ್ಟ ಏನ್ ಮಾಡಿ ಬಂದ್ರಿ ಮೇಡಮ್?
0: ಬಿಸಿಬೇಳೆ ಬಾತ ಸರ್.
2: ಹೌದ್ರಿ? ಹಾ, ಹಾಡ್ತೀನಿ ನೋಡ್ರಿ ಮೇಡಮ್.
0: ಹಾಡಿ ಹಾಡಿ ಹಾಡಿ ಹಾಡಿ.
2: ಇದು ಎಂತ ಲೋಕವಯ್ಯ, ಇದು ಎಂತ ಲೋಕವಯ್ಯ, ಹೊಸತನವ ಕೊಡುವ ಹೊಸ ವಿಷಯ ಅರಿವ ಬಯಕೆ ತರುವ ಇದು ಎಂತ ಲೋಕವಯ್ಯ, ನೀರಲ್ಲಿ ಧುಮುಕಿ ತೇಲಾಡುವ ಮುಗಿಲೇರಿ ಮೇಲೆ ಹಾರಾಡುವ ಗ್ರಹ ತಾರೆಗಳಿಗೆ ಕೈ ಚಾಚುವ ಜನರಿಂದ ತುಂಬಿ ಮೆರೆವ ಇದು ಎಂತ ಲೋಕವಯ್ಯ, ಬಡತನದ ಜೊತೆಗೆ ಬಡಿದಾಡುವ ಸುಖವನ್ನು ಅರೆತು ಅಲೆದಾಡುವ ಇದು ಎಂತ ಲೋಕವಯ್ಯ, ಇದು ಎಂತ ಲೋಕವಯ್ಯ, ಜನರಿಂದ ತುಂಬಿ ಮೆರೆವಾ. ಧನ್ಯವಾದ.
0: ಓಕೆ ಸರ್, ಎಂತ ಲೋಕವಯ್ಯ ಅಂತ ಚಂದ ಹಾಡಿದ್ರಿ. ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್. ಓಕೆ, ಧನ್ಯವಾದಗಳು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಶುಭೋದಯ. ಉಮಾ ಮೇಡಮ್, ಹೇಗಿದ್ದೀರಿ?
3: ಆರಾಮಿದೀವಪ್ಪ, ನೀವು?
0: ಎಸ್ ಮೇಡಮ್, ಆರಾಮಾಗಿದ್ದೀನಿ.
3: ತುಂಬಾ ದಿನ ಆಗಿತ್ತು ಬರ್ದಲೆ.
0: ಯಾರು ನೀವು?
3: ನೀವಮ್ಮ? ಅರೇ ಬಾಬಾ, ಅರ್ಪಿತಾ ಶ್ವೇತಾ ಬರ್ತಾ ಇದಾರೆ ಅಷ್ಟೇ. ನೀವು ಬಂದ್ರೆ
0: ನೋ ನೋ ನೋ ನೋ, ನೆನ್ನೆ ಬಂದ್ರೆ
3: ಮಹಾಲಕ್ಷ್ಮಿ ಆದ್ಮೇಲೆ ಬಂದಿದ್ರಿ.
0: ಅರೆ ಬಾಬಾ, ನೋ

0: Piti, piti, bushi, bushi, tea.
1: Okay, ahorita. Okay, thank you.
0: Enjoy.
1: Yes, madam, thank you
0: thank
1: so much.
0: You, ma,
1: okay.
0: Thank you.
1: ಸ್ನೇಹಿತರೆ, ಪುಟ್ಟ ವಿರಾಮದ ನಂತರ ನಾನು ಮತ್ತೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. September 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ KJ ಯೇಸುದಾಸ್ ಅವರು ಹಾಡಿರುವಂತಹ ಗೀತೆಗಳನ್ನು ನೀವು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. 9686098279 ಈ ಸಂಖ್ಯೆಗೆ ಕರೆ ಮಾಡಿ ಯೇಸುದಾಸ್ ಅವರು ಹಾಡಿರುವಂತಹ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ನೀವು ಹಾಡಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
7: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಿ?
7: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
1: ಆರಾಮ್ ಸರ್. ಹೇಗಿದೆ ಬೆಂಗಳೂರು?
7: ಬೆಂಗಳೂರು ಅವಾಗವಾಗ ಮಳೆ ಆಗ್ತಾ ಇದೆ ಮೇಡಮ್, ಸ್ವಲ್ಪ ತುಂತುರು ಮಳೆ ತರ ಸ್ವಲ್ಪ ಕೂಲ್ ಆಗಿದೆ ಮೇಡಮ್.
1: ಕೂಲ್ ಆಗಿದೆ. ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
7: ನಾನು ಇವತ್ತು ಇದು ರಾಮಾಚಾರಿ ಚಿತ್ರದ ಒಂದು ತಗೊಂಡಿದ್ದೀನಿ ಮೇಡಮ್.
1: ಎಸ್ ಸರ್, ಹಾಡಿ ಸರ್.
7: ನಮ್ಮೂರ ಯುವ ರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ

0: ಮುಗಿಲೆ ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ ಮನಸೇರ ಮದುವೆನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿಯಾಡೋಣ ಬಾ ಕೋಗಿಲೆ. ಒಳ್ಳೆ ದಿನಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆ. ಸರಿಗಮ ಪದನಿಸ ಊದಿಸಿ ತರತರ ಅಡುಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲ್ಲೇ ಮದುವೆ. ನಿಜವಾಗಿ ನನಗೇನು ತೋಚದೆ ಏಳಮ್ಮ ನೀನೆಂದು ಕೇಳಿದೆ, ಮನಸೊಂದೆ ಸಾಕಂತೆ ಸಾಕ್ಷಿಗೆ ಅರಿಶಿನವೇ ಬೇಕಂತೆ ತಾಳಿಗೆ. ಹೇಳಿದ್ದು ಸತ್ಯ ಹೇಳಿದ್ದು ಸತ್ಯ ಸುಳ್ಳ್ಯಾವುದೇ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ ಮನಸೇರ ಮದುವೆನೆ ಸುಖವೆಂದರು.
1: ಓಕೆ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್, ಅದ್ಭುತವಾದ ಸಾಹಿತ್ಯ ಮೇಡಮ್.
1: ನಿಜ ಸರ್, ನಿಜ, ತುಂಬಾ ಚೆನ್ನಾಗಿದೆ ಗೀತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸರ್.
1: ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ.
1: ನಮಸ್ತೆ ಬೀನಾ ಮೇಡಮ್, ಹೇಗಿದ್ದೀರಿ?
2: ಆರಾಮ್
1: ಮೇಡಮ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಇವತ್ತು? ಪಿತಾಮಹ ಅಂತ ಒಂದು ಫಿಲ್ಮ್ ನಲ್ಲಿ ಹಾಡಿದ್ದಾರೆ.
1: ರಾಜೇಶ್ ಅವರ ಫಿಲ್ಮ್, ಚೆನ್ನಾಗಿದೆ ಆ ಫಿಲ್ಮ್.
2: ರಾಜೇಶ್ ಅವರು
1: ಹಾಡಿಮ್ಮ.
2: ಮರೆಯದಿರು ಆ ಶಕ್ತಿಯ, ಮೆರೆಯದಿರು ಮಾನವ, ವಿಧಿಯನ್ನುವೆಯೋ ಹರಿಯನ್ನುವೆಯೋ ಹರನೆನ್ನುವೆಯೋ, ಮರೆಯದಿರೋ ಆ ಶಕ್ತಿ

ಕರಗಿಸಿ ಮಳೆಯನು ಚೆಲ್ಲುವ ಶಕ್ತಿ, ಕಡಲಿಗೆ ನದಿಯನು ಸೆಳೆವ ಶಕ್ತಿ, ನೆಲದಲ್ಲಿ ಹಸಿರನು ತುಂಬುವ ಶಕ್ತಿ, ಮರೆಯದಿರೋ ಆ ಶಕ್ತಿ.

0: ಯಾವುದು ಇಲ್ಲ ಆ ಶಕ್ತಿ ಆಡಿಸೋ ಗೊಂಬೆಗಳೆಲ್ಲ. ಓಕೆ, ಧನ್ಯವಾದಗಳು.
1: ಸೂಪರ್, ಸಾಹಿತ್ಯ ಅದ್ಭುತವಾಗಿದೆ ಅಲ್ವಾ ಅಭಿನಾ ಮೇಡಮ್?
0: ಹೌದಪ್ಪ, ಅದಕ್ಕೆ ನನಗೆ ತುಂಬಾ ಇಷ್ಟ ಈ ಹಾಡು.
1: ಆ ಗೀತೆ ತುಂಬಾ ಚೆನ್ನಾಗಿದೆ, ಕೇಳೋದು ಖುಷಿ ಆಗತ್ತೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಹಲೋ. ಓಕೆ, ಕರೆ ಕಟ್ ಆಯಿತು. ಎಸ್ ಸ್ನೇಹಿತರೆ, 9686906 9627 ಈ ಸಂಖ್ಯೆಗೆ ಕರೆ ಮಾಡಿ ಯೇಸುದಾಸ್ ಅವರು ಹಾಡಿರುವಂತಹ ಗೀತೆಯನ್ನ ನೀವು ಹಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಸೋಮಶೇಖರ್ ಸರ್, ರೇಡಿಯೋ ಮ್ಯೂಟ್ ಮಾಡಿದ್ರ? ಓಕೆ ಸರ್, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ರಿ?
2: ಕರ್ಣ ಫಿಲ್ಮ್ ನಿಂದ ಆಡ್ತೀನಿ ಮೇಡಮ್.
1: ಹಾ ಸರ್, ಹಾಡಿ.
2: ಆ ಕರ್ಣನಂತೆ ನೀನು ದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ

ಗುಣವಲ್ಲಬಾಳಲಿ ಕಣ್ಣೀರು ತಂದರು ನಿನ್ನಂತರಂಗವ ಅವರೇನು ಬಂದರು ನನ್ನನ್ನು ಹೆತ್ತವರು ಮಹಾಪುಣ್ಯವಂತರು.

0: ఆధారవాదే. థ్యాంక్ యూ మేడం.
1: ఓకే సార్, థ్యాంక్ యూ.
0: థ్యాంక్ యూ మేడం.
1: ఓకే, ఎస్ మొత్తం కరే తెగిదుకోడోణ. నమస్తే.
2: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಿ?
2: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ಆರಾಮ್ ಸರ್, ಆರಾಮ್ ಸರ್. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಮೇಡಮ್ ಅವರೇ? ನಿಮ್ಮ ತಿಂಡಿ ಆಯ್ತರಾ?
1: ಹಾ ಸರ್. ಯಾಕ ಸರ್?
2: ಫಸ್ಟ್ ಅವೆಲ್ಲ ಮುಗಿಬೇಕು ಮೇಡಮ್ ಅವರೇ, ತಿಂಡಿ ಆಯ್ತಾ ಟೀ ಆಯ್ತಾ ಅವೆಲ್ಲ ಮುಗಿದ ಮೇಲೆ ಹಾಡಿಗೆ ಬರ್ಬೇಕು ಮೇಡಮ್ ಅವರೇ.
1: ಹಾಗೆ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಂಡು ಆದ್ಮೇಲೆ ವಿಷಯಕ್ಕೆ ಬರೋದು.
2: ಫಸ್ಟ್ ಕಷ್ಟ ಸುಖಗಳೆಲ್ಲ ನೀವು ವಿಚಾರಿಸ್ಕೊಂಡು ಆಮೇಲೆ ಹಾಡಿಗೆ ಬರೋದು ಮೇಡಮ್ ಅವರೇ.
1: ಹಾಗೆ, ಓಕೆ ಸರ್, ಓಕೆ, ಹಾಡಿ ಸರ್.
2: ಆಡ್ತೀನಿ ಮೇಡಮ್ ಅವರೀಗ.
1: ಖಂಡಿತ ಸರ್.
2: ಜಾರಿ ಬಿದ್ದ ನಮ್ಮ, ಸಿಕ್ಕಿ ಬಿದ್ದ ನಮ್ಮ, ಜಾರಿ ಬಿದ್ದ ನಮ್ಮ, ಸಿಕ್ಕಿ ಬಿದ್ದ ನಮ್ಮ, ಪ್ರೀತಿ ಮಾಡಿದರೆ ಬೇಡ ಅನ್ನಲಾರೆ, ಇವನ ರೀತಿನ ಪ್ರೀತಿ ಮಾಡಲಾರೆ, ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ, ಸೋಜಿಗೆ ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ, ತಂದ ತಂದ ಕೇಳೆರನ್ನ ರಾಗಾನ ಎಲ್ಲಿದೆ ಹೇಳು ನಿನ್ನ ಗಾಯ, ತಂದನ ಕೇಳೆ ಮಂಗ ಮಾಯ, ಸಿಪಾಯಿ ಸಿಪಾಯಿ ನಾನಿನ್ನ ಸಿಪಾಯಿ, ಪ್ರೀತಿಲಿ ಸಿಪಾಯಿ ಆಗೋದಾಗವಾಯಿ, ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ಧನ್ಯವಾದಗಳು ಮೇಡಮ್.
1: ನೀವ್ ಯಾವ ಬಂಗಾರದ ಗೊಂಬೆಗೆ ಹಾಡನ್ನ ಡೆಡಿಕೇಟ್ ಮಾಡಿದ್ರಿ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಗೀತೆ, ಸಖತ್.
2: ಧನ್ಯವಾದಗಳು ಮೇಡಮ್ ಅವರೇ, ಧನ್ಯವಾದಗಳು.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್, ಮಹಾಲಕ್ಷ್ಮಿ ಮೇಡಮ್. ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ರಾಘವೇಂದ್ರ ಸರ್, ಯಾವ ಗೀತೆ? ಬರಬಾರ್ದಿತ್ತ ಸರ್?
3: ಮಂಗಳವಾರ ಮಹಾಲಕ್ಷ್ಮಿ ಅಂತ.
1: ಓ, ನಾ ಯಾವಾಗ ಬರ್ಲಿ? ನೀವೇ ಹೇಳ್ಬಿಡಿ, ನೀವ್ ಹೇಳ್ದಾಗ ಒಂದ್ಸೊಮ್ಮೆ ಬರ್ತೀನಿ ಭೇಟಿ ಮಾಡ್ಲಿಕ್ಕೆ ನಿಮ್ಮನ್ನ.
3: ಅಲ್ಲ, ಮಂಗಳವಾರ ಮಹಾಲಕ್ಷ್ಮಿ ಅಂತ ಹೇಳಿದೆ.
1: ಹೌದಾ? ಓಕೆ ಸರ್, ಸರ್ ಹಾಡಿ.
4: ಕೊಳಲುದು ಗುರುವಾಯೂರ್ ಕೃಷ್ಣನೇ, ಕೃಷ್ಣನೇ, ಕೊಳಲುದು ಗುರುವಾಯೂರ್ ಕೃಷ್ಣನೇ, ಕೃಷ್ಣನೇ, ಜೇನಂತ ಅತಿ ಮಧುರ ಸಂಗೀತ ಸುದೆ ತಂದ ಹಾಡಿನಲ್ಲಿ ಆ ದಿವ್ಯ ಲೋಕವ ಸೃಷ್ಟಿಸುವ ಪರವಶವಾಗಿಸುವ ಗಾಯಕನೇ ನಾಯಕನೇ, ಕೊಳಲುದು ಗುರುವಾಯೂರ್ ಕೃಷ್ಣನೇ, ಕೃಷ್ಣನೇ.
1: ಸೂಪರ್ ಸರ್, ಥ್ಯಾಂಕ್ ಯು. ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಿ? ಹಲೋ, ಎಲ್ಲಿ ಹೋಗ್ಬಿಟ್ರಿ ಮೀನಾ ಮೇಡಮ್?
5: ಹಲೋ, ಇಲ್ಲ, ತಿಂಡಿ ತಿಂತ ಇದೆ, ಕೆಂಪು.
1: ಅಯ್ಯೋ, ನೀರು ಕುಡಿರಿ ಮ್ಯಾಮ್.
5: ಹಂಗೆ ಟ್ರೈ ಮಾಡ್ತಾ ಇದ್ದೆ.
1: ಓಕೆ ಓಕೆ ಓಕೆ, ನೀರು ಕುಡಿದ್ರ?
5: ಹಾ, ಉಪ್ಪಿಟ್ಟು ತಿಂಡಿ.
1: ಉಪ್ಪಿಟ್ಟು, ಓಕೆ, ಗುಡ್.
5: ನೀರು ಬರೆಯೋದು ಇನ್ನೊಂದ ಶುಭಾಶಯಗಳು ನಿಮ್ಗೆ.
1: ಓಕೆ ಮೇಡಮ್, ಓಕೆ ಮೇಡಮ್. ಎಸ್ ಮೇಡಮ್, ನೀರು ಕುಡ್ದು ಆರಾಮಾಗಿ ಹಾಡನ ಹಾಡಿ
5: ಒಂದ್ ನಿಮಿಷ.
1: ಹಾ, ಓಕೆ.
5: ಹೂವಂತೆ ಹೆಣ್ಣು ನಗುತ್ತಿರಬೇಕು, ಮನದಲ್ಲಿ ಶಾಂತಿ ತುಂಬಿರಬೇಕು, ಸಂತೋಷ ತರುವ ಸೌಭಾಗ್ಯ ಕೊಡುವ ಮನವ ಗೆಲ್ಲುವ ಒಲವ ಸುರಿವ ದೇವತೆಯಾಗಿ, ಹೂವಂತೆ ಹೆಣ್ಣು ನಗುತ್ತಿರಬೇಕು, ಬಂಗಾರವಲ್ಲ ಸಿಂಗಾರ ಕಲ್ಲ ಕೊರಳಿನಲ್ಲಿ ಮೆರೆದಿರಲು ಮಾಂಗಲ್ಯವಿಲ್ಲ, ಸುಮ ಕೊಡುವ ಲತೆಗೆ ಹಸಿರೆ ಹುಸಿರಾಗಿದೆ, ಗೃಹಿಣಿ ಇರುವ ಕೊಡುಗೆ ತಾಳಿ ಬೆಳಕಾಗಿದೆ, ಸಂತೋಷವೇನು ನೋವಾದರೇನು, ವಿರಸ ಮರೆತು ಸರಸದಿಂದ ಬಾಳಲು ಸೊಗಸು, ಹೂವಂತೆ ಹೆಣ್ಣು ನಗುತ್ತಿರಬೇಕು.
1: ಓಕೆ, ಸೂಪರ್, ಥ್ಯಾಂಕ್ ಯು. ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
6: ನಮಸ್ಕಾರ ಮೇಡಮ್ ಅವ್ರ.
1: ನಮಸ್ಕಾರ, ಬಸವನ ಬಾಗೇವಾಡಿ ರಮೇಶ್ ಸರ್ ಅವರು.
6: ಹೌದ್ರಿ ಮೇಡಮ್, ಆರಾಮಿದ್ದೀರಿ ಮೇಡಮ್?
1: ಆರಾಮ್ ಸರ್, ನೀವ್ ಹೇಗಿದ್ದೀರಿ?
6: ನಾವು ಆರಾಮಿದ್ದೇವ್ರಿ ಮೇಡಮ್.
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
6: ನಾವೊಂದು ಎಸ್ ಪಿ ಫ್ಯಾಮಿಲಿ ಅನ್ನೋ ಒಂದ್ ಎರಡ್ ಲೈನ್ ಅಂತೀನಿ ಮೇಡಮ್. ನನಗದ ಹಾಡ್ ಬರಂಗಿಲ್ರಿ.
1: ಎಸ್ ಸರ್, ಹಾಡಿ.
6: ವೀರು ಗಿರಿಯಾಣೆ ನೀಲಿ ಕಡಲಾಣೆ, ನೀನು ವಧುವಾದೆ ನನಗೆ. ಏಳು ಸ್ವರದಾನೆ ನಾದ ಶ್ರುತಿಯಾನೆ, ನೀನು ಮಗುವಾದೆ ನನಗೆ. ಭೂಮಿ ಆಕಾಶ ಏನಾಯ್ತು ಕಾಣೆ, ನದಿಯ ತೇಲಾಡಿದೆ ದೇವರಾಣೆ. ಅವು ಮುನ್ಸ ಆಯ್ತಾ ಬರಲ್ರಿ ಮೇಡಮ್ ನನಗ?
1: ಸಾಕು ಸರ್, ಇಷ್ಟೇ, ಚಂದ ಆಯ್ತು. ಥ್ಯಾಂಕ್ ಯು,
6: ಧನ್ಯವಾದಗಳು ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
7: ಹಲೋ,
1: ನಮಸ್ತೆ.
7: ನಮಸ್ತೆ ಮೇಡಮ್, ಸತೀಶ್ ಇದೆ.
1: ಓಕೆ ಸತೀಶ್ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
7: ಮೇಡಮ್ ಒಂದು ಆರ್ತಿ ಮೇಡಮ್, ಸಿಪಾಯಿ ಒಂದು ಆರ್ತಿ ಮೇಡಮ್.
1: ಸರ್ ಹಾಡಿ ಸರ್, ಕೇಳೋಣ.
7: ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ತಂದಾನ ತಾನ ಕೇಳು ಚಿನ್ನ ಸುವಾಣಿ ರಾಗಾನ, ತಂದಾನ ತಾನ ಕೇಳೆ ನನ್ನ ರಂಗೋಲಿ ರಾಗಾನ, ಎಲ್ಲಿದೆ ಹೇಳು ನಿನ್ನ ಗಾಯ, ತಂದಾನ ಕೇಳಿ ಮಂಗ ಮಾಯ. ಸಿಪಾಯಿ ಸಿಪಾಯಿ ನಾ ನಿನ್ನ ಸಿಪಾಯಿ, ಪ್ರೀತಿಲಿ ಸಿಪಾಯಿ ಆಗೋದಾಗವಾಯಿ. ಬಂಗಾರ

ಊರೆಲ್ಲ ಹೊತ್ತು ತಿರುಗೋ ತೇರು ನಾನಮ್ಮ, ಬಂಗಾರದ ಬೊಂಬೆ ನನ್ನ ಪ್ರಾಣ ನೀನಮ್ಮ, ನಿನ್ನನ್ನು ಹೊತ್ತು ತಿರುಗೋ ದೇಹ ನಾನಮ್ಮ, ತಂದ ನಾನ ಬಂದೂಕದ

0: ವೈರಿಯಾಗಿರುವೆ ಅಂತ ತಿಳಿ ಸಿಂಹದ ಗುಹೆಯಲ್ಲಿ ಇರಿ ವರವ ವರವ ಕಿತ್ತೂರು ಚೆನ್ನಮ್ಮ ನೀನಾಗುತ್ತೀಯಮ್ಮ ಒನಕೆ ಓಬವ್ವ ನೀನಾಗುತ್ತೀಯಮ್ಮ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ
1: ಸುಧೀರ್ ಸರ್ ನಿಮ್ಮ ಧ್ವನಿಗೆ ಈ ಗೀತೆ ತುಂಬಾ ಚೆನ್ನಾಗಿ ಸೂಟೇಬಲ್ ಆಗತ್ತೆ ತುಂಬಾ. ಹಾಗೆ ನಿಮ್ಗೆ ಸೋಮಶೇಖರ್ ಸರ್ ಮೆಸೇಜ್ ಮಾಡಿದ್ದಾರೆ, ತುಂಬಾ ಚಂದ ಹಾಡಿದ್ರಿ ಸತೀಶ್ ಸರ್ ಅಂತ. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ,
1: ನಮಸ್ಕಾರ. ಅನಂತ ರಾಜು ಸರ್.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ಕಾರ, ಕೇಳಿಸ್ತು ಸರ್. ಯಾವ್ದು? ಹಾ, ಕೇಳಿಸ್ತಾ ಇದೆ ಸರ್.
2: ಮೇಡಮ್, ರೇಡಿಯೋ ಆಫ್ ಮಾಡ್ತೀನಿ ಮೇಡಮ್. ಹಲೋ
1: ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಇವತ್ತು? ಕೆಜೆ ಯೇಸುದಾಸ್ ಅವರ ಸ್ಪೆಷಲ್ ಮೇಡಮ್.
1: ಎಸ್ ಸರ್, ಎಸ್ ಸರ್, ಎಸ್ ಸರ್.
2: ಹಾ ಮೇಡಮ್, ನಾನು ಇದು ರಾಮಾಚಾರ್ಯ ಅಂತ ಹಾಡ್ಬಿಡ್ತೀನಿ ಮೇಡಮ್.
1: ಸರ್ ಖಂಡಿತ ಹಾಡಿ.
2: ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಕೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ಮಾಂಗಲ್ಯದಿಂದ ನೆಂಟಾದರೂ ಮಾಂಗಲ್ಯದಿಂದ ನಂಟಾದರು ಮನಸೇರೋ ಮದುವೆನೆ ಸುಖವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಕೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ. ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಸೂಪರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು.
1: ಸರ್, ಕೆಲವು ಗೀತೆಗಳು ಸಾಹಿತ್ಯದಿಂದ ಇಷ್ಟ ಆದರೆ ಕೆಲವು ಗೀತೆಗಳು ಮ್ಯೂಸಿಕ್ಕಿಂದ ಇಷ್ಟ ಆಗುತ್ತೆ ಅಲ್ವಾ? ಎಸ್, ಒಂದೊಂದು ಗೀತೆಗಳು ಒಂದೊಂದು ರೀತಿಯಲ್ಲಿ ವಿಶೇಷತೆಯನ್ನು ಹೊಂದಿವೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮಿಂಚು

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम अवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000ಕ್ಕೂ ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಕಟ್ಟಸೇರಿ ಜೋಸೆಫ್ ಯೇಸುದಾಸ್ ರವರು ಹಾಡಿರುವಂತಹ ಗೀತೆಗಳನ್ನು ಹಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ಬೊಬ್ಬರು ಸಖತ್ತಾಗಿ ಹಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು. ನೀವು ಕೂಡ ಕರೆ ಮಾಡಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತಷ್ಟು ಈ ದಿನವನ್ನು ಹ್ಯಾಪಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
8: ಹಲೋ.
2: ನಮಸ್ತೆ.
8: ನಮಸ್ತೆ ಮಹಾಲಕ್ಷ್ಮಿ ಅವರಿಗೆ, ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳಗ ಮಿತ್ರರಿಗೂ ಹಾಗೂ ಎಫ್ ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಹೇಗಿದ್ದೀರಾ? ನಮ್ಮ ಎಫ್ ಎಂ ಬಾನುಲಿ ಕೇಂದ್ರದವರು, ನಮ್ಮ ಮತ್ತೆ ಕೇಳಗ ಮಿತ್ರರು, ಇಲ್ಲಿ ಎಲ್ಲ ನಾವು ಕ್ಷೇಮ, ನಿಮ್ಮ ಕ್ಷೇಮಕ್ಕೆ ಆಗಾಗ್ಗೆ ಫೋನ್ ಮಾಡ್ತಾ ಇರಿ.
2: ಓ, ನಿಮ್ಮ ಪ್ರೀತಿಯ ಕೇಳುಗರ ಬಳಗಕ್ಕೆ ಪತ್ರ ಬರಿತಾ ಇದ್ದೀರಿ ನೀವು?
8: ಹೌದು.
2: ಓಕೆ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
8: ಅನುರಾಗ. ನಾನೊಂದು ತೀರಾ, ನೀನೊಂದು ತೀರಾ, ನಾನೊಂದು ತೀರಾ, ನೀನೊಂದು ತೀರಾ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ, ಹೂ ಚೆಲುವಾಗಿ ಅರಳಿ ದುಂಬಿ

0: ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಭಾರ. ಎಲ್ಲರಿಗೂ ಮಂಗಳ ಗೌರಿ ಪೂಜೆಯ ಶುಭಾಶಯಗಳು ಮಹಾಲಕ್ಷ್ಮಿ.
1: ಎಸ್ ಮೇಡಮ್, ನಿಮಗೂ ಕೂಡ ಥ್ಯಾಂಕ್ ಯು ಮ್ಯಾಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್. ಮಹೇಶ್ ಮೇಡಮ್
1: ನಮಸ್ತೆ. ಉಲ್ಲಾಸ್ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್ ಅಯ್ಯಪ್ಪಂದೆ ಒಂದು ಕಾಣಿಸ್ತೀನಿ. ಯೇಸುದಾಸ್ ಅವರು ಫೇಮಸ್ ಅಭಿಮಾನಿ ಮೇಡಮ್ ನಾವಂತು.
1: ವಾವ್, ಸೂಪರ್, ಹಾಡಿ ಸರ್.
2: ಯಾಕಂದ್ರೆ ಪ್ರತಿ ವರ್ಷ ಸಭೆಮನೆ ಹೋಗ್ತೀನಿ ಮೇಡಮ್, ಅದನ್ನ ಸಾಂಗ್ಸ್ ಅಂತ ಅಖಂಡ ಹೋಗ್ತೀನಿ ಕಾಡಿಗೆ.
1: ವಾವ್, ಒಳ್ಳೇದು ಸರ್, ಹಾಡಿ ಸರ್.
2: ನೀರುವ ಶ್ರೀಮಲೆಗೆ ನಾವಿಂದು ಬರುವುದು ಹುಮ್ಮಲಿಗೆ, ನೀರುವ ಶ್ರೀಮಲೆಗೆ ಎಂದು ಬರುವುದು ಹುಮ್ಮಲಿಗೆ, ನಿಲಿಮಲೆಯಲ್ಲಿ ಚಂದನ ಚಂದನ ಉದಯ ಮತ್ತೆ ಚಂದನ ಸಿಂಹ, ನಿಲಿಮಲೆಯಲ್ಲಿ ಉದಯ ಸಮಾದ್ರೆ ಹೆಗೆಯ ಬರುವುದು ಕರಿಮಲೆಗೆ, ಅಯ್ಯನಿಗೆ ಶರಣು ಅಯ್ಯ ಅಯ್ಯನಿಗೆ ಶರಣು, ಸ್ವಾಮಿಯಪ್ಪ ಶರಣಮಪ್ಪ ಪಂಪಾವಸನ ಶರಣಮಪ್ಪ, ಸ್ವಾಮಿಯಪ್ಪ ಶರಣಮಪ್ಪ ಪಂದಳವಸನ ಶರಣಮಪ್ಪ, ನೀರುವ ಶ್ರೀಮನೆಗೆ ನಾವೆಂದು ಬರುವುದು ಹುಮ್ಮನೆಗೆ.
1: ಓಕೆ, ಸೂಪರ್, ಥ್ಯಾಂಕ್ ಯು ಸರ್. ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡಿದ್ರಿ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಾಯ್ ಮಹಾಲಕ್ಷ್ಮಿ.
1: ನಮಸ್ತೆ ಮೋನಿಕಾ ಮೇಡಮ್.
3: ತಿಂಡಿ ಆಯ್ತಾ?
1: ಹಾ ಮೇಡಮ್. ಮೇಡಮ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಬಿಸಿಬೇಳೆ ಬಾತ್.
3: ನಾನು ಅಳು ಮೇಸ್ಟ್ರು ಹಾಡಿದಾರ?
1: ಇಲ್ಲ, ಹಾಡಿ.
3: ಪ್ರೀತಿ ಮಾಡುತ್ತೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಮನಸ್ಸು ಮಾತು ಕೇಳಿ

0: ಓಕೆ, ಥ್ಯಾಂಕ್ ಯು ಮೋನಿಕಾ ಮೇಡಮ್.
1: ಥ್ಯಾಂಕ್ ಯು, ನನಗೆ ತುಂಬಾ ಇಷ್ಟ
0: ಮೆಲೋಡಿ
1: ಸಾಂಗ್ ಅಲ್ಲಿ.
0: ಹೌದು,
1: ಹಾ, ಎಲ್ಲ ಚೆನ್ನಾಗಿದೆ. ಕಂಚಿನ ಕಂಠ ಅವ್ರದ್ದು, ಮೈಕೆ ಬೇಕಿಲ್ಲ, ಹಂಗ ಆಡ್ತಾರ ಅವರು. ಆದ್ರೆ ಆ ಎಲ್ಲಾ ಡಿವೈಸ್ ಸಾಂಗ್ ಅಲ್ಲಿ ನಂಗೆ ಇದು ತುಂಬಾ ಇಷ್ಟ. ಅದಕ್ಕೆ
0: ಫೀಲಿಂಗ್ ಸಾಂಗ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಎಸ್ ಮ್ಯಾಮ್. ಓಕೆ, ಯೇಸುದಾಸ್ ಅವರು ಒಂದಕ್ಕಿಂತ ಒಂದು ಅದ್ಭುತವಾದ ಗೀತೆಗಳನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ, ಕೇಳೋದಕ್ಕೆ ಖುಷಿ ಆಗುತ್ತೆ. ಮತ್ತೊಂದು ಕರೆನ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ಕಲ್ಪನಾ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಗೀತೆ ಆಯ್ಕೆ ಮಾಡ್ಕೊಂಡದೆಲ್ಲ ಹಾಡಿ ತುಂಬಾ ಟ್ರೈ ಮಾಡಿ ಮಾಡಿ
0: ಬರೋದಿಲ್ಲ. ನಿಮ್ದೊನಿಲ್ಲಿ ನೀವು ಹಾಡಿ
2: ಮೇಡಮ್. ತಿಂಡಿ ಆಯ್ತಾ ಮೇಡಮ್? ಆರಾಮಿದ್ದೀರಾ?
0: ಆಯ್ತು ಆಯ್ತು, ಆರಾಮಾಗಿದ್ದೀನಿ, ಹಾಡಿ.
2: ಮೇಡಮ್, ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ, ಬನ್ನಿ ಪ್ರೇಮದ ರಶ ಉಳಿಸೋಣ, ಪ್ರೀತಿಯನ್ನೋಣ, ಹರ್ಷ
0: ಆನಂದ ಹೊಂದೋಣ,
2: ಆನಂದ ತರಿಯೋಣ, ಬನ್ನಿ ಪ್ರೇಮದ ಹರ್ಷ ಉಳಿಸೋಣ. ಪ್ರೀ ಇಲ್ಲ ಮೇಡಮ್,
0: ಎಷ್ಟು
2: ಇದ್ರಲ್ಲ ಆಡ್ತಾ ಇದ್ದೆ ಒಬ್ಬಳೆ ಮೇಲೆ
0: ಮರ್ತೋಯ್ತಾ ಸಾಹಿತ್ಯ. ಥ್ಯಾಂಕ್ ಯು. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ, ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ ಮೇಡಮ್.
0: ಗುಡ್ ಮಾರ್ನಿಂಗ್ ಗೀತಾ ಮೇಡಮ್. ಗೀತಾ ಮೇಡಮ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾನು ಯಾರೇ ನೀನು ಚೆಲುವೆ. ಕೆ ಜೆ ಯೇಸುದಾಸ್ ಅವರು ಪ್ರೇಮ ಲೋಕದಲ್ಲಿ ತುಂಬಾ ಮೆಲೋಡಿಯಸ್ ಆಗಿ ಹಾಡಿದ್ದಾರೆ, ನಿಮ್ಗೆ ಗೊತ್ತು ಅಲ್ವಾ?
0: ಹೌದು,
3: ತುಂಬಾ ಅವ್ರದೊಂಥರ ಡಿಫ್ರೆಂಟ್ ವಾಯ್ಸ್ ಇದೆ,
0: ನಿಜ
3: ಒಂಥರ ಯುನಿಕ್ ವಾಯ್ಸ್, ಚೆನ್ನಾಗಿರತ್ತೆ ಅವ್ರದ್ ವಾಯ್ಸ್ ಅಲ್ಲಿ ಕೇಳೋಕೆ ಸಾಂಗ್ಸ್ ಗಳು.
0: ನಿಜ,
3: ನಮ್ಗೆ ರವಿಚಂದ್ರನ್ ಫಿಲ್ಮ್ ಇಂದ.
0: ಓಕೆ
3: ಓಕೆ. ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಯಾರೇ ನೀನು ಚೆಲುವೆ, ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ, ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ, ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದೆ, ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದೆ. ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ನೀನೇ ನಿಂತಿದ್ದೆ ಅಲ್ಲಿ ಹಾಲಿನಂತ ನಗುವನ್ನ ಚೆಲ್ಲಿ, ಚಂದ್ರನಿಲ್ಲ ಬಾನಿನಲ್ಲಿ ನೀನಿತ್ತೆ ನನ್ನ ಕಾವ್ಯದಲ್ಲಿ. ಯಾರೇ ಯಾರೇ ಯಾರೇ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಯಾರೇ ನೀನು ಚೆಲುವೆ.
0: ವೆರಿ ನೈಸ್. ಓಕೆ, ಯಾರೇ ನೀನು ಚೆಲುವೆ ಅನ್ನುವಂತ ಗೀತೆಯನ್ನು ತುಂಬಾ ಚಂದ ಹಾಡಿದ್ರು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ ಹಲೋ. ಓಕೆ, ಏನೋ ಪ್ರಾಬ್ಲಮ್ ಅನ್ಕೊಳ್ತೀನಿ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
4: ಹಲೋ.
0: ನಮಸ್ತೆ.
4: ನಮಸ್ತೆ ಮೇಡಮ್.
0: ನಮಸ್ತೆ ಸುಮಾ ಮೇಡಮ್. ಆರಾಮಾಗಿದ್ದೀನಿ, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
4: ನಾವು ಆರಾಮಾಗಿದ್ದೇವೆ ನೋಡ್ರಿ.
0: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ನಾನು ಹಿಂದಿ ಒಳಗ ಚಿತ್ತ ಚೋರಾದ ಫಿಲ್ಮ್ ಆಯ್ಕೆ ಮಾಡ್ಕೊಂಡೆ.
0: ಹಾಡಿ ಮಾ, ಹಾಡಿ.
4: ಗೋರಿ ತೇರಾ ಗಾವು ಬಡ ಪ್ಯಾರ, ಮೈ ತೊಗಯ ಮಾರ, ಆಕೆ ಯಾರೇ ಆಕೆ ಯಾರೇ. ಗೋರಿ ತೇರಾ ಗಾವು ಬಡ ಪ್ಯಾರ ಇಷ್ಟೇ.
0: ಓಕೆ ಮೇಡಮ್, ಥ್ಯಾಂಕ್ ಯು.
4: ಥ್ಯಾಂಕ್ ಯು.
0: ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಓಕೆ, ನಮಸ್ತೆ. ಹಲೋ. ನಮಸ್ತೆ
5: ಮೇಡಮ್. ನಮಸ್ತೆ. ದುಮ್ಮೇನಹಳ್ಳಿಯಿಂದ ನಿರ್ಮಲಾ ಮಾತಾಡ್ತಿರೋದು.
0: ಎಲ್ಲಿಂದ?
5: ದುಮ್ಮೇನಹಳ್ಳಿಯಿಂದ.
0: ದುಮ್ಮೇನಹಳ್ಳಿಯಿಂದ ನಿರ್ಮಲಾ ಮೇಡಮ್ ಅವರು. ಏನ್
5: ಮಾಡ್ಕೊಂಡಿರೋದು?
0: ಹೇಗಿದ್ದೀರಿ?
5: ಚೆನ್ನಾಗಿದೆ ಮೇಡಮ್.
0: ಓಕೆ, ನಿರ್ಮಲಾ ಮೇಡಮ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
5: ನಾನು ಎರಡ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಮೇಡಮ್. ಯೇಸುದಾಸ್ ಅವ್ರದ್ದು
0: ಎರಡಾದ್ರೆ ಬರೀ ಪಲ್ಲವಿ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು.
5: ಪಲ್ಲವಿ ಮಾತ್ರ ಮೇಡಮ್.
0: ಶೋರ್ ಹಾಡಿಮ.
5: ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾ ದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮೇಡಮ್ ಬಾಮೆಲ್ಲಗೆ ತಾರೆಯಿಂದ ಭೂಮಿಗೆ ತಾ

0: ಒಲವಿಂತ ಬಂದು ತಾರೆ ಮುತ್ತು ಕಂದಂಗೆ ಜೋ ಜೋ ಜೋ ಜೋ ಲಾಲಿ ನಾ ಹಾಡುವೆ. ಮೇಡಮ್
1: ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ನಿರ್ಮಲಾ ಮೇಡಮ್.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ನಮ್ಮೆಲ್ಲ ಪ್ರೀತಿಯ ಕೇಳಿದರು ಹಾಡ್ತಾ ಇದ್ದಾರೆ ತುಂಬ ಚೆಂದಾಗಿ. ಕರೆ ನೋಡೋಣ. ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರೋಜಾ ಮೇಡಮ್?
2: ಮೇಡಮ್ ಫಸ್ಟ್ ಇದು ಹಾಡಿದ್ರು, ಇದನ್ನೇ ಹಾಡ್ತೀನಿ.
1: ಹಾಡಿ ಹಾಡಿ ಹಾಡಿ.
2: ಇಲ್ಲಿ ಮಳೆ ಬರ್ತಾ ಇದೆ ಮೇಡಮ್, ಕೇಳಿಸುತ್ತಾ?
1: ಓಕೆ ಓಕೆ, ಕೇಳಿಸ್ತಾ ಇದೆ ಹಾಡಿ.
2: ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ಶನಂ ಸ್ವಾಮಿ ನಿತ್ಯ ನರ್ತನಂ ಹರಿಹರಾತ್ಮದಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣ ಕೀರ್ತನಂ ಸ್ವಾಮಿ ಶಕ್ತಮಾನಸಂ ಭರಣಲೋಲುಪಂ ಸ್ವಾಮಿ ನರ್ತನಾಲಸಂ ಕರುಣಭಾಸುರಂ ಸ್ವಾಮಿ ಭೂತನಾಯಕಂ ಹರಿಹರಾತ್ಮನು ದೇವಮಾಶ್ರಯೇ ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಪ್ರಣಯ ಸತ್ಯಕಂ ಸ್ವಾಮಿ ಪ್ರಾಣನಾಯಕಂ ಪ್ರಣತ ಕಲ್ಪಕಂ ಸ್ವಾಮಿ ಸುಪ್ರಭಾಂಜಿತಂ ಪ್ರಣವ ಮಂದಿರ

0: ശരണമയ്യപ്പ
1: ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಯೇಸುದಾಸ್ರವರ ಗೀತೆಗಳನ್ನು ನಮ್ಮೆಲ್ಲ ಪ್ರೀತಿಯ ಕೇಳುಗರು ತುಂಬ ಚಂದ ಚಂದವಾಗಿ ಹಾಡಿದರು. ತುಂಬ ಖುಷಿಯಾಯಿತು ನಿಮ್ಮೆಲ್ಲ ಗೀತೆಗಳನ್ನು ಕೇಳಿ. ಅಂದಾಗೆ ಸ್ನೇಹಿತರೆ, ಯೇಸುದಾಸ್ರವರು ಒಂದೇ ದಿನದಲ್ಲಿ ವಿವಿಧ ಭಾಷೆಗಳಲ್ಲಿ 16 ಹೊಸ ಹಾಡುಗಳನ್ನು ಹಾಡಿ ರೆಕಾರ್ಡ್ ಮಾಡಿದ್ದಾರೆ, ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಯೇಸುದಾಸ್ ಅವರು. ಹಾಗೆ ನಮಗೆ ಸೋಮಶೇಖರ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ಈ ದಿನದ ಕಾರ್ಯಕ್ರಮದಲ್ಲಿ ಯೇಸುದಾಸ್ ಅವರ ಗಾಯನ ಹಾಡಿದ್ದಕ್ಕೆ ತುಂಬ ಖುಷಿ ಆಯಿತು, ಥ್ಯಾಂಕ್ ಯು ಮೇಡಮ್, ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬಂತು ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಚಿಕ್ಕಪ್ಪ ಸರ್ ಅವರು, ಮೇಡಮ್ ಮೋನಿಕಾ ಮೇಡಮ್ ಅವರು ತುಂಬ ಚೆನ್ನಾಗಿ ಹಾಡಿದ್ರು, ಧನ್ಯವಾದಗಳು. ಹಾಗೆ ನಮ್ಮ ಸೋಮಶೇಖರ್ ಸರ್ ಅವರ ಹಾಡಿಗಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಸೋಮಶೇಖರ್ ಸರ್ ಅವರು ಆರಂಭದಲ್ಲೇ ಹಾಡಿದ್ರು ಚಿಕ್ಕಪ್ಪ ಸರ್, ನೀವು ಕೇಳಿಲ್ಲ ಅಂದ್ಕೊಳ್ತೀನಿ. ಹಾಗೆ ನಮಗೆ ಪೂರ್ಣಿಮಾ ಮೇಡಮ್ ಮೆಸೇಜ್ ಮಾಡಿದ್ದಾರೆ, ಪ್ರೀತಿಯ ಅಜ್ಜಿ ಶೈನಿಂಗ್ ಶಿವ ಅವರು ವಿಧಿವಶರಾಗಿದ್ದಾರೆ ಅಂತ. ಸಾರಿ, ನಿಮ್ಮ ಒಂದು ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳ್ತೀನಿ ಮೇಡಮ್. ಸೊ ಸ್ನೇಹಿತರೆ, ಈ ದಿನ ಯಾರೆಲ್ಲ ಕರೆ ಮಾಡಿದ್ರೆ ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸೋ ಸಮಯದ ಆಯಿತು, 2 ಲೈನ್ ಗೀತೆಯನ್ನು ಹಾಡೋದ್ರ ಮೂಲಕ. ಓಕೆ, ಇದು ಹೊಸ ಜೀವನ ಅಂದ್ಕೊಳ್ತೀನಿ ಫಿಲಮ್ ನೇಮು, ಶಂಕರ್ ನಾಗ್ ಅವರು ಅಭಿನಯ ಮಾಡಿದ್ದಾರೆ ಇದರಲ್ಲಿ. ಬೀದಿಗೆ ಒಂದು ನಾಯಿ ಕಾವಲಂತೆ, ನಾಯಿಗೆ ಒಂದು ರೊಟ್ಟಿ ಮೀಸಲಂತೆ, ನಾಯಿಗೋ ಹೀನನಾದೆನಾ. ಮಾಳಿಗೆಗೆ ಒಂದು ಬೆಕ್ಕು ಕಾವಲಂತೆ, ಬೆಕ್ಕಿಗೂ ನಿತ್ಯ ಹಾಲು ತುಪ್ಪವಂತೆ, ಬೆಕ್ಕಿಗಿಂತ ಕೆಟ್ಟ ಶಕುನಾ. ತಿಂದೋರು ಎಲೆಯ ಬಿಸಾಡೋ ಹಾಗೆ.

0: ಸಿಹಿ ಗೀತೆ ಒಂದು, ಜೊತೆಗೆ ಹಾಗೆ ಮತ್ತೊಂದು ಗೀತೆ. ಚಂದ ಮಾಮನಿಂದ ಹೊಳಪನು ತಂದ, ಬಾಳೆ ದಿಂಡಿನಿಂದ ನುಣುಪನು ತಂದ, ಅಂದ ಹೋಯ್ ಅಂದ ಹೋಯ್ ಅಂದ ಚಂದ, ಹೊರುವ ಕಂಬದ ಜೋಡಿಗೆ ಮಿಂಚಿರಿ ಎಂದ. ಹಂಸದಿಂದ ಕೊಂಚ ನಡಿಗೆಯ ತಂದ, ನವಿಲಿನಿಂದ ಕೊಂಚ ನಾಟ್ಯವ ತಂದ, ನಯವೋ ಹೇ ಲಯವೋ ಹೇ ನಯವೋ ಲಯವೋ ರೂಪ ಲಯವೋ ರಸಿಕನೇ ಹೇಳು ನೀ ಎಂದ. ಈ ರೀತಿಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ದಾರೆ ಸ್ನೇಹಿತರೆ. ಆ ಗೀತೆಗಳನ್ನು ಕೇಳೋಕ್ಕೆ ಖುಷಿ ಆಗುತ್ತೆ. ಎಸ್ ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಅಂತಿಮ ಹೋರಾಟ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯ ಶೀರ್ಷಿಕೆ ಅಂತಿಮ ಹೋರಾಟ. ಆ ದಿನ ರಾಮಪ್ಪನಿಗೆ ಆಕಸ್ಮಿಕವಾಗಿ ಹೃದಯಾಘಾತವಾಗಿತ್ತು. ಮನೆಯಲ್ಲಿ ಇರುವುದು ಅವನು ಮತ್ತೆ ಅವನ ಹೆಂಡತಿ ಕಮಲಮ್ಮ ಮಾತ್ರ. ಅದೇ ಊರಿನಲ್ಲಿ ಇದ್ದ ಕಮಲಮ್ಮನ ಅಣ್ಣ ರಂಗಪ್ಪ ಅವರಿಬ್ಬರನ್ನು ತನ್ನ ಕಾರಿನಲ್ಲೇ ಕುಳ್ಳಿರಿಸಿಕೊಂಡು ಹೋಗಿ ಊರಿನ ಹತ್ತಿರದ ನಗರದಲ್ಲಿ ಇರುವ ಒಂದು ಒಳ್ಳೆಯ ಕಾರ್ಪೊರೇಟ್ ಆಸ್ಪತ್ರೆಗೆ ದಾಖಲು ಮಾಡಿಸಿದ. ರಾಮಪ್ಪನನ್ನ ಪರೀಕ್ಷಿಸಿದ ಆ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವೆಂಕಟೇಶ, ತೀವ್ರ ಸ್ವರೂಪದ ಹೃದಯಾಘಾತವಾಗಿದೆ, ಆದ್ದರಿಂದ ಕೂಡಲೇ ಆಪರೇಷನ್ ಮಾಡಬೇಕು ಎಂದು ಸಲಹೆ ನೀಡಿ ಅಲ್ಲಿ ಕ್ಯಾಶ್ ಕೌಂಟರ್ನಲ್ಲಿ ವಿಚಾರಿಸಿ ದುಡ್ಡು ಕಟ್ಟಿ ಬನ್ನಿ ಎಂದು ಹೇಳಿದರು. ಕಮಲಮ್ಮ ಮತ್ತು ರಂಗಪ್ಪ ಕ್ಯಾಶ್ ಕೌಂಟರ್ಗೆ ಹೋಗಿ ವಿಚಾರಿಸಿದಾಗ ಅಲ್ಲಿಯ ಸಿಬ್ಬಂದಿ ಸರ್ಕಾರದ ಆರೋಗ್ಯ ಕಾರ್ಡ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಏನಾದರೂ ಇದೆಯಾ ಎಂದು ಕೇಳಿದ್ರು. ಅಂತಹದೇನೂ ಇಲ್ಲ ಎಂದಾಗ, ಆಪರೇಷನ್ ಮಾಡುವ ಮೊದಲು 2 ಲಕ್ಷ ರೂಪಾಯಿ ಕ್ಯಾಶ್ ಕೌಂಟರ್ನಲ್ಲಿ ಕಟ್ಟಲೇಬೇಕು ಎಂದು ಹೇಳಿದ್ರು. ಅಷ್ಟು ಹಣ ಹೊಂದಿಸಲು ಅಸಾಧ್ಯ ಎಂದು ತಿಳಿದ ಕಮಲಮ್ಮ ಮತ್ತು ರಂಗಪ್ಪ ಎಷ್ಟೇ ಬೇಡಿಕೊಂಡ್ರು ಹಣ ಕಟ್ಟದೆ ಆಪರೇಷನ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ, ಸಂಜೆಯೊಳಗೆ ಹೇಗಾದರೂ ಮಾಡಿ ಹಣವನ್ನು ವ್ಯವಸ್ಥೆ ಮಾಡಿ ಎಂದು ಪ್ರಾಥಮಿಕ ಚಿಕಿತ್ಸೆ ನೀಡಿ ರೋಗಿಯನ್ನ ICUನಲ್ಲಿ ಇಡಲು ವ್ಯವಸ್ಥೆ ಮಾಡಿದರು. ಬಡತನದ ಕುಟುಂಬದಿಂದ ಬಂದ ಅವರಿಬ್ಬರಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ 2 ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡಲು ಸಾಧ್ಯವಾಗಲಿಲ್ಲ. ಮುಂಬೈ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಗ ರಾಜೇಶನಿಗೆ ಫೋನ್ ಮಾಡಿದ್ರು. ಅವನಿಗೂ 2 ಲಕ್ಷ ರೂಪಾಯಿ ಹೊಂದಿಸಲು ಸಾಧ್ಯವಾಗದೆ 2-3 ದಿನ ಸಮಯಾವಕಾಶ ಕೇಳಿದ ಅವರು, ಆಸ್ಪತ್ರೆಯ ಸಿಬ್ಬಂದಿಗಳು ಒಪ್ಪಲೇ ಇಲ್ಲ. ಸಾಯಂಕಾಲ 6 ಗಂಟೆಯವರೆಗೆ ಕಾದ ಆಸ್ಪತ್ರೆಯ ಸಿಬ್ಬಂದಿಯವರು ಮತ್ತು ವೈದ್ಯರು ರೋಗಿಯ ಕಡೆಯವರಿಂದ ಹಣದ ವ್ಯವಸ್ಥೆ ಆಗುವುದು ಕಷ್ಟ ಎಂದು ತಿಳಿದ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರು ಇನ್ನೂ ಏನೇ ಚಿಕಿತ್ಸೆ ಮಾಡಿದರೂ ಉಪಯೋಗವಿಲ್ಲ, ಇನ್ನೂ ಎಷ್ಟೇ ಹೋರಾಟ ಮಾಡಿದರೂ ರೋಗಿಯನ್ನ ಬದುಕಿಸಲು ಸಾಧ್ಯವಿಲ್ಲ, ಇನ್ನು 2 ಅಥವಾ 3 ಗಂಟೆಯಲ್ಲಿ ಪ್ರಾಣಪಕ್ಷಿ ಹಾರಿ ಹೋಗಬಹುದು, ಆದ್ರಿಂದ ನಿಮ್ಮ ಮನೆಗೆ ವಾಪಸ್ ಕರೆದುಕೊಂಡು ಹೋಗಿ, ದೂರದಲ್ಲಿ ಊರಿನಲ್ಲಿರುವ ಮಕ್ಕಳು ಮತ್ತೆ ಬಂಧು ಬಳಗದವರಿಗೆ ವಿಷಯ ತಿಳಿಸಿ ಅಂತಿಮ ದರ್ಶನ ಪಡೆಯಲು ಬರಹೇಳಿ ಎಂದು ತಿಳಿಸಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಒಬ್ಬಳು ನರ್ಸಿನ ಜೊತೆಗೆ ಅವರ ಊರಿಗೆ ಕಳಿಸಿಕೊಟ್ರು. ಕಮಲಮ್ಮನಿಗೆ ದುಃಖ ಉಮ್ಮಳಿಸಿ ಬಂತು. ಮನೆಯ ದೇವರಿಗೆ ಹರಕೆ ಹೊತ್ತುಕೊಂಡು, ಹೇಗಾದ್ರೂ ಮಾಡಿ ನನ್ನ ಮಾಂಗಲ್ಯವನ್ನ ಕಾಪಾಡು, ನನ್ನ ಗಂಡನನ್ನ ಬದುಕಿಸು ದೇವ್ರೆ ಎಂದು ಬೇಡಿಕೊಂಡಳು. ಪಕ್ಕದಲ್ಲಿ ಕುಳಿತ ನರ್ಸ್, ಏನೂ ಉಪಯೋಗವಿಲ್ಲ, ಇನ್ನು ಸ್ವಲ್ಪ ಸಮಯದಲ್ಲೇ ಪ್ರಾಣ ಹೋಗುವ ಪರಿಸ್ಥಿತಿಯಲ್ಲಿ ಇದ್ದಾರೆ ನಿಮ್ಮ ಯಜಮಾನರು ಎಂದು ಹೇಳಿದ್ರು. ಆಗ ಕಮಲಮ್ಮ ಅಳಲು ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ದೂರ ಹೋಗುವುದರ ಒಳಗಾಗಿಯೇ ರಾಮಪ್ಪನ ಪ್ರಾಣ ಪಕ್ಷಿ ಹಾರಿದ್ದು ಆ ನರ್ಸಿನ ಗಮನಕ್ಕೆ ಬಂದಿತ್ತು. ಕೂಡಲೇ ರಂಗಪ್ಪನಿಗೆ ವಿಷಯ ತಿಳಿಸಿದ್ರು. ಆಗ ರಂಗಪ್ಪ ಕೂಡಲೇ ರಾಮಪ್ಪನ ಮಗ ಮತ್ತೆ ಊರಿನ ಬಂಧು ಬಳಗದವರಿಗೆಲ್ಲ ರಾಮಪ್ಪ ತೀರಿ ಹೋದ ವಿಷಯ ತಿಳಿಸಿ ಅಂತಿಮ ದರ್ಶನ ಪಡೆಯಲು ಎಲ್ಲರಿಗೂ ಮನೆಗೆ ಬರಲು ಹೇಳಿದ್ರು. ರಾಮಪ್ಪನ ಮೃತದೇಹ ಮನೆಗೆ ತಲುಪುವಾಗ ರಾತ್ರಿ 8 ಆಗಿತ್ತು. ಅಷ್ಟರಲ್ಲಿಯೇ ಅಂತಿಮ ದರ್ಶನ ಪಡೆಯಲು ಮನೆಯ ಮುಂದೆ ಸಾಕಷ್ಟು ಜನ ಜಮಾಯಿಸಿದ್ದರು. ರಾಮಪ್ಪನ ದೇಹವನ್ನು ಮನೆಯ ಮುಂದಿನ ಅಂಗಳದಲ್ಲಿ ಮಲಗಿಸಿ ಮುಂದಿನ ಅಂತಿಮ ಕಾರ್ಯಗಳನ್ನು ನಡೆಸಲು ಮುಂಬೈನಿಂದ ಮಗನ ಬರುವಿಕೆಗಾಗಿ ಕಾಯಲು ನಿರ್ಧಾರ ಮಾಡಿದ್ರು. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಎಲ್ಲಿಯವರೆಗೆ ರಂಗಮ್ಮನ ಅಂತಿಮ ಹೋರಾಟ ಇರುತ್ತೆ ಏನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్ వెల్కమ్ బ్యాక్ టు రేడియో శివమొగ్గ 90.8 FM సముదాయ బానులి. భరవసెగాగి, భవిష్యక్కాగి ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದ ಕಥೆ ಅಂತಿಮ ಹೋರಾಟ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಅಂತಿಮ ಹೋರಾಟ ಎನ್ನುವಂತಹ ಕಥೆಗಿನ್ನ ಹೇಳ್ತಾ ಇದ್ದೆ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನ ನೋಡೋಣ. ರಾಮಪ್ಪನ ಮೃತದೇಹ ಮನೆಗೆ ತಲುಪುವಾಗ ರಾತ್ರಿ 8 ಆಗಿತ್ತು. ಅಷ್ಟರಲ್ಲಿಯೇ ಅಂತಿಮ ದರ್ಶನ ಪಡೆಯಲು ಮನೆಯ ಮುಂದೆ ಸಾಕಷ್ಟು ಜನ ಜಮಾಯಿಸಿದ್ರು. ರಾಮಪ್ಪನ ದೇಹವನ್ನ ಮನೆಯ ಮುಂದಿನ ಅಂಗಳದಲ್ಲಿ ಮಲಗಿಸಿ ಮುಂದಿನ ಅಂತಿಮ ಕಾರ್ಯವನ್ನ ನಡೆಸಲು ಮುಂಬೈನಿಂದ ಮಗನ ಬರುವಿಕೆಗಾಗಿ ಕಾಯಲು ನಿರ್ಧಾರ ಮಾಡಿದ್ರು. ಮಗ ಮಾರನೆಯ ದಿನ ಬೆಳಗ್ಗೆ ಬರುತ್ತೇನೆ ಅಂತ ಫೋನ್ ಮಾಡಿದ್ದರಿಂದ ಶವವನ್ನ ಅಂಗಳದಲ್ಲೇ ಮಲಗಿಸಿ ಅವನಿಗಾಗಿ ಕಾಯಲೇಬೇಕಾಗಿತ್ತು. ಬಂಧು ಬಳಗದವರು ರಾತ್ರಿ ಇಡೀ ಶವದ ಮುಂದೆ ದೇವರ ಭಜನೆಯನ್ನ ಮಾಡುತ್ತಾ ಕುಳಿತರೆ ರಾಮಪ್ಪನ ಹೆಂಡತಿ

ದೈವತ್ವದಂತಹ ಒಂದು ವಿಶೇಷವಾದ ಹೀಲಿಂಗ್ ಪವರ್ ಇರುತ್ತೆ. ಏನೇ ಕಾಯಿಲೆ ಬಂದರೂ ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಗುಣಪಡಿಸುವಂತಹ ಶಕ್ತಿ ಅದು. ಕೆಲವೊಮ್ಮೆ ಹೃದಯಾಘಾತವಾದರೂ ಇದೇ ವಿಶೇಷವಾದ ಹೀಲಿಂಗ್ ಪವರ್ ಅಂತಿಮವಾದ ಹೋರಾಟ ನಡೆಸಿ ಹೃದಯದ ಯಾವುದೋ ಒಂದು ರಕ್ತನಾಳ ಬ್ಲಾಕ್ ಆದಾಗ ರಕ್ತ ಸಂಚರಿಸಲು ಬೇರೊಂದು ಮಾರ್ಗ ಸೃಷ್ಟಿ ಮಾಡಿ ಹೃದಯಕ್ಕೆ ಸರಿಯಾದ ರಕ್ತ ಸಂಚಾರವಾಗುವಂತೆ ಮಾಡಿ ವ್ಯಕ್ತಿಯನ್ನ ಬದುಕಿಸುವ ಸಾಕಷ್ಟು ಉದಾಹರಣೆಗಳು ಕೂಡ ಇದೆಯಂತೆ. ಇದೊಂದು ನೈಜ ಘಟನೆಯಾಗಿದೆ. ಎಂತಹ ಅದ್ಭುತವಾಗಿರುವ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ನನಗಂತೂ ಈ ಕಥೆ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686796860969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓದ್ತಾ ನೋಡ್ಲ ಮಗ
1: ಬಾಲಕುಚಿ ಆಗುತ್ತಲ್ಲ ನಮ್ಮ ಹುಡುಗ ತಳ್ಕೊಂಬಳಕ ತಳ್ಕೊಂಬಳಕು ಯಾಕೆ ಹುಡುಗ
2: ಹಂಗೆ ಕಣ ಅಮೆರಿಕ ಓಡ್ಡೋಲ್ಗಾ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
6: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision

ನಮಸ್ಕಾರ, ನಾನು ಬಿಎಂ ಗಿರಿರಾಜ್, ರಂಗಭೂಮಿ ಹಾಗೂ ಚಲನಚಿತ್ರ ನಿರ್ದೇಶಕ. ನಾನೀಗ ಬಾಬಾ ಸಾಹೇಬರು ಬರೆದಿರುವಂತಹ ಬರಹಗಳಲ್ಲಿರುವ ಬುದ್ಧನ ಇಷ್ಟಾನಿಷ್ಟಗಳು ಎಂಬ ಭಾಗದಲ್ಲಿ ಬರುವ ಎರಡು ಚಾಪ್ಟರ್ಗಳನ್ನು ಓದಲಿದ್ದೇನೆ. ಮೊದಲನಿಗೆ, ಬುದ್ಧನಿಗೆ ದಾರಿದ್ರ್ಯದ ಬಗ್ಗೆ ಇದ್ದ ದ್ವೇಷ. ಒಮ್ಮೆ ತಥಾಗತನು ಶ್ರಾವಸ್ತಿಯ ಜೀತವನದಲ್ಲಿ ಅನಾಥ ಪಿಂಡಿಕನ ಉದ್ಯಾನದಲ್ಲಿ ತಂಗಿದ್ದ. ಗೃಹಪತಿಯಾದ ಅನಾಥ ಪಿಂಡಿಕನು ಅಲ್ಲಿಗೆ ಬಂದು ನಮಸ್ಕರಿಸಿ ಪಕ್ಕದಲ್ಲಿ ಕುಳಿತನು. ಕುಳಿತು ಮಾನವನು ಧನವನ್ನೇಕೆ ಸಂಪಾದಿಸಬೇಕು ಎಂದು ತಥಾಗತನನ್ನು ಕೇಳಿದನು. ನೀನು ಕೇಳಿದ್ದರಿಂದ ಹೇಳುತ್ತಿದ್ದೇನೆ. ಆರ್ಯ ಅನುಯಾಯಿಯ ನಿರ್ದೇಶನವನ್ನು ತೆಗೆದುಕೋ. ಸಂಪತ್ತನ್ನು ಕೆಲಸ ಮಾಡಿ ಉತ್ಸಾಹದಿಂದ ತನ್ನ ಶ್ರಮದಿಂದ ಬೆವರು ಸುರಿಸಿ ನ್ಯಾಯಯುತವಾಗಿ ಸಂಪಾದಿಸಿದ್ದರೆ ಅವನು ಸಂತೋಷದಿಂದ ಇರುತ್ತಾನೆ, ಆ ಸಂತೋಷವನ್ನು ಉಳಿಸಿಕೊಳ್ಳುತ್ತಾನೆ, ತಂದೆ ತಾಯಿಯಂದಿರನ್ನು ಸಂತೋಷಪಡಿಸುತ್ತಾನೆ. ಅದೇ ರೀತಿ ಅವನ ಹೆಂಡತಿ, ಮಕ್ಕಳು, ಗುಲಾಮರು, ಕೆಲಸಗಾರರು ಎಲ್ಲರೂ ಸಂತೋಷ ಪಡುತ್ತಾರೆ. ಇದು ಸಂಪತ್ತನ್ನು ಸಂಪಾದಿಸುವುದಕ್ಕೆ ಮೊದಲ ಕಾರಣ. ಹಾಗೆ ಸಿಕ್ಕ ಸಿರಿಯಿಂದ ತನ್ನ ಸ್ನೇಹಿತರನ್ನು, ಜೊತೆಗಾರರನ್ನು ಸಂತೋಷಪಡಿಸುತ್ತಾನೆ. ಇದು ಎರಡನೇ ಕಾರಣ. ಈ ರೀತಿಯಲ್ಲಿ ಸಂಪತ್ತನ್ನು ಪಡೆದರೆ ಅವನಿಗೆ ಬೆಂಕಿ ಹಾಗೂ ನೀರು, ರಾಜ ಹಾಗೂ ಕಳ್ಳರು ಹಾಗೂ ದಾಯಾದಿಗಳಿಂದ ಒದಗಬಹುದಾದ ದುರಾದೃಷ್ಟ ದೂರವಾಗಿ ಅವನ ಆಸ್ತಿಯು ಸುರಕ್ಷಿತವಾಗಿರುತ್ತದೆ. ಇದು ಮೂರನೇ ಕಾರಣ. ಮತ್ತೆ ಈ ರೀತಿ ಸಂಪಾದಿಸಿದ ಸಂಪತ್ತನ್ನು ಐದು ಬಗೆಯ ಧರ್ಮ ಕಾರ್ಯಗಳಿಗಾಗಿ ಬಳಸುತ್ತಾನೆ. ಅತಿಥಿಗಳಿಗೆ, ಪಿತೃಗಳಿಗೆ, ರಾಜರಿಗೆ, ಕುಲ ಬಾಂಧವರಿಗೆ ಮತ್ತು ದೇವತೆಗಳಿಗೆ ಅರ್ಪಿಸಲು ಬಳಸುತ್ತಾನೆ. ಇದು ನಾಲ್ಕನೇ ಕಾರಣ. ಹೀಗೆ ಸಂಪಾದಿಸಿದ ಸಿರಿಯನ್ನು ಆ ಗೃಹಸ್ಥನು ಸ್ವರ್ಗ ಸೇರುವ, ಅಲ್ಲಿ ಪರಮ ಸುಖವನ್ನು ಪಡೆಯುವ ಉದ್ದೇಶದಿಂದ ಅಹಂಕಾರ ಮತ್ತು ಮೈಗಳ್ಳತನವನ್ನು ತ್ಯಜಿಸಿದ, ಪ್ರತಿಯೊಂದು ವಿಚಾರವನ್ನು ತಾಳ್ಮೆ ಮತ್ತು ವಿನಯದಿಂದ ಎದುರಿಸುವ, ಆತ್ಮ ನಿಯಂತ್ರಣವನ್ನು, ಆತ್ಮಶಾಂತಿಯನ್ನು ಹಾಗೂ ಪರಿಪೂರ್ಣತೆಯನ್ನೂ ಹೊಂದಿರುವ ಶ್ರಮಣರು ಮತ್ತು ದೈವಿಕ ಪುರುಷರಿಗೆ ದಾನ ನೀಡಲು ಬಳಸುತ್ತಾನೆ. ಇದು ಸಿರಿಯನ್ನು ಗಳಿಸಲು ಇರುವ ಐದನೇ ಕಾರಣ. ಹೀಗೆ ಅನಾಥ ಪಿಂಡಿಕನಿಗೆ ಬುದ್ಧನು ಬಡತನವನ್ನು ಹೊಗಳಿ ಬಡವರನ್ನು ಸಂತೈಸುವುದಿಲ್ಲ ಮತ್ತು ಬಡತನ ಮಾನವನ ಬದುಕಿನ ಆದರ್ಶ ಸ್ಥಿತಿಯೆಂದು ಉದ್ರೇಕಿಸುತ್ತಿಲ್ಲ ಎಂಬುದು ಚೆನ್ನಾಗಿ ಅರಿವಾಯಿತು. ಎರಡನೇ ಅಧ್ಯಾಯ, ಗಳಿಸಿಡುವ ಪ್ರವೃತ್ತಿಯ ಬಗ್ಗೆ ಬುದ್ಧನ ದ್ವೇಷ. ಒಂದು ಬಾರಿ ತಥಾಗತನು ಕುರುಗಳ ನಾಡಾದ ಕಮ್ಮಾಸದಮ್ಮ ನಗರದಲ್ಲಿ ತಂಗಿದ್ದ. ಆನಂದನು ತಥಾಗತನ ಬಳಿಗೆ ಬಂದು ನಮಸ್ಕರಿಸಿ ಅವನ ಬಳಿ ಕುಳಿತನು. ಹಾಗೆ ಕುಳಿತ ಆನಂದನು, ತಥಾಗತರೇ, ತಾವು ಬೋಧಿಸಿದ ಕಾರಣತಾವಾದದ ನಿಯಮವು ಅದ್ಭುತವಾಗಿದೆ. ಅದು ಬಹಳ ಗಹನವಾಗಿದೆ. ಅದು ನನಗೆ ತುಂಬಾ ಸ್ಪಷ್ಟವಾಗಿ ಅರ್ಥವಾಗಿದೆ ಅಂತಂದನು. ಬುದ್ಧನು, ಆನಂದ, ಹಾಗೆನ್ನಬೇಡ, ಹಾಗೆನ್ನಲೇಬೇಡ. ಕಾರ್ಯಕಾರಣ ಸಿದ್ಧಾಂತವು ಗಹನವಾಗಿದೆ. ಈ ಸಿದ್ಧಾಂತವನ್ನು ಸರಿಯಾಗಿ ಅರಿತುಕೊಳ್ಳದೇ ಇರುವುದರಿಂದ ಮತ್ತು ಸೂಕ್ಷ್ಮವಾಗಿ ಗ್ರಹಿಸದೇ ಇರುವುದರಿಂದಲೇ ಈ ತಲೆಮಾರು ಇಂತಹ ತೊಡಕುಗಳ ಆಗರವಾಗಿದೆ. ಗೋಜಲು ಗೋಜಲಾಗಿರುವ ನೂಲಿ ನುಂಡೆಯಂತಾಗಿದೆ. ಇದರಿಂದಾಗಿ ದುಃಖದ ಸಾಗರವನ್ನು ಪಾರಾಗಿ ಹೋಗುವುದು ಅಸಾಧ್ಯವಾಗಿದೆ. ದುರಾಸೆಯೇ ಲೋಭಕ್ಕೆ ಕಾರಣ ಎಂದು ನಾನು ಮೊದಲೇ ಹೇಳಿದ್ದೆ. ಎಲ್ಲಿ ಯಾವ ವಿಧವಾದ ದುರಾಸೆಯೂ ಇರುವುದಿಲ್ಲವೋ ಅಲ್ಲಿ ಲೋಭ ಹೇಗೆ ಸಾಧ್ಯ? ಖಂಡಿತ ಸಾಧ್ಯವಿಲ್ಲ ಭಗವಾನ್, ಆನಂದನೆಂದನು. ದುರಾಸೆಯು ಲಾಭದ ಹುಡುಕಾಟಕ್ಕೆ ಕಾರಣವಾಗುತ್ತದೆ. ಲಾಭದ ಹುಡುಕಾಟ ಆಸೆ ಮತ್ತು ಭಾವೋದ್ರೇಕಕ್ಕೆ ಕಾರಣವಾಗುತ್ತದೆ. ಆಸೆ ಮತ್ತು ಭಾವೋದ್ರೇಕವು ಹಠಮಾರಿತನಕ್ಕೆ ಕಾರಣವಾಗುತ್ತದೆ. ಈ ಹಠವು ಖಾಸಗಿ ಆಸ್ತಿಯ ಕಾರಣವಾಗುತ್ತದೆ. ಖಾಸಗಿ ಆಸ್ತಿಯ ಹಠವು ಅತಿ ಆಸೆಗೆ ಮತ್ತು ಹೆಚ್ಚು ಹೆಚ್ಚು ಆಸ್ತಿ ಮಾಡಿಕೊಳ್ಳುವ ಆಸೆಗೆ ಕಾರಣವಾಗುತ್ತದೆ. ಆಸ್ತಿಯು ಕಾಪಾಡಿಕೊಳ್ಳುವ ಮತ್ತು ಒಡೆತನವನ್ನು ಉಳಿಸಿಕೊಳ್ಳುವ ಮನಸ್ಸನ್ನು ಹುಟ್ಟು ಹಾಕುತ್ತದೆ.
ಈ ಆಸ್ತಿಯನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಸ್ವಾಮ್ಯ ಉಳಿಸಿಕೊಳ್ಳುವ ಪ್ರಯತ್ನವು ಹಲವಾರು ಕೆಟ್ಟ ಕೇಡಿಗತನಗಳಿಗೆ ಹೊಡೆದಾಟ, ಬಡೆದಾಟ, ಚಾರಿತ್ರ್ಯವದೆ, ಜಗಳ, ಸುಳ್ಳು ಮತ್ತು ಗಲಭೆಗಳಿಗೆ ಪ್ರೇರೇಪಿಸುತ್ತದೆ. ಆನಂದ, ಇದು ಕಾರಣತಾವಾದದ ಪರಿಣಾಮಗಳ ಸರಪಳಿ. ಲೋಭವಿಲ್ಲದಿದ್ದರೆ ಲಾಭದ ಹುಡುಕಾಟ ಹುಟ್ಟಿಕೊಳ್ಳುತ್ತಿತ್ತೆ, ಲಾಭದ ಹುಡುಕಾಟವಿಲ್ಲದಿದ್ದಲ್ಲಿ ಭಾವೋದ್ರೇಕವಾಗುತ್ತಿತ್ತೆ, ಭಾವೋದ್ರೇಕವಿಲ್ಲದಿದ್ದಲ್ಲಿ ಹಠವೂ ಹುಟ್ಟುತ್ತಿತ್ತೆ, ಹಠವಿಲ್ಲದಿದ್ದಲ್ಲಿ ಖಾಸಗಿ ಆಸ್ತಿಯ ಬಯಕೆ ಅಂಟುತ್ತಿತ್ತೆ, ಆಸ್ತಿಯೇ ಇಲ್ಲದಿದ್ದಲ್ಲಿ ದುರಾಸೆ ಮತ್ತು ಹೆಚ್ಚಿನ ಆಸ್ತಿಯ ಆಸೆಯಾದರೂ ಹೇಗೆ ಹುಟ್ಟುತ್ತಿತ್ತು? ಹುಟ್ಟುತ್ತಿರಲಿಲ್ಲ ಭಗವಾನ್, ಆನಂದನೆಂದನು. ಖಾಸಗಿ ಆಸ್ತಿಯ ವ್ಯಾಮೋಹವಿಲ್ಲದಿದ್ದರೆ ಶಾಂತಿ ಇರುತ್ತಿರಲಿಲ್ಲವೇ? ಇರುತ್ತಿತ್ತು ಭಗವಾನ್. ನಾನು ಭೂಮಿಯನ್ನು ಭೂಮಿಯಾಗಿಯೇ ಗುರುತಿಸುತ್ತೇನೆ, ಆದರೆ ಅದನ್ನು ಪಡೆಯಬೇಕೆಂಬ ಲೋಭ ನನಗಿಲ್ಲ ಎಂದನು ಬುದ್ಧ. ಆದ್ದರಿಂದ ಎಲ್ಲ ಬಗೆಯ ಲೋಭಗಳನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕಿ ಅವುಗಳಿಗಾಗಿ ಅತ್ಯಾಸೆ ಪಡುವ ಬದಲು ಅವುಗಳನ್ನು ನಾಶ ಮಾಡಿ ತೊರೆದು ತ್ಯಜಿಸಿ ನಾನು ಜ್ಞಾನೋದಯವನ್ನು ಹೊಂದಿದೆನು. ಸಹೋದರರೇ, ಹಂಚಿಕೊಳ್ಳಿ ಐಹಿಕ ಸಾಮಗ್ರಿಗಳನ್ನಲ್ಲ, ಬದಲಾಗಿ ನನ್ನ ಸಿದ್ಧಾಂತಗಳನ್ನು ಹಂಚಿಕೊಳ್ಳಿ. ಲೋಭದಿಂದ ಮೋಹ ಹುಟ್ಟುತ್ತದೆ ಮತ್ತು ಮೋಹದಿಂದ ನಾವು ಈ ಮನಸ್ಸಿನ ಗುಲಾಮರಾಗುತ್ತೇವೆ. ಈ ಮಾತುಗಳ ಮೂಲಕ ತಥಾಗತನು ಆನಂದನಿಗೆ ಮತ್ತು ಇತರ ಭಿಕ್ಕುಗಳಿಗೆ ಗಳಿಸಿಡುವ ಪ್ರವೃತ್ತಿಯ ಕೇಡನ್ನು ವಿವರಿಸಿದನು. ನಮೋ ಬುದ್ಧ. ಜೈ ಭೀಮ್.

ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ಮಾರ್ಗದಲ್ಲಿ ಅಡೆತಡೆ ಮಾಡುವುದಿಲ್ಲ, ಇದು ನನ್ನ ಧೋರಣೆ. 1947 ಏಪ್ರಿಲ್ 14 ಮಾನವೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ 50ನೇ ಹುಟ್ಟು ಹಬ್ಬ. ಅಂದು ಅಸಂಖ್ಯಾತ ಅಸ್ಪೃಶ್ಯರು ಸಂಭ್ರಮದಿಂದ ಡಾಕ್ಟರ್ ಬಾಬಾ ಸಾಹೇಬರ ಸತ್ಕಾರ ಮಾಡಿದರು. ಆ ಪ್ರಸಂಗದಲ್ಲಿ ದಲಿತ ವರ್ಗವನ್ನು ಉದ್ದೇಶಿಸಿ ಮಾತನಾಡಿದರು. ಅಖಿಲ ಭಾರತದ ದಲಿತ ಜನತೆಗೆ ತಮ್ಮ ವಿಕೃತ ಸ್ಥಿತಿಯ ಬಗ್ಗೆ ಅರಿವು ಮೂಡಿದ್ದರಿಂದ ಈಗ ಅವರು ತಮ್ಮ ಜೀವನವನ್ನು ಉತ್ತಮಿಕೆಯ ಕಡೆಗೆ ಒಯ್ಯಲು ಸುಸಂಘಟಿತ ರೀತಿಯಲ್ಲಿ ನಿಂತಿದ್ದನ್ನು ಕಂಡಾಗ ಅವರ ಜೀವನದಲ್ಲಿ ಉಜ್ವಲ ಭವಿಷ್ಯ ಕಾದಿದೆ ಎನ್ನುವುದನ್ನು ತಿಳಿದು ನನ್ನ ಎದೆ ತುಂಬಿ ಬಂದಿದೆ. ನಾನು ಆ ದಿನ ವೈಸ್ರಾಯ್ಗೆ ಸ್ಪಷ್ಟ ಶಬ್ದಗಳಲ್ಲಿ, ನೀವು ನನ್ನನ್ನು ಉಪಚರಿಸದಿದ್ದರೂ ನಾನು ನಿಮ್ಮನ್ನು ಭೇಟಿಗೆ ಬರುವವನಿದ್ದಿಲ್ಲ, ಬ್ರಿಟಿಷರ ಹಿಂದೆ ಬಗ್ಗಿ ಸಲಾಂ ಹೊಡೆಯಲು ನನಗೆ ಇಷ್ಟವಿಲ್ಲ ಎಂದು ಹೇಳಿದೆ. ದಲಿತ ಸಮಾಜದ ಸುಖ ಸಮಾಧಾನದ ಜವಾಬ್ದಾರಿಯನ್ನು ಬ್ರಿಟಿಷರು ತೆಗೆದುಕೊಂಡಿದ್ದರು. ಬ್ರಿಟಿಷರು ತಾವು ಕೊಟ್ಟ ಮಾತನ್ನು ಪಾಲಿಸುತ್ತಾರೆ, ತಮ್ಮ ಮೇಲಿದ್ದ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುತ್ತಾರೆ ಎಂದು ಆಗ ನಾನು ನಂಬಿದ್ದೆ. ಆದರೆ ಹಾಗಾಗಲಿಲ್ಲ. ಬ್ರಿಟಿಷರು ಈಗ ಭಾರತವನ್ನು ಬಿಟ್ಟು ಹೋಗುತ್ತಿದ್ದಾರೆ, ಅದರ ಬಗ್ಗೆ ನನಗೆ ಯೋಚನೆ ಇಲ್ಲ. ಆದರೆ ನಮಗೆ ಕೊಡಬೇಕಾದ ಸವಲತ್ತುಗಳನ್ನು ಸಂವಿಧಾನದ ಘಟನೆಯಲ್ಲಿ ನಮೂದಿಸುವ ಪ್ರಯತ್ನವನ್ನು ಮಾಡದೆ ಹೋಗುತ್ತಿದ್ದಾರೆ. ಅವರ ಈ ನಡತೆ ಯೋಗ್ಯವೇ ಅವರೇ ನಿರ್ಧರಿಸಬೇಕು. ಅಸ್ಪೃಶ್ಯರ ಹಿತರಕ್ಷಣೆಗಾಗಿ ಏನಾದರೂ ವ್ಯವಸ್ಥೆ ಮಾಡಬೇಕು ಎಂದು ನಾನು ಅವರಿಗೆ 100 ಬಾರಿಯಾದರೂ ಹೇಳಿದ್ದೇನೆ. ಬ್ರಿಟಿಷರು ಆ ಕೆಲಸವನ್ನು ಮಾಡಲು ನಕಾರ ಹೇಳಿದರೂ ನಮ್ಮ 6 ಕೋಟಿ ಅಸ್ಪೃಶ್ಯರ ಭವಿಷ್ಯ ಉಜ್ವಲವಾಗಿದೆ ಎಂದು ನನಗೆ ಖಾತ್ರಿ ಇದೆ ಎಂದೇ ನಾನು ಹೇಳುತ್ತೇನೆ. ಸರಕಾರ ನ್ಯಾಯ ಹಕ್ಕುಗಳನ್ನು ಕೊಡದೇ ಇದ್ದರೂ 6 ಕೋಟಿ ಅಸ್ಪೃಶ್ಯ ವರ್ಗಕ್ಕೆ ಯಾವುದೇ ಸಹಾಯ ಸಹಕಾರದ ಅವಶ್ಯಕತೆ ಇಲ್ಲ. ಅವರು ಯಾವುದೇ ಶಕ್ತಿಯ ಪರಿವೆ ಇಲ್ಲದೆ ತಮಗೆ ಬೇಕಾದುದನ್ನು ಪಡೆಯುತ್ತಾರೆ. ನನಗೆ ಈ ವಿಷಯದಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಜಾಗೃತ ಮನಸ್ಸು ಇಲ್ಲದೆ ಇವುಗಳ ಅಭಾವದಿಂದಾಗಿ ನಾವು ಇಲ್ಲಿಯವರೆಗೆ ಇತರರ ವರ್ಚಸ್ಸನ್ನು ಸಹಿಸುತ್ತಾ ಬಂದೆವು. ಆದರೆ ಈಗ ಆ ಕಾಲ ಉಳಿದಿಲ್ಲ. ಈಗ ನಮ್ಮಲ್ಲಿ ಹೊಸ ಶಕ್ತಿಯೊಂದು ಮನೆ ಮಾಡಿದೆ. ಇದನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಂಡಿದ್ದಾನೆ. ಆದ್ದರಿಂದಲೇ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ನವರು ನಮ್ಮ ಸಹಯೋಗವನ್ನು ಪಡೆಯುವುದಕ್ಕಾಗಿ ತಮ್ಮ ತಮ್ಮ ರೀತಿಯಿಂದ ಪ್ರಯತ್ನ ಮಾಡುತ್ತಿದ್ದಾರೆ. ಇದಕ್ಕೆ ಒಂದೇ ಕಾರಣ, ನಮ್ಮ ಗಟ್ಟಿಮುಟ್ಟಾದ ಸಂಘಟನೆ. 1948 ಜೂನ್ ತಿಂಗಳಲ್ಲಿ ಭಾರತವನ್ನು ಬಿಡುವ ಬ್ರಿಟಿಷರ ಘೋಷಣೆಯಿಂದಾಗಿ ನಮ್ಮ ಪ್ರಶ್ನೆ ಇನ್ನೂ ಬಿಕ್ಕಟ್ಟಾಗಿದೆ. ಮುಂದೇನು ಮಾಡಬೇಕು, ಏನಾಗಬಹುದು ಎಂದು ಕಲ್ಪನೆಯನ್ನು ಮಾಡುವುದು ಸಾಧ್ಯವಿಲ್ಲ. ಇಲ್ಲಿನ ಪರಿಸ್ಥಿತಿಯಿಂದಾಗಿ ಬ್ರಿಟಿಷರು ಇಲ್ಲೇ ಇರಬಹುದಾದ ಪ್ರಸಂಗವೂ ಬರಬಹುದು. ಬ್ರಿಟಿಷರ ಈ ಘೋಷಣೆಯಿಂದಾಗಿ ನಮ್ಮ ಘಟನಾತ್ಮಕ ಸಂರಕ್ಷಣೆಯ ಬೇಡಿಕೆಗೆ ಬೆಲೆ ಕೊಡದೇ ಇದ್ದರೂ ಯಾರು ಏನೇ ಮಾಡಿದರೂ ನಮ್ಮ ರಾಜಕೀಯ ಹಕ್ಕುಗಳನ್ನು ನಾವು ಪಡೆಯುತ್ತೇವೆ ಎನ್ನುವುದರಲ್ಲಿ ಸಂಶಯ ಬೇಡ. ಮೂಲಭೂತ ಹಕ್ಕು ನಿಯಾಮಕ ಕಮಿಟಿಯಲ್ಲಿ ನಮಗೆ ಜಯ ದೊರೆತಿದೆ ಎಂದು ಹೇಳಲು ಬಹಳ ಆನಂದವಾಗುತ್ತಿದೆ. ಕಮಿಟಿಗೆ ಸಾದರಪಡಿಸಿದ ಮೂಲಭೂತ ಹಕ್ಕುಗಳ ನನ್ನ ಮಸೂದೆ ಮಂಜೂರಾಗಿದೆ. ಅಧಿಕಾರ, ರಾಜ್ಯ ಕಾರ್ಯ ಮತ್ತು ನೌಕರಿಯಲ್ಲಿ ಶ್ರೇಣಿಯ ಬಗ್ಗೆ ನಾನು ಸ್ವಲ್ಪ ವಾದವಾಯಿತು. ವರ್ಗ ಭೇದವನ್ನು ತಡೆಯುವುದಕ್ಕಾಗಿ ನಾನು ಕೆಲ ಉಪಾಯಗಳನ್ನು ಸೂಚಿಸಿದೆ. ಅದರಲ್ಲೂ ನನಗೆ ಯಶಸ್ಸು ದೊರೆಯಬಹುದು ಎನ್ನಿಸುತ್ತದೆ. ಅದು ನಿಜವಾದಲ್ಲಿ ಕಾಯಿದೆ ಮಂಡಳಿ ಹಾಗೂ ಕಾರ್ಯಕಾರಿ ಮಂಡಳಿಯಲ್ಲಿ ನಮಗೆ ಸಾಕಷ್ಟು ಸಂರಕ್ಷಣೆ ದೊರೆಯುತ್ತದೆ. ಅಲ್ಪಸಂಖ್ಯಾತ ಉಪಕಮಿಟಿಯ 2 ಅಸ್ಪೃಶ್ಯರು ಸರ್ವಸಾಧಾರಣ ದಲಿತ ಜನತೆಗೆ ಒಪ್ಪಿಗೆ ಇರದೆ ಮಸೂದೆಯನ್ನು ಸಾದರಪಡಿಸಿದ್ದಾರೆ ಎಂದು ಹೇಳಲು ವಿಷಾದವೆನಿಸುತ್ತದೆ. ಒಬ್ಬರು ಸಂಯುಕ್ತ ಮತದಾರ ಸಂಘದ ಬೇಡಿಕೆ ಮಾಡಿದ್ದಾರೆ, ಇನ್ನೊಬ್ಬರಂತೂ ಅವರ ತಲೆಗೆ ಕಿರೀಟ ಬಿಟ್ಟಂತೆ ಸಂಯುಕ್ತ ಮತದಾರ ಸಂಘದಲ್ಲಿ ವಿಭಾಜಕ ಮತದಾರ ಪದ್ಧತಿಯ ಬೇಡಿಕೆ ಮುಂದಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಉಪಕಮಿಟಿಯ ಇತರ ಅಲ್ಪಸಂಖ್ಯಾತ ಸದಸ್ಯರ ಬೆಂಬಲ ನನಗಿದೆ ಎನ್ನುವ ಭರವಸೆ ಇದೆ. ಈ ಪ್ರಶ್ನೆಗೆ ಕಮಿಟಿ ಬಹುಮತವನ್ನಾಧರಿಸಿ ನಿರ್ಣಯ ಕೊಡುವುದೋ ಅಥವಾ ಹೊಂದಾಣಿಕೆಯ ಮಾತುಕತೆಯಿಂದ ಪರಿಹಾರ ಹುಡುಕಬಹುದೋ ನನಗೆ ಗೊತ್ತಿಲ್ಲ.
ಆದರೆ ಅವರು ಬಹುಮತದ ಆಧಾರದ ಮೇಲೆ ನಿರ್ಧಾರವನ್ನು ಕೈಗೊಳ್ಳುವುದನ್ನೇ ನಿರ್ಣಯಿಸಿದರೆ ನಾನು ಸಂಘಟನಾ ಸಮಿತಿಯೊಂದಿಗಿನ ನನ್ನ ಸಂಬಂಧವನ್ನು ಪೂರ್ತಿಯಾಗಿ ಕಡಿದುಕೊಳ್ಳುತ್ತೇನೆ. ನಂತರ ಏನು ಮಾಡಬಹುದು, ಮುಂದಿನ ಮಾರ್ಗವನ್ನು ನಿರ್ಧರಿಸೋಣ. ರಾಜಕೀಯ ಪ್ರಶ್ನೆಯಲ್ಲಿ ಸ್ವಕಾರ್ಯದ ಎರಡೆರಡು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿದೆ. ಒಂದು ಸ್ವಜನ ಹಿತ ಹಾಗೂ ಇನ್ನೊಂದು ದೇಶದ ಹಿತ. ಭಾರತ ಸ್ವತಂತ್ರವಾಗಬೇಕು, ಇದು ನಮ್ಮೆಲ್ಲರ ಇಚ್ಛೆಯಾಗಿದೆ. ತ್ರಿಮಂತ್ರಿ ಯೋಜನೆಯಲ್ಲಿ ನಮ್ಮನ್ನು ನಿರ್ಲಕ್ಷಿಸಿದರೂ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯುವ ಮಾರ್ಗದಲ್ಲಿ ಯಾವುದೇ ರೀತಿಯ ಅಡಚಣೆ ನಿರ್ಮಾಣ ಮಾಡುವುದು ಎನ್ನುವ ಅರಿವನ್ನು ಇಟ್ಟುಕೊಂಡೇ ನಾನು ನಡೆಯುತ್ತಿದ್ದೇನೆ. ಭಾರತಕ್ಕೆ ಸ್ವಾತಂತ್ರ್ಯ ಸುಲಭ ಮಾರ್ಗದಲ್ಲಿ ದೊರೆಯಬೇಕು. ಈ ಭಾವನೆಯಿಂದ ನಾನು ಇಲ್ಲಿಯವರೆಗೆ ಭಾಷಣಗಳನ್ನು ಮಾಡಿದ್ದೇನೆ. ಆದರೆ ರಾಜಕೀಯ ಹಕ್ಕುಗಳ ಸರಿಯಾದ ವಿವೇಚನೆ ಮಾಡಿ 6 ಕೋಟಿ ಅಸ್ಪೃಶ್ಯ ಜನರಿಗೆ ಸಂರಕ್ಷಣೆ ಕೊಡದೇ ಹೋದರೆ ಹಾಗೂ ಅಸ್ಪೃಶ್ಯರಿಗೆ ಬೇಕಾದ ಸವಲತ್ತುಗಳಿಗಾಗಿ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಳ್ಳುವ ಮನಸ್ಸು ಮಾಡದಿದ್ದರೆ ಈ ಘಟನಾ ಸಮಿತಿಯಿಂದ ಹೊರಬೀಳಲು ನಿರ್ಧರಿಸಿರುವ ನನ್ನ ಭೂಮಿಕೆಯ ಬಗ್ಗೆ ಯಾರಿಗೂ ದೋಷಾರೋಪ ಮಾಡುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ. 296 ಸದಸ್ಯರನ್ನು ಹೊಂದಿರುವ ಸಮಿತಿಯಲ್ಲಿ ನಾನೊಬ್ಬನೇ ಇದ್ದೇನೆ. ವ್ಯಕ್ತಿ ಅದೆಷ್ಟೇ ಶ್ರೇಷ್ಠನಾಗಿದ್ದರೂ, ಅಸಾಮಾನ್ಯ ಬುದ್ಧಿಮತ್ತೆ ಪ್ರತಿಭೆ ಹೊಂದಿದ್ದರೂ, ವಾದ ಮಾಡುವ ತನ್ನ ಮಾತನ್ನು ಸಮರ್ಥಿಸಿಕೊಳ್ಳುವ ಸಾಮರ್ಥ್ಯವಿದ್ದರೂ, ಒಬ್ಬಂಟಿಯಾಗಿದ್ದರೆ ಅವನು ತಾನೇ ಏನು ಮಾಡಬಲ್ಲ ಎನ್ನುವ ವಿಚಾರ ನೀವು ಮಾಡಿ. 211 ಜನ ಸಭಾಸದರು ಯಾವುದೇ ರೀತಿಯ ಬೌದ್ಧಿಕ ಹಾಗೂ ವೈಚಾರಿಕ ದೃಷ್ಟಿಯಿಂದ ನಿರ್ಧಾರ ಮಾಡುವುದನ್ನು ನಿರಾಕರಿಸಿ ಕೇವಲ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ಮಾರ್ಗದಲ್ಲಿ ಅಡೆತಡೆ ಮಾಡುವುದಿಲ್ಲ, ಇದು ನನ್ನ ಧೋರಣೆ. ವಿರೋಧಿಯನ್ನು ಸೋಲಿಸುವ ವ್ಯೂಹ ರಚಿಸಿದಾಗ ನಾನೊಬ್ಬನೇ ಏನು ಮಾಡಬಲ್ಲೆ? ಕೊನೆಗೆ ಎಲ್ಲರಿಗೂ ಸುಬುದ್ಧಿ ಬಂದು ಈ ವಿಷಯದ ಅರಿವಾಗಿ ನಮಗೆ ಬೇಕಾಗುವುದನ್ನು ಪಡೆಯಬಹುದು ಎಂದೇ ನನ್ನ ಆಸೆ. ಇದಕ್ಕಾಗಿ ನಮಗೆ ಸಂಘಟನೆಯ ಅವಶ್ಯಕತೆ ಇದೆ. ನಮ್ಮ ಅವಿರತ ಪ್ರಯತ್ನದಿಂದಾಗಿ ಈ ರಾಜಕೀಯ ಹಕ್ಕು ಪ್ರಾಪ್ತಿಯಾಗುತ್ತದೆ ಮತ್ತು ಅದು ನಿರ್ಧಾರಿತ ಸಮಯದವರೆಗೆ ವ್ಯತ್ಯಾಸವಾಗದೆ ಅಬಾಧಿತವಾಗಿರುವುದು ಎನ್ನುವುದು ನಿಮ್ಮ ಗಮನಕ್ಕೆ ಇರಲಿ. ಭಾರತದಲ್ಲಿ ಮುಂದೊಂದು ದಿನ ನಮ್ಮದಷ್ಟೇ ಅಲ್ಲ, ಎಲ್ಲ ಸಮಾಜದ ಅರಕ್ಷಿತ ಹಕ್ಕುಗಳನ್ನು ನಾಶ ಮಾಡುವ ದಿನ ಬರುತ್ತದೆ, ಏಕೆಂದರೆ ಮುಂದೆ ಅದರ ಅವಶ್ಯಕತೆಯೇ ಬೀಳುವುದಿಲ್ಲ. ಹೀಗಾದಾಗ ನಮಗೆ ನಮ್ಮ ಸಂಘಟನೆಯ ಶಕ್ತಿ ಮತ್ತು ಒಗ್ಗಟ್ಟಿನ ಬಲದ ಮೇಲೆ ಅವಲಂಬಿಸಬೇಕಾಗುತ್ತದೆ. ಆದ್ದರಿಂದಲೇ ಅಭೇದ್ಯ ಸಂಘಟನೆ ನಿರ್ಮಿಸುವ ದೃಢ ನಿಶ್ಚಯ ಮಾಡಿಕೊಳ್ಳಿ. ಕಷ್ಟ ತೊಂದರೆಗಳನ್ನು ಸಹನ ಮಾಡುವುದರಲ್ಲಿ ನಿಮ್ಮ ಅಭ್ಯುದಯವಿದೆ. ಆದ್ದರಿಂದಲೇ ಆಪತ್ಕಾಲದಲ್ಲಿ ಧೈರ್ಯವನ್ನು ಬಿಡಬೇಡ. ಇದರಿಂದಲೇ ನಮ್ಮಲ್ಲಿ ದಿವ್ಯತೇಜ ನಿರ್ಮಾಣವಾಗುತ್ತದೆ. ಇದೊಂದೇ ಸಂದೇಶ ಕೊಡಬೇಕೆನ್ನಿಸುತ್ತದೆ. ಕೆಲ ಹಳ್ಳಿಗಳಲ್ಲಿ ನಮ್ಮ ದಲಿತರ ಮೇಲೆ ಆಗುತ್ತಿದ್ದ ಅನ್ಯಾಯ ಮತ್ತು ಅತ್ಯಾಚಾರಗಳಿಂದ ನೀವು ನಿಮ್ಮ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಪೂರ್ಣ ಪ್ರಮಾಣದಲ್ಲಿ ಸಂಘಟಿತರಾಗುವ ಕೃತನಿಶ್ಚಯದಿಂದ ಪ್ರೇರಿತರಾಗಿ ಹೊಸ ಉತ್ಸಾಹದಿಂದ ಪ್ರಪಲ್ಸಿತ ಅಂತಃಕರಣದಿಂದ ಅವಿರತ ಶ್ರಮ ಪಡಲು ನಾವು ಸಿದ್ಧರಾಗಬೇಕು. ಅಂದರೆ ಈ ದೇಶದಲ್ಲಿನ ಯಾವುದೇ ಕಷ್ಟ ತೊಂದರೆ ನಮಗೆ ಹಿರಿದಾದು ಎನಿಸುವುದಿಲ್ಲ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
2: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈ ರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಒಂದು ಸಾವಳು ಮೋತಾರ್ಗನ್ ಪ್ಲೇ ಮಾಡ್ತಾ ಇದ್ಲು. ನಾ ಕುತ್ಕೊಂಡು ಕೇಳ್ತಾ ಇದ್ದೆ, ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಅಂದ್ಲು. ನಾ ಬರುತ್ತೆ ಅಂದೆ.
1: ನಿಲ್ಸು ನಿಲ್ಸು, ಯಾಕೆ ಗೊತ್ತು ಅಂದೆ? ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು.
0: ಯಾಕೆ ಗೊತ್ತಿರೋದನ್ನ ಗೊತ್ತು ಅಂತ ತಾನೇ ಹೇಳ್ಬೇಕು, ನಂಗ್ ಸುಳ್ಳು ಹೇಳಕ್ ಇಷ್ಟ ಇಲ್ಲ.
1: ಅಯ್ಯೋ ಬಿದ್ದು, ಹೆಂಗ್ಸರಿಗೆ ಗೊತ್ತಿದೆನೋ ಗಂಡ್ಸರ್ಗಿಂತ ಗೊತ್ತಿಲ್ಲ ಅನ್ನೋ ಗಂಡ್ಸರ್ ಕಂಡ್ರೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವಳೇ ನಿನ್ ಹೇಳ್ಕೊಡೋಳು, ಹಾಗೋ ಹೀಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ. ಛೇ, ನೀ ಮಿಸ್ ಮಾಡ್ಕೊಂಡ್ಬಿಟ್ಟೆ.
0: ಅವತ್ ರೊಮ್ಯಾನ್ಸ್ ನಡೀತೆ?
1: ಹಾ, ನಿಂಗ್ ಗೊತ್ತು ಅಂತ ಹೇಳದ್ ಮೇಲೆ ರೊಮ್ಯಾನ್ಸ್ ನಡೀತಾ? ಹೇಗೆ?
0: ಅವ್ಳು ಮೋತಾರ್ಗನ್ ಕೊಟ್ಲು, ನಾ ಹತ್ರ ಹೋಗಿ ತಗೊಂಡೆ. ಮೋತಾರ್ಗನ್ ನೋಡ್ದೆ, ಅವಳು ನೋಡ್ದೆ, ಮೋತಾರ್ಗನ್ ಕೆಳಗಿಟ್ಟು ನಿನ್ ಮೋತೆ ಆರ್ಗನ್ ತರ ಇದೆ. ಕಿಸ್ ಮಾಡ್ಬಿಟ್ಟೆ.

0: ಹೆಂಗಮ್ಮ ಮಲ್ಲಿಗೆ ಮಾರು,
1: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
4: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
3: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
4: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
3: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
5: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
6: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
7: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
6: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
7: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ಅಡುಗೆ ತಿಂಡಿ ಸ್ನ್ಯಾಕ್ಸ್ ವಿಷಯಕ್ಕೆ ಅಂತ ಬಂದಾಗ ಪ್ರತಿದಿನ ಕೂಡ ನಮ್ಮ ಪ್ರೀತಿಯ ಗೃಹಿಣಿಯರಿಗೆ ಚಾಲೆಂಜಿಂಗ್ ಟಾಸ್ಕೇ ಆಗಿರುತ್ತೆ. ಅಯ್ಯೋ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಅಡುಗೆ, ರಾತ್ರಿ ಊಟಕ್ಕೆ ಏನು ಮಾಡೋದಪ್ಪ ಅಂತ. ಕೆಲವರು ಬೆಳಗ್ಗೆನೆ ರೈಸು, ಸಾಂಬಾರು, ಮುದ್ದೆಯನ್ನು ಮಾಡೋದುಂಟು. ಇನ್ನು ಕೆಲವರು ಮಕ್ಕಳು ಲಂಚ್ ಬಾಕ್ಸಿಗೆ ಬೇಕೇ ಬೇಕು ಅಂತ ತಿಂಡಿಯನ್ನು ಮಾಡೋದುಂಟು. ಇನ್ನು ಕೆಲವರು ರಾತ್ರಿ ಊಟನ ಸ್ಕಿಪ್ ಮಾಡೋದು ಉಂಟು ಆರೋಗ್ಯದ ದೃಷ್ಟಿಯಿಂದ. ಅದು ಏನೇ ಆಗಲಿ, ಅಡುಗೆ ಅಂತೂ ಮಾಡಲೇಬೇಕಾ? ಬೆಳಗ್ಗೆ ಆದರೂ ಊಟ ಮಾಡಿ, ಮಧ್ಯಾಹ್ನ ಆದರೂ ಊಟ ಮಾಡಿ, ರಾತ್ರಿ ಆದರೂ ಊಟ ಮಾಡಿ, ಯಾವಾಗಾದರೂ ಊಟ ಮಾಡಿದ್ರೂ ಸರಿ, ಅಡುಗೆ ಮಾಡಲೇಬೇಕು. ಸೊ ಪ್ರತಿದಿನ ಮಾಡುವಂತಹ ಅಡುಗೆಗಳು ಡಿಫ್ರೆಂಟ್ ಆಗಿದ್ದರೆ ಊಟ ಮಾಡಲಿಕ್ಕೂ ಕೂಡ ಖುಷಿಯಾಗಿರುತ್ತೆ. ಒಂದೇ ರೀತಿಯ ಸಾಂಬಾರನ್ನು ತಿಂದು ತಿಂದು ತಿಂದು ಬೇಸರ ಆಗಿರುತ್ತೆ. ದಿನ ಅದೇ ತರಕಾರಿ ಸಾಂಬಾರು, ಒಂದೇ ಥರ ಸೊಪ್ಪು ಸಾಂಬಾರು, ಒಂದೇ ಥರ ತಿಳಿ ಸಾಂಬಾರು, ಒಂದೇ ಥರ ರಸಮು, ಒಂದೇ ಥರ ಮಜ್ಜಿಗೆ, ಮೊಸರು ತಿನ್ನಲಿಕ್ಕೂ ಕೂಡ ಬೇಸರ ಆಗುತ್ತೆ. ಸೊ ಈ ರೀತಿಯ ಸಮಯದಲ್ಲಿ ಈ ಸೊಪ್ಪು ಸಾಂಬಾರುಗಳಲ್ಲೇ ಸಾಕಷ್ಟು ಬಗೆ ಬಗೆಗಳಲ್ಲಿ ಮಾಡ್ಕೊಳ್ಬೋದು.

ಸೊಪ್ಪು ಮಾಡ್ತಾರೆ, ಸೊಪ್ಪು ಬೇಳೆ ಹಾಕಿ ಮಾಡ್ತಾರೆ, ಜೊತೆಗೆ ಸೊಪ್ಪು ಬೇಳೆನ ಬೇಯಿಸಿ ಬಸ್ದು ಮಾಡ್ತಾರೆ. ಸೊ ಈ ರೀತಿಯಲ್ಲಿ ವಿಭಿನ್ನವಾಗಿ ಸೊಪ್ಪು ಸಾಂಬಾರ್ಗಳನ್ನು ಮಾಡ್ಕೊಳ್ಳೋದುಂಟು. ಸೊಪ್ಪು ಸಾಂಬಾರ್ ಹೇಗೆ ಮಾಡಿದರೂ ರುಚಿಯಾಗಿರುತ್ತೆ, ತಿನ್ಲಿಕ್ಕೂ ಕೂಡ ಖುಷಿಯಾಗತ್ತೆ. ಅದ್ರ ಜೊತೆ ಬಿಸಿ ಬಿಸಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ, ಎಸ್ ಆ ದಿನ ಮತ್ತಷ್ಟು ಖುಷಿಯಾಗಿರುತ್ತಲ್ವಾ? ಏನೇ ಹೇಳಿ ಸ್ನೇಹಿತರೆ, ನಮ್ಮ ಫೇವ್ರೇಟ್ ಅಡುಗೆ ಇದ್ದಾಗ, ನಮ್ಮ ಫೇವ್ರೇಟ್ ತಿಂಡಿ ಇದ್ದಾಗ, ಅಥವಾ ತಿಂಡಿ ಅಥವಾ ಊಟ ಸಾಂಬಾರ್ ಚೆನ್ನಾಗಿದ್ದಾಗ ಊಟ ಮಾಡಲಿಕ್ಕೆ ಖುಷಿಯಾಗತ್ತೆ. ಹೊಟ್ಟೆ ತುಂಬಿದ್ರೂ ಅಯ್ಯೋ ಇನ್ನೊಂದು ತುತ್ತು ತಿನ್ಬೋದಲ್ಲ ಅಂತ ಮನಸ್ಸಾಗತ್ತೆ, ಫೀಲ್ ಆಗತ್ತೆ. ಕೆಲವೊಂದು ಊಟಗಳೇ ಹಾಗೆ ಅಷ್ಟು ರುಚಿ ಕೊಡತ್ತೆ. ಅಂತಹ ಅಡುಗೆಗಳಲ್ಲಿ ಸೊಪ್ಪು ಸಾಂಬಾರ್ ಕೂಡ ಒಂದು ಸ್ನೇಹಿತರೆ. ಈ ದಿನ ಮಸ್ಸೊಪ್ಪು ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಬೆಂಗಳೂರಿನ ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ತಿಳಿಯೋಣ. ನಾನು ಆಗಲೇ ಹೇಳ್ದಾಗೆ ಈ ಸೊಪ್ಪುಗಳಲ್ಲಿ ಸಾಕಷ್ಟು ಬಗೆ ಬಗೆಗಳಲ್ಲಿ ಮಾಡ್ಕೊಳ್ಬೋದು. ಈ ನುಗ್ಗೆ ಸೊಪ್ಪು, ಸಬ್ಬಸ್ಗೆ, ಮೆಂತೆ, ಕೆಂಪರ್ವೆ, ಪಾಲಕ್ಕು, ಈ ರೀತಿಯಲ್ಲಿ ಸೊಪ್ಪುಗಳು ಒಂದಲ್ಲ ಒಂದು ರೀತಿಯಲ್ಲಿ ಸ್ಪೆಷಲ್ ಟೇಸ್ಟ್ ಕೊಡತ್ತೆ. ಆದರೆ ಸ್ನೇಹಿತರೆ, ಈ ಸೊಪ್ಪು ಸಾಂಬಾರು, ಸೊಪ್ಪಿನ ಪಲ್ಲೆ ತಿನ್ನೋದು ಖುಷಿ, ಈ ಸೊಪ್ಪನ್ನು ಸೋಸೋದಿದೆ ಅಲ್ಲ, ಒಂದಿಷ್ಟು ತಲೆನೋವೇ ನಮ್ಮ ಗೃಹಿಣಿಯರಿಗೆ. ಆ ಸೊಪ್ಪನ್ನು ಸೋಸಿ ಅದನ್ನು ಒಂದು ಐದಾರು ಸಲ ತೊಳೆದು ಅದನ್ನು ಹೆಚ್ಚಿ ಮಾಡೋದಿದೆ ಅಲ್ಲ, ಒಂದಿಷ್ಟು ಕೆಲಸ ಹಿಡಿಯಿರುತ್ತೆ. ಅದಕ್ಕೆ ಈಗ ನಮ್ಮ ಹೆಣ್ಮಕ್ಳು ಕೂಡ ತುಂಬ ಜಾಣರಾಗ್ಬಿಟ್ಟಿದ್ದಾರೆ. ಏನಪ್ಪ ಅಂದರೆ, ನಾಳೆ ಸೊಪ್ಪು ಸಾಂಬಾರು ಮಾಡ್ತೀವಿ ಅಂದರೆ ಅದರ ಹಿಂದಿನ ದಿನವೇ ಟಿ ವಿ ನೋಡ್ಕೊಳ್ತಾ, ಧಾರಾವಾಹಿಗಳನ್ನ ನೋಡ್ಕೊಳ್ತಾ ಆರಾಮಾಗಿ ಸೊಪ್ಪು ಸೋಸಿ ಇಟ್ಕೊಳ್ಳೋದು ಉಂಟು. ಇನ್ನು ಕೆಲವರು ಸೊಪ್ಪನ್ನು ಸೋಸಿ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಬೇಕಾದಾಗೆಲ್ಲ ತೆಗೆದು ವಾಶ್ ಮಾಡಿ ಅಡುಗೆಗಳಿಗೆ ಉಪಯೋಗ ಮಾಡ್ಕೊಳ್ಳೋದು ಉಂಟು. ಸೊ ಸಾಂಬಾರು ಅಷ್ಟೇ ಅಲ್ಲ, ಈ ಪಾಲಕ್ ಪಲಾವು, ಮೆಂತೆ ಪಲಾವು, ಈ ರೀತಿಯ ತಿಂಡಿಗಳನ್ನು ಕೂಡ ಮಾಡೋದುಂಟು. ಏನೇ ಹೇಳಿ, ಸೊಪ್ಪು ತುಂಬಾ ಆರೋಗ್ಯಕ್ಕೂ ಕೂಡ ಉತ್ತಮ, ಜೊತೆಗೆ ರುಚಿ ಕೂಡ ಜಾಸ್ತಿ, ರುಚಿಗೂ ಕೂಡ ಸೈ. ಸೊ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಆರ್ ವಿ ಆರ್ ಕೇಟ್ರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಮಸ್ಸೊಪ್ಪನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮಸ್ಸೊಪ್ಪು ಸಾಂಬಾರು ಸೂಪರ್ವಾಗಿರುತ್ತೆ ಮುದ್ದೆಗೆ ಅಲ್ವಾ? ಬಿಸಿ ಬಿಸಿ ಮುದ್ದೆ, ಮಸ್ಸೊಪ್ಪು ಸಾಂಬಾರು, ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ವಾವ್. ಈಗಲೇ ಮಸ್ಸೊಪ್ಪು ಸಾಂಬಾರು ಮುದ್ದೆ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಸ್, ತಡ ಮಾಡೋದು ಬೇಡ, ಅವರಿಂದ ಮಸ್ಸೊಪ್ಪು ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಅವರು ಮಸ್ಸೊಪ್ಪು ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಜೊತೆಗೆ ಯಾವ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ತಡ ಮಾಡೋದು ಬೇಡ, ಮಸ್ಸೊಪ್ಪು ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ವಿನಯ್ ಶ್ರೀನಿವಾಸ್ ಅವರಿಂದ ಕೇಳೋಣ.
5: ನಮ್ಮ RVR ಶೈಲಿಯ ಮೊಸಪ್ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಒಗ್ಗರಣೆಗೆ ಒಂದು 2-3 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ, ಇದಕ್ಕೆ ಒಳ್ಳೆ ರುಚಿನೇ ಕೊಡುತ್ತೆ. ಯಾರು ತುಪ್ಪ ಇಷ್ಟಪಡಲ್ವೋ ಇದಕ್ಕೆ ರಿಫೈನ್ಡ್ ಆಯಿಲ್ ಸಮೇತ ಉಪಯೋಗಿಸ್ಕೋಬೋದು. ನೋಡಿ, ತುಪ್ಪ ಕಾಯ್ತಿದ್ದಂಗೆ 1 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಿದ್ದಂಗೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1/2 ಚಮಚ ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಗ್ಗರಣೆ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು 1 ಮುಷ್ಟಿಯಷ್ಟು, 50 ಗ್ರಾಮಷ್ಟು ಹಸಿಮೆಣಸಿನಕಾಯಿನ ಸೀಳ್ಕೊಂಡು ತೊಗೊಂಬಂದಿದ್ದೀನಿ. ಇದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೋಣ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಈಗ ಈರುಳ್ಳಿ ಹಾಗೂ ಟೊಮೆಟೋವನ್ನು ಇದಕ್ಕೆ ಸೇರಿಸ್ಕೋಣ. ನಾನು 2 ಈರುಳ್ಳಿ 2 ಟೊಮೆಟೊ ಈಗ ಗುಂಡು ಹೋಳೆಚ್ಕೊಂಬಂದಿದ್ದೀನಿ, ಈಗ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಬೆಳ್ಳುಳ್ಳಿ 1-2 ಉಂಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ತೊಗೊಂಬಂದಿದ್ದೀನಿ. ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಯಾರು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ವೋ ಅದನ್ನು ಸ್ಕಿಪ್ ಮಾಡ್ಬೋದು. ಸ್ನೇಹಿತರೆ, ಇದನ್ನು ಚೆನ್ನಾಗಿ ಈಗ ಫ್ರೈ ಆಗ್ತಾ ಇದೆ. ಈ ಸಮಯದಲ್ಲಿ ನಾನು ಸೊಪ್ಪನ್ನು ಇದಕ್ಕೆ ಹಾಕೋತಿದ್ದೀನಿ. ಸೊಪ್ಪಲ್ಲಿ ನಾನು ದಂಟಿನ ಸೊಪ್ಪು, ಅರವೆ ಸೊಪ್ಪು, ಹಾಗೆಯೇ ಮೆಂತ್ಯ ಸೊಪ್ಪು, ಹಾಗೆ ಸಬ್ಬಕ್ಕಿ ಸೊಪ್ಪು, 4 ಥರ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಕ್ಕೆ ಪಾಲಕ್ಕು ಆ್ಯಡ್ ಮಾಡ್ಕೋಬೋದು, ನಿಮ್ಗೆ ಯಾವ್ಯಾವ ಥರ ಸೊಪ್ಪು ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ಸೊಪ್ಪು ಇದಕ್ಕೆ ಸುಭಿಕ್ಷವಾಗಿ ಹಾಕಬೇಕು, ಅಂದರೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊಪ್ಪು ಜಾಸ್ತಿ ಇದು ಪ್ರಮಾಣದಲ್ಲಿದ್ದರೆ ತುಂಬ ರುಚಿಯಾಗಿರುತ್ತೆ. ಆದ್ದರಿಂದ ನೋಡಿ, ಸೊಪ್ಪು ಟೋಟಲ್ ಎಲ್ಲ ಸೇರಿ 1-2 ಕಟ್ಟಷ್ಟು ಗ್ರಾಮ್ ಲೆಕ್ಕದಲ್ಲಿ ಅಂದರೆ 200 ಗ್ರಾಮಷ್ಟು ಸೊಪ್ಪನ್ನು ಈಗ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿ 5-6 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ ಸೇರಿಸ್ಕೊಂಬ.

0: ಸ್ನೇಹಿತರೆ ನೋಡಿ, ಈಗ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ಈಗ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊಪ್ಪು ಹಾಕಿದ ತಕ್ಷಣ ನೋಡಿ, ಈ ಥರ ಚೆನ್ನಾಗಿ ಒಂದು ಎರಡು ಸಲ ತಿರುಗಿಸ್ಕೋಬೇಕು. ಸ್ನೇಹಿತರೆ ನೋಡಿ, ಇದು ಆ ಫ್ರೈ ಮಾಡ್ತಿದ್ದಂಗೆ ಆ ಸೊಪ್ಪಿನ ಘಮ ಘಮ ಘಮ ಅಂತಿರಬೇಕು, ಅಷ್ಟು ಚೆನ್ನಾಗಿರುತ್ತೆ. ಈಗ ಆ ಸೊಪ್ಪಿನದೆಲ್ಲ ಫ್ಲೇವರ್ ಅಂದರೆ ಚೆನ್ನಾಗಿ ಅದನ್ನು ಫ್ರೈ ಆಗ್ತಿದ್ದಂಗೆ ನಾನು ಒಂದು 100 ಗ್ರಾಮ್ ತೊಗರಿಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಆ ಬೇಯಿಸಿಟ್ಕೊಂಡಿರುವಂಥ ತೊಗರಿಬೇಳೆಯನ್ನು ಇದಕ್ಕೆ ಸೇರಿಸ್ಕೊಂಡು ನಿಧಾನಕ್ಕೆ ಕುದಿ ಬರ್ತಿದ್ದಂಗೆ ಮಸ್ಕೊಂಡು ಅದನ್ನು ನೀಟಾಗಿ ರೆಡಿ ಮಾಡ್ಕೊಂಬೋಣ. ಈಗ ನಾನು 100 ಗ್ರಾಮ್ ತೊಗರಿಬೇಳೆಯನ್ನು ಬೇಯಿಸಿಟ್ಕೊಂಡಿರೋಂಥ ತೊಗರಿಬೇಳೆಯನ್ನು ಈಗ ಹಾಕ್ತಾಯಿದ್ದೀನಿ. ಹಾಗೆ ಕನ್ಸಿಸ್ಟೆನ್ಸಿಗೆ ಒಂದು ಗ್ಲಾಸಷ್ಟು ನೀರನ್ನು ಇದಕ್ಕೆ ಸೇರಿಸಿ. ಸ್ನೇಹಿತರೆ, ಈಗ ಒಂದು 1/2 ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೇ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ಈಗ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬೋಣ. ಸ್ನೇಹಿತರೆ, ಇದು ಈಗ ನಾನು ಸೊಪ್ಪು, ಟೊಮೆಟೊ, ಬೇಳೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಕುದಿ ಬರಲಿ, ಆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ, ಆಮೇಲೆ ಮಸಿಯಕ್ಕೆ ಶುರು ಮಾಡೋಣ. ತುಂಬ ಚೆನ್ನಾಗಿ ಬರುತ್ತೆ. ಮುಂಚೆ ಒಂದು ಸ್ವಲ್ಪ ತೊಗೊಂಡು ಫ್ರೈ ಮಾಡ್ತಿದ್ರೆ ಹಳೆ ಕಾಲದಲ್ಲಿ ತೊಗೊಂಡು ಆ ಒರಳು ಕಲ್ಲಲ್ಲಿ ಒಂದ್ಸಲ ಮಸ್ಕೊಂಡು ಆಮೇಲೆ ಹಾಕೋಳು ಒಗ್ಗರಣೆ, ಅದು ಇನ್ನೂ ಸೂಪರಾಗಿರೋದು. ಈಗ ಒರಳು ಕಲ್ಲಲ್ಲಿ ರುಬ್ಬೋರಿಲ್ಲ, ನಾವು ರುಬ್ಬೋಕ್ಕೆ ಶಕ್ತಿ ಇಲ್ಲ, ಅದಕ್ಕೋಸ್ಕರ ಇದೊಂದು ಪ್ರೊಸೀಜರನ್ನು ಮಾಡ್ಕೊಂಡಿದ್ದೀವಿ. ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ನಡೀತಾನೇ ಇರುತ್ತೆ, ಆ ಥರ ಮಾಡ್ತಿದ್ವಿ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಈ ಥರನೂ ಪ್ರಯತ್ನ ಮಾಡಿ, 100% ಚೆನ್ನಾಗಿರುತ್ತೆ. ಸ್ನೇಹಿತರೆ, ನಾವು ಹಾಕಿರೋವಂಥ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಬಂದಿದೆ. ಈಗ ಚೆನ್ನಾಗಿ ಬೆಂದ ಮೇಲೆ ಈಗ ಇದನ್ನು ಮಸಿಬೇಕು. ಆವಾಗಲೇ ನಿಮ್ಗೆ ಅದು ರುಚಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಒಳ್ಳೆ ಮುದ್ದೆ, ಒಳ್ಳೆ ರುಚಿಕರವಾಗಿಂಥ ಮೊಸಪು ರೈ ಆಗುತ್ತೆ. ಈ ಮಸಿ ಅದನ್ನು ತೊಗೊಂಡಿದ್ದೀನಿ. ಮುಂಚೆ ಎಲ್ಲ ಒಳ್ಳೆ ಕಲ್ಲಲ್ಲಿ ಮಸಿಬೋದಾಗಿತ್ತು, ಕೆಲವರು ಮಿಕ್ಸಿಲಿ ರುಬ್ಬಿಟ್ಟು ಹಾಕ್ಬಿಡ್ತಾರೆ, ಅದು ಚೆನ್ನಾಗಿರುತ್ತೆ. ಎಲ್ಲನೂ ಒಂದೊಂದು ಪ್ರೊಸೀಜರ್ ಅಷ್ಟೇ, ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾರೆ. ಈಗ ನಾ ಇದನ್ನು ಮಸಿದ್ಬಿಡ್ತೀನಿ ಕೈಯಲ್ಲಿ. ಇದನ್ನು ಸಣ್ಣ ಅಂದರೆ ಚೆನ್ನಾಗಿ ಜಾಸ್ತಿ ಉರಿಯೋ ಟೈಮಲ್ಲಿ ಈ ಥರ ಮಸಿ ಹಾಕೋಬೇಡಿ, ಮೈ ಅಂದರೆ ಕೈಗೆಲ್ಲ ಹಾರುತ್ತೆ. ಸ್ವಲ್ಪ ಉರಿಯನ್ನು ಕಮ್ಮಿ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಇದರಲ್ಲಿ ಮಸ್ಕೋಬೋದು. ಈಗ ಇದನ್ನು ಮಸ್ತ್ಬಿಡೋಣ. ಸ್ನೇಹಿತರೆ ನೋಡಿ, ಈ ಥರ ಚೆನ್ನಾಗಿ ಮಸ್ತಾಗಿದೆ. ಈಗ ಚೆನ್ನಾಗಿ ಇದು ಕುದಿತನೂ ಇದೆ, ಒಳ್ಳೆ ಘಮ ಘಮ ಅಂತಿರೋ ಮೊಸಪು ರೆಡಿಯಾಗಿದೆ. ಇದನ್ನು ಅಕಸ್ಮಾತ್ ನೀವು ಕೈಯಲ್ಲಿ ಮಸಿಯೋಕ್ಕೆ ಸಮಸ್ಯೆ ಆಗುತ್ತೆ ಆ ಥರ ಏನಾರ ಇದ್ದರೆ, ನೀವು ಮಿಕ್ಸಿಲಿ ಕೂಡ ಸ್ವಲ್ಪ ನಾವು ಫ್ರೈ ಮಾಡ್ತೀವಲ್ಲ ಆ ಟೈಮಲ್ಲಿ ಒಂದು 1/2 ಎತ್ಕೊಂಡು ಅದನ್ನು ಮಿಕ್ಸಿಲಿ ಒಂದು ತರಿ ಒಂದು 2 ಸಲ ಹಿಂಗೆ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು, ಪೂರ್ತಿ ಎಲ್ಲ ಇದಾಗ್ಬಿಡುತ್ತೆ. ಆ ಥರ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಇದನ್ನು ಕೈಯಲ್ಲೇ ಮಸಿಬೇಕು ಅನ್ನೋದೇನಿಲ್ಲ, ಮಿಕ್ಸಿಲಿ ಕೂಡ ಒಂದು 2 ಸಲ ಹಿಂಗೆ ಆಡಿಸ್ಬಿಟ್ಟು ಮಸ್ಕೊಂಡು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಘಮ ಘಮ ಅಂತಿರೋ ಮೊಸಪ್ಪು ರೆಡಿಯಾಗಿದೆ. ಈಗ ಬಿಸಿ ಬಿಸಿ ಮುದ್ದೆ, ಒಳ್ಳೆ ಸೊಪ್ಪು ಸಾಂಬಾರು ಇದ್ದರೆ ಆರೋಗ್ಯನೂ ಸೂಪರು, ದೇಹಕ್ಕೂ ತುಂಬ ಒಳ್ಳೆಯದಿದು, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಿದ್ರೆ ಅದ್ರ ರುಚಿನೇ ಬೇರೆ. ಮುದ್ದೆನ ಆ ಸಾಂಬಾರ್ ಜೊತೆ ಹಿಂಗೆ ಒಂದ್ಸಲ ತಿರುಗಿಸ್ಕೊಂಡು ಒಂದ್ಸಲ ನುಂಗದ ಅಂದರೆ ಅದ್ರ ರುಚಿನೇ ಬೇರೆ, ಆಹಾ ಅಂತಿರಬೇಕು.
1: ಸ್ನೇಹಿತರೆ, ಕೆಲವೊಂದು ತಿನಿಸುಗಳನ್ನು, ಕೆಲವೊಂದು ಆಹಾರ ಪದಾರ್ಥಗಳನ್ನು, ಕೆಲವೊಂದು ಊಟಗಳನ್ನು ತೃಪ್ತಿ ಕೊಡುವಂತಹ ಊಟಗಳು ಅಂತ ಹೇಳ್ತೀವಿ. ಹಬ್ಬ ನೆಮ್ಮದಿಯಾಗಿ ಊಟ ಮಾಡಿದೆ, ತೃಪ್ತಿಯಾಗಿ ಊಟ ಮಾಡಿದೆ, ತುಂಬ ಖುಷಿಯೇ ಆಯಿತು ಅಂತ ಆ ಖುಷಿನ ಅನುಭವಿಸ್ತೀವಲ್ವಾ, ಆ ರೀತಿಯ ಊಟಗಳಲ್ಲಿ ಈ ಸೊಪ್ಪು ಸಾಂಬಾರು ಮುದ್ದೆ ಊಟ ಕೂಡ ಒಂದು ಅಂತ ಅಂದ್ಕೊಳ್ತೀನಿ. ಸಾಕಷ್ಟು ಜನರ ಫೇವ್ರೆಟ್ ಆಗಿರುತ್ತೆ ಈ ಮಸ್ಸೊಪ್ಪು ಸಾಂಬಾರು ಮತ್ತು ಮುದ್ದೆ. ಮಸ್ಸೊಪ್ಪು ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ವಿನಯ್ ಶ್ರೀನಿವಾಸ್ ಸರ್ ಅವರು. ಇಲ್ಲಿ 4 ಥರದ ಸೊಪ್ಪಿನ ರುಚಿ ಸಿಗತ್ತೆ ಸ್ನೇಹಿತರೆ, ಜೊತೆಗೆ ಬೇಳೆಯ ರುಚಿ, ಅದರೊಟ್ಟಿಗೆ ಆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಟೊಮೊಟೊ, ಈರುಳ್ಳಿ ಉಪಯೋಗ ಕೂಡ ಮಾಡಿದ್ದಾರೆ. ಅದರ ಒಂದು ಸ್ಪೆಷಲ್ ಟೇಸ್ಟ್ ಕೂಡ ಸಿಗತ್ತೆ. ನೀವು ಕೂಡ ಮಸ್ಸೊಪ್ಪು ಸಾಂಬಾರನ್ನು ಮಾಡ್ಕೊಳ್ಳಿ. ಮುದ್ದೆಗೂ ಸೈ, ಅನ್ನಕ್ಕೂ ಸೈ, ರೊಟ್ಟಿ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಸಾಂಬಾರನ್ನು ತಿಳಿಸ್ತೀನಿ ಸ್ನೇಹಿತರೆ, ವಿನಯ್ ಶ್ರೀನಿವಾಸ್ ಸರ್ ಅವರಿಂದ. ಪುಟ್ಟ ವಿರಾಮದ ನಂತರ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿನಯ್ ಶ್ರೀನಿವಾಸ್ ಸರ್ ಅವರು ಮಸ್ಸೊಪ್ಪು ಸಾಂಬಾರ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದರು. ಸಾಕಷ್ಟು ತೃಪ್ತಿ ಕೊಡುವಂತಹ ಊಟಗಳಲ್ಲಿ ಈ ಮಸ್ಸೊಪ್ಪು ಸಾಂಬಾರು ರಾಗಿ ಮುದ್ದೆ ಕೂಡ ಒಂದಾಗಿದೆ. ಸ್ನೇಹಿತರೆ, ತುಂಬ ಜನರಿಗೆ ಫೇವ್ರೆಟ್ ಈ ಮಸ್ಸೊಪ್ಪು ಸಾಂಬಾರು ರಾಗಿ ಮುದ್ದೆ. ಇದರೊಟ್ಟಿಗೆ ಸ್ನೇಹಿತರೆ, ಮತ್ತೊಂದು ಸ್ಪೆಷಲ್ ಸಾಂಬಾರ್ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಸಾಂಬಾರ್ಗಳ ವಿಷಯಕ್ಕೆ ಅಂತ ಬಂದಾಗ ತೊಗರಿಬೇಳೆ ಅಥವಾ ಹೆಸರುಬೇಳೆಯನ್ನು ಬಳಸಿ ಸಾಂಬಾರ್ ಮಾಡೋದುಂಟು. ಇಲ್ಲಿ ಬೇಳೆ ಇಲ್ಲದೇನೂ ಕೂಡ ಸಾಂಬಾರ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮಾಡುವುದರ ಮುಖಾಂತರ ಹೇಳ್ಕೊಡ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಬೇಳೆಯನ್ನು ಬಳಸದೆ ಸಾಂಬಾರ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಕೇಳೋಣ.
3: ಇವತ್ತು ದೇವಸ್ಥಾನಗಳಲ್ಲಿ ಸಿಗುವಂಥದ್ದು ಆ ಬೂದುಗುಂಬಳಕಾಯಿ ಸಾಂಬಾರು ಮಾಡ್ತಾರಲ್ಲ, ಎಲ್ಲ ದೇವಸ್ಥಾನಗಳಲ್ಲಿ ಊಟ ಮಾಡಿದಾಗ ಸಿಗುತ್ತಲ್ಲ, ಆ ಸಾಂಬಾರು ಹೇಗೆ ಮಾಡೋದು? ಸಿಂಪಲ್ಲು, ನೀವು ಬೇಳೆಗಳೆ ಏನು ಬೇಯಿಸ್ದೇ ಸಡನ್ನಾಗಿ ಅರ್ಜೆಂಟಿಗೆ ಏನೋ ಒಂದು ಸಾಂಬಾರು ಮಾಡ್ಕೋಬೇಕು, ಏನೋ ಒಂದು ತರಕಾರಿ ಇರುತ್ತೆ ಅದಕ್ಕೊಂದು ಸಾಂಬಾರು ಮಾಡ್ಕೋಬೇಕು ಅಂತ ಹೇಳಿದ್ರೆ ರೆಡಿಮೇಡು

0: ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಜೀರಿಗೆ ಒಂದು ಒಳ್ಳೆ ಘಮ ಕೊಡೋದು. ಎರಡು ಟೇಬಲ್ ಸ್ಪೂನ್ ಜೀರಿಗೆ ಲಾಸ್ಟಿಗೆ ಹಾಕೊಂಡ್ರೆ ಒಳ್ಳೇದು. ಸ್ಟಾರ್ಟಿಂಗೆ ಹಾಕ್ಬಿಟ್ರೆ ಎಲ್ಲ ಕಪ್ಪಗೆ ಹಾಕ್ಬಿಡುತ್ತೆ ಜೀರಿಗೆ, ಚೆನ್ನಾಗಿರಲ್ಲ. ಈಗ ಅರ್ಧ ಕಾಯಿನ ತುರಿದಿಟ್ಕೊಂಡಿದ್ದೀನಿ, ಅದು ಹಾಕೊಳ್ತಾ ಇದ್ದೀನಿ. ಈ ಕಾಯಿನ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಒಳ್ಳೆ ನಿಮಗೆ ಆ ಫ್ಲೇವರ್ ಬರುತ್ತೆ. ನಿಮಗೆ ಸಾಂಬಾರು ತಿಂತಿದ್ರೆ ಆ ರುಚಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಆದ್ದರಿಂದ ಕಾಯಿ ಚೆನ್ನಾಗಿ ಹುರಿಬೇಕು, ಸಣ್ಣ ಕಾವಲ್ಲಿ ಅದೇ ಜಿಡ್ ಬಿಟ್ಕೋಬೇಕು. ಕಾಯೇ ಅದರಲ್ಲಿರೋ ಜಿಡ್ಡಿರುತ್ತೆ, ಕಾಯಲ್ಲಿ ಒಂದಷ್ಟು ಜಿಡ್ಡಿನಂಶ ಇರುತ್ತೆ, ಅದು ಬಿಟ್ಕೋಬೇಕು ಹುರಿತಾ ಹುರಿತಾ ಹುರಿತಾ. ನೋಡಿ ಸ್ನೇಹಿತರೆ, ಈ ಸಮಯದಲ್ಲಿ ಆಫ್ ಮಾಡ್ತಾ ಇದ್ದೀನಿ ಸ್ಟೌನ. ಇದಕ್ಕೆ ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಎರಡು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಸಾಸಿವೆ ಸ್ಟೌ ಆಫ್ ಮಾಡಿದ್ಮೇಲೆ ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ, ಸಾಸಿವೆ ಸಿಡಿದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿರಲ್ಲ. ಈ ಮಸಾಲೆ ಹಸಿ ಮಸಾಲೆ ಹುರಿಬೇಕಿದೆ. ಆ್ಯಕ್ಚುಲಿ ಕಾಯಿ ಸಾಸಿವೆ ಹಿಂಗೆ ಮಾತ್ರ ಹಾಕಿ ರುಬ್ಬಿ ಮಾಡ್ತಾರೆ ಕೆಲವರು, ಅದು ಚೆನ್ನಾಗಿರುತ್ತೆ ಕಾಯಿ ರಸ ಅಂತ. ಇದಕ್ಕೆ ಲಾಸ್ಟಿಗೆ ಹಾಕಿದ್ರೆ ಸಾಸಿವೆ ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಒಳ್ಳೆ ಘಮನೂ ಬರುತ್ತೆ, ನಿಮ್ಗೆ ಆ ಒಳ್ಳೆ ನಿಮ್ಗೆ ಅದು ಟೇಸ್ಟ್ ಮಾಡ್ತಿದ್ರೆ ನಿಮ್ಗೆ ಆ ಫೀಲ್ ಸಿಗುತ್ತದು. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ, ಒಂದೂವರೆ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಕೊಂಬಂದ್ಬಿಡೋಣ, ಫುಲ್ಲು ನೈಸಿಗೆ ರುಬ್ಕೊಂಬರೋಣ. ನೋಡಿ ಸ್ನೇಹಿತರೆ, ಇದು ರುಬ್ಕೊಂಡಿದ್ದೀನಿ, ಫುಲ್ ನೈಸಾಗಿ ರುಬ್ಕೊಂಡಿದ್ದೀನಿ, ತುಂಬ ನೈಸ್ ಏನು ಬೆಣ್ಣೆ ಥರ ಏನು ಬೇಡ. ಇದನ್ನು ಹಾಕಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿ. ಒಂದು ಎರಡು ಸ್ಪೂನು ಒಗ್ಗರಣೆಗೋಸ್ಕರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಒಗ್ಗರಣೆಗೆ ಸುಮ್ಮನೆ ಒಂದು ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ, ಎರಡು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಗುಂಡುಹೋಳು, ಸುಮ್ಮನೆ ಒಂದು ಎರಡು ಸಲ ಹಿಂಗೆ ಬಾಡಿಸ್ಬಿಟ್ಟು ಈಗ ಬೂದುಗುಂಬಳಕಾಯಿ ಹಚ್ಚಿರೋಂಥ ಬೂದುಗುಂಬಳಕಾಯಿ ಹಾಕೋಣ. ನೋಡಿ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೂದುಗುಂಬಳಕಾಯಿ, ಇನ್ನು ಬೇಕಾದ್ರೆ ಸ್ಟಿಕ್ ಥರ ಕಡ್ಡಿ ಕಡ್ಡಿನೂ ಕಟ್ ಮಾಡಿ ಇಟ್ಕೋಬೋದು, ಅದು ಚೆನ್ನಾಗಿರುತ್ತೆ. ಸುಮ್ಮನೆ ಒಂದು 200 ಗ್ರಾಮ್ ಅಷ್ಟು ಬೂದುಗುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ನೋಡಿ ನೀರು ಹಾಕೊಂಬೋಣ. ಈಗ ತರಕಾರಿ ಬೇಯೋಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ ಇವಾಗ ನಾನು ಸ್ನೇಹಿತರೆ ಬೂದುಗುಂಬಳಕಾಯಿ ಉಪಯೋಗಿಸ್ಕೊಂಡಿದ್ದೀನಿ ಸಡನ್ನಾಗಿ ಬೇಗ, ಯಾಕಂದರೆ ಸಡನ್ನಾಗಿ ಸಾಂಬಾರು ಮಾಡಬೇಕು ಅಂದರೆ ತೆಳು ತರಕಾರಿಗಳು ಹಾಕಬೇಕು, ಬೂದುಗುಂಬಳಕಾಯಿ, ಸೌತೆಕಾಯಿ, ಇಲ್ಲಾಂದರೆ ಬದನೆಕಾಯಿ, ಈ ಥರದ್ದು ಯಾವ್ದಾರ ಅಂತ, ಇಲ್ಲ ಹಾಲು ಸೌರೆಕಾಯಿ, ಈ ಥರ ತರಕಾರಿಗಳು ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತೆಳು ತರಕಾರಿ ತಕ್ಷಣ ಬೇಯುತ್ತೆ 2 ನಿಮಿಷಕ್ಕೆ. ಜನರಲ್ಲಾಗಿ ದೇವಸ್ಥಾನಗಳಲ್ಲಿ ಸೋರೆಕಾಯಿ ಇಲ್ಲ ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಈ ಥರ ಬೂದುಗುಂಬಳಕಾಯಿ ಹಾಕಿ ಸಾಂಬಾರುಗಳು ಮಾಡ್ತಾರೆ, ಯಾಕಂದರೆ ದೇವಸ್ಥಾನಕ್ಕೆ ಸುಮಾರಷ್ಟು ದಾನಗಳು ಬಂದಿರುತ್ತೆ ಬೂದುಗುಂಬಳಕಾಯಿ ಅಂತೆಲ್ಲ ಹೇಳಿ ಅದರದೇ ಸಾಂಬಾರುಗಳು ಜಾಸ್ತಿ ಮಾಡ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ, ಮೇಜರ್ ದೇವಸ್ಥಾನಗಳಲ್ಲಿ. ಈ ಅದಕ್ಕೋಸ್ಕರ ನಾನು ಅದೇ ಒಂದು ಟೆಕ್ಸ್ಚರು ಅದೇ ಫೀಲ್ ಬರಲಿ ಅಂತ ಹೇಳಿ ನಾನು ಇವತ್ತು ಬೂದುಗುಂಬಳಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ. ಸುಮ್ಮನೆ ಒಂದು ಚಿಟ್ಕಿ ಅದು ಮಸಾಲೆಗೆ ಹಾಕ್ಕೊಂಡಿದ್ದೀವಿ, ಇದು ಬೇಯಬೇಕಾದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಮತ್ತು ಆ್ಯಂಟಿಬಯೋಟಿಕ್ಕು ಅರಶಿನ, ಅದಕ್ಕೋಸ್ಕರ ಒಂದು ಚಿಟ್ಕಿ ಅರಶಿನ ಹಾಕ್ತಾಯಿದ್ದೀನಿ ಬೇಯೋದಕ್ಕೆ. ನೋಡಿ ಇದು ನಾನು ಕಲ್ತಿದ್ದು ನಮ್ಮ ತಾಯಿಯವರು ಮನೇಲಿ ಮಾಡೋರು, ಅವಾಗ ನೋಡ್ಕೊಂಡು ಕಲ್ತ್ಕೊಂಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಬಟ್ ನಾನು ಇವಾಗ ಮಾಡಿದಾಗ ನಾವು ಮಾಡ್ಕೊಂಡು ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ, 100% ಚೆನ್ನಾಗಿ ಬರುತ್ತೆ.
1: ಸ್ನೇಹಿತರೆ, ಬೇಳೆ ಇಲ್ಲದೆ ಈ ರೀತಿಯಲ್ಲೂ ಕೂಡ ಸಾಂಬಾರನ್ನು ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಾಗತ್ತೆ, ಟೇಸ್ಟಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಮಾಡುವುದರ ಮುಖಾಂತರ ವಿನಯ್ ಶ್ರೀನಿವಾಸ್ ಸರ್ ಅವರು. ನೀವು ಕೂಡ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಯೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ವಿನಯ್ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ರಾಘವೇಂದ್ರ ಸ್ವಾಮಿಗಳ 355ನೇ ವರ್ಷದ ಆರಾಧನಾ ಮಹೋತ್ಸವದ ಉತ್ತರಾರಾಧನೆ ಅಂಗವಾಗಿ ಜಿಲ್ಲೆಯ ವಿವಿಧೆಡೆ ರಾಯರ ಮಠದಲ್ಲಿ ಸೋಮವಾರ ಮಹಾರಥೋತ್ಸವ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶಿವಮೊಗ್ಗ ದುರ್ಗಿಗುಡಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬೆಳಗ್ಗೆಯಿಂದಲೇ ರಾಯರಿಗೆ ಅಷ್ಟೋತ್ತರ ಅಭಿಷೇಕ, ಫಲ ಪಂಚಾಮೃತ ಅಭಿಷೇಕ, ರಜತ ಕವಚ ಸೇವೆ, ಉಯ್ಯಾಲೆ ಸೇವೆ, ಸರ್ವ ಸೇವೆ, ಮಹಾಪೂಜೆ, ಬೆಳ್ಳಿರಥೋತ್ಸವ ಸೇವೆ ನೆರವೇರಿದವು. ಮಹಾರಥೋತ್ಸವದಲ್ಲಿ 100+ ಪಾಲ್ಗೊಂಡು ತೇರನ್ನೆಳೆದರು. ರಾಯರ ಆರಾಧನೆ ಪ್ರಯುಕ್ತ ವಿವಿಧ ಭಜನಾ ತಂಡಗಳು ಹಾಗೂ ಭಕ್ತರು ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು. ಶಿವಮೊಗ್ಗದ ಕೆಆರ್ ಪುರಂ ರಸ್ತೆ ಹಾಗೂ ಬಿಬಿ ರಸ್ತೆಯ ರಾಯರ ಮಠ, ಮಂಜುನಾಥ ಬಡಾವಣೆಯ ರಾಯರ ಮಠದಲ್ಲೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. 100+ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ಬೊಮ್ಮನಕಟ್ಟೆ ದೇವಂಗಿ ರತ್ನಾಕರ ಬಡಾವಣೆಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಮುಂದಿನ ವಿವರ. ಗೃಹಿಣಿಯರು ಮನೆಯಲ್ಲಿ ದೈನಂದಿನ ಕೆಲಸಗಳ ಜೊತೆಗೆ ಕೀರ್ತನೆಗಳನ್ನು ಹಾಡುತ್ತಾ, ಸ್ತೋತ್ರಗಳನ್ನು ಪಠಿಸುತ್ತಾ ಸಂಸ್ಕೃತಿ ಮತ್ತು ಸಂಸ್ಕಾರದ ಮಹತ್ವ ಪರಿಚಯಿಸುತ್ತಾ ಬಂದಿದ್ದಾರೆ ಎಂದು ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ತಾಲೂಕು ಸಂಚಾಲಕಿ ಮಂಜುಳಾ ಬದರಿನಾಥ್ ಹೇಳಿದರು. ಸಾಗರದಲ್ಲಿ ಆಯೋಜಿಸಿದ್ದ ದಾಸ ಶಿರೋಮಣಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಉತ್ತರಾದಿ ಮಠದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳರವರ ಆಶೀರ್ವಾದದಲ್ಲಿ ಮುನ್ನಡೆಯುತ್ತಿರುವ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯ ನಡೆಸುವ ಪರೀಕ್ಷೆಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ತೊಡಗಿಸಿಕೊಳ್ಳುತ್ತಿದ್ದಾರೆ ಎಂದರು. ಮಾಧವ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಗುರುರಾಜ್ ಕಲ್ಲಾಪುರ ಮಾತನಾಡಿ, ಹರಿದಾಸ ಪರಂಪರೆಗೆ ದಾಸವರೇಣ್ಯರು ನೀಡಿದ ಕೊಡುಗೆ ಬಹುದೊಡ್ಡದು. ಬದುಕಿನ ಅರ್ಥವನ್ನು ಅನಾವರಣಗೊಳಿಸುವ ಜೊತೆಯಲ್ಲಿ ಭಕ್ತಿ ಮತ್ತು ಬದುಕಿನ ಸಮನ್ವಯ ಸಾಧಿಸುವುದು ಹೇಗೆ ಎನ್ನುವುದನ್ನು ದಾಸ ಪರಂಪರೆ ನಮಗೆ ಪರಿಚಯಿಸಿದೆ ಎಂದರು. ಮಾಧವ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಟ್ಟಿ, ಮೋಹನ್ ಅಳಂಗಂ ಭಟ್, ವಾದಿರಾಜ್, ಶ್ರೀಚಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ವಿವರ. ನಿಸರ್ಗ ಸೃಷ್ಟಿಯ ಆಹಾರ ಪದಾರ್ಥಗಳ ಸೇವನೆಯಿಂದ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ. ಆಹಾರ ಸೇವನೆಯಲ್ಲಿನ ವ್ಯತ್ಯಯದಿಂದಲೇ ಕಾಯಿಲೆಗಳು ಸೃಷ್ಟಿಯಾಗುತ್ತವೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ಹೇಳಿದರು. ಸೊರಬದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆಯಿಂದ ಸಂಜೀವಿನಿ ಒಕ್ಕೂಟದ ಸ್ವಸಹಾಯ ಸಂಘದ ಸದಸ್ಯರಿಗೆ ಆಯೋಜಿಸಿದ್ದ ಆಯುಷ್ ವಿಶೇಷ ಶಿಬಿರದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಿರ್ದಿಷ್ಟ ವಯಸ್ಸಿನಲ್ಲಿ ಬರುವ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು, ಮಹಿಳೆಯರಲ್ಲಿ ಹೆಚ್ಚಾಗಿ ಬ್ರೆಸ್ಟ್, ಸರ್ವಿಕಲ್ ಕ್ಯಾನ್ಸರ್, ಥೈರಾಯ್ಡ್, ಬೋನ್ ಡೆನ್ಸಿಟಿ, ಮೆನೋಪಸ್ ಕಾಯಿಲೆ ಬಗ್ಗೆ ಅರಿವು ಮೂಡಿಸುವಲ್ಲಿ ಇಂತಹ ಶಿಬಿರಗಳು ನೀಡುವ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ನಾವು ಸೇವಿಸುವ ಆಹಾರ ಹೇಗಿರಬೇಕು, ಮಕ್ಕಳಿಗೆ ಹೇಗೆ ಯಾವ ರೀತಿ ಆಹಾರ ನೀಡಬೇಕು ಎಂಬ ಮಾಹಿತಿ ತಿಳಿದುಕೊಳ್ಳಬೇಕು ಎಂದರು. ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯಾಯಿತು. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿ ಗೋಧಿ ಸಕ್ಕರೆ ಮೈದಾ ಕಡಿಮೆ ಸೇವಿಸಿ ಪೋಷಕಾಂಶಯುಕ್ತ ಆಹಾರ ಸೇವಿಸಿ ಸೊಪ್ಪನ್ನು ಹೆಚ್ಚು ಬಳಸಬೇಕು ಕೊಬ್ಬಿನಾಂಶ ಇರುವ ಆಹಾರ ಸೇವನೆ ಕಡಿಮೆ ಮಾಡಿ ಎಂದು ಸಲಹೆ ನೀಡಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ನಗರದ ಸಹಚೇತನ ನಾಟ್ಯಾಲಯದಿಂದ ಸೆಪ್ಟೆಂಬರ್ 3-5 ನಾಟ್ಯಾರಾಧನಾ 15 ರಾಷ್ಟ್ರೀಯ ನೃತ್ಯ ಮಹೋತ್ಸವ ಆಯೋಜಿಸಲಾಗಿದೆ ಎಂದು ಸಹಚೇತನ ಗೌರವಾಧ್ಯಕ್ಷ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಸೆಪ್ಟೆಂಬರ್ 3 ಸಂಜೆ 6:30 ನಾಟ್ಯಾಲಯದ ವಿದ್ಯಾರ್ಥಿಗಳಿಂದ ಶಿವಲೀಲೆಗಳನ್ನು ಆಧರಿಸಿದ ಶಿವಾನುಭವಂ ನೃತ್ಯ ಪ್ರದರ್ಶನದೊಂದಿಗೆ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸೆಪ್ಟೆಂಬರ್ 4 ಸಂಜೆ 6:30 ನೃತ್ಯಗುರು ಸಹನ ಚೇತನ ಅವರಿಂದ ಪಾಂಡುರಂಗಂ ಭಜೆ ಏಕವ್ಯಕ್ತಿ ನೃತ್ಯ, 200 ವಿದ್ಯಾರ್ಥಿಗಳು ಶ್ರೀ ಚರಣಂ ವಿಶ್ವರೂಪಿಣಿ ನೃತ್ಯ ಪ್ರಸ್ತುತಪಡಿಸುವರು. 5 ಸಂಜೆ 6:30 ಬೆಂಗಳೂರಿನ ಪ್ರತಿಭಾ ರಾಮಸ್ವಾಮಿ ಹಾಗೂ ಜನನಿ ಮುರಳಿ ಅವರಿಂದ ಕವಿ ದರಾ ಬೇಂದ್ರೆ ಜೀವನಾಧಾರಿತ ನೃತ್ಯ ರೂಪಕ ಹಾಗೂ ಕೋಲ್ಕತ್ತಾದ ಪ್ರಿಯಾಂಕಾ ಸಹ ಮತ್ತು ತಂಡದಿಂದ ಕಥಕ್ ನೃತ್ಯ ಪ್ರದರ್ಶನ ನಡೆಯಲಿದೆ. ಸಮಾರೋಪದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಹಾಲಾಡಿ ಭಾಗವಹಿಸುವರು ಎಂದು ಹೇಳಿದರು. ನೃತ್ಯಗುರು ಸಹನಾ ಚೇತನ್ ಮಾತನಾಡಿ, ನಾಟ್ಯಾಲಯದಿಂದ ಶಿವಮೊಗ್ಗದ 6 ಬಡಾವಣೆಗಳಲ್ಲಿ ಭರತನಾಟ್ಯದ ತರಗತಿಗಳು ನಡೆಯುತ್ತಿವೆ. ದೇಶದ ನಾನಾ ಭಾಗಗಳ ನೃತ್ಯ ಪ್ರಕಾರಗಳನ್ನು ಸ್ಥಳೀಯ ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಕಳೆದ 15 ವರ್ಷಗಳಿಂದ ಈ ಮಹೋತ್ಸವ ನಡೆಸಲಾಗುತ್ತಿದೆ. ನಮ್ಮ ನಾಟ್ಯಾಲಯದ ವಿದ್ಯಾರ್ಥಿಗಳು ಬೆಂಗಳೂರು, ಮಂಗಳೂರು, ಮೈಸೂರು, ಬೆಳಗಾವಿ, ಗೋಕರ್ಣ ಸೇರಿ ಕೇರಳ, ಒಡಿಶಾ, ಪುದುಚೇರಿ, ಗೋವಾ, ಮುಂಬೈನ ಪ್ರಮುಖ ಉತ್ಸವಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ಎಂದರು. ಪ್ರಮುಖರಾದ ಚೇತನ್, ಡಾ ನಾಗಮಣಿ ಆನಂದರಾಮ್, ವಿನಯ್ ಶಿವಮೊಗ್ಗ, ದಿನೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಉಳ್ಳೂರು ತ್ಯಾಗರ್ತಿವರೆಗಿನ 110/11 kV ವಿದ್ಯುತ್ ಗ್ರಿಡ್ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚಿಸುವಂತೆ ಒತ್ತಾಯಿಸಿ ಸಾಗರ ತಾಲೂಕಿನ ತ್ಯಾಗರ್ತಿ, ಬರೂರು, ಹಿರೇಬಿಲಗುಂಜಿ ಗ್ರಿಡ್ ಹೋರಾಟ ಸಮಿತಿಯ ಪ್ರಮುಖರು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಮನವಿ ಸಲ್ಲಿಸಿದರು. 7 ವರ್ಷಗಳ ಹಿಂದೆ ಗ್ರಿಡ್ ಮಂಜೂರಾಗಿದ್ದು 60% ಕಾಮಗಾರಿ ಪೂರ್ಣಗೊಂಡಿದೆ. ಕೆಲವೆಡೆ ನ್ಯಾಯಾಲಯದಿಂದ ತಡೆಯಾಜ್ಞೆ, ಗುತ್ತಿಗೆದಾರರ ಹಿಂದೇಟು ಸೇರಿ ವಿವಿಧ ಕಾರಣಗಳಿಂದ ಕಾಮಗಾರಿ ನಿಂತಿದೆ. ಈ ಹಿಂದೆ ಪ್ರತಿಭಟನೆ ನಡೆಸಿದ ವೇಳೆ 15 ದಿನದಲ್ಲಿ ಪೂರ್ಣಗೊಳಿಸುವ ಭರವಸೆ ನೀಡಿದ್ದರು. 2 ತಿಂಗಳಾದರೂ ಪೂರ್ಣಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ವಿವರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಮತ್ತಷ್ಟು ಪಾರದರ್ಶಕವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ಫಲಾನುಭವಿಗಳ ಬಯೋಮೆಟ್ರಿಕ್ ಮತ್ತು ಮುಖಚಹರೆ ದೃಢೀಕರಣ ಮೂಲಕ ಮರುಪರಿಶೀಲನೆ ನಡೆಸಲು ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ಎಂದು ಶಿವಮೊಗ್ಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಸಿಎಸ್ ಚಂದ್ರಭೂಪಾಲ ತಿಳಿಸಿದ್ದಾರೆ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಕೆಲವು ಫಲಾನುಭವಿಗಳು ಮರಣ ಹೊಂದಿದ, ವಲಸೆ ಹೋದ ಹಾಗೂ ಐಟಿ ಮತ್ತು ಜಿಎಸ್ಟಿ ತೆರಿಗೆ ಪಾವತಿಸಿರುವ ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆಯಲ್ಲಿ ಅನರ್ಹರನ್ನು ಕೈಬಿಟ್ಟು ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಕಾಲದಲ್ಲಿ ಸೌಲಭ್ಯ ಮುಂದುವರಿಸಲು ಈ ಮರುಪರಿಶೀಲನಾ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಫಲಾನುಭವಿಗಳ ಮರುಪರಿಶೀಲನೆಯನ್ನು ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ ಸರ್ವಿಸಸ್ ನಿರ್ದೇಶನಾಲಯ ಅಭಿವೃದ್ಧಿಪಡಿಸಿದ ವೆಬ್ ಅಥವಾ ಮೊಬೈಲ್ ಆಪ್ ಮೂಲಕ ನಡೆಸಲಾಗುತ್ತದೆ. ಗ್ಯಾರಂಟಿ ಸಮಿತಿ ಸದಸ್ಯರು ಮತ್ತು ಸರ್ಕಾರಿ ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಫಲಾನುಭವಿಗಳು ನಮೂನೆಯನ್ನು ಭರ್ತಿ ಮಾಡಿ ಅದೇ ಭೇಟಿಯ ಸಮಯದಲ್ಲಿ ಹಿಂತಿರುಗಿಸಬೇಕು. ಸಿಬ್ಬಂದಿಗಳು ಸ್ಥಳದಲ್ಲೇ ಫಲಾನುಭವಿಯ ಫೋಟೋ, ಜಿಪಿಎಸ್ ನಿರ್ದೇಶಾಂಕಗಳು, ಮುಖದ ದೃಢೀಕರಣ ಹಾಗೂ ಮತದಾರರ ಗುರುತಿನ ಚೀಟಿ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ದಾಖಲಿಸಿಕೊಳ್ಳುತ್ತಾರೆ. ಈ ಪ್ರಕ್ರಿಯೆಯನ್ನು 1 ತಿಂಗಳ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ಆಡಳಿತಾತ್ಮಕ ಜವಾಬ್ದಾರಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿದೆ. ಮನೆ ಭೇಟಿಯ ವೇಳೆ ಮುಖ ದೃಢೀಕರಣ ವಿಫಲವಾದರೆ ಅಥವಾ ಲಭ್ಯವಿಲ್ಲದಿದ್ದರೆ ಹತ್ತಿರದಲ್ಲಿರುವ ನ್ಯಾಯಬೆಲೆ ಅಂಗಡಿ, ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಪೂರ್ಣಗೊಳಿಸಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 1 ನಂತರ ಪಡಿತರ ಪಡೆಯಲು ನ್ಯಾಯಬೆಲೆ ಅಂಗಡಿಯಲ್ಲಿ ನೀಡಿರುವ ಬಯೋಮೆಟ್ರಿಕ್ ದತ್ತಾಂಶವನ್ನು ಆಹಾರ ಇಲಾಖೆಯಿಂದ ಪಡೆದು ಪರಿಶೀಲಿಸಲಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷಗಳು ಪೂರೈಸಿದ್ದು ಮಹಿಳೆಯರಿಗೆ ಆರ್ಥಿಕ ಭದ್ರತೆ ನೀಡಲಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ 2023 ಆಗಸ್ಟ್ 30ರಿಂದ ಇಲ್ಲಿಯವರೆಗೆ
ಒಟ್ಟು 32 ಕಂತುಗಳಲ್ಲಿ ತಲಾ ಒಬ್ಬರಿಗೆ 64,000 ಒಟ್ಟು 378,031 ಫಲಾನುಭವಿಗಳಿಗೆ ಹಣವನ್ನು ಡಿಬಿಟಿ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ HS ನಾಗಮೋಹನ್ ದಾಸ್ ರಚನೆ ಮೆಮೊರಬಲ್ ಟ್ರಯಲ್ಸ್ ಕೃತಿ ಅತ್ಯಂತ ವಿಭಿನ್ನ ಹಾಗೂ ವಿಶಿಷ್ಟವಾಗಿದೆ. ಇದರಲ್ಲಿ ಉಲ್ಲೇಖವಾಗಿರುವ ಪ್ರಕರಣಗಳ ವಿಚಾರಣೆಗಳ ಮಾಹಿತಿ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಎಂದು ಹಿರಿಯ ವಕೀಲ ಕೆ ಬಸಪ್ಪಗೌಡ ಹೇಳಿದರು. ನಗರದ ಸರ್ಕಾರಿ ನೌಕರರ ಸಂಘದಲ್ಲಿ ಪೀಪಲ್ಸ್ ಲಾಯರ್ಸ್ ಗಿಲ್ಡ್ನಿಂದ ನಿನ್ನೆ ಮೆಮೊರಬಲ್ ಟ್ರಯಲ್ಸ್ ಕೃತಿ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಾನೂನು ವ್ಯಾಸಂಗ ಮಾಡುವವರಿಗೆ ಹಾಗೂ ಯುವ ವಕೀಲರಿಗೆ ಈ ಕೃತಿ ಮಾರ್ಗದರ್ಶಿಯಂತಿದೆ ಎಂದರು. ಕೃತಿ ಕುರಿತು ಮಾತನಾಡಿದ ಪತ್ರಕರ್ತ ಹರ್ಷಕುಮಾರ್ ಕುಗ್ವೆ, ಸಾಕ್ರಿಟೀಸ್, ಗೆಲಿಲಿಯೋ, ಜೀಸಸ್ ಮುಂತಾದವರು ಸತ್ಯ ಹೇಳುವ ಸಲುವಾಗಿಯೇ ತಮ್ಮ ಜೀವನವನ್ನು ಕಳೆದುಕೊಂಡರು. ಪಟ್ಟಭದ್ರ ಹಿತಾಸಕ್ತಿಗಳು ನ್ಯಾಯವನ್ನು ಅದುಮಿಡಲು ಸದಾ ಪ್ರಯತ್ನಿಸುತ್ತಿವೆ ಎಂದರು. ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಯಾವುದೇ ಶಸ್ತ್ರಾಸ್ತ್ರ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ, ಆದರೆ ಗೆರಿಲ್ಲಾ ಹೋರಾಟದ ತರಬೇತಿ ಪಡೆದಿದ್ದರು ಎಂಬ ಕಾರಣಕ್ಕೆ ಅಲ್ಲಿನ ಸರ್ಕಾರ ಅವರನ್ನು 2 ದಶಕಗಳಿಗೂ ಹೆಚ್ಚು ಕಾಲ ಸೆರೆಮನೆಯಲ್ಲಿ ಇರಿಸಿತು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಅನೇಕ ಕ್ರಾಂತಿಕಾರಿಗಳನ್ನು ರಾಜದ್ರೋಹಿಗಳೆಂದು ಪರಿಗಣಿಸಿ ಶಿಕ್ಷೆ ವಿಧಿಸಲಾಯಿತು. ಇಂದು ಸಹ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಮಗೆ ಪದೇ ಪದೇ ಶಾಕ್ ನೀಡುತ್ತಿದೆ. ನ್ಯಾಯದಾನದ ಉನ್ನತ ಸ್ಥಾನದಲ್ಲಿರುವವರು ನಡೆದುಕೊಳ್ಳುವ ರೀತಿ ಆಶ್ಚರ್ಯ ಮೂಡಿಸುತ್ತಿದೆ ಎಂದು ಹೇಳಿದರು. ವಕೀಲ ಕೆಪಿ ಶ್ರೀಪಾಲ್ ಪ್ರಾಸ್ತಾವಿಕ ಮಾತನಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕೃತಿ ಬಿಡುಗಡೆ ಮಾಡಿದರು. ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್, DSS ಸಂಚಾಲಕ ಎಂ ಗುರುಮೂರ್ತಿ, CBR ರಾಷ್ಟೀಯ ಕಾನೂನು ಕಾಲೇಜಿನ ಪ್ರಾಚಾರ್ಯ ಅನಾಲ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ನಂಬಿಕೆ ವಿಶ್ವಾಸದ ಆಧಾರದಲ್ಲಿಯೇ ನಡೆಯುತ್ತಿರುವ ಸಹಕಾರ ವ್ಯವಸ್ಥೆಯಲ್ಲಿ ಷೇರುದಾರರ ನಂಬಿಕೆಗೆ ಪೂರಕವಾಗಿ ಪಾರದರ್ಶಕ ಕಾರ್ಯನಿರ್ವಹಣೆ ಅಗತ್ಯ ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು. ತೀರ್ಥಹಳ್ಳಿ ಪಟ್ಟಣದ ಸುವರ್ಣ ಸಹಕಾರ ಭವನದಲ್ಲಿ ಮಲೆನಾಡು ಸಿರಿ ಸೌಹಾರ್ದ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಾಲೂಕಿನ ಆರ್ಥಿಕ ಚಟುವಟಿಕೆಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಹಕಾರ ಸಂಸ್ಥೆಗಳಿಂದ ಸುಲಭವಾಗಿ ದೊರೆಯುವ ಆರ್ಥಿಕ ನೆರವನ್ನು ಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ RM ಮಂಜುನಾಥ್ ಗೌಡ ಮಾತನಾಡಿ, ಸಹಕಾರ ವ್ಯವಸ್ಥೆಯಲ್ಲಿ ಸಾಲ ವಿತರಣೆ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುವ ಅಗತ್ಯವಿದೆ. ಕೇಂದ್ರ ಸಹಕಾರ ಬ್ಯಾಂಕ್ನಿಂದ 12,000 ಸ್ವಸಹಾಯ ಸಂಘಗಳಿಗೆ ಯಾವುದೇ ಆಧಾರಗಳಿಲ್ಲದೆ ನೀಡಲಾಗಿದ್ದ 150 ಕೋಟಿ ರೂಪಾಯಿ ಸಂಪೂರ್ಣ ವಸೂಲಾಗಿದೆ. ಆದರೆ ಆಸ್ತಿ ನೋಂದಣಿ ಮತ್ತು ಬಡ್ಡಿರಹಿತ ಸಾಲದ ವಸೂಲಿಯೇ ಕಷ್ಟವಾಗಿದೆ ಎಂದರು. ಮುಂದಿನ ವಿವರ. ಕ್ರೀಡೆಯಿಂದ ಶಿಸ್ತು, ಧೈರ್ಯ, ಆರೋಗ್ಯ, ಆತ್ಮವಿಶ್ವಾಸ ಹಾಗೂ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಹಿರಿಯ ಕ್ರೀಡಾಪಟು ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಸಂತೋಷ್ ಹೊಳಲೂರು ಹೇಳಿದರು. ನೆಹರು ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ತಾಲೂಕು ಹೊಳಲೂರು ಎ ವಲಯ ಮಟ್ಟದ ಸರ್ಕಾರಿ ಶಾಲೆಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು, ಯುವ ಪೀಳಿಗೆ ಕ್ರೀಡೆಯಿಂದ ವಿಮುಖರಾಗಿ ಕೇವಲ ಮೊಬೈಲ್, ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ವ್ಯರ್ಥ ಮಾಡುತ್ತಿರುವುದು ಆತಂಕಕಾರಿ. ಪಾಲಕರು ಹಾಗೂ ಶಿಕ್ಷಕರು ಈ ಬಗ್ಗೆ ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು ಎಂದರು. ಇತ್ತೀಚೆಗೆ ದೇಶದಲ್ಲಿ ಕ್ರೀಡೆಗೆ ಸಾಕಷ್ಟು ಉತ್ತೇಜನ ನೀಡಲಾಗುತ್ತಿದೆ. ಕ್ರೀಡಾಪಟುಗಳನ್ನು ಗುರುತಿಸಿ ಗೌರವಿಸುವ ಕೆಲಸವಾಗುತ್ತಿದೆ. ಖೇಲೋ ಇಂಡಿಯಾ ಮೂಲಕ ಗ್ರಾಮೀಣ ಕ್ರೀಡಾಪಟುಗಳನ್ನು ಉತ್ತೇಜಿಸುವ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಮಾಡುತ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ನೆಹರು ಕ್ರೀಡಾಂಗಣವನ್ನು ಸಂಸದ ಬಿವೈ ರಾಘವೇಂದ್ರ ಅವರು ಅಭಿವೃದ್ಧಿಪಡಿಸಿದ್ದಾರೆ ಎಂದು ತಿಳಿಸಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ RJ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜன அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ಬೆತ್ತಲೆ ಮುಖಮಲ್ ಹೆಗ್ಗಣವೆಂಬ ಹೀರೋ. ಸಮಾಜ ಜೀವಿ ಕೀಟಗಳ ಬಗ್ಗೆ ಸಂಶೋಧನೆ ನಡೆಸುವಾಗ ಈ ಹೆಟರೋಸೆಫಾಲಸ್ ಗ್ಲೇಬರ್ ಎನ್ನುವ ಬೆತ್ತಲೆ ಮುಖಮಲ್ ಹೆಗ್ಗಣದ ಬಗ್ಗೆ ಕುತೂಹಲ ಮೂಡಿತು. ಕುತೂಹಲ ಏಕೆಂದರೆ ಹಲವು ವಿಷಯಗಳಲ್ಲಿ ಕಣಜ, ಜೇನುನೊಣ ಹಾಗೂ ಇರುವೆಗಳನ್ನು ಸರಿಗಟ್ಟಬಲ್ಲ ಅಪ್ಪಟ ಸಮಾಜ ಜೀವಿ ಸ್ತನಿ ಅದೊಂದೇ. ಆದ್ದರಿಂದ ಇಂಟರ್ನೆಟ್ ಅನ್ನು ಜಾಲಾಡುವಾಗ ಸುಪ್ರಸಿದ್ಧ ಮಕ್ಕಳ ಲೇಖಕ ಅಮೆರಿಕದ ಮೋ ವಿಲಿಯಮ್ಸ್ ಬರೆದ ಬೆತ್ತಲೆ ಮುಖಮಲ್ ಹೆಗ್ಗಣಕ್ಕೆ ದಿರಿಸು ತೊಡಿಸಿದ್ದು ಎನ್ನುವ ಪುಸ್ತಕ ಕಂಡಾಗ ಹೇಗಾಗಿರಬೇಕು ಊಹಿಸಿ. ಈ ಕಥೆಯಲ್ಲಿ ವಿಲ್ಬರ್ ಎನ್ನುವ ಒಂದು ಮುಖಮಲ್ ಹೆಗ್ಗಣ ಉಳಿದವರಿಗಿಂತ ಭಿನ್ನವಾಗಿರಬೇಕೆಂದು ತೀರ್ಮಾನಿಸುತ್ತದೆ. ಅದಕ್ಕಾಗಿ ಅದು ಬಟ್ಟೆ ಧರಿಸುತ್ತದೆ. ಈ ಮೂಲಕ ಲೇಖಕ ತಮಗಿಂತ ಭಿನ್ನರಾದವರ ಜೊತೆಗೆ ಬದುಕುವುದು ಹೇಗೆಂದು ಮಕ್ಕಳಿಗೆ ಕಲಿಸುತ್ತಾರೆ. ಅಷ್ಟೇ ಅಲ್ಲ, ನಾನು ಇನ್ನೂ ಬೇಕಾದಷ್ಟು ಬೆತ್ತಲೆ ಮುಖಮಲ್ ಹೆಗ್ಗಣ ಕುರಿತ ಮಕ್ಕಳ ಪುಸ್ತಕಗಳನ್ನು ಕಂಡೆ. ಕರೇನ್ ರಿವರ್ಸ್ ಬರೆದ ಜಗವನ್ನುಳಿಸಿದ ಬೆತ್ತಲೆ ಮುಖಮಲ್ ಹೆಗ್ಗಣ ಎನ್ನುವ ಪುಸ್ತಕದಲ್ಲಿ 12 ವರ್ಷ ವಯಸ್ಸಿನ ಹುಡುಗಿಯೊಬ್ಬಳು ಪ್ರಪಂಚವನ್ನು ಉಳಿಸುವುದಕ್ಕಾಗಿ ಬೆತ್ತಲೆ ಮುಖಮಲ್ ಹೆಗ್ಗಣವಾಗಿ ಬದಲಾಗುತ್ತಾಳೆ. ಹಾಗೆಯೇ ಜೂಲಿಯಾ ವ್ಯಾಗ್ಮನ್ ಹರ್ಮನ್ ಬೆತ್ತಲೆ ಮುಖಮಲ್ ಹೆಗ್ಗಣದ ಸಾಹಸಗಳು ಎಂಬ ಪುಸ್ತಕ ಬರೆದಿದ್ದಾರೆ. ಮೇರಿ ಅಮಾಟೋ ಬರೆದ ಬೆತ್ತಲೆ ಮುಖಮಲ್ ಹೆಗ್ಗಣದ ಪಾತ್ರಗಳು ಎನ್ನುವ ಪುಸ್ತಕದಲ್ಲಿ 7ನೇ ತರಗತಿಯ ಹುಡುಗಿಯೊಬ್ಬಳು ಬೆತ್ತಲೆ ಮುಖಮಲ್ ಹೆಗ್ಗಣಗಳನ್ನು ಸಾಕುವ ಮಹಿಳೆಯ ಜೊತೆಗೆ ತನ್ನ ತಂದೆ ವಿವಾಹೇತರ ಪ್ರಣಯದಾಟಗಳಿಗೆ ಅಡ್ಡಗಾಲು ಹಾಕಿ ತನ್ನ ತಂದೆ ತಾಯಿಯರು ವಿಚ್ಛೇದನವಾಗುವುದಂತೆ ಉಳಿಸುತ್ತಾಳೆ. ಹಾಗೆಯೇ ಮೈಕ್ ಪೋಲಿ ಎಂಬಾತ ಬರೆದ ಪುರುಷರು ಮಹಿಳೆಯರನ್ನು ಅಣಕವಾಡುವ ಕತ್ತಲ ಪ್ರಪಂಚದಲ್ಲಿ ಬೆತ್ತಲೆ ಮುಖಮಲ್ ಹೆಗ್ಗಣಗಳು ಎನ್ನುವ ವಿಡಂಬನಾತ್ಮಕ ಪುಸ್ತಕವೂ ಇದೆ. ಇದು ಮಕ್ಕಳ ಪುಸ್ತಕವಲ್ಲ ಬಿಡಿ. ಇದಲ್ಲದೆ ಇನ್ನೂ ಹಲವು ಮಾಹಿತಿ ಪುಸ್ತಕಗಳಿವೆ. ಎಮಿಲಿ ಹಡ್ ಬರೆದ ಬೆತ್ತಲೆ ಮುಖಮಲ್ ಹೆಗ್ಗಣದ ವಿಶೇಷ ಹೊಂದಾಣಿಕೆಗಳನ್ನು ಕುರಿತ ನೇಕೆಡ್ ಮೋಲ್ ರಾಟ್ಸ್ ಯುನೀಕ್ ಅನಿಮಲ್ ಅಡಾಪ್ಟೇಷನ್ಸ್, ಕ್ರಿಸ್ಟಿನ್ ಪೆಟ್ರಿ ಬರೆದ ನೇಕೆಡ್ ಮೋಲ್ ರಾಟ್ಸ್ ನಾಕ್ಚರ್ನಲ್ ಅನಿಮಲ್ಸ್ ಮೊದಲಾದವು ಕೂಡ ಸಿಗುತ್ತವೆ. ಈ ಬೆತ್ತಲೆ ಮುಖಮಲ್ ಹೆಗ್ಗಣ ಎಂದರೇನು? ಆಫ್ರಿಕಾದಲ್ಲಿ ನೆಲದಡಿಯ ಬಿಲಗಳಲ್ಲಿ ವಾಸಿಸುವ ಕೆಲವರು ಅತ್ಯಂತ ಕುರೂಪಿ ಎಂದು ಅಸಹ್ಯ ಪಡುವ ಈ ಜೀವಿ ಹೀಗೆ ಹೀರೋವಿನಂತೆ ಜನಮಾನಸದಲ್ಲಿ ನೆಲೆಯಾಗಿದ್ದು ಹೇಗೆ? ಈ ಪ್ರಾಣಿ ಹೀಗೆ ಹೀರೋವಾಗಿದ್ದು ಹೇಗೆನ್ನುವುದನ್ನು ತಿಳಿಯಬೇಕೆಂದರೆ ನಾವು ಕಥೆಯನ್ನು ಮೊದಲಿನಿಂದ ಆರಂಭಿಸಬೇಕು. ಸುಸಾನ್ ಬಾತ್ರಾಳಿಂದ. ಸುಸಾನ್ ವೆಲ್ಲಿಂಗ್ಟನ್ ಟಬ್ಬಿ ಬಾತ್ರಾ 1937ನೇ ಇಸ್ವಿಯಲ್ಲಿ ನ್ಯೂಯಾರ್ಕಿನಲ್ಲಿ ಜನಿಸಿದರು. ಈಕೆ ಅಂದಿನ ಅಮೆರಿಕೆಯ ಅಧ್ಯಕ್ಷರಾಗಿದ್ದ ಹ್ಯಾರಿ ಟ್ರೂಮನ್ನರ ಮಾಧ್ಯಮ ಕಾರ್ಯದರ್ಶಿಯಾಗಿದ್ದ ರೋಜರ್ ಡಬ್ಲ್ಯೂ ಟಿಬಿಯವರ ಮಗಳು. ಈಕೆ ತನ್ನ ಕುಟುಂಬದ ಸಂಪ್ರದಾಯವನ್ನು ಮುರಿದು ಮೀನುಗಾರಿಕೆ, ಬೇಟೆಯಾಡುವುದು ಹಾಗೂ ಕೀಟಗಳನ್ನು ಹಿಡಿಯುವುದರಲ್ಲಿ ಆಸಕ್ತಿ ತೋರಿಸಿ ಪ್ರಕೃತಿ ವಿಜ್ಞಾನಿಯಾದಳು. ಜೇನುನೊಣಗಳ ವಿಷಯದಲ್ಲಿ ಪ್ರಪಂಚದಲ್ಲಿಯೇ ಅಪ್ರತಿಮ ವಿದ್ವಾಂಸ ಎನ್ನಿಸಿದ್ದ ಚಾರ್ಲಸ್ ಮಿಷನರ್ನ ಬಳಿಯಲ್ಲಿ ಸ್ವೀಟ್ ಬೀಸ್ ಎನ್ನುವ ಜೇನುನೊಣಗಳ ಸಮಾಜ ಜೀವನವನ್ನು ಡಾಕ್ಟರೇಟ್ಗಾಗಿ ಅಧ್ಯಯನ ಮಾಡಿದಳು. ಆನಂತರ ಭಾರತೀಯ ಮೂಲದ ಸಸ್ಯವಿಜ್ಞಾನಿ ಲೇಖ್ ಆರ್ ಬಾತ್ರಾರನ್ನು ಮದುವೆಯಾದಳು. ಹೀಗೆ ಹೆಲಿಕ್ಟೈನ್ ಜೇನುನೊಣಗಳನ್ನು ಅಧ್ಯಯನ ಮಾಡಲು ಅವಳು ಭಾರತಕ್ಕೆ ಬಂದಳು. ತನ್ನ ಸುದೀರ್ಘವಾದ ವಿದ್ವತ್ ಜೀವನದಲ್ಲಿ ಈಕೆ ಪ್ರಕಟಿಸಿದ ಹಲವಾರು ಪ್ರಬಂಧಗಳಲ್ಲಿ ಭಾರತದಲ್ಲಿರುವ ಹೆಮಿನಾಪ್ಟರಾಗೆ ಸೇರಿದ ಹೆಲೆಕ್ಟಿಡೆ ಕುಟುಂಬದ ಹೆಲಿಕ್ಟೈಸ್ ಜೇನುನೊಣಗಳ ಗೂಡುಗಳು ಹಾಗೂ ನಡತೆಯ ಕುರಿತು ಇಂಡಿಯನ್ ಜರ್ನಲ್ ಆಫ್ ಎಂಟಮಾಲಜಿ ಪತ್ರಿಕೆಯಲ್ಲಿ 1966ರಲ್ಲಿ ಈಕೆ ಬರೆದ ಪ್ರಬಂಧ ಅತ್ಯಂತ ಪ್ರಸಿದ್ಧವಾಗಿದೆ. ಪ್ರಕೃತಿ ವಿಜ್ಞಾನದಲ್ಲಿ ಇದು ಒಂದು ಅನುಪಮ ಅಧ್ಯಯನದ ಮಾದರಿಯಾಗಿದೆಯಲ್ಲದೆ ಯುಸೋಷಿಯಲ್ ಅರ್ಥಾತ್ ಅಪ್ಪಟ ಸಮಾಜ ಜೀವಿ ಎನ್ನುವ ಹೊಸ ಪದವನ್ನು ಈಕೆ ಸೃಷ್ಟಿಸಿದ್ದಾಳೆ. ಮಿಷನರ್ ತಾನು ಬರೆದ ದಿ ಸೋಷಿಯಲ್ ಬಿಹೇವಿಯರ್ ಆಫ್ ದಿ ಬೀಸ್ ಎ ಕಂಪೆರೇಟಿವ್ ಸ್ಟಡಿ ಎನ್ನುವ ಪುಸ್ತಕದಲ್ಲಿ ಈ ಪದವನ್ನು ಜನಪ್ರಿಯಗೊಳಿಸಿದ. 1971 ಪ್ರಕಟವಾದ ದಿ ಇನ್ಸೆಕ್ಟ್ ಸೊಸೈಟೀಸ್ ಎನ್ನುವ ಪುಸ್ತಕದಲ್ಲಿ ಇದು ಅತ್ಯಂತ ಉತ್ಕೃಷ್ಟವಾದ ಸಾಮಾಜಿಕ ಜೀವನದ ಸ್ವರೂಪ ಎಂದು ಹೇಳಿ ಇಒ ವಿಲ್ಸನ್ ಈ ಪದವನ್ನು ಅಮರಗೊಳಿಸಿದ್ದಾನೆ. ಇಒ ವಿಲ್ಸನ್ ಹೇಳುವ ಹಾಗೆ ಈ ಕೆಳಗಿನ ಮೂರು ಗುಣಗಳನ್ನು ಪ್ರದರ್ಶಿಸುವ ಯಾವುದೇ ಜೀವಿಯನ್ನು ಯುಸೋಷಿಯಲ್ ಜೀವಿ ಅಥವಾ ಅಪ್ಪಟ ಸಮಾಜ ಜೀವಿ ಎನ್ನಬಹುದು. ಮೊದಲನೆಯದಾಗಿ, ಆ ಸಂತಾನ ಯಾರದ್ದೇ ಆಗಿರಲಿ, ಗುಂಪಿನ ಸದಸ್ಯರೆಲ್ಲರೂ ಒಟ್ಟಾಗಿ ಮರಿಗಳ ಆರೈಕೆ ಮಾಡುತ್ತಿರಬೇಕು. ಎರಡನೆಯ ಅಂಶ, ಸಮಾಜದ ಸದಸ್ಯರಲ್ಲಿ ಸಂತಾನೋತ್ಪತ್ತಿ ಮಾಡುವ ರಾಣಿ ಹಾಗೂ ರಾಜವರ್ಗವೆಂದು ಬಂಜೆಯಾದ ಕಾರ್ಮಿಕರೆನ್ನುವ ವರ್ಗಗಳು ಇರಬೇಕು. ಹಾಗೂ ಮೂರನೆಯದಾಗಿ, ಇಡೀ ಸಮಾಜದಲ್ಲಿ ವಿವಿಧ ಸಂತತಿಗಳು ಒಟ್ಟಾಗಿರಬೇಕು. ಈ ಸಂತತಿಗಳು ತಮ್ಮ ತಂದೆ ತಾಯಂದಿರ ಮಕ್ಕಳನ್ನು ಆರೈಕೆ ಮಾಡುವುದೇ ಮುಂತಾದ ಗೂಡಿನ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ನೆರವು ನೀಡುತ್ತಿರಬೇಕು. ಇಂತಹ ಯುಸೋಷಿಯಲ್ ಜೀವಿಗಳಲ್ಲಿ ಬಂಜೆ ಕಾರ್ಮಿಕರು ಇವೆ ಎಂದರೆ ಅವು ತಮ್ಮ ಗೂಡಿನ ಒಟ್ಟಾರೆ ಕಲ್ಯಾಣಕ್ಕಾಗಿ ತಮ್ಮ ವೈಯಕ್ತಿಕ ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನು ತ್ಯಾಗ ಮಾಡಿವೆ ಎಂದರ್ಥ. ಮೇಲ್ನೋಟಕ್ಕೆ ಇದು ಡಾರ್ವಿನ್ನ ನಿಸರ್ಗದ ಆಯ್ಕೆ ಎನ್ನುವ ತತ್ವಕ್ಕೆ ವಿರೋಧ ಎನಿಸಬಹುದು. ಈ ವಿರೋಧಾಭಾಸವನ್ನು ಬಂಧುಗಳ ಆಯ್ಕೆ ಎನ್ನುವ ತತ್ವದಿಂದ ವಿವರಿಸಲಾಗಿದೆ. ಇದರ ಪ್ರಕಾರ ತನ್ನದೇ ಸಂತಾನವನ್ನು ಹುಟ್ಟಿಸಿ ಸಮುದಾಯದ ಒಟ್ಟಾರೆ ಉಳಿವಿನ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು, ಇಲ್ಲವೇ ಸೂಕ್ತ ಸಂಖ್ಯೆಯ ನಿಕಟ ವಂಶಸ್ಥರ ಉಳಿವಿಗೆ ನೆರವಾಗಿಯೂ ಸಮುದಾಯದ ಒಟ್ಟಾರೆ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇಂತಹ ಯುಸೋಷಿಯಲ್ ಜೀವಿಗಳ ಸಮುದಾಯವು ತ್ಯಾಗ ಎನ್ನುವ ನಡವಳಿಕೆಯನ್ನು ವಿವರಿಸಲು ಹಾಗೂ ಬಂಧುಗಳ ಆಯ್ಕೆ ಎನ್ನುವ ತತ್ವದ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ಒಳ್ಳೆಯ ಮಾದರಿಗಳು ಎಂದು ಹಲವು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ತ್ಯಾಗ ಎನ್ನುವುದು ವಿಕಾಸವಾದ ಬಗೆಯನ್ನು ಯುಸೋಷಿಯಲ್ ಸಮಾಜ ವಿಕಾಸವಾದ ರೀತಿಯನ್ನು ಅಧ್ಯಯನ ಮಾಡುವ ಮೂಲಕ ತಿಳಿಯಬಹುದು. ಅಂದಿನ ಕಾಲದಲ್ಲಿ ಈ ಯುಸೋಷಿಯಲ್ ಸಮಾಜವೆನ್ನುವುದು ಕೇವಲ ಇರುವೆ, ಜೇನೊಣ, ಕಣಜ ಹಾಗೂ ಗೆದ್ದಲುಗಳಲ್ಲಿ ಮಾತ್ರ ಇದೆ ಎಂದು ತಿಳಿದಿತ್ತು. ವರ್ಷಗಳು ಕಳೆದ ಹಾಗೆಲ್ಲ ಈ ಯುಸೋಷಿಯಲ್ ಸಮಾಜವನ್ನು ಗಿಡಹೇನು, ಗಿಡತಿಗಣೆ, ದುಂಬಿಗಳು, ಸೀಗಡಿಗಳ ಹಲವು ಪ್ರಭೇದಗಳಲ್ಲಿ ಗುರುತಿಸಲಾಗಿದೆ. ಆದರೆ ಬೆನ್ನುಮೂಳೆ ಇರುವ ಪ್ರಾಣಿಗಳಲ್ಲಿ ಇಂತಹ ಅಪ್ಪಟ ಸಾಮಾಜಿಕ ಬದುಕು ಕಾಣಿಸಿರಲಿಲ್ಲ. ಸಾಮಾಜಿಕ ಬದುಕಿನ ಈ ಉತ್ಕೃಷ್ಟ ಮಾದರಿ ಕೀಟಗಳಲ್ಲಿ ಯಥೇಚ್ಛವಾಗಿ ಕಂಡುಬಂದಿದ್ದರೂ ಮೀನು, ಕಪ್ಪೆ, ಹಕ್ಕಿಗಳು ಹಾಗೂ ಸ್ತನಿಗಳಲ್ಲಿ ಇದ್ದಂತೆ ಕಾಣಲೇ ಇಲ್ಲ. ಇದೊಂದು ವಿಪರ್ಯಾಸ. ನಮ್ಮಂತೆ ಯುಸೋಷಿಯಲ್ ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡುತ್ತಿದ್ದವರಿಗೆಲ್ಲರಿಗೂ ಇದೇಕೆ ಈ ವಿಪರ್ಯಾಸ ಎನ್ನುವ ಪ್ರಶ್ನೆಯನ್ನು ಉತ್ತರಿಸಬೇಕಾಗುತ್ತಿತ್ತು. ಪ್ರಾಣಿ ವಿಜ್ಞಾನಿ ಹಾಗೂ ಅಮೆರಿಕೆಯ ಮಿಶಿಗನ್ ವಿಶ್ವವಿದ್ಯಾನಿಲಯದ ಪ್ರಾಣಿ ವಿಜ್ಞಾನ ವಸ್ತು ಸಂಗ್ರಹಾಲಯದ ನಿರ್ದೇಶಕರಾದ ರಿಚರ್ಡ್ ಅಲೆಕ್ಸಾಂಡರ್ ಪ್ರಮುಖ ವಿಕಾಸ ವಿಜ್ಞಾನಿಗಳಲ್ಲಿ ಒಬ್ಬರು, ಮಿಡತೆಗಳ ಜಗತ್ ಪ್ರಸಿದ್ಧ ಪರಿಣಿತ. ಡಾರ್ವಿನಿಸಂ ಹಾಗೂ ಮಾನವ ವಿಕಾಸ ಕುರಿತು ಕಾಳಜಿ ಇರುವ ವಿಜ್ಞಾನಿ ರಿಚರ್ಡ್ ಅಲೆಕ್ಸಾಂಡರ್ ಬಂಧುಗಳ ಆಯ್ಕೆಯ ತತ್ವದ ಬಗ್ಗೆ ಸಂದೇಹಗಳಿದ್ದ ವಿಜ್ಞಾನಿಗಳ ಪುಟ್ಟ ಗುಂಪೊಂದರ ಪ್ರಮುಖ ಸದಸ್ಯರು. ಅದರಲ್ಲೂ ಈ ತತ್ವವು ಅನುವಂಶೀಯತೆ ಹಾಗೂ ಸ್ವಜನ ಪಕ್ಷಪಾತದಂತಹ ವಿಷಯಗಳ ಬಗ್ಗೆ ಒತ್ತು ಕೊಡುವುದರ ಬಗ್ಗೆ ಬಹಳಷ್ಟು ಅಸಮಾಧಾನ ಇರುವ ವ್ಯಕ್ತಿ. 1974 ತಾನು ಬರೆದ ಪ್ರಮುಖ ಪ್ರಬಂಧವೊಂದರಲ್ಲಿ ಅಲೆಕ್ಸಾಂಡರ್ ತ್ಯಾಗ ಹಾಗೂ ಯುಸೋಷಿಯಲ್ ಸಮಾಜದ ವಿಕಾಸವನ್ನು ಆಯಾ ಜೀವಿ ಪ್ರಭೇದಗಳು ವಾಸಿಸುವ ಪರಿಸರದ ಸ್ಥಿತಿಗತಿಗಳು ಪ್ರಭಾವಿಸುತ್ತವೆಂದು ವಾದಿಸಿದ್ದರು. ಅದರಲ್ಲಿಯೂ ಸುರಕ್ಷಿತವಾದ ಗೂಡಿನಲ್ಲಿ ಅತಿ ಒತ್ತೊತ್ತಾಗಿ ದಟ್ಟಣೆಯಲ್ಲಿ ಮಕ್ಕಳು ಬದುಕಿದ್ದರೆ ಅವರನ್ನು ಬಂಜೆ ಕಾರ್ಮಿಕರುಗಳಾಗುವಂತೆ ಮಾಡುವ ಅವಕಾಶ ತಂದೆ ತಾಯಂದರಿಗೆ ಹೆಚ್ಚು ಎಂದು ವಾದಿಸಿದ್ದರು. ಅಲೆಕ್ಸಾಂಡರ್ ಕಲ್ಪಿಸಿಕೊಂಡಂತಹ ಪರಿಸರದಲ್ಲಿಯೇ ಹಲವು ಸ್ತನಿಗಳು ಬದುಕುತ್ತಿದ್ದವಾದರೂ ಇಂತಹ ಯುಸೋಷಿಯಲ್ ಸಮಾಜಗಳು ಕಶೇರುಕಗಳಲ್ಲಿ ಕಾಣದೇ ಇದ್ದದ್ದು ಅಲೆಕ್ಸಾಂಡರರನ್ನು ಚಿಂತೆಗೀಡು ಮಾಡಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ಅಲೆಕ್ಸಾಂಡರ್ ಒಂದು ಕಾಲ್ಪನಿಕ ಯುಸೋಷಿಯಲ್ ಸ್ತನಿಯನ್ನು ಸೃಷ್ಟಿಸಿದರು. ಅದು ಯುಸೋಷಿಯಲ್ ಆಗಿ ವಿಕಾಸವಾಗಲು ಕಾರಣವಾದ 12 ಅಂಶಗಳನ್ನೂ ಪಟ್ಟಿ ಮಾಡಿದರು. ಚುಟುಕಾಗಿ ಹೇಳುವುದಾದರೆ, ಅಲೆಕ್ಸಾಂಡರ್ ಕಲ್ಪಿಸಿದ ಈ ಯುಸೋಷಿಯಲ್ ಜೀವಿ ನೆಲದಡಿಯಲ್ಲಿಯೇ ಜೀವಿಸುವ, ಗಡ್ಡೆಗಣಸುಗಳನ್ನೇ ತಿಂದು ಬದುಕುವ ಹಾಗೂ ಬಹುತೇಕ ಬೇಟೆಗಾರ ಪ್ರಾಣಿಗಳ ಕೈಗೆ ನಿಲುಕದಂತಹ ಬರಡು ಭೂಮಿಯಲ್ಲಿ ಜೇಡಿಮಣ್ಣಿನಲ್ಲಿ ಬದುಕುವ ದಂಶಕದಂತಹ ಸ್ತನಿ. ಅಲೆಕ್ಸಾಂಡರರ ಈ ಸೃಷ್ಟಿಯಿಂದ ಹಾಗೂ ಇದನ್ನು ಜನಪ್ರಿಯಗೊಳಿಸಲು ಆತ ನೀಡಿದ ಭಾಷಣಗಳಿಂದ ಪ್ರೇರಣೆ ಪಡೆದ ಜೆನಿಫಸ್ ಜಾರ್ವಿಸ್ ಎನ್ನುವ ದಕ್ಷಿಣ ಆಫ್ರಿಕಾದ ಕೇಪ್ಟೌನ್ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮಾಡುತ್ತಿದ್ದ ಯುವ ಸಂಶೋಧಕಿಯೊಬ್ಬಳು ಇಂತಹ ಯುಸೋಷಿಯಲ್ ಜೀವಿಯ ಜೀವಂತ ಉದಾಹರಣೆಯನ್ನು ನೀಡಿದಳು. ಅದುವೇ ಹೆಟರೋಸೆಫಾಲಸ್ ಗ್ಲೇಬರ್ ಅಥವಾ ಬೆತ್ತಲೆ ಮುಖಮಲ್ ಹೆಗ್ಗಣ. ಇದು ಸ್ವಲ್ಪ ದಿನ ಸಂಭ್ರಮಕ್ಕೆಡೆ ಮಾಡಿಕೊಟ್ಟಿತ್ತು. ರಿಚರ್ಡ್ ಅಲೆಕ್ಸಾಂಡರ್ನೂ ಸೇರಿ ಯುರೋಪಿಯನ್ ಹಾಗೂ ಅಮೆರಿಕೆಯ ಹಲವು ಪ್ರಮುಖ ಸಂಶೋಧಕರು ಈ ಹೆಗ್ಗಣವನ್ನು ಗಮನಿಸಲು ಮತ್ತು ಅವನ್ನು ಸೆರೆ ಹಿಡಿಯಲೆಂದು ಕೇಪ್ಟೌನ್ ಪಟ್ಟಣಕ್ಕೆ ಧಾಳಿಯಿಟ್ಟರು. ಫ್ಲೆಕ್ಸ್ ಗ್ಲಾಸ್ನಿಂದ ಸುರಂಗಗಳನ್ನು ನಿರ್ಮಿಸಿ ಪ್ರಯೋಗಾಲಯಗಳಲ್ಲಿ ಇವುಗಳನ್ನು ಸಾಕಲಾಯಿತು. ವ್ಯಾಪಕವಾಗಿ ಅಧ್ಯಯನಗಳು ಪ್ರಾರಂಭವಾದವು. ಪೆತ್ತಲೆ ಮುಖಮಲ್ ಹೆಗ್ಗಣಗಳ ಬಗ್ಗೆ 1842ರಲ್ಲಿ ಮೊತ್ತ ಮೊದಲ ವಿವರಗಳನ್ನು ದಾಖಲಿಸಿದವರು ಜರ್ಮನಿಯ ಜೀವಿ ವಿಜ್ಞಾನಿ ಎಡ್ವರ್ಡ್ ರೂಫಲ್. ಇವುಗಳನ್ನು ಬೆತ್ತಲೆ ಎಂದು ಕರೆಯುವುದೇಕೆಂದರೆ ಅವುಗಳ ದೇಹದ ಮೇಲೆ ರೋಮಗಳು ವಿರಳ. ಇವು ಹೆಗ್ಗಣಗಳೂ ಅಲ್ಲ, ಇಲಿಗಳೂ ಅಲ್ಲ, ವಾಸ್ತವವಾಗಿ ಬೇಥಿಯರ್ಗಿಡೆ ಎನ್ನುವ ಜಾತಿಗೆ ಸೇರಿದ ಜೀವಿಗಳು. ಇದು ಸಹಾರಾದ ಆಚೆಗೆ ಇರುವ ಆಫ್ರಿಕಾದ ನಿವಾಸಿ. ಸಾಮಾನ್ಯವಾಗಿ ಈ ಕುಟುಂಬದ ಜೀವಿಗಳನ್ನು ಆಫ್ರಿಕಾದ ಮುಖಮಲ್ ಹೆಗ್ಗಣ ಅಥವಾ ಆಫ್ರಿಕನ್ ಮೋಲ್ ರಾಟ್ ಎನ್ನುತ್ತಾರೆ. 1982ರಲ್ಲಿ ಕೊಲರೋಡದ ಬೌಲ್ಡರ್ ಪಟ್ಟಣದಲ್ಲಿ ನಡೆದ ಸಮಾಜ ಜೀವಿ ಕೀಟಗಳ ಅಧ್ಯಯನಗಳ ಅಂತಾರಾಷ್ಟ್ರೀಯ ಸಂಘಟನೆಯ ಕಾಂಗ್ರೆಸ್ಸಿನಲ್ಲಿ ಒಂದು ಸಂಜೆ ರಾತ್ ಭೋಜನಕ್ಕೆ ಮುನ್ನ ರಿಚರ್ಡ್ ಅಲೆಕ್ಸಾಂಡರ್ ಈ ಬೆತ್ತಲೆ ಮುಖಮಲ್ ಹೆಗ್ಗಣಗಳ ಬಗ್ಗೆ ವಿಶೇಷ ಭಾಷಣವೊಂದನ್ನು ಅದ್ಭುತವಾಗಿ ಮಾಡಿದ್ದನ್ನು ನಾನು ಕೇಳಿದ್ದೇನೆ. ಇದರಿಂದ ಬೆರಗಾದ ನಾನು ಸ್ವಲ್ಪವೇ ಸಮಯದ ನಂತರ ಆತನನ್ನು ಮಿಶಿಗನ್ನಿನಲ್ಲಿ ಭೇಟಿಯಾಗಲು ಹೋಗಿದ್ದೆ. ಅಲ್ಲಿ ಪ್ರಾಣಿ ವಿಜ್ಞಾನದ ವಿಭಾಗದ ನೆಲಮಾಳಿಗೆಯಲ್ಲಿ ಬೆಳೆಸಿದ್ದ ಈ ಬೆತ್ತಲೆ ಮಖಮಲ್ ಹೆಗ್ಗಣಗಳ ಕಾಲೋನಿಗಳನ್ನು ಈತ ನನಗೆ ತೋರಿಸಿದ್ದರು. ಅದೇ ಕಟ್ಟಡದಲ್ಲಿದ್ದ ಹಾಗೂ ಬಂಧುಗಳ ಆಯ್ಕೆ ತತ್ವವನ್ನು ಪ್ರತಿಪಾದಿಸಿದ್ದ ಡಬ್ಲ್ಯೂಡಿ ಹ್ಯಾಮಿಲ್ಟನ್ ಇವನ್ನು ಕಂಡಾಗ ತನಗೇನೆನಿಸಿತು ಎನ್ನುವುದನ್ನು ನಾನು ವಿವರಿಸಬಹುದಾದಕ್ಕಿಂತಲೂ ವರ್ಣಮಯವಾಗಿ ಹೀಗೆ ವರ್ಣಿಸಿದ್ದಾರೆ. ಆ ಬೆಚ್ಚಗಿನ ದೇವಭರಿತ ಕೊಠಡಿಯ ಹೊಸ್ತಿಲು ದಾಟಿ ಒಳಗೆ ಕಾಲಿಟ್ಟು ಅಲ್ಲಿದ್ದ ಕೊಳವೆಗಳಲ್ಲಿ ಓಡಾಡುತ್ತಿದ್ದ ಜೀವಿಗಳನ್ನು ಬೆದರಿಸಲ್ದಿರಲು ತುದಿಗಾಲಿನಲ್ಲಿಯೇ ನಡೆಯುತ್ತಿದ್ದಾಗ ಪಾತಾಳಕ್ಕೆ ಹೋಗಿಬಿಟ್ಟೇನೇನೋ ಅನ್ನಿಸಿಬಿಟ್ಟಿತ್ತು ಎಂದು ವಿವರಿಸಿದ್ದಾನೆ. ಸಾಮಾಜಿಕ ಕೀಟದಂತೆಯೇ ಜೀವಿಸುವ ಸ್ತನಿಯನ್ನು ಊಹಿಸಿಕೊಳ್ಳಿ. ಎಲ್ಲರಿಗೂ ಹುರುಪು ತುಂಬಿತ್ತು. ಮಿಶಿಗನ್ ವಿವಿಯಲ್ಲಿ ರಿಚರ್ಡ್ ಅಲೆಕ್ಸಾಂಡರ್ ಹಾಗೂ ಐಲೀಸ್ ಲೇಸಿ, ದಕ್ಷಿಣ ಆಫ್ರಿಕಾದ ಕೇಪ್ಟೌನಿನಲ್ಲಿ ಜೆನಿಫರ್ ಜಾರ್ವಿಸ್, ನ್ಯೂಯಾರ್ಕಿನ ಇಥಾಕಾದಲ್ಲಿರುವ ಕಾರ್ನೆಲ್ ವಿವಿಯ ಪಾಲ್ ಶರ್ಮನ್, ಸೈಂಟ್ ಲೂಯಿಯಲ್ಲಿರುವ ಮಿಸೌರಿ ವಿವಿಯ ಸ್ಟಾಂಟನ್ ಬ್ರೌಡ್, ಪ್ರೆಟೋರಿಯಾ ವಿವಿಯ ನೈಗೆಲ್ ಬೆನ್ನೆಟ್ ಮುಂತಾದವರು ಕೈಗೊಂಡ ಸಂಶೋಧನೆಗಳು ಈ ಬೆತ್ತಲೆ ಮಖಮಲ್ ಹೆಗ್ಗಣಗಳ ಸಮಾಜ ಜೀವನದ ಬಗೆಗಿನ ತಿಳುವಳಿಕೆಯನ್ನು ಹೆಚ್ಚಿಸಿವೆ. ಈ ಬೆತ್ತಲೆ ಮಖಮಲ್ ಹೆಗ್ಗಣದ ಸಮಾಜ ಜೀವನ ಹೆಚ್ಚು ಕಡಿಮೆ ಕೀಟಗಳ ಸಮಾಜ ಜೀವನವನ್ನೇ ಹೋಲುತ್ತದೆ. ಬೆತ್ತಲೆ ಮಖಮಲ್ ಹೆಗ್ಗಣಗಳು 10-100 ಸದಸ್ಯರಿರುವ ಕಾಲೋನಿಗಳನ್ನು ಕಟ್ಟುತ್ತವೆ. ಕೀನ್ಯಾ, ಸೋಮಾಲಿಯಾ ಹಾಗೂ ಇಥಿಯೋಪಿಯಾದಲ್ಲಿ ಕಾಣುವ ಇವುಗಳಲ್ಲಿ ಗಂಡು ಹೆಣ್ಣುಗಳೆರಡೂ ನೆಲದಡಿಯಲ್ಲಿ ಸುರಂಗಗಳನ್ನು ತೋಡಿ ಅಲ್ಲಿರುವ ಗಡ್ಡೆಗನಸುಗಳನ್ನು ತಿಂದು ಬದುಕುತ್ತವೆ. ಇವು ಯುಸೋಷಿಯಲ್ ಸಮಾಜದ ಎಲ್ಲ ಲಕ್ಷಣಗಳನ್ನು ತೋರುತ್ತವೆ. ಸಂತತಿಗಳ ಮಿಶ್ರಣ, ಸಂತತಿಗಳ ಆಯ್ಕೆಯಲ್ಲಿ ಸಹಕಾರ ಹಾಗೂ ಸಂತಾನೋತ್ಪತ್ತಿಯ ಹೊಣೆಯ ವಿಭಜನೆ ಎನ್ನುವ ಎಲ್ಲ ಲಕ್ಷಣಗಳನ್ನೂ ಇವುಗಳಲ್ಲಿ ನೋಡಬಹುದು. ಇವುಗಳಲ್ಲಿ ಒಂದೋ ಅಥವಾ ಒಂದೆರಡೋ ಗಂಡು ಹೆಣ್ಣುಗಳಷ್ಟೇ ಸಂತಾನೋತ್ಪತ್ತಿ ಮಾಡುತ್ತವೆ. ಉಳಿದ ಬಂಜೆ ಗಂಡು ಹೆಣ್ಣುಗಳು ತಮ್ಮ ಕಾಲೋನಿಯನ್ನು ನಿರ್ವಹಿಸುವ ಎಲ್ಲ ಕೆಲಸಗಳನ್ನು ಹಂಚಿಕೊಳ್ಳುತ್ತವೆ. ಹೀಗೆ ಸುರಂಗದೊಳಗೆ ಒಟ್ಟಾದ ಕಸವನ್ನು ಬಿಸಾಡುವುದು, ಆಹಾರವನ್ನು ಸಾಗಿಸುವುದು, ಹೊಸ ಸುರಂಗಗಳನ್ನು ನಿರ್ಮಿಸುವುದು ಹಾಗೂ ಇರುವೆ ಮತ್ತು ಹಾವುಗಳಿಂದ ತಮ್ಮ ಕಾಲೋನಿಯನ್ನು ರಕ್ಷಿಸುವುದೇ ಮೊದಲಾದ ಕೆಲಸಗಳನ್ನು ಮಾಡುತ್ತವೆ. ಇದಲ್ಲದೆ ತಮ್ಮ ಸಹವಾಸಿಗಳನ್ನು ಆಹಾರನ್ವೇಷಣೆಗೆಂದು ಸಹಕಾರ ನೀಡಲು ಆಹ್ವಾನಿಸುತ್ತವೆ. ಸಹವಾಸಿಗಳನ್ನು ಗುರುತಿಸುತ್ತವೆ, ಸ್ವಜನ ಪಕ್ಷಪಾತ ತೋರುತ್ತವೆ, ಒಳಸಂಬಂಧವೂ ಹೆಚ್ಚು. ರಾಣಿ ಉಳಿದವರನ್ನು ಕಾರ್ಮಿಕರಾಗುವಂತೆ ಪ್ರೇರೇಪಿಸುತ್ತದೆ ಹಾಗೂ ಬಂಧುಗಳನ್ನು ಗುರುತಿಸುವ ಸಾಮರ್ಥ್ಯ, ಹೊರಸಂಬಂಧವನ್ನು ಅರ್ಥಾತ್ ಬೇರೆ ಗೂಡಿನಿಂದ ಸಂಗಾತಿಗಳನ್ನು ಆಯ್ದುಕೊಳ್ಳಲು ಬಳಸುತ್ತವೆ ಎಂದು ತೋರುತ್ತದೆ. ಹಲವು ಯುಸೋಷಿಯಲ್ ಕೀಟಗಳ ಹೆಣ್ಣುಗಳಂತೆಯೇ ಈ ಬೆತ್ತಲೆ ಮುಖಮಲ್ ಹೆಗ್ಗಣಗಳ ಹೆಣ್ಣುಗಳೆಲ್ಲವೂ ರಾಣಿಗಳಾಗುವ ಸಾಮರ್ಥ್ಯವಿದ್ದರೂ ಹಾಗೆ ಆಗುವ ಅವಕಾಶಗಳು ಅವಕ್ಕೆ ಸಿಕ್ಕುವುದೇ ಕಡಿಮೆ. ಹೀಗೆ ಬೇಥಿಯರ್ಗಡೆ ಎನ್ನುವ ಆಫ್ರಿಕಾದ ಮಖಮಲ್ ಹೆಗ್ಗಣಗಳೊಳಗೆ ಒಬ್ಬಂಟಿಯಾಗಿ ಬದುಕುವುಗಳಿಂದ ಹಿಡಿದು ಉತ್ಕೃಷ್ಟವಾದ ಯುಸೋಷಿಯಲ್ ವ್ಯವಸ್ಥೆ ಇರುವ ವಿವಿಧ ಬಗೆಯ ಸಮಾಜಗಳನ್ನು ಕಂಡು ಸಂಶೋಧಕರು ಹುಚ್ಚೆದ್ದಿದ್ದಾರೆ ಎನ್ನಬಹುದು. ಇದು ಸ್ತನಿಗಳಲ್ಲಿ ಸಾಮಾಜಿಕ ನಡವಳಿಕೆಯ ವಿಕಾಸವನ್ನು ರೂಪಿಸುವ ಬಗೆಗಳು ಯಾವುದೆಂಬುದನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗಿದೆ. ಹಾಗೆಯೇ ಕೆಲವು ಅಧಿಮ ರೂಪದ ಯುಸೋಷಿಯಲ್ ವ್ಯವಸ್ಥೆ ಇರುವ ಕೀಟಗಳಲ್ಲಿ ಈಗೀಗ ತೋರ್ಪಡುತ್ತಿರುವಂತೆ ಅನುವಂಶೀಯ ಸಂಬಂಧದಷ್ಟೇ ಪರಿಸರದ ಪ್ರಭಾವ ಕೂಡ ಈ ಬೆತ್ತಲೆ ಮಖಮಲ್ ಹೆಗ್ಗಣಗಳಲ್ಲಿ ತ್ಯಾಗವೆನ್ನುವ ನಡವಳಿಕೆ ರೂಪುಗೊಳ್ಳಲು ಕಾರಣವೆಂದು ತೋರುತ್ತಿದೆ. ಸಮಾಜ ಜೀವಿ ವಿಜ್ಞಾನದಲ್ಲಿ ಹೀಗೆ ಈ ಬೆತ್ತಲೆ ಮಖಮಲ್ ಹೆಗ್ಗಣಕ್ಕೆ ಹೀರೋ ಸ್ಥಾನ ಸಿಕ್ಕಿದೆ. ಈ ಬೆತ್ತಲೆ ಮಖಮಲ್ ಹೆಗ್ಗಣದ ದೇಹ ಪ್ರಕೃತಿಯಲ್ಲಿ ಹಲವು ಅತಿ ಎನಿಸುವಂತಹ ಗುಣಗಳಿದ್ದು ಜೈವಿಕ ಹಾಗೂ ವೈದ್ಯಕೀಯ ಸಂಶೋಧಕರಿಗೆ ಅಚ್ಚರಿ ತಂದಿರುವುದಷ್ಟೇ ಅಲ್ಲ, ಅವರ ಆಸಕ್ತಿಯನ್ನೂ ಕೆರಳಿಸಿವೆ. ಎಲ್ಲ ಸ್ತನಿಗಳೂ ಕೂಡ ಬಿಸಿರಕ್ತದ ಪ್ರಾಣಿಗಳು. ಇವುಗಳ ದೇಹದ ತಾಪ ಸ್ಥಿರವಾಗಿರುತ್ತದೆ. ಅಂದರೆ ವಾತಾವರಣದಲ್ಲಿನ ಉಷ್ಣತೆಯಲ್ಲಿ ಏನೇ ಏರುಪೇರಾಗಲಿ, ಇವು ತಮ್ಮ ದೇಹದಲ್ಲಿನ ಚಯಾಪಚಯ ಕ್ರಿಯೆಗಳ ಮೂಲಕ ದೇಹದ ಉಷ್ಣತೆಯನ್ನು ಸದಾ ಒಂದೇ ಇರುವಂತೆ ನಿಯಂತ್ರಿಸಬಲ್ಲವು. ಇದಕ್ಕೆ ವ್ಯತಿರಿಕ್ತವಾಗಿ ಶೀತಲ ರಕ್ತದ ಜೀವಿಗಳಾದ ಉರಗಗಳು, ಉಭಯ ಜೀವಿಗಳು, ಮೀನು ಮತ್ತು ಅಕಶೇರುಕಗಳು ಹೀಗೆ ತಮ್ಮ ದೇಹದ ಉಷ್ಣತೆ ಒಂದೇ ತೆರನಾಗಿರುವಂತೆ ನಿಯಂತ್ರಿಸಲಾರವು. ಆದರೆ ಸ್ತನಿಯಾದರೂ ಈ ಬೆತ್ತಲೆ ಮಖಮಲ್ ಹೆಗ್ಗಣಗಳು ಕೇವಲ ಅನುವಂಶಿಕವಾಗಿ ಬಿಸಿ ರಕ್ತದ ಪ್ರಾಣಿಗಳು. ಹೀಗಾಗಿ ಇವು ಶೀತ ರಕ್ತದ ಜೀವಿಗಳು ಮಾಡುವಂತೆ ತಮ್ಮ ದೇಹಕ್ಕೆ ಒಗ್ಗುವಂತಹ ಉಷ್ಣತೆ ಇರುವಂತಹ ಜಾಗಗಳಿಗೆ ತೆರಳುವುದು, ಹಗಲು ಅಥವಾ ರಾತ್ರಿಯ ನಿರ್ದಿಷ್ಟ ಸಮಯಗಳಲ್ಲಿ ಚಟುವಟಿಕೆಗಳನ್ನು ಕಡಿಮೆ ಮಾಡಿಕೊಳ್ಳುವುದೇ ಮೊದಲಾದ ಉಪಾಯಗಳಿಂದ ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತವೆ. ಇವುಗಳ ಚಯಾಪಚಯ ಕ್ರಿಯೆಯ ಗತಿಯೂ ಕೂಡ ವಿರಾಮದ ಸ್ಥಿತಿಯಲ್ಲಿ ಬಹಳ ಕಡಿಮೆ. ಇದಕ್ಕೆ ಇದರ ವಿಶಿಷ್ಟ ಥೈರಾಯ್ಡ್ ಚಟುವಟಿಕೆಯೇ ಕಾರಣವೆಂದು ತೋರುತ್ತದೆ. ಇವುಗಳ ನೋವು ಸಂವೇದನೆ ಕೂಡ ವಿಶಿಷ್ಟವೇ. ಅತಿ ವಿಷಾಕ್ತವಾದ ಎಲ್ಲ ಕಶೇರುಕಗಳಲ್ಲಿಯೂ ಉರಿ ಮತ್ತು ನೋವುಂಟು ಮಾಡುವ ಮೆಣಸಿನಕಾಯಿಯಲ್ಲಿರುವ ಕ್ಯಾಪ್ಸೈಸಿನ್ನಂತಹ ಆಮ್ಲಗಳನ್ನು ಕೊಟ್ಟಾಗಲೂ ಇವಕ್ಕೆ ನೋವಾಗುವುದಿಲ್ಲ. ಇವುಗಳ ಮಿದುಳಿನ ಬೆಳವಣಿಗೆಯೂ ಅಷ್ಟೆ. ಜೀವನದ ಬಹುಪಾಲು ಸಮಯ ಅದು ಬೆಳೆಯುತ್ತಲೇ ಇರುತ್ತದೆ. ಹೀಗಾಗಿ ಇವಕ್ಕೆ ನರಕ್ಷಯದಿಂದಾಗುವ ಕಾಯಿಲೆಗಳು ಉಂಟಾಗುವುದೇ ಇಲ್ಲ. ಇವುಗಳ ನರಕೋಶಗಳು ಕೂಡ ಆಕ್ಸಿಜನ್ ಕೊರತೆ ಅಥವಾ ಆಕ್ಸಿಡೇಷನ್ ಕ್ರಿಯೆಗಳನ್ನು ತಾಳಿಕೊಳ್ಳಬಲ್ಲವು. ಅದರಲ್ಲಿಯೂ ಮುಪ್ಪಿನಿಂದ ಉಂಟಾಗುವ ಕ್ಯಾನ್ಸರ್, ಡಯಾಬಿಟಿಸ್, ಹೃದಯ ರಕ್ತ ಪರಿಚಲನೆಯ ಕಾಯಿಲೆಗಳೇ ಅಲ್ಲದೆ ಹಲವು ಬಗೆಯ ಸೋಂಕುಗಳಿಗೂ ಇವು ರೋಗ ತೋರುತ್ತವೆ ಎನ್ನುವುದು ವಿಶೇಷ. ಡಿಎನ್ಎ, ಆರ್ಎನ್ಎ ಹಾಗೂ ಪ್ರೋಟೀನ್ಗಳಿಗೆ ಘಾಸಿ ಮಾಡಿ ಮುಪ್ಪಿಗೂ ಸಾವಿಗೂ ಕಾರಣವಾಗುವ ಫ್ರೀ ರೆಡಿಕಲ್ ಎನ್ನುವ ಅತಿ ಕ್ರಿಯಾಶೀಲ ಆಕ್ಸಿಜನ್ ಅಣುಗಳನ್ನೂ ಇವು ತಾಳಿಕೊಳ್ಳುತ್ತವೆ. ಅಷ್ಟೇ ಅಲ್ಲ, ಇಲಿಗಳಲ್ಲಿ ಆಗುವ ಪ್ರೋಟೀನ್ ತಯಾರಿಕೆಗಿಂತಲೂ ನಿಖರವಾಗಿ ಈ ಬೆತ್ತಲೆ ಮಖಮಲ್ ಹೆಗ್ಗಣಗಳಲ್ಲಿ ಆಗುತ್ತದೆ. ಇವುಗಳ ಪ್ರೋಟೀನ್ ತಯಾರಿಕೆ ವ್ಯವಸ್ಥೆಯೇ ಭಿನ್ನವಾಗಿದೆ. ಇದರಲ್ಲಿ ಇರುವ ರೈಬೋಸೋಮು ಎನ್ನುವ ಕೋಶಾಂಗಗಳ ರಚನೆಯೂ ವಿಭಿನ್ನವಾಗಿವೆ. ಈ ಎಲ್ಲ ವಿಶಿಷ್ಟ ಅಂಶಗಳಿಂದಾಗಿ ಪ್ರತಿ ಬೆತ್ತಲೆ ಮಖಮಲ್ ಹೆಗ್ಗಣವು 30 ವರ್ಷಗಳವರೆಗೂ ಬದುಕಿರಬಲ್ಲದು. ಅಷ್ಟೇ ಸಣ್ಣ ಗಾತ್ರದ ಇಲಿಗಳು ಕೇವಲ 3 ವರ್ಷವಷ್ಟೇ ಜೀವಿಸಿರುತ್ತವೆ. ಹೀಗಾಗಿ ವೃದ್ಧಾಪ್ಯದ ಜೀವಿ ವಿಜ್ಞಾನದ ಅಧ್ಯಯನಕ್ಕೆ ಈ ಪ್ರಾಣಿ ಬಲು ಉಪಯುಕ್ತ ಮಾದರಿಯಾಗಿದೆ. ಈ ವರ್ಷದ ಜನವರಿಯಲ್ಲಿ ಈ ಬೆತ್ತಲೆ ಮುಖಮಲ್ ಹೆಗ್ಗಣಗಳು ಮತ್ತೆ ಸುದ್ದಿ ಮಾಡಿದ್ದುವು. ಆಗ ಇವುಗಳ ಪ್ರತಿಯೊಂದು ಕಾಲೋನಿಗೂ ಅದರದೇ ಆದ ವಿಶಿಷ್ಟ ಕಾಲೋನಿ ಗೀತೆ ಇದೆ ಎಂದು ತಿಳಿಯಿತು. ಈ ಮುಖಮಲ್ ಹೆಗ್ಗಣಗಳು 17 ವಿಭಿನ್ನ ರೀತಿಯ ಶಬ್ದಗಳಿಂದ ಒಂದಿನೊಂದರ ಜೊತೆಗೆ ಸಂವಹನ ಮಾಡುತ್ತವೆ. ಇವುಗಳಲ್ಲಿ ಬಲು ಸಾಮಾನ್ಯವಾದದ್ದು ಕೀಚ್ ಎನ್ನುವ ಒಂದು ಸದ್ದು. ಇದು ಒಂದು ರೀತಿಯ ಸಂಬೋಧನೆ ಇರಬಹುದು. ಇತ್ತೀಚೆಗೆ ಜರ್ಮನಿಯ ಬರ್ಲಿನ್ನಲ್ಲಿರುವ ಮ್ಯಾಕ್ಸ್ ಡೆಲ್ಟ್ರಕ್ ಕಣಜೀವ ವಿಜ್ಞಾನದ ಕೇಂದ್ರದ ವಿಜ್ಞಾನಿಗಳು ದಕ್ಷಿಣ ಅಮೆರಿಕದ ಪ್ರೆಟೋರಿಯಾ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳ ಜೊತೆಗೂಡಿ 2 ವರ್ಷಗಳ ಅವಧಿಯಲ್ಲಿ 166 ಬೆತ್ತಲೆ ಮಖಮಲ್ ಹೆಗ್ಗಣಗಳು ಮಾಡಿದ ಸುಮಾರು 36,190 ಕೀಚ್ ಶಬ್ದಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿದರು. ಈ ಕೀಚ್ ಶಬ್ದಗಳ ತರಂಗ ಸ್ವರೂಪವನ್ನು ಗಮನಿಸಿದಾಗ ಹಾಗೂ ವಿವಿಧ ಕಾಲೋನಿಗಳ ಸದಸ್ಯರನ್ನು ಬೇರೆ ಕಾಲೋನಿಗಳಲ್ಲಿಟ್ಟು ಬೆಳೆಸುವ ಮೂಲಕ ನಡೆಸಿದ ವಿಶ್ಲೇಷಣೆ ಪ್ರತಿಯೊಂದು ಕಾಲೋನಿಯಲ್ಲಿಯೂ ಅದಕ್ಕೆ ವಿಶಿಷ್ಟವಾದದೊಂದು ಶಬ್ದ ಭಾಷೆ ಇರುತ್ತದೆ ಎಂದು ತೋರಿಸಿದೆ. ಈ ನಿರ್ದಿಷ್ಟ ಹಾಡನ್ನು ಕಾಲೋನಿಯ ರಾಣಿ ನಿಯಂತ್ರಿಸುತ್ತದೆ. ನನಗಂತೂ ಜನಮಾನಸದಲ್ಲಿ ಇದು ಬಂದಿರುವುದು ಇನ್ನೂ ಅಚ್ಚರಿಯ ವಿಷಯ. ಇದು ಮಕ್ಕಳ ಸಾಹಸ ರೋಚಕ ಕಥೆಗಳಿಗಷ್ಟೇ ವಸ್ತುವಾಗಿ ಉಳಿದಿಲ್ಲ, ಹಲವು ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಜನಪ್ರಿಯವಾಗಿವೆ. ಮಕ್ಕಳನ್ನು ಉದ್ದೇಶಿಸಿ ನಡೆಯುವ ಕಲೆ ಮತ್ತು ವಿಜ್ಞಾನದ ಕಾರ್ಯಾಗಾರಗಳಲ್ಲಿ ಇವಕ್ಕೆ ಪ್ರಮುಖ ಸ್ಥಾನವಿದೆ. ಜೊತೆಗೆ ವಿಸ್ತರಣಾ ಕಾರ್ಯಕ್ರಮಗಳಲ್ಲಿ ಇವು ವಿಜ್ಞಾನ ಹಾಗೂ ಪರಿಸರದ ಪ್ರತಿನಿಧಿಗಳಾಗಿವೆ. ಪಾಲ್ ಶೆರ್ಮನ್ ಮತ್ತು ಸ್ಟಾಂಟನ್ ಬ್ರಾಡ್ ನಂತಹ ವಿಜ್ಞಾನಿಗಳು ಹಾಗೂ ಡಿಸ್ನಿ ವರ್ಲ್ಡ್ ನಿರ್ಮಿಸಿದ ಕಿಮ್ ಪಾಸಿಬಲ್ ನಂತಹ ಕಾರ್ಟೂನು ಚಿತ್ರಗಳಲ್ಲಿ ಇವುಗಳಿಗೆ ಪಾತ್ರ ನೀಡಿ ಜನಮಾನಸವನ್ನು ತಲುಪುವಂತೆ ಮಾಡಿವೆ. ಇದಕ್ಕೆ ನಾವು ಕೃತಜ್ಞರಾಗಿರಬೇಕು. ರಿಚರ್ಡ್ ಅಲೆಕ್ಸಾಂಡರ್ ಇದರ ಇರವನ್ನು ಊಹಿಸಿದ ನಂತರ ಹಾಗೂ ಜೆನಿಫರ್ ಜಾರ್ವಿಸ್ ಈ ಕಾಲ್ಪನಿಕ ಪ್ರಾಣಿಯನ್ನು ಬೆಳಕಿಗೆ ತಂದ ನಂತರದ ಕಳೆದ 40 ವರ್ಷಗಳ ಅಲ್ಪಾವಧಿಯಲ್ಲಿ ಒಂದಾನೊಂದು ಕಾಲದಲ್ಲಿ ಕುರೂಪಿ, ಅಸಹ್ಯ ಜೀವಿ ಎಂದು ಹೆಸರಾಗಿದ್ದ ಈ ಬೆತ್ತಲೆ ಮಖಮಲ್ ಹೆಗ್ಗಣ ಸಮಾಜ ಜೀವಿ ವಿಜ್ಞಾನಿಗಳು, ದೇಹಕ್ರಿಯಾ ವಿಜ್ಞಾನಿಗಳು, ಕಣಜೀವಿ ವಿಜ್ಞಾನಿಗಳಿಗೆ, ನರಜೀವಿ

0: ಒಪ್ಪಿಕೊಳ್ಳಬಹುದು. ಹಾಗೆಂದ ಮಾತ್ರಕ್ಕೆ ನಮ್ಮ ಸಂಶೋಧನೆಗಳೆಲ್ಲವನ್ನೂ ಕಪಾಟಿನಲ್ಲಿ ಭದ್ರವಾಗಿಡುವುದೇ? ಆಗಾಗ್ಗೆ ಈ ಬಗ್ಗೆ ಚರ್ಚಿಸಿ ಇಂತಹ ತಪ್ಪು ಕಲ್ಪನೆಗಳನ್ನು ವರದಿಗಳನ್ನು ಸ್ಪಷ್ಟಪಡಿಸುವುದು ವಿಜ್ಞಾನಿಗಳ ಹೊಣೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಪ್ರಕಟವಾದ 21 ವಿಜ್ಞಾನಿಗಳು ಕೂಡಿ ಬರೆದ ಬೆತ್ತಲೆ ಮಖಮಲ್ ಹೆಗ್ಗಣದ ಜೀವನ ಕುರಿತ ಆತುರದ ತೀರ್ಮಾನಗಳ ದೀರ್ಘಾಯಸ್ಸು ಎನ್ನುವ ಪ್ರಬಂಧ ಈ ಜೀವಿಯ ಬಗ್ಗೆ ಇರುವ 28 ತಪ್ಪು ಕಲ್ಪನೆಗಳನ್ನು ನಿವಾರಿಸುತ್ತದೆ. ಈ ಲೇಖನ ಬಹುಶಃ ಒಂದು ಅನುಕರಣೀಯ ಮಾದರಿ. ಕೊನೆಯದಾಗಿ, ಈ ಭೂಮಿಯಲ್ಲಿರುವ ಕೋಟ್ಯಂತರ ಜೀವಿಗಳಲ್ಲಿ ನಾವು ಇನ್ನೂ ಕಾಣದಿರುವ ಇಂತಹ ಎಷ್ಟೋ ಹೀರೋಗಳು ಇರಬಹುದು ಎಂದು ಯೋಚಿಸಬೇಕು. ನಾವು ಅವುಗಳು ಹೀರೋ ಆಗುವುದಿರಲಿ, ಬದುಕುವುದಕ್ಕಾದರೂ ಬಿಡುತ್ತಿದ್ದೇವೆಯೇ? ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಡಾ ಜೆಆರ್ ಮಂಜುನಾಥ. ಲೇಖನದ ಆಂಗ್ಲ ಮೂಲ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಆನಿಮಲ್ ಬಿಹೇವಿಯರ್ ಅಥವಾ ಪ್ರಾಣಿ ವರ್ತನೆ ಅಥವಾ ಪ್ರಾಣಿಗಳ ನಡವಳಿಕೆ. ಪ್ರಾಣಿಶಾಸ್ತ್ರದಲ್ಲಿ ಪರಿಸರ ಸ್ಥಿತಿಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು, ಭಕ್ಷಕ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಅಥವಾ ಭಕ್ಷ್ಯ ಪ್ರಾಣಿಗಳನ್ನು ಹಿಡಿಯಲು, ಸಂಗಾತಿಗಳನ್ನು ಆಕರ್ಷಿಸಲು ಅಥವಾ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ಅಥವಾ ಹೆದರಿಸಲು ಪ್ರಾಣಿಗಳು ತೋರುವ ವೈವಿಧ್ಯಮಯ ವರ್ತನೆಗಳು. ನಾನಾ ಸಂಗತಿಗಳಿಗೆ ಹೊಂದಿಕೊಳ್ಳಲು ಪ್ರಾಣಿಗಳು ಹಲವು ವರ್ತನೆಗಳನ್ನು ಪ್ರದರ್ಶಿಸುತ್ತವೆ. ತನ್ಮೂಲಕ ಜೀವಿಗಳು ಅವಕಾಶಗಳನ್ನು ಹೆಚ್ಚಿಸಿಕೊಳ್ಳುತ್ತವೆ ಹಾಗೂ ತಮ್ಮ ಸಂತಾನಗಳನ್ನು ಅಭಿವೃದ್ಧಿಪಡಿಸುತ್ತವೆ. ಪ್ರಾಣಿ ನಡವಳಿಕೆಯನ್ನು ಹಲವಾರು ವಿಧಗಳಿಂದ ಅಭ್ಯಾಸಿಸುತ್ತಾರೆ. ಸರಳ ಅವಲೋಕನದಿಂದ ಹಿಡಿದು ರೇಡಿಯೋ ಟ್ರಕ್ಕಿಂಗ್, ಕ್ಯಾಮರಾ ಟ್ರಕ್ಕಿಂಗ್ಗಳಂತಹ ವಿವಿಧ ವಿಧಾನಗಳನ್ನು ಅಳವಡಿಸಿಕೊಂಡು ಪ್ರಾಣಿ ವರ್ತನೆಯನ್ನು ಅಭ್ಯಾಸ ಮಾಡುತ್ತಾರೆ. ಪ್ರಾಣಿ ವರ್ತನೆಯ ಅಧ್ಯಯನ ಪ್ರಾಣಿ ಸಂರಕ್ಷಣೆಗೆ ಅತ್ಯಗತ್ಯವಾಗಿದೆ. ಹಾಗಾಗಿ ಅನಿಮಲ್ ಬಿಹೇವಿಯರ್ ಅಥವಾ ಪ್ರಾಣಿ ವರ್ತನೆಯನ್ನು ಅಭ್ಯಾಸ ಮಾಡುತ್ತಾರೆ. ಅನಿಮಲ್ ಗ್ಲೂ ಅಥವಾ ಪ್ರಾಣಿಯ ಅಂಟು, ಪ್ರಾಣಿಗಳಿಂದ ಬರುವ ನೈಸರ್ಗಿಕ ಅಂಟು ಇದು. ಹಸು, ಕುರಿ, ಮೇಕೆಗಳ ಚರ್ಮ, ಮೂಳೆಗಳನ್ನು ಮತ್ತು ಮೀನಿನ ಶಲ್ಯಗಳನ್ನು ಚೆನ್ನಾಗಿ ಬೇಯಿಸಿ ತಯಾರಿಸಿದ ಅಂಟು ಇದು. ಈ ಅಂಟಿನಲ್ಲಿ ಜೆಲಟಿನ್ ಎಂಬ ಪ್ರಾಣಿಯ ಪ್ರೋಟೀನ್ ಇರುತ್ತದೆ. ಹಲವಾರು ಸಲ ನಾವು ಪೇಪರ್ಗಳಲ್ಲಿ ನೋಡಿರಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ತಿರುಪತಿಯಲ್ಲಿ ಸಪ್ಲೈ ಮಾಡತಕ್ಕಂತಹ ತುಪ್ಪದಲ್ಲಿ ಅನಿಮಲ್ನ ಫ್ಯಾಟ್ ಅಥವಾ ಜೆಲಾಟಿನ್ ಇದೆ ಎಂದು ತುಂಬ ಗಲಾಟೆ ಆಯಿತು. ಸೊ ಅದನ್ನು ಸುಪ್ರೀಂ ಕೋರ್ಟ್ ಆ ತುಪ್ಪವನ್ನು ಟೆಸ್ಟ್ ಮಾಡಲು ಲ್ಯಾಬೊರೇಟ್ರಿಗೆ ಈಗಾಗಲೇ ಅದರ ಮಾದರಿಗಳನ್ನು ಕಳಿಸಿ ಕೊಟ್ಟಿರುವುದಾಗಿ ತಿಳಿಸಿದೆ. ಬಟ್ ಇದುವರೆಗೂ ಯಾವುದೇ ಅಲ್ಲಿಂದ ಯಾವುದೇ ರಿಪೋರ್ಟ್ ಇನ್ನೂ ಬಂದಿಲ್ಲ. ಅನಿಮಲ್ ಹೌಲಿಂಗ್, ಪ್ರಾಣಿಗಳಿಂದ ಸಾಗಣೆ. ಪ್ರಾಣಿಗಳನ್ನು ಬಳಸಿ ನಾಟಗಳನ್ನು ಸಾಗಿಸುವ ಒಂದು ವಿಧಾನ. ಲಾರಿ, ಟ್ರ್ಯಾಕ್ಟರ್ ಮುಂತಾದ ವಾಹನಗಳು ಹೋಗಲಾರದ ಅರಣ್ಯ ಪ್ರದೇಶಗಳಲ್ಲಿ ನಾಟಗಳನ್ನು ಸಾಗಿಸಲು ಪ್ರಾಣಿಗಳನ್ನು ಬಳಸಲಾಗುತ್ತದೆ. ಭಾರತದ ಅನೇಕ

0: ಕಾಡುಗಳಲ್ಲಿ ನಾಟಗಳನ್ನು ಸಾಗಿಸಲು ಆನೆ, ಎಮ್ಮೆ, ಎತ್ತು, ಕುದುರೆಗಳನ್ನು ಬಳಸುವುದು ಸರ್ವಸಾಮಾನ್ಯ. ಮೈದಾನ ಮತ್ತು ಅರೆಬೆಟ್ಟ ಪ್ರದೇಶಗಳಲ್ಲಿ ನಾಟಗಳನ್ನು ಸಾಗಿಸಲು ಕುದುರೆ, ಎತ್ತು ಮತ್ತು ಒಂಟೆಗಳನ್ನು ಬಳಸುತ್ತಾರೆ. ದಟ್ಟರಣ್ಯದಲ್ಲಿ ತಗ್ಗಿನ ಜಾಗಗಳಿಂದ ಪ್ರಾಣಿಗಳು ಮರಗಳನ್ನು ಎಳೆದು ತರುವುದು ಮಧ್ಯ ಭಾರತದಲ್ಲಿ ಈಗಲೂ ವಾಡಿಕೆಯಲ್ಲಿದೆ. ದಿಮ್ಮಿಗಳನ್ನು ಉರುಳಿಸಲು ಮುಖ್ಯವಾಗಿ ಪ್ರಾಣಿಗಳನ್ನು ಬಳಸುತ್ತಾರೆ. ಸಾಗಿಸಬೇಕಾದ ದೂರ, ಸವೆಸಬೇಕಾದ ಹಾದಿಯ ಸ್ಥಿತಿಗತಿ ಮತ್ತು ಲಭ್ಯವಿರುವ ಪ್ರಾಣಿಗಳ ಸಂಖ್ಯೆ ಇವುಗಳನ್ನು ಅವಲಂಬಿಸಿ ಪ್ರಾಣಿಗಳನ್ನು ಸಾಗಿಸಲು ಸಾಧ್ಯವಾಗುವ ರೀತಿಯಲ್ಲಿ ಗಾತ್ರದಲ್ಲಿ ದಿಮ್ಮಿಗಳನ್ನು ಕತ್ತರಿಸಲಾಗುತ್ತದೆ. ಏನೇ ಆದರೂ ಈ ವಿಧಾನ ಪ್ರಾಣಿಗಳಿಗೆ ಹೆಚ್ಚು ಶ್ರಮದಾಯಕ. ಇತ್ತೀಚೆಗೆ ಲಾರಿ, ಟ್ರ್ಯಾಕ್ಟರ್ಗಳು ಹಾಗೂ ಸಣ್ಣ ಸಣ್ಣ ಟ್ರ್ಯಾಕ್ಟರ್ಗಳನ್ನು ಬಳಸಿ ನಾಟಗಳನ್ನು ಸಾಗಿಸುತ್ತಾರೆ. ಅರಣ್ಯವನ್ನು ಕಡಿಯುತ್ತಾ ಹೋದ ಹಾಗೆ ಮೋಟಾರ್ ವಾಹನಗಳ ಪ್ರವೇಶದ ಹಾದಿಯೂ ಸಹ ಸುಗಮವಾಗುತ್ತದೆ. ಆದರೆ ನಾಟಗಳನ್ನು ಕಡಿಯುವುದರಿಂದ ಪರಿಸರದಲ್ಲಿ ಅತ್ಯಂತ ಹೆಚ್ಚು ಏರುಪೇರಿನ ಸಂಭಾವನೆಗಳು ಉಂಟಾಗುತ್ತವೆ. ಮರಗಳ ಕಡಿತದಿಂದ ಸವಕಳಿಯು ಹೆಚ್ಚಾಗುತ್ತದೆ. ಮರಗಳ ಕಡಿತದಿಂದ ವಿವಿಧ ಕಾಯಿಲೆಗಳು ಸಹ ಹೆಚ್ಚಾಗುವ ಸಾಧ್ಯತೆ ಇದೆ. ಕ್ಯಾಸರುವಿನ ಕಾಯಿಲೆ ಅಥವಾ ಮಂಗನ ಕಾಯಿಲೆ ಕಾಡುಗಳನ್ನು ಕಡಿಯುವುದರಿಂದ ಉಂಟಾಗಿದೆ ಎಂದು ಒಂದು ವರದಿ ತಿಳಿಸುತ್ತದೆ. ಅಲ್ಲದೆ ಕಾಡುಗಳು ಹೆಚ್ಚು ಇರುವುದರಿಂದ ಹೆಚ್ಚು ಆಮ್ಲಜನಕದ ಉತ್ಪಾದನೆಯಾಗುತ್ತದೆ. ಕಾಡುಗಳು ನಮ್ಮ ದೇಶದ ಪರಿಸರ ಮಂತ್ರಾಲಯದ ಪ್ರಕಾರ ಪ್ರತಿಯೊಂದು ದೇಶದಲ್ಲಿಯೂ ಅಲ್ಲ ರಾಜ್ಯದಲ್ಲಿ ಸುಮಾರು 33.3%ನಷ್ಟು ಕಾಡು ಇರಬೇಕೆಂದು ಸೂಚಿಸುತ್ತದೆ. ಆದರೆ ಭಾರತದಲ್ಲಿ ಕೇವಲ 22%ನಷ್ಟು ಕಾಡು ಮಾತ್ರ ಇದೆ. ಬೆಂಗಳೂರಿನಲ್ಲಿ ರಸ್ತೆಗಳ ಅಗಲೀಕರಣ, ಮೆಟ್ರೋ, ರೈಲು ಈ ಥರ ಯೋಜನೆಗಳಿಗಾಗಿ ಹಲವಾರು ಮರಗಳನ್ನು ಕತ್ತರಿಸಿದ್ದಾರೆ. ಇದರಿಂದಾಗಿ ಬೆಂಗಳೂರಿನಲ್ಲಿ ಕೇವಲ 2%ನಷ್ಟು ಮಾತ್ರ ಕಾಡು ಈಗ ಉಳಿದಿದೆ. ಆಂಬಿಫೈಟಾ, ಆಂಫಿಬಿಯಂ ಬಗ್ಗೆ ನಾವು ಈಗಾಗಲೇ ತಿಳಿಸಿದ್ದೇವೆ. ಆಂಫಿಫೈಟಾ ಅಂದರೆ ಉಭಯಜೀವಿ ಸಸ್ಯಗಳು. ನೀರು ಮತ್ತು ಭೂಮಿಗಳ ಎರಡ ಮೇಲೆಯೂ ಬೆಳೆಯಬಲ್ಲಂತಹ ಸಸ್ಯ. ಸಸ್ಯವು ನೀರಿನಲ್ಲಿ ಬೆಳೆಯುವಾಗ ಜಲ ಪರಿಸರಕ್ಕೆ ಹೊಂದಿಕೊಳ್ಳುತ್ತದೆ ಹಾಗೂ ಭೂಮಿಯ ಮೇಲೆ ಬೆಳೆಯುವಾಗ ಭೂಮಿಯ ಪರಿಸರಕ್ಕೆ ಹೊಂದಿಕೊಳ್ಳುತ್ತದೆ. ಉದಾಹರಣೆಗೆ ಪಾಚಿ. ಪಾಚಿಯನ್ನು ಆಂಬಿಫೈಟಾ ಎಂದು ಕರೆಯುತ್ತಾರೆ. ಅನಿಮಲ್ ಹಸ್ಬೆಂಡ್ರಿ, ಪಶುಸಂಗೋಪನೆ ಅಥವಾ ಪಶು ಕೃಷಿ. ಸಾಕುಪ್ರಾಣಿಗಳ ನಿರ್ವಹಣೆ, ದನಕರುಗಳು, ಎಮ್ಮೆಗಳು, ಕುರಿ, ಮೇಕೆಗಳು, ಹಂದಿಗಳು, ಒಂಟೆಗಳು, ಕುದುರೆಗಳು, ಕತ್ತೆಗಳು ಮತ್ತು ಕೋಳಿ ಸಾಗಾಣಿಕೆ, ಇವೆಲ್ಲದರ ನಿರ್ವಹಣೆಯೇ ಪಶುಸಂಗೋಪನೆ ಅಥವಾ ಆನಿಮಲ್ ಹಸ್ಬೆಂಡರಿ. ಪಶುಸಂಗೋಪನೆ ಪಶುಗಳ ಸಂತಾನ ಕ್ರಿಯೆಯಿಂದ ಹಿಡಿದು ಅವುಗಳ ವಸತಿ, ಆಹಾರ, ಅವುಗಳಿಗೆ ಬರುವ ಕಾಯಿಲೆಗಳಿಗೆ ಚಿಕಿತ್ಸೆ ಮತ್ತು ಮೇಲ್ವಿಚಾರಣೆ, ಒಟ್ಟು ಉತ್ಪಾದನೆ, ಆರ್ಥಿಕತೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. 1992 ಅಂಕಿ ಅಂಶಗಳ ಪ್ರಕಾರ ದನಕರುಗಳ ಸಂಖ್ಯೆ 204 ಮಿಲಿಯನ್ ಮತ್ತು ಕುರಿ ಮೇಕೆಗಳ ಸಂಖ್ಯೆ 166 ಮಿಲಿಯನ್ ಇದ್ದವು. ಪಶುಸಂಗೋಪನೆಯಲ್ಲಿನ ಒಟ್ಟು ಹೂಡಿಕೆ ಕೃಷಿ ಕ್ಷೇತ್ರದಲ್ಲಿನ ಒಟ್ಟು ಹೂಡಿಕೆಯ 10%ಗಿಂತ ಕಡಿಮೆ. ಆದರೆ ಕೃಷಿ ಕ್ಷೇತ್ರಕ್ಕೆ ಪಶುಸಂಗೋಪನೆಯಿಂದ ದೊರಕುವ ಆರ್ಥಿಕ ಕೊಡುಗೆ ಮಾತ್ರ 31%ಗಿಂತಲೂ ಹೆಚ್ಚು ಎಂದು ತಿಳಿದುಬಂದಿದೆ. ಪ್ರಾಣಿಗಳು ಹಾಲು, ಮಾಂಸಗಳ ಏಕೈಕ ಮೂಲವಾಗಿದೆಯಲ್ಲದೆ ಬೇಸಾಯಕ್ಕೆ ಆಧಾರಪ್ರಾಯವಾಗಿದೆ. ಜೈವಿಕ ಗೊಬ್ಬರದ ಬಹುಮುಖ್ಯ ಮೂಲವೇ ಪ್ರಾಣಿಗಳು. ಪಶುಸಂಗೋಪನೆ ರಾಷ್ಟ್ರೀಯ ಆದಾಯಕ್ಕೆ 15%ನಷ್ಟು ಕೊಡುಗೆ ನೀಡುತ್ತದೆ. ಕೇವಲ ಹಾಲೊಂದೇ ಭಾರತದ ಕೃಷಿ ಉತ್ಪಾದನೆಯ 17%ರಷ್ಟಿದೆ. ಮಾಂಸಾಹಾರಿ ಪ್ರಾಣಿಗಳ ಹಾಗೂ ಸಸ್ಯಾಹಾರಿ ಪ್ರಾಣಿಗಳ ಒಂದು ಸಮತೋಲನವು ಯಾವಾಗಲೂ ಇರಬೇಕಾಗುತ್ತದೆ. ಏಕೆಂದರೆ ಕೇವಲ ಸಸ್ಯಾಹಾರಿ ಪ್ರಾಣಿಗಳಿದ್ದರೆ ಅವುಗಳು ಕಾಡಿನಲ್ಲಿರುವ ಎಲ್ಲ ಹಸಿರು ಗಿಡಗಳನ್ನು ತಿನ್ನುತ್ತವೆ. ಇದರಿಂದಾಗಿ ಕಾಡು ಬರಿದಾಗುತ್ತದೆ. ಅಲ್ಲದೆ ಹುಲ್ಲು ತಿನ್ನುವ ಪ್ರಾಣಿಗಳ ಓಡಾಟದಿಂದ ಮಣ್ಣು ಸಣ್ಣ ಪುಡಿ ಪುಡಿಯಾಗಿ ಕನ್ವರ್ಟ್ ಆಗುತ್ತದೆ. ಇದರಿಂದಾಗಿ ಮಳೆ ಬಂದಾಗ ಸಣ್ಣ ಪುಡಿ ಪುಡಿಯಾದ ಈ ಮಣ್ಣುಗಳು ಮಳೆ ನೀರಿನಲ್ಲಿ ಕೊಚ್ಚಿ ಹಳ್ಳಗಳು, ಕೊಳ್ಳಗಳು ಅಥವಾ ಕೆರೆಗಳು ಅಥವಾ ಕೊನೆಗೆ ಡ್ಯಾಮ್ಗಳನ್ನು ಸೇರುತ್ತವೆ. ಹಾಗಾಗಿ ಸಸ್ಯಾಹಾರಿ ಪ್ರಾಣಿಗಳನ್ನು ನಿಯಂತ್ರಿಸಬೇಕಾಗುತ್ತದೆ. ಸೊ ಕಾಡುಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳನ್ನು ಚಿರತೆ, ಹುಲಿ, ಸಿಂಹ, ಕತ್ತೆಕಿರುಬ, ತೋಳ, ನರಿ ಮುಂತಾದ ಪ್ರಾಣಿಗಳು ಅವುಗಳ ಪಾಪ್ಯುಲೇಷನ್, ಅವುಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತಿದೆ. ಸೊ ಅವುಗಳ ಸಂಖ್ಯೆ ನಿಯಂತ್ರಿಸದೇ ಹೋದರೆ ಅಸಮತೋಲನವಾಗಿ ಮಾನವನಿಗೆ ಸಂಕಷ್ಟಗಳು ಎದುರಾಗುತ್ತವೆ. ಕರ್ನಾಟಕದಲ್ಲಿ ಆನೆಗಳ ಸಂಖ್ಯೆ ಇತ್ತೀಚೆಗೆ ತುಂಬ ಹೆಚ್ಚಾಗಿದೆ. ವೀರಪ್ಪನ್ ಇದ್ದಾಗ, ಕಾಡುಗಳ ವೀರಪ್ಪನ್ ಇದ್ದಾಗ ಆನೆಗಳ ಸಂಖ್ಯೆ ಕೇವಲ 2-3 ಸಾವಿರವಿತ್ತು. ಆದರೆ ಇತ್ತೀಚಿನ ಗಣತಿಯ ಪ್ರಕಾರ ಇವುಗಳ ಸಂಖ್ಯೆ 6,000 ಆನೆಗಳು ಅತ್ಯಂತ ಹೆಚ್ಚು ಬಲಿಷ್ಠವಾದ, ದಪ್ಪವಾದ ಪ್ರಾಣಿ. ಇದು ಸುಮಾರು 200 ಲೀಟರ್ ಅನ್ನಷ್ಟು ನೀರನ್ನು ದಿನಕ್ಕೆ ಕುಡಿಯುತ್ತದೆ ಹಾಗೂ ಸುಮಾರು 500 ಕೆಜಿಯಷ್ಟು ಹಸಿರು ಗಿಡಗಳನ್ನು ತಿನ್ನುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅವುಗಳ ಸಂಖ್ಯೆ ಹೆಚ್ಚಾಗಿ ಈಗ ಅವುಗಳು ವಸತಿ ಪ್ರದೇಶಗಳ ಮೇಲೆ ತಾಳಿ ಮಾಡುತ್ತಿವೆ ಅಥವಾ ಕೃಷಿ ಪ್ರದೇಶದಲ್ಲಿ ಕಾಣಸಿಗುತ್ತವೆ. ರೈತರು ಕೃಷಿ ಪ್ರದೇಶಕ್ಕೆ ಹೋದಾಗ ಹಲವಾರು ರೈತರನ್ನು ಈ ಆನೆಗಳು ಸಾಯಿಸಿವೆ. ಅದೇ ರೀತಿ ಮಾಂಸಾಹಾರಿ ಪ್ರಾಣಿಗಳಿಗೆ ಸಸ್ಯಾಹಾರಿ ಪ್ರಾಣಿಗಳನ್ನು ತಿಂದು ಬದುಕುತ್ತವೆ. ಆದರೆ ಮಾಂಸಾಹಾರಿ ಪ್ರಾಣಿಗಳಿಗೆ ಆಹಾರ ಸಿಗದಾಗ ಅವುಗಳು ಸಹ ಊರಿನ ಕಡೆ ಬರುತ್ತವೆ. ಸೊ ಜನವಸತಿ ಪ್ರದೇಶದಲ್ಲಿ ಬರುತ್ತವೆ. ಈಗ ಒಂದು 5-6 ವರ್ಷಗಳ ಹಿಂದೆ 2 ಕಾಡಾನೆಗಳು ಮೈಸೂರಿನ ನಗರಕ್ಕೆಯೇ ಬಂದಿದ್ದವು. ಸಾಮಾನ್ಯವಾಗಿ ಕಾಡು ಪ್ರಾಣಿಗಳು ಹಳ್ಳಿಯ ಕಡೆ ಹೋಗುತ್ತವೆ, ಆದರೆ ಈ ಆನೆಗಳು ನಗರಕ್ಕೆ ಬಂದಿದ್ದವು. ಬೆಂಗಳೂರಿನ ಸುತ್ತಮುತ್ತ ಚಿರತೆಗಳು ನಾಯಿಯನ್ನು ಹಿಡಿಯುವ ಸಂಗತಿಯು ಪೇಪರ್ನಲ್ಲಿ ವರದಿಯಾಗಿರುತ್ತದೆ. ಇದಕ್ಕೆ ಕಾರಣ ಮನುಷ್ಯನ ಜನಸಂಖ್ಯೆಯೂ ಹೌದು. ಏಕೆಂದರೆ ಮನುಷ್ಯನ ಜನಸಂಖ್ಯೆ ಹೆಚ್ಚಾದಂತೆ ಮನುಷ್ಯ ಕಾಡುಗಳನ್ನು ಕಡಿದು ನಗರಗಳನ್ನಾಗಿ ನಿರ್ಮಾಣ ಮಾಡುತ್ತಾನೆ. ಸೊ ಕಾಡುಗಳ ಕಡಿತದಿಂದ ಕಾಡು ಪ್ರದೇಶವು ಕಡಿಮೆಯಾಗುತ್ತದೆ. ಅಂಥ ಸಮಯದಲ್ಲಿ ಪ್ರಾಣಿಗಳು, ಅಲ್ಲಿ ವಾಸಿಸುವ ಪ್ರಾಣಿಗಳು ನಗರವನ್ನು ಅಥವಾ ಹಳ್ಳಿಗಳನ್ನು ಪ್ರವೇಶಿಸುತ್ತವೆ ಹಾಗೂ ಹಳ್ಳಿಗಳಲ್ಲಿ ಸಿಗುವ ದನಕರುಗಳನ್ನು ಅವು ಆಹಾರವಾಗಿ ತಿನ್ನುತ್ತವೆ. ಹಲವಾರು ಸಲ ನಮಗೆ ಚಿರತೆಯು ಮನೆಯಿಂದ ಬಂದು ನಾಯಿಯನ್ನು ಹಿಡಿದುಕೊಂಡು ಹೋಗಿರುವ ಸಂಗತಿಗಳು ಅನೇಕ ಪೇಪರ್ಗಳಲ್ಲಿ ವರದಿಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಮಾಂಸಾಹಾರಿ ಪ್ರಾಣಿಗಳಿಗೆ ಕಾಡುಗಳಲ್ಲಿ ಪ್ರಾಣಿಗಳು ಅಥವಾ ಸಸ್ಯಾಹಾರಿ ಪ್ರಾಣಿಗಳು ಸಿಗದೇ ಇರುವುದು ಒಂದು, ಮತ್ತೊಂದು ಕಾಡುಗಳು ಕಡಿಮೆಯಾಗುತ್ತಾ ಇರುವುದು. ಇವೆರಡಕ್ಕೂ ಕಾರಣ ಮಾನವನೇ ಆಗಿದ್ದಾನೆ. ಇಲ್ಲಿಗೆ 32ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ಬಡವರೇ, ವಾರಣಾವತಂ ಐದಿದಂ ಅಮ್ಮನ ಗಂಧ ವಾರಣಂ. ಈ ಪದ್ಯಕ್ಕೆ ಹೀಗೆ ವ್ಯಾಖ್ಯಾನ ಮಾಡಬಹುದು. ನಾನು ಆವಾಗಲೇ ಹೇಳಿದ ಹಾಗೆ ಪಂಪನ ಕಾವ್ಯದ ನಾಯಕ ರಿಕೇಸರಿ ಅಥವಾ ಅರ್ಜುನ ಆದುದರಿಂದಾಗಿ ಆರಂಭದಲ್ಲಿ ಮತ್ತು ಕಾವ್ಯದ ಆಶ್ವಾಸದ ಕೊನೆಯಲ್ಲಿ ಅರಿಕೇಸರಿಗೆ ಸಲ್ಲಬೇಕಾದ ಮರ್ಯಾದೆ ಸಲ್ಲಲೇಬೇಕು, ಪಂಪ ಹಾಗೆ ಮಾಡ್ತಾನೆ. ಹಾಗಾಗಿ ಈವರೆಗೆ ಪಾಂಡವರೆಲ್ಲರೂ ಕೂಡ ವಾರಣಾವತವನ್ನು ಬಂದರು, ವಾರಣಾವತಕ್ಕೆ ಬಂದರು ಎನ್ನುವ ಹಾಗೆ ಹೇಳ್ತಾನೆ. ಆದರೆ ವಾರಣಾವತಕ್ಕೆ ಅರ್ಜುನ ಬಂದ ಅಂತ ಹೇಳಲೇಬೇಕಲ್ವೇ, ಅದನ್ನು ಈಗ ಮಾಡ್ತಾನೆ. ಎಡರು ಅರಿದು ಈವ ಕಲ್ಪತರುವೆಂದು ವನೀಪಕ ಕೋಟಿ. ಎಡರು ಅಂದರೆ ಬಡತನ, ಬಡತನವನ್ನು ತಿಳಿದು ದಾನ ಮಾಡುವವನು, ಆ ದಾನ ಮಾಡುವಲ್ಲಿ ಕಲ್ಪತರೆಂದು ವನೀಪಕ ಕೋಟಿ ಅಂದರೆ ಯಾಚಕರು ಸಂತಸಂಬಡೆ ಸಂತಸವನ್ನು ಪಡುತ್ತಿರಲು ಪಡೆವ ಒಂದು ಅಕಾಲ ವಿಳಯಾಶನಿ ಎಂದು ಪ್ರಳಯ ಕಾಲದಲ್ಲಿ ಅಕಾಲದಲ್ಲಿ ಬರುವಂತಹ ಅಪ್ಪಳಿಸುವಂತಹ ಅಶನಿ ಸಿಡಿಲು ಎಂದು ವಿರೋಧಿಗಳು ಮನಂ ಗಿಡೆ ಮನವನ್ನು ಕೆಡಿಸಲು ಅಥವಾ ಮನಸ್ಸು ಕೆಡಿಸಿಕೊಳ್ಳುತ್ತಿರಲು ಸಿಟ್ಟು ಮಾಡುತ್ತಿರಲು ಬಿಎಂ ಪರಾಕ್ರಮೋತ್ತಿರೆ ವನೀಪಕ ಕೋಟಿಗೆ ಯಾಚಕರಿಗೆ ದಾನ ಕೊಡುವಲ್ಲಿ ವ್ಯಯವನ್ನು ಕೂಡ ಹೆಚ್ಚಾಗಿ ಮಾಡಲು ಹೆಚ್ಚಿನ ಪರಾಕ್ರಮವನ್ನು ಕೂಡ ತೋರಿಸಿಕೊಳ್ಳುತ್ತಿರಲು ತನ್ನಡ ಹುಟ್ಟಿದರು ಸಮಂತು ಒಡವರೆ ತನ್ನ ಜೊತೆಗೆ ಹುಟ್ಟಿದವರು ಅಂದರೆ ಸೋದರರು ಚೆನ್ನಾಗಿ ಒಪ್ಪಿ ನಡೆದುಕೊಂಡು ಬರುತ್ತಿರಲು ವಾರಣಾವತವು ಐದಿದ ವಾರಣಾವತಕ್ಕೆ ಬಂದ ಯಾರು ಅಮ್ಮನ ಗಂಧ ವಾರಣ ಅಂದರೆ ತಂದೆಯ ಮದ್ದಾನೆ ಎನಿಸಿದಂಥ ಹರಿಕೇಸರಿ ವಾರಣಾವತಕ್ಕೆ ಬಂದ ಎಂಬುದಾಗಿ ಪಂಪ ಮೈದುಂಬಿ ಹರಿಕೇಸರಿಯನ್ನು ಅರ್ಜುನನ್ನು ಹೊಗಳುತ್ತಾನೆ. ಅಂದರೆ ವಾರಣಾವತಕ್ಕೆ ಬಂದಾಗ ಅಲ್ಲಿಯ ಪುರಜನ ಮತ್ತು ಯಾಚಕರಿಗೆ ಸಂತೋಷವಾಯಿತಂತೆ. ಬಡತನವನ್ನು ತಿಳಿದು ದಾನ ಮಾಡುವ ಕಲ್ಪತರು ಈಗ ಬಂದ ಎಂದು ಯಾಚಕರು ಸಂತೋಷಪಟ್ಟರು. ಪ್ರಳಯ ಕಾಲದಲ್ಲಿ ಕಾಲವಲ್ಲದ ಕಾಲದಲ್ಲಿ ಹೊಡೆಯುವ ಸಿಡಿಲು ಬಂತು ಎಂದು ವಿರೋಧಿಗಳು ಮನಸ್ಸಿನಲ್ಲೇ ಭಯವನ್ನು ಪಟ್ಟರು. ಹಾಗೆ ದಾನ ಕೊಡುವಲ್ಲಿ ಯವನ್ನು ಮಾಡಿ ವಿರೋಧಿಗಳನ್ನು ಅಡಗಿಸುವಲ್ಲಿ ಪರಾಕ್ರಮವನ್ನು ತೋರಿಸಿ ಅಂತಹ ಪರಾಕ್ರಮ ಮತ್ತು ಸಂಪತ್ತನ್ನು ಉಳ್ಳಂತಹ ಹರಿಕೇಸರಿ ತನ್ನ ಸಹೋದರರು ಜೊತೆಯಾಗಿ ನಡೆದುಕೊಂಡು ಬರುತ್ತಿರಲು ಆ ಪ್ರಸಿದ್ಧವಾದ ವಾರಣಾವತಕ್ಕೆ ಬಂದ ತಂದೆಯ ಮದ್ದಾನೆ ಎಂದು ಪ್ರಖ್ಯಾತಿ ಪಡೆದಂತಹ ಹರಿಕೇಸರಿ ಅಥವಾ ಅರ್ಜುನ ಎಂಬುದಾಗಿ ಈ ಪದ್ಯದ ಒಟ್ಟು ಅರ್ಥ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಹವಾಮಾನದ ಬಗ್ಗೆ, ಜೀವ ಜಂತುಗಳ ಬಗ್ಗೆ ಮಾತುಕತೆಯನ್ನು ಮಾಡ್ತಾ ಇದ್ವಿ. ಅದರ ಇಂಗ್ಲೀಷ್ನಲ್ಲಿ ಕನ್ವರ್ಸೇಷನ್ ಹೇಗಿರುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಇನ್ನು ಪ್ರತಿಯೊಬ್ಬ ವ್ಯಕ್ತಿಗೂ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ, ಆಟಗಳು ಅಂದರೆ ಬಹಳ ಇಷ್ಟ ಅಲ್ವಾ? ಯಾವ್ಯಾವ ರೀತಿಯ ಆಟಗಳನ್ನು ಆಡ್ತೀರಾ? ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಮೊಬೈಲಲ್ಲಿ, ಟಿವಿಲಿ, ಬೇರೆ ರೀತಿಯ ಆಟಗಳು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆಟ ಮನರಂಜನೆ ಕೊಡುತ್ತೆ ಅಲ್ವಾ? ಅವಳು ಆಟ ಆಡ್ತಿದ್ದಾಳೆ. ಶಿ ಈಸ್ ಪ್ಲೇಯಿಂಗ್. ತುಂಬ ಸಿಂಪಲ್ ಆದ ವಾಕ್ಯದಿಂದ ಶುರು ಮಾಡಿದ್ವಿ ಅಲ್ವಾ? ಅವಳು ಆಟ ಆಡ್ತಿದ್ದಾಳೆ ಅಂದ್ ಹೇಗೆ ಹೇಳ್ತೀರಾ? ಶಿ ಈಸ್ ಪ್ಲೇಯಿಂಗ್. ಆಟ ಆಡ್ತಿದ್ದಾಗ ಬಿದ್ದು ಎದ್ದು ಮಾಡೋದಿದೆ, ಪೆಟ್ಟಾಗೋದಿದೆ, ಗಾಯ ಆಗೋದಿದೆ ಅಲ್ವಾ? ನಿಮ್ಗೆ ಹೆಚ್ಚು ಗಾಯವಾಗಿಲ್ಲ ಅಂತ ಭಾವಿಸಿದ್ದೇನೆ. ಹೋಪ್ ಯು ಆರ್ ನಾಟ್ ಹರ್ಟ್ ಬ್ಯಾಡ್ಲಿ. ಹೋಪ್ ಯು ಆರ್ ನಾಟ್ ಹರ್ಟ್ ಬ್ಯಾಡ್ಲಿ. ನಿಮಗೆ ಹೆಚ್ಚು ಗಾಯ ಆಗಿಲ್ಲ ಅಂತ ಭಾವಿಸಿದ್ದೀನಿ ಅಂತ. ನನಗೆ ನಡೆಯೋದಕ್ಕಿಂತ ಸವಾರಿ ಮಾಡೋದೇ ಬಹಳ ಇಷ್ಟ. ಐ ಪ್ರಿಫರ್ ರೈಡಿಂಗ್ ಟು ವಾಕಿಂಗ್. ಸೈಕಲ್ ಹೊಡೆಯೋದು, ಕುದುರೆ ಸವಾರಿ ಮಾಡೋದು, ಹೀಗೆ ಬೇಕಾದಷ್ಟು ಇರುತ್ತಲ್ಲ, ನಡ್ಕೊಂಡು ಓಡಾಡೋದ್ರಕ್ಕಿಂತ ನಂಗೆ ಅದೇ ಇಷ್ಟ ಅನ್ನೋದಕ್ಕೆ ಐ ಪ್ರಿಫರ್ ರೈಡಿಂಗ್ ಟು ವಾಕಿಂಗ್. ನಾನು ಗಾಳಿಪಟ ಹಾರಿಸ್ತಾ ಇದ್ದೀನಿ. ಐ ಆಮ್ ಫ್ಲೈಯಿಂಗ್ ಅ ಕೈಟ್. KITE. ಕೈಟ್ ಅಂದರೆ ಗಾಳಿಪಟ. ಐ ಆಮ್ ಫ್ಲೈಯಿಂಗ್ ಅ ಕೈಟ್. ನಾನು ಗಾಳಿಪಟ ಹಾರಿಸ್ತಾ ಇದ್ದೀನಿ. ನಾವಿವತ್ತು ಚೆಸ್ ಆಡೋಣ. ವಿಲ್ ಪ್ಲೇ ಚೆಸ್ ಟುಡೇ. WE LL. ವಿ ವಿಲ್ ಅನ್ನು ಹೇಳೋ ಬದಲು ವಿಲ್ ಅಂತ ಹೇಳ್ಬೋದು. ವಿಲ್ ಪ್ಲೇ ಚೆಸ್ ಟುಡೇ. ಹೌದು, ಆಟ ಆಡಿದ್ರಲ್ವಾ, ಗೆಲ್ಲುವು ಸೋಲು ಇದ್ದೇ ಇರುತ್ತೆ. ಯಾರು ಗೆದ್ರು? ಹೂ ಒನ್. ಯಾರು ಗೆದ್ರು? ಹೂ ಒನ್. ನೀನು ಯಾವ ಆಟನಾಡ್ತೀಯಾ? ವಾಟ್ ಗೇಮ್ಸ್ ಡೂ ಯು ಪ್ಲೇ? ನೀನು ಯಾವ ಆಟಗಳನ್ನು ಆಡ್ತೀಯಾ? ವಾಟ್ ಗೇಮ್ಸ್ ಡೂ ಯು ಪ್ಲೇ? ಬಾ ಇಸ್ಪಿಟ್ ಆಡೋಣಂತೆ. ಕಮ್ ಲೆಟ್ಸ್ ಪ್ಲೇ ಕಾರ್ಡ್ಸ್. ಬಾ ಇಸ್ಪಿಟ್ ಆಡೋಣ ಅನ್ನೋದು ಹೇಗೆ? ಕಮ್ ಲೆಟ್ಸ್ ಪ್ಲೇ ಕಾರ್ಡ್ಸ್. ನೀನು ಕಾರ್ಡ್ಗಳನ್ನೆಲ್ಲ ಕಲಿಸು, ನಾನು ಕಟ್ ಮಾಡ್ತೀನಿ. ಇಸ್ಪಿಟ್ ಆಡೋರಿಗೆಲ್ಲ ಗೊತ್ತಿರುತ್ತಲ್ವಾ ಅದನ್ನು ಕಲಿಸೋದಂದ್ರೆ ಏನು, ಕಟ್ ಮಾಡೋದಂದ್ರೆ ಏನು ಅಂತ. ಯು ಶಫಲ್ ದ ಕಾರ್ಡ್ಸ್ ಆ್ಯಂಡ್ ಐಲ್ ಕಟ್. ಯು ಶಫಲ್ ದ ಕಾರ್ಡ್ಸ್ ಆ್ಯಂಡ್ ಐಲ್ ಕಟ್. ನೀನು ಕಾರ್ಡ್ಗಳನ್ನು ಕಲಿಸು, ನಾನು ಕಟ್ ಮಾಡ್ತೀನಿ. ಆಟ ಅಂತ ಬಂದಾಗ ಒಬ್ಬರು ಇಬ್ಬರು ಆಡೋದಿರುತ್ತೆ, ಟೀಮ್ ಮಾಡಿಕೊಂಡು ಆಡೋದು ಇರುತ್ತಲ್ವಾ. ಈ ಟೀಮ್ ಆಟದಲ್ಲಿ ನಮ್ಮ ತಂಡ ಇವತ್ತು ಗೆದ್ದಿದೆ. ಅವರ್ ಟೀಮ್ ಹ್ಯಾಸ್ ಒನ್. ನಮ್ಮ ತಂಡ ಗೆದ್ದಿದೆ ಅನ್ನೋದು ಹೇಗೆ ಹೇಳೋದು? ಅವರ್ ಟೀಮ್ ಹ್ಯಾಸ್ ಒನ್. ನಿನಗೆ ದೊಣ್ಣೆ ಬೀಸೋದಕ್ಕೆ ಬರುತ್ತಾ? ಕ್ಯಾನ್ ಯು ವೀಲ್ಡ್ ಅ ಲಾಠಿ? ವೀಲ್ಡ್ ಡಬ್ಲ್ಯೂ ಐ ಇ ಎಲ್ ಡಿ, ಲಾಠಿ ದೊಣ್ಣೆ ಎಲ್ ಎ ಟಿ ಎಚ್ ಐ, ಲಾಠಿ. ನಿಂಗೆ ದೊಣ್ಣೆ ಬೀಸೋದಕ್ಕೆ ಬರುತ್ತಾ? ಕ್ಯಾನ್ ಯು ವೀಲ್ಡ್ ಅ ಲಾಠಿ? ಬನ್ನಿ ಎಲ್ಲರೂ ನಾವು ಹೋಗಿ ಆಟ ಆಡೋಣ. ಕಮ್ ಲೆಟ್ಸ್ ಪ್ಲೇ. ಬನ್ನಿ ನಾವು ಆಟ ಆಡೋಣ ಅನ್ನೋದು ಹೇಗೆ? ಕಮ್ ಲೆಟ್ಸ್ ಪ್ಲೇ. ಆಟ ಶುರುವಾಗ್ಬಿಟ್ಟಿದೆ. ದ ಗೇಮ್ ಹ್ಯಾಸ್ ಸ್ಟಾರ್ಟೆಡ್. ಪಂದ್ಯ ಆರಂಭ ಆಗಿದೆ. ದ ಗೇಮ್ ಹ್ಯಾಸ್ ಸ್ಟಾರ್ಟೆಡ್. ಬರೀ ಆಟ ಮಾತ್ರ ಆಡ್ಕೊಂಡಿದ್ರೆ ಆಗತ್ತಾ? ಓದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಆಟವು ಪಾಠವು ಎರಡೂ ಮುಖ್ಯನೇ. ಅದು ಎರಡನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡೋದು ನಾವು ತಿಳ್ಕೊಂಡಿರಬೇಕು. ಆಟವು ಪಾಠದಷ್ಟೇ ಮುಖ್ಯ. ಗೇಮ್ಸ್ ಆರ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಸ್ಟಡೀಸ್. ನಾವು ಸ್ಟಡೀಸಲ್ಲಿ ಒಂದೊಳ್ಳೆ ಸಾಧನೆ ಮಾಡಬೇಕಂದ್ರೆ ಆಟದಲ್ಲಿ ಇದ್ದಷ್ಟು ನಾವು ಇನ್ನೂ ಆ್ಯಕ್ಟಿವಾಗಿ ಓದೋಕ್ಕೆ ಒಳ್ಳೆಯದಾಗತ್ತೆ. ಆಟವು ಪಾಠದಷ್ಟೇ ಮುಖ್ಯ. ಗೇಮ್ಸ್ ಆರ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಸ್ಟಡೀಸ್. ನಾನು ಲಾಂಗ್ ಜಂಪ್ ಮಾಡುವಾಗ ನನ್ನ ನರ ಹೊರಳ್ಬಿಡ್ತು. ಐ ಸ್ಪ್ರೇನ್ಡ್ ಮೈ ಆ್ಯಂಕಲ್ ವೈಲ್ ಜಂಪಿಂಗ್. ಇದು ಸಾಮಾನ್ಯನೇ ಅಲ್ವಾ? ಲಾಂಗ್ ಜಂಪ್ ಹೈ ಜಂಪ್ ಮಾಡುವಾಗ ಸ್ವಲ್ಪ ಸ್ಪೀಡಿಂದ ಎತ್ತರದಿಂದ ಹಾರ್ತಾ ಇದ್ದಾಗ ನರ ಹೊರಳೋ ಸಾಧ್ಯತೆ ಇರುತ್ತೆ. ನಾನು ಲಾಂಗ್ ಜಂಪ್ ಮಾಡುವಾಗ ನನ್ನ ನರ ಹೊರಳಿತು. ಐ ಸ್ಪ್ರೇನ್ಡ್ ಮೈ ಆ್ಯಂಕಲ್ ವೈಲ್ ಜಂಪಿಂಗ್. ಅವನು ಹೈ ಜಂಪಲ್ಲಿ ದಾಖಲೆ ಮಾಡಿದ್ದಾನೆ. ಹಿ ಹ್ಯಾಸ್ ಸೆಟ್ ಅ ರೆಕಾರ್ಡ್ ಇನ್ ಹೈ ಜಂಪ್. ದಾಖಲೆ ಮಾಡೋದಕ್ಕೆ ರೆಕಾರ್ಡ್ ಅಂತಾರಲ್ವಾ? ಹಿ ಹ್ಯಾಸ್ ಸೆಟ್ ಅ ರೆಕಾರ್ಡ್ ಇನ್ ಹೈ ಜಂಪ್. ಅವನು ಹೈ ಜಂಪಲ್ಲಿ ದಾಖಲೆನ ಸ್ಥಾಪಿಸಿದ್ದಾನೆ. ಅವನು ಬಹಳ ವೇಗದಲ್ಲಿ ಓಡುವಂಥ ಆಟಗಾರ. ಹಿ ಈಸ್ ಅ ಫಾಸ್ಟ್ ಸ್ಪ್ರಿಂಟರ್ ಅಥವಾ ರೇಸರ್. ಎಸ್ ಪಿ ಆರ್ ಐ ಎನ್ ಟಿ ಇ ಆರ್, ಸ್ಪ್ರಿಂಟರ್. ರೇಸರ್ ಅಂದರೆ ಓಟಗಾರ ಅಂತ. ಹಿ ಈಸ್ ಅ ಫಾಸ್ಟ್ ಸ್ಪ್ರಿಂಟರ್ ರೇಸರ್. ಅವನು ಬಹಳ ವೇಗದಲ್ಲಿ ಓಡುವ ಓಟಗಾರ. ನಿಮ್ಮ ಶಾಲೆಯಲ್ಲಿ ವ್ಯಾಯಾಮನ ಹೇಳ್ಕೊಡ್ತಾರಾ? ಡೂ ದೇ ಟೀಚ್ ಯು ಎಕ್ಸಸೈಸ್ ಇನ್ ಯುವರ್ ಸ್ಕೂಲ್? ಡೂ ದೇ ಟೀಚ್ ಯು ಜಿಮ್ನಾಸ್ಟಿಕ್ಸ್ ಇನ್ ಯುವರ್ ಸ್ಕೂಲ್? ಜಿಮ್ನಾಸ್ಟಿಕ್ ಎಕ್ಸಸೈಸ್, ವ್ಯಾಯಾಮಕ್ಕೆ ಏನಾದರೂ ಹೀಗೇನಾದರೂ ಹೇಳ್ಬೋದು. ಡೂ ದೇ ಟೀಚ್ ಯು ಎಕ್ಸಸೈಸ್ ಇನ್ ಯುವರ್ ಸ್ಕೂಲ್? ನಿಮ್ಮ ಶಾಲೆಯಲ್ಲಿ ವ್ಯಾಯಾಮನ ಹೇಳ್ಕೊಡ್ತಾರಾ? ನಮ್ಮ ಶಾಲೆಯಲ್ಲಿ ವಿಶಾಲವಾದ ಆಟದ ಮೈದಾನ ಇದೆ. ಅವರ್ ಸ್ಕೂಲ್ ಹ್ಯಾಸ್ ಅ ಬಿಗ್ ಪ್ಲೇ ಗ್ರೌಂಡ್. ವಿಶಾಲವಾದ ಮೈದಾನ ಅನ್ನೋದಕ್ಕೆ ಬಿಗ್ ಪ್ಲೇ ಗ್ರೌಂಡ್. ಅವರ್ ಸ್ಕೂಲ್ ಹ್ಯಾಸ್ ಅ ಬಿಗ್ ಪ್ಲೇ ಗ್ರೌಂಡ್. ನಮ್ಮ ಶಾಲೆಯಲ್ಲಿ ವಿಶಾಲವಾದ ಆಟದ ಮೈದಾನ ಇದೆ. ಇನ್ನು ಬೇಸ್ಬಾಲ್ ಆಟ ನಿಮಗೆ ಗೊತ್ತಾ? ನಿಮ್ಮ ಬೇಸ್ಬಾಲ್ ತಂಡದ ಕ್ಯಾಪ್ಟನ್ ಯಾರು? ಹೂ ಈಸ್ ದ ಕ್ಯಾಪ್ಟನ್ ಆಫ್ ಯುವರ್ ಬೇಸ್ಬಾಲ್ ಟೀಮ್? ಬೇಸ್ಬಾಲ್, ವಾಲಿಬಾಲ್, ಕ್ರಿಕೆಟ್, ಯಾವುದಾದ್ರೂ ಒಂದು ಆಟನಲ್ಲಿ ಹಾಕ್ಕೊಂಡು ನಿಮ್ಮ ಕ್ಯಾಪ್ಟನ್ ಯಾರು ಅಂತ ಹೀಗೆ ಈಸಿಯಾಗಿ ಕೇಳ್ಬೋದಲ್ವಾ? ಹೂ ಈಸ್ ದ ಕ್ಯಾಪ್ಟನ್ ಆಫ್ ಯುವರ್ ಕ್ರಿಕೆಟ್ ಟೀಮ್? ಹೂ ಈಸ್ ದ ಕ್ಯಾಪ್ಟನ್ ಆಫ್ ಯುವರ್ ವಾಲಿಬಾಲ್ ಟೀಮ್? ನಿಮ್ಮ ಈ ತಂಡದ ಕ್ಯಾಪ್ಟನ್ ಯಾರು? ಹೂ ಈಸ್ ದ ಕ್ಯಾಪ್ಟನ್ ಆಫ್ ದಿಸ್ ಟೀಮ್ ಅಂತ ಕೂಡ ಹೇಳ್ಬೋದು. ನಿನ್ನ ರಾಕೆಟ್ನಿಂದ ನಾನು ಬ್ಯಾಡ್ಮಿಂಟನ್ ಆಡಬಹುದಾ? ಕ್ಯಾನ್ ಐ ಪ್ಲೇ ಬ್ಯಾಡ್ಮಿಂಟನ್ ವಿತ್ ಯುವರ್ ರಾಕೆಟ್? ಕ್ಯಾನ್ ಐ ಪ್ಲೇ ಬ್ಯಾಡ್ಮಿಂಟನ್ ವಿತ್ ಯುವರ್ ರಾಕೆಟ್? ನಾನು ನಿನ್ನ ರಾಕೆಟಿಂದ ಬ್ಯಾಡ್ಮಿಂಟನ್ ಆಡಬಹುದಾ? ರಾಷ್ಟ್ರೀಯ ಫುಟ್ಬಾಲ್ ಸ್ಪರ್ಧೆಯಲ್ಲಿ ನಿಮ್ಮ ತಂಡ ಕೂಡ ಭಾಗವಹಿಸುತ್ತಾ? ಈಸ್ ಯುವರ್ ಟೀಮ್ ಆಲ್ಸೋ ಪ್ಲೇಯಿಂಗ್ ಇನ್ ದ ನ್ಯಾಷನಲ್ ಫುಟ್ಬಾಲ್ ಟೂರ್ನಮೆಂಟ್ ಅಥವಾ ಟೇಕಿಂಗ್ ಪಾರ್ಟ್? ಪ್ಲೇಯಿಂಗ್ ಅಥವಾ ಟೇಕಿಂಗ್ ಪಾರ್ಟ್ ಅಂತ ಕೂಡ ಹೇಳ್ಬೋದು. ರಾಷ್ಟ್ರೀಯ ಫುಟ್ಬಾಲ್ ಸ್ಪರ್ಧೆಯಲ್ಲಿ ನಿಮ್ಮ ತಂಡನೂ ಭಾಗವಹಿಸುತ್ತಾ? ಈಸ್ ಯುವರ್ ಟೀಮ್ ಆಲ್ಸೋ ಪ್ಲೇಯಿಂಗ್ ಇನ್ ದ ನ್ಯಾಷನಲ್ ಫುಟ್ಬಾಲ್ ಟೂರ್ನಮೆಂಟ್ ಅಥವಾ ಈಸ್ ಯುವರ್ ಟೀಮ್ ಆಲ್ಸೋ ಟೇಕಿಂಗ್ ಪಾರ್ಟ್ ಇನ್ ದ ನ್ಯಾಷನಲ್ ಫುಟ್ಬಾಲ್ ಟೂರ್ನಮೆಂಟ್? ನಿಮಗೆ ದೋಣಿಲೆಲ್ಲ ಹೋಗಿ ಗೊತ್ತಾ, ಅದರಲ್ಲಿ ಹುಟ್ಟು ಹಾಕ್ತಾರಲ್ಲ ಅದು ಗೊತ್ತಾ? ದೋಣಿಲಿ ಕೂತ್ಕೊಂಡು ಹುಟ್ಟು ಹಾಕ್ತಾ ಹೋಗ್ಬೇಕಂದ್ರೆ ನನಗೆ ಭಾಳ ಇಷ್ಟ. ಅದನ್ನು ತುಂಬ ಸಿಂಪಲ್ಲಾಗಿ ಒಂದೇ ಪದದಲ್ಲಿ ಹೇಳ್ಬೋದು ನೋಡಿ, ಐ ಲೈಕ್ ರೋಯಿಂಗ್, ROWING. ದೋಣಿಲಿ ಹುಟ್ಟು ಹಾಕೋದಕ್ಕೆ ರೋಯಿಂಗ್ ಅಂತಾರೆ. ಐ ಲೈಕ್ ರೋಯಿಂಗ್, ದೋಣಿಲಿ ಕೂತು ಹುಟ್ಟು ಹಾಕೋದು ಅಂದರೆ ನನಗೆ ಭಾಳ ಇಷ್ಟ. ಅವಳು ಯಾವಾಗಿಂದಲೂ ತಂಡದಲ್ಲಿ ಆಡ್ತಾ ಇದ್ದಾಳೆ, ಒಂದು ತಂಡದಲ್ಲಿ ಅವಳು ಯಾವಾಗಲೂ ಇದ್ದೇ ಇರ್ತಾಳೆ ಅನ್ನೋದಕ್ಕೆ ಶಿ ಪ್ಲೇಸ್ ರೆಗ್ಯುಲರ್ಲಿ ಫಾರ್ ದ ಟೀಮ್. ನಾವು ವಾರಕ್ಕೊಂದು ಸಲ ತಪ್ಪದೆ ಡ್ರಿಲ್ ಮಾಡ್ತೀವಿ, ವಿ ಡೂ ಡ್ರಿಲ್ ಒನ್ಸ್ ಅ ವೀಕ್. ಇಲ್ಲಿ ವೀಕ್ WEEK ವಾರ. ನಾವು ವಾರಕ್ಕೊಂದು ಸಲ ತಪ್ಪದೆ ಡ್ರಿಲ್ ಮಾಡ್ತೀವಿ, ವಿ ಡೂ ಡ್ರಿಲ್ ಒನ್ಸ್ ಅ ವೀಕ್. ನೋಡಿ, ಆಟಗಳ ವಿಷಯದಲ್ಲಿ ನಾವು ಎಷ್ಟೊಂದು ವಾಕ್ಯಗಳ ರಚನೆನ ಕಲ್ತ್ವಿ ಅಲ್ವಾ? ಈಗ ಒಂದಷ್ಟು ನೆನಪಿಡಬೇಕಾಗಿರೋ ಅಂಶಗಳನ್ನ ನಾನು ಹೇಳ್ತೀನಿ ನೋಡಿ. LYA ಚಮತ್ಕಾರ ನೀವು ನೋಡಿದ್ದೀರಾ, ಅದು ವಿಶೇಷಣನ ಕ್ರಿಯಾ ವಿಶೇಷಣವನ್ನಾಗಿ ಮಾರ್ಪಾಡು ಮಾಡುತ್ತೆ. ಉದಾಹರಣೆ ಕೈಂಡ್, ಕೈಂಡ್ಗೆ LY ಸೇರಿ ಕೈಂಡ್ಲಿ ಆಗತ್ತೆ. ಇದೇ LY ನಾಮಪದನ ವಿಶೇಷಣವನ್ನಾಗಿ ಬದಲಾಯಿಸೋದು. ಹೀಸ್ ಬ್ರದರ್ಲಿ ಬಿಹೇವಿಯರ್ ಎಂಡಿಯರ್ಡ್ ಹಿಮ್ ಟು ಆಲ್ ಹಿಸ್ ಕಲೀಗ್ಸ್. ಅವನು ತನ್ನ ಸಹೋದ್ಯೋಗಿಗಳೆಲ್ಲರನ್ನೂ ಸೋದರ ಭಾವನೆಯಿಂದ ಕಾಣ್ತಾ ಇದ್ರಿಂದ ಎಲ್ರಿಗೂ ಅಚ್ಚುಮೆಚ್ಚಾಗಿದ್ದ. ಹಿಸ್ ಬ್ರದರ್ಲಿ ಬಿಹೇವಿಯರ್ ನೋಡಿ, ಸೋದರ ಭಾವನೆ. ಈ ವಾಕ್ಯದಲ್ಲಿ ನಾಮಪದವಾದ ಬ್ರದರ್ಗೆ LY ಸೇರಿಸಿದ್ರೆ ಬ್ರದರ್ಲಿ ಆಗತ್ತೆ. ಅದೇ ರೀತಿ ಇನ್ನಷ್ಟು ಪದ ಹೇಳ, ಫಾದರ್ ತಂದೆ, ಫಾದರ್ಲಿ ತಂದೆ ಹಾಗೆ, ಮದರ್ಲಿ ತಾಯಿ ಹಾಗೆ, ಸಿಸ್ಟರ್ಲಿ ಸೋದರಿ ಸಮಾನ, ಬಾಡಿಲಿ ಶಾರೀರಿಕವಾಗಿ, ಮ್ಯಾನ್ಲಿ ಪುರುಷ ಲಕ್ಷಣ, ಉಮನ್ಲಿ ಸ್ತ್ರೀ ಲಕ್ಷಣ, ಕಿಂಗ್ಲಿ ರಾಜನ ಹಾಗೆ, ಸ್ಕಾಲರ್ಲಿ ವಿದ್ವಾಂಸನಾಗೆ. ನೋಡಿ, ಫಾದರ್, ಮದರ್, ಸಿಸ್ಟರ್, ಬಾಡಿ, ಮ್ಯಾನ್, ಉಮನ್, ಕಿಂಗ್, ಸ್ಕಾಲರ್, ಇವೆಲ್ಲ ಪದಕ್ಕೂ LY ಸೇರಿ ಅದು ಕ್ರಿಯಾ ವಿಶೇಷಣ ಪದ ಆಯಿತು ಅಲ್ವಾ? ಇನ್ನು ಇಟ್ ವಾಸ್ ಅ ವಿಂಡಿ ಡೇ, ಅದು ಅಂದು ಗಾಳಿ ಬಹಳ ಬೀಸ್ತಾ ಇತ್ತು ಅಂತ, ವಿಂಡಿ ಡೇ. ಅ ಫಿಶ್ ಹ್ಯಾಸ್ ಅ ಸ್ಕೇಲಿ ಬಾಡಿ, ಮೀನಿಗೆ ಪೊರೆ ಅಂತ ದೇಹ ಇದೆ. ನೋಡಿ, ಈ ವಾಕ್ಯದಲ್ಲಿ ವಿಂಡ್ ಇಂದ ವಿಂಡಿ ಆಗಿದೆ, ಸ್ಕೇಲ್ ಇಂದ ಸ್ಕೇಲಿ ಆಗಿದೆ. ವಿಂಡ್ ಅಥವಾ ಸ್ಕೇಲ್ ಅನ್ನೋ ನಾಮಪದಕ್ಕೆ LY ಸೇರಿಸೋದ್ರಿಂದ ಅದು ವಿಶೇಷಣ ಆಯಿತು. ಇದೇ ರೀತಿ ಇನ್ನಷ್ಟು ಪದಗಳು ಹೇಳ್ತೀನಿ ನೋಡಿ. ಬ್ರೀಸ್ ಅಂದ್ರೇನು? ತಂಪಾದ ಗಾಳಿ. ಬ್ರೀಸಿ ತಂಪಾದ ಗಾಳಿಯಿಂದ ಕೂಡಿದ ಅಂತ. ಕ್ರಾಫ್ಟ್ ಇಂದ ಕ್ರಾಫ್ಟಿ, ಎಲ್ಲ Y ಸೇರಿದೆ, Y ಅನ್ನೋ ಲೆಟರ್ ಸೇರಿ ಇಲ್ಲಿ ಪದನ ಬದಲಾಯಿಸಿದೆ. ಕ್ರಾಫ್ಟ್ ಇಂದ ಕ್ರಾಫ್ಟಿ, ಗ್ರೀಡ್ ಇಂದ ಗ್ರೀಡಿ, ರೈನ್ ಇಂದ ರೈನಿ, ಹ್ಯಾಂಡ್ ಹ್ಯಾಂಡಿ, ಡಸ್ಟ್ ಡಸ್ಟಿ, ರೂಮ್ ರೂಮಿ, ಸನ್ ಸನ್ನಿ. ಬ್ರೀಸಿ ಅಂದರೆ ಹಿತವಾದ ಗಾಳಿಯಿಂದ ಕೂಡಿದ, ಕ್ರಾಫ್ಟಿ ಕುಶಲತೆಯಿಂದ ಮಾಡಿದ, ಗ್ರೀಡಿ ದುರಾಸೆಯಿಂದ ಕೂಡಿದ, ರೈನಿ ಮಳೆ ಸಹಿತ, ಹ್ಯಾಂಡಿ ಉಪಯುಕ್ತವಾದ, ಡಸ್ಟಿ ಧೂಳಿಂದ ತುಂಬಿದ, ರೂಮಿ ಗಾಳಿಗೆ ತೆಗೆದ, ಸನ್ನಿ ಬಿಸಿಲಿರುವ. ನೋಡಿ, ಕೆಲವು ಪದಕ್ಕೆ LY ಸೇರಿ ಅದು ನಾಮಪದವನ್ನು ಕ್ರಿಯಾ ವಿಶೇಷಣವಾಗಿ ಮಾರ್ಪಾಡು ಮಾಡಿತು. ಅದೇ ರೀತಿ ಕೆಲವು ಪದಕ್ಕೆ Y ಸೇರಿ ಆ ನಾಮಪದನ ವಿಶೇಷಣ ಕ್ರಿಯಾ ವಿಶೇಷಣವನ್ನಾಗಿ ಮಾಡಿತು ಅಲ್ವಾ? ಈ ತರಹದ ಚಿಕ್ಕ ಚಿಕ್ಕ ಪಾಯಿಂಟ್ನ ನೀವು ನೆನಪಿಟ್ಕೊಂಡು ವಾಕ್ಯ ರಚನೆಯಲ್ಲಿ ಬಳಸಿದರೆ ನೀವು ತುಂಬ ಸರಳವಾಗಿ ಇಂಗ್ಲೀಷ್ ಮಾತಾಡೋದನ್ನು ಸುಲಭವಾಗಿ ಕಲಿತೀರ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನ ತುಂಬ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ. ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ. ಹಂಗ ಅದ್ಯಾಕಂತೆ ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ? ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾಮಣ್ಣ ಕಟ್ಟಿಗೆ
1: ನಿನ್ನ ಬೆರಳಿ,
0: ಕಾಮಣ್ಣ ಕಟ್ಟಿಗೆ
1: ನಿನ್ನ ಬೆರಳಿ,
0: ಅಡಿಕೆ ಗೋಟು
1: ಹರಕೆ ಏಟು,
0: ಕಾಮಣ್ಣ ಮಕ್ಕಳು
1: ನನ್ನ ಮಕ್ಕಳು
0: ಏನೇನು ಕದ್ದರು
1: ಬೆರಳಿ ಕದ್ದರು
0: ಜಾತಕ್ಕೆ ಕದ್ದರು.

0: ಕಾಮಣ್ಣ ಕಟ್ಟಿಗೆ
1: ಭೀಮಣ್ಣ ಬೇರಣಿ,
0: ಕಾಮಣ್ಣ ಕಟ್ಟಿಗೆ
1: ಭೀಮಣ್ಣ ಬೇರಣಿ,
0: ಅಡಿಕೆ ಗೋಟು
1: ಕೊರಕೆ ಏಟು,
0: ಕಾಮಣ್ಣ ಮಕ್ಕಳು
1: ಕಲ್ಲನನ್ನ ಮಕ್ಕಳು.

0: ಹಲೋ ಕಾಮಣ್ಣನ ಮಗನೇ.
1: ಓ
0: ಬಾಯ್ಲಿ
1: ಬಂದೆ.
0: ಈ ಮಾತಾಯಿ ಕತೆ ಒಸಿ ಹೇಳ್ತೀಯಾ?
1: ಹೇಳ್ತೀನಿ ಹೇಳ್ತೀನಿ. ಪುಣ್ಯವತಿ ಈ ಮಹತಾಯಿಯು ಕಾಳಮ್ಮ ಭದ್ರ ಕಾಳಮ್ಮ.
0: ಓ
1: ಕಾಳಮ್ಮ ಭದ್ರ ಕಾಳಮ್ಮ ಪುಣ್ಯವತಿಗೆ ಮಹತಾಜಿಯು ಕಾಳಮ್ಮ ಭದ್ರ ಕಾಳಮ್ಮ
2: ಕಾಳಮ್ಮ ಭದ್ರ ಕಾಳಮ್ಮ.
1: ಒಂದೊಂದಳ್ಳಿಗೆ ಒಬ್ಬಳ್ಳೆ ಸಾಕು ಕಾಳಮ್ಮ ಭದ್ರ ಕಾಳಮ್ಮ
2: ಕಾಳಮ್ಮ ಭದ್ರ ಕಾಳಮ್ಮ.
0: ಹೀಗೆ ಧಾರಾಳ ಎಂತದ್ದು
1: ಎಂಜಲ್ಲ ಕೈಲಿ ಎಂಜಲ್ಲ ಕೈಲಿ ಕಾಗೆ ಒಡೆಯಳ್ಳು ಕಾಳಮ್ಮ ಭದ್ರ ಕಾಳಮ್ಮ
2: ಕಾಳಮ್ಮ ಭದ್ರ ಕಾಳಮ್ಮ.
0: ಈ ತಾಯಿ ಗುಣ ಹೆಂಗೆ

0: അഞ്ചസി ഗണ്ടന ഉരുതു മുക്കുവ ഏ കാളമ്മ ഭദ്രകാളമ്മ
1: കാളമ്മ ഭദ്രകാളമ്മ
2: ഈ അമ്മരും മകാലോടെ
0: ഗഞ്ചി ദൊരക്കു ഒത്താരെ കണ്ടരെ കാളമ്മ ഭദ്രകാളമ്മ
1: കാളമ്മ ഭദ്രകാളമ്മ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವುಗಳೆಲ್ಲ ಒಪ್ಪಿಗೆ ಕೊಡುವಂಗಿದ್ರೆ ನಾನೊಂದ್ ಕೈ ವಿಚಾರಿಸ್ಕೊಳ್ಳ ಅಂತ. ಕೆಲವರು
1: ಜವಾಬು ಕೊಟ್ಟು ಜೋರ ತಡಗಿಸೋ ಜಟ್ಟಿ ಇಲ್ಲೇ ಇದ್ದಾನೆ.

ಸಂಗಳ ಸರಕು ನಿನ್ನೊಗಟು, ಆ ತಂಗಳ ಸರಕು ನಿನ್ನೊಗಟು. ಜಿಂಜಿನಕ್ ಜಿಂಜಿನಕ್ ಜಿಂಜಿನಕ್, ಆಹ ಜಿಂಜಿನಕ್ ಜಿಂಜಿನಕ್ ಜಿಂಜಿನಕ್, ಓಹ ಜಿಂಜಿನಕ್ ಜಿಂಜಿನಕ್ ಜಿಂಜಿನಕ್. ಹಾ

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಹಲೋ ಗೆಳೆಯರೇ.
5: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
6: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸ್ಟೋರ್ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
0: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಸಮುದ್ರದಲ್ಲಿ ಹಡಗು ಸಾಕ್ತಾ ಇರುತ್ತೆ, ಅಲೆಗಳಿಗೆ ಎದುರಾಗಿ ಸಾಕ್ತಿರುತ್ತೆ. ಆ ಹಡಗಿ

0: ಗೊತ್ತು ಸ್ವಲ್ಪ ಏರುಪೇರಾದ್ರೂ ನಾನು ಮುಳುಗೋಗ್ತೀನಿ ಅಂತ. ಆದ್ರೂ ಈ ಹಡಗನ್ನ ಚಲಾಯಿಸ್ತಿರೋನಿಗೋಸ್ಕರ ಅವನ ಹೊಟ್ಟೆ ತುಂಬಿಸೋಕೆ ಈ ಹಡಗು ಸಾಕ್ತಾ ಇದೆ. ಹಾಗೆ ನಮ್ಮ ಜೀವನ ಕೂಡ ಸಮುದ್ರದಂತೆ. ಎಷ್ಟೇ ಕಷ್ಟ ಬಂದ್ರೂ ನಗು ನಗುತ್ತಾ ನಮ್ಮವರಿಗಾಗಿ ನಾವು ಜೀವನ ಸಾಗಿಸ್ಬೇಕಾಗಿದೆ ಅಲ್ವಾ? ಕಷ್ಟವನ್ನ ಎದುರಿಸಿ ಜೀವನ ಸಾಗಿಸೋದ್ರಲ್ಲೇ ಒಂದು ಅರ್ಥ ಸಿಗುತ್ತೆ. ಹಾಗಾಗಿ ಕಷ್ಟಗಳಿಗೆ ಎದುರುಬೇಡಿ, ಕಷ್ಟವನ್ನ ಎದುರಿಸಿ ನಿಲ್ಲಿ. ಆಲ್ ಈಸ್ ವೆಲ್.
1: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
2: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮ್ಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
1: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ ಐ ಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
2: ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ ಐ ಸಿ india.in ವಿಸಿಟ್ ಮಾಡಿ. ಎಲ್ ಐ ಸಿ, ಹರ್ ಪಲ್ ಆಪ್ಕೆ ಸಾಥ್.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಆಗಿದೆ ನಮ್ಮ ಕಡೆಗೆ. ಯಾಕೋ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಬರೋದು, ಮೋಡ ಆಗೋದು, ಬಿಸಿಲು ಬರೋದು ಎಲ್ಲ ಆಗ್ತಾ ಇದೆ. ನಿಮ್ಮ ಕಡೆಗೆಲ್ಲ ಹೇಗಿದೆ ವೆದರು? ಇವಾಗ ಸ್ವಲ್ಪ ಮೋಡ ಕವಿದ ವಾತಾವರಣ ನಮ್ಮ ಶಿವಮೊಗ್ಗದಲ್ಲಿ. ಆ್ಯಂಡ್ ಬಿಸಿ ಬಿಸಿಯಾಗಿ ಕಾಫಿನ ಕುಡಿಬೇಕು ಅಂತ ನನಗೂ ಕೂಡ ಅನಿಸ್ತಾ ಇದೆ. ಆ್ಯಂಡ್ ನೀವು ಕೂಡ ಮನೇಲಿ ಕೂಲಾಗಿ ರೆಸ್ಟ್ ಮಾಡಿ ಇವಾಗ ಎದ್ದು ಕಾಫಿನ ಕುಡಿಬೇಕು ಅಂತ ಅಂದ್ಕೊಂಡಿದ್ರೆ, ಕಾಫಿ ಕುಡಿದ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಸಂಜೆಯ ಸಮಯ 4 ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ ಜೆ ಶ್ರೀಧರ್. ಇದು ಕಾಫಿ ವಿತ್ ಆರ್ ಎ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ನ ತೊಗೊಂಬಂದಿದ್ದೀನಿ. ಸೊ ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ರೆ ನಿಮಗೆಲ್ಲ ಗೊತ್ತಿರಬಹುದು ಅಂತ ಅಂದ್ಕೊಳ್ತೀನಿ. ಸೊ ನೀವು ಚಿಕ್ಕವರಿದ್ದಾಗಿಂದಲೂ ಕೂಡ ಈ ಒಂದು ವಿಷಯವನ್ನು ನೋಡಿರ್ತೀರ. ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯಾವ ವಿಷಯ ಅಂತ ನಿಮಗೇನಾದ್ರು ಗೊತ್ತಾದ್ರೆ ಮೆಸೇಜ್ ಮಾಡಿ. ಆ್ಯಂಡ್ ಇವತ್ತು September 1st ಆಗಿರೋದ್ರಿಂದ ಅಥವಾ 1ನೇ ತಾರೀಕು ಆಗಿರೋದ್ರಿಂದ ಇವತ್ತಿನಿಂದ 7 ದಿನಗಳ ಕಾಲ ನ್ಯೂಟ್ರಿಷನ್ ವೀಕ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ, ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಅಂತ ಹೇಳಿ. ಸೊ ನಾವೇನು ನಮ್ಮ ಫುಡ್ಡಲ್ಲಿ ಡಯಟಿಂಗ್ ಪ್ಲ್ಯಾನ್ನ ಮಾಡ್ಕೊಂಡಿರ್ತೀವಿ, ಯಾವ್ಯಾವ ರೀತಿ ಫುಡ್ನ ತೊಗೋಬೇಕು, ಎಷ್ಟು ಪ್ರಮಾಣದಲ್ಲಿ ಏನು ನ್ಯೂಟ್ರಿಷನ್ಸ್ನ ತೊಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರ್ತೀವಿ. ಸೊ ಇದನ್ನೆಲ್ಲ ನೀವು ಕೂಡ ಪಾಲನೆ ಮಾಡ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ. ಪಾಲನೆ ಮಾಡಿಲ್ಲ ಅಂತಂದರೆ ಇನ್ನು ಮುಂದಾದರೂ ಅದನ್ನು ಫಾಲೋ ಮಾಡ್ತಾ ಸೊ ನಮ್ಮ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳೋಣ. ಆ್ಯಂಡ್ ಈ ಒಂದು ನ್ಯಾಷನಲ್ ನ್ಯೂಟ್ರಿಷನ್ ವೀಕಲ್ಲಿ ನೀವು ಕೂಡ ನ್ಯೂಟ್ರಿಷನ್ ಬಗ್ಗೆ, ಹಾಗೆ ನಾವು ತಿಂತಾ ಇರುವಂತಹ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತು ಇನ್ನೊಂದು ವಿಶೇಷವಾದಂತಹ ದಿನ ಕೂಡ ಇದೆ. ಏನಪ್ಪ ಅಂತಂದರೆ ವರ್ಲ್ಡ್ ಲೆಟರ್ ರೈಟಿಂಗ್ ಡೇ ಇದೆ. ಅಂದರೆ ಪತ್ರ ಬರೆಯೋದು ನಿಮಗೆಲ್ಲ ಕೂಡ ಗೊತ್ತಿರಬಹುದು. ಸೊ ಪತ್ರ ಬರೆದಿರ್ತೀರಾ ಅಥವಾ ಪತ್ರವನ್ನು ಬರೆದಿರೋದನ್ನು ಇಸ್ಕೊಂಡಿರ್ತೀರಾ? ಸೊ ಇದೆರಡು ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಬಹುದು. ಸೊ ಆ ವಿಷಯದ ಬಗ್ಗೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಎಂಜಾಯ್ ಮಾಡಿ. ಹಾಗಿದ್ರೆ ನೀವು ಬರೆದಂತಹ ಪತ್ರಗಳು ಯಾರ್ಯಾರಿಗೆ ಬರೆದಿದ್ರಿ, ಮತ್ತು ನೀವು ಪತ್ರ ತೊಗೊಂಡಿದ್ದೀರಾ ಅಂತಂದರೆ ಯಾರಿಂದ ಪತ್ರಗಳನ್ನು ತೊಗೊಂಡಿದ್ದೀರಾ, ಇದೆಲ್ಲದರ ಬಗ್ಗೆ ಮಾತಾಡಬಹುದು. ಸೊ ಹಾಗೆ ನೀವು ಕೂಡ ಈ ರೀತಿ ಏನು ಪತ್ರವನ್ನು ಬರೆಯುವಂಥ ಟೈಮಲ್ಲಿ ಸೌಖ್ಯವಾಗಿದ್ದೀರಾ ಅಥವಾ ಹೇಗಿದ್ದೀರಾ ಅದೆಲ್ಲದೂ ಕೇಳೋದು ಇದ್ದೇ ಇರುತ್ತಲ್ವ? ಸೊ ಅದು ನಮಗೆ ಒಂದು ರೀತಿಯ ಖುಷಿಯನ್ನು ಕೊಡುತ್ತೆ. ಹಾಗೆ ಒಂದು ರೀತಿ ಕಾಳಜಿ ಪ್ರೀತಿ ಅನ್ನೋದು ಅದರಲ್ಲಿ ಕಾಣುತ್ತೆ. ಆದರೆ ಇವಾಗ ನಾವು ಕಳಿಸುವಂತಹ ಏನು ಟೆಕ್ಸ್ಟ್ ಮೆಸೇಜ್ಗಳು ವಾಟ್ಸಪ್ಪಲ್ಲಿ ಕಳಿಸೋದು ಇದೆಲ್ಲದರಲ್ಲೂ ಅಷ್ಟೇನು ನಮಗೆ ಆ ಒಂದು ಭಾವನೆಗಳಾಗಲಿ ಆ ಒಂದು ಫೀಲ್ ಆಗಲಿ ಕಾಣಿಸೋದಿಲ್ಲ. ಸೊ ಪತ್ರಗಳ ಮೂಲಕ ಪದಗಳ ಮೂಲಕ ಬಂದಂತಹ ಏನು ವಿಚಾರಗಳಿತ್ತಲ್ಲ, ಸೊ ಅದೆಲ್ಲದೂ ಕೂಡ ನಮಗೆ ಮನಸ್ಸಿಗೆ ಹತ್ತಿರವಾಗಿರ್ತಾ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದರೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಬಹುದು. ನಮ್ಮ ಸಂಖ್ಯೆ 9686062729 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ಆ್ಯಂಡ್ ಹಾಗೆ ಯಾಕೆ ವರ್ಲ್ಡ್ ಲೆಟರ್ ರೈಟಿಂಗ್ ಡೇನ ಇವತ್ತೇ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ. ನಮ್ಮ ಶೋನ ಫುಲ್ ಆಗಿ ಕೇಳಿಸ್ಕೋತಾ ರೀ ಆ್ಯಂಡ್ ಎಂಜಾಯ್ ಕೂಡ ಮಾಡ್ತಾ ಇರೀ ಅಂತ ಹೇಳ್ತಾ ಈಗ ನಮ್ಮ ಫಸ್ಟ್ ಕಾಲರ್ ಯಾರಿದ್ದಾರೆ, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ, ಅವ್ರ ಜೊತೆ ಮಾತಾಡೋಣ. ಹಲೋ,
9: ನಮಸ್ತೆ ಸರ್.
8: ನಮಸ್ತೆ
9: ಸೌಮ್ಯ ಟೈಲರ್.
8: ಸೌಮ್ಯ ಅವರು ಹೇಗಿದ್ದೀರಾ?
9: ಆರಾಮಿದ್ದೀರಿ ಸರ್? ಥ್ಯಾಂಕ್ ಯು. ಆರಾಮಿದ್ದೀರಿ?
8: ಓ, ನಾವು ಆರಾಮಾಗಿದ್ದೀವಿ. ಸೌಮ್ಯ ಅವರೇ, ನಿಮ್ಮ ಕಡೆಗೆ ಏನಾದ್ರು ಮಳೆ ಬಂತಾ?
9: ಇಲ್ಲ ಸರ್, ಮಳೆ ಬರ್ತಾನೆ ಇಲ್ಲ. ನಾವು ಮಳೆ ದಾರಿನ ಕಾಯ್ತೀವಿ, ಮಳೆ ಬರ್ಲಕ್ಕೆ ತಯಾರಿಲ್ಲ.
8: ಓಕೆ, ಸೊ ಹಾಗೆ ಸೌಮ್ಯ ಅವರೇ.
9: ಹಾ ಹೇಳರು ಸರ್.
8: ಇವತ್ತು ವಿಶ್ವ ಪತ್ರ ದಿನ ಇದೆ.
9: ಪತ್ರದ ಬಗ್ಗೆ ಹೇಳ್ತೀನಿ ಸರ್. ನಾನು ಚಿಕ್ಕವಳಿದ್ದಾಗ ಅಂದ್ರ ಸುಮಾರ್ ನನ್ನ ಫ್ರೆಂಡ್ಸ್ ಎಲ್ಲ ಸಾಲಿಗೆ ಹೋಗ್ತಿದ್ರು, ನಾನ್ ಮಧ್ಯದಲ್ಲಿ ಸಾಲಿ ಬಿಟ್ಟೆ. ಹಾಗಾಗಿ ಅವ್ರಿಗೆ ಪತ್ರ ಬರ್ತಿದ್ದೆ, ನನ್ನ ಅಕ್ಷರ ಅವ್ರಿಗೆ ಅರ್ಥ ಆಗ್ತಿದ್ದಿರ, ಆದ್ರೂ ಕಷ್ಟಪಟ್ಟು ಅರ್ಥ ಮಾಡ್ಕೊಂಡು ಓದ್ತಿದ್ರು. ಹಾಗಾಗಿ ಒಂದ್ಸಲ ಏನ್ ಮಾಡಿದ್ರಿ ಸರ್, ಪತ್ರ ಬರೆದು ಬಿಟ್ಟು ವಿಳಾಸ ನಮ್ ಮನೇದೇ ಹಾಕಿದ್ನಿ. ಅದು ನೆನಪು ಉಳದಂತ ಅದಂದ್ರ ನನಗ. ಅದು ಎಲ್ಲ ಪತ್ರ ಮುಗಿದ್ಮೇಲ ವಿಳಾಸ ನಮ್ ಮನೇದ ಹಾಕಿನಿ. ಮುಂದ ಅವಾಗ ಮೂರ್ ದಿವಸ ಬಂದ್ಬಿಡ್ತಿದ್ದು. ನಂದು ಹೋಗಿ ಪತ್ರ ಮೂರ್ ದಿವಸ ಮುಂತಿದ್ರ, ಅವ್ರು ಹೊಳಿ ಬರ್ದ್ರ ಅದು ಆರ್ ದಿವಸ ಬರ್ಬೇಕು. ಅಯ್ಯೋ ಇಷ್ಟು ಜಲ್ದಿ ಬಂತಲ್ಲ ಅಂತೇಳಿ ಖುಷಿದಿಂದ ಅವು ಪ್ಯಾಕಿದ್ ಕಾರ್ಡ್ ಹಾಕಿದ್ಯ ಸರ್, ಖುಷಿದಿಂದ ಹೊಡೆದ್ರ ಅದು ನಂದೇ ಇತ್ತು ಬರ್ದಿದ್ದು. ಈ ತರ ಮತ್ತ ಆದ್ರೂ ನಾನು ನನ್ನ ಅಕ್ಷರಗಳೆಲ್ಲ ಕಷ್ಟಪಟ್ಟು ಓದ್ತಿದ್ರು ಸರ್, ಖುಷಿ ಆಗ್ತಿತ್ತು ಅವಾಗಿಂದ. ಈಗಂತೂ ಪತ್ರ ಬರ್ದೇ ಬಿಟ್ಟೆ, ಯಾಕಂದ್ರೆ ಫೋನ್ದಾಗೆ ಮಾತಾಡದೈತಿ, ಫೋನ್ದಾಗೆ ಎಲ್ಲಾನು ಮಾಹಿತಿನೂ ಎಲ್ಲ ಫೋನ್ದಾಗೆ ಸಿಗ್ತೈತಿ, ಹಾಗಾಗಿ ತನ್ನೆ ಹಿಡಿಯಂಗಿಲ್ಲ ಜಾಸ್ತಿ. ಇಷ್ಟು ಮಾತ್ರ ಹೇಳಕ್ ಬಯಸಿದ್ದೆ ಸರ್. ನಮಸ್ಕಾರ,
8: ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೌಮ್ಯ ಅವರೇ.
9: ಓಕೆ ಸರ್.
8: ಓಕೆ, ಸೌಮ್ಯ ಅವರು ಕರೆ ಮಾಡಿದ್ರು ವಿಜಯಪುರದಿಂದ, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಇವತ್ತು ಪತ್ರದ ದಿನ ಬಗ್ಗೆ ಕೂಡ ನಾನು ಕೂಡ ಹೇಳ್ತಾ ಇರ್ತೀನಿ. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
10: ಹಲೋ,
8: ನಮಸ್ತೆ.
10: ನಮಸ್ತೆ ಸರ್. ಕಲ್ಲಪ್ಪ ಸರ್, ಹೊಲ್ತೇರ ತಾಲೂಕು ಚನ್ನಪಟ್ಟಣ.
8: ಕಲ್ಲಪ್ಪ ಅವರು ಹೇಗಿದ್ದೀರಾ?
10: ಚೆನ್ನಾಗಿದೆ ಸರ್.
8: ಓಕೆ, ಸೊ ಕಲ್ಲಪ್ಪ ಅವರ ನಮ್ಮ ಕಡೆ ಮಳೆ ಆಗೋಮೆ ಈಗ ಒಮ್ಮೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ನಿಮ್ ಕಡೆಗೆ
10: ಈಗ ಬರ್ತಾ ಇದೆ ಸರ್?
8: ಹೌದಾ?
10: ಹೌದು ಸರ್.
8: ಕೂಲ್ ಕೂಲ್ ವೆದರ್ ಹಾಗಾರೆ.
10: ಹೌದು ಸರ್, ಸ್ವಲ್ಪ ಕೂಲ್ ಆಗಿದೆ ಇವತ್ತು, ನಿನ್ನೆ ಇರ್ಲಿಲ್ಲ, ಇವತ್ತು ಬರ್ತಾ ಇದೆ.
8: ಓಕೆ ಸರ್, ಹಾಗೆ ಇವತ್ತು ಪತ್ರದ ದಿನ ಇದೆ, ನಿಮ್ಮ ಜೀವನದಲ್ಲಿ ನೀವು ಬರೆದಂತದ್ದು ಅಥವಾ ನಿಮಗೆ ಬಂದಿರುವಂತಹ ಪತ್ರ ಯಾವುದು, ತುಂಬಾ ಮೆಮೊರಬಲ್ ಆಗಿರುವಂತಹ ಪತ್ರ ಯಾವುದು, ಮತ್ತೆ ಈಗಲೂ ಕೂಡ ಪತ್ರ ಏನಾದ್ರು ಬರೀತೀರಾ?
10: ನಾನು ನನ್ನ ಜೀವನದಲ್ಲಿ ಮೊದಲ ಪತ್ರ ಬರೆದಿದ್ದು ಅಂದ್ರೆ 1985 ನಮ್ ಚಿಕ್ಕಪ್ಪ ಒಬ್ರು ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಮಾಸ್ಟರ್ ಆಗಿ ಹೋಗಿದ್ರು, ಅವರಿಗೆ ಬದ್ಲಿಕ್ಕೆ ಅವರಿಗೆ ಬರ್ದಿದ್ದು ನಾನು. ಅವ್ರು ರಿಪ್ಲೈ ಬರೋ ತನಕ ನಮ್ಮ ಅಜ್ಜಿ ನೀ ಪತ್ರ ಸರಿಯಾಗಿ ಬರ್ದಿಲ್ಲ, ಅಡ್ರೆಸ್ ಸರಿಯಾಗಿ ಬರ್ದಿಲ್ಲ ಅಂತ ಬಹಳ ಇದು ಮಾಡಿತ್ತು ಸರ್. ಅದು ನನಗೆ ಇನ್ನೂ ನೆನಪು ತುಂಬಾ ಇದೆ.
8: ಸೊ ಆ ತರದ ಒಂದು ನೆನಪಿದೆ ನಿಮ್ಗೆ?
10: ಹೌದು ಸರ್, ಹೌದು.
8: ಓಕೆ, ಈಗ ನೀವು ಪತ್ರ ಬರೆಯುವಂತ ಏನು ನೆನ್ಪ್ ಮಾಡ್ಕೊಳ್ಳಿಲ್ವಾ? ಪತ್ರ ಬರೀಬೇಕು
10: ಈಗ? ಯಾವ ಪತ್ರನೂ ಇಲ್ಲ ಸರ್, ಈಗ ಎಲ್ಲ ವಾಟ್ಸಪ್, ಮೆಸೇಜ್, ವಾಟ್ಸಪ್, ಆನ್ಲೈನ್ ಕಾಲದಲ್ಲಿ ಈಗ ಯಾರು ಪತ್ರ ಅಷ್ಟು ಬರಿತಾ ಇಲ್ಲ. ಮತ್ತೆ ಹಂಗೇನೆ ಆಕಾಶವಾಗಿ ಬರಿತಾ ಇತ್ತು ಸರ್ ನಾವು ಮೊದ್ಲೆಲ್ಲ.
8: ಓಕೆ,
10: ರೇಡಿಯೋ ಬಹಳ ತುಂಬಾ ಕೇಳ್ತಾರಲ್ಲ, ಹಂಗಾಗಿ ಆಕಾಶವಾಣಿ ಬರ್ತಾ ಇದ್ವಿ ಪತ್ರೋತ್ತರ ಕಾರ್ಯಕ್ರಮಕ್ಕೆ, ಮೆಚ್ಚಿನ ಚಿತ್ರಗೀತೆ ಅವಕ್ಕೆಲ್ಲ ಬರ್ತಿದ್ವಿ, ಈಗೆಲ್ಲ ವಾಟ್ಸಪ್ ಬಂದ್ಬಿಟ್ಟಿದೆ ಅಲ್ಲ.
8: ಹೌದು,
10: ಹಂಗಾಗಿ ಅದೆಲ್ಲ ನಿಂತೋಯ್ತು ಸರ್.
8: ಓಕೆ, ಸೊ ಹಾಗಾಗಿ ಆ ಪತ್ರ ಒಂದು ನೆನಪಿದೆ ನಿಮಗೆ ತುಂಬಾನೇ?
10: ಹೌದು ಹೌದು ಸರ್, ಹೌದು.
8: ಓಕೆ ಸರ್, ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಕಲ್ಲಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು ಹೊಳಲ್ಕೆರೆಯಿಂದ. ಸೊ ಹಾಗೆ ಅವ್ರ ಕಡೆಗೂ ಕೂಡ ಮಳೆ ಆಗ್ತಾ ಇದೆ ಅಂತೆ, ನಿಮ್ಮ ಕಡೆಗೂ ಹೇಗಿದೆ ವೆದರ್ ಎಲ್ಲ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪತ್ರದ ಬಗ್ಗೆ ಹೇಳಿಯ, ನೀವು ಕೊಟ್ಟಂತಹ ಪತ್ರ ಅಥವಾ ನೀವು ಬರೆದಂತಹ ಪತ್ರ ಹೇಗಿತ್ತು ಮತ್ತೆ ಯಾರಿಗೋಸ್ಕರ ಬರ್ತಿದ್ರಿ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
11: ನಮಸ್ತೆ ಸರ್.
8: ನಮಸ್ತೆ ಪ್ರೇಮ ಅವರು.
11: ಹೌದು ಸರ್.
8: ಹೇಗಿದ್ದೀರಾ ಪ್ರೇಮ ಅವರೇ?
11: ಚೆನ್ನಾಗಿದ್ದೀನಿ ಸರ್.
8: ಓಕೆ, ಹೇಗಿದೆ ಹಾಸನ?
11: ಹಾಸನ ಬಿಸಿಲೇ ಸರ್, ಮಳೆನೇ ಬರ್ತಿಲ್ಲ ಸರ್.
8: ಓಕೆ. ಸೊ ಪ್ರೇಮ ಅವರೇ, ನೀವು ಬರೆದಂತಹ ಲೆಟರ್ ಯಾರಿಗೆ ಬರೆದಿದ್ರಿ?
11: ಸರ್, ನಮ್ಮ ಸ್ಕೂಲ್ಗೆ ಹೊರಗಡೆ ಬಿಟ್ಟಾಗ ನಮ್ಮ ಅಮ್ಮಗೆ ನಾವು ಪತ್ರ ಬರೀತಿದ್ದೆ ಸರ್. ಒಂದು ರೂಮ್ ಮಾಡ್ಕೊಟ್ಟಿದ್ರು ನಮ್ಗೆ ಓದಕ್ಕಿಂತ ಹೊರಗಡೆ. ಆಗ ಅವರು ಅದನ್ನೇ ಹೇಳ್ಕೊಡಕ್ ಸರ್, ನೀವ್ ಯಾವ ರೀತಿ ಪತ್ರ ಬರೆಯೋದ್ರೆ ಮಾತ್ರ ಶ್ರೀ ತಾಯಿಯವರಿಗೆ, ತೀರ್ಥರೂಪು ತಂದೆಯವರಿಗೆ, ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು, ಈ ತರ ಸ್ಟಾರ್ಟ್ ಮಾಡಿ ಮುಂದಿಂದೆಲ್ಲ ಹೇಳ್ತಿದ್ದೆ ಸರ್ ನಾವು. ಅದಿನ್ನೂ ಚೆನ್ನಾಗಿದೆ ಆ ಪತ್ರ ಬರೆದಿದ್ದ ಅಷ್ಟಕ್ಕೆ ಸರ್. ಮತ್ತಿನ್ನ ಈಗಂತೂ ಪತ್ರದ ನೆನಪೇ ಇಲ್ಲ ಸರ್ ನಮಗೆ. ಏನಿದ್ರು ಫೋನ್ ಅಲ್ಲಿ ಮಾತಾಡೋದಷ್ಟು ಬಿಟ್ರೆ, ಮೆಸೇಜ್ ಬಿಟ್ರೆ ಇನ್ನೇನೀಗ ಲೇಟ್ ಇಲ್ಲ. ಅದೊಂಥರ ಚೆನ್ನಾಗಿತ್ತು ಸರ್, ಅದ್ ಕೂತು ಓದಕ್ಕೆ ಅವ್ರಿಗೆ, ನಾವು ಬರೀಲಿಕ್ಕೆ ಎಲ್ಲವ ಏನೋ ಆ ಪತ್ರದಲ್ಲಿ ಅವ್ರ ಮುಖ ಕಾಣಿಸ್ತಿರೋದು ನಮಗೆ. ಅದು ಒಂಥರ ಚೆನ್ನಾಗಿತ್ತು ಸರ್ ಪತ್ರದ್ದು. ಮತ್ತೆ ಇನ್ಯಾವ್ದು ವಿಚಾರ ಸರ್ ಇವತ್ತು? ಎರಡನೇ ವಿಚಾರ ಏನ್ ಸರ್ ಇವತ್ತು?
8: ಇನ್ನೊಂದು ನ್ಯೂಟ್ರಿಷನ್ ವೀಕ್ ಅಂತ ಇದೆ ಮೇಡಮ್. ಈ ವಾರ ಪೂರ ನ್ಯೂಟ್ರಿಷನ್ ಬಗ್ಗೆ ಒಂದಷ್ಟು ಏನೋ ನಾವು ಗಮನ ಹರಿಸ್ಬೇಕಾಗತ್ತೆ. ಒಂದೊಂದು ವಾರ ದಿನದಲ್ಲಿ ಕೂಡ ಒಂದೊಂದು ನ್ಯೂಟ್ರಿಷನ್ ಬಗ್ಗೆ ಬರ್ತಾ ಇರತ್ತೆ. ಸೊ ಹಾಗೆ
11: ಆಹಾರಗಳನ್ನ ತಗೋಬೇಕು ಅನ್ನೋ ವಿಚಾರ. ಅದೇ ಸರ್, ಇನ್ನೇನು ನಾವು ಅದು ಪದ್ಧತಿ ಇದೇ ತರ ಅಂತಲ್ಲ ಸರ್, ನಮ್ಗೆ ಏನು ಬೇಕು ಅನ್ಸುತ್ತೆ, ಆರೋಗ್ಯ ನಾವು ಚೆನ್ನಾಗಿಟ್ಕೋಬೇಕು ಅಂದ್ರೆ ನಮ್ಗೆ ಸ್ವಚ್ಛವಾದಾಗ ಊಟ ಮಾಡ್ಬೇಕು, ಒಂದು ತುತ್ತು ಕಡಿಮೆ ಇದ್ದಾಗ ಬಿಡ್ಬೇಕಾಗತ್ತೆ. ಈ ತರ ನಾವು ಆಹಾರನ್ನ ಪಾಲಿಸಿದ್ರೆ ಸಾಕು ಸರ್ ನಮ್ಗೆಲ್ಲ ಆರೋಗ್ಯ. ಏನ್ ತರಕಾರಿ ಇರ್ಬೇಕು, ಒಂದಿನದಲ್ಲಿ ಒಂದ್ ತರಕಾರಿ, ಮತ್ತೆ ಎಷ್ಟು ಖಾರ ತಿನ್ಬೇಕು, ಇಷ್ಟು ನಾವು ಅರಿವು ಇದ್ರೆ ಸಾಕು ಸರ್ ನಮ್ಮ ಆರೋಗ್ಯನ ಸರಿ ಮಾಡ್ಕೋಬಹುದು. ಹಾಗಾಗಿ ನಾವು ತೂಕದ ಮೇಲೆ ಅಳತೆ ಮೇಲೆ ಏನು ಮಾಡಕ್ ಆಗಲ್ಲ ಸರ್. ನಮ್ಮ ಇಷ್ಟ ಯಾವ್ದು ಇರುತ್ತೆ, ನಮ್ಗೆ ಆಹಾರ ಯಾವ್ದು ಇಷ್ಟ ಆಗುತ್ತೆ, ನಾವ್ ಎಷ್ಟು ತಿನ್ಬೇಕು, ಎಷ್ಟು ಬೆಳಗ್ಗೆ ಟೈಮ್, ಎಷ್ಟು ಟೈಮಿಗೆ ತಿನ್ಬೇಕು, ಮಧ್ಯಾಹ್ನ ಸಂಜೆ, ಈ ತರ ಎಲ್ಲ ಮಾಡಿದ್ರೆ ಮನುಷ್ಯ ನಮ್ಮಿಂದ ನಾವೇ ಮಾಡ್ಕೋಬಹುದು ಸರ್ ಇವೆಲ್ಲ ಸೇರಿ. ನಾವ್ ಯಾವ್ದು ಬುಕ್ ಅಲ್ಲಿ ನೋಡಿ ನಮ್ಮ ಹೊಟ್ಟೆಗೆ ಅಳತೆ ಮಾಡಿ ಹಾಕಕ್ ಆಗಲ್ಲ ಸರ್ ನಮ್ದು ಆಹಾರದ. ಹಾಗಾಗಿ ನಾವೇ ಮಾಡ್ಬೋದು ಸರ್ ಅದೇ ಯಾವ್ದು ಆರೋಗ್ಯದ ಬಗ್ಗೆ.
8: ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ.
11: ಥ್ಯಾಂಕ್ ಯು ಸರ್.
8: ಓಕೆ, ಪ್ರೇಮ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಅವರು ಕೂಡ ಪತ್ರದ ಬಗ್ಗೆ ಹೇಳ್ತಾ ಇದ್ರು, ಪತ್ರದ ಬರೆಯೋದು ಅಥವಾ ಪತ್ರವನ್ನು ಇಸ್ಕೊಳ್ಳದೆ ಒಂದು ಖುಷಿ ಆಗ್ತಾ ಇತ್ತು ಅಂತ ಹೇಳಿ. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನೀವು ಬರೆದಂತಹ ಪತ್ರ ಯಾರಿಗೆ ಬರೆದಿದ್ರಿ? ಪತ್ರ ಅಂತಂದ್ರೆ ಬರೀ ನಾವು ಸಂಬಂಧಿಕರಿಗೆ ಅಥವಾ ಯಾರಿಗೋ ಏನೋ ಒಂದು ಪತ್ರವನ್ನು ಕಳಿಸ್ಬೇಕು ಅನ್ನೋದು ಅಷ್ಟೇ ಅಲ್ಲ, ಸ್ಕೂಲ್ ಡೇಸಲ್ಲಿ ಕೂಡ ಲೆಟರ್ನ ಬರೆದಿರ್ತೀರಾ ನೀವು, ಅಂದರೆ ಲೀವ್ ಲೆಟರ್ಗಳನ್ನ. ಸೊ ಸ್ಕೂಲ್ ಟೀಚರ್ಸ್ಗಳಿಗೆ ಲೀವ್ ಹಾಕ್ತಿದ್ದೀವಿ ಅಂತೇಳಿ ಏನೋ ಲೆಟರ್ನ ಬರೆದಿರ್ತೀರಾ. ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ನನಗೆ ಗೊತ್ತಿರೋ ಹಾಗೆ ನಾವೆಲ್ಲ ಬರೆದಿದ್ದು ಅದನ್ನೇ, ಹೆಚ್ಚು ಜ್ವರ ಇದೆ ಅಂತಲೇ ಏನು ಲೀವ್ ಲೆಟರ್ಗಳನ್ನ ಬರ್ಕೊಟ್ಟಿದ್ದು. ಆ್ಯಂಡ್ ನೀವು ಯಾವ ಥರ ಎಲ್ಲ ಬರ್ಕೊಟ್ಟಿದ್ರಾ ಅದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
12: ನಮಸ್ಕಾರ ಸರ್.
8: ನಮಸ್ತೆ, ಯಾರಿದು?
12: ವಿಜಯನಗರ ಡಿಸ್ಟ್ರಿಕ್ ಅಗ್ರಮಾಯ ತಾಲೂಕು ಹಂಸಾಗರದಿಂದ ಸೋಮಶೇಖರ್ ತಟ್ಟಿ.
8: ಸೋಮಶೇಖರ್ ಅವರು, ಹೇಗಿದ್ದೀರಾ?
12: ಆರಾಮ್ ಸರ್, ನೀವು?
8: ಓ, ನಾವು ಆರಾಮಾಗಿದ್ದೀವಿ. ನಿಮ್ ಕಡೆ ಹೇಗಿದೆ ಸರ್, ಮಳೆ ಏನಾದ್ರು ಬಂತಾ?
12: ಸ್ವಲ್ಪ ಮೋಡ ಆಗಿದೆ ಸರ್ ಇವಾಗ.
8: ಓಕೆ ಸರ್, ಹೇಳಿ, ನೀವು ಯಾರಿಗೆಲ್ಲ ಲೆಟರ್ ಬರ್ದಿದ್ದೀರಾ, ಮತ್ತೆ ನಿಮಗೆ ಬಂದಿರುವಂತಹ ಲೆಟರ್ ಯಾವ್ದಿತ್ತು?
12: ನಾವು ಸಣ್ಣರಿದ್ದಾಗ ಒಂದು ಲೆಟರ್ ಬರೆದಿದ್ದೆ ಸರ್, ಅಂದ್ರೆ ನಮ್ಮ ಅಕ್ಕನ್ನ ಬಿಟ್ಟು ಬರಕ್ ಹೋಗಿದ್ದೆ ಊರಿಗೆ. ಅವಾಗೆಲ್ಲ ಫೋನ್ ಗೇನ ಏನು ಇರ್ಲಿಲ್ಲ ಸರ್. ಏನ ಬಿಟ್ಟು ಬರಕ್ ಹೋಗಿದ್ದೆ ಬೆಂಗಳೂರಿಗೆ, ಅಲ್ಲಿ ಎಲ್ಲ ಬೆಂಗಳೂರ್ ಕೊಟ್ಟಿವಿ ಸರ್ ಒಂದು ಜನ. ಅದರಲ್ಲಿ ನಂದು ಒಂದ್ ಟಿಕೆಟ್ ತಗೊಂಡಿದ್ರು ಬೆಂಗಳೂರಿಗೆ ಹೋಗ್ಲಿಕ್ಕೆ. ಇಲ್ಲ, ನಮ್ಮ ಮನೇಲಿ ಹೇಳ್ದಂಗಿಲ್ಲ ಅಂತಂದ ಹೇಳಂದ್ರೆ ಅಲ್ಲಿ ಒಪ್ಪೇಟಿಲಿಂದ ಲೆಟರ್ ಹಾಕೊಂತಿ ಅದು ಹೋಗತ್ತೆ, ನೀನು ಒಂದಿನ ಹೋಗ್ತತ್ತೆ ಅಂತ ಹೇಳಿದ್ರು. ಬಂದು ನಾನು ಹೊಸ್ಪೇಟೆಯಲ್ಲಿ ಲೆಟರ್ ತಗೊಂಡು ಪೋಸ್ಟ್ ಬಾಕ್ಸ್ ನಲ್ಲಿ ಹಾಕಿ ಲೆಟರ್ ಬರೆದು ಹಾಕಿ ಬಂದಿದ್ದೆ ಸರ್. ಹಾಕಿ ಬೆಂಗಳೂರಿಗೆ ಹೋದೆ ನಾನು. ಬೆಂಗಳೂರಿಗೆ ಹೋಗಿ ಮೂರು ದಿವಸ ಟೂರ್ ಇತ್ತು ಸರ್. ಟೂರ್ ಮುಗಿಸ್ಕೊಂಡು ಬಂದು ಲೆಟರ್ ಇನ್ನು ಬಂದಿದ್ದೆ ಇಲ್ಲ ಸರ್ ಮನೆಗೆ. ಬಂದು ನಾನು ಬಂದೆ ಲೆಟರ್ ಅವತ್ತೇ ಬಂತು ಸರ್. ಅದು ಆ ಲೆಟರ್ ನನ್ನ ಕೈಗೆ ಬಂತದು. ಅದು ಒಂದು ಬಹಳ ಒಂದು ಇದೊಂದು ವಿಷಯ ನೆನಪು ಮಾಡಿಕೊಟ್ಟಿದ್ದು. ತುಂಬಾ ಥ್ಯಾಂಕ್ ಸರ್.
8: ಓಕೆ ಸರ್, ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು ಕೂಡ.
12: ಥ್ಯಾಂಕ್ ಯು ಸರ್.
8: ಓಕೆ, ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೋಮಶೇಖರ್ ಅವರು ಕೂಡ. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
13: ನಮಸ್ಕಾರ ಸರ್.
8: ನಮಸ್ತೆ, ಯಾರಿದು?
13: ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಸರ್.
14: ಮಧುಕುಮಾರ್ ಅವರು, ಹೇಗಿದ್ದೀರಾ ಮಧುಕುಮಾರ್ ಅವರೇ?
13: ಚೆನ್ನಾಗಿದ್ದೀನಿ ಸರ್.
14: ಓಕೆ, ಸೊ ಆ ಕಡೆಗೆಲ್ಲ ಹೇಗೆ ಸರ್, ಮಳೆ ಇದೆಯಾ?
13: ಸರ್ ಹಾಸನ ಭಾಗದಲ್ಲಿ ಸ್ವಲ್ಪ ತುಂತುರು ಹಂಗೆ ಲೈಟ್ ಆಗಿ ಸೋನೆ ಮಳೆ, ಬಿಸಿಲು ಇದೆ ಮಳೆನೂ ಇದೆ, ಈ ವರ್ಷ ಮಳೆ ಕಡಿಮೆ.
14: ಓಕೆ, ಸೊ ಹೌದು, ನಮ್ಗೆ ಪ್ರೇಮ ಅಂತ ಹೇಳಿ ಅವರು ಕಾಲ್ ಮಾಡ್ತಾರೆ ಹಾಸನದಿಂದ, ಅವ್ರು ಯಾವಾಗ್ಲೂ ಕೂಡ ಮಳೆ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ರು.
13: ಹೌದು ಸರ್, ಹೌದು.
14: ಹಾ, ಹಾಗೆ ಸರ್ ಇವತ್ತು ಲೆಟರ್ ರೈಟಿಂಗ್ ಡೇ ಕೂಡ ಇದೆ. ಇವತ್ತು ನೀವು ಯಾರಿಗಾದ್ರೂ ಲೆಟರ್ ಬರೆದಿರೋದು ಅಥವಾ ನಿಮಗೆ ಬಂದಿರುವಂತಹ ಲೆಟರ್ ಯಾವುದು, ಸೊ ನೀವು ಪತ್ರ ಬರೆದಿದ್ದಾಗ ಅದರ ಒಂದು ನೆನಪನ್ನ ಹೇಳ್ಕೋಬೋದಾ?
13: ನಾವು ರೇಡಿಯೋ ಕೇಂದ್ರಗಳಿಗೆ, ನಾವು ಅವಾಗ ಆಕಾಶವಾಣಿ ಕೇಂದ್ರಗಳಿಗೆ ಪತ್ರಗಳನ್ನ ಬರೆಯುವು. ಹಾಸನ, ಮಡಿಕೇರಿ, ಮೈಸೂರು ಮೂರು ಆಕಾಶವಾಣಿ ಕೇಂದ್ರಗಳಿಗೆ ಪತ್ರಗಳನ್ನ ಬರೆಯುವು.
14: ಓಹೋ, ಓಕೆ.
13: ಆಗಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ, ಸುಮಾರು ಒಂದು 2002-2001 ಸಾಲಿನಲ್ಲಿ ಪತ್ರಗಳನ್ನ ಬರೆದು ಗೀತೆಯನ್ನ ಕೇಳುವಂತಹ ಕಾರ್ಯಕ್ರಮಗಳು ಇದ್ವು.
14: ಹೌದು,
13: ತುಂಬಾ ಚೆನ್ನಾಗಿತ್ತು. ರೇಡಿಯೋದಲ್ಲಿ ನಮ್ಮ ಪತ್ರಗಳನ್ನ, ನಮ್ಮ ಹೆಸರು, ನಮ್ಮ ಊರನ್ನ ಓದಿ ಆ ನಮ್ಮ ಗೀತೆಯನ್ನ ಪ್ರಸಾರ ಮಾಡುವಾಗ ಏನೋ ಅಂತ ಖುಷಿ ಇತ್ತು. ಒಂದ್ ರೂಪಾಯಿಗೆ ಎರಡು ಕಾರ್ಡ್ ಕೊಡೋ ಅಂತ ಕೊಡೋರು, ಮಾಮೂಲಿ ಓಪನ್ ಕಾರ್ಡ್ಗಳು, ಅದೆಲ್ಲ ಬರೆದು ಬಿಟ್ಟು ನಾವು ಊರಸಲ ಬರ್ದು ಹಾಕೋದ್ರೆ ಹಾಟ್ ಪ್ರಸಾರ ಆಗುವು. ತುಂಬಾ ಖುಷಿ ಆಗೋದು. ಅದನ್ನ ನಾವು ಯಾವ ರೀತಿ ಬರೆದಿತ್ತು ಅದೇ ರೀತಿ ಅವ್ರು ಅದನ್ನ ಓದೋರು.
14: ಹೌದು ಹೌದು,
13: ತುಂಬಾ ಖುಷಿ ಆಗೋದು. ಪತ್ರ ಸಂಸ್ಕೃತಿ ಇನ್ನು ಇರಬೇಕಿತ್ತು ಅನಿಸ್ತು. ಈಗ ಬದಲಾದ ಏನು ಸಮೂಹ ಮಾಧ್ಯಮಗಳಲ್ಲಿ ಸ್ವಲ್ಪ ಬಹಳಷ್ಟು ಚೇಂಜಸ್ ಆಗಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ. ಅದರಿಂದ ಏನಾಗಿದೆ, ಪತ್ರ ಸಂಸ್ಕೃತಿ ಎಲ್ಲ ಒಂದ್ ಕಡೆ ಕಡಿಮೆ ಆಗಿದೆ. ಈಗ ಅಫಿಷಿಯಲ್ ಲೆಟರ್ಗಳಷ್ಟೇ ಹರಿದಾಡ್ತಾ ಇದಾವೆ ಹೊರತು ಬರೆಯುವವರ ಸಂಖ್ಯೆ ಎಲ್ಲೋ ಒಂದ್ ಕಡೆ ತುಂಬಾ ಕಡಿಮೆ ಆಗಿದೆ. ಭಾವನೆಗಳನ್ನ, ಪ್ರತಿಯೊಬ್ಬರ ಭಾವನೆಗಳನ್ನ ತಮ್ಮ ಅಕ್ಷರ ರೂಪದಲ್ಲಿ ಇಳಿಸಿ ತಮ್ಮದೇ ಬರಹದಲ್ಲಿ ಕಳಿಸಿದಂತಹ ಪತ್ರಗಳು ಅವ್ರಿಗೆ, ಅವರ ಪ್ರೀತಿಪಾತ್ರರಿಗೆ ತಲುಪಿ ಅದನ್ನ ಓದುವ ರೀತಿ, ಮತ್ತೆ ಅದರಿಂದ ಅವರ ಭಾವನೆಗಳನ್ನು ವ್ಯಕ್ತಪಡಿಸುವ ರೀತಿ ಇತ್ತಲ್ಲ, ಅದು ಇನ್ನೂ ಇರಬೇಕಿತ್ತು ಅಂತ ಅನಿಸ್ತದೆ.
14: ನಿಜ ನಿಜ,
13: ಎಷ್ಟೋ ಎಲ್ಲ ಪ್ರತಿಯೊಬ್ಬರು ತನ್ನದೇ ಆದ ಅವರ ವೈಯಕ್ತಿಕ ಭಾವನೆಗಳನ್ನ, ಅವರ ಹೃದಯಾಂತರಾಳದ ಭಾವನೆಗಳನ್ನ ತುಂಬಾ ಸ್ಫುಟವಾಗಿ ಚೆನ್ನಾಗಿ ಬರಿತಾ ಇದ್ರು.
14: ಹೌದು,
13: ಆ ಪತ್ರ ಸಂಸ್ಕೃತಿ ಇನ್ನೂ ಇರಬೇಕಾಗಿತ್ತು ಸರ್.
14: ನಿಜ,
13: ಏಕೆ ಅಂತಂದ್ರೆ ಈಗ ಏನು ಆಧುನಿಕ ತಂತ್ರಜ್ಞಾನಗಳು ಬಂದಂಗೆ ಪತ್ರ ಸಂಸ್ಕೃತಿ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ಬಿಡ್ತು. ಅವಾಗ ಪೋಸ್ಟ್ ಮ್ಯಾನ್ ಪತ್ರಗಳನ್ನ ಹೊತ್ತು ತಂದ್ರೆ ಏನೋ ಒಂಥರ ಖುಷಿ. ಈಗ ಸುಮಾರು 1990s ಆಚೆಗೆ ಲ್ಯಾಂಡ್ಲೈನ್ಗಳ ಹಾವಳಿ ಸ್ವಲ್ಪ ಕಡಿಮೆ ಇತ್ತು, ಫೋನ್ಗಳ ಹಾವಳಿನೂ ಕಡಿಮೆ ಇತ್ತು. ಹಾಗೆಲ್ಲ ಪತ್ರಗಳೇ ಇದ್ವು, ಎಲ್ಲ ಎಲ್ಲಿ ಹೋದ್ರು ಪತ್ರಗಳು ಬರ್ತಿದ್ವು. ಯೋಗಕ್ಷೇಮ ವಿಚಾರಿಸಕ್ಕೆ ತಂದೆ ತಾಯಿ, ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಕೂಡ ಪತ್ರಗಳನ್ನ ಬರೀತಾ ಇದ್ರು. ಆ ಒಂದು ಮಜಾ ಇವಾಗಿಲ್ಲ. ಎಷ್ಟೋ ಜನರು ಈಗಲೂ ಕೂಡ ಹಳೆಯ ಪತ್ರಗಳನ್ನ ಇನ್ನೂ ಕೂಡ ಇಟ್ಕೊಂಡಿರೋರು ಇದಾರೆ.
14: ಹೌದು,
13: ಅದನ್ನ ಹರಿದು ಹಾಕಿಲ್ಲ ಅಥವಾ ಸುಟ್ಟಿಲ್ಲ, ಇಟ್ಕೊಂಡಿದ್ದಾರೆ. ಅದನ್ನ ಓದುವಾಗ, ಅವರು ಆ ಡೇಟ್ ಗಳನ್ನ ನೋಡುವಾಗ ಖುಷಿ ಆಗುತ್ತೆ. ಓ ನೋಡಿ, ಇಷ್ಟನೇ ಇಸ್ವಿಲಿ ಬರೆದ ಪತ್ರಗಳು ಇನ್ನೂ ಇದಾವಲ್ಲ ನಮ್ಮ ಹತ್ರ ಅಂತ ತುಂಬಾ ಖುಷಿಯ ವಿಚಾರಗಳು ಅಂತಂದ್ರೆ, ಆಗಿನ ಮಜಾ ಈಗ ಏನೇ ತಂತ್ರಜ್ಞಾನಗಳು ಮುಂದುವರೆದ್ರು ಕೂಡ ಈಗ ಇಲ್ಲ ಸರ್.
14: ಹೌದು ಸರ್.
13: ಆಗ ಆಕಾಶವಾಣಿಗೆ ನಮ್ಮ ಕೇಂದ್ರದ ಎಲ್ಲಾ ಆಕಾಶವಾಣಿ, ಹಾಸನ, ಮಡಿಕೇರಿ, ಮೈಸೂರು ಈ ಮೂರು ಕೇಂದ್ರಗಳು ಹೇಳಿದ್ರಲ್ಲ, ಬೇರೆ ಬೇರೆ ಕೇಂದ್ರಗಳಲ್ಲಿ ಹೇಳಿದರೆ ಮೂಟೆ ಗಟ್ಟಲೆ ಪತ್ರಗಳು ಬರ್ತಿದ್ವಂತೆ ಆಕಾಶವಾಣಿ ಕೇಂದ್ರಗಳಿಗೆ. ಈಗ 5 ಪತ್ರಗಳು ಬಂದ್ರೆ 3 ಅವರು ಕಚೇರಿಗೆ ಬಂದಂತ ಪತ್ರಗಳಾಗಿರ್ತಾವಂತೆ, ಇನ್ನೆರಡು ಕಾರ್ಯಕ್ರಮಗಳು ಬಂದು ಪತ್ರಗಳಾಗಿರ್ತವೆ ಅಂತ ಹೇಳ್ತಾರೆ.
14: ತುಂಬಾನೇ ಕಡಿಮೆ ಆಗಿದೆ ನಿಜವಾಗ್ಲು.
13: ಹೌದು, ತುಂಬಾ ಕಡಿಮೆ ಆಗಿದೆ. ಪತ್ರ ಸಂಸ್ಕೃತಿ ಒನ್ ಆಫ್ ದ ಬೆಸ್ಟ್ ಸಮೂಹ ಸಂಪರ್ಕಕ್ಕೆ ತುಂಬಾ ಉತ್ತಮವಾದ ವೇದಿಕೆ ಆಗಿತ್ತು.
14: ಆಮೇಲೆ ನಮ್ಗೆ ಕನ್ನಡದ ಪದಗಳು ಕೂಡ ನೆನಪಲ್ಲಿ ಉಳ್ಕೊಳ್ತಾ ಇತ್ತು. ಇವಾಗ ಹೆಂಗಾಗಿದೆ ಅಂದ್ರೆ ಎಲ್ಲ ಮಿಕ್ಸ್ ಆಗ್ಬಿಟ್ಟು ನಮ್ಗೆ ಪತ್ರಗಳು ಬರಿಬೇಕು ಅಂದಾಗ ಏನ್ ಬರಿಬೇಕು ಅನ್ನೋದೇ ಗೊತ್ತಾಗಲ್ಲ. ಆ ಪದಗಳಲ್ಲಿ ನಮ್ ಭಾವನೆ ಹೇಗೆ ಹೇಳ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ ಈಗ ಅಷ್ಟು ಮಟ್ಟಿಗೆ ನಾವು.
13: ಹೌದು ಸರ್, ಹೌದು ಹೌದು ಹೌದು ಹೌದು, ಭಾವನೆಗಳು ಉದುಗಿ ಹೋಗಿದಾವೆ ಸರ್ ಇವಾಗ. ಯಾಕೆಂತಂದ್ರೆ ಈ ವಾಟ್ಸಪ್ ಆ ತರದ್ರಲ್ಲೇ ಬಂದು ಯೋಗಕ್ಷೇಮ ಎಲ್ಲವೂ ಕೂಡ ವಾಟ್ಸಪ್ ಸಾಮಾಜಿಕ ಜಾಲತಾಣಗಳಲ್ಲಿ ಆಗೋಗಿದೆ. ಆಮೇಲೆ ಹಿಂದೆ ಎಲ್ಲ ಏನಿತ್ತು ಅಂತಂದ್ರೆ, ಅವಾಗೆಲ್ಲ ಸೈಕಲ್ ಅಥವಾ ಬಸ್ ನಲ್ಲಿ ಹೋಗಿ ಕುಟುಂಬ ಅವ್ರ ನೆಂಟರ ಮನೆಗಳಿಗೆ ಹೋಗಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರ್ತಾ ಇದ್ರು. ಕ್ಷಣಾರ್ಧದಲ್ಲಿ ವಿಚಾರಿಸ್ಕೋಬಹುದು, ಕ್ಷಣಾರ್ಧದಲ್ಲಿ ಮುಖ ನೋಡಬಹುದು ಅನ್ನೋ ಒಂದು ತಂತ್ರಜ್ಞಾನ ಬಂದಿರೋದ್ರಿಂದ ಅವೆಲ್ಲವೂ ಕೂಡ ಕಣ್ಮರೆ ಆಗಿದ್ದಾವೆ.
14: ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಮಧುಕುಮಾರ್.
13: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್.
14: ಮಧುಕುಮಾರ್ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನೀವು ಫಸ್ಟ್ ಬರೆದಂತಹ ಪತ್ರ ಯಾವುದು, ಮತ್ತೆ ಯಾರಿಗೆ ಬರೆದಿದ್ರಿ, ಹಾಗೆ ನಿಮಗೆ ಯಾರಾದರೂ ಪತ್ರಗಳನ್ನ ಕಳಿಸಿದ್ರಾ, ಅದನ್ನು ಕೂಡ ನಮ್ಮ ಜೊತೆ ಮಾತಾಡಬಹುದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲ್ ಮಾಡಿದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ.
15: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
14: ನಮಸ್ತೆ, ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ ಚಿಕ್ಕಪ್ಪ ಅವರೇ?
15: ನಾವು ಚೆನ್ನಾಗಿದ್ದೀವಿ ಸರ್. ಮಧ್ಯಾಹ್ನ ಊಟ ಆಯ್ತಾ ಸರ್?
14: ಓ ಆಯ್ತು ಸರ್, ನಿಮ್ದು?
15: ಓ ಸರ್, ಆಯ್ತು ಸರ್.
14: ಓಕೆ, ಸೊ ಚಿಕ್ಕಪ್ಪ ಅವರೇ
15: ಸರ್
14: ಹೇಳಿ ಸರ್, ಯಾರಿಗೆ ಪತ್ರ ಬರ್ದಿದ್ರಿ, ನಿಮ್ಗೆ ಯಾರು ಪತ್ರ ಬರ್ದಿದ್ರು?
15: ನಾವು ಮೊದಲನೇ ಮೊಟ್ಟ ಮೊದಲನೇದಾಗಿ ನಾವು ಹಿಂದೆಲ್ಲ ಆಕಾಶವಾಣಿಗೆ ಬರಿತಾ ಇದ್ವಿ ಸರ್. ಆಕಾಶವಾಣಿ ಅಂದ್ರೆ ಅವಾಗೆಲ್ಲ ಭದ್ರಾವತಿ ಒಂದಿತ್ತು, ಅಲ್ಲಿಗೆ ಏನಾದ್ರು ಕೇಳಿದಾಗ ಅಲ್ಲಿಗೆ ಪತ್ರ ಬರಿತಾ ಇದ್ವಿ, ಮತ್ತೆ ಚಿತ್ರರಂಜನಿಗೆ ಅದಕ್ಕೆಲ್ಲ ಬರಿತಾ ಇದ್ವಿ. ಆಮೇಲೆ ಮತ್ತೆ ನಾವು ಶಿವಮೊಗ್ಗಕ್ ಬಂದ್ಮೇಲೆ ನಮ್ಮ ತಂದೆಗೆ ಬರಿತಾ ಇದ್ದೆ ಸರ್. ಮತ್ತೆ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗನಾದ ಚಿಕ್ಕಪ್ಪನ ನಮಸ್ಕಾರಗಳು, ಹೇಗಿದ್ದೀರಾ, ಮನೆ ಕಡೆ ಎಲ್ಲಾರು ಆರೋಗ್ಯವಾಗಿದ್ದಾರಾ, ಅಣ್ಣಂದ್ರು ಅವ್ವ ಎಲ್ಲಾ ಚೆನ್ನಾಗಿದ್ದಾರಾ, ಮತ್ತೆ ನಾನು ಶಿವಮೊಗ್ಗಕ್ಕೆ ಬರುವಾಗ ಮನೆಗೆ ದೀಪಾವಳಿಗೆ ಏನ್ ತಗೊಂಬರ್ಲಿ ಅಂತ ಎಲ್ಲ ಹೇಳಿ, ಮತ್ತೆ ಇಂತಿ ನಿಮ್ಮ ಮಗ ಚಿಕ್ಕಪ್ಪ ಏನಾದ್ರೂ ಅಕ್ಷರಗಳಲ್ಲಿ ತಪ್ಪಿದ್ದರೆ ತಿದ್ದಿಕೊಳ್ಳಿ ಅಂತ ಬರ್ದು, ನಮಸ್ಕಾರ ಅಂತ ಬರ್ದು ಡಬ್ಬಿಗೆ ಹಾಕ್ತಾ ಇದ್ವಿ ಸರ್. ಈ ಪತ್ರ ಬಂದ್ ಮುಟ್ಟಿದ ತಕ್ಷಣನೇ ಪತ್ರ ಬರೀರಿ ಅನ್ನೋದ್ ಮಾತ್ರ ಯಾವ ಕಣಕ್ಕೂ ಮರಿತಾ ಇರ್ಲಿಲ್ಲ
14: ಸರ್.
15: ಪತ್ರ ಮತ್ತೆ ವಾಪಸ್ ನಮಗೆ ಅವ್ರ ಕಡೆಯಿಂದ ಏನ್ ಪ್ರತಿಕ್ರಿಯೆ ಬರುತ್ತೆ ಅನ್ನೋದೇ ಒಂದ್ ಕಾತುರದಿಂದ ಕಾಯ್ತಾ ಇರ್ತಿದ್ವಿ ಸರ್. ಮತ್ತೆ ಹಿಂದೆಲ್ಲ 15 ಪೈಸಕ್ಕೆ ಒಂದ್ ಕಾರ್ಡ್ ಬರಿತಾ ಇದ್ದದ್ದು, ತುಂಬಾ ಯಾರ್ಯಾರಿಗೆ ಯಾವ್ಯಾವ ತರ ಬರೀಬೇಕು, ನಮ್ಗಿಂತ ಚಿಕ್ಕವರಿಗೆ ಯಾವ ತರ ಬರೀಬೇಕು, ನಮ್ಗಿಂತ ಹಿರಿಯವರಿಗೆ ಯಾವ ತರ ಬರೀಬೇಕು ಅನ್ನೋದನ್ನ ನಮ್ ತಂದೆರೆಲ್ಲ ನೀಟಾಗಿ ಕಲಿಸ್ಕೊಟ್ಟಿದ್ರು ಸರ್ ಅವಾಗೆಲ್ಲ. ಹಾಗಾಗಿ ಅವ್ರು ಹೇಳಿದ ಪ್ರಕಾರನೇ ನಾವು ಬರೀತಾ ಇರ್ತಿದ್ವಿ. ಆಮೇಲೆ ನಾವು ಯಾವುದೇ ನಮ್ಮ ಮನೆಗಳಲ್ಲಿ ಒಂದು ಕಾರ್ಯಕ್ರಮಗಳು ಇರ್ಲಿ ಏನೇ ಇದ್ರು ಕೂಡ ಪತ್ರದ ಮೂಲಕನೇ ನಾವು ಅದು ತಿಳಿಸ್ಬೇಕಾಗಿತ್ತು ಅವಾಗೆಲ್ಲ. ಈಗ ಈಗ ಈಗೆಲ್ಲ ಬಹಳ ಫಾಸ್ಟ್ ಇದೆ ಸರ್, ಈಗ ಏನ್ 5 ನಿಮಿಷ 10 ನಿಮಿಷದಲ್ಲೆಲ್ಲ ತಿಳಿದು ಬಿಡುತ್ತೆ ಎಲ್ಲ ವಿಚಾರಗಳು. ಅವಾಗೆಲ್ಲ ಪತ್ರ ಹೋಗಿ ಅವ್ರನ್ನ ಮುಟ್ಟಿ ಆಮೇಲೆ ಅವ್ರು ಬರೋ ಅಷ್ಟೊತ್ತಿಗೆ ನಾವು ಎಲ್ಲ ನಾವು ಒಂದ್ ತಿಂಗಳಗಟ್ಟಲೆ ಮುಂಚಿತವಾಗಿ ನಾವು ಶುರು ಮಾಡ್ಬೇಕಾಗಿತ್ತು. ನಮ್ಮ ಏನೇ ಕಾರ್ಯಕ್ರಮಗಳಿದ್ನು ಪತ್ರ ಬರೆಯಕ್ ನಾವು 1 ತಿಂಗಳ ಮುಂಚೆನೆ ಶುರು ಮಾಡ್ಬೇಕಾಗಿತ್ತು. ಅವಾಗೆಲ್ಲ ಏನು ಇರ್ಲಿಲ್ಲ, ಫೋನ್ ಗಿನ್ ಏನು ಇರ್ಲಿಲ್ಲ. ಒಂದ್ ಪತ್ರ ಬರೆಯೋದು ಈಗಲೂ ಕೂಡ ಅದನ್ನ ನಾವು ರೂಢಿಸ್ಕೋಬೇಕು ಸರ್. ಯಾಕೆಂದ್ರೆ ಈಗ ನಾವು ಪತ್ರ ತಗೊಂಡು ಪೆನ್ ತಗೊಂಡ್ರೆ ಏನ್ ಬರಿಬೇಕು ಅಂತಾನೆ ನಮ್ ತಲೆ ಒಳಗ ಓಡ್ತಾ ಇರೋದಲ್ಲ. ಮೊಬೈಲ್ ಇಟ್ಕೊಂಡ್ರೆ ನೋಡ್ರಿ ಎಷ್ಟು ಫಾಸ್ಟ್ ಆಗಿ ಅದು ಇದು ಪಟ ಪಟ ಪಟ ಪಟ ಹೊಡೆದು ಬಿಡ್ತವೆ. ಹಾಗಾಗಿ ಈ ಪತ್ರ ಬರೆಯೋದನ್ನ ಸ್ವಲ್ಪ ನಾವು ಮುಂದುವರ್ಸ್ಕೊಂಡ್ ಹೋಗ್ಬೇಕು, ಅದನ್ನ ಕಡೆಗಣಿಸಬಾರ್ದು ಯಾವತ್ತು.
14: ಹೌದು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕಾಗಿ.
15: ಧನ್ಯವಾದಗಳು ಸರ್, ನಮಸ್ಕಾರ.
14: ಸೊ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಹಾಗೆ ಒಂದು ಸಾಂಗ್ನ ಕೂಡ ಪ್ಲೇ ಮಾಡ್ತೀನಿ, ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಆ್ಯಂಡ್ ಹಾಗೆ ಈ ಒಂದು ಲೆಟರ್ ರೈಟಿಂಗ್ ಡೇ ಯಾವಾಗ ಶುರುವಾಯಿತು, ಯಾವಾಗಿನಿಂದ ಶುರುವಾಗಿದೆ, ಮತ್ತು ಯಾಕೆ ಇದನ್ನು ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಸಾಂಗ್ನ ಎಂಜಾಯ್ ಕೂಡ ಮಾಡ್ಕೊಬನ್ನಿ ಅಂತ ಹೇಳ್ತಾ ನಾನು ಆರ್ ಜಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುರಂಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
16: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798. ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
17: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
16: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಓಕೆ, ವೆಲ್ಕಮ್ ಬ್ಯಾಕ್. ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದಿಂದ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡಿದ್ದೀರಾ. ಸೊ ಈ ಸಾಂಗಲ್ಲಿ ಇರುವಂತೆ ಪತ್ರ ಬರೆಯೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ.

0: ಆಯ್ತಾ, ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಈ ಒಂದು ಸಾಂಗಲ್ಲಿ ಹೇಳಿರೋ ಹಾಗೆ, ನನ್ನ ಪದಗಳಿವು ಪದವಲ್ಲ, ನನ್ನ ಎದೆ ಕದಗಳಿವು, ಒಳಗೆ ನಿನ್ನ ಪ್ರೀತಿ ಅಂತರಂಗವು. ಆ್ಯಕ್ಚುಲಾಗಿ ನಾವು ಈ ಪದಗಳಲ್ಲಿ ನಮ್ಮ ಭಾವನೆಗಳನ್ನು ಎಷ್ಟು ಚೆನ್ನಾಗಿ ಹಂಚ್ಕೊಳ್ಬೋದು, ಅಥವಾ ಪದಗಳಲ್ಲಿ ಹೇಗೆ ಅದನ್ನು ಹೇಳ್ಬೋದು ಅನ್ನೋದಕ್ಕೆ ಈ ಒಂದು ಸಾಂಗೇನೇ ಸಾಕ್ಷಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇದರನ್ನು ಒಂದು ಕಾನ್ವರ್ಸೇಷನ್ ನಡೆಯುತ್ತೆ, ಮತ್ತು ಆ ಪತ್ರಗಳ ಓದೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಡಿನ ಮೂಲಕ ಈ ಒಂದು ಪತ್ರದ ಒಂದು ವ್ಯಾಲ್ಯೂನ ತಿಳಿಸ್ತಾರೆ ಅಂತಲೇ ಹೇಳ್ಬೋದು ಈ ಸಾಂಗಲ್ಲಿ. ಆ್ಯಂಡ್ ಹಾಗೆ ನಾನು ಕೂಡ ಹೇಳ್ತಾ ಇದ್ದೆ, ಯಾವಾಗಿನಿಂದ ಈ ಒಂದು ಪತ್ರದ ದಿನವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ರು ಅಂಥೇಳಿ, 2014 ಆಸ್ಟ್ರೇಲಿಯಾದ ಲೇಖಕರು ಹಾಗೆ ಛಾಯಾಗ್ರಾಹಕರಾದಂತಹ ರಿಚರ್ಡ್ ಸಿಮ್ಕಿನ್ ಅನ್ನೋರು ಈ ದಿನವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಇದರ ಹಿನ್ನೆಲೆ ಏನಪ್ಪ ಅಂತಂದರೆ, ಸಿಮ್ಕಿನ್ ಅವರು ಪ್ರಸಿದ್ಧ ವ್ಯಕ್ತಿಗಳಿಗೆ ಕೈಬರಹದಲ್ಲಿ ಕಳಿಸಿದಂತಹ ಪತ್ರಗಳಿಗೆ ಮರಳಿ ಉತ್ತರಗಳು ಬಂದಾಗ ಅವರು ತುಂಬಾ ಖುಷಿಪಟ್ಟಿರ್ತಾರೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿರೋ ಹಾಗೆ ವಾಟ್ಸಪ್ಪಲ್ಲಿ ಅಥವಾ ಇಮೇಲಲ್ಲಿ ಬಂದಿರುವಂತಹ ಮೆಸೇಜ್ಗಳೆಲ್ಲ ಕೈಬರಹದ ಪತ್ರಗಳು, ಯಾವಾಗ ಅದು ಒಬ್ಬರಿಂದ ಒಬ್ಬರಿಗೆ ಸೇರುತ್ತೆ ಅದು ಖುಷಿ ಕೊಡುವಂತಹ ವಿಚಾರ ಆಗಿರುತ್ತೆ. ಹಾಗೆಯೇ ಈ ಒಂದು ದಿನವನ್ನು ಆಚರಣೆ ಮಾಡುವಂತಹ ಉದ್ದೇಶ ಕೂಡ ಅಷ್ಟೇ. ಕೈಬರಹದ ಒಂದು ವಿಶೇಷತೆ ಏನಿದೆ ಅದನ್ನು ಮರಿಬಾರ್ದು, ಯಾವಾಗಲೂ ಕೂಡ ಅದನ್ನು ಜೀವಂತವಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಆ್ಯಂಡ್ ಹಾಗೆ ಮೆಸೇಜ್ ಕಳಿಸೋದಕ್ಕಿಂತ ಈ ಒಂದು ಕೈಯಲ್ಲಿ ಬರೆದಂತಹ ಪತ್ರಗಳಲ್ಲಿ ಹೆಚ್ಚು ಪ್ರೀತಿ ಇರುತ್ತೆ, ಮತ್ತು ಒಂದು ಕಾಳಜಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶಾಶ್ವತವಾಗಿ ಉಳಿಯುವಂತಹ ನೆನಪು ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವೀಗ ಡಿಜಿಟಲ್ನಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಮೆಸೇಜ್ ಮಾಡಿದಾಗ ಸೊ ಅದು ಲಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆದರೆ ಕೈಯಿಂದ ಬರೆದಿರುವಂತಹ ಈ ಪತ್ರಗಳೇನಿದ್ದಾವೆ ಅವು ಯಾವಾಗಲೂ ಕೂಡ ಇರುತ್ತೆ, ಮತ್ತು ಎಷ್ಟು ವರ್ಷ ಬೇಕಾದರೂ ನಾವು ಇಟ್ಕೊಳ್ಬಹುದು. ಹಾಗೆಯೇ ನಾವು ಬರೆಯೋದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಇದು ಸಾಧ್ಯ ಆಗುತ್ತೆ. ನಾವು ಏನೆಲ್ಲ ಹೇಳಬೇಕು ಒಬ್ಬರಿಗೆ ವಿಷಯವನ್ನು ಅದೆಲ್ಲದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನೀವು ಬರೆದಂತಹ ಲೆಟರ್ ಯಾವುದು, ಮತ್ತು ಯಾರಿಗೆ ಲೆಟರ್ನ ಬರೆದಿದ್ರಿ ಅದ್ರ ಬಗ್ಗೆನೂ ಕೂಡ ಕರೆ ಮಾಡಿ ಮಾತಾಡಿ. ನಮ್ಮ ಸಂಖ್ಯೆ 9686 0972 279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಐಡಿ ಇದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ
1: ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ತೆ
2: ಸರ್, ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತಿ ಜೋಡನಹಳ್ಳಿ ಒಣಸ್ ಕೊಡ್ತಲ್ಲ ಕಾಸನ ಜಿಲ್ಲೆ.
0: ಓಕೆ ಚಂದ್ರಶೇಖರ್ ಅವರೇ, ಹೇಗಿದ್ರಾ?
2: 523 200 ಇದು ಮಾರ್ಕ್ಬಿಟ್ಟೆ.
0: ಹೇಗಿದ್ರಾ?
2: ಚೆನ್ನಾಗಿದ್ದೀರಿ ಸರ್, ನೀವ್ ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ.
2: ಇಲ್ಲ, ಶಿವಮೊಗ್ಗದಲ್ಲಿ ಮಳೆ ಬರ್ತಾ ಇದೆಯಾ?
0: ಶಿವಮೊಗ್ಗದಲ್ಲಿ ಮಳೆ ಬರ್ತಾ ಇದೆ. ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ.
2: ಹೌದಾ? ನೋಡಿ ಈಗ
0: ಹೇಳಿ. ಸೊ ಹೇಗಿದೆ ನಿಮ್ ಕಡೆ ಎಲ್ಲ ವೆದರ್?
2: ವೆದರ್ ಒಂಥರ ಬಿಸಿಲಿದೆ, ಮಳೆ ಬರ್ತದೆ. ಮಳೆ ಏನ ಗಟ್ಟಿಗೆ ಏನ್ ಬರಲ್ಲ, ಒಂಥರ ಸೋನೆ ತರ ಬರುತ್ತೆ.
0: ಓಕೆ,
2: ಬಟ್ಟೆ ಬಟ್ಟೆ ನೆನೆ ತರ.
0: ಬಟ್ಟೆ ನೆನೆಯೋ ತರ? ಓಕೆ. ಸೊ ಬಟ್ಟೆ ನೆನೆದಾರು
2: ಅಲ್ಲ, ಬಟ್ಟೆ ನೆನೆಯೋ ತರ.
0: ಅದೇ ಅದೇ ಅದೇ. ಓಕೆ ಸರ್, ಹೇಳಿ, ನೀವು ಬರೆದಂತಹ ಪತ್ರ ಯಾರಿಗೆ ಬರೆದಿದ್ರಿ, ಮತ್ತೆ ನಿಮಗೆ ಯಾವ್ದಾದ್ರು ಪತ್ರಗಳು ಬನಿತಾ ಹೇಗೆ?
2: ಸರ್, ನಾವು ಚಿಕ್ಕಡೂರೆಲ್ಲ ಪತ್ರ ಬರಿತಾ ಇತ್ತು. ನಾವು ಸಾಮಾನ್ಯ 70 ಪತ್ರ ಬರಿತಾ ಇದ್ದು.
0: ಓಕೆ, ತುಂಬಾ ಮೆಮೊರೇಬಲ್. ಯಾವುದು
2: ಮೆಮೊರೇಬಲ್ ಅಂದ್ರೆ, ನಾವು ಈಗ ನಮ್ಮಪ್ಪ, ಈಗ ನಾವು ಬೆಂಗಳೂರಲ್ಲಿ 1 ಓದ್ದೆ, ಅವಾಗ ನಮ್ಮಪ್ಪಂಗೆ ಬರೀವೆ, ನಮ್ಮಪ್ಪ ನಮ್ಮಅಮ್ಮಂಗೆ ಬರೀವೆ. ಅಲ್ಲೋ 5th class 74th ಅಲ್ಲಿ ಓದ್ತಿದ್ದೆ. ಪತ್ರ ಬರೀವೆ, ಸಾಷ್ಟಾಂಗ ನಮಸ್ಕಾರಗಳು, ಉಬೇಕು ಶಿವಲಪುರ ಸಾಂಪ್ರತ, ಈ ಕಡೆ ಕ್ಷೇಮ, ಈ ಕಡೆ ಶ್ರೀ, ದಿನಾಂಕ, ಊರು, ನಾನು ಈಗ ಬಂದೆ, ಸುಖವಾಗಿದ್ದೀನಿ, ಆರಾಮಾಗಿದ್ದೀನಿ, ಅದೇ ಉಪಯೋಗ ಶಿವಲಪುರ ಸಾಂಪ್ರತ, ಕ್ಷೇಮ, ನಿಮ್ಮ ಕ್ಷೇಮ ಸಮಯ ಆಗಿದ್ದಾಗೆ ಪತ್ರ ನಮಗೆ ತಿಳಿಸ್ಬೇಕು ಅಂತ ಬರೀತಿದ್ದೆ. ಅವ್ರು ನಾವು ಬರೋದಿಟ್ಟು ಅವ್ರ ಪತ್ರ ಬರೆಯೋರು, ನಾವು ಆ ಪತ್ರಕ್ಕೋಸ್ಕರ ಕಾಯ್ತಾ ಇರೋ. ಆಮೇಲೆ ಇತ್ತೀಚೆಗೆ ನಾನು ಊರಿಗೆ ಬಂದ್ಮೇಲೆ, ನಾನು ಅವಾಗೆಲ್ಲ ಎಷ್ಟೋ ಜನ ಪತ್ರ ಬರ್ಕೊಂಡಿದ್ದೆ ಸರ್. ಅವಾಗ ಎಷ್ಟೋ ಜನ ನಮ್ಮೂರಲ್ಲಿ ಎಷ್ಟೋ ಜನ ಅನಕ್ಷರಸ್ತರಿದ್ರು, ನಾವು ಬರ್ಕೊಡ ಅವ್ರು ವಿಷಯ ಹೇಳ್ಬಿಡೋರು, ನಾವು ಒಕ್ಕಣೆ ಎಲ್ಲ ಬರೆಯೋ ನಾವು. ಹಲೋ,
0: ಕೇಳಿಸ್ತದೆ ಹೇಳಿ.
2: ಅವರು ವಿಷಯ ಹೇಳೋರು, ಏನ್ ವಿಷಯ ಅಂತ. ನಾವು ಸುಮ್ನೆ ಕ್ಷೇಮ, ಅವರು ಅವ್ರಿಗೆ ಹೇಳಕ್ ಬರ್ತಿದ್ರಲ್ಲ, ನಾವು ಮಾಮೂಲಿ ಫಾರ್ಮಾಲಿಟಿ ಮಾಮೂಲಿ ಕ್ಷೇಮ ಶ್ರೀ ಸಾಂಪ್ರತ ಪತ್ರ ಬರೆಯ, ನಾವು ಕ್ಷೇಮ ಕ್ಷೇಮ ಸಮ ಆಗಿದ್ದಾಗ ಪತ್ರ ಬರೆಯಿತ, ಅವೆಲ್ಲ ಮಾಮೂಲಿ ಒಕ್ಕಣೆ ಬರೆದ್ಬಿಟ್ಟು ಆಮೇಲೆ ವಿಷಯ ಏನು ಅಂತ ಬರೆಯವು, ವಿಷಯ ಹೇಳೋ ಬರೆಯವು, ಆಮೇಲೆ ಕೊನೆಗೆ ಇಂತಿ ನಿಮ್ಮ ಪ್ರೀತಿಯ ಮಗ, ಪ್ರೀತಿಯ ಮಗ ಅಂತ ಒಟ್ಟಿನಲ್ಲಿ ಏನ್ ಅವ್ರು ಸಂಬಂಧಪಟ್ಟು ನಾವು ಮಗ ಅಂತ ಬರೆಯವು. ಇನ್ನು ಬೇರೆ ಬರ್ಕೊಂಡಿದ್ದಾರೆ, ಅವ್ರು ಯಾರು ಬರ್ತಿದ್ರು ಅವ್ರು ನೋಡ್ಕೊಂಡು ಬರೆಯವು.
0: ಅದೇ ಒಂಥರ ಏನು ದೊಡ್ಡ ಅಣ್ಣವರು ಒಂದು ಸಿನಿಮಾದಲ್ಲಿ ಬರೀತಾರಲ್ಲ, ಪಕ್ಕದಲ್ಲಿ ಕೂರ್ಸ್ಕೊಂಡು ಆತರ. ನೆನಪಾಯ್ತಾ ನಿಮ್ಗೆ ಆ ಸೀನು?
2: ಇಲ್ಲ ಇಲ್ಲ, ಯಾವ್ದು ಫಿಲಮ್ ಅಂತ ಗೊತ್ತಿಲ್ಲ ನನಗೆ. ಇದು
0: ತುಂಬಾ ಚೆನ್ನಾಗಿದೆ ನೋಡಿ, ಯಾವತ್ತಾರ ಒಂದ್ಸರಿ ಆದ್ರೆ. ಓಕೆ, ಈ ತರ
2: ಬರ್ಕೊಡೋಕೆ ಅದನ್ನ ಪತ್ರ ಬರೆಯೋದು, ಮತ್ತೆ ನಮ್ಮ ಪತ್ರ ಬರೆಯೋದ್ರಿಂದ ನಮ್ಮ ಕೈ ಸ್ನಾಯುಗಳು ತುಂಬಾ ಶಕ್ತಿ ವೃದ್ಧಿ ಇದಾಗುತ್ತೆ, ಒಂಥರ ವರ್ಕ್ ಆಗುತ್ತೆ, ಒಂಥರ ಚಲನೆ ಎಲ್ಲ ಚೆನ್ನಾಗಿರುತ್ತೆ, ರಕ್ತ ಪರಿಚಲನೆ ಎಲ್ಲ ಚೆನ್ನಾಗಿರುತ್ತೆ ಸರ್. ಕೈ ಸ್ನಾಯುಗಳೆಲ್ಲ ಬೆರಳುಗಳೆಲ್ಲ ಇದಾಗುತ್ತೆ, ಅದು ವ್ಯಾಯಾಮ ಆಗುತ್ತೆ ಸೂಕ್ತವಾಗಿ.
0: ಸೊ ಹಾಗಾಗಿ ಪತ್ರ ಬರೆಯೋದು ತುಂಬಾ ಇಷ್ಟ ನಿಮಗೆ?
2: ಪತ್ರ ಬರೆಯೋದ್ರಿಂದ ಮತ್ತೆ ಬರಿತಾ ಬರಿತಾ ಅಕ್ಷರಗಳು ದೃಢವಾಗುತ್ತೆ, ಒಂಥರ ಚೆನ್ನಾಗಿರುತ್ತೆ. ನಾವು ಪತ್ರ ಬರೆದಿಟ್ರೆ ನಾವು ಒಂದು ಎಷ್ಟು ವರ್ಷ ಬೇಕಾದ್ರೂ ಇಟ್ಕೊಂಡ್ರೆ ಆರಾಮ 50 ವರ್ಷ ಆದ್ರೂ ಇರ್ತದೆ. ಹಾಗೆ ಅದೊಂಥರ ಸಂಗ್ರಹ, ಅದು ಒಂಥರ ಹಸ್ತಪ್ರತಿ ಅಂತಾರೆ. ಇದೆಲ್ಲ ಹಿಂದೆ ಕೆಲವರದೆಲ್ಲ ಹಸ್ತಪ್ರತಿ ಈಗಲೂ ಇದೆ, ಗಾಂಧೀಜಿ ನೆಹರುದಾಗ್ಲಿ ಯಾರದೇ ಆಗ್ಲಿ ಹಸ್ತಪ್ರತಿಗಳಿದೆ. ಈಗ ಮೊಬೈಲ್ ಆಗ್ಬಿಟ್ರೆ, ಮೊಬೈಲ್ ಕಳೆದೋಗ್ಬಿಟ್ರೆ ಲಾಕ್ ಆದ್ರೆ ಹೋಯ್ತು.
0: ಹಲೋ, ಹೌದು ಹೌದು,
2: ಪತ್ರದಲ್ಲಿ ಆತರ ಏನ್ ಸಮಸ್ಯೆ ಏನ್ ಬರಲ್ಲ. ಅದೆಷ್ಟು ವರ್ಷ ಆದ್ರೂ ಇರ್ತದೆ, 100 ವರ್ಷ ಆದ್ರೂ ಇರ್ತದೆ. ಸರಿಯಾಗಿ ಇಟ್ಕೊಂಡ್ರೆ, ನೀರ್ ಗೀರ್ ಬೀಳಿದ್ರೆ ಒಳ್ಳೆ ಜಾಗದಲ್ಲಿ ಇಟ್ಟರೆ, ಸುರಕ್ಷಿತವಾಗಿಟ್ರೆ 100 ವರ್ಷ ಬೇಕಾದ್ರೂ ಇರುತ್ತೆ.
0: ನಿಜ ನಿಜ.
2: ಹಲೋ,
0: ಹೌದು ಸರ್, ಹೌದು,
2: ಆತರ ಅದು ಒಂಥರ ಸಂಸ್ಕೃತಿ ಒಳ್ಳೆ, ಪತ್ರ ಸಂಸ್ಕೃತಿ ಬಹಳ ಒಳ್ಳೇದು. ಅದೇನಪ್ಪ, ನಮ್ಮ ಇದಾಗುತ್ತೆ, ನಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಇದು ಬರಿತಾ ಬರಿತಾ ಅದು ಕೆಲವು ಪದಗಳೆಲ್ಲಾನು ಬರೆಯುವ, ಯಾವ್ಯಾವ ಪದ ಬೇಕಾದ್ರೂ ಬರೀಬಹುದು.
0: ಹೌದು ಸರ್,
2: ಪದ ಪ್ರಯೋಗ ಕನ್ನಡದಲ್ಲಿ ಒಳ್ಳೆ ಪದಗಳಿದೆ. ಇವೆಲ್ಲ ಪದ ಪ್ರಯೋಗ ಮಾಡಿದಾಗ ಪದಗಳ ಪರಿಚಯ ಆಗುತ್ತೆ, ಒಂಥರ ಚೆನ್ನಾಗಿರ್ತದೆ. ಪತ್ರ ಬರೆಯೋದು ಸಂಸ್ಕೃತಿ, ಪತ್ರ ಬರೆಯೋದು ಸಂಸ್ಕೃತಿ.
0: ಓಕೆ, ರೀಸೆಂಟ್ ಆಗಿ ಯಾವತ್ತಾರು ಬರ್ದಿದ್ರ ಯಾರಿಗಾರು?
2: ಇತ್ತೀಚೆಗೆ ಯಾರು ಪತ್ರನೇ ಬರೆಸ್ತಾರ ಸರ್? ಈಗ ಆಕಾಶವಾಣಿ ಮೆಚ್ಚಿನ ಚಿತ್ರಕ್ಕೆ ಮಾತ್ರ ಬರ್ತೀವಿ
0: ಅಷ್ಟೇ.
2: ಈಗ ಕೆಲವು ಆಕಾಶವಾಣಿಗಳಲ್ಲಿ ಇದೆ ಪತ್ರದ್ದು, ನಿಮ್ಮ ಆಕಾಶವಾಣಿ ಇಲ್ಲ ಅಂತ ಕಂಡಿದ್ರೆ ಅದ್ರ ಸದ್ಯಕ್ಕೆ ಶುರು ಮಾಡಿ ನಿಮ್ಮ ಆಕಾಶವಾಣಿಗೂ ಬರಿಬಹುದು.
0: ಓಕೆ ಓಕೆ,
2: ನೋಡೋಣ.
0: ಆಗ್ಲಿ ಸರ್, ಆಗ್ಲಿ, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು.
2: ಸರಿ ಸರ್, ಧನ್ಯವಾದಗಳು.
0: ಧನ್ಯವಾದಗಳು. ಚಂದ್ರಶೇಖರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ಅವರು ಕೂಡ ಪತ್ರಗಳ ಬಗ್ಗೆ ಹೇಳ್ತಾ ಇದ್ರು, ತುಂಬಾ ಇಷ್ಟ ಪತ್ರ ಬರೆಯೋದಕ್ಕೆ. ಆಕಾಶವಾಣಿಗೂ ಕೂಡ ಬರಿತಾ ಇದ್ವಿ ಪತ್ರಗಳನ್ನ, ಹಾಗೆ ಅವರ ತಂದೆಯವರಿಗೆ, ಮತ್ತೆ ಅವರ ಊರಿನಲ್ಲಿ ಯಾರಾದರೂ ಪತ್ರವನ್ನು ಬರ್ಕೊಡಿ ಅಂತ ಅಂದ್ರೆ ಅವರಿಗೂ ಕೂಡ ಪತ್ರಗಳನ್ನ ಬರ್ಕೊಡ್ತಾ ಇದೆ ಅಂತ ಹೇಳಿ. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ,
1: ಶ್ರೀಧರ್ ಸರ್ ನಮಸ್ಕಾರ.
0: ನಮಸ್ತೆ.
1: ವಿದ್ಯಾನಗರ ಶಿವಮೊಗ್ಗ.
0: ಬ್ರಹ್ಮಾನಂದ ಅವರು ಹೇಗಿದ್ದೀರಾ?
1: ಫೈನ್ ಸರ್, ತಾವೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ ಸರ್.
1: ಸರ್, ಇವತ್ತೇನ್ ಟಾಪಿಕ್ ಇದೆ?
0: ಇವತ್ತು ವರ್ಲ್ಡ್ ಲೆಟರ್ ಡೇ ಇದೆ, ಲೆಟರ್ ರೈಟಿಂಗ್ ಡೇ ಇದೆ.
1: ಓ, ರಿಯಲಿ ಗುಡ್ ಥಿಂಗ್ ಸರ್,
0: ಒಳ್ಳೆ. ಸರ್, ನೀವು ಯಾರಿಗೆ ಪತ್ರವನ್ನು ಬರೆದಿರಿ, ಮತ್ತೆ ನಿಮಗೆ ಬಂದಂತಹ ಪತ್ರಗಳಲ್ಲಿ ಯಾವ್ದೋ ಒಂದು ಮೆಮೊರೇಬಲ್ ಆಗಿರುವಂತಹ ಒಂದು ಮೂಮೆಂಟ್ ನ ಹೇಳಿ.
1: ಹೌದಾ ಸರ್, ನಿಜವಾಗ್ಲೂ ಒಳ್ಳೆ ವಿಷಯ ಇದು. ಈ ಲೆಟರ್ ರೈಟಿಂಗ್ ಅಂತಕ್ಕಂಥದ್ದು ಈಗ ಕಡಿಮೆ ಆಗ್ಬಿಟ್ಟಿದೆ ಈ ಮೊಬೈಲ್ ಕಾಲದಲ್ಲಿ. ಅದೇ ನಾವು ಒಂದು 20-30 ವರ್ಷದ ಕೆಳ ಮುಂದೆ ಹಿಂದಕ್ಕೆ ಹೋಗ್ಬೇಕು, ಅವಾಗ ನಮಗ್ ಮತ್ತೆಲ್ಲ ನೆನಪು ಬರುತ್ತೆ. ಇಂಗ್ಲೆಂಡ್ ಲೆಟರ್ ಅಲ್ಲಿ, ಕಾರ್ಡ್ ಅಲ್ಲಿ, ಆಮೇಲೆ ವೈಟ್ ಶೀಟ್ ಅಲ್ಲಿ ಬರೆದು ಕವರ್ ಅಲ್ಲಿ ಹಾಕ್ತಿದ್ದು, ಹೀಗೆ ಸುಮಾರು ಲೆಟರ್ ಗಳನ್ನ ಬರೀತಿದ್ದು ಎಲ್ಲ ತುಂಬಾ ಚೆನ್ನಾಗಿ ನೆನಪಿದೆ. ಅದರಲ್ಲಿ ಮುಖ್ಯವಾಗಂತಕ್ಕಂಥದ್ದು ನಮ್ಮ ಬಿಆರ್ ಪ್ರಾಜೆಕ್ಟ್ ನ ನಮ್ಮ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿ. ನಮ್ಮಅಮ್ಮ ಯಾವಾಗ್ಲೂ ಬ್ಯುಸಿ ಆಗಿರ್ತಿದ್ರು, ನನಗೆ ಲೆಟರ್ ಬರೀಲಿಕ್ಕೆ ಹೇಳ್ತಿದ್ರು ಅಮ್ಮ ಯಾವಾಗ್ಲೂ. ಹಾಗಾಗಿ ನಾನು ನಮ್ಮ ರಿಲೇಷನ್ಸ್ ಗೆಲ್ಲ ನಾನೇ ಬರೆಯೋದು ಲೆಟರ್, ಅಡ್ರೆಸ್ ಗಳು ಬರೆಯೋದಾಗ್ಲಿ, ಲೆಟರ್ ಬರೆಯೋದಾಗ್ಲಿ, ನಮ್ಮಅಮ್ಮ ಅವರ ತವರು ಮನೆಗೆ ನೆಂಟರಿಗೆಲ್ಲ ಲೆಟರ್ ಬರೆಯುವಾಗ ನನಗೆ ಹೇಳಿ ಬರೆಸ್ತಾ ಇದ್ರು. ಅವರ ಅಣ್ಣನಿಗೆ ಬರೆಯುವಾಗ ತೀರ್ಥರೂಪ ಸಮಾನರಾದ ಅಣ್ಣನವರಿಗೆ ನಮಸ್ಕಾರಗಳು ಅಂತ ಬರೀತಿದ್ರು. ಲಾಸ್ಟಿಗೆ ಇಂತಿ ನಿಮ್ಮ ಪ್ರೀತಿಯ ತಂಗಿ ಅಂತ ಬರೆಸ್ತಿದ್ರು. ಇದು ಬಹಳ ನೆನಪಿದೆ. ಆಮೇಲೆ ನಾವು ಈ ಅಣ್ಣಂದ್ರಿಗೆಲ್ಲ ಲೆಟರ್ ಬರೀತಿದ್ವಿ, ಅವ್ರಿಗೂ ಕೂಡ ತೀರ್ಥರೂಪ ಸಮಾನರಾದ ಅಣ್ಣಂದರಿಗೆ ಅಂತ ಹಾಕ್ತಾ ಇದ್ವಿ. ಹೀಗೆ ಆಮೇಲೆ ಕೆಲವರಿಗೆ ನಾವು ಈಗ ಊರಿಗೆ ಹೋಗಿ ಬರ್ತಿದ್ವಿ ನೆಂಟರ್ ಮನೆಗೆ, ನಮ್ ತಾಯಿ ನಾವೆಲ್ಲ, ವಾಪಸ್ ಬಂದ್ ಮನೆಗೆ ಬಂದ್ಮೇಲೆ ಒಂದ್ ಲೆಟರ್ ಹಾಕ್ತಿದ್ವಿ. ಏನಪ್ಪ ಅಂದ್ರೆ, ನಿನ್ನೆ ನಿಮ್ಮ ಊರಿಂದ ಹೊರಟವರು ಸುಖವಾಗಿ ಬಂದು ನಮ್ಮ ಊರಿಗೆ ತಲುಪಿದೆವು, ಕ್ಷೇಮವಾಗಿ ತಲುಪಿದೆವು, ನಾವು ಇಲ್ಲಿ ಕ್ಷೇಮವಾಗಿದ್ದೇವೆ, ನೀವೆಲ್ಲ ಕ್ಷೇಮವೆಂದು ನಮ್ಮ ನಂಬಿಕೆ ಅಂತೇಳಿ ಹೀಗೆ ಬರೆದು ಲೆಟರ್ ಹಾಕ್ತಾ ಇದ್ವಿ. ಇವಾಗೆಲ್ಲ ಒಂದ್ ವಿತಿನ್ ಸೆಕೆಂಡ್ ಅಲ್ಲಿ ಮಾಹಿತಿ ಕಳಿಸ್ಬಿಡ್ತೀವಿ ಮೆಸೇಜ್. ಅವಾಗ ಏನಾದ್ರೂ ಒಂದು ವಿಷಯ ತಿಳಿಬೇಕಂದ್ರೆ ಲೆಟರ್ ಮೂಲಕನೇ ಬರ್ಬೇಕಿತ್ತು, ಕಾಯ್ತಾ ಇದ್ವಿ. ನಾನು ಹೆಚ್ಚು ಉತ್ಸಾಹದಿಂದ ಕಾದಂತಹ ವಿಷಯಗಳಂದ್ರೆ, ಮದುವೆ ಆಗೋ ಟೈಮಲ್ಲಿ ಹುಡುಗಿಯರ ಜಾತಕಗಳು ಬರ್ತಿದ್ವು ಪೋಸ್ಟ್ ಅಲ್ಲಿ. ಅವಾಗ ತುಂಬಾ ಕುತೂಹಲದಿಂದ ಕಾಯ್ತಿದ್ದೆ, ಅಯ್ಯೋ ಯಾವಾಗ ಜಾತಕ ಬರುತ್ತಪ್ಪ, ಯಾವಾಗ ನೋಡ್ತೀನ, ಯಾವಾಗ ತಗೊಂಡೋಗ ಪುರೋಹಿತರಿಗೆ ತೋರಿಸಿ ಎರಡು ಗುಣಗಳೆಲ್ಲ ಕೂಡ ಎಷ್ಟು ಗುಣಗಳು ಕೂಡ ಬರ್ತವೆ ಅಂತ ನೋಡ್ಬೇಕು ಅಂತ ಬಹಳ ಕುತೂಹಲದಿಂದ ಕಾಯ್ತಿದ್ದೆ. ಅದು ನನಗೆ ತುಂಬಾ ಇಂಟ್ರೆಸ್ಟ್ ಕೊಟ್ಟಿದ್ದು ಪತ್ರ ವ್ಯವಹಾರದಲ್ಲಿ. ಆದ್ರೂ 2-3 ದಿನ ಕಾಯ್ತಿತ್ತದು, ಫೋಟೋ ಬರುತ್ತೆ, ಜಾತಕ ಬರುತ್ತೆ, ನೋಡ್ಬೇಕು ತೆಗೆದು ಹೇಗಿರುತ್ತೆ ಅಂತ. ಆಮೇಲೆ ಇನ್ನೊಂದು ವಿಶೇಷ ನಮಗೆ ಸಂತೋಷ ಅಂದಿದೆ, ನಮ್ಮ ಎರಡನೇ ಅಣ್ಣವರಿಗೆ ಬೇಗ ಕೆಲಸ ಸಿಕ್ಕಿತ್ತು, ಅವ್ರು ಊರು ಹೊರಗಡೆ ಇರ್ತಿದ್ರು, ನಾವು ಇನ್ನೊಂದು 4 ಜನ ಮನೇಲೆ ಇದ್ವಿ ಇನ್ನು ಸಣ್ಣವರು. ಅವರು ನಮಗೆ ಎಲ್ಲರನ್ನೂ ಸೇರಿಸಿ ಸಪರೇಟ್ ಪತ್ರ ಬರೆಯುವಾಗ ಪ್ರಸನ್ನ ಆತ್ಮಾನಂದ ಪೂರ್ಣಿ ಅವರಿಗೆ ಆಶೀರ್ವಾದಗಳು ಅಂತ ಬರೀತಿದ್ರು. ಅಂದ್ರೆ 4 ಜನದ ಹೆಸರು ಅದರೊಳಗೆ ಸಪರೇಟ್ ಬರೆಯೋದು, ಅವರೆಡನ್ನ ಹಾಕ್ತಿದ್ರೆ ಯಾವಾಗ್ಲೂ ಪ್ರಸನ್ನ ಆತ್ಮಾನಂದ ಅನ್ನಪೂರ್ಣಿ ಅವರಿಗೆ ಆಶೀರ್ವಾದಗಳು ಅಂತ ಈಗ 4 ಜನದ ಹೆಸರು ಸೇರಿ ಹಾಕ್ತಿದ್ರು. ಅದು ಇವತ್ತಿಗೂ ಕೂಡ ನೆನಪಾಗುಳಿದಿದೆ. ಅಂದ್ರೆ ಶಾರ್ಟ್ ಆಗಿ ಹಾಕ್ತಿದ್ರು. ಏನೇ ಇರ್ಲಿ, ಆ ಪತ್ರ ವ್ಯವಹಾರ ಇದ್ದಾಗಿದ್ದಂತ ಒಂದು ಖುಷಿ, ಕುತೂಹಲ, ಸಂತೋಷ, ಮತ್ತೆ ನಮ್ಮ ಕೈ ಬರವಣಿಗೆ, ಪ್ರತಿಯೊಂದು ತುಂಬಾ ಮುಖ್ಯವಾಗ್ತದೆ. ಇವತ್ತಿಗೂ ನಾವು ಹಳೆ ಕಾರ್ಡು ಲೆಟರ್ಗಳನ್ನು ನೋಡಿದಾಗ ಸಂತೋಷ ಅನ್ಸುತ್ತೆ. ಮತ್ತೆ ಇನ್ನು ಏನಪ್ಪಾ ಅಂದ್ರೆ, ಅವಾಗೆಲ್ಲ ನಾವು ಒಂದ್ ಮನೆಯಲ್ಲಿ ಒಂದ್ ತಂತಿ ನೇತಾಕಿ ಆ ತಂತಿಗೆಲ್ಲ ಸಿಗಿಸ್ತಿದ್ವಿ, ಕಾರ್ಡು, ಇನ್ನೇನು ಲೆಟ್ರು, ಮತ್ತೆ ಯಾವ್ದೇ ಇನ್ವಿಟೇಷನ್ಗಳು ಬಂದ್ರುವ ಅವು ಒಂಥರ ನೋಡಕ್ ನೆನ್ಪಿರ್ತಿತ್ತು ಸರ್. ನಿಜವಾಗ್ಲು ಪತ್ರ ವ್ಯವಹಾರ ಇವಾಗ ಇಲ್ದಿದ್ದೆ ಒಂಥರ ಬೇಜಾರು ಅನಿಸ್ತಿದೆ. ಅದಕ್ಕೂ ಮುಖ್ಯವಾಗಿ ನಮ್ಮ ಬರವಣಿಗೆಗೆ ಕೆಲಸ ಕಡಿಮೆ ಆಗ್ಬಿಟ್ಟಿದೆ ಅಂತಾನು ಹೇಳ್ಬೋದು ಸರ್.
0: ನಿಜ ನಿಜ ನಿಜ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು.
1: ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು. ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾ ಅವರ ನೆನಪುಗಳನ್ನು ಕೂಡ ಹೇಳ್ಕೊಳ್ತಾ ಇದ್ರು ನಮ್ಮ ಜೊತೆಗೆ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೇನಾದ್ರು ಈ ಒಂದು ಟಾಸ್ಕ್ನ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತಂದ್ರೆ, ಸೊ ನಮ್ಮ ರೇಡಿಯೋನ ಕೇಳಿಸ್ಕೊಳ್ತಾ ಇರುವಂತಹ ಎಲ್ಲರಿಗೂ ಕೂಡ ಒಂದು ನಿಮಿಷ ಏನಾದರೂ ಈ ಒಂದು ಸಾಂಗ್ನ ಪ್ಲೇ ಮಾಡ್ತೀನಿ, ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಅದ್ರ ಜೊತೆಗೆ ಒಂದು ಪೆನ್ನು ಅಥವಾ ಪೇಪರ್ನ ಇಟ್ಕೊಂಡು, ಸೊ ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆ ಒಂದು ಲೆಟರ್ನ ರೈಟ್ ಮಾಡಿ, ಅಂದರೆ ಒಂದು ಎರಡು ಮೂರು ಲೈನ್ ರೈಟ್ ಮಾಡಿ. ಸೊ ಅದನ್ನು ರೇಡಿಯೋಗೆ ನಮಗೆ ಕಾಲ್ ಮಾಡಿಬಿಟ್ಟು ಅದನ್ನು ಓದಿ ಏನು ಬರೆದಿದ್ದೀರಾ ಅಂಥೇಳಿ. ಸೊ ಯಾವತ್ತಾದರೂ ಆದರೆ ಅದನ್ನೇ ಇನ್ನೊಂದು ಸರಿ ಏನೋ ಒರಿಜಿನಲ್ ಲೆಟರ್ನ ತೊಗೊಂಡು ಅದರಲ್ಲಿ ಬರೆದ್ಬಿಟ್ಟು ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆ ಕಳಿಸೋದಕ್ಕಾಗತ್ತೆ. ಸೊ ಈ ಒಂದು ಟಾಸ್ಕ್ನ ಮಾಡೋದಕ್ಕೆ ಯಾರಿಗೆಲ್ಲ ಇಷ್ಟ ಇದೆ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಆ ಜೊತೆಗೆ ನೀವು ಒಂದು ಲೆಟರ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ, ಒಂದು ಸಾಂಗ್ನ ಕೂಡ ಪ್ಲೇ ಮಾಡ್ತೀನಿ. ಆ ಸಾಂಗ್ ಮುಗಿಯೋ ಗ್ಯಾಪಲ್ಲಿ ಆ ಒಂದು ಲೆಟರ್ನಲ್ಲಿ ನಿಮಗೇನು ಇಷ್ಟ ಆಗುತ್ತೆ, ಯಾರಿಗೇನು ವಿಷಯ ತಿಳಿಸ್ಬೇಕು ಅದನ್ನು ಬರೀರಿ. ಸೊ ಹಬ್ಬಗಳು ಕೂಡ ಇನ್ನೇನು ಇರೋದ್ರಿಂದ ಅದ್ರ ಬಗ್ಗೆ ಆಗಿರ್ಬೋದು ಅಥವಾ ನಿಮಗೇನು ಅನಿಸುತ್ತೆ ಅದನ್ನು ಬರಿಬೋದು. ಈ ಒಂದು ಟಾಸ್ಕ್ನಲ್ಲಿ ಮಾಡೋದಕ್ಕೆ ಎಲ್ಲ ರೆಡಿ ಇದ್ದೀರಾ? ಅವರು ನಮಗೆ ವಾಟ್ಸಪ್ಪಲ್ಲಿ ಅದನ್ನು ಫೋಟೋ ತೆಗೆದು ಕೂಡ ಕಳಿಸಿ, ಜೊತೆಗೆ ಕಾಲ್ ಮಾಡಿದಾಗ ಕಾಲ್ ಮಾಡಿ ಕೂಡ ಮಾತಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ಆರ್ಜಿ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಮೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.

0: ಓಕೆ, ಸೂಪರ್ ಆಗಿರುವಂತಹ ಸಾಂಗ್ ಇದು. ಅರಮನೆ ಸಿನಿಮಾದಿಂದ ಸಾಂಗ್ನ ಕೇಳ್ಕೊಂಡು ಬರ್ತಾ ಇದ್ದೀರಾ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಎ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನವ ಬಾನುಲಿ. ನೀವು ಕೂಡ ಇದೇ ರೀತಿ ಯಾರಿಗಾರು ಕೇಳ್ತಿದ್ದೀರಾ ಪತ್ರ ಬರೆಯಲ್ಲ ಚಿತ್ರ ಬಿಡಿಸಲ್ಲ ಅಂತ, ಸೊ ಆ ಥರ ಏನಾದರೂ ಇದ್ದರೆ ನಮಗೂ ಕೂಡ ಕರೆ ಮಾಡಿ ಮಾತಾಡಿ ಹೇಳಿ ಅಂತ ಹೇಳ್ತಾ, ಸೊ ನಾನೊಂದು ಟಾಸ್ಕ್ನ ಕೊಟ್ಟಿದ್ದೆ, ನೀವು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತಂದರೆ ಆರಾಮಾಗಿ ನಿಮ್ಮನೇಲಿರುವಂತಹ ಪೆನ್ನು ಪೇಪರ್ನ ಇಟ್ಕೊಂಡು ಒನ್ ಲೈನ್ ಒಂದು ಲೆಟರ್ನ ಬರೀರಿ. ಬರೆದಿರುವಂತಹ ಲೆಟರ್ನ ನಮಗೂ ಕೂಡ ವಾಟ್ಸಪ್ ಮಾಡಿ, ಜೊತೆಗೆ ನೀವು ಕೂಡ ಕಾಲ್ ಮಾಡಿ ಅದರಲ್ಲಿ ಏನು ಬರೆದಿದ್ದೀರಾ ಮತ್ತು ಯಾರಿಗೆ ಬರೆದಿದ್ದೀರಾ ಅದನ್ನು ಕೂಡ ಹೇಳ್ಬೋದು. ಸೊ ಕರೆ ಮಾಡಿ ನಮ್ಮ ಸಂಖ್ಯೆ 9686926279 ಈ ಸಂಖ್ಯೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ, ನೀವು ಬರೆದಂತಹ ಪತ್ರ ಯಾವುದು ಮತ್ತು ನಿಮಗೆ ಯಾವ್ದಾದ್ರು ಪತ್ರಗಳು ಬಂದಿದ್ದೀರಾ ಅದ್ರ ಬಗ್ಗೆ ಕೂಡ ಹೇಳಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬರೀ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ಉಮಾ ಅವರು.
1: ಲೆಟರ್ನ
0: ಬಗ್ಗೆ ಮಾತಾಡ್ತಿದ್ವಿ.
1: ಅದೇ ಅದೇ ಪತ್ರ ನಾವು ಅದೇ ಮದ್ವೆಕ್ಕಿಂತ ಮುಂಚೆ ಬರಿತಾ ಇದ್ದಿದ್ದೆ ಸರ್, ಅಪ್ಪ ಅಮ್ಮಂಗೆ ಮದ್ವೆ ಮಾಡ್ಕೊಂಡ್ ಬಂದಾಗ ಅಕ್ಕಂದ್ರಿಗೆ ನಮ್ಮ ಮನೆಯವರಿಗೆ ಬರಿತಾ ಇದ್ದಿದ್ ಒಂದ್ ನೆನಪು, ಈಗ ಮರುಕಳಿಸ್ತಾ
0: ಇದ್ದೀರಾ.
1: ಇನ್ನ ಒಂದು ಸರ್, ಯಾರಾದ್ರು ತೀರೋದ್ರೆ ಟೆಲಿಗ್ರಾಮ್ ಅಂತ ಒಂದೇ ಸರಿ ಬರ್ತಾ ಇತ್ತಲ್ಲ ಸರ್, ಅದೆಲ್ಲ ಹೋಗೇ ಬಿಡ್ತು ಸರ್. ಈಗ ಟೆಲಿಗ್ರಾಮ್ ಇಲ್ಲ, ಪತ್ರ ಇಲ್ಲ. ಈಗ ನಮ್ ಹುಡುಗ ಓದ್ತಿರುವಾಗ ಸ್ವಲ್ಪ ಕಾರ್ಡ್ ಕೊಟ್ಬಿಟ್ಟು ಅದನ್ನೊಂದು ಪತ್ರ ಬರ್ಕೊಂಬರ್ರಿ ಅಂತ ಕೊಡ್ತಾ ಇದ್ರು. ಈಗಂತೂ ಇನ್ನೂ ಇನ್ನೂ ಸ್ವಲ್ಪ ಇಲ್ಲೇ ಇಲ್ಲ, ಪೂರಾ ಕಟ್ಟ ಆಗ್ಬಿಟ್ಟಿದೆ. ಅದೊಂಥರ ಪೋಸ್ಟ್ ಮ್ಯಾನ್ ಅವ್ರು ಬರ್ತಾರೆ, ಅವಾಗೆಲ್ಲ ಎಷ್ಟು ಕಾಯ್ತಾ ಇದ್ವಿ ಅಂತ ನೆಡಿದ್ರೆ ಅಪ್ಪ ಅಮ್ಮಂಗೆ ಪತ್ರ ಬರೀತಾರೆ, ಕರ್ಕೊಂಡು ಹೋಗಕ್ಕೆ ತವ್ರ ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಹಬ್ಬ ಹರಿದಿನ ಇದ್ದಾಗ ದೀಪಾವಳಿ ಹಬ್ಬ ಗೌರಿ ಹಬ್ಬಕ್ಕೆ ಅಪ್ಪ ಬರೀತಾರೆ ಪತ್ರ ಕರ್ಕೊಂಡು ಹೋಗ್ತಾರೆ ಅಂತ ಕಾಯ್ತಾ ಇತ್ತಿದ್ವಿ. ಈಗೆಲ್ಲ ಏನು ಇಲ್ಲ ಇಲ್ಲ, ಅಪ್ಪ ಅಮ್ಮನೂ ಇಲ್ಲ, ಮತ್ತಿನ್ನೇನು.
0: ಸೊ ಹಾಗಾಗಿ ಆ ಪತ್ರಗಳು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ನೀವ್ ಯಾರಿಗೆ ಬರ್ದಿರಿ ತುಂಬಾ ಮೆಮೊರಬಲ್ ಆಗಿ ಉಳ್ಕೊಂಡಿರುವಂತಹ ಒಂದು ಪತ್ರ ಅಂತಂದ್ರ?
1: ನಮ್ಮನೆ ನನಗೆ ಬರ್ದಿದ್ದು ಸರ್, ಫಸ್ಟ್ ಟೈಮ್ ಬರ್ದಿದ್ರು.
0: ಏನಂತ ಬರ್ದಿದ್ರು?
1: ತುಂಬಾ ಈಗ ಅದು ನನಗೆ ಮರ್ತೋಗಿದೆ, ಅದ್ ಬರ್ದಿದ್ದು ಇಟ್ಟಿದೀನಿ ಅದು. ಆದ್ರೂ ಒಂಥರ ಬೇರೆ ತರ ಬರ್ದಿದ್ರು ಅವ್ರು, ತುಂಬಾ ಕಾಲ ಕೇಳಿ ಬರ್ದಿದ್ರು ಅವ್ರು ಇದ್ರಲ್ಲಿ. ಅದೊಂದು ತುಂಬಾ ನೆನಪಿದೆ ಸರ್, ಅದು ಇಟ್ಟಿದೀನಿ, ಇನ್ನೂ ಇಟ್ಟಿದೀನಿ ಸರ್.
0: ಮೂವತ್ತೆರಡು ಅದಕ್ಕೆ
1: ಅಂದ್ರೆ ನಮಗೆ ಅಷ್ಟೆಲ್ಲ ಚಾಲಕ್ಕೆ ಇನ್ನ ಬರೀಲಿಕ್ಕೆ ಆಗೋದಿಲ್ಲ ಸರ್. ನಮಗೆ ಮನೇಲಿ ಅಪ್ಪ ಅಮ್ಮ ಇರ್ತಿದ್ರು, ಅದಕ್ಕೆ ಇರ್ತಿದ್ರು, ಹಂಗಾಗಿ ನಮಗೆ ಅಷ್ಟು ಬರೀಲಿಕ್ಕೆ ಇರ್ತಿರ್ಲಿಲ್ಲ. ಅವ್ರು ಮಾತ್ರ ಬರೀತಾ ಇದ್ರು, ಬರ್ತಾ ಇದ್ರು ಹಿಂಗೆ ಅಂತಂದ ಹೇಳಿ ಎಲ್ಲ ಬರಿತಾ ಇದ್ರು ಅಷ್ಟೇ, ವಿನಃ ನಾವೇ ನಮಗೆ ಬರೀಲಿಕ್ಕೆ ಅಷ್ಟು ಆಗ್ತಾ ಇರ್ಲಿಲ್ಲ ಸರ್.
0: ಅದೊಂದು ಒಳ್ಳೆ ಮೆಮೊರೇಬಲ್ ಆಗಿರುವಂತಹ ಒಂದು ಟೈಮ್ ಆಗಿತ್ತು ಅಂತ
1: ಹೇಳ್ತಾರೆ ಸರ್. ಹೌದು ಸರ್, ಹೌದು ಸರ್. ಈಗ ಮಗಳಿಗೆಲ್ಲ ಈಗೆಲ್ಲ ಫೋನ್ ಆಗ್ಬಿಟ್ಟಿದಾವ, ಮಗಳಿಗೆ ಕರ್ಕೊಂಡ್ ಬರೋದು ಮಾಡೋದು. ಫೋನ್ ಮಾಡಿದ್ರೆ ಅವ್ರು ಬೀಗ್ರಿ ಫೋನ್ ಮಾಡಿದ್ರೆ ಹ್ಞೂ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ತಾರೆ, ಕರ್ಕೊಂಡ್ ಬರೋದು ಅಷ್ಟೇ. ಈಗ ಮೊದ್ಲಿಂದೇ ಚಂದ ಇತ್ತು ಸರ್, ಈಗ ಸರ್ ಟೆಲಿಗ್ರಾಮ್ ಅಂತೂ ಹೋಗೇ ಬಿಟ್ಟಿದೆ. ಈಗಂತೂ ಪತ್ರಗಳು ಇಲ್ಲೇ ಇಲ್ಲ, ಹಂಗಾಗ್ಬಿಟ್ಟಿದೆ ಸರ್. ಈಗ ಪತ್ರ ಬರ್ದು ಹಾಕು ಅಂತ ಹೇಳ್ತಿದ್ರೆ ಆಗ್ಲೇ ಟೈಮ್ ಆಯ್ತು ಸರ್.
0: ಆಗ್ಲಿ ಆಗ್ಲಿ, ಹಾಕಿ ನೀವು ಬರ್ದು ಹಾಕಿ, ಒಂದ್ ಲೈನ್ ಪತ್ರ ಬರ್ದು ಹಾಕಿ ನಮ್ಗೆ ವಾಟ್ಸ್ಆಪ್ ಮಾಡಿ.
1: ಸರಿ ಸರ್, ಸರಿ ಸರ್,
0: ಓಕೆ, ಥ್ಯಾಂಕ್ ಯು.
1: ಫೋಟೋ ಹಾಕ್ತೀನಿ ಸರ್.
0: ಓಕೆ, ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರೆ, ಅಂಡ್ ಎಲ್ಲರೂ ಕೂಡ ಪತ್ರಗಳನ್ನ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ. ಸೊ ಈ ಪತ್ರಗಳು ಅಂತಂದ್ರೆ ಏನು, ನಾನು ಹೇಳಿದಾಗೆ ಒಬ್ಬರಿಂದ ಒಬ್ಬರಿಗೆ ಬರೆದಿರುವಂತಹ ಪತ್ರಗಳಷ್ಟೇ ಅಲ್ಲ, ಅಥವಾ ನೀವು ಶಾಲೆಗಳಲ್ಲಿ ಕೊಡುವಂತಹ ಪತ್ರಗಳಷ್ಟೇ ಅಲ್ಲ, ಎಷ್ಟೋ ಜನಕ್ಕೆ ಈ ಪತ್ರಗಳ ಮೂಲಕ ಜಾಬ್ ಆಫರ್ ಕೂಡ ಆಗಿರೋದನ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಪತ್ರಗಳು ಮೂಲಕನೇ ಈ ಒಂದು ಜಾಬ್ ಆಫರ್ ಆಗಿರುತ್ತೆ. ಸೊ ಆ ಪತ್ರ ಬಂದಾಗ ಅದನ್ನು ಓದಿ ಅವರು ಎಷ್ಟು ಸಂಭ್ರಮ ಪಟ್ಟಿರ್ತಾರೆ. ಈಗಲೂ ಕೂಡ ಈ ರೀತಿಯನ್ನು ಗೌರ್ಮೆಂಟ್ ಜಾಬ್ ಎಲ್ಲ ಇದ್ರೆ ಅಂದರೆ, ಸೊ ಅದು ಕೂಡ ಮೇಲ್ಗೂ ಬರುತ್ತೆ, ಜೊತೆಗೆ ನಮಗೆ ಪತ್ರಗಳ ಮೂಲಕ ಕೂಡ ಎಲ್ಲ ಡಾಕ್ಯುಮೆಂಟ್ ಏನು ವೆರಿಫೈ ಆಗಿರೋದು ಎಲ್ಲದೂ ಕೂಡ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೋಡಿದಾಗ ಇನ್ನೂ ಒಂದು ರೀತಿ ಖುಷಿ ಆಗುತ್ತೆ. ಆದರೆ ನಾವು ಅದನ್ನು ಬಳಕೆ ಮಾಡ್ಕೊಳ್ತಾ ಅನ್ನೋದೊಂದು ಸ್ವಲ್ಪ ಬೇಸರ ಆಗುತ್ತೆ. ಆ್ಯಂಡ್ ನೀವು ಯಾವತ್ತಾರು ಆದರೆ ಪತ್ರಗಳ ಮೂಲಕ ಯಾರಿಗಾದರೂ ಏನಾದ್ರು ವಿಷಯವನ್ನು ತಿಳಿಸ್ಬೇಕು ಅಂತಂದರೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ. ಆ್ಯಂಡ್ ಹಾಗೆ ನಮಗೆ ಒಂದು ಲೈನಲ್ಲಿ ಯಾವುದಾದ್ರು ಒಂದು ಪತ್ರವನ್ನು ಬರೆದ್ಬಿಟ್ಟು ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ಕಾರ ಸರ್.
0: ನಮಸ್ತೆ ಶಂಭುಲಿಂಗ ಅವರು.
2: ಹೇಳಿ ಶಂಭುಲಿಂಗ ಅವರು. ಸರ್, ಊಟ ಆಯ್ತಾ? ಕಾಫಿ ಆಯ್ತಾ?
0: ಊಟ ಆಗಿದೆ, ಕಾಫಿನ ಆಗಿಲ್ಲ. ನಿಮ್ದಾಯ್ತಾ?
2: ಕಾಫಿ ಇಲ್ಲ, ನಮ್ದು ಕಾಫಿ ಕುಡಿಲ್ಲ ಸರ್. ಇದು ಕಷಾಯ ಹಾಲು ಅಂದ್ರೆ ಸಾಯಂಕಾಲ ಬೆಳಿಗ್ಗೆ ಕಾಫಿ ಡೇ ಕುಡಿತೀನಿ, ಕೈ ಕುಡಿತೀನಿ, ಈ ಕುಡಿಯಲ್ಲ ಸರ್.
0: ಓಕೆ, ಸೊ ಶಂಭಲಿಂಗ್ ಅವ್ರೆ ಹೇಳಿ, ನೀವು ಬರೆದಂತಹ ಪತ್ರ ಹೇಗಿತ್ತು, ಮತ್ತೆ ನಿಮ್ಗೆ ಯಾವ್ದಾದ್ರು ಪತ್ರಗಳು ಬಂದಿತ್ತಾ?
2: ನಾವು ಪತ್ರ ಅಂದ್ರೆ ತಂದೆ ತಾಯಿ ಬರಿತಾ ಇದ್ವಿ, ಶಾಲೆಗಳಿಗೆ ಬರಿತಾ ಇದ್ವಿ, ಆಮೇಲೆ ಆಕಾಶವಾಣಿ ಬರಿತಾ ಇದ್ವಿ. ಏನಾರ ಪ್ರೋಗ್ರಾಮ್ ಬಂತು ಅಂದ್ರೆ ಚೆನ್ನಾಗಿತ್ತು ಅಂತ ಹೇಳಲಿಕ್ಕೆ ನಮ್ಮ ಅಪೇಕ್ಷೆ ಚಿತ್ರಗೀತೆ ಬರಿತಾ ಇದ್ವಿ. ಆಮೇಲೆ ಶಾಲೆಗೆ ಏನಾರ ರಜಾ ಬೇಕಿತ್ತು ಅಂದ್ರೆ ಮಾಸ್ಟರ್ ಗೆ ಪತ್ರ ಲೆಟರ್ ಬರಿತಾ ಇದ್ವಿ, ಈ ಸಲ ರಜಾ ಕೊಡಿ ಅಂತೇಳಿ. ಈಗೆಲ್ಲ ಈಗ ವಾಟ್ಸ್ಆಪ್ ಮಾಡ್ಲಾ ಇಲ್ಲ ಪತ್ರ ಬರೆಯಲ್ಲ ಅನ್ನಂಗಾಗಿದೆ
0: ಹಾಡುಗಳಿಗೆ.
2: ಅದ್ರಲ್ಲಿ ಸ್ನೇಹಿತರಿಗೆಲ್ಲ ರಜೆ ಇದ್ದಲ್ಲಿ ಮಾತ್ರ ಊರುಗಳಿಗೆಲ್ಲ ಸ್ನೇಹಿತರಿಗೆಲ್ಲ ಬರೀತಿದೆ, ನೀನಾಗಿದೆಯಾ, ಏನ್ ಮಾಡ್ತೀಯ, ರಜಾದಲ್ಲಿ ಏನ್ ಮಾಡ್ತಾ ಇದೀಯಾ, ಕೆಲಸ ಮಾಡ್ತಾ ಇದೆಯಲ್ಲ, ಆಟ ಆಡ್ತಾ ಇದೀಯಾ, ವರ್ಕ್ ತಂದೆ ತಾಯಿ ಎಲ್ಲ ಅಜ್ಜಾಜಿಗೆ ಹೆಲ್ಪ್ ಮಾಡ್ತಾ ಇದೆಯಲ್ಲ, ಎಲ್ಲ ಕೇಳ್ತಾ ಇದ್ದೆ ನಾನು. ಬರೀ ಸುಮ್ನೆ ಕಾಲಾಣ ಮಾಡ್ತೀವಿ, ಬರೀ ಆಟ ಆಡ್ತಾ ಇದೀಯೋ, ಎಲ್ಲ ಅಜ್ಜಾಜಿಗೆ ಹೆಲ್ಪ್ ಮಾಡು ಎಂತ ಹೇಳ್ತೇವ್ರ, ಅಜ್ಜಿ ಮನೆ ಹೋಗ್ತಾ ಇದ್ರಲ್ಲ, ಹೆಲ್ಪ್ ಮಾಡ್ತಿದ್ಯಾ, ಏನೋ ಎಲ್ಲ ಕೇಳ್ತಿದ್ವಿ, ನೀನ್ ಕೆಲಸ ಹೆಲ್ಪ್ ಮಾಡಿ ಜೊತೆ ಆಟ ಆಡೋ ಅಂತ ಹೇಳ್ತಾ ಇದ್ದಾರ ಅವರು. ಅವ ನಾವ್ ಎಲ್ಲಿ ಹೋಗ್ತಿದ್ಲ, ಇಲ್ಲೇ ಇರ್ತಿದ್ವಿ, ಅದಿತ್ತು ಅಜ್ಜಾಜಿ ಮನೆ ಅಂದ್ರೆ ಅವರು ಅಜ್ಜಾಜಿ ಇರ್ಲಿಲ್ಲ, ನಮ್ಮ ಮಾವರ್ ಇದ್ರು ನಮ್ ಜೊತೆ, ಮಾವರ್ ಜೊತೆಗೆ ಏನೇ ಕೆಲಸ ಇದ್ರು ಅವ್ರ ಜೊತೆ ಅಂಗಡಿಯಲ್ಲಿ ಇರ್ತೀವಿ ಸರ್. ಸಣ್ಣ ಪುಟ್ಟ ಕಲಿತಾ ಇದ್ವಿ ಆ ವ್ಯವಹಾರಗಳನ್ನೆಲ್ಲ, ಅವ್ರ ಜೊತೆ ಹೇಳ್ತಾ ಆ ಸಣ್ಣ ಪುಟ್ಟ ಹೇಳೋರು, ಅದನ್ನ ತಕ್ಕೊಡು ಇನ್ ತಕ್ಕೊಡು ಅಂತ ಬೇರೆ ತೂಕ ಮಾಡಕ್ ಹತ್ತಿವಲ್ಲ, ಆಮೇಲೆ ಕ್ರಮೇಣ ಕ್ರಮೇಣ ಕ್ರಮೇಣ ಕ್ರಮೇಣ ಬಂದ ತೂಕ ಮಾಡಕ್ ಹತ್ತಿವಿ ಸರ್. ಅವಾಗೆಲ್ಲ ಪೇಪರ್ ಕೊಡ್ ಸರ್, ಈಗೆಲ್ಲ ಪ್ಲಾಸ್ಟಿಕ್ ಅವ್ರ. ಈಗ ಈ ತರ ಶಾಲೆಗಳಿಗೆಲ್ಲ ಏನಾರ ರಜೆ ಬೇಕಾಯ್ತು ಅಂದ್ರೆ ಎಮರ್ಜೆನ್ಸಿ ಹುಷಾರಿಗೆ, ಶಾಲೆಗೆ ಅಂದ್ರೆ ಯಾವಾಗಲೂ ರಜೆ ಕೇಳ್ತಿದ್ರು ಸರ್, ಯಾವಾಗ ಹುಷಾರಿಲ್ಲ ಮಾತ್ರ ಅಷ್ಟೇ, ಪ್ರತಿ ನಾನು ಯಾವಾಗ ಶಾಲೆ ತಪ್ಪಿಸ್ತಾರೆ. ಇವಾಗ ಇದ್ರಲ್ಲಿ ಆದ್ರೆ ಹೆಚ್ಚು ಕಮ್ಮಿ ಒಂದು ಐದು ವರ್ಷಕ್ಕೆ ಒಂದ್ ಐದೇನ ರಜೆ ಆಗ ಅಷ್ಟೇ ಮಜೆ, ಇಲ್ಲ ಅಂದ್ರೆ ಎರಡು ತಪ್ಪಿ ಮೂರು ಸರ್ ರಜೆ ಇರ್ತಿರ್ಲಿಲ್ಲ ಸರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಥ್ಯಾಂಕ್ ಯು ಸರ್,
0: ಸೂಪರ್ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಶಂಭಲಿಂಗ್ ಅವರ. ಓಕೆ, ಶಂಭಲಿಂಗ್ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಮಾತಾಡಿದ್ರು ಪತ್ರಗಳ ಬಗ್ಗೆ. ಹಾಗೆ ಸೊ ನಮಗೆ ಮೆಸೇಜ್ ಮಾಡಿ ಅಂತ ಹೇಳಿದೆ ಅಂದರೆ, ನೀವು ಅದನ್ನು ಪತ್ರದಲ್ಲಿ ಅಂದರೆ ಹಾಳೆಯಲ್ಲಿ ಬರೆದ್ಬಿಟ್ಟು ಅದನ್ನು ನಮಗೆ ಫೋಟೋ ತೆಗೆದು ವಾಟ್ಸಪ್ ಮಾಡಿ. ಸೊ ಸುಮಾರು ಜನ ನಮಗೆ ಮೆಸೇಜ್ ಮಾಡ್ತಾ ಇದ್ರೆ, ಟೆಕ್ಸ್ಟ್ ಏನೋ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಆಗ್ತಾ ಇದ್ದೀರಾ, ಆ ಥರ ಮಾಡಿ ಕಳಿಸ್ಕೊಡಿ. ಆ್ಯಂಡ್ ಹಾಗೆ ಕಳಿಸಿರೋರಲ್ಲಿ ಮುರಳೀಧರ್ ಅಂತೇಳಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಸೊ ಅವರು ಹೇಳಿರೋದು ಅಂತಂದರೆ, ಪತ್ರವನ್ನು ಅಪ್ಪಂಗೆ ಬರೆದಿದ್ದು ಅಮ್ಮಂಗೆ ಬರೆದಿದ್ದು ಅಷ್ಟು ಮಾತ್ರ ಹೇಳಿದ್ರು, ಆದರೆ ಲವ್ ಲೆಟರ್ ಬರೆದಿದ್ದು ಯಾರೂ ಹೇಳಿಲ್ಲ, ನೀವೇನಾದರೂ ಬರೆದಿದ್ರೆ ಸ್ವಲ್ಪ ಹೇಳಿ ಅಂತೇಳಿ ಅವರು ಮೆಸೇಜ್ ಮಾಡಿದ್ದಾರೆ. ಇಲ್ಲ, ಲವ್ ಲೆಟರ್ ಆ ಥರ ನಾನು ಬರೆದಿಲ್ಲ. ಸೊ ನಾನು ಏನು ಸ್ಕೂಲ್ಗೆ ಲೀವ್ ಲೆಟರ್ ಎಲ್ಲ ಬರೆದಿದ್ದೀವಿ ಅಷ್ಟೇ. ಇನ್ನು ಬಿಟ್ಟರೆ ನಾವು ಏನಾದ್ರು ನಮ್ಮ ಅಜ್ಜ ಅಜ್ಜಿಗೆ ಏನಾದ್ರು ಕಳಿಸ್ಬೇಕು ಅಂತ ಇದ್ದರೆ ಆ ಥರದ್ದು ಪತ್ರಗಳನ್ನ ಕಳಿಸಿದ್ದೀವಿ. ಸೊ ಹಾಗೆ ಆ ಥರದ್ದು ಬರೆಯುವಂತಹ ಪ್ರಯತ್ನ ಏನು ಮಾಡಲಿಲ್ಲ, ಅಂದರೆ ಬರೀಬೇಕು ಅಂತ ಅನಿಸ್ಲಿಲ್ಲ, ಹಾಗಾಗಿ ಬರ್ದಿರಲಿಲ್ಲ. ಏನಿವೇ ಈಗ ನೀವು ಕೂಡ ಆ ಥರದ್ದು ಏನಾದ್ರು ಬರ್ದಿರ ಅಂತಂದರೆ ನಮಗೂ ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಅದನ್ನು ಪತ್ರದಲ್ಲೇ ಬರೆದ್ಬಿಟ್ಟು ಫೋಟೋ ತೆಗೆದು ಕಳಿಸಿ. ಸೊ ಹಾಗೆ ಈಗ ಇನ್ನೊಬ್ಬರು ಮೆಸೇಜ್ ಮಾಡಿದ್ದಾರೆ, ಚಿಕ್ಕಪ್ಪ ಅವರು ಕೂಡ ಒಂದು ಮೆಸೇಜ್ ಮಾಡಿದ್ದಾರೆ. ಸೊ ಅವರು ನಮ್ಮ ಶಿವಮೊಗ್ಗ ಎಫ್ ಎಂ ಬಾನುಲಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರಗಳು. ಈ ಪತ್ರ ಬರೆದ ಕಾರಣ ಏನಂದರೆ, ಇಲ್ಲಿ ನಾವು ಆರೋಗ್ಯವಾಗಿದ್ದೇವೆ, ನಿಮ್ಮ ಆರೋಗ್ಯದ ಬಗ್ಗೆ ತಪ್ಪದೇ ಪತ್ರ ಬರೆಯಿರಿ, ನಿಮ್ಮ ನಿಲಯದಿಂದ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸ್ತೇವೆ, ಧನ್ಯವಾದಗಳು. ಇಂತಿ ನಿಮ್ಮ ಕೇಳುಗ ಚಿಕ್ಕಪ್ಪ ಕೃಷ್ಣನ ಶಿವಮೊಗ್ಗದಿಂದ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಅವರು. ಸೊ ಇದನ್ನು ಪತ್ರದ ಮೂಲಕ ಬರೆದು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಕರೆ ಮಾಡಿದ್ರಿ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಹೇಳಬೇಕು ಅಂತಂದರೆ ನಿಮ್ಮ ನೆನಪನ್ನು ಹೇಳ್ಬೋದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
3: ಹಲೋ, ನಮಸ್ತೆ ಸರ.
0: ನಮಸ್ತೆ ನವಾಜ್ ಅವರು.
3: ಹೌನ್ರಿ ಸರ್, ಆರಾಮದಿರಿ?
0: ಓ, ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ?
3: ನಾವು ಎಲ್ಲ ಆರಾಮದೇವ್ರಿ ಸರ್. ಕಾರ್ಯಕ್ರಮ ಚಂದ ಮೂಡಿ ಬರಕತ್ತದ್ರಿ, ಚಿತ್ರಗೀತೆಗಳನ್ನು ಚಂದ ಹಾಕದ್ರಿ, ಎಲ್ಲ ಕೇಳ್ಕೋತ ಕೂತೇರಿ ಸರ್ ಕಾರ್ಯಕ್ರಮ ರೀ. ಹಾ, ಇವತ್ ಪತ್ರ ಬಗ್ಗೆ ತಂದಿರಿ ಸರ್. ಯಾಕಪ್ಪ ಅಂತಂದ್ರ, ಈಗ ಪತ್ರ ಈಗ ಅನ್ನೋದೇ ಇನ್ನು ಕೆಲವೊಬ್ಬರಿಗೆ ಗುರ್ತಾಗಲ್ದ್ರಿ ಬೇಡ ಸರ್, ಹಂಗಾಗ್ಯದ್ರಿ ಈಗ. ಪತ್ರ ಅಂದ್ರೆ ಏನ್ ಅನ್ನೋದು ಗುರ್ತಾಗಲ್ಲ. ಯಾಕಪ್ಪ ಅಂದ್ರೆ ಮೊದಲು ಪತ್ರ ನಾವು ಬರ್ತೇವ್ರಿ. ಯಾಕಪ್ಪ ಅಂತಂದ್ರ, ಈಗ ಆಕಾಶವಾಣಿಗೆ ಬರಿತಿದ್ದೇವ್ರಿ, ಆದ್ರೆ ನಮ್ ತಾಯಿ ತಂದೆಗಳಿಗೆಲ್ಲ ಯಾವ್ರೇ ಊರಾಗಿದ್ದೇವಪ್ಪ ಅಂದ್ರೆ ದೂರ ಊರದಿಂದ ಅವರಿಗಾದ್ರೂ ಪತ್ರ ಬರಿತಿದ್ದೇವೆ ಸರ್. ಯಾಕಂದ್ರೆ ಅಕ್ಷರ ದುಂಡಾಗ್ತಾವ್ರಿ ಅದ್ರದಿಂದ.
0: ಹೌದು ಹೌದು,
3: ಮೇಲಾಗಿ ಅದು ನೆನಪನ್ನು ಉಳಿತದ್ರಿ ಸರ್, ಅದಕ್ಕೆ ಜ್ಞಾನ ಹೆಚ್ಚಾಗ್ತದ್ರಿ. ಒಟ್ ಪ್ರತಿಯೊಂದು ಹಿಂಗ್ ಬರಿಬೇಕು ಹೇಳಿಕೆಯಿಂದ. ಅದಕ್ಕೆ ಈಗ ಏನಾಗ್ಬಿಟ್ಟದ್ರಿ, ಪತ್ರ ಅಂದ್ರೆ ಮಂದಿ ಗುರ್ತಿಲ್ರಿ, ಬರೇ ಪತ್ರ ಎಲ್ಲ ಮರ್ತ ಕೇಶಿಂದ ಬರೇ ವಾಟ್ಸಪ್ ಅವು ಇವು ಬರೀ ಇವಿಕೆ ಬೆನ್ನತ್ತಾರ್ರಿ. ಆದ್ರೂ ಕೆಲವೊಂದ್ ಕಡೆ ಆದ್ರೆ ಸರ್, ಈಗ ಏನದೇನ ನಮ್ಮಲ್ಲಿ ಬಿಜಾಪುರ ಆಕಾಶವಾಣಿಗೆ ಇತ್ತಿರಿ ಅದು ಪತ್ರ ಕಳಿಸೋದು, ಅಲ್ಲಿ ಬಂದ್ ಮಾಡ್ಯಾರಿ. ಧಾರವಾಡಕ್ಕೆ ಮಾತ್ರ ಕಂಪಲ್ಸರಿ ಆದ್ರೆ ಸರ್, ವಾರಕ್ಕೊಮ್ಮೆ ಈಗ ಒಂದ್ ಒಬ್ಬೊಬ್ರು ಎರಡೆರಡು ಮೂರ್ ಮೂರ್ ಪತ್ರ ಬರೀತಾರೆ, ಅದು ಪತ್ರ ಆಧಾರಿತ ಕಾರ್ಯಕ್ರಮ ಅಂತ ಹೇಳಿ ಆದ್ರೆ ಅದೊಂದು ಒಟ್ಟು ವಾರಕ್ಕೊಮ್ಮೆ ಫಿಕ್ಸ್ ರೀ ಸರ್. ಅದು ಪ್ರತಿಯೊಬ್ಬರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕ್ರಿ. ಪತ್ರ ಬರ್ದು ಒಬ್ಬೊಬ್ರು ಎರಡೆರಡು ಪತ್ರ ಬರೀತಾರ್ರಿ, ನಾವು ಕೇಳ್ತೇವಲ್ರಿ ಕಾರ್ಯಕ್ರಮ ನಿಮ್ದು ಹೆಂಗ್ ಕೇಳ್ತೇವ ಹಂಗ. ಬುಧವಾರಕ್ಕೊಮ್ಮೆ ಇರ್ತದ್ರಿ ಸರ್, ಅಂದ್ರೆ ಕೆಲವೊಂದ್ ಕಡೆ ಉಳಿದಾದ್ರಿ ಅದು. ಮತ್ತೆ ಎಲ್ಲಿ ಹೆಚ್ಚಿಲ್ರಿ ಸರ್. ಯಾಕಪ್ಪ ಅಂದ್ರೆ ಪತ್ ಬರೆಯೋದು ಒಳ್ಳೇದ್ರಿ ಸರ್. ಯಾಕಪ್ಪ ಅಂತಂದ್ರೆ ಅದ್ರಾಗ ಅನುಭವ ಭಾಳ ಇರ್ತದ್ರಿ, ಪ್ರತಿಯೊಂದ್ ತಿಳಿತದ್ರಿ ಅದ್ರಾಗ ಹೆಂಗ್ ಬರೀಬೇಕು, ಏನ್ ಬರ್ದ್ರೆ ಏನ್ ಆಗ್ತದ ಅನ್ನೋದು.
0: ನಿಜವಾಗ್ಲು ನಿಜವಾಗ್ಲು.
3: ಹಾ ಅದ್ ಏನಾಗ್ಬಿಟ್ಟದ್ರಿ ಈಗ, ಒಟ್ ಬರಿಲಕ್ ಒಲ್ಲತ್ತಾರಿ ಯಾರು ಪತ್ರ ಒಟ್ಟ ಹಿಂಗ ಬರ್ತದ್ರಿ ಸರ್. ಯಾಕಂದ್ರ ಪತ್ರ ಇದ್ದಷ್ಟು ಬಹಳ ಚಲೋ ರೀ. ಯಾಕಪ್ಪ ನಾವ್ ಹಿಂದಕ್ ಬರಿತೀವಿ, ಎಷ್ಟು ಶಿಸ್ತ್ರಿ ಸರ್ ಓದುದು. ಮತ್ತ ಅವ್ರು ಯಾರೇ ಪತ್ರ ನಮ್ಗ ಬರೆಯವ್ರ ಇದ್ರಪ್ಪ ಅಂದ್ರೆ ಅದು ಬರ್ತದ ಅಂತೇಳಿ ಕೈಕೋತ್ ಕುಂಡಿರ್ತಿದ್ದೇವ್ರಿ ನಾವು.
0: ಓಕೆ ಸೊ ಹಾಗಿತ್ತು ನಿಮ್ಮ ನೆನಪುಗಳು ಅಂತ ಹೇಳ್ಬೋದಾಗಾರೆ.
3: ಹೌನ್ರಿ ಸರ್, ಯಾಕಪ್ಪ ಅಂದ್ರೆ ಪತ್ರದ ಒಳ್ಳೇದ್ರಿ. ನಮಸ್ತೆ ಸರ್.
0: ನಮಸ್ಕಾರ ನಮಸ್ಕಾರ, ಥ್ಯಾಂಕ್ ಯು. ಸೊ ನವಾಜ್ ಅವರು ಕರೆ ಮಾಡಿದ್ರು ಬಿಜಾಪುರಿಂದ, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಆ್ಯಂಡ್ ನಿಮಗೂ ಕೂಡ ಏನಾದರೂ ಪತ್ರದ ಮೂಲಕ ನಮ್ಮ ಕಾರ್ಯಕ್ರಮಗಳ ಏನು ಅನಿಸಿಕೆಗಳನ್ನು ತಿಳಿಸ್ಬೇಕು ಅಂತಂದರೆ ಪತ್ರಗಳ ಮೂಲಕ ಕಳಿಸಿ. ಸೊ ಮೆಸೇಜ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸು ಅದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗಿದೆ. ನಾನು ಕೂಡ ಪತ್ರವನ್ನು ಬರೆದಿರೋದು ನೆನಪಿದೆ. ಸೊ ಏನೋ ಸ್ಕೂಲ್ ಡೇಸಲ್ಲೆಲ್ಲ ಇದ್ದಾಗ ನಾವು ತಂದೆಗೆ ಅಥವಾ ನಮ್ಮ ಅಜ್ಜ ಅಜ್ಜಿಗೆಲ್ಲ ಮೆಸೇಜ್ ಮಾಡಿ ಅಥವಾ ಪತ್ರಗಳ ಮೂಲಕ ಕಳಿಸ್ತಿದ್ವಿ. ಸೊ ಅದೊಂದು ನೆನಪಿದೆ. ಈಗಲೂ ಕೂಡ ಪತ್ರ ಬರೀಬೇಕು ಅಂತ ನನಗೂ ಅನಿಸ್ತಾ ಇದೆ. ನಾನು ಕೂಡ ಯಾವತ್ತಾದರೂ ಪತ್ರವನ್ನು ಬರೆದು ಸೊ ನಮ್ಮ ರಿಲೇಟಿವ್ಗೆ ಅಥವಾ ನಮ್ಗೆ ಯಾರು ಹತ್ತಿರ ಇರ್ತಾರೆ ಅವರಿಗೂ ಕೂಡ ಕಳಿಸುವಂಥ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ನೀವು ಕೂಡ ಆ ಥರದನ್ನು ಮಾಡಿ ಈ ಒಂದು ಪತ್ರ ಬರೆಯೋದನ್ನು ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮ್ಮನೇಲಿ ಯಾರು ಮಕ್ಕಳಿದ್ದಾರೆ ಅಂತಂದರೆ ಅವರಿಗೆ ಒಂದು ಸರಿ ಪೋಸ್ಟ್ ಆಫೀಸಿಗೆ ಕರ್ಕೊಂಡು ಹೋಗಿ. ಸೊ ಅಲ್ಲಿ ಇನ್ಲ್ಯಾಂಡ್ ಲೆಟರ್ನ ತೊಗೊಂಡು ಅಥವಾ ಪೋಸ್ಟ್ ಕಾರ್ಡ್ನ ಕೊಡಿಸಿ ಅವರಿಗೆ ಲೆಟರ್ನ ಬರೆಸಿಕೊಡಿ. ಸೊ ಈ ಥರದೊಂದು ಆ್ಯಕ್ಟಿವಿಟೀಸ್ನ ಮಾಡಿಸಿದ್ರೆ ಅವರಿಗೂ ಕೂಡ ಇದ್ರ ಬಗ್ಗೆ ಒಂದು ಅರಿವು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಎಲ್ಲರೂ ಕೂಡ ಬಾಯ್. ಇಷ್ಟೊಂದು ನೀವು ಕೇಳಿದ್ದು ಕಾಫಿ ವಿತ್ ಆರ್ ದಿ ಶೋ. ನಾನು ಆರ್ ದಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹೆಂಗಮ್ಮ ಮಲ್ಗೆ ಮಾರು, ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತೆ ನಿಂತವ ಇದೇನೆ
5: ಮಗ? ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್?
6: ಕಾವ್ಯ ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
7: ಬೆಳ್ಳಂ ಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಜಗತ್ತಿನ ಅತ್ಯಂತ ನಂಬಿಕಸ್ಥ ಬ್ರ್ಯಾಂಡ್ಗಳಲ್ಲಿ ಒಂದಾಗಿರುವ ಭಾರತೀಯ ಜೀವ ವಿಮಾ ನಿಗಮದ 70th ವಾರ್ಷಿಕೋತ್ಸವದ ಸಲುವಾಗಿ ದೇಶದ ಎಲ್ಲ ಕಚೇರಿಗಳಲ್ಲೂ ದಿನಾಂಕ 1/9/2026 7/9/2026 ವಿಮಾ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಶಿವಮೊಗ್ಗ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ವಿಭಾಗಾಧಿಕಾರಿಗಳಾದ ಶ್ರೀ ಎಂ ಅರ್ಜುನ್ ರವರು ನಿಗಮದ ಧ್ವಜಾರೋಹಣ ನೆರವೇರಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಹಾಗೆಯೇ ದಿನಾಂಕ 1/9/1956 ಆರಂಭವಾದ ಸಂಸ್ಥೆ ಸಿಬ್ಬಂದಿ ವರ್ಗ ಹಾಗೂ ಪ್ರತಿನಿಧಿಗಳ ನಿಸ್ವಾರ್ಥ ಸೇವೆಯಿಂದಾಗಿ ಜನರ ನಂಬಿಕೆಗೆ ಪಾತ್ರವಾಗಿ 70 ವಸಂತಗಳನ್ನು ದಾಟಿ ಮುಂದೆ ಹೆಜ್ಜೆ ಇಟ್ಟಿದೆ. ಇದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ವಿಭಾಗದ ಮಾರುಕಟ್ಟೆ ವ್ಯವಸ್ಥಾಪಕರಾದ ಶ್ರೀ ಸುಜಿತ್ ಕುಮಾರ್, ವ್ಯವಸ್ಥಾಪಕ ವಿಕ್ರಯ ಶ್ರೀ ಯೋಗೇಂದ್ರ, ತಿಪ್ಪೇಸ್ವಾಮಿ, ಹರೀಶ್, ಶ್ರೀಧರ್ ಹೆಗಡೆ, ನಿರಂಜನ್ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಹಾಸನದಲ್ಲಿ ನಡೆದ ರೋಟರಿ ಜಿಲ್ಲಾ ಪ್ರಶಸ್ತಿಯ ಪ್ರದಾನ ಸಮಾರಂಭದಲ್ಲಿ 2025-26 ಸಾಲಿನಲ್ಲಿ ಕೈಗೊಂಡ ವಿವಿಧ ಸಮಾಜಮುಖಿ ಕಾರ್ಯಗಳನ್ನು ಪರಿಗಣಿಸಿ ರೋಟರಿ ಕ್ಲಬ್ ಶಿವಮೊಗ್ಗ ಉತ್ತರಕ್ಕೆ 33 ಜಿಲ್ಲಾ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಕ್ಲಬ್ ಅಧ್ಯಕ್ಷ ಬಸವರಾಜಪ್ಪ ಹಾಗೂ ಅವರ ತಂಡ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ವರ್ಷಪೂರ್ತಿ ರೋಟರಿಯ ದತ್ತಿನಿಧಿಯ ಮೂಲಕ ಶಾಲೆ ಮತ್ತು ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯಗಳ ಕಲ್ಪನೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಪೀಠೋಪಕರಣಗಳನ್ನು ಒದಗಿಸುವಿಕೆ, ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು, ಯುವಜನರಿಗೆ ನಾಯಕತ್ವ ತರಬೇತಿ, ಮಕ್ಕಳ ಹಾಗೂ ತಾಯಂದರಿಗೆ ಪೌಷ್ಟಿಕ ಆಹಾರ ವಿತರಣೆ, ರೋಗ ನಿರ್ಮೂಲನಾ ಕಾರ್ಯಗಳು, ವಿವಿಧ ಕ್ಷೇತ್ರಗಳ ನುರಿತ ವೃತ್ತಿಪರರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ, ಪರಿಸರ ಸಂರಕ್ಷಣೆಯ ಉದ್ದೇಶದಿಂದ ರೋಟರಿ ಬಯೋಡೈವರ್ಸಿಟಿ ಅರಣ್ಯದಲ್ಲಿ ಹಸಿರೀಕರಣ, ಸಮಾಜದ ದುರ್ಬಲ ವರ್ಗಗಳಿಗೆ ಆರ್ಥಿಕ ನೆರವು ಮತ್ತು ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಕ್ಲಬ್ ಯಶಸ್ವಿಯಾಗಿ ನಡೆಸಿದೆ. ಈ ಸಮಾಜಮುಖಿ ಸೇವಾ ಚಟುವಟಿಕೆಗಳನ್ನು ಶ್ಲಾಘಿಸಿದ ರೋಟರಿ ಜಿಲ್ಲಾ ಗವರ್ನರ್ ಬಿಎಂ ಭಟ್, ಸಮಾಜದ ಅಭಿವೃದ್ಧಿಗೆ ರೋಟರಿ ಕ್ಲಬ್ ಶಿವಮೊಗ್ಗ ಉತ್ತರ ನೀಡುತ್ತಿರುವ ಕೊಡುಗೆ ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು. ಮುಂದಿನ ವಿವರ. ಶಿವಮೊಗ್ಗ ದಿ ಶುಶ್ರುತ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಸೈಟಿ ವತಿಯಿಂದ ಈ ಕೆಳಕಂಡ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಕೌಂಟೆಂಟ್ ಸೂಪರ್ವೈಸರ್ ಹುದ್ದೆ 1, ವಿದ್ಯಾರ್ಹತೆ ಬಿಕಾಂ ಬಿಬಿಎಂ ಟೆಲಿ ಎಕ್ಸ್ಪೀರಿಯನ್ಸ್, ಅನುಭವ 5 ವರ್ಷ, ಎಲೆಕ್ಟ್ರಿಷಿಯನ್ 1, ಐಟಿಐ ಡಿಪ್ಲೊಮೋ, ಡ್ರೈವರ್ಸ್ ಹುದ್ದೆಗಳು 3, ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಹೊಂದಿರಬೇಕು, ಸಹಾಯಕ ಕೆಲಸಗಾರರ 3 ಹುದ್ದೆಗಳು. ಆಸಕ್ತ ಅಭ್ಯರ್ಥಿಗಳು 15 ದಿವಸದ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು. ಮ್ಯಾನೇಜಿಂಗ್ ಕಮಿಟಿಯು ಅರ್ಜಿಗಳನ್ನು ಪರಿಶೀಲಿಸಿ ನಂತರ ಮೌಖಿಕ ಸಂದರ್ಶನಕ್ಕೆ ತಿಳಿಸಲಾಗುವುದು. ಅರ್ಜಿಗಳನ್ನು ಕಳುಹಿಸಬೇಕಾದ ವಿಳಾಸ ದಿ ಶುಶ್ರುತ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಸೈಟಿ, ಸೈಟ್ ನಂಬರ್ 31, ಕೈಗಾರಿಕಾ ಪ್ರದೇಶ, ಮಾಚಿನಳ್ಳಿ, 577-222. ಮುಂದಿನ ವಿವರ. ಪಶ್ಚಿಮ ಘಟ್ಟಗಳು ನಮ್ಮ ಜೀವನಾಡಿಯಾಗಿದ್ದು ಅದರ ಜೀವ ವೈವಿಧ್ಯ ಹಾಗೂ ಪರಿಸರ ಸಮತೋಲನವನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಪಶ್ಚಿಮ ಘಟ್ಟಗಳನ್ನು ಉಳಿಸುವ ಮೂಲಕ ಮುಂದಿನ ಪೀಳಿಗೆಗೆ ಸುರಕ್ಷಿತ, ಸುಸ್ಥಿರ ಹಾಗೂ ಆರೋಗ್ಯಕರ ಬದುಕಿನ ವಾತಾವರಣ ನಿರ್ಮಿಸಬೇಕಿದೆ ಎಂದು ರಾಷ್ಟ್ರೀಯ ಸೇವಾ ಯೋಜನೆ ಕುವೆಂಪು ವಿಶ್ವವಿದ್ಯಾಲಯದ ಅಧಿಕಾರಿ ಡಾ ಶುಭಾ ಮರವಂತೆ ಹೇಳಿದರು. ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ಹಾಗೂ ಕಮಲ ನೆಹರು ರಾಷ್ಟ್ರೀಯ ಸ್ಮಾರಕ ಕಾಲೇಜಿನ ಎನ್ಎಸ್ಎಸ್ ಘಟಕಗಳ ಸಹಯೋಗದಲ್ಲಿ ಚಂದನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪಶ್ಚಿಮ ಘಟ್ಟಗಳ ಉಳಿವು ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ನದಿಗಳು ಲಕ್ಷಾಂತರ ಜನರ ಬದುಕಿಗೆ ನೀರಿನ ಆಧಾರವಾಗಿವೆ. ಇಲ್ಲಿನ ಅರಣ್ಯಗಳು ಮಳೆ, ಮಣ್ಣು ಹಾಗೂ ಜೀವ ವೈವಿಧ್ಯವನ್ನು ಸಮತೋಲನದಲ್ಲಿಡುವ ನೈಸರ್ಗಿಕ ವ್ಯವಸ್ಥೆಯಾಗಿದೆ. ಒಂದು ಮರವನ್ನು ಕಡಿಯುವುದು ಕೇವಲ ಮರದ ನಾಶವಲ್ಲ, ಅದರೊಂದಿಗೆ ಪಕ್ಷಿಗಳು, ಕೀಟಗಳು, ಸಣ್ಣ ಜೀವಿಗಳು ಹಾಗೂ ಮಣ್ಣಿನ ಜೀವ ಸಂಕುಲಕ್ಕೂ ಹಾನಿಯಾಗುತ್ತದೆ ಎಂದು ಅವರು ತಿಳಿಸಿದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಹಕಾರ್ಯದರ್ಶಿ ಡಾ ಪಿ ನಾರಾಯಣ್ ಮಾತನಾಡಿ, ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತವಾಗಬಾರದು. ನಿರಂತರ ಪರಿಸರದ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಹಾಗೂ ಯುವಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಹೊಸನಗರ ತಾಲೂಕಿನ ಸಾರಾ ಸಂಸ್ಥೆಯ ಪ್ರಮುಖ ಸಂಚಾಲಕ ಧನುಷ್ ಕುಮಾರ್ ಮಾತನಾಡಿ, ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಅಭಿವೃದ್ಧಿಗೆ ವಿರೋಧವಲ್ಲ, ಪ್ರಕೃತಿಗೆ ಹಾನಿಯಾಗದ ರೀತಿಯಲ್ಲಿ ಅಭಿವೃದ್ಧಿ ಸಾಧಿಸುವುದೇ ನಿಜವಾದ ಅಭಿವೃದ್ಧಿ ಎಂದರು. ಪರಿಸರದ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ, ಪ್ರವಾಸೋದ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಯೋಜನೆ ರೂಪಿಸಬೇಕು ಎಂದು ಹೇಳಿದರು. ಸಾರಾ ಸಂಸ್ಥೆಯ ಸಂಚಾಲಕ ಅಜಯ್ ಕುಮಾರ್ ಶರ್ಮಾ ಮಾತನಾಡಿ, ಪಶ್ಚಿಮ ಘಟ್ಟಗಳನ್ನು ನಮ್ಮ ಆಸ್ತಿ ಎಂದು ಮಾತ್ರ ಪರಿಗಣಿಸದೆ ಮುಂದಿನ ಪೀಳಿಗೆಯಿಂದ ಪಡೆದಿರುವ ಅಮೂಲ್ಯ ಜವಾಬ್ದಾರಿ ಎಂದು ಭಾವಿಸಬೇಕು. ಪ್ರಕೃತಿಯೊಂದಿಗೆ ಕೈಜೋಡಿಸುವ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದರು. ಕಾಲೇಜಿನ ಪ್ರಾಂಶುಪಾಲ ಮಮತಾ ಪಿಆರ್ ಅಧ್ಯಕ್ಷತೆ ವಹಿಸಿದ್ದರು. ವಿಶೇಷಾಧಿಕಾರಿ ಡಾ ಆರ್ಎಂ ಜಗದೀಶ್, ಎನ್ಎಸ್ಎಸ್ ಅಧಿಕಾರಿಗಳಾದ ಪ್ರವೀಣ್, ಬಿಎನ್ ಗಾಯತ್ರಿ, ಘನಶ್ಯಾಮ್, ನಾಗೇಶ್, ರೆಡ್ಕ್ರಾಸ್ ಘಟಕದ ಅಧಿಕಾರಿ ಮಮತಾ ಪಿಎನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ವಿದ್ಯಾರ್ಥಿನಿಯರಲ್ಲಿ ಆತ್ಮವಿಶ್ವಾಸ ಹಾಗೂ ಸ್ವರಕ್ಷಣಾ ಕೌಶಲ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಶಿವಮೊಗ್ಗ ನಗರದ ಪಿಐಎಎಸ್ ಆಯುರ್ವೇದ ಕಾಲೇಜಿನಲ್ಲಿ ಮೈತ್ರಿ ಫೋರಂ ವತಿಯಿಂದ ಆತ್ಮರಕ್ಷಣಾ ಜಾಗೃತಿ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ವಿನೋದ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ವಿದ್ಯಾರ್ಥಿನಿಯರಿಗೆ ಕರಾಟೆ ಹಾಗೂ ಆತ್ಮರಕ್ಷಣೆಯ ವಿವಿಧ ಪ್ರಾಯೋಗಿಕ ಕೌಶಲ್ಯಗಳ ಕುರಿತು ತರಬೇತಿ ನೀಡಿದರು. ಅಪಾಯದ ಸಂದರ್ಭಗಳಲ್ಲಿ ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಬೇಕು, ಸೂಕ್ತ ಸಮಯದಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕು ಹಾಗೂ ಆತ್ಮರಕ್ಷಣೆಗೆ ಅಗತ್ಯವಾದ ಕರಾಟೆಯ ಆಕ್ರಮಣಾತ್ಮಕ ಮತ್ತು ರಕ್ಷಣಾತ್ಮಕ ತಂತ್ರಗಳ ಕುರಿತು ಅವರು ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿದರು. ಆತ್ಮರಕ್ಷಣಾ ತರಬೇತಿ ಕೇವಲ ದೈಹಿಕ ಸುರಕ್ಷತೆಗೆ ಸೀಮಿತವಾಗದೆ ಆತ್ಮವಿಶ್ವಾಸ, ಧೈರ್ಯ, ಜಾಗೃತಿ ಹಾಗೂ ಮಾನಸಿಕ ದೃಢತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಪ್ರಥಮ ತರಗತಿಯಿಂದ MBBS ವಿದ್ಯಾರ್ಥಿಗಳವರೆಗೆ ಹಾಗೂ ಪೊಲೀಸ್ ಸಿಬ್ಬಂದಿಗೂ ಕರಾಟೆ ತರಬೇತಿ ನೀಡುತ್ತಿರುವುದಾಗಿ ಹೇಳಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸುದರ್ಶನ್ ಜಿಎಂ, ವಿವಿಧ ವಿಭಾಗಗಳ ಮುಖ್ಯಸ್ಥರು, ಮೈತ್ರಿ ಫೋರಂನ ಸಂಚಾಲಕಿ ಭವ್ಯ ಉಪಸ್ಥಿತರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ನಗರದ ಸಹಚೇತನ ನಾಟ್ಯಾಲಯದಿಂದ ಸೆಪ್ಟೆಂಬರ್ 3-5 ನಾಟ್ಯಾರಾಧನ 15 ರಾಷ್ಟ್ರೀಯ ನೃತ್ಯ ಮಹೋತ್ಸವ ಆಯೋಜಿಸಲಾಗಿದೆ ಎಂದು ಸಹಚೇತನ ಗೌರವಾಧ್ಯಕ್ಷ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಸೆಪ್ಟೆಂಬರ್ 3 ಸಂಜೆ 6:30 ನಾಟ್ಯಾಲಯದ ವಿದ್ಯಾರ್ಥಿಗಳಿಂದ ಶಿವಲೀಲೆಗಳನ್ನು ಆಧರಿಸಿದ ಶಿವಾನುಭವಂ ನೃತ್ಯ ಪ್ರದರ್ಶನದೊಂದಿಗೆ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸೆಪ್ಟೆಂಬರ್ 4 ಸಂಜೆ 6:30 ನೃತ್ಯಗುರು ಸಹನ ಚೇತನ ಅವರಿಂದ ಪಾಂಡುರಂಗಂ ಭಜೆ ಏಕವ್ಯಕ್ತಿ ನೃತ್ಯ, 200 ವಿದ್ಯಾರ್ಥಿಗಳು ಶ್ರೀಚರಣಂ ವಿಶ್ವರೂಪಿಣಿ ನೃತ್ಯ ಪ್ರಸ್ತುತಪಡಿಸುವರು. 5 ಸಂಜೆ 6:30 ಬೆಂಗಳೂರಿನ ಪ್ರತಿಭಾ ರಾಮಸ್ವಾಮಿ ಹಾಗೂ ಜನನಿ ಮುರಳಿ ಅವರಿಂದ ಕವಿ ದರಾಬೇಂದ್ರೆ ಜೀವನಾಧಾರಿತ ನೃತ್ಯ ರೂಪಕ ಹಾಗೂ ಕೋಲ್ಕತ್ತಾದ ಪ್ರಿಯಾಂಕಾ ಸಹ ಮತ್ತು ತಂಡದಿಂದ ಕಥಕ್ ನೃತ್ಯ ಪ್ರದರ್ಶನ ನಡೆಯಲಿದೆ. ಸಮಾರೋಪದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಹಾಲಾಡಿ ಭಾಗವಹಿಸುವರು ಎಂದು ಹೇಳಿದರು. ನೃತ್ಯಗುರು ಸಹನಾ ಚೇತನ್ ಮಾತನಾಡಿ, ನಾಟ್ಯಾಲಯದಿಂದ ಶಿವಮೊಗ್ಗದ 6 ಬಡಾವಣೆಗಳಲ್ಲಿ ಭರತನಾಟ್ಯದ ತರಗತಿಗಳು ನಡೆಯುತ್ತಿವೆ. ದೇಶದ ನಾನಾ ಭಾಗಗಳ ನೃತ್ಯ ಪ್ರಕಾರಗಳನ್ನು ಸ್ಥಳೀಯ ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಕಳೆದ 15 ವರ್ಷಗಳಿಂದ ಈ ಮಹೋತ್ಸವ ನಡೆಸಲಾಗುತ್ತಿದೆ. ನಮ್ಮ ನಾಟ್ಯಾಲಯದ ವಿದ್ಯಾರ್ಥಿಗಳು ಬೆಂಗಳೂರು, ಮಂಗಳೂರು, ಮೈಸೂರು, ಬೆಳಗಾವಿ, ಗೋಕರ್ಣ ಸೇರಿ ಕೇರಳ, ಒಡಿಶಾ, ಪುದುಚೇರಿ, ಗೋವಾ, ಮುಂಬೈನ ಪ್ರಮುಖ ಉತ್ಸವಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ಎಂದರು. ಪ್ರಮುಖರಾದ ಚೇತನ್, ಡಾ ನಾಗಮಣಿ ಆನಂದರಾಮ್, ವಿನಯ್ ಶಿವಮೊಗ್ಗ, ದಿನೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ.

ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಉಳ್ಳೂರು ತ್ಯಾಗರ್ತಿವರೆಗಿನ 110/11 ಕೆವಿ ವಿದ್ಯುತ್ ಗ್ರಿಡ್ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚಿಸುವಂತೆ ಒತ್ತಾಯಿಸಿ ಸಾಗರ ತಾಲೂಕಿನ ತ್ಯಾಗರ್ತಿ ಬರೂರು ಹಿರೇಬಿಲಗುಂಜಿ ಗ್ರಿಡ್ ಹೋರಾಟ ಸಮಿತಿಯ ಪ್ರಮುಖರು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಮನವಿ ಸಲ್ಲಿಸಿದರು. 7 ವರ್ಷಗಳ ಹಿಂದೆ ಗ್ರಿಡ್ ಮಂಜೂರಾಗಿದ್ದು 60% ಕಾಮಗಾರಿ ಪೂರ್ಣಗೊಂಡಿದೆ. ಕೆಲವೆಡೆ ನ್ಯಾಯಾಲಯದಿಂದ ತಡೆಯಾಜ್ಞೆ, ಗುತ್ತಿಗೆದಾರರ ಹಿಂದೇಟು ಸೇರಿ ವಿವಿಧ ಕಾರಣಗಳಿಂದ ಕಾಮಗಾರಿ ನಿಂತಿದೆ. ಈ ಹಿಂದೆ ಪ್ರತಿಭಟನೆ ನಡೆಸಿದ ವೇಳೆ 15 ದಿನದಲ್ಲಿ ಪೂರ್ಣಗೊಳಿಸುವ ಭರವಸೆ ನೀಡಿದ್ದರು. 2 ತಿಂಗಳಾದರೂ ಪೂರ್ಣಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ವಿವರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಮತ್ತಷ್ಟು ಪಾರದರ್ಶಕವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ಫಲಾನುಭವಿಗಳ ಬಯೋಮೆಟ್ರಿಕ್ ಮತ್ತು ಮುಖಚಹರೆ ದೃಢೀಕರಣ ಮೂಲಕ ಮರುಪರಿಶೀಲನೆ ನಡೆಸಲು ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ಎಂದು ಶಿವಮೊಗ್ಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಸಿಎಸ್ ಚಂದ್ರಭೂಪಾಲ ತಿಳಿಸಿದ್ದಾರೆ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಕೆಲವು ಫಲಾನುಭವಿಗಳು ಮರಣ ಹೊಂದಿದ, ವಲಸೆ ಹೋದ ಹಾಗೂ ಐಟಿ ಮತ್ತು ಜಿಎಸ್ಟಿ ತೆರಿಗೆ ಪಾವತಿಸಿರುವ ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆಯಲ್ಲಿ ಅನರ್ಹರನ್ನು ಕೈಬಿಟ್ಟು ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಕಾಲದಲ್ಲಿ ಸೌಲಭ್ಯ ಮುಂದುವರಿಸಲು ಈ ಮರುಪರಿಶೀಲನಾ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಫಲಾನುಭವಿಗಳ ಮರುಪರಿಶೀಲನೆಯನ್ನು ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ ಸರ್ವಿಸಸ್ ನಿರ್ದೇಶನಾಲಯ ಅಭಿವೃದ್ಧಿಪಡಿಸಿದ ವೆಬ್ ಅಥವಾ ಮೊಬೈಲ್ ಆಪ್ ಮೂಲಕ ನಡೆಸಲಾಗುತ್ತದೆ. ಗ್ಯಾರಂಟಿ ಸಮಿತಿ ಸದಸ್ಯರು ಮತ್ತು ಸರ್ಕಾರಿ ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಫಲಾನುಭವಿಗಳು ನಮೂನೆಯನ್ನು ಭರ್ತಿ ಮಾಡಿ ಅದೇ ಭೇಟಿಯ ಸಮಯದಲ್ಲಿ ಹಿಂತಿರುಗಿಸಬೇಕು. ಸಿಬ್ಬಂದಿಗಳು ಸ್ಥಳದಲ್ಲೇ ಫಲಾನುಭವಿಯ ಫೋಟೋ, ಜಿಪಿಎಸ್ ನಿರ್ದೇಶಾಂಕಗಳು, ಮುಖದ ದೃಢೀಕರಣ ಹಾಗೂ ಮತದಾರರ ಗುರುತಿನ ಚೀಟಿ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ದಾಖಲಿಸಿಕೊಳ್ಳುತ್ತಾರೆ. ಈ ಪ್ರಕ್ರಿಯೆಯನ್ನು 1 ತಿಂಗಳ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ಆಡಳಿತಾತ್ಮಕ ಜವಾಬ್ದಾರಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿದೆ. ಮನೆ ಭೇಟಿಯ ವೇಳೆ ಮುಖ ದೃಢೀಕರಣ ವಿಫಲವಾದರೆ ಅಥವಾ ಲಭ್ಯವಿಲ್ಲದಿದ್ದರೆ ಹತ್ತಿರದಲ್ಲಿರುವ ನ್ಯಾಯಬೆಲೆ ಅಂಗಡಿ, ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಪೂರ್ಣಗೊಳಿಸಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 1 ನಂತರ ಪಡಿತರ ಪಡೆಯಲು ನ್ಯಾಯಬೆಲೆ ಅಂಗಡಿಯಲ್ಲಿ ನೀಡಿರುವ ಬಯೋಮೆಟ್ರಿಕ್ ದತ್ತಾಂಶವನ್ನು ಆಹಾರ ಇಲಾಖೆಯಿಂದ ಪಡೆದು ಪರಿಶೀಲಿಸಲಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷಗಳು ಪೂರೈಸಿದ್ದು ಮಹಿಳೆಯರಿಗೆ ಆರ್ಥಿಕ ಭದ್ರತೆ ನೀಡಲಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ 2023 ಆಗಸ್ಟ್ 30 ಇಲ್ಲಿಯವರೆಗೆ ಒಟ್ಟು 32 ಕಂತುಗಳಲ್ಲಿ ತಲಾ ಒಬ್ಬರಿಗೆ 64,000 ಒಟ್ಟು 378,031 ಕೋಟಿ ಫಲಾನುಭವಿಗಳಿಗೆ ಹಣವನ್ನು ಡಿಬಿಟಿ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ HS ನಾಗಮೋಹನ್ ದಾಸ್ ರಚನೆ ಮೆಮೊರಬಲ್ ಟ್ರಯಲ್ಸ್ ಕೃತಿ ಅತ್ಯಂತ ವಿಭಿನ್ನ ಹಾಗೂ ವಿಶಿಷ್ಟವಾಗಿದೆ. ಇದರಲ್ಲಿ ಉಲ್ಲೇಖವಾಗಿರುವ ಪ್ರಕರಣಗಳ ವಿಚಾರಣೆಗಳ ಮಾಹಿತಿ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಎಂದು ಹಿರಿಯ ವಕೀಲ ಕೆ ಬಸಪ್ಪ ಗೌಡ ಹೇಳಿದರು. ನಗರದ ಸರ್ಕಾರಿ ನೌಕರರ ಸಂಘದಲ್ಲಿ ಪೀಪಲ್ಸ್ ಲಾಯರ್ಸ್ ಗಿಲ್ಡ್ನಿಂದ ನಿನ್ನೆ ಮೆಮೊರಬಲ್ ಟ್ರಯಲ್ಸ್ ಕೃತಿ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಾನೂನು ವ್ಯಾಸಂಗ ಮಾಡುವವರಿಗೆ ಹಾಗೂ ಯುವ ವಕೀಲರಿಗೆ ಈ ಕೃತಿ ಮಾರ್ಗದರ್ಶಿಯಂತಿದೆ ಎಂದರು. ಕೃತಿ ಕುರಿತು ಮಾತನಾಡಿದ ಪತ್ರಕರ್ತ ಹರ್ಷಕುಮಾರ್ ಕುಗ್ವೆ, ಸಾಕ್ರಟೀಸ್, ಗೆಲಿಲಿಯೋ, ಜೀಸಸ್ ಮುಂತಾದವರು ಸತ್ಯ ಹೇಳುವ ಸಲುವಾಗಿಯೇ ತಮ್ಮ ಜೀವನವನ್ನು ಕಳೆದುಕೊಂಡರು. ಪಟ್ಟಭದ್ರ ಹಿತಾಸಕ್ತಿಗಳು ನ್ಯಾಯವನ್ನು ಅದುಮಿಡಲು ಸದಾ ಪ್ರಯತ್ನಿಸುತ್ತಿವೆ ಎಂದರು. ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಯಾವುದೇ ಶಸ್ತ್ರಾಸ್ತ್ರ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ, ಆದರೆ ಗೆರಿಲ್ಲಾ ಹೋರಾಟದ ತರಬೇತಿ ಪಡೆದಿದ್ದರು ಎಂಬ ಕಾರಣಕ್ಕೆ ಅಲ್ಲಿನ ಸರ್ಕಾರ ಅವರನ್ನು 2 ದಶಕಗಳಿಗೂ ಹೆಚ್ಚು ಕಾಲ ಸೆರೆಮನೆಯಲ್ಲಿ ಇರಿಸಿತು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಅನೇಕ ಕ್ರಾಂತಿಕಾರಿಗಳನ್ನು ರಾಜದ್ರೋಹಿಗಳೆಂದು ಪರಿಗಣಿಸಿ ಶಿಕ್ಷೆ ವಿಧಿಸಲಾಯಿತು. ಇಂದು ಸಹ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಮಗೆ ಪದೇ ಪದೇ ಶಾಕ್ ನೀಡುತ್ತಿದೆ. ನ್ಯಾಯದಾನದ ಉನ್ನತ ಸ್ಥಾನದಲ್ಲಿರುವವರು ನಡೆದುಕೊಳ್ಳುವ ರೀತಿ ಆಶ್ಚರ್ಯ ಮೂಡಿಸುತ್ತಿದೆ ಎಂದು ಹೇಳಿದರು. ವಕೀಲ ಕೆಪಿ ಶ್ರೀಪಾಲ್ ಪ್ರಾಸ್ತಾವಿಕ ಮಾತನಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕೃತಿ ಬಿಡುಗಡೆ ಮಾಡಿದರು. ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್, DSS ಸಂಚಾಲಕ ಎಂ ಗುರುಮೂರ್ತಿ, CBR ರಾಷ್ಟೀಯ ಕಾನೂನು ಕಾಲೇಜಿನ ಪ್ರಾಚಾರ್ಯ ಅನಾಲ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ನಂಬಿಕೆ ವಿಶ್ವಾಸದ ಆಧಾರದಲ್ಲಿಯೇ ನಡೆಯುತ್ತಿರುವ ಸಹಕಾರ ವ್ಯವಸ್ಥೆಯಲ್ಲಿ ಷೇರುದಾರರ ನಂಬಿಕೆಗೆ ಪೂರಕವಾಗಿ ಪಾರದರ್ಶಕ ಕಾರ್ಯನಿರ್ವಹಣೆ ಅಗತ್ಯ ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು. ತೀರ್ಥಹಳ್ಳಿ ಪಟ್ಟಣದ ಸುವರ್ಣ ಸಹಕಾರ ಭವನದಲ್ಲಿ ಮಲೆನಾಡು ಸಿರಿ ಸೌಹಾರ್ದ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಾಲೂಕಿನ ಆರ್ಥಿಕ ಚಟುವಟಿಕೆಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಹಕಾರ ಸಂಸ್ಥೆಗಳಿಂದ ಸುಲಭವಾಗಿ ದೊರೆಯುವ ಆರ್ಥಿಕ ನೆರವನ್ನು ಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ RM ಮಂಜುನಾಥ್ ಗೌಡ ಮಾತನಾಡಿ, ಸಹಕಾರ ವ್ಯವಸ್ಥೆಯಲ್ಲಿ ಸಾಲ ವಿತರಣೆ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುವ ಅಗತ್ಯವಿದೆ. ಕೇಂದ್ರ ಸಹಕಾರ ಬ್ಯಾಂಕ್ನಿಂದ 12,000 ಸ್ವ

ಪಾಲಕರು ಹಾಗೂ ಶಿಕ್ಷಕರು ಈ ಬಗ್ಗೆ ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು ಎಂದರು. ಇತ್ತೀಚೆಗೆ ದೇಶದಲ್ಲಿ ಕ್ರೀಡೆಗೆ ಸಾಕಷ್ಟು ಉತ್ತೇಜನ ನೀಡಲಾಗುತ್ತಿದೆ. ಕ್ರೀಡಾಪಟುಗಳನ್ನು ಗುರುತಿಸಿ ಗೌರವಿಸುವ ಕೆಲಸವಾಗುತ್ತಿದೆ. ಖೇಲೋ ಇಂಡಿಯಾ ಮೂಲಕ ಗ್ರಾಮೀಣ ಕ್ರೀಡಾಪಟುಗಳನ್ನು ಉತ್ತೇಜಿಸುವ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಮಾಡುತ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ನೆಹರು ಕ್ರೀಡಾಂಗಣವನ್ನು ಸಂಸದ ಬಿವೈ ರಾಘವೇಂದ್ರ ಅವರು ಅಭಿವೃದ್ಧಿಪಡಿಸಿದ್ದಾರೆ ಎಂದು ತಿಳಿಸಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ದಿನವಿಡೀ ಕೆಲಸದ ಜಂಜಾಟ, ಟ್ರಾಫಿಕ್, 108 ಯೋಚನೆಗಳು. ಸಂಜೆ ಮನೆಗೆ ವಾಪಸ್ ಹೋಗ್ತಾ ಇರುವಾಗ ಅಥವಾ ಕಾಫಿ ಕುಡಿಬೇಕಾದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದಲ್ಲ ಒಂದು ಪ್ರಶ್ನೆಯಂತೂ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಒಂದು ಸಣ್ಣ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ವಿಷಯ ನಾನಾಗ್ಲೇ ತಿಳಿಸಿದ ಹಾಗೆ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮ ಜಾಗೃತಿ. ಸರಳವಾಗಿ ಹೇಳಬೇಕು ಅಂದ್ರೆ, ನಮ್ಮ ಬಗ್ಗೆ ನಮಗಿರುವ ಸಂಪೂರ್ಣ ಅರಿವು. ನನ್ನ ಗುಣವೇನು, ನನ್ನ ಬಲವೇನು, ನನ್ನ ದೌರ್ಬಲ್ಯವೇನು, ಕಷ್ಟ ಬಂದಾಗ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದನ್ನ ಯಾವುದೇ ಮುಖವಾಡವಿಲ್ಲದೆ ಒಪ್ಪಿಕೊಳ್ಳುವುದೇ ಸೆಲ್ಫ್ ಅವೇರ್ನೆಸ್ ಅಲ್ವಾ? ಸೊ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮಾವಲೋಕನ ಅಥವಾ ಸ್ವಯಂ ಜಾಗೃತಿ ಬಗ್ಗೆ ಮಾಹಿತಿ ಇರಲಿದೆ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಸಮಾಜದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತು ಹಂತ ಹಂತವಾಗಿ ತಿಳಿಯೋಣ. ಇವತ್ತಿನ ಭಾರತದ ಸಾಮಾಜಿಕ ಪರಿಸ್ಥಿತಿ, ಜನರ ಮಾನಸಿಕ ಒತ್ತಡ, ಸೋಷಿಯಲ್ ಮೀಡಿಯಾ ಪ್ರಭಾವ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯನ್ನ ಕಣ್ಮುಂದಿಟ್ಕೊಂಡು ನಮ್ಮೆಲ್ಲರ ಬದುಕಿಗೆ ಅತ್ಯಂತ ಅಗತ್ಯವಾಗಿರೋ ಸ್ವಯಂ ಜಾಗೃತಿ ಅಂದ್ರೆ ಸೆಲ್ಫ್ ಅವೇರ್ನೆಸ್ ಕುರಿತು ಇವತ್ತಿನ ಈ ಸಂಚಿಕೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ವಯಂ ಜಾಗೃತಿ ಅಂತಂದ್ರೆ ಸರಳವಾಗಿ ಹೇಳ್ಬೇಕಪ್ಪ ಅಂದ್ರೆ, ನಮ್ಮ ಅಂತರಂಗದ ಕನ್ನಡಿ, ನಮ್ಮ ಆಲೋಚನೆಗಳು, ಭಾವನೆಗಳು, ನಂಬಿಕೆಗಳು, ಬಲಗಳು, ದೌರ್ಬಲ್ಯಗಳು ಹಾಗೂ ನಮ್ಮ ನಡವಳಿಕೆ ಇತರರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದೇ ಸ್ವಯಂ ಜಾಗೃತಿ. ಹಾಗೆ ಸಾಮಾಜಿಕ ಹಿನ್ನೆಲೆ ಹೇಗಿರುತ್ತೆ ಅಂತಂದ್ರೆ, ಇವತ್ತು ನಾವು ಜಗತ್ತಿನ ಎಲ್ಲರ ಬಗ್ಗೆ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಗೂಗಲ್, ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀವಿ. ಆದ್ರೆ ನಾನು ಯಾರು, ನನಗೆ ನಿಜವಾಗಿಯೂ ಏನ್ ಬೇಕು ಅಂತ ಯೋಚನೆ ಮಾಡೋದಕ್ಕೆ ಟೈಮೇ ಇಲ್ಲ ಅಲ್ವಾ? ಸ್ವಯಂ ಜಾಗೃತಿ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಒತ್ತಡ, ಕೋಪ ಮತ್ತು ನಿರ್ಧಾರಗಳ ಗೊಂದಲದಿಂದ ಹೊರಬರೋದಕ್ಕೆ ಸಾಧ್ಯ. ಇನ್ನ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಲೈಕ್ಸ್ ಮತ್ತೆ ಕಮೆಂಟ್ಸ್ಗಳ ಮೇಲಿನ ವ್ಯಾಮೋಹ ನಮ್ಮ ಸ್ವಯಂ ಮೌಲ್ಯವನ್ನ ಹೇಗೆ ಹಾಳು ಮಾಡ್ತಾ ಇದೆ ಅಂತಂದ್ರೆ, ಇವತ್ತು ನಮ್ಮ ಭಾರತೀಯ ಯುವ ಜನತೆ ಅನುಭವಿಸ್ತಾ ಇರೋ ದೊಡ್ಡ ಸಮಸ್ಯೆ ಅಂತಂದ್ರೆ ವರ್ಚುಯಲ್ ಅನುಮೋದನೆ ಅಂದ್ರೆ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅಂತ ಕರಿತೀವಿ. ಯಾರೋ ಒಬ್ರು ಕೊಡುವ ಲೈಕ್ ಅಥವಾ ಕಮೆಂಟ್ ಮೇಲೆ ನಮ್ಮ ಇಡೀ ದಿನದ ಸಂತೋಷ ಆಧಾರಿತವಾಗಿದೆ. ಸೊ ಇದಕ್ಕೇನಪ್ಪ ಪರಿಹಾರ ಅಂತಂದ್ರೆ, ನಿಮ್ಮ ಮೌಲ್ಯವು ಪರದೆಯ ಮೇಲಿನ ಅಂಕಿ ಅಂಶಗಳಿಂದ ನಿರ್ಧಾರವಾಗೋದಿಲ್ಲ ಸ್ನೇಹಿತರೆ. ಸ್ವಯಂ ಜಾಗೃತಿ ಬೆಳೆಸ್ಕೊಂಡಾಗ ಬೇರೆಯವರ ಮೆಚ್ಚುಗೆಗಿಂತ ನಾನು ಮಾಡಿರುವ ಕೆಲಸ ನನಗೆ ತೃಪ್ತಿ ತಂದಿದೆಯಾ ಅನ್ನೋ ಪ್ರಶ್ನೆ ಮುಖ್ಯವಾಗಿರುತ್ತೆ ಅಲ್ವಾ? ಇನ್ನ ಸಮಾಜದಲ್ಲಿ ಹೆಚ್ಚುತ್ತಾ ಇರೋ ಹೋಲಿಕೆ ಸಂಸ್ಕೃತಿಯಿಂದ ಹೊರ ಬರೋದು ಹೇಗೆ ಅಂದ್ರೆ ಕಂಪ್ಯಾರಿಷನ್ ಕಲ್ಚರ್ ಅಂತ ಹೇಳ್ತೀವಿ, ಇದರಿಂದ ಹೊರಗ್ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯ ವಿಷಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮಾವಲೋಕನ ಅಥವಾ ಸ್ವಯಂ ಜಾಗೃತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಬನ್ನಿ, ಇದರ ಬಗ್ಗೆ ಈಗ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಸಮಾಜದಲ್ಲಿ ಹೆಚ್ಚುತ್ತಾ ಇರೋ ಹೋಲಿಕೆ ಸಂಸ್ಕೃತಿಯಿಂದ ಹೊರ ಬರುವುದು ಹೇಗೆ, ಅಂದ್ರೆ ಕಂಪ್ಯಾರಿಸನ್ ಕಲ್ಚರ್ ಅಂತ ಹೇಳ್ತೀವಿ, ಇದರಿಂದ ನಾವು ಹೇಗೆ ಹೊರಗೆ ಬರಬಹುದು ಅಂತ ಹೇಳೋದಾದ್ರೆ, ಎಸ್, ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಬೇರೆ ಬೇರೆ ಸುಂದರ ಕ್ಷಣಗಳನ್ನ ನೋಡಿ ನನ್ನ ಬದುಕು ಯಾಕೋ ಸರಿ ಇಲ್ಲ ಅಂತ ಕೊರಗ್ತಾ ಇರೋದು ಇವತ್ತಿನ ದೊಡ್ಡ ಸಾಮಾಜಿಕ ರೋಗ ಆಗಿದೆ. ಸೊ ಇದಕ್ಕೆ ಪರಿಹಾರ ಸಿಂಪಲ್ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದು ಪ್ರತಿಯೊಬ್ಬರ ಜೀವನದ ಹೈಲೈಟ್ ಶೋ ಮಾತ್ರ, ಅವರ ರಿಯಲ್ ಜೀವನವಲ್ಲ. ಸ್ವಯಂ ಜಾಗೃತಿ ಅಂತಂದ್ರೆ ನನ್ನ ಸ್ಪರ್ಧೆ ನೆನ್ನೆಯ ನನ್ನ ಜೊತೆ ಹೊರತು ಬೇರೆಯವರ ಜೊತೆಗಲ್ಲ ಅನ್ನೋದನ್ನ ನೆನಪಿಸುತ್ತೆ. ಹಾಗೆ ಸ್ನೇಹಿತರೆ, ಇನ್ನ ಭಾವನಾತ್ಮಕ ಜಾಗೃತಿ ಅಂತಂದ್ರೆ ಏನು, ಕೋಪ ಮತ್ತು ಒತ್ತಡವನ್ನ ನಿಯಂತ್ರಿಸುವುದು ಹೇಗೆ ಅಂತ ಹೇಳೋದಾದ್ರೆ, ಎಸ್, ಕೋಪ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡಿರ್ತೀವಿ, ಆದ್ರೆ ಕೋಪ ಯಾಕೆ ಬಂತು ಅಂತ ಯೋಚಿಸಿ ಶಾಂತವಾಗಿ ಸ್ಪಂದಿಸುವುದು ಭಾವನಾತ್ಮಕ ಜಾಗೃತಿ. ಇದಕ್ಕೆ ಪರಿಹಾರ ಇಷ್ಟೇ ಸ್ನೇಹಿತರೆ, ರಸ್ತೆಯಲ್ಲಿ ಯಾರೋ ಹಾರ್ನ್ ಹೊಡೆದಾಗ ಅಥವಾ ಮನೆಯಲ್ಲಿ ಸಣ್ಣ ಗಲಾಟೆಯಾದಾಗ 5 ಸೆಕೆಂಡ್ಗಳ ಕಾಲ ದೀರ್ಘ ಉಸಿರು ತಗೊಂಡು ಯೋಚನೆ ಮಾಡಿ. ಭಾವನೆಗಳನ್ನು ಹತ್ತಿಕ್ಕಬೇಡಿ, ಬದಲಿಗೆ ಅವುಗಳಿಗೆ ಸರಿಯಾದ ಹಾದಿ ತೋರಿಸಿ ಸ್ನೇಹಿತರೆ. ಇನ್ನ ಡಿಜಿಟಲ್ ಅಡಿಕ್ಷನ್ನಿಂದ ಮುಕ್ತಿ ಪಡೆದು ಅಂತರಂಗದ ಧ್ವನಿ ಕೇಳೋದು ಹೇಗೆ ಅಂತ ಹೇಳೋದಾದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದ್ರಿಂದ ನಮ್ಮ ಮೆದುಡು ದಿನದ ಆರಂಭದಲ್ಲೇ ಬೇರೆ ಬೇರೆ ವಿಷಯಗಳಿಂದ ತುಂಬಿ ಹೋಗುತ್ತೆ. ಇದರಿಂದ ಸ್ವಂತ ಚಿಂತನಾ ಶಕ್ತಿ ಕಡಿಮೆಯಾಗುತ್ತೆ. ಹಾಗಾಗಿ ದಿನದಲ್ಲಿ ಕನಿಷ್ಠ 1 ಗಂಟೆ ಡಿಜಿಟಲ್ ಡಿಟಾಕ್ಸ್ ಮಾಡಿ. ಆ ಸಮಯವನ್ನ ಮೌನವಾಗಿ ಕೂರೋದಕ್ಕೆ, ಗಿಡಗಳಿಗೆ ನೀರಾಕೋದಕ್ಕೆ ಅಥವಾ ದಿನಚರಿ ಬರೆಯಲು ಬಳಸ್ಕೊಳ್ಳಿ. ಇದು ನಿಮ್ಮ ಅಂತರಂಗದ ಧ್ವನಿಯನ್ನ ಸ್ಪಷ್ಟವಾಗಿಸುತ್ತೆ. ಇನ್ನ ಇವತ್ತಿನ ಸಮಾಜದಲ್ಲಿ ಸಹಾನುಭೂತಿ, ಎಂಪತಿ ಕಡಿಮೆ ಆಗ್ತಾ ಇದೆ ಅಲ್ವಾ? ಬೇರೆಯವರ ದೃಷ್ಟಿಕೋನದಿಂದ ಯೋಚನೆ ಮಾಡೋದು ಹೇಗೆ ಅಂತಂದ್ರೆ, ಎಸ್, ಇವತ್ತು ಅನೇಕರಲ್ಲಿ ನನಗೇನು, ನನಗೇನ್ ಸಿಗುತ್ತೆ ಎಂಬ ಸ್ವಾರ್ಥ ಹೆಚ್ಚಾಗ್ತಾ ಇದೆ. ರಸ್ತೆಯಲ್ಲಿ ಆಕ್ಸಿಡೆಂಟ್ ಏನಾದರೂ ಆದಾಗ ಸಹಾಯ ಮಾಡೋ ಬದಲು ವಿಡಿಯೋ ಮಾಡುವ ಮನಸ್ಥಿತಿ ಇದಕ್ಕೆ ಸಾಕ್ಷಿ. ಹಾಗಾಗಿ ಸ್ವಯಂ ಜಾಗೃತಿ ಅಂತಂದ್ರೆ ಬರೀ ತನ್ನ ಬಗ್ಗೆ ಯೋಚಿಸೋದಷ್ಟೇ ಅಲ್ಲ, ನನ್ನ ಜಾಗದಲ್ಲಿ ಬೇರೆಯವರಿದ್ದಾರೆ, ಅವರ ನೋವೇನು ಅಂತ ಯೋಚನೆ ಮಾಡೋದು, ಸಮಾಜದಲ್ಲಿ ಧನಾತ್ಮಕ ಬದಲಾವಣೆ ತರೋದಕ್ಕೆ ಈ ಸಹಾನುಭೂತಿಯೇ ಆಧಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುವ ಧೈರ್ಯ ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಇಳ್ಗಲ್ ಸೀರೆ ಉಟ್ಕೊಂಡು ಮೊಣಕಾಲ್ಗ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮಾವಲೋಕನ ಅಂತ ಹೇಳ್ತೀವಿ, ಅಥವಾ ಸ್ವಯಂ ಜಾಗೃತಿ ಅಂತಲೂ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಸ್ನೇಹಿತರೆ, ಈಗ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯ ಬೆಳೆಸ್ಕೊಳ್ಳೋದು ಹೇಗೆ ಅಂತ ಹೇಳೋದಾದ್ರೆ, ಸುಮಾರು ಜನರು ತಮ್ಮ ತಪ್ಪುಗಳನ್ನ ಮುಚ್ಚಿಡಲು ಅಥವಾ ಬೇರೆಯವರ ಮೇಲೆ ಗೂಬೆ ಕೂರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಿಂದ ಆಂತರಿಕ ನೆಮ್ಮದಿ ಹಾಳಾಗುತ್ತೆ. ಹಾಗಾಗಿ ಮಾನವ ತಪ್ಪು ಮಾಡುವುದು ಸಹಜ, ಅದನ್ನ ಒಪ್ಪಿಕೊಂಡು ತಿದ್ದುಪಡಿ ಮಾಡಿಕೊಳ್ಳುವುದು ಮಹತ್ವದ ಗುಣ. ಸ್ವಯಂ ಜಾಗೃತಿ ಇದ್ದಾಗ ಹೌದು, ನನ್ನಿಂದ ತಪ್ಪಾಗಿದೆ, ಇನ್ಮುಂದೆ ಸರಿಪಡಿಸ್ಕೊಳ್ತೇನೆ ಅನ್ನುವ ಮುಕ್ತ ಮನಸ್ಸು ಬೆಳೆಯುತ್ತೆ. ಇನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಶಿಸ್ತು ಮತ್ತು ನಾಗರಿಕ ಜವಾಬ್ದಾರಿ ಕೊರತೆ ಆತ್ಮ ಜಾಗೃತಿಯ ಅಭಾವವೇ ಕಾರಣನ? ಎಸ್, ಖಂಡಿತವಾಗಿಯೂ ಹೌದು ಸ್ನೇಹಿತರೆ. ರಸ್ತೆಯಲ್ಲಿ ಕಸ ಚೆಲ್ಲೋದು, ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಜೋರಾಗಿ ಮಾತನಾಡೋದು, ಇವೆಲ್ಲವೂ ನಮ್ಮಿಂದಲೇ, ನಮ್ಮ ನಡವಳಿಕೆ ಸಮಾಜಕ್ಕೆ ತೊಂದರೆ ನೀಡ್ತಾ ಇದೆ ಎಂಬ ಜಾಗೃತಿ ಇಲ್ಲದಿರುವುದರಿಂದಲೇ ಆಗ್ತಾ ಇರೋದು. ಸೊ ಹಾಗಾಗಿ ನಮ್ಮ ದೇಶ, ನಮ್ಮ ನಗರ ಸ್ವಚ್ಛವಾಗಿರಬೇಕಾದ್ರೆ ಮೊದಲು ನಾವು ನಿಯಮ ಪಾಲಿಸಬೇಕು ಎಂಬ ಅರಿವು ಪ್ರತಿಯೊಬ್ಬರಲ್ಲೂ ಮೂಡಬೇಕಾಗಿದೆ ಸ್ನೇಹಿತರೆ. ಇನ್ನ ಪೂರ್ವಗ್ರಹ ಪೀಡಿತ ಆಲೋಚನೆಗಳು ಮತ್ತು ಸುಳ್ಳು ಮಾಹಿತಿಗಳಿಂದ ಮುಕ್ತಿ ಪಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ಇವತ್ತಿನ ವಾಟ್ಸಪ್ ಯುಗದಲ್ಲಿ ಬರೋ ಪ್ರತಿಯೊಂದು ಸುಳ್ಳು ಸುದ್ದಿಯನ್ನು ನಂಬಿ ಜಾತೀಯತೆ, ಧರ್ಮ ಅಥವಾ ಸಿದ್ಧಾಂತಗಳ ಹೆಸರಿನಲ್ಲಿ ದ್ವೇಷ ಹರಡುವುದು ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಸ್ವಯಂ ಜಾಗೃತಿ ಇರುವ ವ್ಯಕ್ತಿ ಯಾವುದೇ ವಿಷಯ ಬಂದರೂ ಇದು ನಿಜಾನಾ, ಇದರ ಹಿನ್ನೆಲೆ ಏನು ಅಂತ ಪ್ರಶ್ನೆ ಮಾಡ್ತಾನೆ ವಿನಃ ಕುರುಡಾಗಿ ನಂಬೋದಿಲ್ಲ ಅಥವಾ ಶೇರ್ ಮಾಡೋದಿಲ್ಲ ಸ್ನೇಹಿತರೆ. ಇನ್ನ ಉದ್ಯೋಗ ಮತ್ತು ವೈಯಕ್ತಿಕ ಜೀವನದ ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಸ್ವಯಂ ಜಾಗೃತಿ ಹೇಗೆ ನೆರವಾಗುತ್ತೆ ಅಂತ ಹೇಳೋದಾದ್ರೆ, ಹಣ ಹುದ್ದೆಯ ಹಿಂದೆ ಬಿದ್ದು ಆರೋಗ್ಯ ಮತ್ತು ಕುಟುಂಬವನ್ನ ನಿರ್ಲಕ್ಷಿಸುವುದು ಇವತ್ತಿನ ಕಾರ್ಪೊರೇಟ್ ಸಂಸ್ಕೃತಿಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿ ನಿಮ್ಮ ಬೌಂಡರಿಗಳನ್ನ ಗುರುತಿಸಿ, ಇಷ್ಟೇ ನನ್ನ ಸಾಮರ್ಥ್ಯ, ನನ್ನ ಆರೋಗ್ಯ ಮತ್ತು ಕುಟುಂಬವೂ ಮುಖ್ಯ ಅಂತ ನೋ ಹೇಳೋದನ್ನ ಕಲಿಯುವುದು ಸ್ವಯಂ ಜಾಗೃತಿಯ ಲಕ್ಷಣ ಅಲ್ವಾ ಸ್ನೇಹಿತರೆ? ಸೊ ಇನ್ನ ಓವರ್ ಥಿಂಕಿಂಗ್ ಮತ್ತು ಋಣಾತ್ಮಕ ಆಲೋಚನೆಗಳನ್ನು ತಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ಕಳೆದು ಹೋದ ಗತಕಾಲದ ಬಗ್ಗೆ ಕೊರಗುವುದು ಅಥವಾ ಮುಂದಿನ ಭವಿಷ್ಯದ ಬಗ್ಗೆ ಅನಗತ್ಯ ಭಯ ಪಡೋದು ಓವರ್ ಥಿಂಕಿಂಗಿಗೆ ಕಾರಣವಾಗುತ್ತೆ. ಹಾಗಾಗಿ ಪ್ರಸ್ತುತ ಕ್ಷಣದಲ್ಲಿ ಜೀವಿಸೋದನ್ನ ಕಲಿಯಿರಿ. ಋಣಾತ್ಮಕ ಆಲೋಚನೆ ಬಂದಾಗ ಅದನ್ನ ಒಂದು ಕಾಗದದಲ್ಲಿ ಬರೆದು ಹರಿದು ಹಾಕಿ. ಈ ಆಲೋಚನೆ ನನ್ನ ಮೇಲುಸ್ತುವಾರಿ ವಹಿಸೋದಕ್ಕೆ ನಾನು ಬಿಡೋದಿಲ್ಲ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ ಸ್ನೇಹಿತರೆ. ಸೊ ದೈನಂದಿನ ಜೀವನದಲ್ಲಿ ಆತ್ಮ ಜಾಗೃತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಒಂದು 5 ಸರಳವಾದ ಪ್ರಾಯೋಗಿಕ ಹೆಜ್ಜೆಗಳು ಯಾವುದು ಅಂತ ಹೇಳೋದಾದ್ರೆ, ದಿನಚರಿ ಬರೆಯೋದು. ಪ್ರತಿ ದಿನ ರಾತ್ರಿ ನಿಮ್ಮ ದಿನದ ಭಾವನೆಗಳನ್ನ ಬರೆದಿಡಿ. ದಿನಕ್ಕೆ ಕನಿಷ್ಠ 10 ನಿಮಿಷ ಮೌನವಾಗಿ ಕೂರಿ ಸ್ನೇಹಿತರೆ. ಹಾಗೆ ನಿಮ್ಮ ಆಪ್ತರಿಂದ ನಿಮ್ಮ ಬಗ್ಗೆ ಪ್ರಾಮಾಣಿಕ ಅಭಿಪ್ರಾಯ ಕೇಳ್ಕೊಳ್ಳಿ. ನಂತರ ನಿಮ್ಮ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳನ್ನ ಬರೆದುಕೊಳ್ಳಿ. ನಂತರ ದಿನವೂ ನಿಮಗೆ ಸಿಕ್ಕಿರೋ ಒಂದೊಳ್ಳೆ ವಿಷಯಗಳಿಗೆ ಧನ್ಯವಾದ ಅರ್ಪಿಸಿ. ಸ್ನೇಹಿತರೆ, ಬದಲಾವಣೆ ಅನ್ನೋದು ಬೇರೆ ಎಲ್ಲೂ ಇಲ್ಲ ಸ್ನೇಹಿತರೆ, ಅದು ನಮ್ಮ ಒಳಗಡೆಯೇ ಇರುತ್ತೆ. ನಮ್ಮ ಅಂತರಂಗವನ್ನು ನಾವು ಜಾಗೃತಗೊಳಿಸಿದಾಗ ಮಾತ್ರ ಅದು ಒಂದು ಸುಂದರ ನೆಮ್ಮದಿಯ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸೆಲ್ಫ್ ಅವೇರ್ನೆಸ್ ಸ್ವಯಂ ಜಾಗೃತಿ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
3: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
4: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
3: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
4: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
3: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
5: LIC ಹರ್ ಪಲ್ ಆಪ್ಕೆ ಸಾಥ್.
1: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಅಥವಾ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-8692-279 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಇವತ್ತು ನಾನು ಮಾತಾಡ್ತಾ ಇರುವಂತಹ ಈ ವಿಷಯ ನನಗೂ ಕೂಡ ಹೊಸದೇ, ನಿಮಗೂ ಕೂಡ ಹೊಸದೇ ಇರ್ಬೋದು ಅಂತ ಅನ್ಕೊಳ್ತೀನಿ. ಯಾಕೆಂದರೆ ನಮಗೆಲ್ಲ ಗೊತ್ತೇ ಇದೆ, ಈ ಚಿನ್ನ, ಬೆಳ್ಳಿ, ವಜ್ರ ಈ ಪದಗಳನ್ನ ಆಗಾಗ ಕೇಳ್ತಾ ಇರ್ತೀವಿ. ನಮಗೆಲ್ಲ ಗೊತ್ತಾ ಇದೆ ಚಿನ್ನದ ದರ ಏರಿಕೆ ಆಗುತ್ತೆ, ಇಳಿಕೆ ಆಗುತ್ತೆ, ಇದೆಲ್ಲದೂ ಕೂಡ ಕೇಳ್ತಾ ಇರ್ತೀವಿ. ಈ ರೀತಿ ಮೆಟಲ್ಸ್ಗಳನ್ನ ನಾವು ನೋಡ್ತೀವಿ ಅಂತಂದರೆ ಚಿನ್ನ, ಬೆಳ್ಳಿ, ಕಬ್ಬಿಣ, ತಾಮ್ರ, ಈ ರೀತಿ ಎಲ್ಲ ಬೇರೆ ಬೇರೆ ರೀತಿಯ ಮೆಟಲ್ಗಳಿರೋದನ್ನು ನೋಡ್ಬೋದಲ್ವಾ. ಸೊ ಇಂತಹವುಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ, ಮತ್ತು ಅವುಗಳನ್ನ ನಾವು ಧರಿಸೋದಕ್ಕೂ ಕೂಡ ಬಳಸೋದುಂಟು. ಆದರೆ ಈಗ ನಾವು ಚಿನ್ನವನ್ನು ತಗೊಳ್ಳೋದಕ್ಕೆ ಹೋಗ್ತೀವಿ ಅಂತಂದರೆ ಈಗಿರುವಂತಹ ರೇಟ್ ಎಲ್ಲ ನಿಮ್ಗೆ ಗೊತ್ತಾ ಇದೆ ಎಷ್ಟೊಂದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂಥೇಳಿ. ಸೊ ಈಗ ನಾವು ಚಿನ್ನವನ್ನು ತಗೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರ್ಬೋದು, ಆದರೆ ಇವತ್ತು ನಾನು ಇನ್ನೊಂದು ರೀತಿಯ ಚಿನ್ನದ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನಾವು ಧರಿಸುವಂತಹ ಚಿನ್ನ ಪ್ಯೂರಿಟಿ ಎಷ್ಟು ಮತ್ತು ಎಷ್ಟು ಕ್ವಾಲಿಟಿಯದ್ದು ಅಂತೆಲ್ಲ ನಾವು ಚೆಕ್ ಮಾಡ್ತೀವಲ್ವಾ, ಇಲ್ಲಿ ಇನ್ನೊಂದು ಚಿನ್ನ ಇದೆ, ಇದು ಫೂಲ್ಸ್ ಗೋಲ್ಡ್ ಅಂತ ಹೇಳಿ ಕರೀತಾರೆ ಇದನ್ನು. ಈ ಒಂದು ಚಿನ್ನದ ಬಗ್ಗೆ ನಿಮಗೇನಾದ್ರು ಗೊತ್ತಿದೆ ಅಂತಂದರೆ ನೀವು ಕೂಡ ನಮಗೆ ಮೆಸೇಜ್ ಮಾಡಿ. ಗೊತ್ತಿಲ್ಲದೇ ಇದ್ದರೆ ಈ ಒಂದು ಫೂಲ್ಸ್ ಗೋಲ್ಡ್ ಬಗ್ಗೆ ಹೇಳೋದಕ್ಕೆ ನಾನು ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇರೋ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ, ಈಗ ನೋಡಿ, ನಮಗೆ ನಾವು ನೇಚರಲ್ಲಿ ನೋಡ್ತೀವಿ ಅಂತಂದರೆ ಎಷ್ಟೊಂದು ಅಚ್ಚರಿಯ ವಿಚಾರಗಳಿದ್ದಾವೆ. ಅದೇ ರೀತಿಯಲ್ಲೇ ನಮಗೆ ಮೆಟಲ್ಸ್ಗಳು ಕೂಡ ಅದಿರಿನ ರೂಪದಲ್ಲಿ ಸಿಗುತ್ತೆ, ಅದನ್ನು ಗಣಿಗಾರಿಕೆ ಮಾಡಿ ತೆಗಿತೀವಿ. ಈ ಥರದ ಎಲ್ಲ ವಿಚಾರಗಳು ಇಟ್ಕೊಂಡು ಕೂಡ ನಾವು ಮಾತಾಡ್ತೀವಿ ಅಂತಂದರೆ ಈ ಗೋಲ್ಡ್ ಅನ್ನುವಂಥದ್ದು ಸಿಗೋದು ಬಹಳ ಕಷ್ಟ. ಮತ್ತು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಸೊ ನಮ್ಮ ಊರುಗಳಲ್ಲೆಲ್ಲ ಏರೋಪ್ಲೇನ್ಗಳು ಓಡಾಡ್ತಾ ಇರುತ್ತೆ. ಇದನ್ನು ನಾವು ಖನಿಜಗಳ ಹುಡುಕಾಟಕ್ಕೆ ಬಳಕೆ ಮಾಡ್ತಾ ಇರೋದು, ಸ್ಕ್ಯಾನ್ ಮಾಡ್ತಾ ಇರೋದು ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಈ ಥರ ನಾವು ಖನಿಜವನ್ನು ಪಡ್ಕೊಳ್ಳೋದಕ್ಕೆ ಸುಮಾರು ಟೈಮ್ ಬೇಕಾಗತ್ತೆ, ಹಾಗೆ ಅದಕ್ಕೆ ಬೇಕಾದಂತೆ ಗಣಿಗಾರಿಕೆಯನ್ನು ಮಾಡಬೇಕಾಗತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಇದರಲ್ಲಿ ನೈಸರ್ಗಿಕವಾಗಿ ದೊರೆಯುವಂತಹ ಬೇರೆ ಬೇರೆ ಮೆಟಲ್ಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅಂತಹದ್ರಲ್ಲಿ ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ಫೂಲ್ಸ್ ಗೋಲ್ಡ್ನ ಬಗ್ಗೆ. ಇದು ನಿಸರ್ಗದಲ್ಲಿ ದೊರೆಯುವಂತಹ ಒಂದು ಐರನ್ ಡ್ರೈ ಸಲ್ಫೈಡ್ ಎನ್ನುವಂತಹ ಖನಿಜಕ್ಕೆ ಫೂಲ್ಸ್ ಗೋಲ್ಡ್ ಅಂತ ಹೇಳಿ ಕರೆಯುವಂಥದ್ದು. ಈ ಏನು ಖನಿಜ ಇರುತ್ತೆ, ಐರನ್ ಫೈರೇಟ್ಸ್ ಎನ್ನುವಂತಹ ಹೆಸರಿನಿಂದ ಕೂಡ ಕರೀತಾರೆ. ಹಿತ್ತಾಳೆಯನ್ನು ಹೋಲುವಂತಹ ಹಳದಿ ಬಣ್ಣದ ಈ ಖನಿಜ ತುಂಬಾ ಶೈನಿಂಗನ್ನು ಹೊಂದಿರುತ್ತೆ, ಅದರಿಂದ ಅದನ್ನು ಚಿನ್ನ ಅಂಥೇಳಿ ಭ್ರಮಿಸೋದು ಕೂಡ ಇರುವಂಥದ್ದು. ಈ ಕಾರಣದಿಂದ ಈ ಖನಿಜಕ್ಕೆ ಫೂಲ್ಸ್ ಗೋಲ್ಡ್ ಎನ್ನುವಂತಹ ಅಡ್ಡ ಹೆಸರಿದೆ. ಸೊ ಈ ಖನಿಜವನ್ನು ಉಕ್ಕಿನಿಂದ ಹೊಡೆದ್ರೆ ಅದು ಕಿಡಿಕಾರುತ್ತೆ, ಅದರಿಂದ ಅದಕ್ಕೆ ಫೈರೇಟ್ಸ್ ಎನ್ನುವಂತಹ ಹೆಸರು ಬಂದಿರುವಂಥದ್ದು. ಹಾಗಾದರೆ ಇತಿಹಾಸದ ಪೂರ್ವಕಾಲದ ಹೂಳು ಭೂಮಿಗಳಲ್ಲಿ ಫೈರೇಟ್ಸ್ನ ಗುರುತುಗಳು ಹೆಚ್ಚಾಗಿ ಪತ್ತೆ ಆಗಿದ್ದಾವೆ. ಅದರಿಂದ ಪ್ರಾಚೀನದಲ್ಲಿ ನಾವು ನೋಡ್ತೀವಿ ಅಂತಂದರೆ ಮನುಷ್ಯರು ಇದನ್ನು ಬೆಂಕಿ ಹತ್ತಿಸೋದಕ್ಕೋಸ್ಕರನೇ ಬಳಕೆ ಮಾಡ್ತಾ ಇದ್ರು ಅಂತ ಅನಿಸುತ್ತೆ. ಸೊ ಶುದ್ಧ ಪೈರೇಟ್ಸ್ಗಳು ಶೇಕಡ 46.67% ಕಬ್ಬಿಣ ಮತ್ತು ಶೇಕಡ 53.33% ಗಂಧಕವನ್ನು ಒಳಗೊಂಡಿರುತ್ತೆ. ನಾರ್ವೆ, ಇಟಲಿ, ಜಪಾನ್, ಕೆನಡಾ, ಪೋರ್ಚುಗಲ್ ಮತ್ತು ಜೆಕೋಸ್ಲೋವಾಕಿಯಾ ಈ ದೇಶಗಳಲ್ಲಿ ಪೈರೇಟ್ಸ್ ಖನಿಜದ ನಿಕ್ಷೇಪಗಳು ಅಧಿಕ ಪ್ರಮಾಣದಲ್ಲಿ ಇರ್ತವೆ. ಈ ಖನಿಜದಲ್ಲಿ ಗಂಧಕಾಂಶ ಎಷ್ಟು ಹೆಚ್ಚಾಗಿರುತ್ತಂತೆ ಅಂದರೆ ಅದು ತನಗೆ ತಾನೇ ಉರಿಯುವಷ್ಟು ಹೆಚ್ಚಾಗಿರುತ್ತೆ. ಕಬ್ಬಿಣಕ್ಕಾಗಿ ಇನ್ನೂ ಹೆಚ್ಚು ಉತ್ತಮ ಮೂಲಗಳಿರೋದ್ರಿಂದ ಅದನ್ನು ಕಬ್ಬಿಣದ ಅದಿರಾಗಿ ಬಳಸ್ತಾ ಇಲ್ಲ. ಸೊ ನೋಡಿ, ಯಾವುದೇ ಒಂದು ಮೆಟಲ್ನ ಪಾರ್ಟಿಕಲ್ ಸಿಕ್ಕರೂ ಕೂಡ ಅದನ್ನು ನಾವು ಬಳಕೆ ಮಾಡಬೇಕು ಅಂತ ಹೇಳಿ ಯೋಚಿಸ್ತೀವಿ. ಸೊ ಈ ಥರ ಇರೋದ್ರಿಂದ ಇದನ್ನು ಬಳಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ಒಂದು ಫೂಲ್ಸ್ ಗೋಲ್ಡ್ ಅಂದರೆ ಯಾವುದು ಅಂತ ಹೇಳಿ ಗೊತ್ತಾಗಿದೆ ಅಲ್ವಾ? ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ನಾನು ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ನಿಮಗೇನಾದರೂ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಿದೆ ಅಂತಂದರೆ ನೀವು ಕೂಡ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆಗೆ 9686092679 ಈ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ, ನಾವು ಕೂಡ ಅದನ್ನು ಓದ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮುರಿದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್. ರೈಟ್
1: ರೈಟ್
0: ಜೂಟ್
1: ಜೂಟ್.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವು ಯಾಕೆ ಹೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾನಿ ಕನ್ನಡ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಆಗಲೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಹೇಳಿದೆ. ಏನಪ್ಪ ಅಂತಂದರೆ ಅದು ಒಂದು ಫೂಲ್ಸ್ ಗೋಲ್ಡ್ ಅಂಥೇಳಿ, ಅದು ಒಂದು ಖನಿಜ. ಸೊ ಅದನ್ನು ನಾವು ನಮ್ಮ ಭೂಮಿಯ ಆಳದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ಇವತ್ತು ಇನ್ನೊಂದು ಭೂಮಿಯ ವಿಸ್ಮಯನ ಹೇಳಬೇಕು ಅಂತಂದರೆ ತುಂಬಾ ಖುಷಿಯಾಗುತ್ತೆ ಈ ಒಂದು ವಿಚಾರವನ್ನು ಹೇಳಬೇಕು ಅಂತಂದರೆ. ಯಾಕೆಂದರೆ ನಾವು ಇಷ್ಟೊಂದು ಅಚ್ಚರಿಗಳನ್ನ ಹೊಂದಿರುವಂತಹ ಪ್ರಕೃತಿಯ ಜೊತೆಗೆ ನಾವು ಬದುಕ್ತಾ ಇದ್ದೀವಿ ಅಂಥೇಳಿ. ಯಾಕಪ್ಪ ಅಂದರೆ ಇವತ್ತು ನಾನು ಹೇಳೋಕ್ಕೆ ಹೊರಟಿರುವಂತಹ ಈ ಒಂದು ವಿಷಯ, ನಮಗೆಲ್ಲ ಗೊತ್ತೇ ಇದೆ, ಸೂರ್ಯಕಾಂತಿ ಹೂಗಳು ಸೂರ್ಯನ ಬೆಳಕು ಯಾವ ಕಡೆ ಬೀಳುತ್ತೆ ಆ ಕಡೆಗೆ ತಿರುಗುತ್ತೆ ಅನ್ನೋದನ್ನು ನಮಗೆಲ್ಲ ಗೊತ್ತೇ ಇದೆ, ಮತ್ತು ನೀವು ಕೂಡ ನೋಡಿರ್ತೀರ ಕಣ್ಣಾರೆ. ಆ್ಯಂಡ್ ಅದೇ ಥರನೇ ಈಗ ಗಿಡದ ಎಲೆಗಳು ಕೂಡ ಉತ್ತರ ಮತ್ತು ದಕ್ಷಿಣ ಮುಖವಾಗಿ ಇರ್ತವೆ ಅಂತಲೇ ಹೇಳ್ಬೋದು. ಯಾವ ರೀತಿ ಯಾವ ಗಿಡಗಳು ಅಂಥೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ನಾವೇ ತಯಾರು ಮಾಡಿರುವಂತಹ ಕಾಂಪಸ್ಗಳನ್ನು ನಾವು ನೋಡ್ತೀವಿ ಅಂತಂದರೆ, ಅಥವಾ ಮ್ಯಾಗ್ನೆಟಿಕ್ ಕಾಂಪಸ್ಗಳನ್ನು ನಾವು ನೋಡ್ತೀವಿ ಅಂತಂದರೆ, ಅದು ಉತ್ತರ ಮುಖಿಯಲ್ಲಿ ಮುಳ್ಳು ಯಾವಾಗಲೂ ಕೂಡ ಉತ್ತರ ದಕ್ಷಿಣವನ್ನೇ ಸೂಚಿಸ್ತಾ ಇರ್ತವೆ. ಅದೇ ರೀತಿಯಲ್ಲೇ ಒಂದು ಗಿಡ ಕೂಡ ಉತ್ತರ ದಕ್ಷಿಣವನ್ನು ಸೂಚಿಸುತ್ತೆ ಅಂದರೆ ನಮಗೆ ಆಶ್ಚರ್ಯ ಆಗೇ ಆಗುತ್ತೆ ಅಲ್ವಾ? ಹೌದು, ಇವತ್ತು ಈ ಒಂದು ಗಿಡವೊಂದರ ಎಲೆಗಳು ಯಾವಾಗಲೂ ಕೂಡ ಉತ್ತರ ದಕ್ಷಿಣವನ್ನು ಸೂಚಿಸ್ತಾ ಇರ್ತವೆ. ಆ ಗಿಡ ಯಾವುದು ಅಂತ ನೀವು ಕೇಳ್ತಾ ಇದ್ರೆ ಅದನ್ನು ನಾವು ಕಾಂಪಸ್ ಗಿಡ ಅಂತಲೇ ಕರಿಬಹುದು. ಈ ಗಿಡ ಮೂಲಿಕೆಯ ಜಾತಿಗೆ ಸೇರಿದಂತಹ ಒಂದು ಕಳೆ ಗಿಡ ಆಗಿರುತ್ತೆ. ಇದು ಕೆಳಗಿನ ಎಲೆಗಳನ್ನು ಉತ್ತರ ದಕ್ಷಿಣ ದಿಕ್ಕಿನಲ್ಲೇ ತಿರುಗಿಸ್ಕೊಂಡಿರುತ್ತೆ. ವಾಸ್ತವವಾಗಿ ಇದು ಬೆಳಕು ಅಥವಾ ಫೋಟೋಟ್ರಾಪಿಸಂಗೆ ಗಿಡದ ಬೆಳವಣಿಗೆಯಲ್ಲಿ ಕಂಡುಬರುವಂತಹ ಒಂದು ಪ್ರತಿಕ್ರಿಯೆ ಆಗಿರುತ್ತೆ. ಈ ಗಿಡದ ಎಲೆಗಳು ಈ ರೀತಿ ಉತ್ತರ ದಕ್ಷಿಣದತ್ತ ತಿರುಗಿಕೊಳ್ಳೋದ್ರಿಂದ ಬೆಳಗ್ಗೆ ಹೊತ್ತು ಮತ್ತೆ ಮಧ್ಯಾಹ್ನದ ಮೇಲೆ ಆ ಗಿಡಕ್ಕೆ ಸೂರ್ಯನ ಬೆಳಕು ಪೂರ್ಣವಾಗಿ ದೊರಕುತ್ತೆ. ಬೆಳಕು ಪೂರ್ಣವಾಗಿ ದೊರಕೋದ್ರಷ್ಟೇ ಅಲ್ಲದೆ ಮಧ್ಯಾಹ್ನದ ಬಿಸಿಲಿನ ತೀವ್ರತೆಯಿಂದ ಇದು ಗಿಡವನ್ನ ಕಾಪಾಡಿಕೊಳ್ಳುತ್ತೆ. ಮತ್ತೆ ಕಾಂಪಸ್ ಗಿಡವನ್ನ ಪೈಲಟ್ ವೀಡ್ ಅಂತ ಕೂಡ ಕರೆಯಲಾಗುತ್ತೆ. ಇದು ಸಿಲಿಫಿಯಂ ಲೆಸಿನಿಯಾಟಮ್ ಎನ್ನುವಂತಹ ಸಸ್ಯ ಕುಟುಂಬಕ್ಕೆ ಸೇರಿರುವಂತಹ ಗಿಡ ಆಗಿರೋದ್ರಿಂದ ಈ ಗಿಡ 3.5 ಮೀಟರ್ಗಳ ಎತ್ತರದವರೆಗೆ ಬೆಳೆಯುತ್ತೆ. ಈ ಗಿಡದಲ್ಲಿ ಹಳದಿ ಬಣ್ಣದ ಹೂಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಮೆರಿಕದ ಮಧ್ಯಭಾಗದಲ್ಲಿ ಮತ್ತೆ ಪಶ್ಚಿಮ ಭಾಗದಲ್ಲಿ ಈ ಗಿಡಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ನೋಡಿ, ನಮ್ಮ ಭೂಮಿಯ ಮೇಲೆ ಎಷ್ಟೊಂದು ಅಚ್ಚರಿಗಳು ನಡೆಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ? ಎಷ್ಟೊಂದು ಗಿಡಗಳು ಹಾಗೆ ಅದರ ವಿಶಿಷ್ಟತೆಗಳನ್ನ ನಾವು ನೋಡ್ತೀವಿ ಅಂತಂದ್ರೆ ಅವುಗಳು ಪರಿಸರಕ್ಕೆ ಪೂರಕವಾಗಿ ಎಷ್ಟು ಕೆಲಸ ಮಾಡುತ್ತೆ ಮತ್ತೆ ತನಗೆ ಬೇಕಾದಂಥದ್ದನ್ನ ಹೇಗೆ ಪರಿಸರದಿಂದ ಅಥವಾ ಪ್ರಕೃತಿಯಿಂದ ಪಡ್ಕೊಳ್ಳುತ್ತೆ ಅಂತೇಳಿ. ಸೊ ಹಾಗಾದ್ರೆ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಾನು ಕೂಡ ನಿಮಗೋಸ್ಕರ ಹೇಳೋದಕ್ಕೆ ಬರ್ತಾ ಇರ್ತೀನಿ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮಗೆ ತಿಳಿದಂತಹ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ನಿಮಗೆ ತಿಳಿದಿರುವಂತಹ ವಿಷಯಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಬಾ. ಇಷ್ಟದಂಗ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೀ, ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
5: ನಂದಿನಿ. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನೂ ವೆರೈಟಿ

0: ಬಳಿಕ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ಶುಭ ಸಂಜೆ. ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಮಯ 6:30 ಆಗಿದೆ, ಹಾಗೆ ಈಗ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಕೂಡ ಶುರು ಆಗಿದೆ. ಆಫ್ ಕೋರ್ಸ್ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ಮಾತಾಡೋದು ಏನು ಅಂತ ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ಆಯ್ತಾ? ಸೊ ನನ್ನ ಕಣ್ಣಿಗೆ ಒಂದು ರೆಸ್ಟೋರೆಂಟ್ ಕಾಣ್ತು. ಆ ರೆಸ್ಟೋರೆಂಟ್ ನ ಹೆಸರು ತುಂಬಾನೇ ವಿಶೇಷವಾಗಿದೆ. ಏನಪ್ಪಾ ಅಂದ್ರೆ ಡಾಕ್ಟರ್ಸ್ ಕೆಫೆ ಅಂಡ್ ರೆಸ್ಟೋರೆಂಟ್. ನಾನು ಅನ್ಕೊಂಡೆ, ಅರೆ ಇಲ್ಲಿ ಮೋಸ್ಟ್ಲಿ ಡಾಕ್ಟರ್ಸ್ ಮಾತ್ರ ಬಂದು ಕಾಫಿ ಟೀ ಕುಡಿಬೇಕೇನೋ, ಕಾಮನ್ ಪೀಪಲ್ಗೆ ಇಲ್ಲಿ ಅಲೋ ಇಲ್ವನೋ ಅಂತ. ಆದರೂ ನಾನು ಅಲ್ಲಿಗೆ ವಿಸಿಟ್ ಮಾಡಿದೆ, ಸೊ ಕಾಫಿ ಕುಡಿಬೇಕು ಅಂತ ಹೋದೆ. ಅಲ್ಲಿಗೆ ಹೋದಾಗ ನನಗೊಬ್ರು ಇಂಟ್ರೆಸ್ಟಿಂಗ್ ಡಾಕ್ಟರ್ ಕಮ್ ಬಿಸ್ನೆಸ್ ಮ್ಯಾನ್ ಸಿಕ್ಕಿದ್ರು, ಅವರೇನೆ ಮಿಸ್ಟರ್ ಮಾಧವ್ ಸಾಹು. ಹಾಗಿದ್ರೆ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ ಕೆಫೆ ಅಂಡ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡೋಣವಾ? ಸೊ ಮಿಸ್ಟರ್ ಮಾಧವ್ ಸಾಹು ಅವರೇ, ನಮಸ್ತೆ.
2: ನಮಸ್ತೆ ಮ್ಯಾಮ್.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು ಮ್ಯಾಮ್.
0: ಓಕೆ, ಮಾಧವ್ ಸರ್ ಹೇಗಿದ್ದೀರಾ?
2: ಆರಾಮ.
0: ಆರಾಮಿದ್ದೀರಾ? ಆ್ಯಂಡ್ ಕಾಫಿ ಟೀ ಆಯ್ತಾ?
2: ಎಸ್, ಆಯಿತು ಮ್ಯಾಮ್.
0: ಆಯಿತು. ಓಕೆ, ನನಗೆ ಮೊದಲನೇದಾಗಿ ಡಾಕ್ಟರ್ ಮಾಧವ್ ಸಾಹೋರ ಪರಿಚಯ ಆಗ್ಬೋದಾ ಸರ್? ನಿಮ್ಮ ಹೆಸರಲ್ಲಿ ಡಾಕ್ಟರ್ ಇದೆ, ಬಟ್ ಡಾಕ್ಟರ್ ಒಬ್ಬರು ಬಿಸ್ನೆಸ್ ಮ್ಯಾನ್ ಆದ ಸ್ಟೋರಿಯನ್ನು ನಮಗೆ ತಿಳಿಸ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
2: ನಾನು ಹುಟ್ಟಿರೋದು ಆ್ಯಕ್ಚುಲಿ ಛತ್ತೀಸ್ಗಢಲ್ಲಿ ಮ್ಯಾಮ್. ಛತ್ತೀಸ್ಗಢ ನಮ್ಮ ಸ್ಟೇಟ್, ಪ್ರಾಪರ್ಲಿ ಐ ಆಮ್ ಫ್ರಮ್ ಛತ್ತೀಸ್ಗಢ. ಆಯಿತಾ? ಇಲ್ಲಿ ನಾನು ಬಂದಿರೋದು 2008 ಮ್ಯಾಮ್. ಅಂದರೆ BMS ಓದೋಣ ಅಂತ ಬಂದಿದ್ದೆ ಮ್ಯಾಮ್. ಇಲ್ಲೇ BMS ಮಾಚೇನಹಳ್ಳಿ ಕಾಲೇಜಲ್ಲಿ ಓದಿರೋದು. ಇಲ್ಲೇ BMS ಮಾಡಿ ಇಲ್ಲೇ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ರೆಸಿಡೆಂಟ್ ಡಾಕ್ಟರ್ ಅಂತ ಕೆಲಸ ಮಾಡಿ ಮ್ಯಾಮ್. ಆಮೇಲೆ ಈಗ ನಂದೇ ಸ್ವಂತ ಕ್ಲಿನಿಕ್ ಒಂದು ನಡೆಸ್ತಾ ಇದ್ದೀನಿ. ದಟ್ ಈಸ್ ಇನ್ ಊರ್ಗಡೂರ್, ಸೂರೆಬೆಲ್, ಶಿವಮೊಗ್ಗದಲ್ಲಿ ನಡೆಸ್ತಾ ಇದ್ದೀನಿ ಮೇಡಮ್. ಡಾಕ್ಟರ್ ಆದಮೇಲೆ ಮ್ಯಾಮ್, ಈಗ ಡಾಕ್ಟರ್ ನನಗೆ ಒಂದು ಪ್ಯಾಸನ್ ಇತ್ತು, ಒಂದು ಹೋಟೆಲ್ ಮಾಡಬೇಕು ಅಂತ. ಆಯಿತಾ? ಅಂದರೆ ನಮ್ಮ ನಾರ್ತ್ ಇಂಡಿಯಾ ಟೇಸ್ಟ್ ಏನಿದೆ ಔಟ್ಸೈಡಿಂದ, ನಾವು ಆ್ಯಕ್ಚುಲಿ ನಾನು ಛತ್ತೀಸ್ಗಢಿಂದ ಬಂದಿರೋದು, ಮತ್ತು ನಾನು ತುಂಬ ಫುಡಿ ಮ್ಯಾಮ್. ಎಲ್ಲ ಕಡೆ ಹೋಗಿ ಹೋದರೆ ಫುಡ್ ಎಲ್ಲ ತುಂಬ ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ. ಆಯಿತಾ? ಅಲ್ಲಿ ಏನು ಚೆನ್ನಾಗಿರುತ್ತೆ, ಈಗ ಬೆಂಗಳೂರು ಹೋದರೆ ವಿ ಸ್ಟ್ರೀಟ್, ವಿ ಪುರಂ ಎಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ. ಬೇರೆ ಬೇರೆ ಕಡೆ ವಿದ್ಯಾರ್ಥಿ ಭವನ ಬೆಂಗಳೂರಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಅದೇ ನನ್ನಲ್ಲಿ ಆ ಥರ ಫುಡ್ ನಾನು ಬೇರೆ ಬೇರೆ ಕಡೆ ಡೆಲ್ಲಿಯಲ್ಲಿ ತಿಂದಿರೋದು, ರಾಜಸ್ಥಾನದಲ್ಲಿ ತಿಂದಿರೋದು ಎಲ್ಲ ಒಂದು ಕಡೆ ಕೊಡೋಣ ಅಂತ ನನ್ನ ಕಾನ್ಸೆಪ್ಟ್ ಮ್ಯಾಮ್. ಅದಕ್ಕೋಸ್ಕರ ಡಾಕ್ಟರ್ಸ್ ಕೆಫೆ ಅಂತ. ಡಾಕ್ಟರ್ಸ್ ಕೆಫೆ ಅಂದರೆ ಹೆಸರು ಹೇಗೆ ಬಂತ ಅಂದರೆ ಮ್ಯಾಮ್, ನಾವು ಬೋತ್, ನನ್ನ ವೈಫ್ ಕೂಡ ಡಾಕ್ಟರು. ಆಯಿತಾ? ವಿ ಬೋತ್ ಕಪಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಆಯಿತಾ ನಾವು ಡಾಕ್ಟರ್ಸ್ ಕೆಫೆ ಅಂತ ಇಟ್ಟಿರೋದು ಮೇಡಮ್. ಕೆಲವ್ರು ಈಗ ಬಂದು ಕಸ್ಟಮರು ನಮಗೆ ಕೇಳ್ತಾರೆ, ಈ ಡಾಕ್ಟರ್ಸ್ ಕೆಫೆ ಅಂದರೆ ಡಾಕ್ಟರ್ಸಿಗೆ ಮಾತ್ರನಾ ಅಂತ. ಆ ಥರ ಅಲ್ಲ ಮೇಡಮ್, ಡಾಕ್ಟರ್ಸ್ ಕೆಫೆ ಡಾಕ್ಟರ್ ಕಪಲ್ ಮಾಡಿರೋದ್ರಿಂದ ಡಾಕ್ಟರ್ಸ್ ಕೆಫೆ ಅಂತ ಇಟ್ಟಿರೋದು ಮೇಡಮ್. ಬಟ್ ಎಲ್ಲರಿಗೂ ನಾವು ಇದು ಮಾಡ್ತೀವಿ ಮೇಡಮ್.
0: ಸೂಪರ್. ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಒಂದು ಡಾಕ್ಟರ್ಸ್ ಕೆಫೆಯ ಓನರ್ ಆಗಿರುವಂತಹ ಮಾಧವ್ ಸರ್ ಹೇಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಜೊತೆಗೆ ಈ ಒಂದು MP ಡಾಕ್ಟರ್ಸ್ ಕೆಫೆ ರೆಸ್ಟೋರೆಂಟ್ ಅಂತ ಯಾಕೆ ಹೆಸರು ಬಂತು ಅಂತ ಹೇಳ್ತಿದ್ರು ಸರ್. ನೀವು ಹೇಳಿದ್ರೆ ನಿಮ್ಮ ವೈಫ್ ಕೂಡ ಡಾಕ್ಟರ್ ಅಂತ, ಅವ್ರ ಹೆಸರು ಹೇಳ್ಬೋದಾ?
2: ಡಾಕ್ಟರ್ ಪ್ರಿಯಾಂಕಾ ಅಂತ ಮ್ಯಾಮ್.
0: ಪ್ರಿಯಾಂಕಾ. ಸೊ ಪ್ರಿಯಾಂಕಾ ಹಾಗೆ ಮಾಧವ್ ಅವರು ಇಬ್ರು ಸೇರಿಕೊಂಡು ಈ ಒಂದು ರೆಸ್ಟೋರೆಂಟ್ನ ಪ್ರಾರಂಭ ಮಾಡಿದ್ದೀರಾ ಸರ್. ನೀವು ಡಾಕ್ಟರ್ ಪ್ರೊಫೆಷನ್ನ ಬಿಟ್ಬಿಟ್ಟಿದ್ದೀರಾ ಅಥವಾ ಹೇಗೆ?
2: ಇಲ್ಲ ಮೇಡಮ್, ಡಾಕ್ಟರ್ಸ್ ಪ್ರೊಫೆಷನಲ್ಲಿ ಇದ್ದೀನಿ ಮೇಡಮ್. ನಾನು ಮಾರ್ನಿಂಗ್ ಈವ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಮೇಡಮ್. ನಮ್ಮ ವೈಫ್ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಇದು ಒಂದು ಸೆಪ್ರೇಟ್ ಒಂದು ಇರಲಿ, ಒಂದು ಪ್ಯಾಷನ್ಗೋಸ್ಕರ ಮಾಡಿದ್ದೀವಿ ಸರ್ ಮ್ಯಾಮ್. ಯಾರಿಗೂ ನಾವು ಕಾಂಪಿಟೇಷನ್ ಕೊಡಬೇಕು ಅಂತ ಮಾಡಿಲ್ಲ. ಆಯಿತಾ? ನಮ್ಮ ಕಡೆ ಅದೇ ನಾರ್ತ್ ಇಂಡಿಯಾ ಫುಡ್ ಮತ್ತು ಡಿಫ್ರೆಂಟ್ ಟೈಪ್ ಫುಡ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡೋಣ, ಇಲ್ಲೇ ಕೊಡೋಣ ಅಂತ ಮಾಡಿದ್ದೀವಿ ಮೇಡಮ್.
0: ಈಗ ಎರಡು ಕಡೆ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ? ಓಕೆ ಆಗುತ್ತಾ? ಅಲ್ಲಿ ಪೇಷಂಟ್ಸ್ ಗಳನ್ನ ನೋಡಬೇಕು, ಇಲ್ಲಿ ಬರೋ ಕಸ್ಟಮರ್ಸ್ ನ ಅಟೆಂಡ್ ಮಾಡಬೇಕು, ಹೇಗೆ ಸರ್?
2: ಹಾ ಮ್ಯಾಮ್, ಅದಕ್ಕೋಸ್ಕರ ನಮ್ಮ ಟೀಮ್ ಇದೆ ಮ್ಯಾಮ್. ಇಲ್ಲಿ ಮ್ಯಾನೇಜರ್ ಮತ್ತೆ ಅಕೌಂಟೆಂಟ್ ಮತ್ತೆ ನಮ್ಮ ಸ್ಟಿವರ್ಡ್ ನಮ್ಮ ಸೇಫ್ ಅದರ ಟೀಮ್ ಇದೆ ಮ್ಯಾಮ್. ಟೀಮ್ ಆಗಿ ಕೆಲಸ ಮಾಡ್ತಾರೆ ಅವರು. ನನಗೆ ಅಷ್ಟೊಂದು ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಆಗೋಕ್ಕೆ ಏನು ಬಿಡಲ್ಲ ಮೇಡಮ್. ನಾನು ಆ್ಯಕ್ಚುಲಿ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ತೀನಿ ನಮ್ಮ ಕ್ಲಿನಿಕಲ್ಲಿ. ಇದನ್ನು ಪಾರ್ಟ್ ಟೈಮ್ ನಾನು ಬರ್ತಿರ್ತೀನಿ, ಆಯಿತಾ, ಏನಿದೆ ಮೀಟಿಂಗು ತೊಗೊತಾ ಇರ್ತೀನಿ, ಅವ್ರ ಜೊತೆಗೆ ಮಿಂಗಲ್ ಆಗ್ತಿರ್ತೀನಿ, ಅವ್ರದ್ದು ಏನಿದೆ ಪ್ರಾಬ್ಲಮ್ಸ್ ಎಲ್ಲ ಕೇಳ್ತಿರ್ತೀನಿ, ಕಸ್ಟಮರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಕೇಳ್ತಿರ್ತೀನಿ. ಐಟಮ್ಸ್ ಎಲ್ಲ ನಮ್ಮ ಪರ್ಚೇಸ್ ಎಲ್ಲ ಮಾಡಬೇಕು ಮತ್ತು ಏನಾದರೂ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಅದಕ್ಕೆ ಮ್ಯಾನೇಜರ್ ಎಲ್ಲ ಇದ್ದಾರೆ ಮೇಡಮ್. ಅವರು ಡಿಸೈಡ್ ಮಾಡಿ ನನಗೆ ಹೇಳಿದರೆ ನಾನು ಫೋನ್ ಮುಖಾಂತರ ನಾವು ಇದು ಮಾಡ್ತೀವಿ ಮೇಡಮ್.
0: ಸೂಪರ್ ಮಾಧವ್ ಸರ್, ಈಗ ನನಗೆ ಈ ಡಾಕ್ಟರ್ಸ್ ಕೆಫೆ ಅಂಡ್ ರೆಸ್ಟೋರೆಂಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಈ ಒಂದು ರೆಸ್ಟೋರೆಂಟ್ ಪ್ರಾರಂಭ ಆಗಿ ಎಷ್ಟು ಟೈಮ್ ಆಯಿತು ಸರ್?
2: ನಮ್ಮ May 17, 2024 ಸ್ಟಾರ್ಟ್ ಮಾಡಿದ್ವಿ ಮೇಡಮ್.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಡಾಕ್ಟರ್ ಜೊತೆಗೆ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ಮಿಸ್ಟರ್ ಮಾಧವ್ ಸಾಹು ಅವರು ನಮ್ಮ ಜೊತೆ ಅವರ ಬಿಸ್ನೆಸ್ ಜರ್ನಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಈ ಒಂದು ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಎಂಪಿ ಡಾಕ್ಟರ್ಸ್ ಕೆಫೆ ಅಂಡ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದರ ಓನರ್ ಆಗಿರುವಂತಹ ಮಿಸ್ಟರ್ ಮಾಧವ್ ಸಾಹು ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಇವ್ರು ಹೇಳ್ದ ಹಾಗೇನೆ ಛತ್ತೀಸ್ಗಢ ಇಂದ ನಮ್ಮ ಶಿವಮೊಗ್ಗಕ್ಕೆ ಬಂದು ಡಾಕ್ಟರ್ ಆಗಿ ಹಾಗೆ ಈಗ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದಾರೆ. ಸೊ ಇವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರ್ಸೋಣವಾ. ಡಾಕ್ಟರ್ ಮಾಧವ್ ಅವರೇ, ಈಗ ನಿಮ್ಮ ಈ ಒಂದು ಎಂಪಿ ಡಾಕ್ಟರ್ಸ್ ಕೆಫೆ ಅಂಡ್ ರೆಸ್ಟೋರೆಂಟ್ ಹೇಗ್ ನಡೀತಾ ಇದೆ, ಈ ಬಿಸ್ನೆಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ?
3: ಪರವಾಗಿಲ್ಲ, ಚೆನ್ನಾಗಿದೆ ಮೇಡಮ್. ಆಯ್ತಾ, ಕಸ್ಟಮರು ಚೆನ್ನಾಗಿ ಲೈಕ್ ಮಾಡ್ತಾರೆ ಮೇಡಮ್. ಆಯ್ತಾ, ಸುಮಾರು ಜನ ಕೇಳ್ತಿರ್ತಾರೆ ಈಗ ಡಾಕ್ಟರ್ಸ್ ಆಗಿ ಈ ಪ್ರೊಫೆಷನಿಗೆ ಹೇಗೆ ಬಂದಿದ್ದೀರಾ, ಇದು ತುಂಬ ಕಷ್ಟ ಫೀಲ್ಡು. ಆಯ್ತಾ, ಆಮೇಲೆ ಕೆಲವರು ನಮಗೆ ಚಾಲೆಂಜು ಮಾಡಿದರು, ಈಗ ಆ್ಯಸ್ ಎ ಡಾಕ್ಟರ್ ನೀವು ಈ ಫೀಲ್ಡ್ನ ನೀವು ನಡೆಸೋದು ತುಂಬ ಕಷ್ಟ, ನೀವು ಮಾಡೋಕ್ಕೆ ಆಗಲ್ಲ. ಆಮೇಲೆ ನಾನು ಕೂಡ ತುಂಬ ಸರ್ಚ್ ಮಾಡಿದ್ದೀನಿ ಮೇಡಮ್. ಆಯಿತಾ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಅಲ್ಲಿ ಏನಿರುತ್ತೆ, ಒಂದು 10 ರೆಸ್ಟೋರೆಂಟು ಓಪನ್ ಆಗಿ ಒಂದು 6 ಮಂತಲ್ಲಿ ಒಂದು 7 to 8 ರೆಸ್ಟೋರೆಂಟ್ ಕ್ಲೋಸ್ ಆಗುತ್ತೆ ಮೇಡಮ್. ನಾನು ರೆಸ್ಟೋರೆಂಟ್ ಓಪನ್ ಮಾಡಿದ್ನಲ್ಲ ಮೇಡಮ್, ಆವಾಗ ನಾನು ಕೂಡ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸುಮಾರು ರೆಸ್ಟೋರೆಂಟು ನಾನು ಮಾಡಿದ್ಮೇಲೆ ಕೂಡ ರೆಡಿಯಾಗಿರೋದು, ಅಂದರೆ ನಡೆಸ್ತಾ ಇರೋದು ತುಂಬ ಕ್ಲೋಸ್ ಆಗಿದೆ ಮೇಡಮ್. ಬಟ್ ಈಗ ನಾನು ಪ್ಯಾಸನ್ನಿಂದ ಮಾಡ್ತಾ ಇದ್ದೀನಿ ಮೇಡಮ್. ನಾನು ಸ್ವಲ್ಪ ರೀಸನೇಬಲಲ್ಲಿ ಕೊಡೋಣ, ಮತ್ತು ಕ್ವಾಲಿಟಿ ಫುಡ್ ಕೊಡೋಣ ಜನನಿಗೆ ಅಂತ ನಡೆಸ್ತಾ ಇದ್ದೀನಿ ಮೇಡಮ್.
4: ಓಕೆ, ಸೂಪರ್ ಸರ್. ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ, ಅಂಡ್ ಮೋರೆವರ್ ನೀವು ಡಾಕ್ಟರ್ ಆಗಿರೋದ್ರಿಂದ ಕೂಡ ಜನರ ಹೆಲ್ತ್ ಬಗ್ಗೆ ಕೂಡ ನಿಮಗೆ ಕನ್ಸರ್ನ್ ಇರುತ್ತೆ. ಸೊ ಯಾವ ಫುಡ್ನ ಜನ ತಿಂದರೆ ಹೆಲ್ತಿಯಾಗಿರ್ತಾರೆ, ಅಥವಾ ತುಂಬ ಇಂಗ್ರೀಡಿಯೆಂಟಲ್ಲಿ ಈಗ ಕೆಮಿಕಲ್ಸ್ ಹೆಚ್ಚಾಗಿ ಮಿಕ್ಸ್ ಮಾಡಿದ್ರೆ ಜನದ ಹೆಲ್ತ್ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ ಅಂತ ಆ್ಯಸ್ ಎ ಡಾಕ್ಟರ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಮೋರೆವರ್ ಈ ಒಂದು ಎಂಪಿ ಡಾಕ್ಟರ್ಸ್ ಕೆಫೆ ಅಂಡ್ ರೆಸ್ಟೋರೆಂಟಲ್ಲಿ ಏನೆಲ್ಲ ಫುಡ್ ಸಿಗುತ್ತೆ ಸರ್? ಯಾಕಂದರೆ ಜನಕ್ಕೆ ರೆಸ್ಟೋರೆಂಟ್ ಅಂದರೆ ಮೇಯ್ನಾಗಿ ಅವ್ರ ಕಣ್ಮುಂದೆ ಬರುವಂಥದ್ದು ಫುಡ್ಡು. ಸೊ ಇಲ್ಲಿ ಯಾವ ರೀತಿಯ ಫುಡ್ಗಳು ಸಿಗುತ್ತೆ ಅದರ ಬಗ್ಗೆ ಹೇಳಿ ಸರ್.
3: ಆ್ಯಕ್ಚುಲಿ ಡಾಕ್ಟರ್ಸ್ ಕೆಫೆ ಅಂಡ್ ರೆಸ್ಟೋರೆಂಟ್ ನಾವು ಮಾಡಿದ್ದೀವಿ ಮೇಡಮ್. ಆವಾಗ ಓನ್ಲಿ ನಾರ್ತ್ ಇಂಡಿಯನ್ ಫುಡ್ ನಾನು ಪ್ರೊವೈಡ್ ಮಾಡಬೇಕು, ಮತ್ತು ಕೆಫೆಯಲ್ಲಿ ಲೈಕ್ ಸ್ಯಾಂಡ್ವಿಚ್, ವಡಾಪಾವ್, ಪಾವ್ ಭಾಜಿ ಆ ಥರ ಕೊಡಬೇಕು ಅಂತ ಮಾಡಿದ್ದೀವಿ. ಅದನಂತರ ಸುಮಾರು ಜನನೇ ಸಜೆಸ್ಟ್ ಮಾಡಿದರು ಮೇಡಮ್, ನಿಮ್ಮ ಕಡೆ ಥಾಲಿ ತುಂಬ ಚೆನ್ನಾಗಿರುತ್ತೆ, ಯಾವಾಗಲೂ ನಾವು ರಾಜಸ್ಥಾನ ಹೋದರೆ ಥಾಲಿ ತಿಂತೀನಿ, ದೆಹಲಿ ಹೋದರೆ ಥಾಲಿ ತಿಂತೀವಿ, ಆಮೇಲೆ ಬೇರೆ ಕಡೆ ಬೆಂಗಳೂರಲ್ಲಿ ಕೂಡ ಸುಮಾರು ರೆಸ್ಟೋರೆಂಟು ಅಥೆಂಟಿಕ್ ನಾರ್ತ್ ಇಂಡಿಯನ್ ಥಾಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮೇಡಮ್. ಅದಕ್ಕೆ ನನಗೆ ಸುಮಾರು ಜನ ಸಜೆಸ್ಟ್ ಮಾಡಿದರು ಈ ಥರ ನೀವು ಕೂಡ ಸ್ಟಾರ್ಟ್ ಮಾಡಿ ಅಂತ. ಅದಕ್ಕೋಸ್ಕರ ನಾವು ಕಡಿಮೆ ರೇಟಲ್ಲಿ ಮೇಡಮ್ ಮಲ್ಟಿಪಲ್ ವೆರೈಟೀಸ್ ಆಫ್ ಫುಡ್, ಅಂದರೆ ಒಂದು ಥಾಲಿಯಲ್ಲಿ ನಮ್ಮ ಥಾಲಿಯಲ್ಲಿ ಆಲ್ಮೋಸ್ಟ್ ಒಂದು 14+ ವೆರೈಟಿ ಇರುತ್ತೆ ಮೇಡಮ್, ಓನ್ಲಿ 140 ರುಪೀಸಲ್ಲಿ ಕೊಡ್ತಾ ಇದ್ದೀವಿ ಮೇಡಮ್. ಬಟ್ ನಮಗೆ ಸ್ವಲ್ಪ ಲಾಸ್ ಆಗುತ್ತೆ, ಬಟ್ ಆದರೂ ನಾನು ಆಯಿತಾ ಅದು ಏನು ಸಿಗ್ತಾ ಇದೆ ಅದರಲ್ಲಿನೇ ನಾನು ಹೋಗ್ತಾ ಇರಲಿ ಅಂತಲೂ ಕೊಡ್ತಾ ಇದ್ದೀವಿ ಮೇಡಮ್. ಸ್ವಲ್ಪ ಸುಮಾರು ಜನ ಹೇಳ್ತಾರೆ ಮೇಡಮ್, ನಮಗೆ ಸಜೆಷನ್ ಹೇಳ್ತಾರೆ, ಕೆಲವರು ಏನು ಹೇಳ್ತಾರೆ ಈಗ ಹಾಸ್ಪಿಟಲ್ ಜಾಗ ಇರೋದ್ರಿಂದ ಈ 140 ರುಪೀಸು ಜಾಸ್ತಿ ಆಯ್ತು ಅಂತಾರೆ. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ನಮಗೆ ಏನು ಹೇಳ್ತಾರೆ, ಸರ್ ಈ 200-250 ರುಪೀಸ್ ಥಾಲಿನ ನೀವು 140 ರುಪೀಸಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಅದಕ್ಕೂ ಸ್ವಲ್ಪ ಆಶ್ಚರ್ಯ ಪಡ್ತಾರೆ ಮೇಡಮ್.
4: ಸೊ ಇಲ್ಲಿ ಮತ್ತೇನೆಲ್ಲ ಏನೇನು ಡಿಫ್ರೆಂಟ್ ವೆರೈಟಿ ಸಿಗುತ್ತೆ? ಈಗ ನಾರ್ತ್ ಇಂಡಿಯನ್ ಥಾಲಿ ಒಂದು ಕಡೆ ಅದರಲ್ಲೂ ಆಲ್ಮೋಸ್ಟ್ 14 ಐಟಮ್ಸ್ ಇರುತ್ತೆ ಅಂತ ಹೇಳಿದ್ರಿ, ಹಾಗೆ ಪಾವ್ ಬಜ್ಜಿ ಈಗ ನಾರ್ತ್ ಇಂಡಿಯನ್ ಹೆಚ್ಚು ಇದೆ ಅಂತ ಹೇಳಿದ್ರೆ, ಅದು ಬಿಟ್ಟು ಏನು ಫುಡ್ ಇದೆ ಸರ್?
3: ಮ್ಯಾಮ್ ಸುಮಾರು ಡಿಫ್ರೆಂಟ್ ಟೈಪ್ ಫುಡ್, ನಾವು ಪನೀರ್ ಐಟಮ್ಸಲ್ಲಿ ಪ್ಯೂರ್ ಪನೀರ್ ಯೂಸ್ ಮಾಡ್ತೀವಿ ಮೇಡಮ್. ನಾವು ಬೇರೆ ಎಲ್ಲ ಅಂದರೆ ಅಯೋಡಿನ್ ಟೇಸ್ಟ್ ಮಾಡಿ ಏನು ಪನೀರ್ ಇದೆ ಲೈಕ್ ಮಿಲ್ಕಿ ಮಿಸ್ಟ್ ಪನೀರು, ನಂದಿನಿ ಪನೀರು ಅದನ್ನು ಯೂಸ್ ಮಾಡ್ತೀವಿ ಮೇಡಮ್. ಪ್ಯೂರ್ ತುಪ್ಪ ಯೂಸ್ ಮಾಡ್ತೀವಿ ಮೇಡಮ್. ಆಯಿತಾ, ಆಮೇಲೆ ಈಗ ನಾರ್ತ್ ಇಂಡಿಯನ್ ಫುಡಲ್ಲಿ ಸುಮಾರು ವೆರೈಟಿ ಮೇಡಮ್. ಪಾವ್ ಭಾಜಿ, ವಡಾಪಾವ್ ನಮ್ಮಲ್ಲಿ ತುಂಬ ಫೇಮಸ್ ಮ್ಯಾಮ್. ವಡಾಪಾವ್ ನಮಗೆ ತುಂಬ ಹೋಗುತ್ತೆ, ಮತ್ತು ಪಾವ್ ಭಾಜಿ ತುಂಬ ಹೋಗುತ್ತೆ. ಛೋಲೆ ಭಟೂರಿಗೆ ನಾವು ಈಗ ಸ್ಪೆಷಲಿಸ್ಟ್ ಆಗಿದ್ದೀವಿ ಮೇಡಮ್, ತುಂಬ ಛೋಲೆ ಭಟೂರಿ ಆರ್ಡರ್ ಬರುತ್ತೆ ಮ್ಯಾಮ್. ನಾರ್ತ್ ಇಂಡಿಯನ್ ಕುಝೈನ್ ಲೈಕ್ ಪನೀರ್ ಬಟರ್ ಮಸಾಲ, ಆಮೇಲೆ ಡಿಫ್ರೆಂಟ್ ಟೈಪ್ ಪನೀರ್ ಪಸಂದ, ಪನೀರ್ ಲವಾಬ್ದಾರ್, ಛೋಲೆ ಪೂರಿ ಆಯಿತು, ಸುಮಾರು ಐಟಮ್ ಇದಾವೆ ಮೇಡಮ್. ರಸ್ಮಲಾಯಿ, ಹಾಂ ಇನ್ನೊಂದು ನಾವು ಶಿವಮೊಗ್ಗದಲ್ಲಿ ಒಂದು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಮೇಡಮ್, ಖೋವಾ ಜಲೇಬಿ ವಿತ್ ರಬಡಿ. ಆ್ಯಕ್ಚುಲಿ ನಮ್ಮೂರಲ್ಲಿ ತುಂಬ ಫೇಮಸ್ ಮ್ಯಾಮ್, ನಮ್ಮೂರಲ್ಲಿ ತುಂಬ ಫೇಮಸ್ ಖೋವಾ ಜಲೇಬಿ ವಿತ್ ರಬಡಿ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಮೇಡಮ್.
4: ಸೂಪರ್. ಸೊ ಒಂದು ಹೊಸ ಫುಡ್ಡು, ಹೊಸ ಡಿಶ್ನ ನಮ್ಮ ಶಿವಮೊಗ್ಗ ಜನತೆಗೆ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಹಾಗೆ ನಂದೊಂದು ಪ್ರಶ್ನೆ ಇದೆ ಸರ್, ಮಾಧವ್ ಸರ್ಗೆ ಫುಡ್ ಪ್ರಿಪೇರ್ ಮಾಡೋಕೆ ಬರುತ್ತಾ?
3: ಮ್ಯಾಮ್ ನನ್ನ ಹೋಟೆಲಲ್ಲಿ ಏನು ಫುಡ್ ಇದೆ, ನನ್ನ ಮೆನುವಲ್ಲಿ ಎಷ್ಟಿದೆ ಐಟಮ್, ಆಲ್ಮೋಸ್ಟ್ 250-300 ಐಟಮ್ ಇದೆ ಮೇಡಮ್, ಎಲ್ಲ ಐಟಮ್ ನನಗೆ ಮಾಡೋಕೆ ಬರುತ್ತೆ.
4: ವಾವ್, ಸೂಪರ್. ಡಾಕ್ಟರ್ ಆಗಿ ಕುಕ್ ಕೂಡ ಆಗಿದ್ದೀರಾ, ಆ್ಯಂಡ್ ಮೋರ್ ಓವರ್ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದೀರಾ ಅಲ್ವಾ ಸರ್?
3: ಎಸ್ ಮ್ಯಾಮ್.
4: ಹೇಗೆ ನಿಮಗೆ ಕುಕಿಂಗಲ್ಲಿ ಇಂಟ್ರೆಸ್ಟ್ ಬಂತು ಸರ್?
3: ಮ್ಯಾಮ್, ಮುಂಚೆಯಿಂದನೇ ನಾವು ಕುಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಮೇಡಮ್. ಆಯಿತಾ, ಆಲ್ಮೋಸ್ಟ್ ನಾನು 6ನೇ ವರ್ಷ ದಲ್ಲಿದ್ದೆನಲ್ಲ ಮೇಡಮ್, ಅವಾಗಲೇ ನನಗೆ ಸ್ವಲ್ಪ ನಮ್ಮ ಗ್ರ್ಯಾಂಡ್ ಫಾದರ್ ಎಲ್ಲ ಹೇಳಿಕೊಟ್ರು ಮೇಡಮ್. ಅಂದರೆ ಅವರು ತುಂಬ, ಅವರು ಕೂಡ ಆ ಟೈಮಲ್ಲಿ ತುಂಬ ಫೂಡಿ ಇದ್ದರು ಮೇಡಮ್. ಸುಮಾರು ಐಟಮ್ ಎಲ್ಲ ತೊಗೊಂಡು ಬಂದು ಮಾಡ್ತಾಯಿದ್ರು. ನಾನು ನೋಡಿ ನೋಡಿ ಅದನ್ನು ಪ್ರಿಪೇರ್ ಮಾಡೋಕ್ಕೆ ಕಲಿತೆ ಮೇಡಮ್.
4: ಸೂಪರ್ ಅಲ್ಲ ಕೇಳುಗರೆ, ಡಾಕ್ಟರ್ ಆಗಿ, ಒಬ್ಬ ಬೆಸ್ಟ್ ಕುಕ್ ಆಗಿ, ಜೊತೆಗೆ ಈಗ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಕ್ಕೆ ಹೊರಟಿರುವಂತಹ ಡಾಕ್ಟರ್ ಮಾಧವ್ ಸಾಹೂರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಇವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಎಂಪಿ ಡಾಕ್ಟರ್ ಕೆಫೆ ಅಂಡ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಈ ಒಂದು ರೆಸ್ಟೋರೆಂಟ್ ನ ಮಾಲೀಕರಾಗಿರುವ ಮಿಸ್ಟರ್ ಮಾಧವ್ ಸಾಹು ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ಜೊತೆ ಈ ಮಾತುಕತೆಯನ್ನ ಮುಂದುವರೆಸೋಣ. ಡಾಕ್ಟರ್ ಮಾಧವ್ ಅವರೇ, ಈಗೇನ್ ಗೊತ್ತಾ, ಈ ಡಾಕ್ಟರ್ ಪ್ರೊಫೆಷನ್ ಒಂದ್ ರೀತಿ ಬೇರೆ ತರ ಇರುತ್ತೆ, ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತೊಂದ್ ರೀತಿ ಬೇರೆ ತರ ಇರುತ್ತೆ, ಆಯ್ತಾ? ಸೊ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರ, ಜೊತೆಗೆ ಇಲ್ಲಿರುವಂತಹ ಸ್ಟಾಫ್ ಬಗ್ಗೆ ಏನ್ ಹೇಳ್ತೀರಾ, ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಗೆ ಸ್ಟಾಫ್ ಅನ್ನೋದು ಎಷ್ಟು ಮುಖ್ಯ ಆಗ್ತಾರೆ, ಹಾಗೆ ನೀವ್ ಇವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್?
3: ಎಸ್ ಮ್ಯಾಮ್, ಈ ಹೋಟೆಲ್ ಫೀಲ್ಡಲ್ಲಿ ಏನಾಗುತ್ತೆ ಮೇಡಮ್, ನಾವು ಒಬ್ಬರೇ ಸ್ಟಾಫಿಂದ ನಾವು ನಡ್ಸೋಕೆ ಆಗಲ್ಲ ಮೇಡಮ್, ಡಿಪೆಂಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬ್ಯಾಕಪ್ಪಲ್ಲಿ ಸ್ಟಾಫು, ಸೇಫು, ಸ್ಟೀವರ್ಡು ಎಲ್ಲ ನಾವು ಇಟ್ಟಿರ್ತೀವಿ ಮೇಡಮ್. ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಇದೆ ಮೇಡಮ್, ಹೋಟೆಲ್ ಡಿಪಾರ್ಟ್ಮೆಂಟ್ ತುಂಬ ಕಷ್ಟ ಇದೆ, ಬಟ್ ಆ್ಯಸ್ ಎ ಚಾಲೆಂಜ್ ಆಗಿ ನಾವು ತೊಗೊಂಡಿದ್ದೀವಿ, ಆ ಥರ ಚಾಲೆಂಜ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಡೈಲಿ ಡೈಲಿ ಪ್ರಯತ್ನ ಪಡ್ತಾ ಇದ್ದೀವಿ ಮೇಡಮ್.
0: ನಿಮ್ಮ ವೈಫ್ ಕೂಡ ಇಲ್ಲಿಗೆ ಬಂದು ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಾರಾ ಸರ್?
3: ಎಸ್ ಮ್ಯಾಮ್, ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಾರೆ ಮ್ಯಾಮ್.
0: ಓಕೆ ಸರ್, ಈಗ ಒಂದು ಹೋಟೆಲ್ ಅಂತ ಹೇಳುವಾಗ ಇಲ್ಲಿ ಜನರ ಫುಡ್ಡು ಏನೇ ಪ್ರಿಪೇರ್ ಆದರೂ ಕೂಡ ಡೈರೆಕ್ಟು ಅವರ ಹೆಲ್ತ್ ಮೇಲೇ ಎಫೆಕ್ಟ್ ಆಗುತ್ತೆ. ಮೇ ಬಿ ಇಟ್ಸ್ ಎ ಚೆನ್ನಾಗಿರ್ಬೋದು ಅಥವಾ ಚೆನ್ನಾಗಿಲ್ಲದೇ ಇರ್ಬೋದು, ಡೈರೆಕ್ಟ್ ಹೆಲ್ತ್ ಬಗ್ಗೆ ಎಫೆಕ್ಟ್ ಆಗುತ್ತೆ. ನೀವು ಕಸ್ಟಮರ್ಸ್ ಹೆಲ್ತ್ ಬಗ್ಗೆ ಎಷ್ಟು ಕೇರ್ ಮಾಡ್ತೀರಾ ಸರ್?
4: ಎಸ್ ಮ್ಯಾಮ್, ಕಸ್ಟಮರ್ ಹೆಲ್ತ್ ಬಗ್ಗೆ ನಾವು ತುಂಬ ಕೇರ್ ಮಾಡ್ತೀವಿ ಮೇಡಮ್. ಆ್ಯಕ್ಚುಲಿ ಈಗ ತುಂಬ ಬಿಜಿ ಲೈಫಲ್ಲಿ ಸುಮಾರು ಜನ ನಮ್ಮ ಕಸ್ಟಮರ್ಸು ಈಗ ಬಿಜಿ ಲೈಫ್ ಆಗಿರೋದ್ರಿಂದ ಮನೆ ಊಟನ ಹೋಟೆಲಲ್ಲಿ ಪ್ರೊವೈಡ್ ಮಾಡ್ತಾರ, ಹೋಟೆಲ್ದಲ್ಲಿ ನಮಗೆ ಮನೆ ಥರ ಊಟ ಸಿಗತ್ತಾ ಅಂತ ಅವರು ಆ ವಿಶ್ವಾಸಲ್ಲಿ ಬರ್ತಾರೆ ಮೇಡಮ್. ಅದನ್ನು ನಾವು ಫುಲ್ಫಿಲ್ ಮಾಡ್ತೀವಿ ಮೇಡಮ್. ಸುಮಾರು ಜನ ಸ್ಟೂಡೆಂಟ್ಸು, ಆಯಿತಾ, ಸುಮಾರು ಜನ ಸ್ಟೂಡೆಂಟ್ಸು ಮನೆ ಊಟನೇ ನಮಗೆ ಸಿಗಲಿ, ನಾವು ಮನೆಯಿಂದ ದೂರ ದೇಶದಿಂದ ಬಂದಿದ್ದೀವಿ, ಇಲ್ಲಿ ಓದಕ್ಕೆ ಬಂದಿದ್ದೀವಿ, ಆಯಿತಾ, ನಮಗೂ ಮನೆ ರೀತಿ ಊಟ ಸಿಗಬೇಕು ಅಂತ ನಮ್ಮ ಹೋಟೆಲಿಗೆ ಬರ್ತಾರೆ ಮೇಡಮ್. ಆ ನಾ ಭರೋಸೆ ನಾವು ಫುಲ್ಫಿಲ್ ಮಾಡ್ತೀವಿ ಮೇಡಮ್. ಇನ್ನೊಂದು, ಅತಿಯಾಗಿ ಮಸಾಲೆ ನಾವು ಅನ್ನೆಸೆಸರಿ ಉಪಯೋಗಿಸಲ್ಲ ಮೇಡಮ್. ಮನೆ ಊಟ ಥರ ಎಲ್ಲರಿಗೆ ಸರ್ವ್ ಮಾಡ್ತೀವಿ ಮೇಡಮ್. ಜೊತೆಗೆ ನಮ್ಮಲ್ಲಿ ಥಾಲಿ ಸ್ವಲ್ಪ ಜಾಸ್ತಿ ಹೋಗುತ್ತೆ ಮೇಡಮ್. ಥಾಲಿ ತುಂಬ ಲೈಕ್ ಮಾಡ್ತಾರೆ, ಆಯಿತಾ. ಥಾಲಿ ಅಂತೂ ಪ್ಯೂರ್ ಮನೆಯಲ್ಲಿ ನಾವು ಏನು ಊಟ ಬಡಿಸ್ತೀವಿ ಆ ಥರ ನಾವು ಕಸ್ಟಮರಿಗೂ ಊಟ ಬಡಿಸ್ತೀವಿ ಮೇಡಮ್. ಕ್ವಾಲಿಟಿ, ಕ್ವಾಂಟಿಟಿ, ಹೈಜೀನ್ನ ನಾವು ಮೇಂಟೈನ್ ಮಾಡ್ತೀವಿ ಮೇಡಮ್. ಕಸ್ಟಮರ್ ಹೆಲ್ತ್ ಬಗ್ಗೆ ಇದೇ ಫಸ್ಟ್ ಕನ್ಸರ್ನ್ ಮ್ಯಾಮ್ ನಮಗೆ.
0: ಸೂಪರ್. ಹಾಗೆಯೇ ಮಾಧವ್ ಸರ್, ಈಗ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು, ಮಿನಿಮಮ್ ಕ್ವಾಲಿಟೀಸ್ ಇರಲೇಬೇಕು ಅನ್ನೋದಾದರೆ ಏನಿರಬೇಕು ಸರ್?
3: ಮ್ಯಾಮ್, ಫಸ್ಟ್ ಆಫ್ ಆಲ್ ಟೈಮ್ ಪಂಚುವಾಲಿಟಿ ಬೇಕು ಮೇಡಮ್. ಏನಾಗುತ್ತೆ ಈಗ ರೀ, ನಾವು ಹೋಟೆಲ್ ಬಿಸ್ನೆಸ್ಸಲ್ಲಿ ಟೈಮ್ ಪಂಚುವಲ್ ಇಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ತುಂಬ ಆಗುತ್ತೆ ಮೇಡಮ್, ಆಯಿತಾ. ಹೋಟೆಲ್ ಈಗ ಓಪನ್ ಮಾಡಬೇಕು ಅಂದರೆ 24 hours ನಾವು ಕೆಲಸ ಅದ ಬಗ್ಗೆ ಗಮನ ಕೊಡ್ತಾ ಇರಬೇಕು, 24 hours ಅದ ಬಗ್ಗೆ ನಾವು ಯೋಜನೆ ಮಾಡ್ತಾ ಇರಬೇಕು. ಕೆಲವು ಟೈಮ್ ಏನಾಗುತ್ತೆ, ಸಮಟೈಮ್ಸ್ ಈ ಸ್ಟಾಫ್ ಈಗ ಹಬ್ಬ ಸೀಸನ್ ಸ್ಟಾರ್ಟ್ ಆಗಿದೆ, ಮತ್ತು ಗಣಪತಿ ಹಬ್ಬ ಇದೆ, ಮತ್ತು ದುರ್ಗಾ ಪೂಜೆ ಸ್ಟಾರ್ಟ್ ಆಗುತ್ತೆ, ಈ ಸ್ಟಾಫ್ ಎಲ್ಲ ಹಿಡ್ದಂಗೆ ರಜಾ ಹಾಕ್ತಾರೆ ಮೇಡಮ್, ಆಯಿತಾ. ಆವಾಗ ತುಂಬ ತೊಂದರೆ ಆಗುತ್ತೆ. ಆ ಟೈಮಲ್ಲಿ ನಾವು ಮುಂಚೆಯಿಂದ ಪ್ರಿಪೇರ್ ಆಗಿರಬೇಕು, ಮುಂಚೆಯಿಂದ ಪ್ರಿಪೇರ್ ಆಗಿರ್ತೀವಿ, ಬ್ಯಾಕಪ್ ಇಟ್ಕೊಂಡು ಕೆಲಸ ಮಾಡ್ತೀವಿ ಮೇಡಮ್. ನೆಕ್ಸ್ಟ್ ಮ್ಯಾಮ್, ಯಾವುದು ಫುಡ್ ನಾವು ಪ್ರಿಪೇರ್ ಮಾಡ್ತೀವಿ ಮೇಡಮ್, ಅದು ಕ್ಲೀನ್, ಚೆನ್ನಾಗಿ ಕ್ಲೀನ್ ಇರಬೇಕು ಮೇಡಮ್, ಆಯಿತಾ. ಹಾಂ, ಹೈಜೀನ್ ಆಗಿ ಮೇಂಟೈನ್ ಮಾಡಬೇಕು, ಮತ್ತು ಪ್ರಾಪರ್ ಕಿಚನ್ ಕೂಡ ನಮ್ಮದು ಸ್ಯಾನಿಟೈಸ್ ಆಗ್ತಾ ಇರಬೇಕು ಮೇಡಮ್. ನಾವು ಸ್ಯಾನಿಟೈಸು, ಆಯಿತಾ. ಹಾಂ, ಈಗ ಅವ್ರು ಏನು ಹೇಳ್ತಾರೆ, ಪೇಸ್ಟ್ ಕಂಟ್ರೋಲ್ನವರು, 1 monthಗೆ ಒಂದು ಸತಿ ಮಾಡಿದರೆ ಓಕೆ ಅಂತ, ಬಟ್ ನಾವು 15 daysಗೆ ಒಂದು ಸತಿ ಸ್ಯಾನಿಟೈಸು ಮತ್ತು ಪೇಸ್ಟ್ ಕಂಟ್ರೋಲಿಗೆ ನಾವು ಏನು ಕೆಮಿಕಲ್ ಅವ್ರು ಹೇಳಿದ್ದಾರೆ ಅದನ್ನು ಯೂಸ್ ಮಾಡ್ತಿರ್ತೀವಿ ಮೇಡಮ್. ನೆಕ್ಸ್ಟ್ ಮ್ಯಾಮ್, ಸ್ಟಾಫ್ ಜೊತೆಗೆ ಹೇಗೆ ಫ್ರೆಂಡ್ಲಿ ಆಗಿರಬೇಕು, ಮತ್ತು ಅವರು ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡಿ, ಯಾಕಂದರೆ ದೂರಿಂದ ಬಂದಿರ್ತಾರೆ ಕೆಲವರು ಸ್ಟಾಫು, ಅಥವಾ ಅವ್ರ ಫ್ಯಾಮಿಲಿನ ಬಿಟ್ಟು ಬಂದಿರ್ತಾರೆ, ಅರ್ಥ ಆಯ್ತಾ. ಅವ್ರ ಜೊತೆಗೆ ಆ್ಯಸ್ ಎ ಫ್ಯಾಮಿಲಿಯರ್ ಪರ್ಸನ್ ಥರ ಇರಬೇಕು, ಅವ್ರ ಜೊತೆಗೆ ಫ್ರೆಂಡ್ಲಿ ಥರ ಇರಬೇಕು, ಅದು ಒಂದು
0: ಬಿಸ್ನೆಸ್ ಮೇಲೆ.
3: ಹಾಂ, ನೆಕ್ಸ್ಟ್ ಥರ್ಡ್, ಹಾಂ, ಕಸ್ಟಮರ್ ತುಂಬ ಇಂಪಾರ್ಟೆಂಟ್ ಮ್ಯಾಮ್. ಫಸ್ಟೇ ಆ್ಯಕ್ಚುಲಿ ಫಸ್ಟ್ ನಾನು ಪಂಚುವಲ್ ಅಂತ ಹೇಳಿದೆ, ಫಸ್ಟು ಕಸ್ಟಮರ್ ಹೋಟೆಲ್ ಬಿಸ್ನೆಸ್ಸಲ್ಲಿ ಫಸ್ಟ್ ಕಸ್ಟಮರ್ ಮ್ಯಾಮ್. ಫಸ್ಟ್ ಯಾವಾಗಲೂ ಕಸ್ಟಮರ್ ಆಯಿತಾ. ಅದು ಕಸ್ಟಮರಿಗೆ ಏನು ನಾವು ಹ್ಯಾಪಿ ಮಾಡ್ತೀವಲ್ಲ ಮೇಡಮ್, ಆಯಿತಾ. ಯಾವಾಗಲೂ ಈಗ ಒಂದು ಲೈಕ್ ಒನ್ ಎಕ್ಸಾಂಪಲ್ ಮ್ಯಾಮ್, ಕಸ್ಟಮರಿಗೆ ಒನ್ ಫುಡು ಸಮ್ಟೈಮ್ಸ್ ಏನಾಗುತ್ತೆ, ಕಸ್ಟಮರ್ ಈಗ ಈ ಥರ ನಮಗೆ ಬೇಕಾಗಿದೆ ಸರ್, ಈ ಥರನೇ ನೀವು ಮಾಡಿಕೊಡ್ತೀರಾ? ಹೌದು ಮ್ಯಾಮ್, ಈ ಥರನೇ ಮಾಡಿಕೊಡ್ತೀವಿ ಅಂತಲೂ ನಾವು ಆಪ್ಷನ್. ಕೆಲವರು ಜೈನ್, ನಮಗೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇರೋದ್ರಿಂದ ಕೆಲವರು ಜೈನ್ ಇದ್ದಾರೆ ಇಲ್ಲಿ, ಅವರು ನಮಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನಿಮ್ಮಲ್ಲಿ ಜೈನ್ ಫುಡ್ ಅವೈಲೇಬಲ್ ಇದೆಯಾ? ಆ್ಯಕ್ಚುಲಿ ನಮ್ಮಲ್ಲಿ ಜೈನ್ ಫುಡ್ ಅವೈಲೇಬಲ್ ನಾನು ಮಾಡಿಸಿಲ್ಲ ಮೇಡಮ್, ಯಾಕಂದರೆ ಅದರಲ್ಲಿ ಏನಾಗುತ್ತೆ, ಅವ್ರು ಸ್ವಲ್ಪನೂ ಈರುಳ್ಳಿ ತಿನ್ನಲ್ಲ, ಅದರಲ್ಲಿ ಈರುಳ್ಳಿ ಮತ್ತು ಅದು ಗಾರ್ಲಿಕ್ ಎಲ್ಲ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ. ಬಟ್ ಅವ್ರು ಕಸ್ಟಮರ್ ರಿಕ್ವೆಸ್ಟ್ ಮಾಡಿದರೆ ಅದನ್ನು ನಾವು ಫುಲ್ಫಿಲ್ ಮಾಡ್ತೀವಿ ಮೇಡಮ್, ವಿದೌಟ್ ಗಾರ್ಲಿಕ್ ವಿದೌಟ್ ಒನಿಯನ್ನು ಮಾಡಿಕೊಟ್ಟಿದ್ದೀನಿ ಮೇಡಮ್. ಆ ಥರ
0: ಸರ್, ಒನ್ ಮೋರ್ ಲಾಸ್ಟ್ ಕ್ವಶನ್. ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ನಾಟ್ ಓನ್ಲಿ ಹೋಟೆಲ್ ಬಿಸ್ನೆಸ್, ಎನಿ ಬಿಸ್ನೆಸ್, ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ಕೂಡ ಅವರು ಒಂದಿಷ್ಟು ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಯಾವ ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಸರ್?
3: ಹಾಂ ಮ್ಯಾಮ್, ಫೈನಾನ್ಸಿಯಲಿ ತುಂಬ ಸ್ಟ್ರಾಂಗ್ ಇರಬೇಕು ಮ್ಯಾಮ್. ಯಾರಾದರೂ ಬಿಸ್ನೆಸ್ ಮಾಡೋಕ್ಕೆ ಬರ್ತಾರೆ ಅವರು, ಈಗ ಸುಮಾರು ಗೌರ್ಮೆಂಟ್ ಎಲ್ಲ ಸ್ಕೀಮ್ಸ್ ಎಲ್ಲ ಬಿಟ್ಟಿದ್ದಾರೆ ಮೇಡಮ್, ಅದ ಪ್ರಕಾರನೂ ಸುಮಾರು ಜನ ಮಾಡ್ತಾರೆ. ಬಟ್ ಅಂದರೆ ಮೇನ್ ವರ್ಕರ್ಸ್ ಮೇಲೇ ತುಂಬ ಡಿಪೆಂಡ್ಸ್ ಇರುತ್ತೆ ಮೇಡಮ್. ಹೋಟೆಲ್ ಬಿಸ್ನೆಸ್ ಅಂತೂ 100% ವರ್ಕರ್ಸ್ ಮೇಲೆ ಡಿಪೆಂಡ್ ಮ್ಯಾಮ್.
0: ಸೂಪರ್. ನಿಮ್ಮ ಪ್ರಕಾರ ಒಂದು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರು ಮೊದಲು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು, ದೆನ್ ನಾವು ಮಾಡುವಂಥ ಕೆಲಸದಲ್ಲಿ ಅದು ಬೇಸ್ಡ್ ಆನ್ ಸರ್ವಿಸೋ ಅಥವಾ ಸೇಲ್ಸೋ ಅಂತ ನೋಡಿಕೊಂಡು ವರ್ಕರ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ವರ್ಕರ್ಸ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನೀವು ಹೇಳ್ತಾ ಇದ್ದೀರಾ?
3: ಎಸ್ ಮ್ಯಾಮ್, ಹೌದು ಮ್ಯಾಮ್. ಆಮೇಲೆ ಯಾವುದಾದ್ರೂ ಬಿಸ್ನೆಸ್ ಓಪನ್ ಮಾಡ್ತೀವಿ ಮೇಡಮ್, ಆಯಿತಾ, ಒಂದೇ ಸತಿ ಓಪನ್ ಮಾಡಿದ ತಕ್ಷಣ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಬೇಕು ಅಂತಲೂ ಇರಲ್ಲ ಮ್ಯಾಮ್, ಆಯಿತಾ. ಅದಕ್ಕೋಸ್ಕರ ನಾವು ಟೈಮು ಬೇಕಾಗತ್ತೆ, ಟೈಮ್ ತೊಗೊಂಡು ಸ್ವಲ್ಪ ನೋಡಬೇಕು ಮೇಡಮ್, ಹೇಗೆ ಯಾವ ಥರ ಬಿಸ್ನೆಸ್, ಆಮೇಲೆ ಪರ್ಟಿಕ್ಯುಲರ್ ಏರಿಯಾ ಮ್ಯಾಮ್, ಯಾವ ಏರಿಯಾದಲ್ಲಿ ನಾವು ಬಿಸ್ನೆಸ್ ಮಾಡಿದರೆ ಚೆನ್ನಾಗುತ್ತೆ, ಅದು ಎಲ್ಲ ಮುಂಚೆಯಿಂದ ಬಿಸ್ನೆಸ್ ಪ್ರಾರಂಭ ಮಾಡಿಕ್ಕಿಂತ ಮುಂಚೆನೆ
0: ಸ್ವಲ್ಪ
3: ಹಾಂ ಎಕ್ಸ್ಪೀರಿಯನ್ಸ್ ಇರಬೇಕು ಮ್ಯಾಮ್.
0: ಸೂಪರ್. ಮಾಧವ್ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಈ ಒಂದು ಬಿಸ್ನೆಸ್ ಜರ್ನಿ ಬಗ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಆ್ಯಂಡ್ ನಿಮ್ಮ ಈ ಒಂದು ಎಂ ಪಿ ಡಾಕ್ಟರ್ಸ್ ಕೆಫೆ ಆ್ಯಂಡ್ ರೆಸ್ಟೋರೆಂಟ್ ಏನಿದೆ, ಇನ್ನೂ ಹೆಚ್ಚು ಯಶಸ್ಸನ್ನು ಕಾಣಲಿ, ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಫೇಮಸ್ ಆಗಲಿ, ಎಲ್ಲ ಕಸ್ಟಮರ್ಸು ಇಲ್ಲಿಗೆ ಬರಲಿ ಅಂತ ನಾವು ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್ ಸರ್.
3: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
0: ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಅನಿಸಿಕೆಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ.
4: ನೀವು ಡಾಕ್ಟರ್ಸ್ ಕೆಫೆಗೆ ಟೈಮ್ ತೊಗೊಂಡು ಬಂದಿದ್ದೀರಾ ಇಲ್ಲಿ ಸ್ಮಾಲ್ ಇಂಟರ್ವ್ಯೂ ಮಾಡೋಣ ಅಂತ, ಅದಕ್ಕೆ ಡಾಕ್ಟರ್ಸ್ ಕೆಫೆ ಟೀಮಿಂದ ನಿಮಗೆ ತುಂಬ ತುಂಬ ಧನ್ಯವಾದಗಳು ಮ್ಯಾಮ್. ಬೆಸ್ಟ್ ವಿಶಸ್ ಫಾರ್ ಯು ಮ್ಯಾಮ್. ಥ್ಯಾಂಕ್ ಯು.
0: ಯು ಆರ್ ವೆಲ್ಕಮ್ ಸರ್. ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಡಾಕ್ಟರ್ಸ್ ಕೆಫೆಯ ಮಾಲೀಕರಾಗಿರುವ ಮಿಸ್ಟರ್ ಮಾಧವ್ ಸಾಹು ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಈ ಒಂದು ಕಾರ್ಯಕ್ರಮ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವಿಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ಹಾಗೆ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
8: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
9: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
10: ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ, ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860 9627 9. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು, ಇವರ ಕೃಷಿನಲ್ಲಿ ಪಶುಗಳನ್ನು ಸಾಕಾಣಿಕೆ ಮಾಡ್ತಾ, ಈಗ ಪಶು ಸಂಗೋಪನೆಯಲ್ಲಿ ನಮಗೆ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಹಂದಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಈ ರೀತಿಯಲ್ಲಿ ಹಲವಾರು ಪ್ರಾಣಿಗಳನ್ನು, ಸಾಕು ಪ್ರಾಣಿಗಳನ್ನು ಸಾಕುವಂಥದ್ದಿದೆ. ಸೊ ಅದೇ ರೀತಿಯಲ್ಲೇ ಈಗ ನಾವು ಯಾವುದೇ ರೀತಿಯ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಂದಾಗ, ಅದರ ವೈಜ್ಞಾನಿಕ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡು ಸಾಕಾಣಿಕೆ ಮಾಡಿದಾಗ ಅದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ಕೃಷಿ ಭೂಮಿನಲ್ಲಿ ಕೃಷಿಯನ್ನು ಮಾಡೋದ್ರ ಜೊತೆಯಲ್ಲಿ ಈಗ ಹೈನುಗಾರಿಕೆಯನ್ನು ಕೂಡ ನಾವು ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಕೃಷಿಗೂ ಕೂಡ ಅದು ಪೂರಕವಾಗಿರುತ್ತೆ. ಸೊ ಹಾಗಾಗಿ ಕೃಷಿಯನ್ನು ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಆದಷ್ಟು ಹಸು ಸಾಕಾಣಿಕೆಯನ್ನು ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಸಾಕು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು, ಇದನ್ನು ಮಾಡಿದ್ರೆ ಸೊ ನಿಮ್ಮ ಕೃಷಿಗೂ ಕೂಡ ಅದು ಅನುಕೂಲಕರವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೂ ಕೂಡ ಅದು ಉಪಯುಕ್ತ ಆಗುತ್ತೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾತಾಡ್ತಿರುವಂತೆ, ಸೊ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇರುವ ಇವರು ಸಾಗರ ತಾಲೂಕಿನವರು, ಮಹೇಶ್ ಅನ್ನೋರು. ಸೊ ಇವರು ವೈಜ್ಞಾನಿಕ ಪದ್ಧತಿನಲ್ಲಿ ಹಸು ಸಾಕಾಣಿಕೆಯನ್ನು ಮಾಡಿ, ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಕರು ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಕರುಗಳನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ, ಕರು ಸಾಕಾಣಿಕೆ ಮಾಡುವಾಗ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಈಗ ಹಸುವನ್ನು ನಾವು ಮೇಂಟೈನ್ ಮಾಡ್ತೀವಿ, ಆದರೆ ಕರುಗಳನ್ನು ನೋಡ್ಕೊಳ್ಳೋದು ತುಂಬಾ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ, ಏನೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಮತ್ತು ಇವರು ಹೇಳೋ ಹಾಗೆ ಈಗ ಹಸುಗಳನ್ನ ಸಾಕಾಣಿಕೆ ಮಾಡ್ತೀವಿ, ಹಸುಗಳನ್ನ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಆದರೆ ಕರುಗಳನ್ನ ಸಾಕಾಣಿಕೆ ಮಾಡೋದು ಸ್ವಲ್ಪ ಗಮನವಹಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲೇ ಕರುಗಳು ಸಹ ಆಸ್ತಿ ಇದ್ದ ಹಾಗೆ ಅಂತೇಳಿ ಇವರು ಒಂದು ಮಾತನ್ನು ಹೇಳ್ತಾರೆ. ಸೊ ಹಾಗಾದರೆ ಇವರು ಹೇಳಿರುವಂತಹ ಈ ಮಾತಿಗೆ ಪೂರಕವಾಗಿ, ಸೊ ಕರುಗಳನ್ನ ಸಾಕಾಣಿಕೆ ಮಾಡುವಾಗ ಏನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕು, ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಹೇಶ್ ಅವರನ್ನ ಸ್ವಾಗತಿಸೋಣ. ಮಹೇಶ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಅವರೇ, ಮೊದಲನೇದಾಗಿ ಈಗ ಬಹಳಷ್ಟು ಜನರು ಪಶುಸಂಗೋಪನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಅದರಲ್ಲೂ ಈಗ ಹೈನುಗಾರಿಕೆಯಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿರ್ತಾರೆ. ಸೊ ಇವರು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರುವಂತಹ ವಿಷಯ ಏನು, ಸೊ ಹೈನುಗಾರಿಕೆಯನ್ನು ಮಾಡ್ತಿದ್ದೀವಿ ಅಂತ ಅಂದಾಗ ಕರುಗಳನ್ನು ಆರೈಕೆ ಮಾಡುವಂಥದ್ದಾಗಲಿ ಅಥವಾ ಹಸುಗಳನ್ನು ಸಹ ಆರೈಕೆ ಮಾಡುವಂಥದ್ದಾಗಲಿ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಸೊ ನಿಮಗೆ ಏನನ್ಸುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
11: ನಮ್ಮಲ್ಲಿ ಹೈನುಗಾರಿಕೆ ಅಂದಾಕ್ಷಣ ನಾವು ರೈತರುಗಳೆಲ್ಲ ಯಾವ ರೀತಿ ಮಾಡ್ತಾರೆ ಅಂತಂದರೆ ಹಾಲು ಹಾಲು ಹಾಲು ಹಾಲು ಕರಿಯೋದು, ಡೈರಿಗೆ ಹಾಕೋದು ಅಥವಾ ಇನ್ನೊಂದು ಕಡೆ ಕೊಡೋದು, ಮಾರುಕಟ್ಟೆ ಮಾಡುವಂಥದ್ದು, ಇದನ್ನೇ ಯೋಚನೆ ಮಾಡ್ತಾರೆ. ಆದರೆ ಹೈನುಗಾರಿಕೆಯಲ್ಲಿ ಬಹಳ ಮುಖ್ಯವಾದ್ದು ಇನ್ನೂ ಒಂದು ಆರ್ಥಿಕವಾಗಿ ಸಬಲವಾಗುವಂಥ ಒಂದು ಅಂಶ ಏನಪ್ಪ ಅಂತಂದರೆ ಕರುಗಳ ಸಾಕಾಣಿಕೆ. ಕರುಗಳು ಕೂಡ ಒಂದು ಆಸ್ತಿ ಇದ್ದ ಹಾಗೆ. ಕರು ಸಾಕಾಣಿಕೆನ ಒಂದು 18-20 ತಿಂಗಳು ಚೆನ್ನಾಗಿ ಸಾಕ್ಬಿಟ್ರೆ 50-75,000 ನಿಮಗೆ ಬೆಲೆ ಬಾಳುತ್ತದೆ. ಇಂಥ ಸಂದರ್ಭದಲ್ಲಿ ಕರುಗಳನ್ನ ಚಿಕ್ಕದ್ರಿಂದ ಚೆನ್ನಾಗಿ ಸಾಕುವುದು ಭಾಳ ಅತಿ ಮುಖ್ಯವಾದ ಅಂಶ ಆಗುತ್ತೆ. ಬರೀ ಅದನ್ನು ಮಾರೋದಷ್ಟೇ ಅಲ್ಲ, ನಮ್ಮಲ್ಲೇ ಹುಟ್ಟಿದ ಸಂತತಿ ಇದು, ತಳಿ ಅಭಿವೃದ್ಧಿಗಳನ್ನ ನಾವು ಮಾಡ್ಕೊತ ನಾವೇ ಇಟ್ಕೊಂಡ್ರು ಕೂಡ ಮುಂದೆ ಉತ್ತಮ ಗುಣಮಟ್ಟದ ಹಾಲು, ಉತ್ತಮ ಅತೀಕ ಇಳುವರಿಯನ್ನು ಪಡೆಯುವಲ್ಲಿ ನಾವು ಯಶಸ್ವಿ ಆಗ್ತೀವಿ.
10: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ನೀವು ತಿಳಿಸುವಂತಹ ಈ ಕರು ಸಾಕಾಣಿಕೆಯ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಕೇಳುಗರು ಕೂಡ ಕರು ಸಾಕಾಣಿಕೆಯನ್ನು ಮಾಡ್ತಾ ಇದ್ರೆ ಅಥವಾ ಕರು ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅನ್ಕೊಳ್ಳೋದಾದ್ರೆ ಸೊ ಯಾವ ರೀತಿ ವೈಜ್ಞಾನಿಕ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ, ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜು ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಕುರಿತಂತೆ ನಾವಿವತ್ತು ಮಾತಾಡ್ತಾ ಇದ್ವಿ. ಹಾಗೆ ಹೈನುಗಾರಿಕೆನಲ್ಲಿ ಮುಖ್ಯವಾಗಿ ಕರುಗಳ ಸಾಕಾಣಿಕೆ ತುಂಬಾ ಮುಖ್ಯ ಆಗುತ್ತೆ. ಕರುಗಳ ಸಾಕಾಣಿಕೆ ಮಾಡೋದ್ರಿಂದ ಕೂಡ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ನಮಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಹೇಶ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಹಸು ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕರುಗಳನ್ನು ಪ್ರಮುಖವಾಗಿ ಸಾಕಾಣಿಕೆ ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದರೆ, ಇದನ್ನು ವೈಜ್ಞಾನಿಕ ಪದ್ಧತಿನಲ್ಲಿ ಅವರು ಮಾಡ್ತಾ ಇರುವಂಥದ್ದು. ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಯಾವುದೇ ರೀತಿಯ ಕೃಷಿಯನ್ನು ಮಾಡುವಂಥದ್ದಾಗಲಿ ಅಥವಾ ಹೈನುಗಾರಿಕೆಯನ್ನು ಮಾಡುವಂಥದ್ದಾಗಲಿ ಅಥವಾ ಪಶುಸಂಗೋಪನೆಯನ್ನು ಮಾಡುವಂಥದ್ದಾಗಲಿ, ಸೊ ಮಾಡಿದಾಗ ಖಂಡಿತವಾಗಲೂ ಅದರಲ್ಲಿ ಉತ್ತಮವಾದಂತಹ ಆದಾಯ, ಇಳುವರಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲೇ ಇವತ್ತು ನಾವು ಕೂಡ ಕೇಳ್ತಾ ಇರುವ ಹಾಗೆ ಕರು ಸಾಕಾಣಿಕೆ ಎಷ್ಟು ಮುಖ್ಯ ಆಗುತ್ತೆ, ಕರುಗಳನ್ನು ಸಾಕಾಣಿಕೆ ಮಾಡೋದು ಕೂಡ ರೈತರು ತಮ್ಮ ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಲೂ ಅದರಿಂದ ಉತ್ತಮ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ಸೊ ಇವರ ಮಾತು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ರೈತರು ಹಾಲಿಗೋಸ್ಕರ ಬರೀ ಹಸುಗಳನ್ನು ಸಾಕಾಣಿಕೆ ಮಾಡೋದಲ್ಲ, ಅದರ ಜೊತೆಗೆ ಕರುಗಳನ್ನು ಸಾಕಾಣಿಕೆ ಮಾಡಿದ್ರು ಕೂಡ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಮಹೇಶ್ ಅವರು ಹೇಳ್ತಾ ಇದ್ರು. ಸೊ ಹಾಗಾದರೆ ಮಹೇಶ್ ಅವರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಮಹೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಹೇಶ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ, ಸೊ ಈ ಒಂದು ವೈಜ್ಞಾನಿಕ ಪದ್ಧತಿನಲ್ಲಿ ಕರು ಸಾಕಾಣಿಕೆ ಮಾಡೋದನ್ನ ಆರಂಭ ಮಾಡಿದ್ರೆ ಖಂಡಿತವಾಗ್ಲೂ ಉತ್ತಮ ಆದಾಯ ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಈಗ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಆರಂಭ ಮಾಡಬೇಕು ಅಂತಂದ್ರೆ ಕರು ಸಾಕಾಣಿಕೆ ಮಾಡೋದಾದ್ರೆ ಹೇಗೆ ಆರಂಭ ಮಾಡಬೇಕಾಗತ್ತೆ, ಸೊ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ಗರ್ಭಧರಿಸಿದಂಥ ತಾಯಿ ಹಸು 9 ತಿಂಗಳು 9 ದಿನಕ್ಕೆ, 9 ತಿಂಗಳು 15 ದಿನಕ್ಕೆ ಏನು ಕರು ಹಾಕುತ್ತೆ, ಕರು ಹಾಕಿದ ತಕ್ಷಣ ಕರು ತನ್ನ ಮೊದಲನೇ ಉಸಿರಾಟದ ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ. ಹಾಗಾಗಿ ಕರು ಹುಟ್ಟಿದ ತಕ್ಷಣ ಮೂಗಿನಲ್ಲಿರುವಂಥ ಆ ಲೋಳೆಯನ್ನು ತೆಗೆಯೋದೇ ಆಗಲಿ, ಮತ್ತು ಕಾಲಿನ ಗೊರಸಿನ ಮಧ್ಯೆ ಇರುವಂಥ ಲೋಳೆಗಳನ್ನ ಮೊದಲನೇದಾಗಿ ತೆಗೆದಾಕಬೇಕು. ಯಾಕಂದರೆ ಉಸಿರು ಪ್ರಕ್ರಿಯೆ ಈಸಿ ಆಗುತ್ತೆ, ಎದ್ದು ನಿಲ್ಲಕ್ಕೆ ಟ್ರೈ ಮಾಡ್ತಾ ಇರೋ ಒಂದು ಕರುಗೆ ಹೆಲ್ಪ್ ಆಗುತ್ತೆ. ಮತ್ತು ಒಕ್ಕಳು ಬಳ್ಳಿ ಅಂತ ಏನು ಹೇಳ್ತೀವಿ, ಕರುಳು ಬಳ್ಳಿ, ಈ ಕರುಳು ಬಳ್ಳಿನ ಈಜಬೇಕು. ಈಜರೆ ತನಕ ತಾನೇ ಬರುತ್ತೆ, ಅಥವಾ ತಮ್ಮ ಸ್ವಚ್ಛವಾಗಿರುವಂಥ ಒಂದು ಕತ್ತರಿ ಮುಖಾಂತರ ಕಟ್ ಮಾಡಬೇಕು. ಕಟ್ ಮಾಡಿ ಬಹಳ ಮುಖ್ಯವಾಗಿ ನಿಮಗೆ ಪೊಟ್ಯಾಷಿಯಂ ಪರ್ಮಂಗ್ನೇಟ್ ಸೊಲ್ಯೂಷನ್ನು ಅಥವಾ ಅರಿಶಿಣ, ಮನೇಲಿ ಅರಿಶಿಣ ಇರುತ್ತಲ್ಲ, ಅರಿಶಿಣನ ಆದರೂ ಹಾಕಬೇಕು. ಯಾಕಂದರೆ ಇನ್ಫೆಕ್ಷನ್ ಹೋಗೋ ಸಾಧ್ಯತೆಗಳಿರ್ತವೆ. ಕರು ಹುಟ್ಟಿದ ಕ್ಷಣ ಮೇಜರಾಗಿ ಇನ್ಫೆಕ್ಷನ್ ಹೋಗೋದೇ ಕರುಳು ಬಳ್ಳಿಯಿಂದ. ಹಾಗಾಗಿ ಹುಟ್ಟಿದ ತಕ್ಷಣ ಅದನ್ನ ಸ್ವಚ್ಛತೆ ಮಾಡೋದು ಮತ್ತು ಆ ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ನ ಸೇರಿಸೋದು ಅಥವಾ ಅರಿಶಿಣವನ್ನು ಬಳಿಯೋದನ್ನು ನಾವು ಮರಿಬಾರ್ದು. ಈಗ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಒಕ್ಕಳು ಊತ ಅಂತ ಬರ್ತದೆ, ಅದನ್ನು ರೆಡಿ ಮಾಡೋಕ್ಕೆ 7-8 ದಿನ ಬೇಕಾಗುತ್ತೆ. ಆ ಪಸ್ ಆಗೋದು, ಇನ್ಫೆಕ್ಷನ್ ಆಗೋದು ಇಂಥವೆಲ್ಲ ನಾವು ನೋಡ್ತಾ ಇರ್ತೀವಿ ಫೀಲ್ಡ್ಗಳಲ್ಲಿ. ಮತ್ತು ಇನ್ನೊಂದು ಎರಡನೇದೇನಪ್ಪ ಅಂದರೆ ಮಂಡಿ ಊತ ಅನ್ನೋದು ಭಾಳ ಕಾಡುತ್ತೆ ರೈತನ. ಮಂಡಿ ಊತ ಯಾಕೆ ಬರುತ್ತೆ, ಓ ಸರ್ ಬಿದ್ದುಬಿಟ್ಟಿದೆ, ಜಾರ್ಬಿಟ್ಟಿದೆ, ಅದಕ್ಕೆ ಬರುತ್ತೆ ಅಂತ ಅನ್ಕೋತಾರೆ. ಹೌದು, ಅದು ಒಂದು ಕಾರಣ ಇರ್ಬೋದು. ಆದರೆ ಬಹಳ ಮುಖ್ಯವಾದ ಕಾರಣ, ಈ ಕರುಳು ಬಳ್ಳಿಯಿಂದ ಏನು ಒಳಗಡೆ ಹೊಕ್ಕಿರುತ್ತಲ್ಲ ಸೂಕ್ಷ್ಮಾಣುಜೀವಿಗಳು, ಅದು ನಮ್ಮ ಗಿಣ್ಣು ಊತ ಮಂಡಿ ಊತ ಅಂತ ಮಾಡ್ತವೆ. ಆ ಮಂಡಿ ಊತಗಳಾದಾಗ ತುಂಬ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡ್ತೀವಿ, ಡೈಕ್ರಿಟ್ಸಿನ್ ಯೂಸ್ ಮಾಡ್ತೀವಿ, ಈ ಥರ ಎಲ್ಲ ಏನೇನೋ ನಾವು ಮೆಡಿಸಿನ್ಸ್ ಮಾಡಿಸಿದ್ರು ಸಕ್ಸಸ್ ಆಗಲ್ಲ. ಹಾಗಾಗಿ ಅದು ಬರ್ದಾಗ ನೋಡ್ಕೊಳ್ಳೋದು ಹೇಗೆ, ಹುಟ್ಟಿದ ತಕ್ಷಣ ಕರುಳು ಬಳ್ಳಿನ ಸ್ವಚ್ಛತೆ ಮಾಡಿ ಒಂದು ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ನ ಹಚ್ಚೋದು ಭಾಳ ಮುಖ್ಯ ಆಗುತ್ತೆ. ಗಿಣ್ಣ ಹಾಲನ್ನ ಕುಡಿಸೋದು ಭಾಳ ಮುಖ್ಯ ಆಗುತ್ತೆ. ಕರು ಹುಟ್ಟಿದ ಅರ್ಧ ಗಂಟೆ ಒಳಗಡೆ ನಾವು ಗಿಣ್ಣ ಹಾಲನ್ನು ಕುಡಿಸಲೇಬೇಕು. ಯಾಕೆ ಅಂದರೆ ಆ ಕರು ಹುಟ್ಟಿದ ಆ ಕರುಳು ಹುಟ್ಟಿದ ಒಂದು 2 ಅವರಲ್ಲಿ ಅಬ್ಸಾರ್ಪ್ಷನ್ ಪವರ್ ಜಾಸ್ತಿ ಇರುತ್ತೆ. ಹಾಗಾಗಿ ಅರ್ಧ ಗಂಟೆ ಒಳಗಡೆ ಗಿಣ್ಣ ಹಾಲನ್ನು ಕುಡಿಸ್ಬೇಕು. ಒಂದು ದಿನದ ನಂತರ 24 ಗಂಟೆ ನಂತರ ಕರುವಿನ ಕರುಳಿನ ಒಂದು ಅಬ್ಸಾರ್ಪ್ಷನ್ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಅಬ್ಸಾರ್ಪ್ಷನ್ ಪವರ್ ಜಾಸ್ತಿ ಇದ್ದಾಗಲೇ ನಾವು ಗಿಣ್ಣ ಹಾಲನ್ನು ಕುಡಿಸ್ಲೇಬೇಕು. ಏನಂದರೆ ಈ ಗಿಣ್ಣ ಹಾಲಿನಲ್ಲಿ IgA, ಕೆರೋಟಿನ್ನು ಈ ಥರ ಒಂದಷ್ಟು ರೋಗ ನಿರೋಧಕ ಶಕ್ತಿಗಳು ಬಹಳಷ್ಟು ಇರ್ತವೆ. ಒಂದು ಆ ತಾಯಿ ತನ್ನ ಕರು ಕೊಡ್ತಾ ಇರುವಂಥ ಒಂದು ಶಕ್ತಿ, ಆ ಅಮೃತದ ಶಕ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಗಿಣ್ಣ ಹಾಲನ್ನು ಹುಟ್ಟಿದ 1/2 ಗಂಟೆಗೆ ಕುಡಿಸಿ ದಿನದಲ್ಲಿ 3-4 ಬಾರಿ ತಾಯಿಯಿಂದ ಕರಿಬೇಕು. ಒಂದೇ ಸಾರಿ ಕರಿಬಾರ್ದು, ತಾಯಿಯಿಂದ 3-4 ಸಾರಿ ಕರೆದು ಒಂದು ಡಿವೈಡ್ ಮಾಡಿ ಕೊಡಬೇಕು. ಯಾವ ಥರ ಕೊಡಬೇಕು, 1/10 ಆಫ್ ದ ಬಾಡಿ ವೈಟ್ ಅಂತ ಹೇಳ್ತೀವಿ. ಈಗ ಒಂದು 10 ಕೆಜಿ ಕರು ಹುಟ್ಟಿದೆ ಅಂತಂದರೆ 1 ಲೀಟ್ರಷ್ಟಾದ್ರೂ ಅದಕ್ಕೆ ಕೊಡಬೇಕಾಗುತ್ತೆ. ಮೊದಲನೇ ಒಂದು ದಿನ, 2ನೇ ದಿನ, 3ನೇ ದಿನದಲ್ಲಿ ಗಿಣ್ಣ ಅಲ್ಲಿ ಇಲ್ಲಾಂದರೂ 16-17% ಪ್ರೋಟೀನ್ ಇರುತ್ತೆ. ಏನಿದು ಪ್ರೋಟೀನು? ಪ್ರೋಟೀನೇ ಭಾಳ ಇಂಪಾರ್ಟೆಂಟು. ಏನಾಗುತ್ತೆ ಅಂದರೆ ಈ ಕರುಗಳಲ್ಲಿ ಮಸಲ್ ಮಾಂಸಖಂಡ ಹೆಚ್ಚಿಸ್ಬೇಕು, ಮತ್ತು ಬೋನ್ ನಮ್ಮ ಈ ಮೂಳೆಗಳ ಶಕ್ತಿ ಜಾಸ್ತಿ ಆಗಬೇಕು, ಮಾಂಸಖಂಡ ಅತಿ ಬೇಗ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಈ ಪ್ರೋಟೀನ್ ಭಾಳ ಉಪಯುಕ್ತ ಆಗುತ್ತೆ. ಆದರೆ ಈ ಗಿಣ್ಣ ಹಾಲಿನಲ್ಲಿ ದಿನಗಳು ಕಳೀತಾ ಕಳೀತಾ ಕಳೀತಾ ಪ್ರೋಟೀನ್ ಕಂಟೆಂಟ್ ಕಡಿಮೆ ಆಗ್ತಾ ಬರುತ್ತೆ. 16-17% ಇರುವಂಥದ್ದು 7ನೇ ದಿನಕ್ಕೆ ಒಂದು ವೀಕ್ ಆದ ನಂತರ 7-8% ಬಂದು ನಿಂತುಬಿಟ್ಟಿರುತ್ತೆ. ಹಾಗಾಗಿ ಎಷ್ಟೋ ಕಡೆ ನೋಡ್ತೀವಿ ನಾವು ಗಿಣ್ಣ ಹಾಲನ್ನು ಕುಡಿಸುವಷ್ಟು ಕುಡಿಸ್ಬಿಟ್ಟು ಹೊರಗಡೆ ಚೆಲ್ಲೋದು, ಹುತ್ತುಕ್ಕಾಕ್ತೀವಿ ಅನ್ನೋದು, ಈ ರೀತಿಯೆಲ್ಲ ನಮ್ಮ ಜನಗಳು ಮಾತಾಡ್ತಾ ಇರ್ತಾರೆ. ಈ ಗಿಣ್ಣ ಹಾಲನ್ನು ವೇಸ್ಟ್ ಮಾಡಬೇಡಿ. ಏನು ಮಾಡಬಹುದು, ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರುವಂಥ 1ನೇ ದಿನದಿಂದ 1 ವಾರದಿಂದ ಏನು ಮಿಕ್ಕುತ್ತೆ ನಿಮಗೆ ಗಿಣ್ಣ ಹಾಲು, ಅದನ್ನು 1 ಡಿಗ್ರಿ ಸೆಲ್ಸಿಯಸ್ಗೆ ಫ್ರೀಜರಲ್ಲಿ, ಈಗೇನು ಮನೆಗಳಲ್ಲೆಲ್ಲ ಫ್ರಿಜ್ಗಳಿದ್ದಾವೆ, 1 ಡಿಗ್ರಿ ಸೆಲ್ಸಿಯಸ್ಗೆ ಫ್ರೀಜರ್ನಲ್ಲಿ ಇಟ್ಟು ನಂತರ ಏನು ಗಿಣ್ಣ ಹಾಲು ಖಾಲಿ ಆಗುತ್ತಲ್ಲ, ನಂತರ ಸ್ವಲ್ಪ ಕಾಯಿಸಿ ಹಾಲು ಜೊತೆ ಮಿಕ್ಸ್ ಮಾಡಿ ಕೊಡ್ತಾ ಹೋಗ್ಬೋದು. ಆ ಪ್ರೋಟೀನ್ನ ನೀವು ಹಿಡಿದಿಟ್ಟಾಗುತ್ತೆ. ಬರೀ ಪ್ರೋಟೀನ್ ಅಷ್ಟೇ ಅಲ್ಲ, ಅದರಲ್ಲಿರುವಂಥ ರೋಗ ನಿರೋಧಕ ಶಕ್ತಿಗಳು, IgA, ಒಂದು ವಿಟಮಿನ್ಗಳು ಎಲ್ಲನೂ ಹಿಡಿದಿಟ್ಟಾಗುತ್ತೆ. ನಿಮ್ಮ ಕರು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಗಿಣ್ಣ ಹಾಲು ಬರುವವರೆಗೂ ಕೂಡ ಗಿಣ್ಣ ಹಾಲನ್ನು ವೇಸ್ಟ್ ಮಾಡದೆ ತನ್ನ ಕರುಗೆ ಕುಡಿಸಿ ಆದಷ್ಟು ಅದನ್ನು ಹಿಡಿದಿಡಿ. 7-8 ದಿನ ನಾವು ಗಿಣ್ಣ ಹಾಲನ್ನು ಕೊಟ್ಟ ನಂತರ ಏನು ನಾರ್ಮಲ್ ಹಾಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಕರು ಎಷ್ಟು ಬಾಡಿ ವೈಟ್ ಬರ್ತದೆ ಅಂದರೆ 1/10 ಆಫ್ ದಿ ಬಾಡಿ ವೈಟ್ ಅಂತ ಹೇಳ್ತೀವಿ. ಈಗ ಒಂದು 20 ಕೆಜಿ ಕರು ತಲುಪಿತ್ತು ಅಂತ ಅಂದರೆ ಒಂದು ಸರಿ ಇದಕ್ಕೆ 2 ಲೀಟ್ರ್ ಹಾಲನ್ನಾದ್ರೂ ಅದಕ್ಕೆ ಕುಡಿಸ್ಬೇಕಾಗತ್ತೆ. ಅಂದರೆ ದಿನಕ್ಕೆ 4 ಲೀಟ್ರ್ ಆಯಿತು. ಎಷ್ಟೋ ಜನರಲ್ಲ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಡೈಲಿ 4 ಲೀಟ್ರು ಅದಕ್ಕೆ ಕುಡಿಸೋದಾದರೆ ಮುಂದೆ ಹೇಗೆ ಅಂತೇಳಿ. ಮುಂದೆ ಹೇಗೆ ಅಂದರೆ ನೀವು ಹಾಲನ್ನು 1/2 ತಿಂಗಳಿಂದ 2 ತಿಂಗಳವರೆಗೆ ಕೊಡ್ತಾ ಹೋಗ್ತೀರಾ, ನಂತರ ಅದು ಫೀಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆವಾಗ ಕಾಲಕ್ರಮೇಣ ನೀವು ಕಡಿಮೆ ಮಾಡ್ಕೋತಾ ಬರ್ತೀರಾ. ಹಾಗಾಗಿ 4 ಲೀಟ್ರು ಪ್ರತಿದಿನ ಕೊಡೋದ್ರಲ್ಲಿ ಏನೂ ತೊಂದರೆ ಆಗಲ್ಲ. ಆ ಬಾಡಿ ವೈಟಿಗೆ ತಕ್ಕಂಗೆ 1/10 ಅಂತ ಏನು ಹೇಳ್ತೀವಿ ಆ ಮುಖಾಂತರ ಕೊಡ್ತಾ ಹೋಗ್ಬೋದು. ಯಾಕಪ್ಪ ಹೇಳ್ತೀವಿ ಅಂತಂದರೆ ನಾವು ಇವಾಗ ಯೋಚನೆ ಮಾಡ್ಬೋದು 4 ಲೀಟ್ರು ಅಂತೇಳಿ, ಆದರೆ ಮುಂದೆ ಆ ಮೂಳೆ ಬೆಳವಣಿಗೆ ಮಾಂಸಖಂಡ ಬೆಳವಣಿಗೆಗೆ ಈ ಒಂದು 3 ತಿಂಗಳು ನಾವೇನು ಚೆನ್ನಾಗಿ ಕರು ಸಾಕ್ತೀವಿ ಅದು ಭಾಳ ಉಪಯುಕ್ತತೆ ಆಗುತ್ತೆ. ಮುಂದೆ ಯಾವುದೇ ರೋಗ ಬಂದರೂ ತಾನೇ ತಡೆಗಟ್ಕೊಳ್ಳುತ್ತೆ, ಯಾವುದೇ ಆರೋಗ್ಯದ ಏರುಪೇರುಗಳಿರಲ್ಲ. ಹಾಗಾಗಿ ಇದು ಭಾಳ ಮುಖ್ಯ ಆಗುತ್ತೆ ಹಾಲು ಕುಡಿಸುವಂಥದ್ದು.
3: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀರಾ ಸರ್. ಸೊ ಈಗ ಹಸು ಸಾಕಾಣಿಕೆಯನ್ನು ಮಾಡೋದು ಒಂದು ರೀತಿಯಲ್ಲಿ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತೀವಿ ಅಂತಂದರೆ, ಸೊ ಕರುಗಳನ್ನು ಸಾಕಾಣಿಕೆ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಕರುಗಳನ್ನು ಸಾಕಾಣಿಕೆ ಮಾಡುವಾಗ ಅದಕ್ಕೆ ಏನು ಹಸುವಿನ ಹಾಲನ್ನು ಕುಡಿಸುವಾಗ ಮತ್ತು ಗಿಣದ ಹಾಲನ್ನು ಕುಡಿಸುವಾಗ ನಾವು ಎಷ್ಟು ಪ್ರಮಾಣದಲ್ಲಿ ಕುಡಿಸಬೇಕಾಗತ್ತೆ, ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಈ ಕರುಗಳನ್ನು ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಹೇಶ್ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ಹಾಗೆ ನೀವು ಕೂಡ ನಿಮ್ಮ ಮನೇಲಿ ಹಸು ಏನಾದ್ರು ಕರು ಹಾಕಿದೆ ಅಂತಂದರೆ ಕರುಗಳನ್ನು ಕೂಡ ಹೆಚ್ಚು ಜಾಗೃತೆಯಿಂದ ಹಾಗೆ ಅವುಗಳನ್ನು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕಾಗತ್ತೆ. ಸೊ ಹಾಗೆಯೇ ಅದಕ್ಕೆ ಬೇಕಾದಂತಹ ಅಂಶಗಳು, ಆರೋಗ್ಯಕ್ಕೆ ಬೇಕಾದಂತಹ, ದೇಹಕ್ಕೆ ಬೇಕಾದಂತಹ ಅಂಶಗಳು ತನ್ನ ತಾಯಿಯ ಹಾಲಿನಿಂದ ಸಿಗೋದ್ರಿಂದ, ಸೊ ಹಸು ಕರು ಹಾಕಿದ ತಕ್ಷಣ ಬರುವಂತಹ ಗಿಣದ ಹಾಲನ್ನು ಸುಮ್ಮನೆ ವೇಸ್ಟ್ ಮಾಡ್ದೇನೆ ಕರುಗಳಿಗೆ ಕುಡಿಸ್ಬೇಕು ಅಂತೇಳಿ ಸರ್ ಕೂಡ ಹೇಳ್ತಾ ಇದ್ದಾರೆ. ಸೊ ಅವ್ರ ಸರ್ ಜೊತೆಗೆ ಮಾತಾಡೋಣ, ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುನೋಡ ಫ್ಯಾಮ್. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಕರುವಿಗೆ ಗಿಣದ ಹಾಲನ್ನು ಕುಡಿಸ್ಬೇಕಾಗತ್ತೆ. ಹಾಗೆ ಆ ಹಾಲನ್ನು ವೇಸ್ಟ್ ಮಾಡಬಾರ್ದು, ಮತ್ತು ಅದರ ಜೊತೆಗೆ ಅವುಗಳಿಗೆ ಆರೈಕೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಲನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ಪದ್ಧತಿನಲ್ಲಿ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರಿ. ಸೊ ಅದೇ ರೀತಿಯಲ್ಲೇ ಸರ್, ಈಗ ಹಾಲು ಕುಡಿಯೋದನ್ನು ನಿಲ್ಲಿಸಿದ ನಂತರದಲ್ಲಿ ಕರುಗಳಿಗೆ ಯಾವ ರೀತಿಯಲ್ಲಿ ಫೀಡ್ಗಳನ್ನು ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಯಾವ ರೀತಿಯ ಫೀಡ್ನ ಕೊಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
1: ಒಂದೂವರೆ ತಿಂಗಳ ನಂತರ ಅದು ಫೀಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮೇವು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆವಾಗ ಕಡಿಮೆ ಮಾಡ್ತಾ ಬನ್ನಿ. ಆರ್ಥಿಕವಾಗಿ ನಮಗೆ ತುಂಬ ಇದಾಗುತ್ತೆ, 4 ಲೀಟ್ರ್ ಅಷ್ಟು ಕೊಡೋಕ್ಕಾಗಲ್ಲ ಅನ್ನೋದಾದರೆ, ಕರುವಿಗೆ 15ನೇ ದಿನಕ್ಕೆ ಕರುಗಳ ಫೀಡ್ಸ್ ಅಂತಲೇ ಸಿಗುತ್ತೆ, ಕರುಗಳ ಪಶು ಆಹಾರ ಅಂತ. ನಂದಿನಿಯಿಂದ ಇದೆ, ತುಂಬ ಮಾರುಕಟ್ಟೆಯಲ್ಲಿ ತುಂಬ ಕಂಪ್ನಿಗಳು ಕರುಗಳ ಫೀಡನ್ನು ಮಾರ್ತಾ ಇದ್ದಾವೆ. ಅದರಲ್ಲಿ ಒಂದು ಒಳ್ಳೆ ಪ್ರೋಟೀನ್ನ ಇಟ್ಟು, ಏನು ಗಿಣ್ಣಲ್ನಲ್ಲಿ 16% ಪ್ರೋಟೀನ್ ಇತ್ತು, ಆ ರೀತಿ 20%ವರೆಗೂ ಪ್ರೋಟೀನ್ ಇಟ್ಟು ಮಾರ್ತಾ ಇದ್ದಾರೆ, ಮಾರುಕಟ್ಟೆಗಳು ಲಭ್ಯ ಇದೆ. ಹಾಗಾಗಿ ನೀವು ಆ ಕಾಫ್ ಸ್ಟಾರ್ಟರ್ನ ಅಂತ ಹೇಳಿ ಏನು ಕರುಗಳ ಫೀಡ್ಸ್ ಅಂತ ಹೇಳುತ್ತೆ, ಅದನ್ನು 15 ದಿನಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಸ್ಟಾರ್ಟ್ ಮಾಡಬೇಕು? ಒಂದೇ ಸರಿಗೆ ದೊಡ್ಡ ಹಸುಗಳಿಗೆ ಕೊಟ್ಟಾಗೆ ನಾವು ಡ್ರೈ ಆಗಿ ತಿನ್ನಿಸಬಾರ್ದು. ಹಾಲಿನ ಜೊತೆ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿ ಡೈಲಿ ಒಂದು ಹಿಡಿ, ಬೆಳಿಗ್ಗೆ ಒಂದು ಹಿಡಿ, ಸಂಜೆ ಒಂದು ಹಿಡಿ. ಯಾವಾಗ 15ನೇ ದಿನಕ್ಕೆ ನೀವೇನಾದರೂ ಕರುಗಳ ಪಶು ಆಹಾರವನ್ನು ಸ್ಟಾರ್ಟ್ ಮಾಡಿದರೆ, ಬೆಳಿಗ್ಗೆ ಒಂದು ಹಿಡಿ, ಸಂಜೆ ಒಂದು ಹಿಡಿಯಿಂದ ಸ್ಟಾರ್ಟ್ ಮಾಡಿ ಅದನ್ನು ಪಚನಕ್ರಿಯೆಯನ್ನು ಅಡ್ಜಸ್ಟ್ ಮಾಡಿ, ಕೊನೆಗೆ ಆ ಕರು ಚೆನ್ನಾಗಿ ತಿಂತಾ ಇದೆ, ಯಾವುದೇ ತೊಪ್ಪೆ ಮತ್ತು ಗಂಜಲಗಳಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ಗೊತ್ತಾದ ನಂತರ, ನೀವು 3ನೇ ವಾರಕ್ಕೆ 4ನೇ ವಾರಕ್ಕೆ ಒಂದು ಬೆಳಿಗ್ಗೆ 1 ಕಾಲು ಕೆಜಿ, ಸಂಜೆ 1 ಕಾಲು ಕೆಜಿ ಅಷ್ಟು ಕೊಡ್ತಾ ಬರ್ಬೋದು. ನಂತರ ಎಲ್ಲಿವರೆಗೆ ತಲುಪಬೇಕು ಅಂತಂದರೆ, 3ನೇ ತಿಂಗಳಿಗೆ ಅದು ಆಲ್ಮೋಸ್ಟ್ ಬೆಳಿಗ್ಗೆ 1 ಕೆಜಿ, ಸಂಜೆ 1 ಕೆಜಿ ತಿನ್ನುವಂಥ ಕೆಪಾಸಿಟಿಗೆ ಅದು ಬಂದಿರಬೇಕು. ಅದು ಹಾಲು ಜೊತೆ ಮಿಕ್ಸ್ ಮಾಡ್ತಾನೆ ಅಡ್ಜಸ್ಟ್ ಮಾಡ್ತಾ ಬರಬೇಕು. ಅದಕ್ಕೆ ಕರುಗಳ ಫೀಡ್ಸು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ಬಹುದು, ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಮತ್ತು ಅದನ್ನು ಕೂಡ ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗಲ್ಲ ಅಂತ ನಿಮ್ಗೆ ಏನಾದರೂ ಅನಿಸುದ್ದೇ ಆದಲ್ಲಿ, ನೀವು ಮನೆಯಲ್ಲೇ ಒಂದು ಕಾಫ್ ಸ್ಟಾರ್ಟರ್ನ ಸ್ಟಾರ್ಟ್ ಮಾಡ್ಕೋಬೋದು. ಯಾವ ರೀತಿಯಾಗಿ? ಈಗ ನಮ್ಮ ಮನೆಯಲ್ಲಿ ಬೆಲ್ಲ ಸಿಗುತ್ತೆ, ಬೆಲ್ಲದ ನಂತರ ಮೊಟ್ಟೆಗಳು ಸಿಗ್ತವೆ. ಸೊ ದ್ವಿದಳ ಧಾನ್ಯದ ಅಥವಾ ಯಾವುದೇ ಧಾನ್ಯಗಳನ್ನ, ಈಗ ಇದಾಗಿ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸ್ವಲ್ಪ ಗೋಧಿ ಹಿಟ್ಟಾಗಿರ್ಬೋದು, ಈ ಥರದನ್ನ ಮಿಕ್ಸ್ ಮಾಡಿ ಗ್ರೌಂಡ್ ಮಾಡಿ ಅದು ಹಾಗಾಗಿ ಕೊಡಬಾರ್ದು. ಅದನ್ನು ಮಿಲ್ ಮಾಡಿಸಿ ಪೌಡ್ರ್ ಫಾರ್ಮ್ ಮುಖಾಂತರ, ಅತಿಯಾಗಿ ಪೌಡ್ರೂ ಬೇಡ, ನುಚ್ಚು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮಾಡಿ ನೀವು ಮೊಟ್ಟೆ ಜೊತೆ, ಮೊಟ್ಟೆನ ಒಡೆದು ಅದೇನು ನಾವು ಮೊಟ್ಟೆದು ಒಂದು ಲೋಳೆಯನ್ನು ಬರುತ್ತೆ ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಟೈಪ್ ಮಾಡಿ ನೀವು ಕೊಡ್ಬೋದು. ಎಷ್ಟೆಷ್ಟು ಕೊಡಬೇಕಪ್ಪ ಅಂದರೆ, 2 ಮೊಟ್ಟೆ, 1 ಅಚ್ಚು ಬೆಲ್ಲ, ಮತ್ತು ಒಂದು 100 ಗ್ರಾಮ್ ಅಷ್ಟು ಎಲ್ಲ ನಿಮಗೇನು ಎಷ್ಟು ಸಾಧ್ಯ ಆಗುತ್ತೋ, ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಿಲಿಟಿ ಇರುತ್ತೆ ಆ ಧಾನ್ಯಗಳ ಒಂದು ರಫ್ ಪೌಡ್ರು, ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ, ಮತ್ತು ಹಾಲಿನ ಪುಡಿ ಸಿಗುತ್ತೆ ಇವಾಗೆಲ್ಲ, ಹಾಲಿನ ಪುಡಿನೂ ಕೂಡ ನೀವು ಮಿಕ್ಸ್ ಮಾಡ್ಬೋದು ಅದ್ರ ಜೊತೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿ ಬೆಳಿಗ್ಗೆ ಒಂದು ಉಂಡೆ, ಸಂಜೆ ಒಂದು ಉಂಡೆ ಹಿಂಗೆ ತಿನ್ನಿಸ್ಕೋತಾ ಸ್ವಲ್ಪ ರೈಸ್ ಮಾಡ್ಕೋತಾ ಹೋಗಬೇಕು. ಯಾವುದೇ ಆದರೂ ಅಷ್ಟೇ, ಇಂತಿಷ್ಟೇ ಪ್ರಮಾಣ ಅಂತಿಲ್ಲ, ಆ ಹಸುವಿನ ಒಂದು ಪಚನ ಕ್ರಿಯೆಯನ್ನು ಅಬ್ಸರ್ವ್ ಮಾಡ್ಬೇಕು ನಾವು, ಅದರ ವಾತಾವರಣ, ದೇಹದ ವಾತಾವರಣ, ತೊಪ್ಪೆ ಯಾವ ರೀತಿ ಬರ್ತಾ ಇದೆ, ಅದರಲ್ಲಿ ನಾವು ಇಷ್ಟು ಜಾಸ್ತಿ ಕೊಟ್ಬಿಟ್ಟೆ ನಾನು, ಅದರಲ್ಲಿ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ದೇಹದಲ್ಲಿ, ಇಂಥವನ್ನೆಲ್ಲ ಕೀನ್ ಅಬ್ಸರ್ವೇಷನ್ ಮಾಡಿ ಕೊಡ್ಬೋದು. ಈಗ 1000 ಪೇಪರ್ಗಳು ಹೇಳ್ಬೋದು, 250 ಗ್ರಾಮ್, 1 ಕೆಜಿ ಅಂತ ಹೇಳ್ಬೋದು, ಬಟ್ ಇದನ್ನು ಡಿಸೈಡ್ ಮಾಡೋನು ರೈತ ಆಗಿರಬೇಕು. ಅಷ್ಟು ಅಬ್ಸರ್ವೇಷನ್ ಇರಬೇಕು ನಮಗೆ ಆ ಕರುಗಳ ಮೇಲೆ.
0: ಓಕೆ ಸರ್, ಈಗ ಕರುಗಳಲ್ಲಿ ಯಾವ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರ್ಬೋದು, ಯಾಕೆ ಬರ್ಬೋದು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಕರುಗಳ ಹೊಟ್ಟೆನಲ್ಲಿ ಜಂತುಹುಳುಗಳು ಜಾಸ್ತಿ ಆಗ್ತವೆ. ಹೇಗೆ ಜಾಸ್ತಿ ಆಗ್ತವೆ? ಈಗ ನಾವಾದರೆ ಕೈ ತೊಳ್ಕೊಂಡು ಊಟ ಮಾಡ್ತೀವಿ, ಕ್ಲೀನ್ನೆಸ್ ಮೇಂಟೈನ್ ಮಾಡಿ, ಸ್ವಚ್ಛತೆ ಮೇಂಟೈನ್ ಮಾಡ್ತೀವಿ, ಆದರೆ ಆ ಕರುಗಳು ಸಿಕ್ಕಲ್ಲಿ ಬಾಯಿ ಆಗ್ತಿರ್ತವೆ, ನಾಲ್ಗೆಯಲ್ಲಿ ನೆಕ್ತಿರ್ತವೆ, ಅಲ್ಲಿ ಮೊಟ್ಟೆಗಳು ಹೋಗ್ತವೆ. ಆ ಫಾಡ್ರ ಜೊತೆ ಅಥವಾ ಯಾವುದೋ ಒಂದು ಹಸಿರು ಎಲೆ ಮೇಲೆ ಏನೋ ಒಂದು ಮೊಟ್ಟೆ ಕೂತಿರುತ್ತೆ, ನಾವು ನೆಲದಲ್ಲಿ ಯಾವ ಮೊಟ್ಟೆ ಸಿಕ್ಕಿರುತ್ತೆ, ಅವೆಲ್ಲ ಹೊಟ್ಟೆಗೆ ಹೋಗಿ ಒಳಗಡೆ ಲಾರ್ವಾ ಆಗಿ ಹುಳುಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನಾವು ಎಷ್ಟೇ ಕೊಟ್ಟರೂ ಕೂಡ ಕರುಗಳ ಬೆಳವಣಿಗೆ ಕುಂಠಿತ ಆಗ್ತಾ ಇರ್ತಾರೆ. ಈಗ ಹೊಟ್ಟೆ ದುಬ್ಬಾಕೊಳ್ಳೋದು, ಮೂಳೆಗಳೆಲ್ಲ ಸಣ್ಣ ಆಗೋದು, ಇದು ಯಾವ ರೀ ಯಾಕೆ ಆಗ್ತಾವಪ್ಪ ಅಂತಂದರೆ, ಕರುಗಳ ಹೊಟ್ಟೆ ಒಳಗಡೆ ಜಂತು ಹುಳುಗಳು ಜಾಸ್ತಿ ಆದಾಗ. ಹಾಗಾಗಿ ಕರುಗಳಲ್ಲಿ ಜಂತು ಹುಳು ಹಾಕೋದಂತ ಯಾವತ್ತೂ ಮರಿಬಾರ್ದು. ನಾವು ಎಷ್ಟೇ ಫಾಡರ್ ಫೀಡ್ ಕೊಟ್ಟರು ಅದು ನಾವು ಹಿಂದೆ ಬೀಳೋದೇ ಈ ಜಂತು ಹುಳು ಔಷಧಿ ಹಾಕದೇ ಇದ್ದಾಗ. ಹಾಗಾಗಿ ಯಾವಾಗ ಸ್ಟಾರ್ಟ್ ಮಾಡಬೇಕು? 15ನೇ ದಿನ, ಕರು ಹುಟ್ಟಿದ 15ನೇ ದಿನ ನೀವು ಜಂತು ಹುಳು ಔಷಧಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಂತರ ತಿಂಗಳಿಗೊಮ್ಮೊಮ್ಮೆ 3 ತಿಂಗಳವರೆಗೆ ಹಾಕಬೇಕು. 3 ತಿಂಗಳ ನಂತರ 3 ತಿಂಗಳಿಗೊಮ್ಮೊಂದು ಸಾರಿ, ನೆಕ್ಸ್ಟ್ ನೀವು 6 ಮಂತ್ಸ್ಗೆ ಹಾಕೋದು. ಈಗ 3 ತಿಂಗಳವರೆಗೆ ಏನು ಮಾಡಿದ್ರಿ, 1 ತಿಂಗಳವರೆಗೆ ಜಂತುಳಿಂದ ಔಷಧಿ ಹಾಕಿದ್ರಿ, 3 ತಿಂಗಳಾಯಿತು ಅದಕ್ಕೆ ವಯಸ್ಸು, ನಂತರ ನೆಕ್ಸ್ಟ್ 6 ತಿಂಗಳಿಗೆ ಹಾಕೋದು ನೀವು. ಹಾಗೆ 1 ವರ್ಷದ ನಂತರ 6 ತಿಂಗಳಿಗೊಮ್ಮೆ ನೀವು ಜಂತುಳಿ ಔಷಧಿನ ಹಾಕ್ಬೋದು. ಈ ಜಂತುಳಿ ಔಷಧಿ ಹಾಕಬೇಕಾದ್ರೂ ಕೂಡ ಪ್ರತಿ ಸಲ ಒಂದನ್ನೇ ಹಾಕಬಾರ್ದು, ನಿಮ್ಮ ಸ್ಥಳೀಯ ಪಶುವೈದ್ಯರುಗಳನ್ನ ಸಂಪರ್ಕಿಸಿ ಅವರ ಒಂದು ಸಲಹೆ ಪಡೆದು ಚೇಂಜ್ ಮಾಡ್ತಾ ಹೋಗಬೇಕು. ಪ್ರತಿ ಸಲ ಹಾಕೋದನ್ನು ಚೇಂಜ್ ಮಾಡ್ತಾ ಹೋದಲ್ಲಿ ಎಲ್ಲ ಥರದ ಯಾವುದೇ ವಿಧದ ಒಳಗಡೆ ಜಂತುಹುಳುಗಳಿದ್ರೂ ಕೂಡ ಹೊರಗಡೆ ಹೋಗುತ್ತೆ. ಆಗ ನಾವು ಕೊಡ್ತಾ ಇರುವಂಥ ಪೌಷ್ಟಿಕ ಆಹಾರ ಸಂಪೂರ್ಣವಾಗಿ ಪಚನಕ್ರಿಯೆ ಆಗಿ ರಕ್ತಕ್ಕೆ ಸಲ್ಲಿಕೆ ಆಗಿ ನಂತರ ತನ್ನ ಗ್ರೋತ್ ಚೆನ್ನಾಗಿರುತ್ತೆ.
0: ಓಕೆ ಸರ್, ಹಾಗೆ ಈಗ ಕರುಗಳ ಸಾಕಾಣಿಕೆ ಅಂತ ಬಂದಾಗ ಸೊ ಯಾವ ವಿಷಯವನ್ನ ರೈತರು ತುಂಬಾನೇ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳ್ಬೋದು?

0: ಕರುಗಳ ಸಾಕಾಣಿಕೆ ಅಂತ ಬಂದಾಗ ನಮ್ಮ ರೈತರು ಒಂದು ಪ್ರಶ್ನೆ ಕೇಳ್ತಾರೆ ಯಾವಾಗ್ಲೂ, ಸರ್ ನಾವು ಡಿಸ್ಬಡ್ಡಿಂಗ್ ಅಂದರೆ ಕೊಂಬನ್ನು ಸುಡಿಸ್ಬೇಕಾ ಬೇಡವಾ ಅಂತೇಳಿ, ಈ ವಿಚಾರ ಯಾವಾಗ್ಲೂ ಯಾವ ರೀತಿ ಹೇಳ್ಬೋದು ಅಂತಂದರೆ, ಹಿಂದೆ ನಮ್ಮ ದೇಶಿ ಹಸುಗಳೇನಿದ್ದಾವೆ ಅವಕ್ಕೆ ಹಂಪು ಮತ್ತು ಕೊಂಬು ಭಾಳ ಇಂಪಾರ್ಟೆಂಟು. ದೇಶಿ ಹಸು ಅಂತ ಕಂಡ ತಕ್ಷಣ ಯಾಕೆ, ಸೂರ್ಯನ ಕಿರಣಗಳನ್ನ ಅಬ್ಸರ್ವ್ ಮಾಡಿ ಶಕ್ತಿಯನ್ನು ತುಂಬುವಂಥದ್ದು ಇದಕ್ಕೆ ನಮ್ಮ ದೇಹಕ್ಕೆ ಆ ಕೊಂಬು ಮತ್ತು ಆ ಹಂಪು. ಆದರೆ ಈ ವಿದೇಶಿ ತಳಿಗಳಲ್ಲಿ ಹಂಪಿರಲ್ಲ, ಅಟ್ಲೀಸ್ಟ್ ಕೊಂಬಾದರೂ ಇರಬೇಕು. ಆಗೇನಾಗುತ್ತೆ, ಆ ಕೊಂಬು ತನ್ನ ಸೂರ್ಯನ ಕಿರಣಗಳನ್ನ ಅಬ್ಸರ್ವ್ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತೆ ಅನ್ನೋದು ಮಾತಿದೆ. ಹಾಗಾಗಿ ಆದಷ್ಟು ಕೊಂಬು ಸುಡುವಂಥದ್ದು ಒಳ್ಳೆಯದಲ್ಲ, ನ್ಯಾಚುರಲ್ ಆಗಿರಬೇಕು. ಯಾವತ್ತೂ ಪ್ರಾಣಿಗಳು ನ್ಯಾಚುರಲ್ಲಾಗಿ ತನ್ನ ಏನು ಕೊಂಬು ಬರುತ್ತೆ ಅವೆಲ್ಲ ಸಾಧಾರಣವಾಗಿ ಬರಲೇಬೇಕು. ಆದರೆ ಏನಂದರೆ, ದೊಡ್ಡ ದೊಡ್ಡ ಫಾರ್ಮ್ಗಳನ್ನ ಮೇಂಟೈನ್ ಮಾಡ್ತಾ ಇರಬೇಕಾದ್ರೆ 10 ಹಸುಗಳನ್ನ 20 ಹಸುಗಳನ್ನ ಸಾಕಬೇಕಾದ್ರೆ ನೇಚರ್ ಒಂದೇ ಥರ ಇರಲ್ಲ, ಗುದ್ದಾಡ್ತವೆ, ರ್ಯಾಶ್ ಆಗ್ತವೆ. ಆ ಕಾರಣಕ್ಕೆ ಕೆಲವೊಂದು ನಮ್ಮ ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಕೊಂಬು ಸುಡೋ ಒಂದು ಪ್ರಕ್ರಿಯೆಗೆ ಹೋಗ್ಬಿಡ್ತಾರೆ. ನಾವು ಆದಷ್ಟು ಸುಡಬೇಡಿ ಅಂತಲೇ ಹೇಳ್ತೀವಿ. ಸುಟ್ಟಿದ್ದೇ ಆದಲ್ಲಿ ನೋವಾಗುವಂಥ, ಈಗ ರಾಡನ್ನು ಕಾಯಿಸ್ಬಿಟ್ಟು ರಕ್ತ ಇದರಲ್ಲಿ ನಮ್ಮ ಏನು ಬೆಂಕಿನಲ್ಲಿ ಕಾಯಿಸ್ಬಿಟ್ಟು ಸುಡೋದು ಆ ಥರ ಎಲ್ಲ ದಯವಿಟ್ಟು ಮಾಡಬಾರ್ದು, ಯಾಕಂದರೆ ನೋವಾಗುತ್ತೆ. ಅಥವಾ ಸುಡಲೇಬೇಕು ಅನ್ನೋದು ನಿಮ್ಮ ಪ್ರಕ್ರಿಯೆ ಇದ್ದೇ ಇದ್ದಲ್ಲಿ, ನೀವು ಈಗ ಮಾರುಕಟ್ಟೆಯಲ್ಲಿ ಕೆಮಿಕಲ್ ಸಿಗ್ತಾಯಿದೆ ಅಂದರೆ ಪೇಸ್ಟ್ ಥರ ಸಿಗ್ತಾಯಿದೆ, ಆಯಿಂಟ್ಮೆಂಟ್ ಸಿಗ್ತಾಯಿದೆ, ಅದನ್ನು ಜಸ್ಟ್ ಬಳಿದ್ರೆ ಸಾಕು ಅದು ಡಿಸ್ಪೆಡಿಂಗ್ ಆಗುತ್ತೆ, ಮತ್ತು ಕೊಂಬು ಬೆಳವಣಿಗೆ ಆಗಲ್ಲ. ಈ ಕೊಂಬು ಸುಡೋದನ್ನ ಯಾವಾಗ ಮಾಡಬೇಕು ಅಂತಂದರೆ, ಎಷ್ಟೋ ಜನ 7ನೇ ದಿನಕ್ಕೆ ಮಾಡಿಬಿಡ್ತಾರೆ, ಆದರೆ ಭಾಳ ತಪ್ಪಾಗುತ್ತೆ ಅದು. ಯಾಕೆ ಅಂದರೆ ಇನ್ನು ಕೆರೋಟನೈಸೇಷನ್ ಅಂತ ಏನು ಹೇಳ್ತೀವಿ ಕೊಂಬಂದು, ಅದು ಸ್ಟಾರ್ಟೇ ಆಗಿರಲ್ಲ. ಆ ಸಂದರ್ಭದಲ್ಲೇ ನಾವು ಕೊಂಬು ಸುಟ್ಬಿಟ್ರೆ ಅದಕ್ಕೆ ಸ್ಕಲ್ಗೆ ಏನು ಬೋನ್ಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂತಂದರೆ, 3ರಿಂದ 4ನೇ ವಾರಕ್ಕೆ ನೀವು ಕೊಂಬು ಸುಡುವಂಥದ್ದು ತುಂಬ ಒಳ್ಳೆಯದು.
1: ಓಕೆ ಸರ್, ಹಾಗೆ ಈಗ ಕರುಗಳಿಗೆ ಯಾವ್ಯಾವ ರೀತಿಯ ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ, ಸೊ ಮತ್ತೆ ಅವುಗಳಿಗೆ ಯಾವ ರೀತಿಯ ಲಸಿಕೆಗಳನ್ನ ಹಾಕ್ಸ್ಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
0: ಕೆಲವೊಂದು ರೋಗಗಳಿದ್ದಾವೆ ಅಂತ ಅಂದರೆ ವೈರಲ್ನಿಂದ ಬರುವಂಥ ರೋಗಗಳು, ಇಂಥವಕ್ಕೆ ಲಸಿಕೆಗಳು ಕೂಡ ಇದ್ದಾವೆ. ಇದನ್ನು ಕಂಟ್ರೋಲ್ ಮಾಡಬೇಕು. ಬಟ್ ಬಂದುಬಿಟ್ರೆ ಈ ರೋಗಗಳೇನಾದ್ರು ಬಂತು ಅಂತಂದರೆ, ಇಷ್ಟು ದಿನ ನಾವೇನು ಕಷ್ಟಪಟ್ಟು ಕರುಗಳನ್ನ ಸಾಕಿದ್ವಿ ಅದೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ಈ ಲಸಿಕೆ ಹಾಕ್ಸೋದು ಭಾಳ ಮುಖ್ಯ ಆಗುತ್ತೆ. ಯಾವುದಪ್ಪ ಅಂತಂದರೆ, ನಾವು ಬಹುಮುಖ್ಯವಾಗಿ ನೋಡ್ತಾ ಇರುವಂಥದ್ದು ಕಾಲುಬಾಯಿ ರೋಗ ಜ್ವರ, ಗಂಟಲು ಊತ ಬೇನೆ ಮತ್ತು ಚಪ್ಪೆ ರೋಗ ಅಂತೇಳಿ FMD HSBQ ಅಂತ ಏನು ಹೇಳ್ತೀವಿ. ಇದು ಮೂರೂ ರೋಗಗಳಿಗೆ ಕಂಬೈಂಡ್ ಆಗೂ ಕೂಡ ಇವಾಗೆಲ್ಲ ಲಸಿಕೆಗಳು ದೊರೀತಾ ಇದ್ದಾವೆ ಮಾರುಕಟ್ಟೆಯಲ್ಲಿ. ಆ ರೀತಿ ನೀವು ಹಾಕ್ಸ್ಕೋಬೋದು. ಯಾವಾಗ ಹಾಕ್ಸ್ಬೇಕು? ಕರು 6 ತಿಂಗಳ ವಯೋಮಿತಿ ಬಂದ ತಕ್ಷಣ ಈ ವ್ಯಾಕ್ಸಿನ್ಗಳನ್ನ ಹಾಕ್ಸ್ಬೇಕು. ಈಗ ಹೇಗೆ 6 ತಿಂಗಳಿಗೆ ನಾವೇನು ಲಸಿಕೆ ಹಾಕಿಸ್ತೀವಿ, 6 ತಿಂಗಳು ವಯೋಮಿತಿಗೆ ನಂತರ ಅದೇ ಲಸಿಕೆಯನ್ನು ಬೂಸ್ಟರ್ ಡೋಸ್ ಆಗಿ 3 ತಿಂಗಳ ನಂತರ ಮತ್ತೆ ರಿಪೀಟ್ ಮಾಡಬೇಕು. ಆಗ ಅದು ರೋಗ ನಿರೋಧಕ ಶಕ್ತಿಗಳು ಹೆಚ್ಚುಗೊಳ್ಳುತ್ತವೆ. ನಂತರ ಮುಂದಿನ ದಿನಗಳಲ್ಲಿ ಕರು 1 ವರ್ಷ ದಾಟಿದ ನಂತರ ಥೈಲೇರಿಯಾ ಅಂತ ಬರುತ್ತೆ. ಅದು ಮಲೇರಿಯಾ ರೋಗ ಥರ, ಮನುಷ್ಯರಲ್ಲಿ ಹೇಗೆ ಮಲೇರಿಯಾ ರೋಗ ಬರುತ್ತೆ ಅದೇ ರೀತಿ ಅದು ರೋಗ. ಆ ರೋಗಕ್ಕೇನು ಕೂಡ ಲಸಿಕೆ ಇದೆ, ಆ ಲಸಿಕೆಯನ್ನು ಹಾಕ್ಸ್ಬಹುದು. ಈ ಲಸಿಕೆಗಳ ಬಗ್ಗೆ ಹೇಳೋದಾದರೆ, KMFನಿಂದ ಆಗಿರ್ಬೋದು, ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟಿಂದ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರ್ಬೋದು, ಬಹಳ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆ ಕಾರ್ಯಕ್ರಮಗಳಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಗ್ರಾಮಗಳಲ್ಲಿ ನಡೆದಾಗ ಅದರಲ್ಲಿ ನೀವು ಭಾಗವಹಿಸಿ ಇನ್ಫಾರ್ಮೇಷನ್ನ ತಗೊಂಡು ಹಾಕ್ಸ್ಬೇಕಾಗತ್ತೆ. ಹಾಕ್ಸ್ಕೊಂಡಿದ್ದೇ ಆದಲ್ಲಿ ನೀವು ಲೈಫ್ ಟೈಮು ಅದರದ ರೋಗಗಳನ್ನು ತಡೆಗಟ್ಟಬಹುದು.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ ಸರ್. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹೇಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಹೈನುಗಾರಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರು, ಹಾಗೆ ಈಗ ಕರುಗಳ ಸಾಕಾಣಿಕೆಯನ್ನು ಮಾಡೋದ್ರಿಂದ ಕೂಡ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಹಾಗೆ ಕರುಗಳನ್ನು ಸಾಕಾಣಿಕೆ ಮಾಡುವಂಥದ್ದು ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗಿರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರು. ಸೊ ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ, ಈಗ ಕರು ಸಾಕಾಣಿಕೆಯನ್ನು ಮಾಡ್ತಿದ್ವಿ ಅಂತಂದಾಗ ಕರುಗಳನ್ನು ಆರೈಕೆ ಮಾಡೋದು ಹೇಗೆ, ಹಾಗೆ ಕರುಗಳಿಗೆ ಯಾವ ರೀತಿಯ ಫೀಡ್ನ ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಮತ್ತು ಕರುಗಳನ್ನು ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕಾಗತ್ತೆ ಅನ್ನೋ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಇವತ್ತು ನಮಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಹೇಶ್ ಅವರು ತಿಳಿಸ್ಕೊಡ್ತಾ ಇದ್ರು. ಹಾಗೆ ಮಹೇಶ್ ಸರ್ ಕೂಡ ಹೇಳ್ತಾ ಇದ್ದ ಹಾಗೆ, ಈಗ ನಾವು ಕರುಗಳನ್ನ ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡ್ತೀವಿ ಮತ್ತು ಅವುಗಳಿಗೆ ಯಾವ ರೀತಿ ಫೀಡ್ ಕೊಡ್ತೀವಿ ಅನ್ನೋದ್ರ ಮೇಲೇ ಅವುಗಳ ಆರೋಗ್ಯ ಡಿಸೈಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಸೊ ಈಗ ಎಷ್ಟೋ ಸಾರಿ ಹಸು ಕರುವನ್ನು ಹಾಕಿದ ತಕ್ಷಣ ಸೊ ಒಂದೆರಡು ದಿನಗಳ ಕಾಲ ಗಿಣದ ಹಾಲನ್ನು ಕೊಡ್ತಾರೆ, ನಂತರದಲ್ಲಿ ಮತ್ತೆ ಅದನ್ನು ವೇಸ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ, ಮತ್ತು ಬೇರೆ ಬೇರೆ ಕಡೆಗೆ ಅದನ್ನು ಕೊಟ್ಟು ಯೂಸ್ ಮಾಡುವಂಥದ್ದಿರುತ್ತೆ. ಸೊ ಈ ರೀತಿಯಲ್ಲಿ ಮಾಡೋದಕ್ಕಿಂತ ಏನು ಕರು ಇರುತ್ತೆ ಆ ಕರುವಿಗೇ ಗಿಣದ ಹಾಲನ್ನು ಕೊಟ್ಟರೆ ಆ ಕರುಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಮತ್ತು ಶಕ್ತಿ ಅದರಲ್ಲಿ ಸಿಗುತ್ತೆ. ಹಾಗಾಗಿ ಕರುಗಳು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಬೆಳೀತವೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಸರ್ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಸೊ ಅದೇ ರೀತಿಯಲ್ಲೇ ಈಗ ಕರುಗಳಿಗೆ ಕೂಡ ಯಾವ್ಯಾವ ರೀತಿಯ ರೋಗಗಳು ಬರುತ್ತೆ, ಅವುಗಳನ್ನ ತಡೆಯುವ ನಿಟ್ಟಿನಲ್ಲಿ ಸೊ ಏನೆಲ್ಲ ಲಸಿಕೆಗಳನ್ನ ಹಾಕ್ಸ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹೇಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಮಹೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರಿಗ ಹಸುಗಳನ್ನು ಸಾಕಾಣಿಕೆ ಮಾಡ್ತಿರ್ತೀವಿ, ಹಾಗೆ ಅವುಗಳಿಗೋಸ್ಕರ ಒಂದು ಕೊಟ್ಟಿಗೆಯನ್ನು ಕೂಡ ನಿರ್ಮಾಣ ಮಾಡಿರ್ತೀವಿ. ಸೊ ಈಗ ಹಸು ಕರುವನ್ನ ಹಾಕಿದ ತಕ್ಷಣ ಆ ಕರುವನ್ನು ಕೂಡ ಕೊಟ್ಟಿಗೆನಲ್ಲೇ ಬಿಡಬೇಕಾಗತ್ತೆ, ಅಥವಾ ಅವುಗಳನ್ನು ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ, ಕರುಗಳಿಗೆ ಬೇರೆ ಯಾವ್ದಾದ್ರು ರೀತಿಯ ಶೆಲ್ಟರ್ಗಳನ್ನ ಕಟ್ಟುವುದು ಅಥವಾ ಕೊಟ್ಟಿಗೆಯನ್ನು ಮಾಡುವಂಥದ್ದಾಗಿರ್ಬೋದು, ಈ ಥರದನ್ನು ಮಾಡಬೇಕಾಗತ್ತೆ. ಮತ್ತು ಆ ಕೊಟ್ಟಿಗೆಯನ್ನ ನಾವು ನಿರ್ಮಾಣ ಮಾಡಿದ್ವಿ ಅಂತಂದರೆ ಅದರ ಮೇಂಟೆನೆನ್ಸ್ನ ಯಾವ ರೀತಿಯಲ್ಲಿ ಮಾಡ್ತಾ ಇರಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ಕರುಗಳು ಕಟ್ಟುವ ಜಾಗ ಯಾವಾಗಲೂ ದೊಡ್ಡ ದೊಡ್ಡ ಹಸುಗಳಿಂದ, ರ್ಯಾಶ್ ಆಗಿರೋ ಹಸುಗಳಿಂದ ಸ್ವಲ್ಪ ದೂರನೇ ಇರಬೇಕು. ಅವಕ್ಕೆ ಆದ ಸಪ್ರೇಟ್ ಕರುಗಳಿಗೆ ಅಂತಲೇ ಒಂದು ಸಪ್ರೇಟಾಗಿ ಜಾಗ ಮಾಡಿ ಕಟ್ಟುವಂಥದ್ದು ತುಂಬ ಒಳ್ಳೆಯದು. ಮತ್ತು ಬೆಳಿಗ್ಗೆ ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮು ಕರುಗಳು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತವೆ. ಹೇಗೆ ಅಂತಂದರೆ ಅದನ್ನು ಬಿಟ್ಟಾಗ ಸ್ವಲ್ಪ ಕುಣಿಯೋದು, ಜೋರಾಗಿ ಓಡಾಡೋದು, ಅವಕ್ಕೇನೋ ಒಂದು ಉತ್ಸುಕತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಬಿಡಬೇಕು ಅವನ್ನ, ಜಾಗ ಮಾಡಿ ಒಂದು ಫೆನ್ಸ್ ಮಾಡಿ 3 ತಿಂಗಳ ನಂತರ ಅದು ಹಸಿರು ಮೇವು ಒಣ ಮೇವನ್ನು ಬಾಯಾಡ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಅಂತಂದರೆ ಕರು ಹುಟ್ಟಿದಾಗ ಏನು ಹಸುಗೆ 4 ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಹೊಟ್ಟೆದು, ಅದು ಡೆವಲಪ್ ಆಗದೆ ಒಂದು 3 ತಿಂಗಳ ನಂತರ ಅದು ನೀಟಾಗಿ ಡೆವಲಪ್ ಆದಮೇಲೆ ಅದು ಬಾಯಾಡ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಜವಾಗ್ಲೂ ಹೇಳಬೇಕಂತಂದರೆ ಅದು ಹುಟ್ಟಿದ 15 ದಿನಕ್ಕೇ ಕೂಡ ಆ ಗರ್ಕೆ ಹುಲ್ನ ಅಗಿಯೋದು, ಏನಾದರೂ ಸಿಕ್ಕಿದ್ನ ಅಗಿಯೋದು ಈ ರೀತಿಯೆಲ್ಲ ಮಾಡ್ತಿರುತ್ತೆ. ಆವಾಗ ಅದೇನಾಗುತ್ತೆ ಅಂದರೆ ಜೊಲ್ಲು ಜಾಸ್ತಿ, ಸಲೈವ ಜಾಸ್ತಿ, ಅದು ಹೊರಗಡೆ ಹೋಗ್ಬಿಡುತ್ತೆ, ಒಳಗಡೆ ಬರಲ್ಲ ಆ ಕರುಗಳಲ್ಲಿ. ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾವಾಗ 15 ದಿನ 1 ತಿಂಗಳು ಅದು ಮೇವು ಏನು ಹಸರುಳು ತಿನ್ನೋಕೆ ಹೋಗುತ್ತೆ ಮಾಡುತ್ತೆ, ಆ ಸಲೈವ ಜಾಸ್ತಿ ಹೊರಗಡೆ ಹೋದಾಗ ಏನಾಗುತ್ತೆ ಅದರಲ್ಲಿ ಪೊಟ್ಯಾಷಿಯಂ ಕಂಟೆಂಟು ಏನಿರುತ್ತೆ ಹೊರಗಡೆ ಹೊರಟೋಗ್ಬಿಡುತ್ತೆ, ಆಗ ಮಾಂಸ ಖಂಡಗಳು ವೀಕ್ ಆಗ್ತವೆ. ಹಾಗಾಗಿ ಅದರ ಸಲೈವ ವೇಸ್ಟ್ ಆಗಬಾರ್ದು. ವೇಸ್ಟ್ ಆಗಬಾರ್ದು ಅಂದರೆ ಅದು ಏನು ಅಗಿತ ದೊಡ್ಡ ಹಸುಗಳ ಥರ ಮೇವನ್ನ ತಿನ್ನೋಕ್ಕೆ ಪ್ರಯತ್ನ ಪಟ್ಟಾಗ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಈಗ ನೀರು ಕುಡಿಸ್ಬಿಡ್ತೀವಿ, ಎಷ್ಟೋ ಸಾರಿ ನಾವು ಅದು ಹೋಗಿ ಆಸೆಗೆ ಏನು ಮಾಡಿಬಿಡುತ್ತೆ ನೀರನ್ನು ಜಾಸ್ತಿ ಕುಡಿದ್ಬಿಡುತ್ತೆ, ಅತಿ ಹೆಚ್ಚು ನೀರು ಕುಡಿದ್ಬಿಡುತ್ತೆ, 1 ಬಿಂದಿಗೆ 1/2 ಬಿಂದಿಗೆ ಕುಂದ್ಬಿಡುತ್ತೆ. ಆವಾಗ ನಮ್ಮ ರೈತರು ಹೇಳ್ತಾ ಇರ್ತಾರೆ, ಸರ್ ಉಚ್ಚೆನಲ್ಲಿ ಕೆಂಪಗೆ ಬರ್ತಾ ಇದೆ, ರಕ್ತ ಆಡ್ತಾ ಇದೆ ಅಂತೆಲ್ಲ. ಯಾವಾಗ ಅದು ತಣ್ಣೀರನ್ನು ಜಾಸ್ತಿ ಕುಡಿಯುತ್ತೆ ಅದರದ್ದು ಏನು ಉಚ್ಚಪಟ್ಟೆ ಅಂತ ಹೇಳ್ತೀವಿ ಒಳಗಡೆ ನಮ್ಮ ಇದು ಬ್ಲ್ಯಾಡರು ಇನ್ನು ಡೆವಲಪ್ ಆಗಿರಲ್ಲ, ಅದು ಆ ಕೋಲ್ಡ್ನೆಸ್ ಏನಿರ್ತದೆ ನೀರನ್ನು ಜಾಸ್ತಿ ಕುಡಿದಾಗ ಅದನ್ನು ರಕ್ತದ ಹಿಮೋಗ್ಲೋಬಿನ್ ಸ್ವಲ್ಪ ಉಚ್ಚ ಜೊತೆ ವಾಪಸ್ ಬರುವಂಥ ಸಾಧ್ಯತೆಗಳಿರ್ತವೆ. 3 ತಿಂಗಳ ನಂತರ ತಾನು ಯಾವಾಗ ಫಾರ್ಡರು ಮೇವು ಜೊತೆ ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಒಂದು ಒಳ್ಳೆ ಪೌಷ್ಟಿಕ ಆಹಾರವನ್ನು ಕೊಡೋಕೆ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿಯಾಗಿ ಜೋಳ, ಸೀಮೆ ಹುಲ್ಲು ಇದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತದದು, ಅದನ್ನು ಸಾಕಷ್ಟು ತನ್ನ ಹೊಟ್ಟೆ ತುಂಬ ಅದಕ್ಕೆ ಕೊಡ್ತಾ ಹೋಗಬೇಕು. ಮತ್ತು ಫೀಡ್ನು ಕೂಡ ಸ್ವಿಫ್ಟ್ ಆಗಬೇಕು. ಏನಾದರೂ ಕರುಗಳ ಫೀಡನ್ನು ಅದು ತಿಂದು ಅಭ್ಯಾಸ ಆಗಿದರೆ ಈಗ ಆಲ್ರೆಡಿ ಅಭ್ಯಾಸ ಆಗಿರುತ್ತೆ, ನಾರ್ಮಲ್ ಫೀಡ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು, ಅಥವಾ 1 ವರ್ಷದವರೆಗೂ ಕೂಡ ಕರುಗಳ ಫೀಡ್ಸ್ನ ನಾವು ಯೂಸ್ ಮಾಡ್ಬೋದು. ಈಗ ಅದಕ್ಕೆ ಹಸುರುಳ್ಳು, ಒಣಹುಲ್ಲು, ಫೀಡು ಇವು ಮೂರೂ ಕೂಡ ಯಾವುದೇ ಸಮಾನಾಂತರವಾಗಿ ಕೊಡ್ತಾ ಹೋಗಬೇಕು. 6 ತಿಂಗಳ ಮುಂಚೆ ಅದು ಕರುವಾಗಿರುತ್ತೆ, ಬಟ್ ಒಂದು ಗ್ರೋತ್ ಆದ ತಕ್ಷಣ ಒಂದು 6 ತಿಂಗಳ ನಂತರ ಅದನ್ನು ಕರು ಪಡ್ಡೆ ಅಂತಲೇ ಕರಿತೀವಿ. ಹೇಗೆ ಇದು ಮತ್ತೆ ಇನ್ನು 16ನೇ ತಿಂಗಳು ಅಥವಾ 18ನೇ ತಿಂಗಳಿಗೆ ಹೀಟ್ ಕೊಡಿಸ್ಬೇಕಾಗತ್ತೆ. ಆದರೆ ಈಗಿನ ದಿನಗಳಲ್ಲಿ ನಾವು ಒಳ್ಳೆ ಫುಡ್ ಕೊಡೋದೇ ಆಗೋದಾದರೆ 8 ತಿಂಗಳು 9 ತಿಂಗಳಿಗೂ ಹೀಟಿಗೆ ಬರುವಂಥ ಅಂದರೆ ಬೆದೆಗೆ ಬರುವಂಥ ಕರುಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಾವು ಆದಷ್ಟು ಆ ಹೀಟಿಗೆ ಏನು ಫಸ್ಟ್ ಟೈಮ್ ಹೀಟಿಗೆ ಬರುತ್ತಲ್ಲ ಅದನ್ನೆಲ್ಲ ಮಿಸ್ ಮಾಡೋದೇ ಒಳ್ಳೆಯದು. ಯಾವುದು ಮೊದಲು ಅಂದರೆ 16 ತಿಂಗಳು ಅಥವಾ ಅದರ ಬಾಡಿ 250 ಕೆಜಿ ತಲುಪಿರಬೇಕು. ಇದು ಒಂದು ಒಳ್ಳೆಯ ಸಮಯ ಹೀಟು ಬೆದೆಗೆ ಬಂದಾಗ ಹೀಟು ಕೊಡಿಸ್ಲಿಕ್ಕೆ. ಕೃತಕ ಗರ್ಭಧಾರಣೆ ಮಾಡಿಸ್ಬೇಕಾದ್ರೆ ತಳಿಗಳನ್ನು ಸೆಲೆಕ್ಟ್ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆದರೆ ಈ ಕೆಲಸವನ್ನು KMF ಮಾಡ್ತಾ ಇದೆ, ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದೇನೇ ತಳಿಗಳನ್ನ ಅಭಿವೃದ್ಧಿಪಡಿಸಿ ಸ್ಟ್ರಾ ಮುಖಾಂತರ ನಮಗೆ ಸೆವೆನ್ ಸ್ಟ್ರಾಗಳನ್ನ ಇಲ್ಲಿ ತಲುಪಿಸ್ತಾ ಇದ್ದಾರೆ ನಮ್ಗಳಿಗೆ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಇಲ್ಲ, ತಳಿಗಳು ಒಳ್ಳೊಳ್ಳೆ ತಳಿಗಳನ್ನೇ ಅವರು ಆಯ್ಕೆ ಮಾಡಿ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಮತ್ತೆ ಮುಂದುವರೆದು ಒಂದು ಹಂತ ಮೇಲೆ ಹೋಗಿ ಇನ್ನೊಂದು ಸೆಕ್ಸಿಡ್ ಸೆಮೆನ್ ಅಂತ ಬಂದಿದೆ, ಲಿಂಗ ನಿರ್ಧರಿತ ವೀರ್ಯಾಣು ನಳಿಕೆಗಳು ಅಂತೇಳಿ. ಏನಂದರೆ ಈ ಸ್ಟ್ರಾ ಯೂಸ್ ಮಾಡೋದ್ರಿಂದ 95% ನೀವು ಹೆಣ್ಣು ಕರುನೇ ಪಡಿಬೋದು ಅನ್ನುವ ಒಂದು ಕಾನ್ಸೆಪ್ಟಿಂದ ಆ ಒಂದು ಯೋಜನೆಯನ್ನು ತಂದಿದ್ದಾರೆ. ಈ ನೀವು ಲಿಂಗ ನಿರ್ಧರಿತ ವೀರ್ಯಾಣು ಸೆಕ್ಸಿಡ್ ಸೆಮನ್ನ ಯೂಸ್ ಮಾಡೋದ್ರಿಂದ ಬರೀ ಹೆಣ್ಣು ಕರುನೇ ಪಡಿಬೋದು. ಹೆಣ್ಣು ಕರು ಹುಟ್ಟಿದ್ದೇ ಆದಲ್ಲಿ ರೈತನಿಗೆ ಲಾಭ, ಅದು ಕೂಡ ಒಂದು ಲಾಭ. ಹೆಣ್ಣು ಕರು ಹುಟ್ಟಿದ್ರೆ ನಾವು ಇಷ್ಟು ಈ ಥರ ಎಲ್ಲ ಕರುಗಳ ಸಾಕಾಣಿಕೆ ಮಾಡಿ ಮತ್ತೊಂದೊಂದು ತಳಿ ಅಭಿವೃದ್ಧಿಗಳನ್ನ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಆದಷ್ಟು ನೀವು ಲಿಂಗ ನಿರ್ಧರಿತ ವೀರ್ಯಾಣು ಸೆಕ್ಸಿಡ್ ಸೆಮನ್ ಅಂತ ಹೇಳ್ತೀವಿ ಅದನ್ನು ಬಳಸಬೇಕಾಗತ್ತೆ. ಬೆದೆಗೆ ಬರೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈ ಕರುಗಳು ಬೆದೆಗೆ ಬಂದಾಗ ಎಗರಾಡೋದು, ಆಮೇಲೆ ಲೋಳೆ ಆಡೋದು, ಮಡ್ಲಲ್ಲಿ ಲೋಳೆ ಆಡೋದು ಈ ರೀತಿ ಕಾಣುತ್ತೆ. ಇನ್ನೊಂದು ಹಸು ಮೇಲೆ ಹತ್ತಕ್ಕೆ ಹೋಗೋದು ಈ ರೀತಿಯೆಲ್ಲ ಕಾಣಿಸ್ಕೋತವೆ. ಈಗ ಬೆದೆ ಕೊಡಿಸ್ಬೇಕಾದ್ರೂ ಅಷ್ಟೇ, ಇವತ್ತು ಸಂಜೆ ಬೆದೆಗೆ ಬತ್ತು ಅಂತಂದರೆ ಬೆಳಿಗ್ಗೆನೆ ಹೀಟು ಕೊಡಿಸ್ಬೇಕು, ಸೆಮೆನ್ ಮಾಡಿಸ್ಬೇಕು, ಟೆಕ್ನಿಕ್ ಇದು ಮಾಡಿಸ್ಬೇಕು. ಏನಾಗುತ್ತೆ ಅಂದರೆ ಈಗ ಬಂತು ಅಂದ ತಕ್ಷಣ ಕರೆದ ತಕ್ಷಣ ಮಾಡಿಸ್ಬಿಟ್ರೆ ಅದನ್ನ ಹರ್ಲಿ ಹೀಟ್ ಅಂತೀವಿ. ಮುಂಚಿತವಾಗಿಯೇ ಇನ್ನು ಅಂಡಾಶಯಗಳು ಮೊಟ್ಟೆಗಳು ರಿಲೀಸ್ ಆಗಿರಲ್ಲ, ಹಾಗಾಗಿ 12 ಅವರ್ಸ್ ಬಿಟ್ಟು ಅಂದರೆ ಇವತ್ತು ಸಂಜೆ ಹೀಟಿಗೆ ಬತ್ತು ಅಂತಂದರೆ ಮಾರ್ನಿಂಗ್ ಹೀಟಿಗೆ ಬತ್ತು ಅಂತಂದರೆ ಸಂಜೆ ಹೀಟು ಕೊಡಿಸುವಂಥದ್ದು ತುಂಬ ಒಳ್ಳೆಯದು. ವೈಜ್ಞಾನಿಕವಾಗಿ ಹೀಟು ಕೊಡಿಸಿದ ನಂತರ ನಿಮಗೆ ನೆಕ್ಸ್ಟ್ ಎಗೈನ್ ಅದೇನಾದ್ರು ನಿಂತ್ಕೊಂಡಿಲ್ಲ ಅಂತ ಅಂದರೆ ಒಂದು 20 ದಿನಗಳ ನಂತರ ಮತ್ತೆ ಎಗೈನ್ ಅದು ಹೀಟಿಗೆ ಬರ್ತದೆ, ಬೆದೆಗೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಪಶುವೈದ್ಯರನ್ನು ಸಂಪರ್ಕಿಸಿ ಒಳಗಡೆ ಚೆಕ್ ಮಾಡಿಸಿ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡಿ ನಂತರ ಹೀಟು ಕೊಡಿಸಿದ್ರೆ ಬೇಗ ಆಗುತ್ತೆ. ಯಾಕಂದರೆ ಭಾಳ ಸಾರಿ 8 ಸಾರಿ ಕೊಡಿಸ್ತೇವೆ ಸರ್, 10 ಸಾರಿ ಕೊಡಿಸ್ತೇವೆ ಸರ್, 3 ವರ್ಷ ಆಯಿತು ಹೀಟು ನಿಂತ್ಕೊಂಡಿಲ್ಲ, ಸಮಸ್ಯೆಗಳೆಲ್ಲ ಇರ್ತವೆ. ಹಾಗಾಗಿ ನಿಮ್ಗೆ ಯಾವಾಗ 2-3 ಸಾರಿ ನಿಂತಿಲ್ಲ ಆವಾಗ ತಕ್ಷಣ ಪಶುವೈದ್ಯಕಾಧಿಕಾರಿಗಳು ಒಳಗಡೆ ಕೈ ಹಾಕಿ ನೋಡಲೇಬೇಕಾಗುತ್ತೆ. ಯಾಕಂದರೆ ಅದು ಗರ್ಭ ಹೇಗೆ ಬೆಳೆದಿದೆ, ಅಂಡಾಶಯದಲ್ಲಿ ಪ್ರಾಬ್ಲಮ್ ಇದೆ, ಅದನ್ನು ಅವರಷ್ಟೇ ಗುರುತಿಸಲು ಸಾಧ್ಯ. ಅವ್ರನ್ನ ಸಂಪರ್ಕಿಸಿ ಇಟ್ಟು ಕೊಡಿಸೋದು ಒಳ್ಳೆಯದು.
2: ಓಕೆ ಸರ್, ಹಾಗಾದರೆ ಈಗ ಹಸು ಗರ್ಭಾವಸ್ಥೆಯಲ್ಲಿ ಇರುವಂತಹ ಸಮಯದಲ್ಲಿ ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ, ಯಾವ ರೀತಿಯ ಪೋಷಣೆಯನ್ನು ನೀಡಬೇಕಾಗುತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ಗರ್ಭ ಕಟ್ಟಿದೆ ಅನ್ನೋದನ್ನು ಗೊತ್ತು ಮಾಡಿಸ್ಕೊಂಡ ತಕ್ಷಣ ನೀವು ಆ ಹಸುವನ್ನು ಸ್ವಲ್ಪ ಹುಷಾರಾಗಿ ಸಾಕಬೇಕಾಗುತ್ತೆ. ಹುಷಾರಾಗಿ ಅಂದರೆ ಯಾವ ರೀತಿಯಾಗಿ ಅಂತಂದರೆ, ನೀವು ಕೊಡೋ ನೀರಲ್ಲೇ ಆಗಲಿ, ಫಾಡರಲ್ಲೇ ಆಗಲಿ, ಫೀಡಲ್ಲೇ ಆಗಲಿ ಸ್ವಚ್ಛತೆ ಕಾಪಾಡ್ಕೊಬೇಕು. ಮತ್ತು ಒಣಲ್ಲು ಹಸಿರುಲ್ಲು ಇವನ್ನೆಲ್ಲ ತನಗೆ ಅದಕ್ಕೆ ಬೇಕಾದಷ್ಟು ಇದರಲ್ಲೇ ಕೊಡಬೇಕಾಗತ್ತೆ. ಇನ್ನು ಪಶು ಆಹಾರ ಅಂತ ಬಂದಾಗ ಎಷ್ಟೋ ಜನ ಅಂತ ಏನು ಮಾಡ್ಬಿಡ್ತಾರೆ, ಈ ಹೀಟು ಕೊಡಿಸಿದ್ದೀನಿ ಹೀಟು ನಿಲ್ಲದೆ ಹೋಗುತ್ತೆ ಅಂತೇಳಿ ಪಶು ಆಹಾರನ ನಿಲ್ಲಿಸ್ಬಿಡ್ತಾರೆ. ಆ ರೀತಿ ಏನಿಲ್ಲ, ಅದನ್ನು ಪಶು ಆಹಾರ ಸಂಪೂರ್ಣ ಪಶು ಆಹಾರ ಏನು ಸೇರಬೇಕು ಅದರಿಂದ ಹೀಟಿಗೆ ನಿಂತ್ಕೊಳ್ಳೋದಕ್ಕೆ ಆಗಲಿ ಇದಕ್ಕೆ ಆಗಲಿ ಯಾವುದೇ ಸಂಬಂಧ ಇರಲ್ಲ. ನೀವೇನು ನೀವು ಫೀಡ್ಸ್ನ ಕೊಡ್ತಾ ಹೋಗ್ತೀರಾ ಅದನ್ನು ಕಂಟಿನ್ಯೂ ಮಾಡೋದೇ ಒಳ್ಳೆಯದು. ನಂತರ ಇನ್ನೂ ಕೆಲವರು ಹೇಳ್ತಾರೆ ಫೀಡ್ ಜಾಸ್ತಿ ಕೊಡಬೇಡ, ಕರು ತುಂಬ ಬೆಳೆದ್ಬಿಡುತ್ತೆ ಹೊಟ್ಟೆ ಒಳಗಡೆ ಅನ್ನೋದೆಲ್ಲ ಹೇಳ್ತಾರೆ. ಆ ರೀತಿಯಾಗಿಲ್ಲ. ಪ್ರೆಗ್ನೆಂಟ್ ಅಂತ ಅಂದಮೇಲೆ ಒಂದು ಗರ್ಭಧರಿಸ ರಾಸು ಅಂದಮೇಲೆ ತನ್ನ ಮೇಂಟೆನೆನ್ಸ್ಗೆ, ತನ್ನ ಗರ್ಭದೊಳಗಿನ ಕರುವಿನ ಮೇಂಟೆನೆನ್ಸ್ಗೆ ಶಕ್ತಿ ಮತ್ತು ಪ್ರೋಟೀನ್ ಎರಡೂ ಬೇಕಾಗುತ್ತೆ. ಅದು ಸಿಗೋದೇ ಫುಡ್ಡಿಂದ, ಫುಡ್ಡಲ್ಲಿ ಯಾವುದೇ ವ್ಯತ್ಯಯ ಆಗಬಾರ್ದು. ಮತ್ತು ಎಕ್ಸಸೈಸ್ ಅಂದರೆ ಹೇಗೆ, ಸ್ವಲ್ಪ ಒಂದೇ ಕಡೆ ಕಟ್ಟಿದರೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಅದು ವಾಕ್ ಮಾಡಬೇಕು. ಒಂದು 7 ತಿಂಗಳ ನಂತರ ಅಂತೂ ಅದು ಪ್ರತಿದಿನ ಒಂದು ಸ್ವಲ್ಪ ನಿಮ್ಮ ಜಾಗ ಮಾಡಿ ಅದಕ್ಕೆ ಓಡಾಡಲಿಕ್ಕೆ ನೀವು ಜಾಗ ಮಾಡಲೇಬೇಕಾಗತ್ತೆ. ಆಗ ತನ್ನ ಮೂಳೆ ಸಡಿಲ ಆಗೋದೇ ಆಗಲಿ ಮತ್ತು ಕರು ಚೆನ್ನಾಗಿ ಗರ್ಭದ ಒಳಗಡೆ ಆಡೋದೇ ಆಗಲಿ ಆ ಪ್ರಕ್ರಿಯೆಗಳು ಚೆನ್ನಾಗಿ ಆಗ್ತವೆ. ಹಾಗಾಗಿ ಹಸುವಿನ ಎಕ್ಸಸೈಸ್ ಮಾಡಿಸ್ಬೇಕು, ಓಡಾಡೋಕೆ ಬಿಡಬೇಕು 7 ತಿಂಗಳು ಇರೋಕೆ. ಮತ್ತು ಬೇರೆ ಅಕ್ಕಪಕ್ಕ ರ್ಯಾಶ್ ಇರುವಂಥ ತುಂಬ ಉದ್ರೇಕಗೊಳ್ಳುವಂಥ ಹಸುಗಳ ಪಕ್ಕ ಮಲಗಿಸ್ಬೇಡಿ, ಯಾಕಂದರೆ ಗುದ್ದಾಡೋ ಚಾನ್ಸ್ ಇರುತ್ತೆ. ಆಮೇಲೆ ಜಾರು ನೆಲ ಕೂಡ ಸ್ವಲ್ಪ ರಫಾಗೇ ಇರಬೇಕು, ಅಥವಾ ರಬ್ಬರ್ ಮ್ಯಾಟ್ ಏನು ಬರ್ತದಲ್ಲ ಅದನ್ನು ಬಳಸಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಒಂದು ಸಾರಿ ಗರ್ಭಧರಿಸಿದ ರಾಸು ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಆಗ್ತಾ ಇದ್ದಾಗೇ ಜಾರೋ ಸಂಭವಗಳು ಜಾಸ್ತಿ ಇರ್ತವೆ. ಹಾಗಾಗಿ ನಮ್ಮ ನೆಲನೂ ಕೂಡ ತುಂಬ ರಫಾಗೆ ಸ್ವಲ್ಪ ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನೊಂದು ರೋಗ ಇರುತ್ತೆ, ಬ್ರುಸೆಲೋಸಿಸ್ ಅಂತೇಳಿ. ಅದೇನು ಮಾಡುತ್ತೆ ಅಂತಂದರೆ ಆ ಥರದ ರೋಗ ಬಂದಿದ್ದೇ ಆದಲ್ಲಿ 7-8 ತಿಂಗಳಿಗೆಲ್ಲ ಅಬಾರ್ಷನ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೂ ಕೂಡ ಲಸಿಕೆ ಇದೆ, ನೀವು ಕರುವಿನಲ್ಲಿದ್ದಾಗಲೇ ಬ್ರುಸೆಲ್ಲಾ ವ್ಯಾಕ್ಸಿನ್ ಅಂತ ಮಾಡಿಸ್ಕೋಬೋದು ನೀವು. ಆಗ ಯಾವುದೇ ಈ ಬ್ರುಸೆಲ್ಲಾ ಅಂತ ರೋಗಗಳನ್ನ ತಡೆಗಟ್ಟಬಹುದು. ಹೀಗೆ ಆರೋಗ್ಯವಾಗಿ ಹಸು ತನ್ನ ಗರ್ಭಾವಸ್ಥೆಯನ್ನು ಆಗಿದ್ದೆ ಆದಲ್ಲಿ 9 ತಿಂಗಳು 9 ದಿನಕ್ಕೆ ಹಸುವಿನಲ್ಲಿ ಒಂದು ನಾವು ಟರ್ಮಿನೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಆದರೆ ಹೆಚ್ಚು ಕಮ್ಮಿ ಹಿಂದೆ ಮುಂದೆ 1 ವಾರ 2 ವಾರಗಳು ಕೂಡ ಆಗ್ತವೆ ಕೆಲವೊಮ್ಮೆ. ಈ ಏನು ಗರ್ಭ ಏನು ಕರು ಹಾಕೋ ಸಂದರ್ಭ ಏನಿರುತ್ತೆ ಆ ಟೈಮಲ್ಲಿ ಅದು ನಾವು ಸ್ವಲ್ಪ ಅಗಲವಾದ ಜಾಗಕ್ಕೆ ಬಿಡಬೇಕಾಗತ್ತೆ. ಆಮೇಲೆ ಎರಡೂ ಕಡೆ ಕಟ್ಟೋ ಅಭ್ಯಾಸ ಇದ್ದರೆ ಅದನ್ನು ಮಾಡಬಾರ್ದು. ಒಂದೇ ಕಡೆ ಕಟ್ಟಿ ಸ್ವಲ್ಪ ಅದು ಈಸಿಯಾಗಿ ತಾನು ಎದುಳೋದು ಕೂರೋದು ಆ ಕಡೆ ಈ ಕಡೆ ತಿರುಗಾಡುವಂಗೆ ಸ್ವಲ್ಪ ಕಟ್ಟಬೇಕಾಗತ್ತೆ. ಮಡಲು ಊತ ಕಾಣುತ್ತೆ. ಈಗೇನು ಕೆಚ್ಚಲು ಏಳು ತಿಂಗಳಿಂದ ಡೆವಲಪ್ ಆಗ್ತಾ ಬರ್ತದೆ. 8 ತಿಂಗಳು 9 ತಿಂಗಳು ತನ್ನ ಕರು ಹಾಕೋ ಸಂದರ್ಭ ಹತ್ತಿರ ಬರ್ತಾ ಇದ್ದಂಗೆ ತನ್ನ ಕೆಚ್ಚಲನ್ನು ಬಿಡ್ತಾ ಹೋಗುತ್ತೆ, ಹಾಲು ತುಂಬಿಕೊಳ್ಳುತ್ತೆ. ಲಾಸ್ಟ್ ಇನ್ನೇನು ಕರು ಹಾಕಬೇಕು ಅನ್ನೋ ಒಂದು 3 ದಿನದಲ್ಲಂತೂ ಕೆಚ್ಚಲುಗಳು ತುಂಬ ಬಿಗಿಯಾಗ್ತವೆ. ತೊಟ್ಟುಗಳೆಲ್ಲ ಹಾಲು ತುಂಬಿಕೊಳ್ಳೋ ರೀತಿ ಆಗ್ತವೆ. ಇಲ್ಲೇನಾಗುತ್ತೆ ಅಂತಂದರೆ ಕೆಲವೊಂದು ಟೈಮು ಯಾರಾದರೂ ಮಾರಾಟಗಾರರೇ ಆಗಲಿ, ಹಸುಗಳನ್ನ ತೊಗೊಳಕ್ಕೆ ಬರೋರೇ ಆಗಲಿ, ಅಥವಾ ಫಾರ್ಮ್ ವಿಸಿಟ್ ಮಾಡಿದವರೇ ಆಗಲಿ, ಕೆಲವೊಂದು ಟೈಮು ಹಾಲು ಕರೆದು ನೋಡ್ಬಿಡ್ತಾರೆ, ಹಾಲು ಬರುತ್ತಾ ಇಲ್ವಾ ಅಂತೇಳಿ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಬಾವಾಗೋ ಸಂದರ್ಭ ಇರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕರು ಏನು ಹಾಕೋ ಸಂದರ್ಭದಲ್ಲಿ ಏನು ಬಿಗಿಯಾಗಿರುತ್ತೆ ಕೆಚ್ಚಲು, ಅಂಥ ಟೈಮಲ್ಲಿ ಹಾಲು ಕರೆಯೋ ಪ್ರಯತ್ನಕ್ಕೆಲ್ಲ ಪ್ರಯತ್ನ ಮಾಡೋಕೆ ಹೋಗಬೇಡಿ. ಅಷ್ಟೇ ಸಾಕು, ಮೇಲ್ಮರ್ಗದಲ್ಲಿ ಫಿಸಿಕಲಾಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ, ಮಡ್ಲು ಊತಕೊಂಡಿರೋದು ಮತ್ತು ಹಾಲು ತುಂಬಿಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕರು ಹಾಕೋ ದಿನಗಳು ಹತ್ತಿರ ಇದ್ದಾವೆ ಅಂತೇಳಿ. ಹಾಗಾಗಿ ಅದು ಕರು ಹಾಕೋ ಸಂದರ್ಭದಲ್ಲಿ ಹಿಂದೆಗಡೆ ಏನು ಬಡ್ಲ ಹತ್ರ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇದು ಮಾಡಿಕೊಂಡು ಕ್ಲೀನಾಗಿ ಇಟ್ಕೋಬೇಕು. ನಿಮ್ಮ ಒಣಲು ಅಂತ ಹೇಳ್ತೀವಿ ಅದನ್ನಾದರೂ ಆಸಿ ಒಂದು ಒಳ್ಳೆ ಬೆಡ್ನ ತಯಾರಿ ಮಾಡೋ ರೀತಿ ತಯಾರಿ ಮಾಡ್ಕೋಬೇಕು. ಹೀಗೆ ಹೈನುಗಾರಿಕೆಯಲ್ಲಿ ಬರೀ ಹಾಲಷ್ಟೇ ಅಲ್ಲ, ಕರುಗಳನ್ನ ಈ ರೀತಿಯಾಗಿ ವೈಜ್ಞಾನಿಕವಾಗಿ ಸಾಕಿದ್ದೇ ಆದಲ್ಲಿ ಕರುಗಳು ಕೂಡ ರೈತನ ಒಂದು ಆಸ್ತಿ. ತಾನೇ ಬೆಳೆಸಿ ತಾನೇ ಹಾಲನ್ನು ಕರೆಯೋದ್ರಿಂದ ಅದರ ನೇಚರ್ ಏನು ಅಂತ ಗೊತ್ತಿರ್ತದೆ. ನಿಮ್ಮ ಜೊತೆ ಚೆನ್ನಾಗಿ ರೈತನ ಜೊತೆ ಚೆನ್ನಾಗಿ ಹೊಂದಾಣಿಕೆ ಆಗಿರುತ್ತೆ, ಇಟ್ಕೊಬೋದು. ಮುಂದೆ ಅದಕ್ಕೆ ಯಾವುದೇ ರೋಗಗಳು ಬರಲ್ಲ ಈ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೆ ಅದರಲ್ಲಿ. ಅಥವಾ ಮಾರಾಟ ಮಾಡ್ತೀನಿ ಅಂದರೂ ಕೂಡ ಒಂದು ಕರುನ ಈಗ ಇಲ್ಲ ಅಂತಂದರೂ ಮಾರ್ಕೆಟ್ ವ್ಯಾಲ್ಯೂ 50,000-70,000 ಮೇಲೇ ಇದ್ದಾವೆ. ಹಾಗಾಗಿ ಅದನ್ನು ಕೂಡ ನಿಮಗೆ ಒಂದು ಆರ್ಥಿಕವಾಗಿ ಸಬಲವಾಗೋಕ್ಕೆ ಒಂದು ಕಾರಣ ಆಗುತ್ತೆ ಕರುಗಳ ಸಾಕಾಣಿಕೆ ಕೂಡ.
2: ಖಂಡಿತ ಸರ್. ಸೊ ತಾವು ಹೇಳಿದಂತಹ ಮಾತು ನಿಜವಾಗ್ಲೂ ಸತ್ಯ ಇದು. ಸೊ ಕರುಗಳನ್ನ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ, ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ, ಸೊ ಎಲ್ಲ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ಅವುಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ಸೊ ಅವುಗಳನ್ನ ನಾವು ಸಾಕಾಣಿಕೆ ಮಾಡಿದಗೂ ಕೂಡ ಸಾರ್ಥಕ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಕುರಿತಂತೆ, ಅದರಲ್ಲೂ ಮುಖ್ಯವಾಗಿ ಕರು ಸಾಕಾಣಿಕೆಯ ಕುರಿತಂತೆ ಇವತ್ತು ನಮ್ಮ ಜೊತೆ ಮಹೇಶ್ ಅವರು ಮಾತಾಡ್ತಾ, ಸೊ ಅವರಿಗೆ ತಿಳಿದಿರುವಂತಹ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ವೈಜ್ಞಾನಿಕ ಪದ್ಧತಿನಲ್ಲಿ ಕರು ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು ಮಾಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ಉತ್ತಮ ಲಾಭ ಕೂಡ ಸಿಗುತ್ತೆ, ಹಾಗೆ ಒಂದು ಮನಸ್ಸಿಗೆ ತೃಪ್ತಿ ಕೂಡ ಸಿಗುತ್ತೆ ಅನ್ನೋದು ಇವರ ಮಾತು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವಾ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ VSHD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
9: ಗುರಿ ಮುಟ್ಟಿದ ಸಂಭ್ರಮದ ಚಂದ್ರಯಾನ 2023 ಆಗಸ್ಟ್ 23 ಬುಧವಾರ ಭಾರತೀಯರಿಗೆ ಅವಿಸ್ಮರಣೀಯವಾದ ದಿನ. ಆ ದಿನ ಸಂಜೆ 6:04 ಚಂದ್ರನ ಅಂಗಳದಲ್ಲಿ ಏನಾಗುವುದು ಎಂದು ವಿಜ್ಞಾನಿಗಳು ಉಸಿರು ಬಿಗಿ ಹಿಡಿದು ಕುಳಿತಿದ್ದರು. ಇದ್ದಕ್ಕಿದ್ದ ಹಾಗೆ ಚಂದ್ರಯೋಜನೆಯ ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್ ಹೊತ್ತು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಹೂವಿನಂತೆ ನೆಲಸ್ಪರ್ಶ ಮಾಡಿತು. ಟಿವಿಗಳ ಮುಂದೆ ಕುಳಿತ ಕೋಟ್ಯಂತರ ಜನಸಮೂಹ ಆ ಕೌತುಕವನ್ನು ನೋಡಿ ಹರ್ಷೋದ್ಗಾರ ಮಾಡಿದರು. ಇಸ್ರೋ ವಿಜ್ಞಾನಿಗಳ ಮುಖದಲ್ಲಂತೂ ಸಂತಸದ ಹೊನಲೆ ಹರಿದಿತ್ತು. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಖುಷಿಯನ್ನು ಹಂಚಿಕೊಂಡರು. ಅಲ್ಲಿಗೆ ಜಗತ್ತಿನ ಚಂದ್ರಯಾನದ ಸಾಲಿನಲ್ಲಿ ಅಮೆರಿಕ, ರಷ್ಯಾ ಹಾಗೂ ಚೀನಾ ದೇಶಗಳ ನಂತರ ಭಾರತ ತನ್ನ ಛಾಪನ್ನು ಶಾಶ್ವತಗೊಳಿಸಿತ್ತು. 15 ಹಿಂದೆಯೇ ಭಾರತ 2008 ಚಂದ್ರನ ಮೇಲೆ ಮಾನವರಹಿತ ಉಪಗ್ರಹವನ್ನು ಉಡಾವಣೆ ಮಾಡಿ ನೀರನ್ನು ಪತ್ತೆ ಮಾಡಿದ್ದು ಜಗತ್ತಿನ ಮೊದಲ ದಾಖಲೆ. 2008 ಭಾರತ ತಾನೂ ಇತರ ದೇಶಗಳಂತೆ ಸಾಧನೆ ಮಾಡಬೇಕೆಂಬ ಹಂಬಲದಿಂದ 22 ಶ್ರೀಹರಿಕೋಟಾದಿಂದ ಉಪಗ್ರಹ ಉಡಾವಣೆ ಮಾಡಿತ್ತು. 386 ವೆಚ್ಚದ ಉಪಗ್ರಹ 2 ಕಾಲ ಚಂದ್ರನ ಮೇಲೆ ಓಡಾಡಿ ಕೆಲಸ ಮಾಡಲು ಉಡಾವಣೆಯಾಗಿತ್ತು. ಆದರೆ ಆ ಯೋಜನೆ ವಿಫಲಗೊಂಡಿತು. 2 ಬದಲಾಗಿ ಆ ಉಪಗ್ರಹ ಕೇವಲ 312 ಮಾತ್ರ ಕೆಲಸ ಮಾಡಿತು. ಚಂದ್ರನ ಮೇಲ್ಮೈ ಗುರುತ್ವಾಕರ್ಷಣೆಯ ಅಳತೆ, ನಕಾಶೆ ತಯಾರಿಕೆ, ಕಲ್ಲು ಮಣ್ಣುಗಳ ವಿಶ್ಲೇಷಣೆ ಹಾಗೂ ವಿಶೇಷವಾಗಿ ನೀರಿನ ಕಣಗಳ ಪತ್ತೆ ಮಾಡುವಿಕೆ ಎಲ್ಲವೂ ಚಂದ್ರಯಾನ 1 ಯಶಸ್ವಿಯಾಗಿ ನಡೆದವು. ನಂತರ ಇಸ್ರೋ ಸುಮ್ಮನೆ ಕೂರಲಿಲ್ಲ. 2019 July 22 ಚಂದ್ರಯಾನದ 2 ಉಪಗ್ರಹವನ್ನು ಚಂದ್ರನ ಅಂಗಳಕ್ಕೆ ಕಳುಹಿಸಿತು. ದುರಂತವೆಂದರೆ ಆ ಉಪಗ್ರಹ ಚಂದ್ರನ ನೆಲಸ್ಪರ್ಶ ಮಾಡಿದಾಗ ಡಿಕ್ಕಿಯಾಯಿತು. ಅದಕ್ಕೆ ನೆಲದ ಮೇಲೆ ಓಡಾಡಲು ಸಾಧ್ಯವೇ ಆಗಲಿಲ್ಲ. ಆದರೂ 4 ಕಾಲ ಆ ಆರ್ಬಿಟರ್ ಮಿಷನ್ ಚಂದ್ರನನ್ನು ಸುತ್ತು ಹಾಕುತ್ತಲೇ ಇತ್ತು. ನಿರಂತರವಾಗಿ ಅದು ಕೆಲಸ ಮಾಡಿ ಅನೇಕ ಮಾಹಿತಿಗಳನ್ನು ಕೂಡ ಕಳುಹಿಸಿಕೊಟ್ಟಿತ್ತು. ಫೋಟೋಗಳನ್ನು ಯಶಸ್ವಿಯಾಗಿ ಭೂಮಿಗೆ ರವಾನಿಸಿತ್ತು. ಅಂದರೆ ಚಂದ್ರಯಾನ 2 ಯೋಜನೆ ಜಖಮ್ಗೊಂಡಿದ್ದರೂ 95% ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿತ್ತು. ಸಂತಸದ ಸಂಗತಿ ಎಂದರೆ ಚಂದ್ರಯಾನ 3 ಉಪಗ್ರಹದೊಂದಿಗೆ ಚಂದ್ರಯಾನದ 2 ಉಪಗ್ರಹ ಸಂಪರ್ಕ ಸಾಧಿಸಿದ್ದು ಎಲ್ಲರಿಗೂ ಸಂತಸ ತಂದ ವಿಚಾರ. ಚಂದ್ರಯಾನ 1 ಮತ್ತು 2 ಭಾರತಕ್ಕೆ ಯಶಸ್ಸು ತರಲಿಲ್ಲವೆಂಬ ಕೊರಗು ಇಸ್ರೋ ವಿಜ್ಞಾನಿಗಳಿಗೆ ಕಾಡುತ್ತಲೇ ಇತ್ತು. ಹಿಂದಿನ ದೋಷಗಳನ್ನು ತಾಂತ್ರಿಕವಾಗಿ ಅಧ್ಯಯನ ಮಾಡಿದ ವಿಜ್ಞಾನಿಗಳು ಹಗಲು ರಾತ್ರಿ 4 ಕಾಲ ಶ್ರಮಪಟ್ಟು ಚಂದ್ರಯಾನ 3 ಉಪಗ್ರಹ ಸಿದ್ಧಗೊಳಿಸಿದರು. ಉಪಗ್ರಹವು 2023 July 14 ಶ್ರೀಹರಿಕೋಟಾದಿಂದ ಉಡಾವಣೆಗೊಂಡಿತು. ನಿರಂತರವಾಗಿ ಭೂಮಿಯನ್ನು ಸುತ್ತು ಹಾಕುತ್ತಾ ಅದು 39 ಚಂದ್ರನ ಕಕ್ಷೆಯನ್ನು ಸೇರಿತ್ತು. 39 ಭಾರತಕ್ಕೆ ಒಂದು ಚಾರಿತ್ರಿಕ ದಿನ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ 3 ಹೇಗೆ ಪ್ರಸನ್ನ ಚಿತ್ತವಾಗಿ ಇಳಿಯಬಲ್ಲದು ಎಂಬುದು ಎಲ್ಲರ ಕೌತುಕದ ಪ್ರಶ್ನೆಯಾಗಿತ್ತು. ವಿಜ್ಞಾನಿಗಳು ಕೂಡ ಉಪಗ್ರಹ ಚಂದ್ರನ ಮೇಲೆ ಇಳಿಯುವಾಗ ಎಲ್ಲಿ ಜೋಲಿ ಹೊಡೆದು ಸಮತೂಕ ತಪ್ಪಿ ಕೆಳಗೆ ಬೀಳುತ್ತದೋ ಎಂದು ಆತಂಕ ಮೂಡಿಸಿತ್ತು. ಅನೇಕ ಉಪಗ್ರಹಗಳು ಹಿಂದೆ ಇಳಿಯುವ ಮುನ್ನವೇ ನೆಲಕ್ಕೆ ಡಿಕ್ಕಿಯಾಗಿ ಸುಟ್ಟು ಹೋದ 100 ಉದಾಹರಣೆಗಳಿವೆ. ಅಂಥ ಅನುಭವಗಳ ಬೂಟೆಯನ್ನೇ ಇಸ್ರೋ ವಿಜ್ಞಾನಿಗಳು ಬೆನ್ನಿಗೆ ಕಟ್ಟಿಕೊಂಡು ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಹಾಗೂ ಪ್ರಜ್ಞಾನ್ ರೋವರ್ಗಳ ತಯಾರಿಯನ್ನು ನಡೆಸಿದ್ದರು. ದಿನಾಂಕ 23/8/2023 ಸೂರ್ಯ ಜಾರುವ ಹೊತ್ತಲ್ಲಿ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸುರಕ್ಷಿತವಾಗಿ ಇಳಿದ ತಕ್ಷಣವೇ ಅಪಾರ ಪ್ರಮಾಣದ ಧೂಳು ಆವರಿಸಿತು. ಕೆಲವೇ ಸೆಕೆಂಡುಗಳಲ್ಲಿ 26 ತೂಕದ 6 ಪ್ರಜ್ಞಾನ್ ರೋವರ್ ರೋಬೋಟ್ ಹೊರಬಂತು. ವಿಕ್ರಮ್ ಲ್ಯಾಂಡರ್ ಬಿಕ್ಕಟ್ಟಿನ 17 ಅಲ್ಲಿ ದಾಟಿ ಬಂದದ್ದನ್ನು ವಿಜ್ಞಾನಿಗಳು ಮಹಾಭಾರತದ 18 ಯುದ್ಧಕ್ಕೆ ಹೋಲಿಸಿದರು. ವಿಕ್ರಮ್ ಲ್ಯಾಂಡರ್ನ ವೇಗ ತುಂಬ ಕಡಿಮೆಯಾಗಿ ಅದು ಶಾಂತ ಚಿತ್ತವಾಗಿ ಗುರಿ ತಲುಪಿತ್ತು. ಆ ಕ್ಷಣಕ್ಕಾಗಿ ಇಡೀ ಜಗತ್ತೇ ಸಾಕ್ಷಿಯಾಗಿತ್ತು. ಇಸ್ರೋದ ವಿಜ್ಞಾನಿಗಳು ಹೆಮ್ಮೆಯಿಂದ ಬೀಗಿದರು, ನಗುಮುಖದಿಂದ ಚಪ್ಪಾಳೆ ತಟ್ಟಿದರು. ಭಾರತದ ಮೂಲೆ ಮೂಲೆಯಲ್ಲಿ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಘೋಷವಾಕ್ಯಗಳನ್ನು ಸಂಭ್ರಮದಿಂದ ಮೊಳಗಿಸಿದರು. ಹಗಲು ರಾತ್ರಿ ವಿಜ್ಞಾನಿಗಳು ಅನುಭವಿಸಿದ ನೋವು ಸಂಕಟ ಸವಾಲುಗಳು ಯಶಸ್ಸಿನ ಸಾಗರದಲ್ಲಿ ಮುಳುಗಿ ಸಂತಸದ ಹೊನಲನ್ನು ಹರಿಸಿಬಿಟ್ಟವು. ಸದ್ಯ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ಓಡಾಡುತ್ತಿದೆ. ಕ್ಷಯಕಿರಣ, ಲೇಸರ್ ಯಂತ್ರ ಹಾಗೂ ಸುಸಜ್ಜಿತ ಕ್ಯಾಮರಾಗಳು ಉತ್ತಮವಾಗಿ ಕೆಲಸ ಮಾಡುತ್ತಿವೆ. ಈಗಾಗಲೇ ಚಂದ್ರನಲ್ಲಿ ಗಂಧಕ, ಕ್ಯಾಲ್ಸಿಯಂ, ಕಬ್ಬಿಣ, ಕ್ರೋಮಿಯಂ, ಅಲ್ಯೂಮಿನಿಯಂ, ಟೈಟಾನಿಯಂ, ಮ್ಯಾಂಗನೀಸ್, ಸಿಲಿಕಾನ್, ಆಮ್ಲಜನಕದ ಧಾತುಗಳು ಇವೆ ಎಂಬ ವಿಷಯ ಗೊತ್ತಾಗಿದೆ. ಆಗಸ್ಟ್ 23ನೇ ತಾರೀಕನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನವೆಂದು ಆಚರಿಸಲು ಭಾರತ ಸರ್ಕಾರ ಈಗಾಗಲೇ ತೀರ್ಮಾನಿಸಿದೆ. ಇನ್ನೂ ಅನೇಕ ವಿಶಿಷ್ಟವಾದ ಮಾಹಿತಿಗಳು ಚಂದ್ರಯಾನ 3ರ ಯೋಜನೆಯಿಂದ ನಮಗೆ ದೊರಕಲಿವೆ. ಅಂತೂ ಗಗನಯಾನದ ಇತಿಹಾಸದಲ್ಲಿ ಭಾರತ ಒಂದು ಪ್ರಮುಖವಾಗಿರುವ ಅಧ್ಯಾಯವನ್ನು ತೆರೆದಿಟ್ಟಿದೆ. ಮುಂದೆ ಏನಾಗುವುದು ಎಂಬುದನ್ನು ನಾವು ಕುತೂಹಲದಿಂದ ನೋಡುತ್ತಿದ್ದೇವೆ. ಚಂದ್ರಯಾನದ ಜೊತೆಗೆ ಸೂರ್ಯಯಾನ, ಗಗನಯಾನ, ಶುಕ್ರಯಾನ ಮುಂತಾದ ಯಾನಗಳು ಆಕಾಶದತ್ತ ಹೋಗಬಹುದು.
8: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ.

My name is Raj. What's your name, please? My name is Raj. ಹೇಳ್ಬಾರ್ದ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವೋ ನಿನಗೆ? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್, ಪ್ಲೀಸ್? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್ ರಾಜ್.

ಅಲ್ಲೇ ನಿಲ್ಲೇ ಹೇಳಿ ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್ ಮೈ ನೇಮ್ ಇಸ್ ರಾಜ್ ಯಾಕೆ ನನ್ನ ಮಾತು ಕೇಳಿಸ್ತಿಲ್ವಾ ಕಿವಿಡಿನ ಮಾತಾಡಕ್ ಬರಲ್ವಾ ಮೂಗಿನ ಇಲ್ಲ ಕೀ ಕೊಟ್ ಬೊಂಬೆನಾ

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹಲೋ,
1: ನೀವು ಪ್ರಯತ್ನಿಸುತ್ತಿರುವ ದೂರವಾಣಿ ಸಂಖ್ಯೆ ಸದ್ಯಕ್ಕೆ ದುರಸ್ತಿಯಲ್ಲಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದಿ ನಂಬರ್ ವಿಚ್ ಯು ಹ್ಯಾವ್ ಡಯಲ್ಡ್ ಇಸ್ ಅಂಡರ್ ರಿಪೇರ್. ಪ್ಲೀಸ್ ಟ್ರೈ ಲೇಟರ್.

0: ハロー。
1: やる。
2: ラブ。
1: なんで？
2: カヌ。
1: やカヌ。
2: アメリカン。

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ನಾಗೇಶ್ ಅಣ್ಣ ಯಾವಾಗ್ಲೂ ಮುಖ ಅಂತ ಮಾಡ್ಕೊಂಡಿರ್ತಾರಲ್ಲ.
1: ನಾಗೇಶ ಯಾಕೋ ಯಾವಾಗ್ಲೂ ಮುಖ ಒಂಥರ ಮಾಡ್ಕೊಂಡಿರ್ತೀಯ ಅಂತಲ್ಲ ಬಿಡಿ, ಅವಾಗ್ಲೇ ಚೆನ್ನಾಗಿ ತೋರಿಸ್ತೇನೆ. ತೋರ್ಸೆ ತೋರ್ಸೆ.
0: ಇಲ್ಲ ಕಣ್ರಿ ನಾಗೇಶ್ ಅಣ್ಣ, ಸುಳ್ಳು ಸುಳ್ಳು ಹೇಳ್ತಾರೆ.
1: ಚೆನ್ನಾಗಿ ತೋರ್ಸೆ ತೋರ್ಸೆ ತೋರ್ಸೆ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೆ ಒಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ,
4: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
5: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
6: ನಿಮ್ಮ ಮನೆ ಮನದ ಕೈರುಚಿ.
7: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
9: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಭಿ ಕಭಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಾಹಿರ್ ಲುಧಿಯಾನ್ಬಿ ಅವರ ಒಂದು ರಚನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಈ ಒಂದು ಚಿತ್ರ 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನು ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: पिताजी कहाँ चले गए? पिताजी कहाँ चले गए? पिताजी कहाँ चले गए? पिताजी कहाँ चले गए?

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಡಾ ಮಿಯಾ ಛೋಟಾ ಮಿಯಾ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನು ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್ ಹಾಗೂ ಅಮಿತ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ. ಈ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್, ಗೋವಿಂದ್, ರವೀನಾಥ್ ಟಂಡನ್ ಹಾಗೂ ರಮ್ಯಾ ಕೃಷ್ಣ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ಣಾರ್ಜುನ್ ಚಿತ್ರದ ಒಂದು ಗೀತೆ, ಕುಮಾರ್ ಸಾನು, ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಂದಿವಾರ್ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಾನೆ ತಮಾನ್ ಚಿತ್ರದ ಒಂದು ಗೀತೆ ಪಿಯಾ ಪಿಯಾ ಓ ಗೀತೆ. ಈ ಒಂದು ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ರಂಜನಾ ಜೋಗಲ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ಣಾರ್ಜುನ್ ಚಿತ್ರದ ಒಂದು ಗೀತೆಯನ್ನ ಸಾಧನಾ ಸರ್ಗಮ್ ಮೊಹಮ್ಮದ್ ಅಜಿ ಹಾಗೂ ಸಂದೇಶ್ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಇಂದಿವರ್ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆ. ಈ ಒಂದು ಗೀತೆಯನ್ನು ಹಾಡಿದಂತಹ ಗಾಯಕರು ಚಂದನಾ ದೀಕ್ಷಿತ್ ಹಾಗೂ ಅಭಿಜಿತ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೇವದಾಸ್ ಚಿತ್ರದ ಒಂದು ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ, ಕೃಷ್ಣಕುಮಾರ್ ಹಾಗೂ ಶ್ರೇಯ ಘೋಷಾಲ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನ ಕುಮಾರ್ ಸಾನು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ. ಈ ಒಂದು ಚಿತ್ರ 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
4: ಕೂಲಿ ನಂಬರ್ 1.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಜ ಚಿತ್ರದ ಒಂದು ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ನದೀಮ್ ಶವಣ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುರಾಧ ಪೊದ್ವಾಳ್ ಹಾಗೂ ಮೊಹಮ್ಮದ್ ಅಜಿ ಆಡಿರುವಂತಹ ಒಂದು ಸಮೀರ್ ಅವರ ಒಂದು ರಚನೆ, ಹಾಗೆ ನದೀಮ್ ಶ್ರವಣ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಾದಲ್ ಚಿತ್ರದ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದೀವಿ. ಸಮೀರ್ ಅವರ ಒಂದು ರಚನೆ, ಅನು ಮಲ್ಲಿಕ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಕ್ವಾಲ ಚಿತ್ರದ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಫಸ್ಟ್ ಲವ್ ಲೆಟರ್ ಚಿತ್ರದ ಒಂದು ಗೀತೆಯನ್ನ ESP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಬಪ್ಪಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1991ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ.

ತೀರ್ಥಹಳ್ಳಿಯ ನಟಮಿತ್ರರು ಅರ್ಪಿಸುವ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ. ರಚನೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ. ಇವರ ಕಾದಂಬರಿ ಆಧಾರಿತ ನಾಟಕ ಇದಾಗಿದ್ದು, ಇದನ್ನು ಶ್ರೀಕಾಂತ್ ಕುಮಟಾ ಅವರು ನಿರ್ದೇಶಿಸಿದ್ದಾರೆ. ಇದಕ್ಕೆ ಸಂಗೀತ ಕಾರ್ತಿಕ್ ಭೂಷಣ್ ಹಾಗೂ ಅರವಿಂದ ಟಿಎನ್. ಕೇಳಿ ಈಗ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ.

ಜೀವನದಲ್ಲಿ ಅದು ಆ ವಯಸ್ಸಿನಲ್ಲಿ ಇಂಥದ್ದೊಂದು ಘಟನೆಯಲ್ಲಿ

0: ಎಷ್ಟು ಸಂಯಮಗಳಿಗೆ ಆ ಮನುಷ್ಯ ಎಷ್ಟು ಹೆಸರಾಗಿದ್ರು ಅಂದ್ರೆ, ಹುಡುಗರು ತಮ್ ತಮ್ಮಲ್ಲಿ ಮಾತನಾಡ್ಕೊಳ್ಳುವಾಗ ಅವರನ್ನು ಕರೆಯುತ್ತಿದ್ರು.
1: ಅವರ ಮೂರ್ತಿ ಎದುರು
2: ಆದ್ರೆ
1: ಇದು ಯಾರಿಗೂ ತಿಳಿಯದು. ಅವರನ್ನು ಜಿಕೆ ಮಾಸ್ಟರ್ ಎಂದೇ ತಿಳಿದಿದ್ರು.
2: ಮಾತು
1: ಎತ್ತರವಾದ ಗಂಭೀರ ಆಕೃತಿ, ತೇಜಸ್ಸಿನಿಂದ ಕೂಡಿದ ಮುಖ, ಸಣ್ಣ ಕಣ್ಣುಗಳು,
0: ಮುಖಕ್ಕೆ ತುಸು ದೊಡ್ಡದೇ ಎನಿಸುವ ಮೂಗು,
3: ಸ್ಪಷ್ಟವಾದ ಆದರೆ ಅಂತ್ಯದಲ್ಲಿ ಒತ್ತಿಕೊಂಡ ತುಟಿಗಳು.
0: ಯಾರೊಬ್ಬರು ಇವರನ್ನ ಒಮ್ಮೆ ಕಂಡರೆ ಸಾಕು, ಮರೆಯಲು ಸಾಧ್ಯವಿಲ್ಲ ಅಂತ ವ್ಯಕ್ತಿತ್ವ.
1: ಅವರ ವ್ಯಕ್ತಿತ್ವಕ್ಕೆ ಸಮಾವ ಬಿದ್ದು ಅವರ ಉಡುಪು
0: ಸ್ವಚ್ಛವಾದ ಗರಿಗರಿ ಧೋತ್ರ ಹುಟ್ಟು, ಮ್ಯಾಲೊಂದು ಬಿಳಿ ಶರಟು,
3: ಅದರ ಮ್ಯಾಲೊಂದು ಕೋಟ್ ಹಾಕಿಕೊಂಡು
1: ಪಕ್ಕ ತಲೆಯನ್ನ ಹಾಗೆ ಬಿಡ್ತಾ ಇದ್ರು.
0: ಹುಡುಗರೇನಾದ್ರೂ ಸೂಟ್ ಬೇಕಂತ ತಮ್ಮ ಮನೆಗಳಲ್ಲಿ ಬೀಳಿಸಿದ್ರೆ,
4: ನನ್ಗೆ ಸೂಟ್ ಬೇಕು
1: ಮಂಜ ನನ್ನ ಮಗನ ಹೀಗೆ ಮಾಡ್ತದ ನೋಡ್ ಕಲಿ ಬರ್ದ ಹಂಗ ಅದ ನೋಡು
0: ಎಂದು ಮನೆಯಲ್ಲಿ ಗದರಿಸ್ತಿದ್ರು.
3: ಆ ಏರಿಯಾದಲ್ಲಿ ಅವರಷ್ಟು ಗೌರವ ವ್ಯಕ್ತಿ ಸಿಗುವುದು ಬಹಳ ಕಷ್ಟ.
1: ಹೌದೌದು,
3: ಅವರೇನು ರಾಜಕಾರಣಿ ಅಲ್ಲ, ಭಾಷಣಕಾರರು ಅಲ್ಲ, ಅವರಿದ್ದ ಊರೇನು ರಾಜಧಾನಿ ಅಲ್ಲ, ಬರೀ ಒಂದು ತಾಲೂಕು ಸ್ಥಳ ಅಷ್ಟೇ.
1: ಅಷ್ಟೇ,
0: ಅಲ್ಲಿದ್ದ ಮುನ್ಸಿಪಾಲ್ ಹೈಸ್ಕೂಲ್ನಲ್ಲಿ ಮಾಸ್ತರ್ ಆಗಿದ್ದವರು ಬಹಳ ನಿಷ್ಠೆಯಿಂದ ದುಡಿದು ಅಲ್ಲೊಂದು ಜೂನಿಯರ್ ಕಾಲೇಜ್ ಆಗುವಂತೆ ಮಾಡಿ ಅದನ್ನು ಪೂರ್ಣ ಪ್ರಮಾಣದ ಕಾಲೇಜ್ ಆಗುವಂತೆ ಮಾಡಿ.
3: ಅದು ಆದಾಗ ತಾವೇ ಆದ್ರೂ ಪ್ರಿನ್ಸಿಪಾಲ್ ಆಗ್ಬೇಕಂತ ಕನ್ಸ್ಕೊಂಡವರಲ್ಲ.
0: ಅವರ ಸದಾ ಕಾಲದ ದೊಡ್ಡ ಚಿಂತೆ ಅಂದ್ರೆ ಜಗತ್ತು ಬರಬರುತ್ತಾ ಭ್ರಷ್ಟವಾಗ್ತಿದೆ ಎಂಬುದೇ ಆಗಿತ್ತು.
1: ಮತ್ತು ಜಗತ್ತು ಇನ್ನಷ್ಟು ಭ್ರಷ್ಟವಾಗದಂತೆ ತಡೆಯುವುದೇ ಅಧ್ಯಾಪಕರಾದ ತಮ್ಮ ಪವಿತ್ರ ಕರ್ತವ್ಯವೆಂದು ನಂಬಿದ್ರು.
0: ಮತ್ತು ಅದೇ ಕಾರಣಕ್ಕಾಗಿ ಅವರು ಆಧುನಿಕ ವಿದ್ಯಾರ್ಥಿಗಳನ್ನ ತಿರಸ್ಕಾರದಿಂದ ಕಾಣ್ತಿದ್ರು.
1: ಹೌದಪ್ಪ, ನಮ್ಮ ಹಿಂದಿನವರು ಪ್ರಯೋಗ ಮಾಡಿ ಮಾಡಿ ಜೀವನದ ಉತ್ತಮ ನಡೆ ಯಾವುದು, ಕೆಟ್ಟದ್ದು ಯಾವುದು ಎಂದೆಲ್ಲ ತೀರ್ಮಾನಿಸಿ ಬಿಟ್ಟಿದ್ದಾರೆ. ನಮ್ಮ ಈಗ ಉಳಿದಿರುವುದು ಅವುಗಳನ್ನು ಪಾಲಿಸುವುದು ಅಷ್ಟೇ.
0: ಇದೇ ಕಾರಣಕ್ಕಾಗಿ ಅವರು ಚಾತುರ್ವರ್ಣದ ಸಮರ್ಥಕರಾಗಿದ್ರು.
3: ಗಾಂಧೀಜಿ ಏನಾದ್ರೂ ಅಸ್ಪೃಶ್ಯತೆ ಬಗ್ಗೆ ತದ್ವಿರುದ್ಧ ಹೇಳಿದಾರಂದ್ರೆ
1: ಗಾಂಧೀಜಿಗೆ ಏನ್ ಗೊತ್ತಲ್ಲ
2: ಎಂದು
5: ಹೇಳಿದರು.
1: ಆಗಂತೂ ಜಿಕೆ ಸಿಕ್ ಸಿಕ್ಕವರ ಎದುರಿಗೆ ಸರ್ಕಾರನ ಗೇಲಿ ಮಾಡಿದ್ರು.
3: ಉದಯವಶಾತ್ ಕಾಲೇಜಿನ ಹರಿಜನ ಗಿರಿಜನ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆದೇಶದಂತೆ ಸಿಕ್ಕಬೇಕಾಗಿರುವುದನ್ನು ಧಾರಾಳವಾಗಿ ಏರ್ಪಡಿಸಿದ್ದರು.
2: ಈ ವಿಚಾರದಲ್ಲಿ ಮನುಷ್ಯ
0: ಇನ್ನು ಜಿಕೆ ಪಾಠ ಮಾಡುವ ಕ್ರಮವೂ ಅವರದ್ದೇ. ನಗಾರಿ ಧ್ವನಿಯಲ್ಲಿ ಕಾಳಿದಾಸನ ಮೇಘದೂತವನ್ನು ಹೇಳತೊಡಗಿದರೆ
2: ಹುಡುಗರು ಮನಸ್ಸು
1: ಮೃದುಭಾವಗಳಿಗೆ ಅಂದರೆ ಶೃಂಗಾರ, ವಿರಹ, ಕರುಣೆ ಈ ಭಾವಗಳಿಗೆಲ್ಲ ಜಿಕೆ ಮಾಸ್ತರ ಧ್ವನಿ ಒಪ್ಪಿರಲಿಲ್ಲ.
6: ಮತ್ತು ಹುಡುಗರೊಂದಿಗೆ ವ್ಯವಹರಿಸುವಾಗಲೂ ಅವರು ತಮ್ಮ ಘನತೆಗೆ ಒಂದು ತಂದುಕೊಳ್ತಿರಲಿಲ್ಲ.
3: ಜಿಕೆ ಮಾಸ್ತರರ ಖಾಸಗಿ ಬದುಕು ಅಷ್ಟೇ.

0: ಅಮ್ಮನ ವಯಸ್ಸು ಹತ್ತಿರ ಹತ್ತಿರ 50 ಇತ್ತು. ದಂಪತಿಗಳಿಬ್ಬರು ಶಿವಭಕ್ತರು. ವರ್ಷಕ್ಕೊಮ್ಮೆ ಸಾವಳಗಿ ಶಿವಲಿಂಗೇಶ್ವರ ಮಠಕ್ಕೆ ಹೋಗಿ ಬರುತ್ತಿದ್ದರು.
1: ಅದು ಹಿಂದಿನ ಮಾತು. ಅವರ ಮಗ ವೀರಭದ್ರಯ್ಯ ಆಗ 11 ವರ್ಷದ ಬಾಲಕ, ಕರಿ ಹುಡುಗ, ತುಂಬಿಕೊಂಡು ಚೆನ್ನಾಗೆ ಓಡಾಡ್ಕೊಂಡಿದ್ದ. ಒಮ್ಮೆ ಅವ ಹೊಟ್ಟೆ ನೋವೆಂದು ಮಲಗಿದ.
2: ಅಯ್ಯೋ ಅಮ್ಮ ಅಮ್ಮ

0: ಈ ಮಡಿ ಮಹಿಳಿಗೆಯವರು ಹೋಗುವರಂಚು ಮುಟ್ಟಬಾರದು, ಮಾತಾಡಬಾರದು.
1: ಮಗನ ಹೊಟ್ಟೆ ನೋವಿನ ವಿಷಯ ತಿಳಿದ ನೀವೆ ವಿಚಲಿತರಾಗಲಿಲ್ಲ, ಊರಿಂದ ಕೇಳಲು ಇಲ್ಲ.
2: ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ,
0: ತಡೆಯದೆ ಮಗನ ಬಳಿ ಕತ್ತು ಹೋಗಿ ಹೋಗು, ಡಾಕ್ಟರ್ ಬಳಿ ಹೋಗು, ಹೋಗು ಎಂದು ತಂದೆ ಮಾಡಿ ಸೂಚಿಸಿ ಬಂದಳು.
2: ಹೋಗಲಿಲ್ಲ, ನೋವು ತಡೆಯದೆ ಬಿದ್ದು ಸಾಡಿ ಕೋಳ ತೊಡಗಿದ. ಅಯ್ಯೋ

0: ಸ್ವಾಸ್ಥ್ಯವಿಲ್ಲದೆ ಒಂದಿಲ್ಲೊಂದು ರೋಗಕ್ಕೆ ತುತ್ತಾಗುತ್ತಿದ್ದಳು.
1: ಇವರು ಮಾತ್ರ ಆಗಾಗ ವ್ರತಗಳನ್ನು ಆಚರಿಸುತ್ತಲೇ ಬಂದರು.

ಬೇಕಾಗಿರುವೆಂಬ ಚಿಂತೆ ಅವರಿಗಿದ್ದದ್ದು ನಿಜ. ಆದರೆ ಕಾಲೇಜಿನ ವಿಪರೀತ ಜವಾಬ್ದಾರಿಗಳಲ್ಲಿ

İyi ki geldin, kaleci ne? Hamamın önüne.

ಸಂಪೂರ್ಣವಾಗಿ ಅಂತ್ಯದಲ್ಲಿ ತುಸು ಚಪ್ಪಟೆಯಾಗಿ ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದೆನ್ನಬಹುದು. ಅವಳು ಧರಿಸಿದ್ದ ಉಡುಪಿನಲ್ಲಿ ಸಹ ಒಂದು ಸ್ಪಷ್ಟ ಉದ್ದೇಶವಿದ್ದಂತೆ ನಿಷ್ಕಾಳದಿಂದ ಇಲ್ಲವೇ ಅಂಕಿ ಮೀರಿಯ ಬಂದೇ

0: ಪ್ಯಾಂಟ್ ಹಾಕಿದ್ದ,
1: ಕೈ ವಸ್ತ್ರವನ್ನ ಕತ್ತಿಗೆ ಸುತ್ತಿದ್ದ,
0: ಮೀಸೆ ಉರಿ ಮಾಡಿ ಕೂವಿದ್ದ. ಆ ಅಹಂಕಾರಿ ಮುಖ ಬದುಕಿನ ಬಗ್ಗೆ ಕಾಳಜಿ ಇದ್ದವರಿಗೆ ಅಸಹ್ಯಕರವಾಗಿಯು,
1: ಆದರೆ ಆ ವಯಸ್ಸಿನ ಹುಡುಗರಿಗೆ ಅದರಲ್ಲೂ ಹುಡುಗಿಯರಿಗೆ
0: ಕಾಣಿಸಬಹುದು.

0: ಅಂತ ಮಾಡಿದ್ದರು.
1: ಚುಟು ಚುಟು ಅನ್ನತೈತಿ, ಚುಮ್ಮು ಚುಮ್ಮು ಆಗತೈತಿ.
0: ಕಾಲೇಜು ಪ್ರಾರಂಭವಾಗಿ 10 ವರ್ಷವಾಯ್ತಲ್ಲ, ಈ ಅವಧಿಯಲ್ಲಿ ಕಾಲೇಜು ಸಾಧಿಸಿದ ಪ್ರಗತಿ ಅಸಾಮಾನ್ಯವಾಗಿತ್ತು.
2: 3 ಬಾರಿ ರಾಜ್ಯಮಟ್ಟದ 6 ಶೀಲ್ಡ್ಗಳು,
3: ಪ್ರಶಸ್ತಿಗಳು, ಇಷ್ಟನ್ನೇ ಲೆಕ್ಕ ಹಿಡಿದರೆ ಒಟ್ಟು ಪ್ರಶಸ್ತಿಗಳೇ 100 ಚಿಲ್ಲರೆ. ಅದು
0: ಇಷ್ಟೆಲ್ಲ ಸಾಧನೆಗಳಿರುವಾಗ ಕಾಲೇಜಿನ ದಶಮಾನೋತ್ಸವ ಮಾಡಬಹುದಲ್ಲ.
2: ಇನ್ನು ಕೇಳಬೇಕೆ?

ಸರಿ ಸರಿ ಸರ್.

0: ಸಣ್ಣ ಮನಸ್ಸಿನವ.
1: ಸಾಮಾನ್ಯ ಜನರಲ್ಲಿ ಇರುವುದಕ್ಕಿಂತ ತುಸು ಹೆಚ್ಚಾಗಿ ದ್ವೇಷ ಅಸೂಯೆ ಮೂಲವಾಗಿದ್ದು ನಾನು ಕಂಡು ಯಾರ ಬಗ್ಗೆಯೂ ಅಂತ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ. ಏನಾದ್ರೂ ಚಾಡಿ ಹೇಳುತ್ತಾ ಕಂಗೆಡುತ್ತಾ ಹೋಗಿರುವ ಆತ ಗಂಟೆ ಗಟ್ಟಲೆ ಬೇಕಾದ್ರೆ ಒಬ್ಬರ ಬಗ್ಗೆ ಚಾಡಿ ಹೇಳಬಹುದಾಗಿಲ್ಲ.
2: ಒಮ್ಮೆ ಇವ ವಿದ್ಯೆ ವಿದ್ಯಾರ್ಥಿ ಎಂದು ಬೋರ್ಡಿನ ಮೇಲೆ ಬರೆದು ಹಾಸ್ಯಾಸ್ಪದನಾಗಿದ್ದ.
3: ವಿದ್ಯಾರ್ಥಿಗಳಿಂದ ಇದು ಜಿಕೆ ಗೊತ್ತಾಗಿ ಕರೆದು ಕೇಳಿದ್ರೆ
0: ಇಲ್ರಿ ಸರ್,
4: ಬ್ರಾಹ್ಮಣರು ಹುಡುಗರಿಗೆ ನನ್ನ ಕಂಡ್ರೆ ಆಗಂಗಿಲ್ರಿ
0: ಹಿಂಗಂದ್ರಿ
2: ಎಂದು ಏನೇನೋ ತುದುಕ. ಇವನ ಪಾಠಗಳೆಂದರೆ ಭಾರಿ ಬೋರು. ಅದಂತ ಹೇಳಿದ ವಿದ್ಯಾರ್ಥಿಗಳೆಲ್ಲ ಇವನನ್ನ ಎಂಡಿ ಅನ್ನೋ ಬದಲು ಎಂಟಿ ಅಂತಿದ್ರು. ಇನ್ನು ಮೂಡು ಬಂದ್ರೆ ಎಂಡಿ ಎಂಡಿ ಪಟ್ಟಿ
1: ತನ್ನ ಈ ಐಬುಗಳನ್ನ ಚೋಡಿ ಹೇಳುವುದಕ್ಕೆ ತುಂಬಿಕೊಳ್ಳುತ್ತಿದ್ದ. ಮತ್ತೆ ಜಿಕೆ ಫೇವರ್ ಗಳಿಸಲು ಪ್ರಯತ್ನಿಸುತ್ತಿದ್ದ.
5: ಪ್ರಿನ್ಸಿಪಾಲ್ ಕರೆಯ ಕತ್ತಾರ,
1: ಪ್ರಿನ್ಸಿಪಾಲ್ ಕರೆಯ ಕತ್ತಾರ. ಅಯ್ಯೋ ದೇವ್ರೇ, ನನ್ನ ಮೇಲೆ ಏನ್ ದೇವರು ದೂರಿದೇವ ದೇವ್ರೇ
6: ಬಂಡಲ್ ಬಡಾಯಿ ಮಾದೇವಾ ಬಿಡುವನು
0: ತಮ್ಮಿರುದ್ಧ ಏನು ದೂರಿದೆಯೋ ಎಂದು ಆತಂಕಗೊಂಡಿದ್ದವನಿಗೆ
2: ಕಿರೆಪ್ಪನ ಬಗ್ಗೆ ಕೇಳಿದಾಗ
0: ಮನಸ್ಸೆಲ್ಲ ಹೊರೋಗಿ ಇನ್ನಷ್ಟು ಉತ್ಸಾಹದಿಂದ ಇನ್ನಷ್ಟು ಅತಿಶಯೋಕ್ತಿ ಬೆರೆಸಿ ವೀರಪ್ಪನ ಪೂರ್ವಾಪರವನ್ನೆಲ್ಲ ಹೇಳಿದ.
2: ಅಮ್ಮ ಬಹಳ ಕಲ್ಕಟ್ಟದಣ್ರಿ ಸರ, ಈ ಕಿಚ್ಚಿಯನ್ನು ಹುಡುಗಿ ರೋಗ ಆಕಿನ
0: ಕೀಟ್ಕಣ್ಣನ್ರಿ ಸರ.
2: ಈಟ್ಕಣ್ಣ ಅಂದ್ರ ಸರೋಜ ಮತ್ತು ವೀರಪ್ಪ ಕೂಡ್ಕೊಂಡ ಇರ್ತಾರ್ರಿ ಸರ. ಅಂದ್ರ ಆಕಿ ಮತ್ತು ಅವ ಏನಲ ಮಾಡ್ಕೊಂಡಿರ್ತಾರ ಎಂದೆ.
6: ಒಟ್ಟಲ್ಲ ಅವನೊಬ್ಬ ಸುಳ್ಳಿನ ಕತ್ತೆ ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲುವ ಹರಿವ.
1: ಆ ದಿನ ಜಿಕೆ ತುಂಬಾ ಕಳಕಳಿಯಿಂದಲೇ ಕ್ಲಾಸಿಗೆ ಬಂದರು. ಕ್ಲಾಸಿನ ತುಂಬೆಲ್ಲ ಒಮ್ಮೆ ಕಣ್ಣಾಡಿಸಿ ಹಾದರಿ ಪುಸ್ತಕವನ್ನು ಕೈಗೆತ್ತಿಕೊಂಡರು. ವಿದ್ಯಾರ್ಥಿಗಳ ಹೆಸರನ್ನು ಕೂಗುತ್ತಾ ರೋಜಾ
7: ಎಂದನ್ನು ಹೆಣ್ಣಿನ ಕೊನೆಗೆ ಎನಿಸು.
6: ಕಣ್ಣು ಕಣ್ಣು ಕಲೆದಾಗ
1: ಇದ್ದಕ್ಕಿದ್ದಂತೆ ಕ್ಲಾಸಿನ ಹುಡುಗರೆಲ್ಲ ಪಾಠದ ಕಡೆ ಗಮನ ಕೊಡುವುದನ್ನು ಬಿಟ್ಟು ತಮ್ಮನ್ನು ಮತ್ತು ಆ ಹುಡುಗಿಯನ್ನೇ ವಿಶೇಷವಾಗಿ ಗಮನಿಸುತ್ತಿದ್ದಾರೆ. ಅದೇನು ಚಾತುರ್ಯವೋ ಸಿದ್ಧಬುದ್ಧಿಯೋ, ಮತ್ತೊಮ್ಮೆ ಆ ಹುಡುಗಿಯ ಕಡೆಗೆ ನೋಡದೆ ಮಾಳವಿಕಾಗ್ನಿ ಮಿತ್ರದ ಮಾಳವಿಯ ರೂಪ ಲಾವಣ್ಯಗಳನ್ನು ಆವೇಶಭರಿತರಾಗಿ ಚಮತ್ಕಾರದ ಅಲಂಕಾರಿಕ ಭಾಷೆಯಲ್ಲಿ ವಿವರಿಸತೊಡಗಿದರು. ದೀರ್ಘವಾದ ಕಣ್ಣುಳ್ಳೆ ಶರದಿಂದು ಕೋಧನ ಶರಚಂದ್ರನಂತಹ ಮುಖವುಳ್ಳವನೇ ಶ್ರೀಕೆಯ ಮುಖದಲ್ಲಿ ಅವರೊಡಗಿತ್ತು ಎಂದರೆ ಅವರು ಎಷ್ಟು ಮತ್ತು ಹೇಗೆ ಭಾವಪೂರಿತರಾಗಿದ್ದಾರೆ ಎಂಬುದನ್ನು ಊಹಿಸಬಹುದಾಗಿದೆ. ಅವರು ವಿವರಿಸುತ್ತಿದ್ದ ಆ ಪದ್ಯ ಮುಗಿದು ಇನ್ನೊಂದು ಪದ್ಯವನ್ನು ಓದಬೇಕು
8: ಎನ್ನುವಷ್ಟರಲ್ಲಿ

ಶುಕ್ರವಾರ ಕ್ಲಾಸಿನಲ್ಲಿ ಹುಡುಗಿ ಮೂರ್ಛೆ ಹೋಗಿ ನಾಚಿ ನೀರಾಗಿರ್ಲಿಕ್ಕೂ ಸಾಧ್ಯ. ಅವಳನ್ನ ಕರೆದು ಅವಳ ಸಂಕೋಚವನ್ನಾದರೂ ದೂರ ಮಾಡಿದರೆ ಒಳ್ಳೆಯದು. ಏನಿಲ್ಲದಿದ್ರು

0: ಇಲ್ಲ. ಮಾತ್ರವಲ್ಲ, ಒಳಗೊಳಗೆ ಸಗತಿ ತಡೆದು ಮತ್ತು ಸುಡುಕುವ ಆ ನಗೆಯನ್ನು ಪ್ರಯತ್ನ ಪೂರ್ವಕವಾಗಿ ನಿಯಂತ್ರಿಸಿದ್ದಳೆಂದು ಅವಳ ಕಣ್ಣು ತುದಿಗಳಿಂದ ತಿಳಿಯುತ್ತಿತ್ತು. ನಿಷ್ಕಾಳದಿಂದ ಇಲ್ಲವೇ ಅಂಕೆ ಮೀರಿ ಎಂಬಂತೆ ಕೂದಲು ಕೆಂಡಿಗಳ ಮೇಲೆ ಸ್ವಚ್ಛವಾಗಿ ಹರಿದಾಡುತ್ತಿತ್ತು. ಅದನ್ನು ಕಿರುಬೆರಳಿನಿಂದ ಹಿಂದೆ ಕಲಿಸಿಕೊಳ್ಳುವುದರಲ್ಲಿ ಒಂದು ಮಾದಕ ಕಾಯಿಲೆಯು
1: ಪ್ರಜೆಗಳ ಬಗ್ಗೆ ಜೀಕೆ ಅಸಮಾಧಾನಗೊಂಡರು. ದೇಶ ಹಾಳಾಗುವುದರಲ್ಲಿ ಸಂಶಯವೇ ಇಲ್ಲ. ಒಂದು ನೀತಿಯೇ ನಿಯಮವೇ. ಕೂತ್ಕೋ. ಕೂರು ಎಂದಾಕ್ಷರ ಕೂತ್ಬಿಡೋದೆ ಅದು ಹಿರಿಯರೆದುರಿಗೆ. ಅದೇ ಹೀನ ಜಾತಿಗೆ ಹೇಳಿ ಮಾಡಿಸಿದ್ದಲ್ಲ ಸಂಸ್ಕೃತಿ ಎಂದರೆ, ಅದಕ್ಕೆ ಸಂಸ್ಕಾರ ಬೇಕು. ಈಗ ಹೆಂಗ ಆರಾಮಿದ್ದಿ? ಹೌದಲ್ಲ, ನಿಜ ಹೇಳಬೇಕಂದ್ರೆ ಜೀಕೆಗೆ ಮಾತನಾಡುವ ಮನಸ್ಸೇ ಇರಲಿಲ್ಲ. ಇವಳು ಭೂಮುಗಿದೆ ಎಂದು ಅವಳನ್ನು ಸಮಾಧಾನ ಮಾಡೋಣವೆಂದು ಇಲ್ಲಿ ಕರೆಸಿದ್ರೆ
0: ಉಡುಪುಗಳಲ್ಲಿ ಹರೆಯದ ಸೂರ್ಯನಿಟ್ಟುಕೊಂಡ
1: ಇಂಥವಳು ಆ ಗಿರಿಯಪ್ಪನಂತ ಕೋತಿಗೆ ಒಲಿಯುವವಳೆ. ಆ ಕೋತಿ ಇವಳನ್ನು ಕಂಡು ಹುಚ್ಚನಾದದ್ದು ಹೆಚ್ಚೇನಲ್ಲ. ಇರಲಿ, ಕರೆಸಿದ್ದಾಯ್ತು, ಏನಾದ್ರೂ ಹೇಳಿ ಸಾಗ ಹಾಕ್ಬೇಕು. ಇನ್ನು ಮ್ಯಾಲ ಕ್ಲಾಸ್ನಾಗ ಹಂಗೆಲ್ಲ ಮೂರ್ಛೆ ಗೀರ್ಛೆ ಬೀಳ್ಬೇಡ.

0: ಇರುವ ಫ್ಲಾಶ್ ಲೈಟ್ ಇರುತ್ತೆ. ಅವಳ ಭಂಗಿಯನ್ನು ಜೀಕೆಯ ಹೃದಯ ಚೂಟಿ ಕ್ಯಾಮರಾದಂತೆ ಸೆರೆ ಹಿಡಿ
1: ಪ್ರೇಮಾಂತರಂಗದಲ್ಲಿ
0: ಮೈ ಕಾವೇರಿ ತತ್ತರಿಸಿ ಜೀವಮಾನದಲ್ಲಿಯೇ ಎಂದೆಂದೂ ಅನುಭವಿಸಲಾರದಂತಹ ಬಿಸಿ ನೀರಿನ ಪ್ರವಾಹದಲ್ಲಿ ತಾನು ಕೊಚ್ಚಿ ಬರುತ್ತಿರುವಂತೆಯೋ ಅದರಿಂದ ವಜಾವಾಗಲಿಕ್ಕೆ ಮೈಯಲ್ಲಿ ಶಕ್ತಿಯೇ ಉಳಿದಿಲ್ಲದಂತೆ ಅನ್ನಿಸಿ ಹಾಗೆಯೇ ಹತಾಶರಾಗಿ ಹಿಂದಕ್ಕೆ ಹೊರಗಿದರು.

0: ನಮಗೆ ತಿಳಿಯುವ ಯಾವುದೋ ಒಂದು ಪದ್ಯದ ಭಾಗವನ್ನು ವಿವರಿಸುವಂತೆ ಹೇಳಿದ್ರೆ ಆಯ್ತು.
1: ಹೀಗೆ ಹೋಗಿ ಬರ್ಬಿಟ್ರು. ಅವಳು ಕೇಳಿದ್ದು ಮಾಳವಿಕಾಗ್ನಿ ಮಿತ್ರದ ಒಂದು ಸಾಮಾನ್ಯ ಪದ್ಯದ ಒಂದು ಸಾಲಿನ ಅರ್ಥವನ್ನು.
2: ಅದನ್ನ ಇವರು ಒಂದು ನಿಮಿಷದಲ್ಲಿ ಹೇಳಿ ಮುಗಿಸಬಹುದಾಗಿತ್ತು. ಅದು ಬಿಟ್ಟು ತಮಗೆ ಅಸಹಜವಾದ ಎತ್ತರದ ಧ್ವನಿಯಲ್ಲಿ ಕಾಳಿದಾಸನ ವಂಶಾವಳಿಯನ್ನೆಲ್ಲ ಒದರಿ ಇಡೀ ಸಂಸ್ಕೃತ ಸಾಹಿತ್ಯದ ತಳಗುಡವನ್ನೆಲ್ಲ ತೋರಿಸುತ್ತಾ ನಿರರ್ಗಳ ಭಾಷಣ ಮಾಡತೊಡಗಿದರು.
3: ನಾಚಂ ಭಿನ್ನರು ಚೇಚ್ಛನಸ್ಯ ಬಹುದಾಪ್ಯಖಂ ಸಮಾರಾಧನಂ.
4: ಸಿಪಾಯಿ ಸಿಂಗಪ್ಪ ಒಂದೆರಡು ಬಾರಿ ಇಳುಕಿ ನೋಡಿ ಹೊಯ್ಯುತ್ತಿಲ್ಲವೆಂದು ಖಾತ್ರಿ ಮಾಡಿಕೊಂಡು ಹಾಗೆ ಸುಮ್ಮನೆ ಕೂತ.
5: ಆದರೆ ಧ್ವಜ ಮಾತ್ರ ಅವರ ಒಂದೊಂದು ಮಾತಿಗೂ ಅಬ್ಬ ಎಂತ ಅಪರೂಪದ ಜ್ಞಾನವಿದು
2: ಎಂಬಂತೆ ಆಶ್ಚರ್ಯವನ್ನು ಮತ್ತಿದು ನನಗೆ ಮಾತ್ರ ಸಿಕ್ಕಿತಲ್ಲ ಎಂಬ ಆನಂದವನ್ನು ಅಭಿನಯಿಸುತ್ತಿದ್ದಳು.
4: ಮುಂದೆ ಗಂಟೆ ಆದಾಗಲೇ ಜಿ ಕೆ ಭೂಲೋಕಕ್ಕಿಳಿದ್ರು.
6: ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ರಸ ಬೀರುತ್ತ ಆಕಾಶದಲ್ಲಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ
4: ನಮಗೆ ಗೊತ್ತಿಲ್ಲದಂತೆ ಜಿ ಕೆ ಆ ದಿನ ಭರ್ಜರಿ ಮೂಡ್ ನಲ್ಲಿದ್ರು. ಸಿಪಾಯಿ ಸಿಂಗಪ್ಪನಿಂದ ಚಹ ತರಿಸಿ ಅವನಿಗೂ ಕುಡಿಯಲು ಹೇಳಿದ್ದಲ್ಲದೆ ಅವನು
6: ಕಾಂತಿಯ ರವಿ ಕಾಂತಿಯ.
4: ಏನಾದ್ರೂ ಕೆಲ್ಸ ಇದ್ದಾಗ ಅಧ್ಯಾಪಕರನ್ನ ತಮ್ಮ ಚೆಂಬರಿಗೆ ಕರೆಸಿಕೊಳ್ಳೋದು ರೂಢಿ.
7: ಆ ದಿನ ಜಿ ಕೆ ಅವರೇ ಸ್ವತಃ ಸ್ಟಾಕ್ ರೂಮಿಗೆ ಹೋಗಿ ದಶಮಾನೋತ್ಸವದ ಸಿದ್ಧತೆಯ ಕುರಿತು ಎಲ್ಲರೊಂದಿಗೆ ಚರ್ಚಿಸಿದರು.

0: ಹಚ್ಚಿ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದ. ಆಮಂತ್ರಣ ಪತ್ರಿಕೆ ಹಂಚಿಯಾಗಿತ್ತು,
1: ಬೆಂಡಾಲ ಹಾಕಿಯಾಗಿತ್ತು.
0: ಅವಳು ಮಾತ್ರ ಆಗಾಗ ಕಂದು ತಮ್ಮತ್ತ ನೋಡುತ್ತಿರುವುದನ್ನು ನೋಡಿ ಮಂದಹಾಸ ತೀರುತ್ತಿರುವುದನ್ನು ಆಗ ಚೀಟಿಗೆ ಎಷ್ಟು ಆನಂದವಾಯಿತೆಂದರೆ ಇಲ್ಲಿದ್ದ ಎಲ್ಲರಿಗೂ.

0: ಎಲ್ಲವೂ ತಾವು ಬಯಸಿದಂತೆಯೇ ನಡೆಯುತ್ತಿರುವುದಕ್ಕೆ ಸಮಾಧಾನ ಪಟ್ಟುಕೊಂಡು ತಾವು ಸ್ವಾಗತ ಭಾಷಣ ಮಾಡಬೇಕಿತ್ತಲ್ಲ ಅದನ್ನು ಬರೆಯೋದಕ್ಕೆ ಕೂತು
1: ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಹಾಗೆ ಎಂಟಿಯನ್ನು

நடித்தில்லை.

0: ನೀರಿನ ಹಾಗೆ ನಡುಗುತ್ತಿದ್ದರು.
1: ದೂರದಲ್ಲಿ ಚದುರಿ ನಿಂತಿದ್ದ ಹುಡುಗರು ಅವರನ್ನೇ ನೋಡ್ತಾ ಇದ್ರು.
2: ಚೇಂಬರ್ಗೆ ನಡೆದು ಕುರ್ಚಿಯಲ್ಲಿ

0: ಜಿಕೆ ಮಾಡಿದ್ದರು.
1: ನಾಳೆ ನಾಳೆ ಎಂದರೆ ನಾಳೆಯೇ ದಶಮಾನೋತ್ಸವ ಕಾರ್ಯಕ್ರಮವಿದೆ. ಹೀಗಿರುವಾಗ ಯೂನಿಯನ್ ಅಧ್ಯಕ್ಷನನ್ನೇ ಡಿಸ್ಮಿಸ್ ಮಾಡುವುದು ಎಂದರೆ ಒಳ್ಳೆ ಕಾಲಿನ ಮೇಲೆ ತೆಗೆದುಕೊಂಡಂತೆ. ಇದನ್ನ ಜಿಕೆ ಮಾಸ್ಟರ್ ಅಂತ ಅನುಭವಿಗಳಿಗೆ ಯಾರು ಹೇಳಬೇಕು?

0: ಅತಿಥಿಗಳು ಬಂದಿದ್ರು. ಊರಿನ ಆಮಂತ್ರಿತರು ಹೆಂಡತಿ ಮಕ್ಕಳೊಂದಿಗೆ ಬಂದು ಕಾರ್ಯಕ್ರಮದಲ್ಲಿ ಕೂತಿದ್ರು. ಆದ್ರೆ ಹೆಂಡಲ್ ಬಳಿ ಒಬ್ಬ ವಿದ್ಯಾರ್ಥಿ ಇರಲಿಲ್ಲ.
1: ಗಿರೆಪ್ಪನನ್ನ ಡಿಸ್ಮಿಸ್ ಮಾಡಿದ್ರಿಂದ
0: ಹುಡುಗರು ಸ್ಟ್ರೈಕ್ ಹೊಡೆದ್ರು.
2: ಹುಡುಗರು

0: ಅಂದು ಎಂದು ಕಾರ್ಯಕ್ರಮ ಮುಗಿಯಿತು.
1: ಸಾಯಂಕಾಲದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಬಂದ ಅತಿಥಿಗಳನ್ನು ಅದೇ ದಿನ ಇಳಿ ಹೊತ್ತಿಗೆ ಸಾಗ ಹಾಕಲಾಯಿತು.
2: ಕಾಲೇಜಿಗೆ ರಜಾ ಘೋಷಿಸಿದ್ದರಿಂದ ಕಾಲೇಜಿನಲ್ಲಿ ಯಾರೂ ಇರಲಿಲ್ಲ. ಇಷ್ಟು ದಿನ ಕಾಲೇಜನ್ನು ಕಟ್ಟಿ ಅದನ್ನು ಶಿಸ್ತಿನಿಂದ ನಡೆಸಿಕೊಂಡು ಬಂದು ಈಗ ಯಕಶ್ಚಿತ್ ಗಿರಪ್ಪನಂತ ಬಾಲಕನಿಂದ ಸೋಲನ್ನು ಅನುಭವಿಸಬೇಕಾಯ್ತೆ. ಈ ಭಾಗದ ಹುಡುಗರು ಉಚ್ಚ ಶಿಕ್ಷಣ ಕಲಿಯಲೆಂದು ದೂರದ ಬೆಳಗಾವಿಗೆ ಹೋಗುವುದರ ಬದಲು ಇಲ್ಲೇ ಕಲಿಯಲೆಂದು ಅಷ್ಟು ದೂರ ಮತ್ತು ತುಟ್ಟಿಯ ಊರಿಗೆ ಹೋಗಿ ಕಲಿಯುವುದು ಬಡವರಿಗೆ ಎಂತ ಸಾಧ್ಯವೆಂಬ ಘನ ಉದ್ದೇಶದಿಂದ ಕಾಲೇಜನ್ನು ಕಟ್ಟಲಾಗಿತ್ತು. ಮತ್ತು ಆ ಉದ್ದೇಶ ಈಡೇರಿತು ನಿಜ. ಆದರೆ ಹುಡುಗ ಯಾರು ತಮ್ಮ ಬಗ್ಗೆ ಇವತ್ತು ಕಾಳಜಿ ಮಾಡಲಿಲ್ಲ. ಅವರ್ಯಾರೂ ನನ್ನನ್ನು ಗುರುತಿಸಲಿಲ್ಲ. ಕಿರಪ್ಪನಂತ ಯಕಶ್ಚಿತ್ ಹಲ್ಕಟ್ಟ ಮಾತಿಗೆ ಬೆಲೆ ಕೊಟ್ಟರಲಿಲ್ಲ. ನನ್ನ ಮಾನ ಮರ್ಯಾದೆಯ ಬಗ್ಗೆ ಕಾಳಜಿ ಮಾಡಲಿಲ್ಲ.

ಅದು ನ್ಯಾಯ ಅನ್ಯಾಯಗಳ ಪರಿವೆಯೇ ಬೇಡ. ನಾನಿರುವವರೆಗೂ ಸ್ವಂತ ಕಾಳಜಿ ಬಿಟ್ಟು ಹೊಟ್ಟೆ ಕಟ್ಟಿ ಕಟ್ಟು ನಿಟ್ಟು ಎಂದುಕೊಂಡು ಬಂದದ್ದು ದಂಡವೆಂದಾಯಿತು. ಸ್ವಚ್ಛಂದತೆ ಮತ್ತು ಶಿಸ್ತಿನ ಮಧ್ಯೆ ಇವರಿಗೆ ಶಿಸ್ತು ಬೇಡ, ಸ್ವಚ್ಛಂದತೆ ಬೇಕು ಎಂದಾಯಿತು. ಈ ವಿಚಾರ ತಲೆಗೆ ಹೋಗುತ್ತಲೇ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುಃಖವಾಯಿತು. ಇಷ್ಟು ದಿನ ಹತ್ತು ಜನರಿಗೆ ಬೇಕಾದಾಗೆ ಬದುಕಿ ಈಗ ಬೇಡವೆಂದಾದ ಮೇಲೂ ಅವರ ಮಧ್ಯೆ ಬದುಕುವುದು ನಾಚಿಕೆಗೆ ಸಾಕಲ್ಲ. ಇಷ್ಟು ದಿನ ತಾವಂದುಕೊಂಡಂತೆ ಬದುಕಿಯಾಯ್ತು, ಹಿರಿಯರು ಹಾಕಿಕೊಟ್ಟ ಮಾರ್ಗವನ್ನು ತುಳಿದಿದ್ದಾಯ್ತು. ಇನ್ನು ಶಿವಲಿಂಗ ಎಂದು ಮನೆಯಲ್ಲಿದ್ದರಾಯ್ತು. ಇದೇ ಸರಿ ಎಂದು ಗಟ್ಟಿಯಾಗಿ ರಾಜೀನಾಮೆ ಬರೆಯತೊಡಗಿದೆ.

ಜಗಳಾಗಬಹುದು, ಇನ್ನೇನೋ ಅನಾಹುತ ಆಗಬಹುದು. ನಾವು ಮುನ್ನೆಚ್ಚರಿಕೆ ತಗೋಬೇಕಾಗ್ತದ.

0: ಅದನ್ನ ಓದ್ದ.
1: ನನಗಿದ್ರಾಗ ಆಸಕ್ತಿ ಇಲ್ಲ, ಆದ್ರೆ ಏನ್ ಮಾಡ್ಲಿ, ನನ್ ಡ್ಯೂಟಿ ನೋಡು.

0: ಶುರುವಾಯಿತು. ನಡುವ ಕೈಗಳಲ್ಲಿ ಕಾಲೆ ಇಟ್ಟು ಕೆಳಗೆ ಸಹಿ ನೋಡಿದರು.
1: ನಿಮ್ಮೊಲವಿನ
0: ತಕ್ಷಣ ಮೈಗೆ ವಿದ್ಯುತ್ ಆಘಾತವಾಗಿ ಸರ ಸರನೆ ಓದಿದರು.
2: ಹೇಳಿತು
1: ಸಾಕಷ್ಟು ವಯಸ್ಸಿನ ಅಂತರವಿದೆ.

¿Quién me la dio?

0: ಅಧಿಕ್ಕಿನಲ್ಲಿ ಹರಿದಂತಾಯ್ತು. ಆ ಕಾರಣದಲ್ಲಿ ಕೇಳಿಸಿದರೆ ಅಂತ ಪಡಗಿತ್ತು. ಅವಸರವಾಗಿ ಏನೋ ತೊದಲುತ್ತ ಬಹುಶಃ ಕ್ರೋಧ ಎನ್ನುವಷ್ಟರಲ್ಲಿ ಕತ್ತಲಲ್ಲಿ ಬೆಳಕಿಗಾಗಿ ಎಂಬಂತೆ ಟೇಬಲಿನ ಮೇಲೆ ಕೈ ಆಡಿಸುವಾಗ ಅವಳ ಕೈ ಸಿಕ್ಕಿತು.
1: ಕೈ ಕೈ ಮಿಲಾಯಿಸಿದ ಜೀವ ವೀಣೆ ನೀಡು ಮಿಣ.

0: ಕೇಳಿದರು.
1: ಮೈ
0: ಬಲದಿಂದೆಂಬಂತೆ ದುಡಿದುತ್ತಿತ್ತು.
2: ಕೈಕಾಲಿನ ಶಕ್ತಿ ಉಡುಗಿದೆ ಎನಿಸಿತು.
0: ಥರಥರ ನಡುಗುತ್ತಿದ್ದರು.
3: ಅವಸರದಿಂದ ಅವಳ ಪತ್ರವನ್ನು ತೆಗೆದುಕೊಂಡು ಜೇಬಿಗೆ ಬಿಟ್ಟು ಬಾಗಿಲಿನತ್ತ ಹೋಗಿ ಹೊರಗೆ ನೋಡಿದರು.

0: ಅಕ್ಷರಶಃ ಆನಂದದಿಂದ ಉನ್ಮತ್ತರಾಗಿದ್ದರು. ಬೆಳಗಿನ ಕಾರ್ಯಕ್ರಮದಲ್ಲಿ ಅವಮಾನವಾಗಿತ್ತಲ್ಲ, ಅದರ ಯಾವ ಗುರುವೂ ಅವರ ನಡಿಗೆಯಲ್ಲಿರಲಿಲ್ಲ.
1: ಮೊದಲು ಎಂದವರಂತೆ

ನಾನು ಹೆಂಡತಿಗೆ ದ್ರೋಹ ಬಗೆದಂತಲ್ಲವೇ? ಹಾಗೆ ಸುಡುವ ಸುಖದ ಮುಂದೆ ದ್ರೋಹ ಶುದ್ಧವಾಗಿ ಕಂಡಿತು.

ಹೀಗೆ ಮಾತ್ರರ ಹೃದಯದಲ್ಲಿ, ಅದು ಅಂತಹ ವಯಸ್ಸಾದ ಹೃದಯದಲ್ಲಿ ಪ್ರೇಮ ಪಲ್ಲವಿಸಿದ್ದನ್ನ, ಅದು ಹಾ ಹಾ ಅನ್ನುವಲ್ಲಿ ಹಬ್ಬಿ ಹೂ ಬಿಟ್ಟಿದ್ದನ್ನ ನಾವು ಪವಾಡವೇ ಎಂದು ಹೇಳ ಬಯಸುತ್ತೇವೆ.

0: ಹಿಂದಿನ ಇರುವಿಕೆಯು ದಶಮಾನೋತ್ಸವದ ಹಿಂದಿನದಕ್ಕೂ ಎಷ್ಟು ವ್ಯತ್ಯಾಸವಿತ್ತೆಂದರೆ ಅದನ್ನವರ ಪೂರ್ವಶ್ರಮವೇ ಎನ್ನಬಹುದಾದಷ್ಟು.
1: ಉದಾಹರಣೆಗೆ ಈರಪ್ಪನನ್ನು ಬಿಸ್ಮಿಸ್ ಮಾಡಿದ ಆರ್ಡರ್ ವಾಪಸ್
2: ತೆಗೆದುಕೊಂಡು
0: ಜೊತೆಗೆ ಹ್ಯಾಗು ಇದು ಅವನ ಅಂತಿಮ ವರ್ಷ.
1: ನನ್ನ ಸೋಸ್ಬೇಕಂತಲ್ಲ ನನ್ನ ಈಗ ನನ್ನ ಗೆಲುವು ಕಂಡು ಅಸೂಯೆ ಪಡಲಿ ಎಂಬ ಕೊಳಕು ಬುದ್ಧಿಯು ಅವರಲ್ಲಿತ್ತು. ಜಿಕೆ ಪಾಠಗಳು ಈಗೀಗ ವಾಚಾಲಿತನ ಹೆಚ್ಚಿತ್ತು.
0: ಅವರ ಸಂಸ್ಕೃತ ಕ್ಲಾಸ್ ಇದ್ದದ್ದು ವಾರಕ್ಕೆ 3 ಗಂಟೆ ಮಾತ್ರ. ಇನ್ನೊಮ್ಮೆ ಆದರೂ ಆ ಕ್ಲಾಸಿಗೆ ಹೋಗುವ ಅವಕಾಶವಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ಕೊಳ್ತಿದ್ರು.
2: ಚಿಕ್ಕಮಗಳ ನೆಪದಲ್ಲಿ ಲೈಬ್ರರಿಗೆ ಹೋಗಿ ರೋಜಳತ್ತ ದೃಷ್ಟಿ ಬೀರಿ ಬರ್ತಿದ್ದರು. ಅವಳು ಬಳಿ ಇದ್ದಾಗ ಒಂದು ಗುಡಿ ನೋಟ ಬೀಳಿದರೆ ಸಾಕು.
1: ಈಗ ಹಂತ ಹಂತವಾಗಿ ಜಿ ಕೆ ಮಾಸ್ಟರ್ ಉಡುಪು ಕೂಡ ಬದಲಾಯಿತು. ಅವರೀಗ ನೀಟಾಗಿ ಬುಷ್ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ತಲೆ ಪಾಚ್ಕೊಂಡು ಬರ್ತಾ ಇದ್ರು.
0: ಈ ಹುದುಗರಿಗೆ ಎಡಪ್ರಾಯ ಬಂದಿದೆ.
1: ಮುದಿ ಹುಚ್ಚಿರ್ಬೇಕು ಕಣ.
0: ಇನ್ನೇನು ರಿಟರ್ನಾಗ ಕಾಲ ಬಂತಲ್ಲ ಇದ್ದಷ್ಟು ದಿನ ಮಜಾ ಮಾಡೋಣ
1: ಅಂತಿರ್ಬೇಕು. ಆದ್ರೆ ಇವರೆಲ್ಲ ಉಡುಪಿನ ಬದಲಾವಣೆಯನ್ನು ಗಮನಿಸಿದರೆ ಹೊರತು ರೋಜಾ ಮತ್ತು ಜಿಕೆ ಮಧ್ಯ ಸಂಬಂಧ ಇದೆ ಎಂದು ಪತ್ತೆ ಹಚ್ಚಲಾಗಲಿಲ್ಲ.
0: ಆದ್ರೆ ಎಂಟಿಗೆ ಗೊತ್ತಿತ್ತು. ಇದೇ ನೆಪದಲ್ಲಿ ಎಂಟಿ ಜಿಕೆ ಮಾಸ್ತರರಿಗೆ ಆಪ್ತನಾಗ್ಬಿಟ್ಟ.
2: ಅವಳನ್ನು ಕಾಯಲು ಅವಳ ಚಲನವಲನಗಳನ್ನು ಗಮನಿಸುತ್ತಿರಲು
0: ಒಬ್ಬ ಚೀಲದ ಅವಶ್ಯಕತೆ ಇತ್ತು.
3: ಅದಕ್ಕೆ ಎಂಟಿ ಹೇಳಿ ಮಾಡಿಸಿದವ. ಜಿಕೆ ತರುವಾಯ ತಾನೇ ಪ್ರಿನ್ಸಿಪಾಲ್ ಆಗಬೇಕೆಂಬುವ ಗಮನಿಕೆ ಉಳ್ಳವನು. ಎಂತ ಅವಕಾಶ ಬಿಟ್ಟನೇ
1: ಪ್ರಿನ್ಸಿಪಾಲ್ ಅವರ ಬದಲಾದ ಯಾವ ಉಡುಪನ್ನು ಆತ ಹೊಗಳುತ್ತಿದ್ದ.
2: ರೋಜಾ ಎಲ್ಲಿರುವರೆಂದು ಇದ್ದರು ಸಾಧ್ಯವಾದರೆ ಏನೇನು ಮಾತಾಡಿದ್ದಾಳೆಂದು
3: ಎಂದು ವರದಿ ಒಪ್ಪಿಸುತ್ತಿದ್ದ. ಆಶ್ಚರ್ಯವೆಂದ್ರೆ ನಿಜವಾಗಿಯೂ ಈ ವಿಚಾರವಾಗಿ ಯಾರನ್ನು ಬಾಯ ಬಿಟ್ಟಿಲ್ಲ.
1: ಯಾಕಂದ್ರೆ ಅದೇನಾದರೂ ಜಿಕೆಗೆ ಗೊತ್ತಾದ್ರೆ ಪ್ರಿನ್ಸಿಪಾಲ್ ಅನ್ನಾಗದಿರ್ಲಿ ಕೆಲಸದಲ್ಲಿರುವುದು ಶಕ್ಯವಿಲ್ಲವೆಂದು ಆತನಿಗೆ ಗೊತ್ತಿತ್ತು.
3: ಜಿಕೆ ಈಗ ಹುಡುಗರ ಬಗ್ಗೆ ಹೆಚ್ಚು ಉದಾರಿಯಾಗಿದ್ದರು.
0: ಹುಡುಗರೊಮ್ಮೆ ಯೂನಿಯನ್ ವತಿಯಿಂದ ಕೂಡಲ ಸಂಗಮಕ್ಕೆ ಒಂದು ದಿನದ ಟ್ರಿಪ್ ತೆಗೆಯಬೇಕೆಂದ್ರು.
1: ಗಿರಪ್ಪ ಹೋಗಿ ಜಿಕೆ ಮಾಸ್ತರನ್ನು

0: ಆಗೋದಿಲ್ಲ. ತಗೊಳ್ರಿ.
1: ಆಶ್ಚರ್ಯವೆಂದರೆ ತಾವು ಬರುವುದಾಗಿ
0: ಒಂದು ದಿನ ಟಿವಿಯಲ್ಲೇ ಉಳಿದು ಮಾರನೇ ದಿನ ಮನಭೋಜನ ಮುಗಿಸಿಕೊಂಡು ವಾಪಸ್ ಬರೋಣ.
2: ಕ್ಯಾಲ ಹುಡುಗರಂತ ಆ ಮುದಿ ಜೀಕೆ ಜೊತೆ ಅದೇನು ಮದುವೆ ಎಂದು ಟ್ರಿಪ್ಪಿಗೆ ಬರಲೇ ಇಲ್ಲ.
3: ಅಂದು ಇಂದು ಮುಕ್ಕಾಲು ಬಸ್ತಿ

0: ಬೀದಿ ಮುಟ್ಟಿದಾಗ ಮಧ್ಯಾಹ್ನ 12 ಗಂಟೆ ಆಗಿದೆ.
1: ಬಸ್ಸಿನ ಧೂಳು ಬಿಸಿಲಿನ ಶೆಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಆಯಾಸವಾಗಿತ್ತು. ಅವರ ಮುಖಗಳ ಮೇಲೆ ಮತ್ತೆ ಕಳೆ ಬಂದಿದ್ದು ಎದುರಿಗೆ ತುಂಬಿ ಹರಿಯುತ್ತಿರುವ ನದಿಯನ್ನು ನೋಡಿದಾಗಲೇ.
2: ಹುಡುಗರಂತೂ ಜಿಕೆ ಮಾಸ್ತರು ಮರೆಯಾಗುವುದನ್ನೇ ಕಾಯ್ತಾ ಇದ್ರು.
1: ಅವರೇನಾದ್ರೂ ಒಮ್ಮೆ ಬಾತ್ರೂಮ್ಗೆ ಹೋದ್ರು
3: ಎಂಟಿಯ ಮಾತನ್ನು ತಿರಸ್ಕರಿಸಿ ನದಿಗೆ ಒಳಬಿಟ್ರು.

ಹುಡುಗರಲ್ಲಿ ಸರ ಪಾಳಿ ಹೋಗಿರ್ರಿ. ಕುಂತಿ ನೀರು ಬಹಳ ಹಾಳೈತಿ. ಹುಡುಗರು ಈ ಚೀಜಾಕ್ ಹೋದಾರು. ಬರೀ ನಡಿ.

Ich habe

ತಿರುಗಿ ನೋಡಿದರೆ ವೀರಪ್ಪ ಬಹಳ ದೂರದಲ್ಲಿದ್ದ. ಯಾಕೋ ಸುಸ್ತಾದಂತಾಯ್ತು, ಕೈ ಕಾಲುಗಳಲ್ಲಿ ಶಕ್ತಿ ಉರುಗಿತು. ಸೋಲೋದಿರಲಿ, ಜೀವ ಉಳಿದ್ರೆ ಸಾಕೆನಿಸ್ತು. ಬೆಲ್ಲನೆ ಕೈ ಬೀಸುವುದು ಸಾಧ್ಯವಾಗದಾಯ್ತು. ಸಾಗದಾಯ್ತು.

ಹುಡುಗರ ಸಹಾಯದಿಂದ ನಿಮ್ಮನ್ನು ಹೊತ್ತು ನೀರು ಹೊರಗೆ ತಂದು ಮಲಗಿಸಿದ. ಹೊಟ್ಟೆಯ ಮೇಲೆ ಭಾರ ಕುಡಿದ ನೀರನ್ನು ಹೊರಗೆ ತೆಗೆದ.

0: ಕಂಡು ಆ ತಲೆ ಹೊಡೆಸಿದ್ರು.
1: ಅವರು ಕಣ್ಣು ಬಿಟ್ಟು ನೋಡುವಾಗ ರೋಜಾ ತಮ್ಮ ಹಾಸಿಗೆಯ ಬಳಿ ಅಳುತ್ತಾ ಕುಳಿತಿರುತ್ತಾಳೆಂದು ತಿಳಿದಿದ್ದರು. ಆಕೆಯಲ್ಲಿ
2: ಸರ ಹೊರಗಡೆ ಕೂತಿದ್ರಿ, ಊಟನೂ ಮಾಡಿಲ್ಲ.
1: ಆಕೆಯನ್ ಜೊತೆ ಕುಳಿತಾಳೇನು?
2: ಇಲ್ರಿ ಸರ, ಹುಡುಗರೇ ಬೇರೆ ಹುಡುಗಿಯರೇ ಬೇರೆ ಕೂತರ್ರಿ.
1: ತುಸು ನೆಮ್ಮದಿಯಾಯ್ತು.
3: ಊಟ ಮಾಡಿ ಅದೇ ದಿನ ವಾಪಸ್ ಬಂದ್ರು.

0: ಇನ್ನು ರೋಜಾಳ ಅಂತಿಮ ವರ್ಷ. ಪರೀಕ್ಷೆ ಮುಗಿದ ಮೇಲೆ ಮತ್ತೊಮ್ಮೆ ಬರುವುದಾಗಿ ಹೇಳಿ ಅಲ್ಲಿಗೆ ಹೊರಟೆ.
1: ಮುಂದಿನ ಜೀವನದ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲೇಬೇಕು. ಆದರೆ ಅವಳಿನ್ನು ಬರ್ತಾಳೋ ಇಲ್ವೋ?
2: ಆದರೆ ಅವಳನ್ನು ಹಿಡಿದು ಸೆಳೆಯುವ ಮಂತ್ರವನ್ನಿತ್ತು.
1: ರೋಜಾ,
0: ಹೇಳಿ ಸರ.
1: ಬಿಎ ಪರೀಕ್ಷೆಯ ಸಂಸ್ಕೃತದ ಉತ್ತರ ಪತ್ರಿಕೆ ನನಗ ಬರ್ತದ, ಹೇಳಿ ಕಳಿಸ್ತೀನಿ, ಬಂದ್ಬಿಡು.
2: ಉತ್ತರ ಪತ್ರಿಕೆಗಳು ಬಂದವು.
0: ಹೇಳಿ ಕಳಿಸಿದ ಹಾಗೆ ರೋಜಾ ಕೂಡ ಬಂದಿದ್ದಳು.
2: ಕಾಲೇಜಿನಲ್ಲೇ ಪ್ರೇಮಿಗಳ ಭೇಟಿಯಾಯಿತು.
1: ಉತ್ತರ ಪತ್ರಿಕೆಗಳು ಬಂದಿವೆ, ಸಂಜೆ 7 ಗಂಟೆಗೆ ಬಂದ್ಬಿಡು.
0: ಹೋಗಿ ಸರ.
1: ಸುತ್ತಲೂ ಮನೆಗಳಿಲ್ಲದ್ದರಿಂದ, ಅವಳು ಬರುವುದು ಕತ್ತಲಾದ್ದರಿಂದ ಯಾವುದೇ ಅಪಾಯವಿಲ್ಲ. ಗಿರಿಜಾ ಹೇಗಿದ್ದರೂ ಹಾಸಿಗೆ ಬಿಟ್ಟು ಹೇಳುವುದಿಲ್ಲ. ಸ್ಟಡಿ ರೂಮ್ನಲ್ಲಿ ಏನ್ ನಡೆದರೂ ಅವಳಿಗೆ ಆಸಕ್ತಿ ಇರುವುದಿಲ್ಲ. ರೋಜಾಳೊಂದಿಗೆ ಎಷ್ಟು ಹೊತ್ತು ಬೇಕಾದರೂ ಮಾತನಾಡಬಹುದು, ಏನೇನೋ ಮಾಡಬಹುದು.
2: ಸಂಜೆ 6:30ಗೆ ಕತ್ತಲಾಗಿತ್ತು.
3: 7 ಗಂಟೆಗೆ ಸರಿಯಾಗಿ
2: ಸರಿಯಾಗಿ
3: ಜಿಕೆ ಮಾಸ್ತರರು ವರಾಂಡದ ಲೈಟುಗಳನ್ನು ಆರಿಸಿ
2: ಆರಿಸಿ
3: ಹೆಂಡತಿಗೆ ಗಂಜಿ ಕುಡಿಸಿ
2: ಕುಡಿಸಿ
3: ಮಲಗಿಸಿ
2: ಮಲಗಿಸಿ
3: ಗೇಟಿನ ಹೊರಗೆ ಕಾಯುತ್ತಾ

0: ಮುಂದಿನ ಬಾಗಿಲಿಕ್ಕಿ ಮೆಲ್ಲಗೆ ಸ್ಟಡಿ ರೂಮ್ಗೆ ಹೋದರು.
1: ಸಂಭ್ರಮದಿಂದ ಅವಳ ಎರಡೂ ಕೈಗಳನ್ನು ಹಿಡಿದುಕೊಂಡು ತಾವು ಕೂರುತ್ತಿದ್ದ ಟೇಬಲಿನ ಬಳಿಯ ಕುರ್ಚಿಯಲ್ಲಿ ಅವಳನ್ನು ಕುಳ್ಳಿರಿಸಿ ಎದುರಿನ ಕುರ್ಚಿಯಲ್ಲಿ ತಾವು ಕೂತರು.
2: ಮನವು
1: ತಮ್ಮ ಹೃದಯದಲ್ಲಿ ಹುಟ್ಟಾದದ್ದು ಏನೇನಿದೆಯೋ, ಆತ್ಮೀಯವಾದದ್ದು ಏನೇನಿದೆಯೋ ಅದೆಲ್ಲವನ್ನು ಅವಳ ವಶಕ್ಕೆ ಒಪ್ಪಿಸಿದ ಧನ್ಯತಾ ಭಾವದಲ್ಲಿ ಕುಳಿತಳು. ಇಂದಿವಳು ನನ್ನವಳೆ, ನನ್ನವಳು ಮಾತ್ರ.
3: ರೋಜಾ ಇದನ್ನೆಲ್ಲ ಸಂತೋಷಿಸಿದಳು. ಅವರು ಹಾಗೆ ನೋಡುತ್ತಿದ್ದರೆ ನಾಚಿ ದೃಷ್ಟಿ ತಪ್ಪಿಸಿದ್ದ.
0: ಅವಳು ಕೇಳುವುದು ಹೆಚ್ಚು, ಇವರು ನೋಡುವುದು ಹೆಚ್ಚು. ನಿಮ್ಮ ಬಾಯಿ ಬಿಟ್ಟು ಕೇಳಿದರೆ ಅವಳು ಪ್ರಾಣ ಕೇಳಿದ್ರು.
1: ಇದ್ರಾಗ ನಿನ್ ಪೇಪರ್ ತೆಗಿ.

ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ನೀವೇ ಹಾಕೋ.

0: ಆಯ್ತಾ?
1: ನೀವು ಸಮೀಪ ಇದ್ರ ನನಗೆ ಯಾವಾಗ ಸಿಗ್ತೇನೆ ಸರ?
0: ಹೆಂಡತಿಯನ್ನು ಒಳಗೆ ಇಟ್ಟುಕೊಂಡು ಮದುವೆಯ ಬಗ್ಗೆ ಮಾತನಾಡುವುದು ಅಷ್ಟು ಸರಿಯಲ್ಲ.

ಅಷ್ಟು ತಪ್ಪದೆ ಅಂತ್ಯಕ್ರಿಯೆ, ಅದರ ನಂತರದ ಕ್ರಿಯೆಗಳನ್ನು ಮಾಡಿದರು. ಆಮೇಲೆ ಜೀಕೆ ಹಾಳಾಗಲಿಲ್ಲ. ಹೆಂಡತಿಯ ಸಾವಿಗೆ ನಾನೇ ಕಾರಣ. ಅದು ಸಾವಲ್ಲ, ಕೊಲೆ. ರೋದಾಳ ಮೋಹದಲ್ಲಿ ಹೆಂಡತಿಯ ಬಗೆಗಿನ ಕರ್ತವ್ಯಗಳಿಗೆ ಅವರು ಎರವಾಗಿದ್ದರು. ಬದುಕಿದ್ದಾಗ ಗಿರಿಜಮ್ಮನ ನಡುವಿನ ಅವರ ಬಾಂಧವ್ಯ ಅಷ್ಟೊಂದು ನಿಕಟವಾಗಿರಲಿಲ್ಲ. ನಿಜ, ರೋಜಾಳ ಸನಿಹದಲ್ಲಿ ಸಿಕ್ಕ ತೀವ್ರ ಪ್ರೀತಿಯ ಅನುಭವ ಅವರಿಗೆ ಗಿರಿಜಮ್ಮನಿಂದ ಸಿಕ್ಕಿರಲಿಲ್ಲ. ತಮ್ಮ ಕಟ್ಟು ನಿಟ್ಟಿನ ವ್ಯಕ್ತಿತ್ವದ ಆಳದಲ್ಲಿ ತೀವ್ರವಾದ ಮತ್ತು ಉತ್ಕಟವಾದ ಪ್ರೀತಿ ಅಡಗಿದ್ದನ್ನ ಮತ್ತು ಅದರ ಸಾಧ್ಯತೆಗಳನ್ನ ತೋರಿಸಿಕೊಟ್ಟವಳು ರೋಜಾ. ಆದರೆ ಪಾಪ ಪುಣ್ಯ ಎನ್ನುವುದೊಂದು ಇರುತ್ತಲ್ಲ. ಗಿರಿಜಮ್ಮನ ಗಮನಕ್ಕೆ ಬಾರದೆ ರೋಜಾಳ ಮೋಹ ಪಾಶಕ್ಕೆ ಸಿಲುಕಿದ್ದು ತಪ್ಪು.

ಹಿಟ್ಟಿನ ಕಣ್ಣ ಪಟ್ಟಿ ಕಟ್ಟಿಕೊಂಡು ಅವರ ಮೆಚ್ಚುಗೆಗಾಗಿ ಸಡಪಡಿಸುವ ತಮ್ಮ ಹಳೆಯ ವ್ಯಕ್ತಿತ್ವದಲ್ಲಿ ಹೊಸವರೊಂದಿಗೆ ಹೊಸರು ಆಗಿ ಹೊಸ ಹೊಸ ಭಾವನೆಗಳಿಗೆ ಹಸಿದ ತಮ್ಮ ಈಗಿನ ವ್ಯಕ್ತಿತ್ವ ಎಲ್ಲಿ? ಗಿರಿಶಪ್ಪನಿಗೆ ಈ ಅನುಭವ ಆಗಿರಲಿಲ್ಲ. ಮದುವೆಯಾದ ಹೊಸದರಲ್ಲಿ ತಮ್ಮ ಕಟ್ಟುನಿಟ್ಟಿನ ಜೀವನದ ಜೊತೆ ಅವಳು ಹೊಂದಾಣಿಕೆ ಮಾಡಿಕೊಂಡಾದ ಮೇಲೆ ಆ ಹೊಂದಾಣಿಕೆಗಳಿಗೆ ಅವಳು ಉಕ್ಕಿನ ಪ್ರೇಮ ಹಾಕಿದ್ದಳು. ಹೇಳಿ ತಿಳಿಸಿದ್ದರೆ ಆ ಫ್ರೇಮ್ ಮುರಿಯುತ್ತಿದ್ದಳೋ ಏನೋ. ಮಕ್ಕಳ ಆಸೆಗಾಗಿ ಆದರೂ ರೋಜಾಳನ್ನು ಒಪ್ಪುತ್ತಿದ್ಲು ಅಥವಾ ಒಪ್ಪುತ್ತಿರಲಿಲ್ಲ. ಪ್ರೇಮ ಪತ್ರ ಓದಿದಳೆಂದು ತೋರುತ್ತದೆ. ಗಂಡ ನನಗೆ ದ್ರೋಹ ಮಾಡುತ್ತಿದ್ದಾನೆ, ತಾನೆದ್ದು ಅವನ ಸುಖಕ್ಕೇಕೆ ತೊಂದರೆ ಎಂದು ತನ್ನ ಆಸೆ ಈಡೇರಿತೆಂದೋ ದ್ರೋಹದ ನೋವಿನಿಂದಲೋ ಅಂತೂ ಶಿವನ ಪಾದ ಸೇರಿದಳು. ಕಟ್ಟುನಿಟ್ಟು ಎಂದು ಮಗನನ್ನು ಕಳೆದುಕೊಂಡೆ. ಈಗ ರೋಜಾ ಎಂದು ಹೆಂಡತಿಯನ್ನು ಕಳೆದುಕೊಂಡೆ. ಒಟ್ಟಾರೆ ನಾನು ಪಾಪಿ. ಆಗಲೇ ಅವರ ಮನಸ್ಸಿನಲ್ಲಿ ಶಿವಲಿಂಗ ದೇವರು ಇಣುಕಿ ಹಾಕಿದ್ದರು. ಬಚ್ಚಿಟ್ಟ ಕರಡಿಗೆಯಿಂದ ಶಿವಲಿಂಗವನ್ನು ತೆಗೆದುಕೊಂಡು ಅಂಗೈಯಲ್ಲಿಟ್ಟು ಚಿತ್ತವನ್ನು ಕ್ರೋಢೀಕರಿಸಲು ಪ್ರಯತ್ನಿಸಿದರು.

0: ದಿನಗಳು ಕಳೆದವು. ಮಾರನೇ ದಿನದ ದಿನಪತ್ರಿಕೆಯಲ್ಲಿ ಶುಕ್ರವಾರದಂದು ಬಿಎ ರಿಸಲ್ಟ್ ಪ್ರಕಟವಾಗುವುದೆಂದೇ ನೋಡಿದ್ದೆ ತಡ.
1: ಜಿಕೆ ಚುರುಕಾದರು.
2: ಹುಬ್ಬಳ್ಳಿಗೆ ಹೋಗಿ ರೋಜಾಳನ್ನು ಕಂಡು ಮಾತನಾಡಬಾರ ಹೋದಲ್ಲ. ಮದುವೆ ವಿಚಾರ ಆಮೇಲೆ ನೋಡ್ಕೊಂಡ್ರಾಯ್ತು ಅಥವಾ ಇರ್ಲಿ ಎಂದು ಬ್ಯಾಂಕಿಗೆ ಹೋಗಿ 10,000 ರೂಪಾಯಿಗಳನ್ನು ತೆಗೆದುಕೊಂಡು
1: ಹುಬ್ಬಳ್ಳಿಯ ಬಸ್ ಹತ್ತಿದರು.
2: ಹುಬ್ಬಳ್ಳಿ ತಲುಪಿದಾಗ 11 ಗಂಟೆಯಾಗಿ ಸೀದಾ ಅಶೋಕ ಹೋಟೆಲ್ಗೆ ಹೋದರು. ರೋಜಾ ಬಂದಿರಲಿಲ್ಲ. ನನ್ನನ್ನು ಕೇಳ್ಕೊಂಡು ರೋಜಾ ಅನ್ನುವ ಹೆಸರಿನ ಹುಡುಗಿ ಏನಾದ್ರೂ ಬಂದ್ರೆ ಈ ಕೀ ಕೊಡಿ. ಧಾರವಾಡದ ಬಸ್ ಹಿಡಿದು ಯೂನಿವರ್ಸಿಟಿ ಕ್ಯಾಂಪಸ್ಗೆ ಹೋದ. ರಿಸಲ್ಟ್ ಬೋರ್ಡ್ನಲ್ಲಿ ತಮ್ಮ ಕಾಲೇಜಿನ ರಿಸಲ್ಟ್ ನೋಡಿದರು. ನೋಡಿದರೆ ರೋಜಾ ಮತ್ತು ಕಿರಪ್ಪ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದರು. ಏನೋ ಮೋಸವಾಗಿದೆಯಲ್ಲ, ಇವರಿಬ್ಬರು ಖಂಡಿತ ಫಸ್ಟ್ ಕ್ಲಾಸ್ ಬರುವ ಪೈಕಿಯೇ ಅಲ್ಲ. ರೋಜಾ ಬಂದಿರಬಹುದು, ಏಕೆಂದರೆ ಉತ್ತರ ಪತ್ರಿಕೆಯನ್ನು ಅವಳು ಕೈಗೆ ಕೊಟ್ಟಿದ್ದೇನಲ್ಲ. ಆದ್ರೆ ಇವ ಹೇಗೆ ಈ ಬರಿ ಪಾಸ್ ಆದ? ಅಥವಾ ನನ್ನ ಗೆಳತಿಯ ಉತ್ತರ ಪತ್ರಿಕೆಗೂ ಇವಳೆ ಮಾರ್ಕ್ಸ್ ಹಾಕಿದ್ದಾಳಲ್ಲ, ಅದು ಅವಳದ್ದಿರಬಹುದೇ? ಹೌದು, ಮೋಸವಾಯಿತು.
3: ಶರಣ್ರಿ ಸರ. ಓ, ನಿಮ್ ಕ್ಲಾಸ್ ನಿಮ್ ಕಾಲೇಜ್ ಆರ್ ಫಸ್ಟ್ ಕ್ಲಾಸ್ ಬಂದವೆ, ಬೇಡ ಗಿಡ ಕೊಡ್ಸ್ರಿ.
2: ಒಂದು ವೇಳೆ ಇದೇನಾದರೂ ನಿಜವಾಗಿದ್ರೆ ನನಗೆ ಗೊತ್ತಿಲ್ಲದೆ ರೋಜಾ ಕಿರಪ್ಪನನ್ನು ಪ್ರೀತಿಸುತ್ತಿದ್ದಳೆಂಬುದು ನಿಜವಾಯ್ತು ಅಂದ್ರೆ ಇಡೀ ವರ್ಷ ನಾನು ಮೂರ್ಖ ತರದ ಉತ್ಕಟಾವಸ್ಥೆಯಲ್ಲಿದ್ದೇನೆ. ಅರೆ ಬರೆ ಆಶಾಭಾವನೆಯಂತೆ ಹುಬ್ಬಳ್ಳಿಗೆ ಬಂದರು. ಹೋಟೆಲ್ ತಲುಪಿದಾಗ ರಾತ್ರಿ 10 ಗಂಟೆಯಾಗಿದೆ.
3: ಸರ, ನಿಮ್ ಪೈಕಿ ಯಾರೋ ಬಂದಾರೀ?
2: ಬಂದವಲ್ಲ
3: ಎಂದು

0: 내게 하여서 가겠군.
1: 지훈인가? 지훈인가? 난 약 어이들로.
2: ಆದ್ರ ನೀವು ನಮ್ಮ ನಂಬಿ ತಪ್ಪಾಯ್ತು ಸರ.

ನಿಹಡವೇ ಎದ್ದು ಸ್ಮಶಾನಕ್ಕೆ ಹೊರಟಂತೆ ಹೀಗೆ ಅಸ್ಥಿರವಾದ ಕಾಲುಗಳನ್ನಿಡುತ್ತಾ ರೈಲ್ವೆ ಸ್ಟೇಷನ್ನಿಗೆ ಬಂದರು.

역시 다 있고 안 그리 연락해 보려고 잘하고 있고.

0: ಸಿಪ್ಪಿ ಸಿಪ್ಪಿ ಆಗಿದ್ರಿಂದ ಗುರುತು ಸಿಗ್ತಿರ್ಲಿಲ್ಲ. ಕೋರ್ಟಿನಲ್ಲಿದ್ದ ವಿಳಾಸ, ಅವರ ಹೆಸರಿನ ಡೈರಿ ನೋಡಿ ಅವರೇ ಸತ್ತರೆಂದು ಪತ್ರಿಕೆಯಲ್ಲಿ ಬಂತು. ಆ ಊರಿನವರು ಒಂದು ದೊಡ್ಡ ಸಭೆ ಕರೆದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಲ್ಲದೆ ಆ ಕಾಲೇಜಿಗೆ ಜಿಕೆ ಮಾಸ್ತರರ ಹೆಸರನ್ನಿಟ್ಟರು. ಮತ್ತು ಅವರ ಪ್ರಿಯ ಚೇಲ ಎಂಟಿ ಅವರ ಪ್ರಿನ್ಸಿಪಾಲನ
1: ಶಾಪವಿರಬೇಕೆಂದುಕೊಂಡರು.

ఇప్పుడు ఉపయోగ చేసుకుంటా నడిచి ಶಿವಲಿಂಗನ ಧ್ಯಾನ ಮಾಡಿದೆ.

0: ಹೇಳಿದ್ರಿ, ನಿಮ್ಮಿಬ್ಬರಿಗೂ ದೇವರು ದಿಂಡ್ರ ಬಗ್ಗೆ ನಂಬಿಕೆ ಐತೇನು? ಇರಾಕ ಬೇಕಂತಿಲ್ಲ ಬಿಡಿ, ಯಾಕಂದ್ರೆ ನಿಮ್ಮ ಗೊತ್ತಿಲ್ಲಪ್ಪ, ಮನುಷ್ಯನೊಳಗ ಅಗಾಧ ಶಕ್ತಿ ಐತಿ. ಆದ್ರೆ ನಾವು ನಮ್ಮ ನಮಗೆ ಅನುಕೂಲವಾದ ಸಣ್ಣ ಸಣ್ಣ ಭಾವನೆ ಇಟ್ಕೊಂಡು ಅದ್ರ ನಾವು ನೋಡು, ಈ ರೋಜಾನ ಭೇಟಿ ಆಗೋ ತನಕ ಈ ಪ್ರೀತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇನ್ನು ಭೇಟಿ ಆಗೋ ತನಕ ಮತ್ಸರ ಗೊತ್ತಿರಲಿಲ್ಲ. ಅಥವಾ ಅದೇನು ಭಾವನೆಗಳು ಅಂತ ಹೇಳ್ತಾ ಇದ್ನಲ್ಲ, ಅವನ್ನಾದ್ರೂ ಬರೋಬ್ಬರಿ ತಿಳ್ಕೊಂಡಿದ್ರು. ಆದ ಈಗ ನನಗ್ ಖಾತ್ರಿ ಆಗಿದೆ, ನಿಮ್ಮೆಲ್ಲರ ದಯಿಂದ ಇನ್ನೊಂದು ಜನ್ಮ ತಾಯಿ ನೋಡಿದ್ರಪ್ಪ. ಈ ಸಂಬಂಧ ಆಗ್ತೀವಲ್ಲ, ಅದ್ರೊಳಗೇನು ದೊಡ್ಡದೈತಪ್ಪ, ದೊಡ್ಡದೈತಿ, ಅದು ನನಗ್ ಖಾತ್ರಿ ಆಗೈತೆ. ಕರೆ ಆದ್ರ ಹೇಳಕ್ ಬರಲಿಲ್ಲ. ನಾಯ ನೀ ಏನೋ ಹೊಡೆದೈತ, ನಾ ಬಿಡು ನನಗದು ಆದ್ರ ಕಾಣಬೇಕು ಅನ್ನೋ ಹಠ ಆಯ್ತು. ಬಹುಶಃ ಆ ದೊಡ್ಡದನ್ನೇ ನಮ್ಮ ಹಿರಿಯರು ಶಿವಲಿಂಗ ಸ್ವಾಮಿ ಅಂದ್ರು ಏನು. ಅಷ್ಟು ದೊಡ್ಡ ದೊಡ್ಡ ಮಾತಾಡೋಷ್ಟು ದೊಡ್ಡ ಮನುಷ್ಯ ನಾನು ಅದಿರ್ಲಿ, ನೀವಿಬ್ರಾಕೆ ಹೆಂಗ್ ಅದಿರಿ ಹೇಳಿದ್ರು. ಮುನ್ಸಿಪಾಲ್ಟಿ ಚೇರ್ಮನ್ರಿಗೆ ಹಳೆ ತಾರೀಕಾಗಿ ಒಂದು ಪತ್ರ ಬರ್ತದೆ, ಅವರು ನನ್ನ ಹಳೆ ಶಿಷ್ಯ, ನನ್ನ ಮಾತ್ರ ದಾಖಲ, ನನ್ನ ಪತ್ರ ತೋರಿಸಿದ್ರೆ ನಿಮ್ಗೊಂದು ನೌಕರಿ ಕೊಟ್ಟೆ ಕೊಡ್ತಾರ. ಇಬ್ರು ಅಲ್ಲೇ ಇರ್ಬೋದಲ್ಲ ಎಂದು ಹೇಳಿ ತಮ್ಮ ಬಳಿ ಉಳಿದಿದ್ದ ಹಣವನ್ನು ಒಂದು ಕವರನ್ನು ಕೊಟ್ಟರು. ಆ ಕವರಿನಲ್ಲಿ ತಮ್ಮ ಮನೆಯನ್ನು ಕಿರೆಪ್ಪ ಮತ್ತು ರೋಜಾಳ ಹೆಸರಿಗೆ ಮಾಡಿದ ಉಯಿಲಿ ಜಿಕೆ ಮಾಸ್ಟರ್ ಅಥವಾ ಅವರೀಗ ಯಾರು ಆರನೇ ದಿನ ಹೊರಡುವುದಕ್ಕೆ ಸಿದ್ಧರಾಗಿ ರೈಲ್ವೆ ಸ್ಟೇಷನ್ಗೆ ಬಂದರು.
1: ಆಗ್ಲಿ ಮಕ್ಕಳೇ, ನಿಮ್ಮೆಲ್ಲರ ಪವಿತ್ರ ಆಸೆಗಳು ಏನೇನಿವೆಯೋ ಅವೆನ್ನೆಲ್ಲ ಶಿವಲಿಂಗ ಸ್ವಾಮಿ ಈಡೇರಿಸಲಿ.

0: ರಾಘವೇಂದ್ರ ಕೆ ಆರ್
1: ಪ್ರವೀಣ್ ಎಸ್ ಹಾಲ್ಮುತ್ತು
2: ವಿದ್ಯುನ್ ಎಂ
3: ಕಾರ್ತಿಕ್ ಕುಮಾರ್ ಕೆ ಆರ್
4: ಪೂಜಾ ಶೆಟ್ಟಿ
5: ಭರತ್ ಕುಮಾರ್
6: ನಿತಿನ್ ಹೆಗಡೆ
1: ಸಂದೇಶ್ ಜೌಳಿ
2: ಕಾರ್ತಿಕ್ ಎಸ್
0: ಕೌಶಿಕ್ ಟಿ ಎಂ
4: ವಿಶ್ರಾಂತಿ ಪೈ ಶೋಭಿತಾ
1: ಹಿನ್ನೆಲೆ ಗಾಯನ ಮತ್ತು ಸಂಗೀತ ನಿರ್ದೇಶನ ಕಾರ್ತಿಕ್ ಭೂಷಣ್ ಮತ್ತು ರಾಘವೇಂದ್ರ ಸುರಾನಿ ಗಾಯನ ಅರವಿಂದ ಟಿ ಎನ್ ವಿಶ್ರಾಂತಿ ಪೈ ಬೆಳಕಿನ ವಿನ್ಯಾಸ ಮತ್ತು ರಂಗಸಜ್ಜಿಕೆ ಪ್ರಸಾದನ ಗುರುರಾಜ್ ಪಿ ವಿ ನಾಟಕದ ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀ ಶ್ರೀಕಾಂತ್ ಕುಮಟಾ ವಸ್ತ್ರ ವಿನ್ಯಾಸ ಸುಪ್ರೀತಾ
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
9: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
10: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
11: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
12: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
13: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶೃಂಗೇರಿ ಶಾರದೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಕಂಠಸಿರಿಯಲ್ಲಿ ಅರುಣ್ ಜಿ ಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಧನು ಮುರಿದ ಶ್ರೀರಾಮ ಎನ್ನುವಂತಹ ಒಂದು ಪುರಂದರದಾಸರ ಕೃತಿಯನ್ನ ಅನುಕೃಪ ರುದ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ವಯ್ಯ ಎನ್ನುವಂತ ಒಂದು ಸುಮಧುರವಾದಂತ ಪುರಂದರದಾಸರ ಕೃತಿಯನ್ನ ಅನುಕೃಪ ರುದ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಅನುರಾಧ ಭಟ್ ಹಾಗೂ ಶಮಿತಾ ಮಲ್ನಾಡ್ ಅವರ ಒಂದು ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ

ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಅನುರಾಧ ಭಟ್ ಹಾಗೂ ಶಮಿತಾ ಮಲ್ನಾಡ್ ಅವರ ಒಂದು ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.